ಆಕಾಶವಾಣಿ ಮಂಗಳೂರು. ಇಂದು ಬುಧವಾರ, 1948 ರಾಷ್ಟ್ರೀಯ ಶಕವರ್ಷ, ಆಷಾಢ ಮಾಸದ 10ನೆಯ ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 1ನೇ ತಾರೀಕು. ಸಮಯ ಸರಿಯಾಗಿ 5:58:43. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಶ್ರೋತೃಬಾಂಧವರಿಗೆಲ್ಲ ನಿಲಯದ ಪರವಾಗಿ ಅರುಣಾ ನಾಯಕ್ ಮಾಡುವ ನಮಸ್ಕಾರ ಮತ್ತು ಕೋರುವ ಸುಪ್ರಭಾತ.

ಶೈಲಜಾ ಶ್ರೀರಾಮ್ ಭಟ್ ಹಾಡಿರುವ ಚನ್ನಪಟ್ಟಣದ ಅಹೋಬಲದಾಸರ ರಚನೆ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ಕಂದನ.

ಮುಂದೆ ಕೇಳಿ ಶ್ರೀದೇವಿಯವರು ಸಂಗಡಿಗರೊಂದಿಗೆ ಹಾಡಿರುವ ಅಂಬಾಬಾಯಿಯವರ ರಚನೆ ಬೇಗನೆ ಪಾಲಿಸೆ ಸಾಗರ ಸುತೆ.

0: ವಂದನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಚಿಂತನ ಸಿ ಕೆ ಮಂಜುನಾಥ್ ಅವರಿಂದ.
1: ಕರ್ತವ್ಯ ಮೊದಲ, ಹಕ್ಕುಗಳು ಮೊದಲ. ಗಾಂಧೀಜಿ ಹೇಳಿದ ಹಾಗೆ ನಾವು ನಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ಪಾಲನೆ ಮಾಡೋದಾದರೆ ಹಕ್ಕುಗಳು ಸ್ವಯಂ ಆಗಿ ನಮ್ಮ ಬಳಿ ಬರುತ್ತೆ. ಈ ಮಾತು ನಮ್ಮ ಜೀವನಕ್ಕೆ ದಿಕ್ಕು ತೋರಿಸುವಂಥ ಒಂದು ದೀಪಸ್ತಂಭ ಆಗಿದೆ. ಇಂದು ನಾವೆಲ್ಲರೂ ಹಕ್ಕುಗಳ ಬಗ್ಗೆ ಸಾಕಷ್ಟು ಮಾತಾಡ್ತೀವಿ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಹಿಡಿದು ಪೋಷಕರವರೆಗೂ ಎಲ್ಲರೂ ನಾವು ಶಿಕ್ಷಣದ ಹಕ್ಕನ್ನು, ಶಿಕ್ಷಣದಲ್ಲಿರ್ತಕ್ಕಂಥ ನಿರೀಕ್ಷೆಯನ್ನು, ಶಿಕ್ಷಣಕ್ಕೆ ಸಿಗಬೇಕಾದಂಥ ಮಾನ್ಯತೆಯನ್ನು ಇಟ್ಕೊಂಡು ಈ ಕರ್ತವ್ಯ ಮತ್ತು ಹಕ್ಕುಗಳನ್ನು ನಾವು ಪ್ರಶ್ನಾರ್ಥೀರ್ಥವಾಗಿ ಪ್ರಶ್ನಿಸ್ತೀವಿ, ಅದನ್ನು ಪಾಲನೆ ಮಾಡೋದಕ್ಕೆ ನೋಡ್ತೀವಿ. ಒಬ್ಬ ವಿದ್ಯಾರ್ಥಿ ತನ್ನ ಶಿಕ್ಷಕರ ಬಳಿ ಬಂದು ಹೇಳ್ತಾನೆ, ಸರ್, ನನಗೆ ಉತ್ತಮ ಅಂಕಗಳು ಬರಬೇಕು, ಅದು ನನ್ನ ಹಕ್ಕು. ಆಗ ಶಿಕ್ಷಕರು ಮೃದುವಾಗಿ ಹೇಳ್ತಾರೆ, ನೀನು ಪ್ರತಿದಿನ ಸಮಯಕ್ಕೆ ಓದ್ತೀಯಾ? ನಿನ್ನ

0: ಕೆಲಸಗಳನ್ನು ನಿಷ್ಠೆಯಿಂದ ಮಾಡ್ತಾ ಇದೆಯಾ? ಕೊಟ್ಟಿರ್ತಕ್ಕಂಥ ಎಲ್ಲ ಹೋಮ್ವರ್ಕ್ಗಳನ್ನು ಸರಿಯಾದಂಥ ರೀತಿಯಲ್ಲಿ ಮನನ ಮಾಡ್ತಾ ಇದೆಯಾ? ಈ ಪ್ರಶ್ನೆಯನ್ನು ಅವನು ಮುಂದೆ ಇಟ್ಟಾಗ ತಲೆ ತೆಗೆಸಿ ಉತ್ತರ ಇಲ್ಲ ಅಂತ ಬರುತ್ತೆ. ಅದೇ ರೀತಿ ಪೋಷಕರು ಶಾಲೆಗೆ ಬಂದಾಗ ಗುರುಗಳನ್ನು ಪ್ರಶ್ನಿಸುವಂಥ ರೀತಿ, ನನ್ನ ಮಗುಗೆ ಉತ್ತಮ ಶಿಕ್ಷಣ ನೀಡೋದು ನಿಮ್ಮ ಕೆಲಸ, ಅದು ನಿಮ್ಮ ಕರ್ತವ್ಯ, ಯಾಕೆ ನೀವು ಮಾಡಲ್ಲ ಅನ್ನುವಂಥ ಪ್ರಶ್ನೆ ಕೊಟ್ಟಾಗ ಅದೇ ಶಿಕ್ಷಕರು ನಗ್ತಾ ಹೇಳುವಂಥ ಈ ಮಾತು ಸ್ವಾರಸ್ಯಕರವಾದದ್ದು. ಖಂಡಿತವಾಗೂ ಅದು ನಮ್ಮ ಕೆಲಸ ಹೌದು, ಆದರೆ ಮನೆಯಲ್ಲಿ ನಿಮಗೂ ಒಂದು ಸಣ್ಣ ಜವಾಬ್ದಾರಿ ಇದೆ ಅಲ್ವಾ? ನಿಮಗೂ ಅದರ ಮೌಲ್ಯಗಳು ಗೊತ್ತಿದೆ ಅಲ್ವಾ? ಅದನ್ನು ನೀವು ಮನೆಯಲ್ಲಿ ಸರಿಯಾದಂಥ ರೀತಿಯಲ್ಲಿ ಪಾಲಿಸೋದಾದರೆ ನಾವು ಉಳಿದಂಥದ್ದನ್ನು ಇಲ್ಲಿ ಖಂಡಿತ ಮಾಡಬಹುದು. ಯಾಕೆ ಈ ಒಂದು ಸಣ್ಣ ಘಟನೆಯನ್ನು ನಿಮ್ಮ ಮುಂದೆ ಹೇಳಿದೆ ಅಂದರೆ, ನಾವೆಲ್ಲರೂ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ, ಆದರೆ ನಮ್ಮ ಕರ್ತವ್ಯಗಳನ್ನು ಈ ಹಕ್ಕುಗಳ ಮಧ್ಯೆ ಮರೆತು ಬಿಡ್ತೇವೆ. ವಿದ್ಯಾರ್ಥಿಗಳಾಗಲಿ, ಪೋಷಕರಾಗಲಿ, ಶಿಕ್ಷಕರಾಗಲಿ, ಅಥವಾ ಸಮಾಜದ ಯಾರೇ ಒಬ್ಬ ವ್ಯಕ್ತಿಯಾಗಿರಲಿ, ನಮ್ಮ ಹಕ್ಕು ಅನ್ನುವಂಥದ್ದು ನಮ್ಮ ಕರ್ತವ್ಯದ ಮುಂದೆ ಪ್ರಶ್ನಾತೀತವಾಗಬೇಕು. ಒಬ್ಬ ವಿದ್ಯಾರ್ಥಿಯದೇ ನಾನು ಹೇಳೋದಾದರೆ, ಶ್ರಮಪಟ್ಟು ಓದುವಂಥದ್ದು, ಸಮಯವನ್ನು ಸರಿಯಾದಂಥ ರೀತಿಯಲ್ಲಿ ಪಾಲನೆ ಮಾಡುವಂಥದ್ದು ಅವನ ಕರ್ತವ್ಯ. ಶಿಕ್ಷಕರಿಗೆ ಗೌರವ ಕೊಡೋದು ಅವನ ಮೌಲ್ಯಾಧಾರಿತವಾದಂಥ ಕೆಲಸ. ಶ್ರೀಕೃಷ್ಣ ಒಂದು ಕಡೆ ಭಗವದ್ಗೀತೆಯಲ್ಲಿ ಹೇಳಿದಾಗೆ, ಕರ್ಮಣ್ಯೇವಾಧಿಕಾರಸ್ಯೇ ಮಾಪಲೇಶು ಕದಾಚನ, ಅಂದರೆ ನಮ್ಮ ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ಮಾಡಿದ್ರೆ ಫಲದ ಬಗ್ಗೆ ಯೋಚನೆ ಮಾಡೋದೇ ಬೇಡ, ಫಲ ನಮಗೆ ಸಿಕ್ಕೇ ಸಿಗತ್ತೆ. ಅದೇ ರೀತಿ ಪೋಷಕರು ಅಷ್ಟೇ. ಇವತ್ತು ನಾವು ಮಕ್ಕಳನ್ನು ಪ್ರೀತಿಸ್ತೀವಿ, ಎಲ್ಲವನ್ನು ಮಾಡ್ತೀವಿ, ಆದರೆ ಮಕ್ಕಳಿಗೆ ಸನ್ಮಾರ್ಗವನ್ನು ತೋರಿಸುವಂಥದ್ದು, ಮೌಲ್ಯಗಳನ್ನು ಅವರಲ್ಲಿ ಬೆಳೆಸುವಂಥದ್ದು, ಈ ಕರ್ತವ್ಯವನ್ನು ನಿಷ್ಠೆಯಿಂದ ನಡೆಸ್ತಾ ಇದ್ದೀವ? ಯಾಕೆಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಮನೆಯೇ ಮೊದಲ ಪಾಠಶಾಲೆ ಅಂತ. ಈ ಥರದ ಕರ್ತವ್ಯಗಳನ್ನು ನಾವು ಸರಿಯಾದಂಥ ರೀತಿಯಲ್ಲಿ ನಿರ್ವಹಿಸ್ಕೊಂಡು ಹೋಗೋದಾದರೆ ನಾವು ನಮ್ಮ ಹಕ್ಕಿಗೋಸ್ಕರ ಹೋರಾಡುವಂಥ ಅವಶ್ಯಕತೆ ಬೀಳೋದೇ ಇಲ್ಲ. ಒಂದು ಸ್ವಸ್ಥವಾದಂಥ ಸಮಾಜವನ್ನು ನಾವು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಯೋಚನೆ ಮಾಡಬೇಕಾಗಿರೋದಿಷ್ಟೇ, ಹಕ್ಕುಗಳ ಹಿಂದೆ ಓಡೋದಕ್ಕಿಂತ ಕರ್ತವ್ಯಗಳ ಕಡೆ ನಾವು ನಮ್ಮ ಹೆಜ್ಜೆ ಇಟ್ಟರೆ ಸಮಾಜ ಸ್ವಯಂ ಸುಧಾರಿತವಾಗುತ್ತೆ. ಕರ್ತವ್ಯ ಬೇರುಗಳಂತಿದ್ದರೆ ಹಕ್ಕುಗಳು ಅದರ ಫಲಗಳಾಗಿರುತ್ತೆ. ಬೇರು ಬಲವಾಗಿದ್ದರೆ ಮಾತ್ರನೇ ಆ ಮರದಲ್ಲಿ ಫಲ ಬಿಡೋದಕ್ಕೆ ಸಾಧ್ಯ. ಆದ್ದರಿಂದ ಬಹಳ ಒಂದು ಸ್ಪಷ್ಟವಾದಂಥ ಉತ್ತರ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡೋದು, ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲನೆ ಮಾಡೋಣ, ಅದರ ಜೊತೆಗೆ ನಮ್ಮ ಹಕ್ಕು ಸಾರ್ಥಕವಾಗಿ ಸೇರುತ್ತೆ.
1: ಸಿ ಕೆ ಮಂಜುನಾಥ್ ಅವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು ಕೆಳಗರೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ, ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, 7:45 ಚಿತ್ರಗೀತೆಗಳ ರಾಗರಂಜನೆ, 8:30 ಕಾವ್ಯಯಾನ ಕಾರ್ಯಕ್ರಮದ 64ನೆಯ ಭಾಗ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ, ವಾಚನಕಾರರು ಮೇಧ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. 8:45 ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ದುರ್ಗಾಪ್ರಸಾದ್ ಎಂಆರ್ ಅವರೊಂದಿಗೆ ಸಂದರ್ಶನ, 9:15 ಚಿತ್ರಗೀತೆಗಳು, 9:30 ನಯೇ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, ಈ ಬೆಳಗ್ಗೆ 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ, 11:00 ವನಿತಾವಾಣಿ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿಯ ಓದು,

11:30ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಚಿಂತಲಪಲ್ಲಿ ರಾಮಚಂದ್ರ ರಾವ್ ಅವರ ಹಾಡುಗಾರಿಕೆ. 12:05ಕ್ಕೆ ವನಿತಾ ವಿಹಾರ. ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಜಯಶ್ರೀ ಎಸ್ ಹೊಳ್ಳ ಅವರಿಂದ ಭಾಷಣ. ಜನರಕ್ಷಕರಿಗೊಂದು ನಮನ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮ. ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆ. ನಂತರ ಹಿರಿಯರಲ್ಲಿ ಮೂಳೆ ಸವೆತ ಈ ಕುರಿತು ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ. 1 ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ. 1:20ಕ್ಕೆ ಸ್ವರಮಾಧುರ್ಯ, ಬಿಆರ್ ಛಾಯಾ ಹಾಡಿರುವ ಭಕ್ತಿಗೀತೆಗಳು. 1:30ಕ್ಕೆ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15ಕ್ಕೆ ಹಿಂದಿ ಚಿತ್ರಗೀತೆಗಳು. 2:40ಕ್ಕೆ ಕನ್ನಡ ಚಿತ್ರಗೀತೆಗಳು. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕಾನೂನು ಸಲಹೆ ಕಾರ್ಯಕ್ರಮದ 37ನೇ ಸಂಚಿಕೆ. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಈ ಕುರಿತು ಮಂಗಳೂರಿನ ವಕೀಲರು ಮತ್ತು ನೋಟರಿಯಾಗಿರುವ ಇಸ್ಮಾಯಿಲ್ ಎಸ್ ಅವರೊಂದಿಗೆ ಸಂದರ್ಶನ. 5:30ಕ್ಕೆ ಯುವವಾಣಿ. 6:10ಕ್ಕೆ ಭಕ್ತಿಗೀತೆಗಳು. 6:30ಕ್ಕೆ ರಸವಾರ್ತೆ. 6:50ಕ್ಕೆ ಕೃಷಿರಂಗ. ಮಳೆಗಾಲದಲ್ಲಿ ಜಾನುವಾರುಗಳ ನಿರ್ವಹಣೆ ಈ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹರಿಣಿ ಕೆ ಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ. ವಿಷಯ ಮಯೋಪಿಯ ಕಾರಣಗಳು ಮತ್ತು ಚಿಕಿತ್ಸೆ. ಈ ವಿಚಾರವಾಗಿ ಡಾಕ್ಟರ್ ವಸಂತ ಎಂ ಪೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಮಂಗಳೂರು. 7:45ಕ್ಕೆ ಚಿತ್ರಗೀತೆಗಳು. 8 ಗಂಟೆಗೆ ಎನೋಪಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಹಾರ್ಮೋನುಗಳ ಅಸಮತೋಲನದ ಸಮಸ್ಯೆಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸೌರಭ್ ಭಟ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನಪಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು. 8:30ಕ್ಕೆ ಹಿಂದಿ ಚಿತ್ರಗೀತೆಗಳು. 9:30ಕ್ಕೆ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಮತ್ತು ಏಕಲವ್ಯ ಪ್ರಶಸ್ತಿ ಗೆದ್ದಿರುವ ಮೇಘಾ ಗುಗಡ್ ಅವರೊಂದಿಗೆ ಸಂದರ್ಶನ. 10 ಗಂಟೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೃಷ್ಣ ಪವನ್ ಕುಮಾರ್ ಅವರ ವೇಣುವಾದನ. 10:30ಕ್ಕೆ ಚಿತ್ರಗೀತೆಗಳು. 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆ. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು. ಈಗ ಸಿ ಅಶ್ವಥ್ ಹಾಡಿರುವ ಶಿಶುನಾಳ ಶರೀಫರ ರಚನೆ.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ಪ್ರಾಣಿಗಳಲ್ಲಿ ರೇಬಿಸ್ ರೋಗದ ಲಕ್ಷಣಗಳು. ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು.
1: ಸಾಮಾನ್ಯವಾಗಿ ಪ್ರಾಣಿಗಳಲ್ಲಿ ಹೆಸರೇ ಸೂಚಿಸುವ ಹಾಗೆ ಒಂದು ಎಗ್ರೆಷನ್ ಅಂದರೆ ವಿಕೋಪವನ್ನು ಇರುವಂಥದ್ದು. ನಾರ್ಮಲ್ ಆಗಿ ಫ್ರೆಂಡ್ಲಿ ಆಗಿರುವಂಥ ಒಂದು ಸ್ನೇಹ ಜೀವಿ ಆಗಿರುವಂತಹ ಪ್ರಾಣಿಗಳು, ನಾವು ಉದಾಹರಣೆಗೆ ನಾಯಿಯಿಂದಲೇ ಜಾಸ್ತಿ ಹರಡೋದ್ರಿಂದ ನಾಯಿಯನ್ನೇ ಉದಾಹರಣೆ ತಗೊಂಡ್ರೆ, ಸಾಮಾನ್ಯವಾಗಿ ನಾಯಿಗಳು ಅಂತೇಳಿ ಸ್ನೇಹ ಜೀವಿಗಳು, ಒಂದು ವಿಶ್ವಾಸಕ್ಕೆ ಇನ್ನೊಂದು ಹೆಸರು ಅಂದರೆ ನಾಯಿ. ಆ ನಾಯಿಗಳು ಏಕಾಏಕಿ ಅವುಗಳ ಬಿಹೇವಿಯರನ್ನು, ಅವುಗಳ ಗುಣನಡತೆಗಳನ್ನು ಬದಲಾವಣೆ ಮಾಡಿಕೊಳ್ಳೋದು, ಮಾಲೀಕನನ್ನು ಗುರುತು ಹಿಡಿಯದೇ ಇರುವುದು, ಎಲ್ಲೆಂದರಲ್ಲಿ ಅಡ್ಡಾದಿಡ್ಡ

0: ಆಗಿ ಓಡಾಡುವುದು, ಏಮ್ಲೆಸ್ ವಾಂಡರಿಂಗ್ ಅಂತ ಹೇಳ್ತೇವೆ ನಾವು. ಎಲ್ಲಿ ಹೋಗ್ತಾ ಇದೆ ಅಂತ ಅದಕ್ಕೆ ಗೊತ್ತಾಗುದಿಲ್ಲ, ಅಡ್ಡಾದಿಡ್ಡಿಯಾಗಿ ಓಡ್ತಾ ಇರುವಂಥದ್ದು. ಸಿಕ್ಕಿದಂತಹ ಎಲ್ಲ ವಸ್ತುಗಳನ್ನು, ಅಲ್ಲಿ ಮನುಷ್ಯ ಆಗಿರಲಿ, ಪ್ರಾಣಿ ಆಗಿರಲಿ, ಅಥವಾ ಯಾವುದೋ ಒಂದು ನಿರ್ಜೀವ ವಸ್ತು ಆಗಿರಲಿ, ಅದನ್ನೆಲ್ಲ ಕಚ್ಚುವಂಥದ್ದು, ಏಮ್ಲೆಸ್ ಬೈಟಿಂಗ್ ಅಂತ ಹೇಳ್ತೇವೆ ನಾವು. ಇದು ಒಂದು ಪ್ರಾಣಿಗಳಲ್ಲಿ ಕಾಣುವಂಥ ಲಕ್ಷಣ. ಮತ್ತು ನಾಯಿಗಳು ಅಥವಾ ಬೆಕ್ಕುಗಳಲ್ಲಿ ನಿರಂತರವಾಗಿ ಜೊಲ್ಲು ಹರಿತಾ ಇರುವಂಥದ್ದು, ಜೊಲ್ಲು ಸುರಿಸ್ತಾ ಇರುವಂಥದ್ದು. ಜೊಲ್ಲು ಸುರಿಸಿದ ನಾಯಿಗಳೆಲ್ಲವೂ ಕೂಡ ರೇಬಿಸ್ ಅಂತ ನಾವು ಇದು ಮಾಡಬಾರ್ದು. ಆದರೆ ಈ ರೇಬಿಸ್ ಜೊಲ್ಲು ಸುರಿಸೋದು ನಿರಂತರವಾಗಿ, ಯಾಕಂದರೆ ಅದಕ್ಕೆ ನುಂಗುವ ರಿಫ್ಲೆಕ್ಸ್, ಏನು ಸ್ವಾಲೋವಿಂಗ್ ರಿಫ್ಲೆಕ್ಸ್, ಆಹಾರವನ್ನು ನುಂಗುವಂತಹ ಒಂದು ಏನು ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆ ಅದರಲ್ಲಿ ಸ್ಟಾಪ್ ಆಗೋದ್ರಿಂದ ಜೊಲ್ಲನ್ನು ಉತ್ಪಾದನೆ, ನಮ್ಮ ಬಾಯಲ್ಲೆಲ್ಲ ಜೊಲ್ಲು ಉತ್ಪಾದನೆ ಆಗ್ತಾ ಇರ್ತದೆ, ಅದನ್ನು ನಾವು ಅದನ್ನು ನುಂಗ್ತಾ ಇರ್ತೇವೆ. ಈ ನಾಯಿಗಳಿಗೆ, ರೋಗಗ್ರಸ್ತ ಪ್ರಾಣಿಗಳಿಗೆ, ಯಾವುದೇ ಪ್ರಾಣಿಗಳಿಗೆ ಅದನ್ನು ನುಂಗುವ ರಿಫ್ಲೆಕ್ಸ್ ಇರುವುದಿಲ್ಲದೆ ಇರೋದ್ರಿಂದ ಆ ಜೊಲ್ಲು ಹೊರಗೆ ನಿರಂತರವಾಗಿ ಸೋರ್ತಾ ಇರುವಂಥದ್ದು ಕಂಡುಬರ್ತದೆ. ಇನ್ನು ಬೆಕ್ಕುಗಳಲ್ಲಿ, ಬೆಕ್ಕು ಸಾಮಾನ್ಯ ಒಂದು ಮನೆಯಲ್ಲೇ ಒಂದು ಯಾರಿಗೂ ಹಾರ್ಮ್ ಮಾಡದೇ ಇರುವಂತಹ ಪ್ರಾಣಿ, ಸಡನ್ ಆಗಿ ಏಕಾಏಕಿಯಾಗಿ ಅದು ಎಗ್ರೆಷನನ್ನು ಕಂಡುಬರುವಂಥದ್ದು, ಕಚ್ಚುವುದು, ಪರಚುವಂಥದ್ದು, ಇಂಥದ್ದೆಲ್ಲ ಆಗುವಂಥದ್ದು ಇರ್ತದೆ. ಇನ್ನು ಪ್ರಾಣಿಗಳಲ್ಲಿ ಬೇರೆ ಬೇರೆ ಪ್ರಾಣಿಗಳು ಬೇರೆ ಬೇರೆ ಲಕ್ಷಣಗಳನ್ನು ತೋರಿಸ್ತವೆ. ಹಸುಗಳಲ್ಲಿ ಆದರೆ ಹಸುಗಳು ನಿರಂತರವಾಗಿ ಅರಚುವುದು, ನಾವು ಬೆಲ್ಲೋವಿಂಗ್ ಅಥವಾ ಯಾನಿಂಗ್ ಅಂತ ಹೇಳ್ತೇವೆ, ಸೌಂಡ್ಲೆಸ್ ಆಗಿ ಅರಚುವಂಥದ್ದು ಅಥವಾ ನಿರಂತರವಾಗಿ ಹೊಟ್ಟೆಯ ಭಾಗದಿಂದ ಶಕ್ತಿ ಕೊಟ್ಟು ಅರಚುವಂಥದ್ದು, ಆಹಾರವನ್ನು ತ್ಯಜಿಸುವಂಥದ್ದು, ಕೆಲವೊಂದ್ಸಲ ಪ್ಯಾರಲೈಸಿಸ್ ಆಗುವಂಥದ್ದು ಅಂದರೆ ಪಕ್ಷವಾತ ಆಗುವಂಥದ್ದು, ಹೇಳಲಿಕ್ಕಾಗದೆ ಅಲ್ಲಿ ಅಡ್ಡ ಬಿದ್ದುಕೊಳ್ಳುವಂಥದ್ದು, ಮತ್ತು ಹಾಯಿಲಿಕ್ಕೆ ಬರುವಂಥದ್ದು. ಸಾಮಾನ್ಯವಾಗಿ ಹಸುಗಳು, ಈಗಿನ ಹಸುಗಳು ಯಾವುದು ನಮ್ಮ ಊರಿನ ಹಸುಗಳನ್ನು ಬಿಟ್ಟರೆ ನಾರ್ಮಲ್ ಆಗಿರುವಂಥ ಈಗ ವಿದೇಶಿ ಮಿಶ್ರತಳಿ ಹಸುಗಳು ಯಾವುದು ಹಾಯಿಲಿಕ್ಕೆ ಬರುವಂಥ ಕ್ರಮ ಇರುತ್ತಿಲ್ಲ, ಏಕಾಏಕಿ ಹಾಯಿಲಿಕ್ಕೆ ಬರುವಂಥದ್ದು, ಇಂಥದ್ದೆಲ್ಲ ಲಕ್ಷಣಗಳಿರ್ತದೆ. ಕುದುರೆಗಳಲ್ಲಿ, ಕುದುರೆಗಳು ಸಾಮಾನ್ಯವಾಗಿ ಕಚ್ಚುವ ಬಿಹೇವಿಯರ್ ಅನ್ನು ಇಟ್ಟುಕೊಂಡಿರುವುದಿಲ್ಲ, ಆದರೆ ಕುದುರೆಗಳು ಕಚ್ಚಲಿಕ್ಕೆ ಬರುವಂಥದ್ದು ಇಂಥದ್ದೆಲ್ಲ ಇರ್ತದೆ. ಮತ್ತು ಇನ್ನು ಉಳಿದ ಹಾಗೆ ಯಾವುದಾದ್ರೂ ಹಂದಿಗಳಲ್ಲೂ ಕೂಡ ರೇಬಿಸ್ ರೋಗ ಬರುವಂಥ ಇರ್ತದೆ, ಹಂದಿಗಳು ಏಕಾಏಕಿಯಾಗಿ ಎಗ್ರೆಷನ್ ಅನ್ನು ತೋರಿಸುವಂಥದ್ದು, ಇದೆಲ್ಲ ರೇಬಿಸ್ ರೋಗದ ಲಕ್ಷಣ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ, ಪ್ರಾಣಿಗಳಲ್ಲಿ ರೇಬಿಸ್ ರೋಗದ ಲಕ್ಷಣಗಳು. ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ರೈತರಿಗೆ ಸಲಹೆ.
3: ಎರೆಗೊಬ್ಬರ ಪ್ರತಿ ಕ್ವಿಂಟಾಲ್ನಲ್ಲಿ ಸುಮಾರು 600-800 ಗ್ರಾಂ ಸಾರಜನಕ, 1000-1100 ಗ್ರಾಂ ರಂಜಕ, 400-500 ಗ್ರಾಂ ಪೊಟ್ಯಾಷ್ ಅನ್ನು ಹೊಂದಿರುತ್ತದೆ. ಇದು ಸೆಗಣಿ ಗೊಬ್ಬರಕ್ಕೆ ಹೋಲಿಸಿದರೆ 2 ಪಟ್ಟು ಸಾರಜನಕ, 5 ಪಟ್ಟು ರಂಜಕ, 5 ಪಟ್ಟು ಪೊಟ್ಯಾಷಮನ್ನು ಹೊಂದಿದೆ. ಇದಲ್ಲದೆ ಇದರಲ್ಲಿ ಹಲವಾರು ಲಘು ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಬೊರಾನ್, ಸತು, ಕಬ್ಬಿಣ, ಮಾಲಿಬ್ಡಿನಮ್, ಹಾಗೆಯೇ ಬೆಳೆವರ್ಧಕಗಳು ಹಾಗೂ ಸೂಕ್ಷ್ಮಾಣು ಜೀವಿಗಳು ಕೂಡ ಇವೆ. ಎರೆಹುಳುಗಳನ್ನು ಕೃಷಿಯಲ್ಲಿ ಬಳಸುವ ವಿಧಾನವೆಂದರೆ ಎರೆಗೊಬ್ಬರದ ನೇರ ಬಳಕೆ, ಇನ್ಸಿಟು ಎಲೆ ಕೃಷಿ, ಎರೆ ಜಲ ಅಥವಾ ವರ್ಮಿ ವಾಶ್ ಬಳಕೆ. ಎರೆಹುಳುಗಳಿಂದ ತಯಾರಿಸಿದ ಗೊಬ್ಬರವನ್ನು ಬೆಳೆಗಳಿಗೆ ಸುಮಾರು 1 ಟನ್ ಎಕರೆಗೆ ಬಳಸಬಹುದು. ಇದು ನೇರ ಬಳಕೆ. ಇನ್ಸಿಟು ಎರೆ ಕೃಷಿ ಅಂದರೆ ಹೊಲದಲ್ಲಿ, ತೋಟಗಳಲ್ಲಿ, ಬೆಳೆಗಳಲ್ಲಿಯೇ ಎರೆಹುಳುಗಳನ್ನು ಬಿಟ್ಟು ಎರೆ ಕೃಷಿ ಮಾಡಬಹುದು. ಈ ಪದ್ಧತಿ ಕಬ್ಬು, ದ್ರಾಕ್ಷಿ, ಲಿಂಬೆ, ಮಾವು, ದಾಳಿಂಬೆ ಹಾಗೆಯೇ ಇತರ ಹನಿ ನೀರಾವರಿ ಅಳವಡಿಸುವ ಬೆಳೆಗಳಿಗೆ ಸೂಕ್ತವಾಗಿದೆ. ಸಾಕಷ್ಟು ಕೃಷಿ ತ್ಯಾಜ್ಯ ವಸ್ತುಗಳನ್ನು ಹಾಕಿ ಮೇಲೆ ಹುಲ್ಲು ಹಾಸಿಗೆ ಹೊದಿಸಿ ಸುಮಾರು 30,000-50,000 ಎರೆಹುಳುಗಳನ್ನು ಪ್ರತಿ ಎಕರೆ ಪ್ರದೇಶಕ್ಕೆ ಗಿಡಗಳ ಸಾಲುಗಳ ಅಥವಾ ಗಿಡಗಳ ಬುಡಕ್ಕೆ ಬಿಡಬೇಕು. ಈ ಪದ್ಧತಿ ಬಳಸಿ 50%-ಷ್ಟು ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡಬಹುದಲ್ಲದೆ ಒಳ್ಳೆಯ ಗುಣಮಟ್ಟದ ಮತ್ತು ಹೆಚ್ಚಿನ ಇಳುವರಿಯನ್ನು ಕೂಡ ಪಡೆಯಬಹುದು. ವರ್ಮಿ ವಾಶ್, ಎರೆಹುಳುಗಳನ್ನು ನೀರಿನಲ್ಲಿ ನೆನೆಸಿ ಬಂದ ದ್ರಾವಣಕ್ಕೆ ಎರೆಜಲ ಅಥವಾ ವರ್ಮಿ ವಾಶ್ ಎನ್ನುತ್ತಾರೆ. ಈ ಎರೆಜಲವು ವಿವಿಧ ಪೋಷಕಾಂಶಗಳನ್ನು ಮತ್ತು ಬೆಳೆ ವರ್ಧಕಗಳನ್ನು ಹೊಂದಿರುವುದರಿಂದ ಇದನ್ನು ಬೆಳೆಗಳಿಗೆ ಸಿಂಪಡಣೆ ಅಥವಾ ಬುಡಗಳಿಗೆ ಸುರಿಯುವುದರಿಂದ ಬೆಳೆಗಳು ಸಮೃದ್ಧವಾಗಿ ಬೆಳೆಯುತ್ತವೆ. ಇದನ್ನು ಬದನೆ, ಈರುಳ್ಳಿ, ಮೆಣಸಿನಕಾಯಿ, ಟೊಮ್ಯಾಟೊ ಬೆಳೆಗಳ ಮೇಲೆ ಸಿಂಪರಣೆ ಮಾಡಿದಾಗ ಈ ತರಕಾರಿಗಳ ಗುಣಮಟ್ಟ ಮತ್ತು ಇಳುವರಿಯಲ್ಲಿ ಹೆಚ್ಚಾದದ್ದು ಕಂಡುಬಂದಿದೆ. ಎರೆಹುಳು ಕೃಷಿಯಲ್ಲಿ ಗಮನಿಸಬೇಕಾದ ಅಂಶಗಳೆಂದರೆ ಬೇಸಿಗೆ ದಿನಗಳಲ್ಲಿ ಎರೆ ಕುಣಿಗಳಲ್ಲಿ ನೆರಳು ಪೂರೈಸುವುದು ಅವಶ್ಯಕ. ಎರೆಹುಳು ಕುಣಿಗಳಲ್ಲಿ ಶೇಕಡ 40%

50% ತೇವಾಂಶ ಯಾವಾಗಲೂ ಇರುವಂತೆ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ಇರುವೆ, ಗೆದ್ದಲು, ಇಲಿಗಳ ಬಾಧೆ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಎರೆಗೊಬ್ಬರವನ್ನು ನೆರಳಿನಲ್ಲಿ ಅಥವಾ ತಂಪಾದ ಸ್ಥಳದಲ್ಲಿ ಮಾತ್ರ ಶೇಖರಿಸಿ ಇಡಬೇಕು. ಎರೆಹುಳು ಕುಣಿಗಳಲ್ಲಿ ಮತ್ತು ಸುತ್ತಮುತ್ತ ಕಳೆ ಇರದ ಹಾಗೆ ಗಮನಿಸಬೇಕು. ಮೇಲಿಂದ ಮೇಲೆ ಕುಣಿಗಳನ್ನು ಕೆದಕಿ ನೋಡಬಾರದು. ಬಹಳ ತೇವಾಂಶ ಇರುವ, ಅಂದರೆ ಶೇಕಡ 10ಕ್ಕಿಂತ ಹೆಚ್ಚಾದ ತೇವಾಂಶ ಇರುವ ಎರೆಗೊಬ್ಬರವನ್ನು ಕುಣಿಯಿಂದ ತೆಗೆಯಬಾರದು. ಕುಣಿಗಳಿಗೆ ನೀರು ಹರಿದು ಬರದಂತೆ ನೋಡಿಕೊಳ್ಳಬೇಕು. ಎರೆಗೊಬ್ಬರವನ್ನು ಕುಣಿಯಿಂದ ತೆಗೆಯುವಾಗ ಚೂಪಾದ ಸಾಧನಗಳನ್ನು ಬಳಸಬಾರದು. ಶುದ್ಧವಾದ ಎರೆಗೊಬ್ಬರ ಗಾಢವಾದ ಕಂದು ಅಥವಾ ಕಪ್ಪು ಮಿಶ್ರಿತ ಬಣ್ಣವನ್ನು ಹೊಂದಿರಬೇಕು ಅಥವಾ ಚಹಾ ಪುಡಿಯ ತರಹ ಇರಬೇಕು. ಹಗುರವಾಗಿದ್ದು ಹೆಚ್ಚು ಪರಿಮಾಣದಿಂದ ಕೂಡಿರಬೇಕು. ಎರೆಗೊಬ್ಬರವನ್ನು ಸ್ಪರ್ಶಿಸಿದಲ್ಲಿ ಕೈಗೆ ಮೆತ್ತಿಕೊಳ್ಳದೆ ರವೆ ಅಥವಾ ಒಣ ಮರಳಿನ ಅನುಭವ ಆಗಬೇಕು. ಶುದ್ಧವಾದ ಎರೆಗೊಬ್ಬರವನ್ನು ಪರೀಕ್ಷೆ ಮಾಡುವ ವಿಧಾನವೇ

0: ಇರಬೇಕು. ಹಗುರವಾಗಿದ್ದು ಹೆಚ್ಚು ಪರಿಮಾಣದಿಂದ ಕೂಡಿರಬೇಕು. ಎರೆಗೊಬ್ಬರವನ್ನು ಸ್ಪರ್ಶಿಸಿದಲ್ಲಿ ಕೈಗೆ ಮೆತ್ತಿಕೊಳ್ಳದೆ ರವೆ ಅಥವಾ ಒಣ ಮರಳಿನ ಅನುಭವ ಆಗಬೇಕು. ಶುದ್ಧವಾದ ಎರೆಗೊಬ್ಬರವನ್ನು ಪರೀಕ್ಷೆ ಮಾಡುವ ವಿಧಾನವೆಂದರೆ, ಒಂದು ಹಿಡಿ ಎರೆಗೊಬ್ಬರವನ್ನು ನೀರಿರುವ ಒಂದು ಗಾಜಿನ ಪಾತ್ರೆಯಲ್ಲಿ ಸುರಿದರೆ ಆಶ್ಚರ್ಯವೆಂಬಂತೆ ಸಂಪೂರ್ಣ ಎರೆಗೊಬ್ಬರ ನೀರಿನ ಮೇಲೆ ತೇಲಿ ನಿಧಾನವಾಗಿ ನೀರಿಗೆ ಇಳಿಯುತ್ತದೆ.
1: ರೈತರಿಗೆ ಸಲಹೆ ಕೇಳಿದಿರಿ. ಕಾದಂಬರಿ ಓದು ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಸತ್ಯಕಂಬ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ಇಂದು ಪೂರ್ವಾಹ್ನ 11 ಗಂಟೆಗೆ.
2: ಮಾತಿನಿಂದ ವಿವರಿಸಲು ಸಾಧ್ಯವಾಗದು. ಹೃದಯ ಹೃದಯಗಳೇ ಅರಿತಿದ್ದದ್ದೂ ಹೌದು, ಬೆಸಿದ್ದದ್ದೂ ಹೌದು. ಪ್ರೇಮವೆಂಬುದು ಹೃದಯ ಸಂಬಂಧಿ, ದೇಹ ಸಂಬಂಧವಲ್ಲವೆಂದು ತಿಳಿಯುವ ಕಾಲಘಟ್ಟವಾಗಿರಲಿಲ್ಲ. ಛೇ, ಹೆತ್ತ ಮಗನೆದುರು ಏನೇನೆಲ್ಲ ಮಾತನಾಡುತ್ತಿದ್ದೇನೆ, ಬುದ್ಧಿ ಇಲ್ಲದವಳು ಎಂದು ಮಗನ ಬೆನ್ನು ಸವರಿದಳು.
1: ತಪ್ಪದೆ ಕೇಳಿ ಇಂದು ಪೂರ್ವಾಹ್ನ 11 ಗಂಟೆಗೆ ವನಿತಾವಾಣಿಯಲ್ಲಿ.

0: ಆಕಾಶವಾಣಿ ಮಂಗಳೂರು. ಸಮಯ 6:55 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಂ ಪ್ರವಾಚಿಕಾ ನಿಧಿ ಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಯಃ ಇರಾನಸ್ಯ ರಾಷ್ಟ್ರಪತಿನಾ ಡಾಕ್ಟರ್ ಮರ್ಸೂದ್ ಪೆಜೆಶ್ಕಿಯನ್ ಇತ್ಯನೇನ ಸಹ ದೂರಭಾಷ ಮಾಧ್ಯಮೇನ ಸಂಭಾಷಣಂ ಅಕರೋತ್. ಸಂಭಾಷಣಾವಧೌ ರಾಷ್ಟ್ರಪತಿನಾ ಪೆಜೆಶ್ಕಿಯನ್ ಇತ್ಯನೇನ ಪಶ್ಚಿಮೇಷಿಯಾಯಾಃ ಘಟನಾಕ್ರಮಸ್ಯ ವಿಷಯೆ ಪ್ರೋದೀರಿತಂ. ಪ್ರಧಾನಮಂತ್ರಿಣಾ ಉಭಯೋರ್ ದೇಶಯೋರ್ಮಧ್ಯೆ ಸಂಜಾತಂ ಸಹಮತಿಂ ಸ್ವಾಗತೀಕೃತಂ. ಸಹೈವ ತೇನ ಭಾರತಸ್ಯ ನಿರಂತರ ನೀತಿಃ ಪುನಃ ಪ್ರತಿಪಾದಿತಾ ಯತ್ ಸರ್ವೇಷಾಂ ಸಮಹ್ವಾನಾನಾಂ ಸಮಾಧಾನಂ ಕೇವಲಂ ಸಂವಾದೇನ ಸುಷ್ಠು ನೀತ್ಯಾ ಇವ ಭವಿತುಮರ್ಹತಿ. ವಿಕಸಿತ ಭಾರತ ರೋಜ್ಗಾರ್ ಏವಂ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿಜಿ ರಾಮ್ಜಿ ಇತ್ಯಾಖ್ಯ ಅಧಿನಿಯಮ ಅದ್ಯಾರಭ್ಯ ಅರ್ಥಾತ್ ಜುಲೈ ಮಾಸಸ್ಯ ಏಕ ದಿನಾಂಕಾತ್ ಕೃತ್ಸ್ನೇಹಿ ಗ್ರಾಮೀಣ ಭಾರತೆ ಪ್ರವೃತ್ತೋ ಭವಿಷ್ಯತಿ. ಗ್ರಾಮೀಣ ವಿಕಾಸ ಮಂತ್ರಾಲಯೇನ ಪ್ರತಿಪಾದಿತಂ ಯತ್ ಅಯಂ ಅಧಿನಿಯಮ ಪ್ರತ್ಯೇಕಂ ವಿತ್ತೀಯ ವರ್ಷೆ ಪಂಚವಿಂಶತ್ಯುತ್ತರೈಕಶತ ದಿನಾನಾಂ ಸವೇತನ ವೃತ್ತೇಃ ಪ್ರತಿಭೂತಿಂ ಪ್ರದಾಯ ಗ್ರಾಮೀಣ ಭಾರತಸ್ಯ ಸಶಕ್ತೀಕರಣಂ ವಿಧಾಸ್ಯತಿ. ದೇಶೇ ಅಸ್ಯ ನೂತನ ತಂತ್ರಸ್ಯ ಕ್ರಿಯಾನ್ವಯನಾರ್ಥಂ ಅಸ್ಯ ವಿತ್ತೀಯ ವರ್ಷಸ್ಯ ಕೃತೆ ದ್ವಯನವತ್ಯುತ್ತರ ಷಟ್ಶತಾಧಿಕ ಪಂಚನವತಿಃ ಸಹಸ್ರ ಕೋಟಿ ರೂಪ್ಯಕಾಣಾಂ ಪ್ರಾವಧಾನಂ ವಿಹಿತಂ. ಉಪಕ್ರಮಸ್ಯ ಅಸ್ಯ ಪ್ರವರ್ತನೆ ಕೇಂದ್ರೀಯ ಗ್ರಾಮೀಣ ವಿಕಾಸ ಮಂತ್ರಿ ಶಿವರಾಜ ಸಿಂಹ ಚೌಹಾನಃ ಅವೋಚತ್ ಯತ್ ಕೋಪಿ ಅರ್ಹಃ ಗ್ರಾಮೀಣ ಶ್ರಮಿಕಃ ಏಕಮಪಿ ದಿನಂ ಕಾರ್ಯಂ ವಿನಾ ನ ಭವೇತ್. ಶ್ರೀ ಚೌಹಾನೇನ ಸ್ಪಷ್ಟೀಕೃತಂ ಯತ್ ಸರ್ವಕಾರೇಣ ರಾಜ್ಯೈಃ ಕೇಂದ್ರಶಾಸಿತ ಪ್ರದೇಶೈಃ ಚ ಸಾಕಂ ದೃಢ ಸಮನ್ವಯಂ ವಿಧಾಯ ಅಸ್ಯಾಃ ನೂತನ ವ್ಯವಸ್ಥಾಯಾಃ ನಿರ್ಬಾಧ ಸಂಚಾಲನಾಯ ಸರ್ವಾಃ ಪ್ರಶಾಸಕೀಯ ವಿತ್ತೀಯ ಚ ಸಜ್ಜತಾ ವಿಹಿತಾ. ಅವಧೇಯಾಸ್ಪದಂ ವರ್ತತೆ ಯತ್ ಪಂಚವಿಂಶತ್ಯುತ್ತರೈಕಶತ ದಿನಾನಾಂ ವರ್ಧಿತಾ ಅಯಂ ವೃತ್ಯವಸರಃ ಗ್ರಾಮೀಣ ಆಜೀವಿಕಾಂ ಸುದೃಢಾಂ ಕರಿಷ್ಯತಿ ಚಿರಸ್ಥಾಯಿ ಸಾಮುದಾಯಿಕ ಸಂಪತ್ತೀನಾಂ ನಿರ್ಮಾಣಂ ಚ ವಿಧಾಸ್ಯತಿ. ಅನೇನ ಸಹೈವ ವಿಕಸಿತ ಭಾರತಸ್ಯ ಸಂಕಲ್ಪಂ ತೀವ್ರಗತ್ಯಾ ಪ್ರವರ್ತಯಿಷ್ಯತೆ. ಜಾಪಾನ ದೇಶಸ್ಯ ಪ್ರಧಾನಮಂತ್ರಿ ಸಾನೆ ತಕಾಯ್ಚಿ ಅದ್ಯ ಸಾಯಂ ತ್ರಿದಿವಸೀಯ ಭಾರತ ಯಾತ್ರಾ ಪ್ರಸಂಗೇ ನವದೆಹಲೀಂ ಪ್ರಾಪ್ಸ್ಯತಿ. ಇಯಂ ತಸ್ಯಾಃ ಪ್ರಥಮಾ ಆಧಿಕಾರಿಕೀ ಭಾರತಯಾತ್ರಾ ವರ್ತತೆ. ಸಾ ಶ್ವಃ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ಷೋಡಶೆ

0: ಭಾರತ ಜಾಪಾನ್ ವಾರ್ಷಿಕ ಶಿಖರ ಸಮ್ಮೇಳನೆ ಭಾಗಂ ಗ್ರಹಿಷ್ಯತಿ. ಇದಂ ಶಿಖರ ಸಮ್ಮೇಳನಂ ಉಭಯೋರ ದೇಶಯೋಃ ಕೃತೆ ದ್ವಿಪಕ್ಷೀಯ ಸಹಯೋಗಸ್ಯ ಸಮಗ್ರ ಕ್ಷೇತ್ರಸ್ಯ ಸಮೀಕ್ಷಾಂ ಸುದೃಢೀಕರಣಂ ಚ ವಿಧಾತುಂ ಸಹೈವ ಪಾರಸ್ಪರಿಕ ಹಿತಸ್ಯ ಕ್ಷೇತ್ರೀಯ ವೈಶ್ವಿಕ ವಿಷಯೇಷು ವಿಚಾರಾಣಾಂ ವಿನಿಮಯೀಕರಣಂ ಕರ್ತುಮೇಕಂ ಪ್ರಕೃಷ್ಟಂ ಅವಸರಂ ಪ್ರದಾಸ್ಯತಿ. ಉತ್ತರಾಖಂಡ ರಾಜ್ಯಸ್ಯ ಮದರ್ಸಾ ಶಿಕ್ಷಾ ಪ್ರಣಾಲ್ಯಾಂ ಅದ್ಯಾರಭ್ಯ ಏಕಂ ಬೃಹತ್ ಪರಿವರ್ತನಂ ಪ್ರವೃತ್ತಂ ಸಂಜಾತಂ. ಅಸ್ಯಾಃ ನೂತನ ವ್ಯವಸ್ಥಾಯಾಃ ಅಂತರ್ಗತಂ ಉತ್ತರಾಖಂಡ ಮದರ್ಸಾ ಶಿಕ್ಷಾ ಪರಿಷತ್ ಪೂರ್ಣತಯಾ ನಿಷ್ಕ್ರಿಯೋ ಭವಿಷ್ಯತಿ. ಸಹೈವ ರಾಜ್ಯಸ್ಯ ಸರ್ವಾಃ ಅಲ್ಪಸಂಖ್ಯಕ ಶೈಕ್ಷಣಿಕ ಸಂಸ್ಥಾಃ ಏಕೇನ ವಿನೂತ್ನೇನ ತಂತ್ರೇಣ ಸಂಚಾಲಿತಾಃ ಭವಿಷ್ಯಂತಿ. ಅದ್ಯ ಜುಲೈ ಮಾಸಸ್ಯ ಏಕ ದಿನಾಂಕತಃ ಉತ್ತರಾಖಂಡ ಮದರ್ಸಾ ಶಿಕ್ಷಾ ಬೋರ್ಡ್ ಉತ್ತರಾಖಂಡ ಮದರ್ಸಾ ಶಿಕ್ಷಾ ಬೋರ್ಡ್ ಅಧಿನಿಯಮಃ ವಿಂಶತಿ ಷಡ್ವಿಂಶತಿಃ ತಥಾ ಉತ್ತರಾಖಂಡ ಸರ್ವಕಾರ್ಯೇತರ್ ಅರ್ಬಿ ಏವಂ ಫಾರಸಿ ಮದರ್ಸಾ ಮಾನ್ಯತಾ ನಿಯಮಾವಲಿಃ ವಿಂಶತಿ ನವದಶ ಇತಿ ಇತ್ಯೇತೇಃ ಸರ್ವೇ ನಿಷ್ಪ್ರಭಾವಿನಃ ಅಭವನ್. ರಾಜ್ಯ ಪ್ರಶಾಸನೇನ ಉತ್ತರಾಖಂಡ ಅಲ್ಪಸಂಖ್ಯಕ ಶೈಕ್ಷಣಿಕ ಸಂಸ್ಥಾ ಅಧಿನಿಯಮಸ್ಯ ಅಂತರ್ಗತಂ ಏಕಾ ನೂತ್ನಾ ವ್ಯವಸ್ಥಾ ಪ್ರವರ್ತಿತಾ. ಅಸ್ಯ ಪ್ರತ್ಯಗ್ರ ತಂತ್ರಸ್ಯ ಅಂತರ್ಗತಂ ಉತ್ತರಾಖಂಡ ರಾಜ್ಯ ಅಲ್ಪಸಂಖ್ಯಕ ಶಿಕ್ಷಾ ಪ್ರಾಧಿಕರಣಮೇವ ಶಿಕ್ಷಾಯೈ ಉತ್ತರದಾಯಿ ಭವಿಷ್ಯತಿ ಇತಿ ವಾರ್ತಾಃ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
3: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು. ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಈ ಬೆಳಿಗ್ಗೆ 7:15 ಪ್ರಸಾರ.

0: ವಾಗುವ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ವಿಷಯ ಸಿ ಹುಕ್ ಮತ್ತು ಎಸಿಸಿ ಎಚ್ಪಿಸಿ ಕೋರ್ಸ್ಗಳು.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
3: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳಿಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿ ಜಿರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ವಾರ್ತೆಗಳ ವಿವರ: ಕರ್ನಾಟಕ ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತ ಕರ್ನಾಟಕವಾಗಿಸಲು ನಾವು ಪ್ರತಿಜ್ಞೆ ಮಾಡಿದ್ದೇವೆ. ಮಾದಕ ವ್ಯಸನವನ್ನು ಸಮಾಜದಿಂದ ಮುಕ್ತ ಮಾಡಲು ಎಲ್ಲಾ ನಾಗರಿಕರು ಕೈಜೋಡಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಾಣಿಕೆ ವಿರೋಧಿ ದಿನ 2026ರ ಕಾರ್ಯಕ್ರಮವನ್ನು ಮಕ್ಕಳೊಂದಿಗೆ ಉದ್ಘಾಟಿಸಿ ಮಾತನಾಡಿದ ಅವರು, ಮಾದಕ ವಸ್ತುಗಳಿಂದ ಹೆಚ್ಚುತ್ತಿರುವ ಅಪಾಯವನ್ನು ತಡೆಗಟ್ಟಲು ಸರ್ಕಾರವು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯನ್ನು ಸ್ಥಾಪಿಸಿದೆ ಎಂದರು. ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆ ದೊಡ್ಡ ಪ್ರಯತ್ನ ಮಾಡಿ 80 ಕೋಟಿ ವೆಚ್ಚದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ನಾಶಪಡಿಸಿದೆ. ಈ ಕಾರ್ಯಕ್ಕೆ ಕೈಜೋಡಿಸಿದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಹಾಗೂ ಸಹಾಯ ಮಾಡಿದ ಎಲ್ಲರಿಗೂ ಸರ್ಕಾರ ಅಭಿನಂದನೆ ಸಲ್ಲಿಸುತ್ತದೆ ಎಂದು ಅವರು ಹೇಳಿದರು. ಶರಾವತಿ ಪಂಪ್ ಸ್ಟೋರೇಜ್, ಗೋವಾ ತಮ್ನೇರ್, ಕಳಸಾ ಬಂಡೂರಿ ಮತ್ತು ಬಿಡಿಎ ಫೆರಿಫರಲ್ ರಿಂಗ್ ರಸ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಅರಣ್ಯ ಇಲಾಖೆಗಳ ವಿವಿಧ ಹಂತಗಳಲ್ಲಿ ಬಾಕಿ ಇರುವ ಅರಣ್ಯ ಅನುಮತಿ ವಿಚಾರಗಳಲ್ಲಿ ತ್ವರಿತಗತಿಯಲ್ಲಿ ಕ್ರಮ ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಅರಣ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೈಗಾರಿಕೆ ಹಾಗೂ ಗಣಿಗಾರಿಕೆ ಯೋಜನೆಗಳಿಗೆ ಅಗತ್ಯವಿರುವ ಎಲ್ಲಾ ಅನುಮತಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ನೀಡುವ ವ್ಯವಸ್ಥೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು. ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಅವರಿಗೆ ತೊಂದರೆ ನೀಡಬಾರದು. ನಿಯಮಾನುಸಾರ ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡಬೇಕು ಎಂದರು. ಪ್ರಸಕ್ತ ಸಾಲಿನ ಏಪ್ರಿಲ್ ಮತ್ತು ಮೇ ಮಾಹೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಬಿದ್ದ ಭಾರೀ ಮಳೆಯಿಂದಾಗಿ ರೈತರು ತೋಟಗಳಲ್ಲಿ ಬೆಳೆದ ಅಡಿಕೆ ಮರಗಳು ನಾಶಗೊಂಡಿದ್ದು, ಈ ಸಂಬಂಧ ಬಾಧಿತ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ನಿಯೋಗ ತೆರಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವಂತೆ ರಾಜ್ಯ ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವರಾದ ಕೆಜೆ ಜಾರ್ಜ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷ

0: ವಹಿಸಿ ಮಾತನಾಡಿದ ಅವರು, ಈ ಸಂಬಂಧ ಜಿಲ್ಲಾಡಳಿತದ ವತಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವ ಬಗ್ಗೆ ಮಾಹಿತಿ ಪಡೆದುಕೊಂಡಿರುವುದಾಗಿ ತಿಳಿಸಿದರು. ಸಂತ್ರಸ್ತರಿಗೆ ಮಾನವೀಯ ನೆಲೆಯಲ್ಲಿ ಪರಿಹಾರ ದೊರಕಿಸಿಕೊಡಿ ಎಂದು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಚಿವ ಕೆಜೆ ಜಾರ್ಜ್ ಅವರು ಮಾತನಾಡಿ, ಸಂತ್ರಸ್ತ ಕುಟುಂಬದವರಿಗೆ ತಕ್ಷಣದ ಪರಿಹಾರ ಕ್ರಮವನ್ನು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ದೊರಕಿಸಿಕೊಡಬೇಕು. ಅಲ್ಲದೆ ಭಾಗಶಃ ಅಥವಾ ಪೂರ್ಣ ಪ್ರಮಾಣದ ಮನೆ ನಾಶಗೊಂಡವರ ಮಾಹಿತಿ ಪಡೆದು ಅವರಿಗೆ ಸಕಾಲದಲ್ಲಿ ಸೌಲಭ್ಯ ಒದಗಿಸಿಕೊಡುವಂತೆ ಸೂಚಿಸಿದರು. ಬೆಳಗಾವಿಯ ಕೃಷಿ ಇಲಾಖೆ ಹಾಗೂ ಮತ್ತಿಕೊಪ್ಪ ರಾಷ್ಟೀಯ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ರೈತರ ಸುಧಾರಿತ ಕೃಷಿಯ ಅನುಕೂಲಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜೂನ್ 1 ಆಯೋಜಿಸಲಾಗಿದ್ದ ಖೇತ್ ಬಚಾವೋ ಅಭಿಯಾನವನ್ನು ಯಶಸ್ವಿಗೊಳಿಸಲಾಗಿದ್ದು, ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಸುಮಾರು 100 ಗ್ರಾಮ ಪಂಚಾಯಿತಿಗಳಲ್ಲಿ ಮಣ್ಣಿನ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಸುಮಾರು 6,000 ಅಧಿಕ ಸಂಖ್ಯೆಯ ರೈತರು ಅಭಿಯಾನದ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಈ ಕುರಿತು ಆಕಾಶವಾಣಿ ಿಗಾಗಿ ಮತ್ತಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಮಂಜುನಾಥ ಚೌರೆಡ್ಡಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಕಳೆದ ನಾವು ಜೂನ್ 1 ಜೂನ್ 30 ಬೆಳಗಾವಿ ಜಿಲ್ಲೆಯಾದ್ಯಂತ ನಾವು ಕೀರ್ತಿ ಬಚಾವ್ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕೀರ್ತಿ ಬಚಾವ್ ಅಭಿಯಾನವನ್ನ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವ್ಯಾಪ್ತಿಗಳಾದಂತ ಬೆಳಗಾವಿ, ರಾಮದುರ್ಗ್, ಸವದತ್ತಿ, ಬೈಲೊಂಗಲ್, ಅನಾಪುರ್, ಎರಗಟ್ಟಿ, ಕಿತ್ತೂರ್ ತಾಲೂಕಿಗಳಲ್ಲಿ ಬರ್ತಕ್ಕಂತ ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ 2 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿ ಸುಮಾರು 2 ಪ್ರೋಗ್ರಾಮ್ಗಳನ್ನು ನಾವು ಮಾಡಿದ್ದೇವೆ. ಇವತ್ತು ಈ ಒಂದು ಅಭಿಯಾನವನ್ನು ಮುಕ್ತಾಯಗೊಂಡಿದೆ. ಈ ಒಂದು ಅಭಿಯಾನದಲ್ಲಿ ಪ್ರಮುಖವಾಗಿ ನಾವು ಸರಿ ಸುಮಾರು 6,000 ಮೇಲ್ಪಟ್ಟು ನಾವು ರೈತರ ಮನೆ ಬಾಗಿಲಿಗೆ ಈ ಒಂದು ಅಭಿಯಾನದಲ್ಲಿ ತಲುಪಿದ್ದೇವೆ. ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳನ್ನು ರೈತರಿಗೆ ವಿತರಿಸಿದ್ದೇವೆ.
0: ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಕಡ್ಡಾಯವಾಗಿ ರಾಜ್ಯದ ನಾಗರಿಕರೆಲ್ಲರೂ ಅಗತ್ಯ ಮಾಹಿತಿ ಒದಗಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅವರು ಮನವಿ ಮಾಡಿದ್ದಾರೆ. ನಾಗರಿಕರು ಈ ಅರ್ಜಿಯನ್ನು ತುಂಬುವಾಗ ಯಾವುದೇ ವಿಷಯವಾಗಿ ಗೊಂದಲಗಳಿದ್ದರೆ ಪ್ರತಿಯೊಂದು ವಾರ್ಡ್ನಲ್ಲೂ ಸ್ಥಾಪಿಸಲಾಗಿರುವ ಸಿಟಿಜನ್ ಸರ್ವಿಸ್ ಸೆಂಟರ್ ಹಾಗೂ ವೋಟರ್ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಮಾಹಿತಿ ಪಡೆದು ನಿಖರವಾಗಿ ಅರ್ಜಿಯನ್ನು ತುಂಬಬಹುದು. ಎಸ್ಐಆರ್ ಅರ್ಜಿಯನ್ನು ತುಂಬಿದರೆ ನಾವು ದೇಶದ ನಾಗರಿಕರಾಗಿದ್ದೇವೆ ಹಾಗೂ ದೇಶದ ಮತದಾರರಾದಂತೆ. ಹಾಗಾಗಿ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅರ್ಜಿಯನ್ನು ಸಲ್ಲಿಸುವಂತೆ ಅವರು ಕೋರಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ನವನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗತೇಕರ್ ಅವರ ನಿವಾಸಕ್ಕೂ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಮತದಾರರಿಗೆ ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಮತದಾರರ ಪಟ್ಟಿಯಲ್ಲಿ ಹೆಸರುಗಳ ಪರಿಶೀಲನೆ, ತಿದ್ದುಪಡಿ, ಸೇರ್ಪಡೆ ಅಥವಾ ಬದಲಾವಣೆ ಅಗತ್ಯವಿದ್ದರೆ ಸಂಬಂಧಿತ ನಮೂನೆಗಳನ್ನು ಭರ್ತಿ ಮಾಡಿ ಸಲ್ಲಿಸುವಂತೆ ಸಾರ್ವಜನಿಕರಲ್ಲಿ ಅವರು ಕರೆ ನೀಡಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ ಮಿಷನ್ ಗ್ರಾಮೀಣ VBGRAMJI ಯೋಜನೆಯಡಿ ಅರ್ಹ ಗ್ರಾಮೀಣ ಅಕುಶಲ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ ಕಲ್ಪಿಸಲಾಗುವುದು ಎಂದು ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲೆಯ ಎಲ್ಲ ಅನುಷ್ಠಾನ ಅಧಿಕಾರಿಗಳು, ಪಿಡಿಒಗಳು ಹಾಗೂ ತಾಂತ್ರಿಕ ಸಿಬ್ಬಂದಿಗಳ ಒಂದು ದಿನದ ವಿಬಿ ಜಿರಾಮ್ಜಿ ಯೋಜನೆ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ವಿಬಿ ಜಿರಾಮ್ಜಿ ಯೋಜನೆ ಇಂದಿನಿಂದ ಅನುಷ್ಠಾನಗೊಳ್ಳಲಿದೆ. ಸ್ವಯಂ ಪ್ರೇರಿತವಾಗಿ ಅಕುಶಲ ಕೆಲಸಕ್ಕಾಗಿ ಬೇಡಿಕೆ ಸಲ್ಲಿಸುವ ಗ್ರಾಮೀಣ ವಯಸ್ಕ ಸದಸ್ಯರ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 125 ದಿನಗಳ ಕಡ್ಡಾಯ ಉದ್ಯೋಗ ಖಾತ್ರಿಯನ್ನು ಈ ಯೋಜನೆಯಡಿ ನೀಡಲಾಗುವುದು. ಸಮಗ್ರ ಡಿಜಿಟಲ್ ವ್ಯವಸ್ಥೆ ಮೂಲಕ ಆಡಳಿತದ ಹೊಣೆಗಾರಿಕೆ ಮತ್ತು ನಾಗರಿಕರ ಪಾಲ್ಗೊಳ್ಳುವ

0: ಉಳುವಿಕೆಯನ್ನು ಆಧುನೀಕರಿಸುವುದು ಈ ಯೋಜನೆಯ ದೃಷ್ಟಿಕೋನವಾಗಿದೆ. ಕೃಷಿ ಕಾಲದಲ್ಲಿ ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆಗೆ ಸುಗಮಗೊಳಿಸಲು ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಾಡಿನ ಖ್ಯಾತ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಚಿತ್ರಕಲಾವಿದ, ರೈತ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತ ಹಾಸನದ ಕೆಟಿ ಶಿವಪ್ರಸಾದ್ ಬೆಂಗಳೂರಿನಲ್ಲಿ ನಿಧನರಾದರು. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಮೂತ್ರಪಿಂಡ ಸಮಸ್ಯೆಯಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇತ್ತೀಚೆಗೆ ದೀರ್ಘ ಶಸ್ತ್ರಚಿಕಿತ್ಸೆಗೂ ಅವರು ಒಳಗಾಗಿದ್ದರು. ಭಾರತದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟ ಚಳವಳಿಯು ಯಾವುದೇ ನಿರ್ದಿಷ್ಟ ವರ್ಗ ಅಥವಾ ಜಾತಿಗೆ ಸೇರಿದವರು ಆಳುವವರ ವಿರುದ್ದ ಸಿಡಿದೆದ್ದ ಸಂಘರ್ಷವಲ್ಲ. ಇದು ತಮ್ಮ ಸರ್ವಸ್ವವನ್ನು ದೇಶಕ್ಕಾಗಿ ಧಾರೆಯೆರೆದ ತ್ಯಾಗಿಗಳ ನೇತೃತ್ವದಲ್ಲಿ ನಡೆದ ಜನಸಂಗ್ರಾಮ. ಸಾಮಾನ್ಯ ಜನರೇ ಸೈನಿಕರೂ ಆಗಿ ದೇಶದ ಪರ ಹೋರಾಡಿದ ಅಪರೂಪದ ಇತಿಹಾಸವಾಗಿದೆ. ಧಾರವಾಡದಲ್ಲಿ ಅಂತಹ ಹೋರಾಟದ ಸಂದರ್ಭದಲ್ಲಿ 1921 ಜುಲೈ 1ರಂದು ನಡೆದ ಸರಾಯಿ ವಿರೋಧಿ ಪ್ರತಿಭಟನೆಯಲ್ಲಿ ಬ್ರಿಟಿಷರ ಗೋಲಿಬಾರಿಗೆ ತುತ್ತಾಗಿ 3 ಪ್ರಾಣತೆತ್ತರು. ಆ ಹುತಾತ್ಮರ ಹೋರಾಟಕ್ಕೆ ಈಗ 105 ವರ್ಷದ ನೆನಪು. ಇದರ ಅಂಗವಾಗಿ ಇಂದು ಧಾರವಾಡದ ಜಕಣಿಬಾವಿ ರಸ್ತೆಯಲ್ಲಿರುವ ಹುತಾತ್ಮರ ಸ್ಮಾರಕಕ್ಕೆ ಗೌರವ ಸಲ್ಲಿಸಿ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಸೇರಿದಂತೆ ಹಲವರು ಪಾಲ್ಗೊಳ್ಳುತ್ತಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಪ್ರಾಧ್ಯಾಪಕರಾದ ಡಾ ಬಸವರಾಜ ಅಕ್ಕಿ.
1: ಭಾರತದ ಸ್ವಾತಂತ್ರ್ಯ ಹೋರಾಟದ 1920 ಅಸಹಕಾರ ಚಳವಳಿ ಅಂಗವಾಗಿ ಸರ್ಕಾರಿ ಶಾಲೆಗಳನ್ನು, ನ್ಯಾಯಾಲಯಗಳನ್ನು, ವಿದೇಶಿ ವಸ್ತ್ರಗಳನ್ನು ಬಹಿಷ್ಕರಿಸುವುದು, ಮದ್ಯದ ಅಂಗಡಿಗಳನ್ನು ಪಿಕೆಟಿಂಗ್ ಮಾಡಲು ಆದೇಶಿಸಿತು. ಅದರಂತೆ ಜುಲೈ 1, 1921 ಧಾರವಾಡದ ಹೃದಯ ಭಾಗದ ಇಂದಿನ ಸುಭಾಷ್ ರಸ್ತೆಯ ಸಮೀಪದಲ್ಲಿದ್ದ ಮದ್ಯದ ಅಂಗಡಿಯ ಮೇಲೆ ಸತ್ಯಾಗ್ರಹಿಗಳು ಮುತ್ತಿಗೆ ಹಾಕಿ ಬೆಂಕಿ ಹಚ್ಚಿದ್ರು. ಇದರಿಂದ ಕೋಪಗೊಂಡ ಪೊಲೀಸರು ಗುಂಡು ಹಾರಿಸಿದ್ದರಿಂದ 3 ಹೋರಾಟಗಾರರಾದ ಮಲಿಕ್ ಸಾಬ್ ಅಲಿಯಾಸ್ ಮದನ್ ಸಾಬ್, ಗೌಸು ಸಾಬ್ ಅಲಿಯಾಸ್ ಖಾದರ್ ಸಾಬ್ ಮತ್ತು ಅಬ್ದುಲ್ ಗಫಾರ್ ತೋಕಾಯಿ ಹುತಾತ್ಮರಾದರು. ಅಲ್ಲದೆ
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿಜಿರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
3: ಸಿಹಕ್ ಮತ್ತು ಎಸಿಸಿ ಎಚ್ಪಿಸಿ ಕೋರ್ಸ್ಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು.
5: ಇವತ್ತಿನ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶ್ರೋತೃಗಳೇ. ಸಿಹಕ್ ಹಾಗೂ ಎಸಿಸಿ ಎಚ್ಪಿಸಿ ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಸಿಹಕ್ನ ಒಬ್ಬ ತಜ್ಞರು, ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ.
6: ಧನ್ಯವಾದಗಳು.
5: ಮೊದಲಿಗೆ ಸಿಹಕ್ ಹೀಗಂದ್ರೆ ಏನು?
6: ಸಿಹಕ್ ಸೆಂಟರ್ ಫಾರ್ ಎಚ್ಪಿಸಿ ಅಪ್ಸ್ಕಿಲಿಂಗ್ ಅಂಡ್ ನಾಲೆಜ್ ಶೇರಿಂಗ್ ಎಂಬುದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿದ ಯುವಕರನ್ನು ತಯಾರಿಸುವ ಒಂದು ವಿಶೇಷ ಕಾರ್ಯಕ್ರಮವಾಗಿದೆ. ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಿಕ್

0: ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಚಿವಾಲಯದ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಈ ಕ್ಷೇತ್ರವನ್ನು ಸ್ಥಾಪಿಸಿದೆ. ಇದರ ಮುಖ್ಯ ಉದ್ದೇಶ ಎಚ್ಪಿಸಿ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು, ಸಂಶೋಧಕರು, ಶಿಕ್ಷಕರು ಹಾಗೂ ವೃತ್ತಿಪರರಿಗೆ ತರಬೇತಿ ನೀಡುವುದು. ದ ಸೆಂಟರ್ ಏಮ್ಸ್ ಟು ಕ್ರಿಯೇಟ್ ಸ್ಕಿಲ್ಡ್ ಮ್ಯಾನ್ ಪವರ್ ವಿತ್ ನಾಲೆಜ್ ಅಂಡ್ ಪ್ರೊಫಿಷಿಯನ್ಸಿ ಇನ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಥ್ರೂ ಇಟ್ಸ್ ಅಡ್ವಾನ್ಸ್ ಸರ್ಟಿಫಿಕೇಶನ್ ಕೋರ್ಸ್ ಇನ್ ಎಚ್ಪಿಸಿ.
1: ಸಿಹಕ್ ಅಂತಂದ್ರೆ ಏನು ಅಂತ ಹೇಳುವಾಗ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂತ ಹೇಳಿದ್ರಿ, ಅಂದ್ರೆ HPC. ಹಾಗಂದ್ರೆ ಏನು, ಯಾಕೆ ಇದು ಮುಖ್ಯ ಆಗುತ್ತೆ?
0: High performance computing refers to the use of powerful computers and parallel processing techniques to solve large and complex computational problems. It plays a crucial role in areas such as weather forecasting, artificial intelligence, healthcare, scientific research, engineering simulations, cyber security, finance. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ತಂತ್ರಜ್ಞಾನ ಬೆಳೆಯುತ್ತಿರುವಂತೆ HPC ತಜ್ಞರ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ.
1: ಸಿಂಪಲ್ ಆಗಿ ಹೇಳ್ಬೇಕಂದ್ರೆ HPC ಅಂದ್ರೆ ಬಹಳ ಶಕ್ತಿಶಾಲಿ ಕಂಪ್ಯೂಟರ್ ಗಳನ್ನ ಬಳಸ್ಕೊಂಡು ದೊಡ್ಡ ಹಾಗೂ ಕಷ್ಟದ ಸಮಸ್ಯೆಗಳನ್ನ ವೇಗವಾಗಿ ಪರಿಹರಿಸೋ ತಂತ್ರಜ್ಞಾನ ಅಂತ ಹೇಳ್ತಾ ಇದ್ರು. ಈ ACC HPC ಕೋರ್ಸ್ ಬಗ್ಗೆ ಮತ್ತಷ್ಟು ವಿವರವಾಗಿ ಹೇಳ್ಬೋದ ನಮ್ಮ ಶ್ರೋತೃಗಳಿಗೆ?
0: ಖಂಡಿತ. ACC HPC ಕೋರ್ಸ್ ಒಂದು ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದೆ. ಇದು ಈ ಕೋರ್ಸ್ ಅಲ್ಲಿ ವಿದ್ಯಾರ್ಥಿಗಳು ಲಿನಿಕ್ಸ್, ಪ್ಯಾರಲ್ ಪ್ರೋಗ್ರಾಮಿಂಗ್, ಕ್ಲಸ್ಟರ್ ಕಂಪ್ಯೂಟಿಂಗ್, ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ ಮತ್ತು ಹೀಗೆ ವಿವಿಧ HPC ಅಪ್ಲಿಕೇಶನ್ಸ್ ಮತ್ತು ಮುಖ್ಯವಾದ ವಿಶೇಷಗಳನ್ನು ಕಲಿಯುತ್ತಾರೆ. ಅದಲ್ಲದೆ ಉದ್ಯಮಿಗೆ ಬೇಕಾಗಿರುವ ಪ್ರಾಯೋಗಿಕ ಕೌಶಲ್ಯಗಳನ್ನು ಅವರು ಪಡೆಯುತ್ತಾರೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವರಿಗೆ. HPC ಅಪ್ಲಿಕೇಶನ್ ಹೆಂಗ್ ಡೆವಲಪ್ ಮಾಡೋದು ಯೂಸಿಂಗ್ ದೀಸ್ ಆಲ್ ಟೆಕ್ನಾಲಜೀಸ್ ಅವರಿಗೆ ಕಲಿತಾರೆ. ಅದರಲ್ಲಿ ಮುಂದಿನ HPC ಬ್ಯಾಚ್ ಜುಲೈ 20ರಂದು ದೇಶಾದ್ಯಂತ ನಮ್ಮ ಸಿಡ್ಯಾಕ್ 12 ಕೇಂದ್ರಗಳಲ್ಲಿ ಆರಂಭವಾಗಲಿದೆ ಮತ್ತು ಡಿಸೆಂಬರ್ ವರೆಗೆ ನಡೆಯಲಿದೆ. ಇದು ಈ ಕೋರ್ಸ್ NCVT ಸರ್ಟಿಫೈಡ್. NCVT ಅಂತಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇದು ಒಂದು ರೆಗ್ಯುಲೇಟರಿ ಬಾಡಿ ವೇರ್ ಇಟ್ ಸ್ಟ್ಯಾಂಡರ್ಡೈಸ್ ಹೌ ದ ಎಜುಕೇಶನ್ ಸ್ಟ್ಯಾಂಡರ್ಡ್ಸ್ ಹ್ಯಾಸ್ ಟು ಬಿ ಫಾಲೋಡ್, ಹೌ ವಿ ಹ್ಯಾವ್ ಟು ಫಾಲೋ ದೀಸ್ ಆಲ್ ನಾರ್ಮ್ಸ್. ಕೋರ್ಸ್ ಮುಗಿದ ಮೇಲೆ ಸ್ಟೂಡೆಂಟ್ಸ್ಗೆ ಏನ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಇದರಲ್ಲಿ ಅಳವಡಿಸಿಕೊಂಡಿದ್ದಾರೆ.
1: ಒಟ್ಟಿನಲ್ಲಿ ಈ ಕೋರ್ಸ್ ನ ಮಾಡಿದ ತಕ್ಷಣ ನಮ್ಮ ವಿದ್ಯಾರ್ಥಿಗಳು ಉದ್ಯೋಗವನ್ನ ಖಂಡಿತವಾಗ್ಲಿ ಪಡ್ಕೊಳ್ಬಹುದು. ಅದಕ್ಕೆ ಬೇಕಾದಂತಹ ತರಬೇತಿಯನ್ನ, ಕೌಶಲ್ಯ ತರಬೇತಿಯನ್ನ ಈ ಪ್ರೋಗ್ರಾಂ ಮೂಲಕ ಅವರಿಗೆ ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ದೀರ. ಹಾಗೆ ಕೇಳುಗರೆ, ಈಗ ತಾನೇ ಕೇಳಿದ್ರಲ್ಲ, ಮುಂದಿನ ACC HPC ಬ್ಯಾಚ್ ಜುಲೈ 20ರಂದು ಆರಂಭ ಆಗ್ತಾ ಇದೆ. ಅಂದ್ರೆ ಈ ವರ್ಷದ ಡಿಸೆಂಬರ್ ವರೆಗೂ ಈ ತರಬೇತಿ ನಡೆಯಲಿದೆ. ದೇಶಾದ್ಯಂತ 12 ಸಿಡ್ಯಾಕ್ ಕೇಂದ್ರಗಳಲ್ಲಿ ಈ ಕೋರ್ಸ್ಗಳು ಆರಂಭವಾಗಲಿದೆ. ಇನ್ನು ಈ ಕೋರ್ಸ್ ಬಗ್ಗೆ ಹೇಳಿದ್ರಿ, ಯಾವಾಗ ಆರಂಭ ಆಗತ್ತೆ ಅಂತ ಕೂಡ ಹೇಳಿದ್ರಿ. ಈ ಕೋರ್ಸ್ ಜಾಯಿನ್ ಆಗ್ಲಿಕ್ಕೆ ಏನಾದ್ರೂ ಶುಲ್ಕ ಇದೆಯಾ, ಫೀಸ್ ಏನು?
0: ಯಾವುದು ಶುಲ್ಕ ಇಲ್ಲ. ಈ ಕೋರ್ಸ್ ಒಂದು ಪ್ರಮುಖ ವಿಶೇಷ ಏನಂದ್ರೆ ಯಾವುದು ರಿಜಿಸ್ಟ್ರೇಷನ್ ಫೀ ಅಥವಾ ಟ್ರೈನಿಂಗ್ ಫೀ ಇಲ್ಲ. ಇದು SC ST ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ವುಮನ್ ಹಾಗೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳೆಲ್ಲರಿಗೂ ಕೋರ್ಸ್ ಸಂಪೂರ್ಣ ಉಚಿತವಾಗಿದೆ. ಇದಲ್ಲದೆ ಅರ್ಹ SC ST ಕ್ಯಾಂಡಿಡೇಟ್ಸ್ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಹಾಗೂ ಎನಿ ಕ್ಯಾಟಗರಿ ವುಮನ್ ಅಭ್ಯರ್ಥಿಗಳಿಗೆ ಕೋರ್ಸ್ ಅವಧಿಯಲ್ಲಿ ಪ್ರತಿ ತಿಂಗಳು 10,000 ಸ್ಟೈಫಂಡ್ ನೀಡಲಾಗುತ್ತೆ. ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಕೋರ್ಸ್ ಉಚಿತವಾಗಿದೆ, ಆದ್ರೆ ಸ್ಟೈಫಂಡ್ ಇರುವುದಿಲ್ಲ.
1: ಕೇಳಿದರೆ ಗಮನಿಸಿ, SC ST ವೀಕರ್ ಸೆಕ್ಷನ್ ಹಾಗೂ ಎಲ್ಲಾ ವರ್ಗದ ಮಹಿಳಾ ವಿದ್ಯಾರ್ಥಿಗಳಿಗೆ ಕೋರ್ಸ್ ಉಚಿತವಾಗಿದೆ, ಹಾಗೆ 10,000 ಪ್ರತಿ ತಿಂಗಳು ಸ್ಟೈಫಂಡ್ ನೀಡಲಾಗುತ್ತೆ. ಆದರೆ ಜನರಲ್ ಕ್ಯಾಟಗರಿ ಮೇಲ್ ಅಭ್ಯರ್ಥಿಗಳಿಗೆ ಕೋರ್ಸ್ ಮಾತ್ರ ಉಚಿತವಾಗಿದೆ, ಅವರಿಗೆ ಸ್ಟೈಫಂಡ್ ನೀಡೋದಿಲ್ಲ. ಈ ಕೋರ್ಸ್ಗೆ ಸೇರ್ಕೊಳ್ಳಿಕ್ಕೆ ಏನ್ ಅರ್ಹತೆಯನ್ನು ಹೊಂದಿರಬೇಕು, ಯಾವ ಪದವಿಯನ್ನ ಪಡ್ಕೊಂಡಿರ್ಬೇಕು ನಮ್ಮ ವಿದ್ಯಾರ್ಥಿಗಳು?
0: ಅರ್ಹತೆ ಏನ್ ಇರ್ಬೇಕಂತಂದ್ರೆ BE, BTEC ಯಾವುದೇ ಬ್ರಾಂಚ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸಿವಿಲ್ ಮೆಕ್ಯಾನಿಕಲ್ ಗ್ರಾಜ್ಯುಯೇಷನ್ ಆಗಿರ್ಬೇಕು, MSc ಮತ್ತೆ BSc ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಸ್ಟಾಟ್ಸ್ ಅರ್ಹತರಿದ್ದಾರೆ. MCA ಪೋಸ್ಟ್ ಗ್ರಾಜ್ಯುಯೇಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡಿ ಈ ಕೋರ್ಸ್ ತಗೋಬಹುದು.
1: ಸಿಹಕ್ ಭಾರತದ ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಾಯ ಮಾಡ್ತಿದ್ಯಾ?
0: ಖಂಡಿತ. ಸಿಹಕ್ ಸಪೋರ್ಟ್ಸ್ ದ ಡೆವಲಪ್ಮೆಂಟ್ ಆಫ್ ಸ್ಕಿಲ್ ವರ್ಕ್ ಫೋರ್ಸ್ ಕೇಪೇಬಲ್ ಆಫ್ ಲಿವರೇಜಿಂಗ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಟೆಕ್ನಾಲಜೀಸ್ ಫಾರ್ ಇನೋವೇಷನ್ ಅಂಡ್ ರಿಸರ್ಚ್ ಬೈ ಆಫರಿಂಗ್ ಸ್ಪೆಷಲೈಸ್ಡ್ ಟ್ರೈನಿಂಗ್ ಅಂಡ್ ಕೊಲಾಬರೇಷನ್ಸ್ ವಿತ್ ಅಕಾಡೆಮಿಕ್ ಅಂಡ್ ಇಂಡಸ್ಟ್ರಿ ಪಾರ್ಟ್ನರ್ಸ್. ಇಟ್ ಹೆಲ್ಪ್ಸ್ ಇನ್ ಸ್ಟ್ರೆಂಥನಿಂಗ್ ದ ಕಂಟ್ರೀಸ್ ಕೇಪಬಿಲಿಟೀಸ್ ಇನ್ ಡಿಜಿಟಲ್ ಟೆಕ್ನಾಲಜೀಸ್ ಅಂಡ್ ಸೈಂಟಿಫಿಕ್ ಕಂಪ್ಯೂಟಿಂಗ್.
1: ಸಿಹಕ್ ಮೂಲಕ HPC ಮತ್ತು ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿದ ಮಾನವ ಸಂಪನ್ಮೂಲವನ್ನು ಸಿದ್ಧಪಡಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಇದು ಶಿಕ್ಷಣ ಸಂಸ್ಥೆಯ ಮತ್ತು ಇಂಡಸ್ಟ್ರಿ ಜೊತೆಗೂಡಿ ಕೆಲಸ ಮಾಡಿ ದೇಶದ ಟೆಕ್ನಾಲಜಿ ಮತ್ತು ರಿಸರ್ಚ್ ಸಾಮರ್ಥ್ಯವನ್ನ ಹೆಚ್ಚಿಸೋದಿಕ್ಕೆ ಸಹಾಯ ಮಾಡ್ತಾ ಇದೆ ಸಿ ಹಕ್ ಅಂತ ಹೇಳ್ತಾ ಇದ್ದಾರೆ ಶಿಲ್ಪಾ ಬೊಮ್ರಿಯವರು.

0: ಸೈಂಟಿಸ್ಟ್ ಇ. ಇನ್ನು ಶಿಲ್ಪಾ ಬೊಂಬ್ರಿ ಅವರೇ, ಇ ಸಿ ಸಿ ಹೆಚ್ ಪಿ ಸಿ ಕೋರ್ಸ್ ಮುಗಿಸಿದ ನಂತರ ಏನು ಕರಿಯರ್ ಆಪರ್ಚುನಿಟೀಸ್ ನಮ್ಮ ಅಭ್ಯರ್ಥಿಗಳಿಗಿದೆ, ಈ ಕೋರ್ಸ್ ಮುಗಿದ ನಂತರ ಏನು ಅನ್ನೋ ಪ್ರಶ್ನೆ ಅವರಿಗೆ ಕಾಡುತ್ತೆ. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಒಂದು ಅವರಿಗೆ ಕ್ಲಿಯರ್ ಪಿಕ್ಚರ್ ಕೊಡೋದಾದ್ರೆ, ಈ ಕೋರ್ಸ್ ಗಳನ್ನ ಮಾಡಿದ ನಂತರ ಅವರಿಗೆ ಏನು ಅವಕಾಶಗಳು ಸಿಗತ್ತೆ?
1: ಈ ಕೋರ್ಸ್ ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಅವಕಾಶಗಳನ್ನು ಪಡೆಯಬಹುದು. ಯಾವ್ಯಾವ್ದಂದ್ರೆ ಎಚ್ ಪಿ ಸಿ ಎಂಜಿನಿಯರಿಂಗ್, ರಿಸರ್ಚ್ ಅಸೋಸಿಯೇಟ್, ಸಾಫ್ಟ್ವೇರ್ ಡೆವಲಪರ್, ಡೇಟಾ ಸೈಂಟಿಸ್ಟ್, ಎಐ ಇಂಜಿನಿಯರಿಂಗ್, ಕಂಪ್ಯೂಟೇಶನಲ್ ಸೈಂಟಿಸ್ಟ್, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಲಿಸ್ಟ್. ಈ ಅವಕಾಶಗಳು ಹೆಲ್ತ್ ಕೇರ್, ಏರೋಸ್ಪೇಸ್, ಫೈನಾನ್ಸ್, ಮ್ಯಾನುಫ್ಯಾಕ್ಚರಿಂಗ್, ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ ಹಾಗೂ ಗವರ್ಮೆಂಟ್ ರಿಸರ್ಚ್ ಲ್ಯಾಬ್ ಅಲ್ಲಿ ಲಭ್ಯವಿರುತ್ತದೆ.
0: ನೀವೇನಾದ್ರೂ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಲಿಸ್ಟ್ ಆಗಿನೂ ಹೋಗ್ಬೋದು ಅಂತ ಅಲ್ಲಿಗೆ ನಿಲ್ಸಿದ್ರೆ ನನ್ನ ಮುಂದಿನ ಪ್ರಶ್ನೆ ಖಂಡಿತ ಆಗಿತ್ತು, ಇವೆಲ್ಲ ಎಲ್ಲಿ ಸಿಗತ್ತೆ, ಎಲ್ಲಿ ಈ ಅವಕಾಶಗಳು ಇದೆ ಅಂತ ನೀವೇ ಅದಕ್ಕೆ ಉತ್ತರವನ್ನ ಕೊಟ್ರಿ. ಕೇಳಿದ್ರೆ ಹೆಲ್ತ್ ಕೇರ್ ಆಗಿರ್ಬೋದು, ಏರೋಸ್ಪೇಸ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಫೈನಾನ್ಸ್ ಅಲ್ಲಿ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್, ಹಾಗೇನೆ ಗವರ್ನಮೆಂಟ್ ಸೆಕ್ಟರ್ ಅಲ್ಲಿ ಕೂಡ ರಿಸರ್ಚ್ ಲ್ಯಾಬ್ ಗಳಲ್ಲಿ ಕೆಲಸವನ್ನ ಮಾಡಬಹುದು ಈ ತರಬೇತಿಯನ್ನ ಹೊಂದಿದವರು ಅಂತ ಹೇಳ್ತಾ ಇದ್ದಾರೆ ಶಿಲ್ಪಾ ಬೊಂಬ್ರಿ ಅವರು. ಶಿಲ್ಪಾ ಬೊಂಬ್ರಿ ಅವರೇ, ಕಾರ್ಯಕ್ರಮವನ್ನ ಮುಗಿಸುವ ಸಮಯ ಆಯ್ತು, ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ ಏನು?
1: ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಪರರಿಗೆ ಇದು ಒಂದು ಒಳ್ಳೆ ಅವಕಾಶ. ತಂತ್ರಜ್ಞಾನ ಕೌಶಲ ಕಲಿಯಲು ಉತ್ತಮ ಅವಕಾಶವಿದ್ದು, ಅದಲ್ಲದೆ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಒಂದು ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರವಾಗಿದೆ ಮತ್ತು ಭವಿಷ್ಯದಲ್ಲಿ ಇದರ ಬೇಡಿಕೆ ಇನ್ನೂ ಹೆಚ್ಚಾಗಲಿದೆ. ಇದರ ಮೇಲೆ ಕೆಲಸ ಮಾಡೋ ವ್ಯಕ್ತಿಗಳು ಬೇಕು. ಡಿಜಿಟೈಸೇಷನ್ ಅಷ್ಟಾಗ್ತಾ ಇದೆ, ಟೆಕ್ನಾಲಜಿ ಅಸ್ ಅಡ್ವಾನ್ಸ್ ಆಗಿ ಚೇಂಜ್ ಆಗ್ತಾ ಇದೆ. ಸೊ ಇದರ ಬಳಕೆ ಜಾಸ್ತಿ ಇದೆ, ಬೇಡಿಕೆನು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ನಮ್ಗೆ ಈಗ ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕು. ಹೋಗ್ತಾ ಹೋಗ್ತಾ ಅವಶ್ಯಕತೆ ಜಾಸ್ತಿ ಆಗುತ್ತೆ. ಐ ಎನ್ಕರೇಜ್ ಸ್ಟೂಡೆಂಟ್ಸ್ ಅಂಡ್ ಪ್ರೊಫೆಷನಲ್ಸ್ ಲೈಕ್ ಟು ಎಕ್ಸ್ಪ್ಲೋರ್ ದಿಸ್ ಪ್ರೋಗ್ರಾಮ್ ಅಂಡ್ ಟೇಕ್ ಅಡ್ವಾಂಟೇಜ್ ಆಫ್ ದ ಲರ್ನಿಂಗ್ ಅಪರ್ಚುನಿಟಿ ಆಫರ್ಡ್ ಥ್ರೂ ಸಿಹಕ್ ಬೈ ಸಿಡ್ಯಾಕ್.
0: ಸಿಡ್ಯಾಕ್ ನಲ್ಲಿ ನಡೀತಾ ಇರುವಂತಹ ಸಿಹಕ್ ಹಾಗೂ ಎಚ್ ಪಿ ಸಿ ಕೋರ್ಸ್ ಗಳನ್ನ ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಬೇಡಿಕೆ ಇದೆ. ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳ ಬೇಡಿಕೆ ಹೆಚ್ಚಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ ಈ ಶಿಲ್ಪಾ ಬೊಂಬ್ರಿ ಅವರು. ಹಾಗಾಗಿ ಅವಕಾಶಗಳು ನಿಮ್ಮ ಕೈಯಲ್ಲಿದೆ, ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಅನ್ನೋದು ಕೂಡ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನ ನೀಡಿದ ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು, ನಿಮ್ಗೆ ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದಗಳು, ನಮಸ್ಕಾರ.
2: ಸಿಹಕ್ ಮತ್ತು ಎಸಿಸಿ ಎಚ್ಪಿಸಿ ಕೋರ್ಸ್ಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಈ ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿ.

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಂಗಳೂರು, ಸಮಯ 7:28:30. ಕೆಳಗುರೆ ಹವಾಮಾನ ಮುನ್ಸೂಚನೆ ಕುರಿತ ಪ್ರಕಟಣೆ. ಭಾರತ ಹವಾಮಾನ ಇಲಾಖೆ ಭೂವಿಜ್ಞಾನ ಸಚಿವಾಲಯ ಹವಾಮಾನ ಕೇಂದ್ರ ಬೆಂಗಳೂರು ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಮುಂದಿನ 3-4 ಗಂಟೆಗಳಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಮಳೆ, ಗುಡುಗು ಸಹಿತ ಗಂಟೆಗೆ 30-40 ಕಿಲೋಮೀಟರ್ ವೇಗದ ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕ ವಿದ್ಯುತ್ ವ್ಯತ್ಯಯ, ಸಣ್ಣ ಪುಟ್ಟ ಸಂಚಾರ ದಟ್ಟಣೆ, ದುರ್ಬಲ ಮರದ ಕೊಂಬೆಗಳು ಮುರಿದು ಬೀಳುವ ಸಾಧ್ಯತೆಗಳಿದ್ದು ಸಾರ್ವಜನಿಕರು ಎಚ್ಚರದಿಂದಿರುವಂತೆ ಹವಾಮಾನ ಇಲಾಖೆಯ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.
2: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15. ಇಂದಿನ ಕಾರ್ಯಕ್ರಮದಲ್ಲಿ ಮಯೋಪಿಯಾ ಕಾರಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ವಸಂತಪ್ಪಯ್ಯ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೆ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15.
3: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222553.
4: ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8:00. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ತೊಂದರೆಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸೌರಭ ಭಟ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

0: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕೇಳುಗರೆ, ಇದೊಂದು ಪ್ರಕಟಣೆ. June 4, 2026 ಸರ್ಕಾರದ ಆದೇಶದಂತೆ ಸಾರಿಗೆ ಇಲಾಖೆಯಲ್ಲಿ

1991 2022 ಅವಧಿಯಲ್ಲಿ ದಾಖಲಾದ ಹಾಗೂ ಪೊಲೀಸ್ ಇಲಾಖೆಯ ಟ್ರಾಫಿಕ್ ಚಲನ್ನಲ್ಲಿ ಮೇ 2026ಕ್ಕಿಂತ ಮೊದಲು ದಾಖಲಾದ ಪ್ರಕರಣಗಳ ದಂಡದ ಮೊತ್ತದಲ್ಲಿ ಶೇಕಡ 50% ರಿಯಾಯಿತಿ ನೀಡಲಾಗಿದೆ. ಇದು ದಿನಾಂಕ 21 ಜೂನ್ 2026 10 ಜುಲೈ 2026 ಮಾತ್ರ ಅನ್ವಯವಾಗುತ್ತದೆ. ಆದುದರಿಂದ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಂಡು ದಾಖಲಾಗಿರುವ ಪ್ರಕರಣಗಳಿಗೆ ಶೇಕಡ 50% ರಿಯಾಯಿತಿಯಲ್ಲಿ ದಂಡ ಪಾವತಿಸುವ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪ್ರಕಟಣೆ ತಿಳಿಸಿರುತ್ತದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047477, 2237047488, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಮಣಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಇರಾನ್ ಅಧ್ಯಕ್ಷ ಡಾಕ್ಟರ್ ಮಸೌದ್ ಪೆಜಸ್ಕಿಯಾನ್ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಅಧ್ಯಕ್ಷ ಪೆಜಸ್ಕಿಯಾನ್ ಅವರು ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಮುಂದಿನ ಮಾರ್ಗದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿವರಿಸಿದರು. ಪ್ರಧಾನಿಯವರು ಈ ತಿಳುವಳಿಕೆಯನ್ನು ಸ್ವಾಗತಿಸಿದರು ಮತ್ತು ಎಲ್ಲ ಸಮಸ್ಯೆಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂಬ ಭಾರತದ ಸ್ಥಿರ ನಿಲುವನ್ನು ಪುನರುಚ್ಚರಿಸಿದರು. ಈ ಪ್ರದೇಶದಲ್ಲಿ ಶಾಶ್ವತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ವಾಣಿಜ್ಯ ವಹಿವಾಟುಗಳ ಸ್ವಾತಂತ್ರ್ಯವನ್ನು ರಕ್ಷಿಸಲು ನಿರಂತರ ಪ್ರಯತ್ನಗಳ ಅಗತ್ಯವನ್ನು ಅವರು ಪುನರುಚ್ಚರಿಸಿದರು. ಇರಾನ್ ಅಧ್ಯಕ್ಷರು ಸಂಭಾಷಣೆಯ ಸಮಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಪ್ರಾದೇಶಿಕ ಸಹಕಾರವನ್ನು ಬೆಂಬಲಿಸುವಲ್ಲಿ ಪ್ರಧಾನಿ ಮೋದಿಯವರ ವೈಯಕ್ತಿಕ ಪಾತ್ರವನ್ನು ಶ್ಲಾಘಿಸಿದರು. ಭಾರತದಲ್ಲಿನ ಇರಾನ್ ರಾಯಭಾರ ಕಚೇರಿಯ ಪ್ರಕಾರ ಸಂಭಾಷಣೆಯ ಸಮಯದಲ್ಲಿ ಅಧ್ಯಕ್ಷ ಪೆಜಸ್ಕಿಯಾನ್ ಭಾರತದಲ್ಲಿ ಬ್ರಿಕ್ಸ್ ಇಂಧನ ಸಚಿವರ ಸಭೆಯ ಯಶಸ್ವಿ ಯೋಜನೆ ಮತ್ತು ಆತಿಥ್ಯದ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. ಬ್ರಿಕ್ಸ್ನಂತಹ ಬಹುಪಕ್ಷೀಯ ಚೌಕಟ್ಟುಗಳೊಳಗೆ ಇರಾನ್ ಮತ್ತು ಭಾರತದ ನಡುವಿನ ಸಹಕಾರ ವಿಸ್ತರಿಸುತ್ತಲೇ ಇರುತ್ತದೆ ಎಂದು ಅವರು ಆಶಿಸಿದರು. ಭಾರತದೊಂದಿಗಿನ ಸಂಬಂಧಗಳನ್ನು ಬಲಪಡಿಸುವ ಮತ್ತು ಗಾಢಗೊಳಿಸುವ ಇರಾನ್ ಬದ್ಧತೆಯನ್ನು ಒತ್ತಿ ಹೇಳಿದ ಇರಾನ್ ಅಧ್ಯಕ್ಷರು, ಎರಡೂ ದೇಶಗಳ ನಡುವಿನ ಸಂಬಂಧಗಳು ದೀರ್ಘಕಾಲದ ಐತಿಹಾಸಿಕ ಪರಂಪರೆ ಮತ್ತು ಪರಸ್ಪರ ಗೌರವದ ಮೇಲೆ ಸ್ಥಾಪಿತವಾಗಿವೆ ಎಂದು ಹೇಳಿದರು. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ವಿಸ್ತರಿಸಿದೆ. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಪರಿಣಾಮವಾಗಿ ಉಂಟಾದ ಅಡೆತಡೆಗಳಿಂದಾಗಿ ತಾತ್ಕಾಲಿಕ ಮತ್ತು ಉದ್ದೇಶಿತ ಪರಿಹಾರವಾಗಿ ಕೇಂದ್ರವು ನಿನ್ನೆಯವರೆಗೆ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ನೀಡಿತ್ತು. ಈ ಅವಧಿಯಲ್ಲಿ ಭಾರತೀಯ ಪೆಟ್ರೋಲಿಯಂ ಕಂಪನಿಗಳು ಎಲ್ಪಿಜಿ ಉತ್ಪಾದನೆಯತ್ತ ಗಮನ ಹರಿಸಲು ಕೇಳಲಾಗಿರುವುದರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಕೆಮಿಕಲ್ಗಳು ಸಾಕಷ್ಟು ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಈ ವಿನಾಯಿತಿಯನ್ನು ನೀಡಲಾಗಿದೆ. ಭಾರತದ ಉತ್ಪಾದನಾ ವಲಯವನ್ನು ಬೆಂಬಲಿಸಲು ಸರ್ಕಾರ ಬದ್ಧವಾಗಿದೆ. ಪ್ಲಾಸ್ಟಿಕ್ಗಳು, ಪ್ಯಾಕೇಜಿಂಗ್, ಜವಳಿ, ಔಷಧಗಳು, ರಾಸಾಯನಿಕಗಳು, ಆಟೋಮೋಟಿವ್ ಘಟಕಗಳು ಮತ್ತು ಇತರ ಉತ್ಪಾದನಾ ವಿಭಾಗಗಳು ಸೇರಿದಂತೆ

0: ಪೆಟ್ರೋಕೆಮಿಕಲ್, ಫೀಡ್ ಸ್ಟಾಕ್ ಮತ್ತು ಮಧ್ಯಂತರಗಳನ್ನು ಅವಲಂಬಿಸಿರುವ ವ್ಯಾಪಕ ಶ್ರೇಣಿಯ ವಲಯಗಳಿಗೆ ವಿನಾಯಿತಿ ಪ್ರಯೋಜನವನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ಗಾಗಿ ಗ್ಯಾರಂಟಿ ಕಾಯ್ದೆ 2025 ಇಂದಿನಿಂದ ಜಾರಿಗೆ ಬರಲಿದೆ. ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆಯು ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳ ನಿಬಂಧನೆಯನ್ನು ಮಾಡಲಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯು 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ 2005 ಬದಲಾಯಿಸುತ್ತದೆ. ಹೊಸ ಕಾಯ್ದೆಯು ಶಾಸನಬದ್ಧ ಉದ್ಯೋಗ ಖಾತರಿಯನ್ನು ಹಣಕಾಸು ವರ್ಷದಲ್ಲಿ 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ವರ್ಧಿತ ಉದ್ಯೋಗ ಖಾತರಿಯು ಗ್ರಾಮೀಣ ಅಭಿವೃದ್ಧಿಯ ವೇಗವನ್ನು ಬೆಂಬಲಿಸಲು, ಹೆಚ್ಚಿನ ಆದಾಯ ಭದ್ರತೆಯನ್ನು ಒದಗಿಸಲು ಮತ್ತು ಗ್ರಾಮೀಣ ಕುಟುಂಬಗಳನ್ನು ಸಬಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ. ಈ ಕಾಯ್ದೆಯು ಸಕಾಲಿಕ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ವೇತನ ಪಾವತಿಗಳಿಗೆ ಬಲವಾದ ಒತ್ತು ನೀಡುತ್ತದೆ. ಹೊಸ ಕಾಯ್ದೆಯು ನಿಗದಿತ ಸಮಯದೊಳಗೆ ಕೆಲಸ ಒದಗಿಸದಿದ್ದರೆ ನಿರುದ್ಯೋಗ ಭತ್ಯೆಯನ್ನು ಸಹ ಒದಗಿಸುತ್ತದೆ. ವಿಕಸಿತ ಭಾರತ ಜಿ ರಾಮ್ಜಿ ಅನುಷ್ಠಾನದ ಕುರಿತು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಯಾವುದೇ ಅರ್ಹ ಗ್ರಾಮೀಣ ಕಾರ್ಮಿಕನು ಒಂದು ದಿನವೂ ಕೆಲಸವಿಲ್ಲದೆ ಇರಬಾರದು ಎಂದು ಹೇಳಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಹೊಸ ಚೌಕಟ್ಟಿಗೆ ಸುಗಮ ಪರಿವರ್ತನೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರವು ಎಲ್ಲ ಆಡಳಿತಾತ್ಮಕ, ಹಣಕಾಸು ಮತ್ತು ತಾಂತ್ರಿಕ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಕಷ್ಟು ಹಣಕಾಸು ಸಂಪನ್ಮೂಲಗಳನ್ನು ಲಭ್ಯವಾಗುವಂತೆ ಮಾಡಲಾಗಿದೆ. ಅನುಷ್ಠಾನ ವ್ಯವಸ್ಥೆಗಳು ಸಂಪೂರ್ಣವಾಗಿ ಜಾರಿಯಲ್ಲಿವೆ ಮತ್ತು ಪ್ರಗತಿಯಲ್ಲಿರುವ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯುತ್ತವೆ. 125 ದಿನಗಳ ವೇತನ ಉದ್ಯೋಗದ ವರ್ಧಿತ ಖಾತರಿಯು ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುತ್ತದೆ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ವೇಗಗೊಳಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಪಾನ್ ಪ್ರಧಾನಿ ಸನೇ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16 ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶ ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಇದು ಜಪಾನ್ ಪ್ರಧಾನಿ ಸನೇ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಇದು ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಎರಡೂ ದೇಶಗಳ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿದೆ. ಸುಮಾರು 55,000 ಯಾತ್ರಾರ್ಥಿಗಳಿಗೆ ವಸತಿ ಸೇರಿದಂತೆ ಎಲ್ಲಾ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನಾಳೆಯಿಂದ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಭಕ್ತರ ಮೊದಲ ತಂಡ ಹೊರಡಲಿದೆ. ಅಮರನಾಥ ದೇಗುಲ ಮಂಡಳಿಯ ಅಧ್ಯಕ್ಷರೂ ಆಗಿರುವ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಬೆಳಗ್ಗೆ 4 ಮೊದಲ ಬೆಂಗಾವಲು ಪಡೆಯನ್ನು ಉದ್ಘಾಟಿಸಲಿದ್ದಾರೆ. 57 ದಿನಗಳ ಯಾತ್ರೆಯು ಇದೇ 3 ಅನಂತನಾಗ್ನಲ್ಲಿರುವ ಸಾಂಪ್ರದಾಯಿಕ ನುನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಮಾರ್ಗದ ಮೂಲಕ ಪ್ರಾರಂಭವಾಗುತ್ತದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಮಾತ್ರ ಪ್ರಯಾಣಿಸಬೇಕು ಮತ್ತು ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳಲ್ಲಿ ಯಾತ್ರಾ ಸಂಚಾರಕ್ಕೆ ಅವಕಾಶವಿರುವುದಿಲ್ಲ. ಬೆಳಗ್ಗೆ 6-8 ಲಖನ್ಪುರಕ್ಕೆ ಆಗಮಿಸುವ ಯಾತ್ರಾರ್ಥಿಗಳನ್ನು ಜಮ್ಮುವಿಗೆ ಕರೆದೊಯ್ಯಲಾಗುತ್ತದೆ. ಉತ್ತರ ಪ್ರದೇಶ ಸರ್ಕಾರವು ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ನಡೆಸಲು ನಿರ್ಧರಿಸಿದೆ. UPTET 2026 ಪರಿಶೀಲನಾ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈಗಾಗಲೇ ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ TET ನಡೆಸುವಂತೆ ಉತ್ತರ ಪ್ರದೇಶ ಶಿಕ್ಷಣ ಸೇವಾ ಆಯ್ಕೆ ಆಯೋಗಕ್ಕೆ ನಿರ್ದೇಶನ ನೀಡಿದರು. ಸುಪ್ರೀಂಕೋರ್ಟ್ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿರುವುದರಿಂದ ಸೇವೆಯಲ್ಲಿರುವ ಶಿಕ್ಷಕರಿಗೆ ಉದ್ಯೋಗ ಮತ್ತು ಬಡ್ತಿಗೆ ಸಮಾನ ಅವಕಾಶ ನೀಡಬೇಕು. ಅವಕಾಶದ ಕೊರತೆಯಿಂದಾಗಿ ಯಾವುದೇ ಶಿಕ್ಷಕರು ತೊಂದರೆಗಳನ್ನು ಎದುರಿಸುವುದಿಲ್ಲ ಎಂಬುದನ್ನು

0: ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ. ಟಿಇಟಿ ಪರೀಕ್ಷೆಯು ಗುರುವಾರದಿಂದ ಜುಲೈ 4ರವರೆಗೆ ರಾಜ್ಯದ 60 ಜಿಲ್ಲೆಗಳ 955 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯಲಿದೆ. ಸುಮಾರು 20 ಲಕ್ಷ ಆಕಾಂಕ್ಷಿಗಳು ಪರೀಕ್ಷೆಯನ್ನು ತೆಗೆದುಕೊಳ್ಳುವ ನಿರೀಕ್ಷೆ ಇದೆ. 29ನೇ ರಾಷ್ಟ್ರೀಯ ಇ ಆಡಳಿತ ಸಮ್ಮೇಳನ ಇಂದು ಜೈಪುರದಲ್ಲಿ ಆರಂಭವಾಗಲಿದೆ. 2 ದಿನಗಳ ಈ ಸಮ್ಮೇಳನ ರಾಜಸ್ಥಾನ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ನಡೆಯಲಿದ್ದು ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ರಾಜಸ್ಥಾನ ಸರ್ಕಾರ ಜಂಟಿಯಾಗಿ ಆಯೋಜಿಸುತ್ತಿವೆ. ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ 32ನೇ ಸುತ್ತಿನ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಫ್ರಾನ್ಸ್ ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಸೋಲಿಸಿ 16ನೇ ಸುತ್ತಿಗೆ ಪ್ರವೇಶಿಸಿತು. ಎಂಬಪ್ಪೆ 2 ಗೋಲುಗಳನ್ನು ಗಳಿಸುವ ಮೂಲಕ ವಿಶ್ವಕಪ್ನಲ್ಲಿ ಅವರ ವೈಯಕ್ತಿಕ ಗೋಲುಗಳ ಸಂಖ್ಯೆಯು 18ಕ್ಕೆ ಏರಿತು. ಇದಕ್ಕೂ ಮೊದಲು ಅಮೆರಿಕದ ಟೆಕ್ಸಾಸ್ನಲ್ಲಿ ನಾರ್ವೆ ಐವರಿ ಕೋಸ್ಟ್ ಅನ್ನು 2-1 ಗೋಲುಗಳಿಂದ ಸೋಲಿಸಿ 16ನೇ ಸುತ್ತಿಗೆ ಮುನ್ನಡೆಯಿತು. ನಾರ್ವೆ ಈಗ ಇದೇ ಭಾನುವಾರ ರಾತ್ರಿ 16ನೇ ಸುತ್ತಿನಲ್ಲಿ ಬ್ರೆಜಿಲ್ ಅನ್ನು ಎದುರಿಸಲಿದೆ. ಇಂಗ್ಲೆಂಡ್ ಇಂದು ಡಿಆರ್ ಕಾಂಗೋ ವಿರುದ್ಧ ಸೆಣಸಲಿದೆ. ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ಇದೇ 5-18ರವರೆಗೆ ನಡೆಯಲಿರುವ ಬೆಲ್ಜಿಯಂ ಪ್ರವಾಸಕ್ಕಾಗಿ ಹಾಕಿ ಇಂಡಿಯಾ 22 ಸದಸ್ಯರ ಭಾರತೀಯ 21 ವರ್ಷದೊಳಗಿನವರ ಜೂನಿಯರ್ ಪುರುಷರ ಹಾಕಿ ತಂಡವನ್ನು ಪ್ರಕಟಿಸಿದೆ. ನೂತನವಾಗಿ ನೇಮಕಗೊಂಡ ಕೋಚ್ ಫ್ರೆಡ್ರಿಕ್ ಸೋಯಸ್ ಅವರ ನೇತೃತ್ವದಲ್ಲಿ ಈ ಪ್ರವಾಸವು ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ FIH ಹಾಕಿ ಪುರುಷರ ಜೂನಿಯರ್ ಏಷ್ಯಾ ಕಪ್ಗೆ ಮುಂಚಿತವಾಗಿ ಪ್ರಮುಖ ಪೂರ್ವಸಿದ್ಧತಾ ಹಂತವಾಗಿ ಕಾರ್ಯನಿರ್ವಹಿಸುತ್ತದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ VBG ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಮಣಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ರಾಗರಂಜನಿ ಚಿತ್ರಗೀತೆಗಳು. ಕದಂಬ ಚಿತ್ರಕ್ಕಾಗಿ ಕವಿತಾ ಕೃಷ್ಣಮೂರ್ತಿ ಹಾಡಿರುವ ಕೆ ಕಲ್ಯಾಣವರ ರಚನೆ. ಸಂಗೀತ ದೇವಾ.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಸುನಿಧಿ ಚೌಹಾನ್ ಮತ್ತು ಕುನಾಲ್ ಗಾಂಜಾವಾಲ ಹಾಡಿರುವ ಈ ಬಂಧನ ಚಿತ್ರದ ಗೀತೆ ವಿ ನಾಗೇಂದ್ರ ಪ್ರಸಾದ್ ಅವರ, ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಮನೋಮೂರ್ತಿ.

ಕೊನೆಯದಾಗಿ ಕೇಳಿ ಬಿರುಗಾಳಿ ಚಿತ್ರಕ್ಕಾಗಿ ಮೋಹಿತ್ ಮತ್ತು ಶಮಿತಾ ಮಲ್ನಾಡ್ ಹಾಡಿರುವ ಜಯಂತ್ ಕಾಯ್ಕಿಣಿಯವರ ರಚನೆ, ಸಂಗೀತ ಅರ್ಜುನ್ ಜನ್ಯ.

0: ರಾಗರಂಜನೆಯಲ್ಲಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆ ಆಗಲಿದೆ. ಸಮಾಚಾರ ಪ್ರಭಾತ್ ದೆಹಲಿ ಕೇಂದ್ರದಿಂದ.
1: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಪ್ರಭಾತ್ ಕೆ ಸಾಥ್ ಮೈ ಮುನೀಶ್ ಶರ್ಮಾ.

0: UAE's tourism regulations as part of its latest report, Unlocking Growth in Tourism and Hospitality Sector, reports the Pioneer. In its editorial piece titled Safer Chats, the Tribune argues that WhatsApp's introduction of usernames is a long overdue privacy reform because it lets users communicate without exposing their phone numbers. And finally, work has begun on war footing on India's Rift Petroglyph Conservation Park at Sindhu Ghat in Leh with the relocation of centuries-old rock carvings, writes the Statesman. And with that, it's back to you, Sunil.
1: Thank you, Shagun. And now, before we end the bulletin, the headlines once again. Vikasit Bharat G. Ramji scheme comes into force across the country today, replacing existing MG Narega. Prime Minister Narendra Modi speaks to Iranian President. Stressed need for continued efforts to secure lasting peace in West Asia and safeguarding freedom of navigation and commerce. Japanese Prime Minister Sanae Takaichi to arrive in New Delhi this evening on a three-day visit to India. France beats Sweden 3-0 to enter round of 16 at FIFA World Cup football. And India's men's cricket team to begin their five-match 2020 international series against hosts England today. For details of these stories and more, log on to our website www.newsonair.gov.in and News on AIR app. And with that, we end the morning news. Have a nice day.
2: Akashavani Mangaluru. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಮೇಧ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. ಇದೀಗ ಕೇಳಿ ಕಾವ್ಯಯಾನದ 64ನೇ ಹೆಜ್ಜೆ.
3: ಕೌಶಿಕ ರಾಮಾಯಣದಲ್ಲಿ ರಾಮಾಯಣದ ಕಾವ್ಯವನ್ನು ವಾಲ್ಮೀಕಿಯಂತೆ ಸಾಂಪ್ರದಾಯಿಕವಾಗಿ ಕಾಂಡಗಳಲ್ಲಿ ವಿಭಜಿಸುವಂತೆ ವಿಭಾಗಿಸದೆ 44 ಸಂಧಿಗಳಲ್ಲಿ ಕಾವ್ಯವನ್ನು ಕಟ್ಟಿರುವುದು ವಿಶೇಷ. ಕೆಲವು ಶತಮಾನಗಳ ಹಿಂದಿನ ಕವಿಯೊಬ್ಬನು ಮರೆತು ಹೋದ ನೆನಪು ತಿರುಗಿ ಸ್ಮರಣೆಗೆ ಬರುವಂತೆ ಮಾಡಿದ ಕಾರಂತರ ಪ್ರಯತ್ನ ಸ್ಮರಣೀಯವಾಗಿದೆ. ಬತ್ತಲೇಶ್ವರ ಕವಿಯು ಕೌಶಿಕ ರಾಮಾಯಣದ 8ನೆಯ ಸಂಧಿಯಲ್ಲಿ ರಾಮ ಮತ್ತು ಸುಗ್ರೀವರ ಸಂಧಿಯನ್ನು, ಪರಸ್ಪರರು ಅವರವರ ಕಷ್ಟಕ್ಕೆ ನೆರವಾಗಲು ಒಪ್ಪಿದ್ದನ್ನು ಕಾಣಬಹುದು. ರವಿ ನಂದನನಾದ, ಸತಿ ವಿರಹಿತನಾದ ಸುಗ್ರೀವನು ಅದಕ್ಕೆ ಕಾರಣನಾದ ಇಂದ್ರ ನಂದನನಾದ ಅಣ್ಣ ವಾಲಿಯನ್ನು ಕೆಣಕಿ ಕೊನೆಗೆ ಇನವಂಶ ವಾರಿಧಿ ಚಂದ್ರ ಶ್ರೀರಾಮನು ಮರೆಯಲ್ಲಿ ನಿಂತು ವಾಲಿಯನ್ನು ತನ್ನ ಬಾಣಗಳಿಂದ ಶಿಕ್ಷಿಸಿದನು. ಆರಂಭದಲ್ಲಿ ವೀರ ಅಧರ್ಮಿಯಾದ ವಾಲಿಯು ಶಿಷ್ಟ ಪರಿಪಾಲಕನಾದ ರಾಘವನನ್ನು ನಿಂದಿಸಿದರೂ ರಾಮನ ಮಹಿಮೆಯನ್ನು ಅರಿತು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಮರಣಕ್ಕೆ ಶರಣಾಗುತ್ತಾನೆ. ಮಗನಾದ ಅಂಗದನು, ಮಡದಿಯಾದ ತಾರೆಯೂ ಪ್ರಲಾಪಿಸುತ್ತಾರೆ. ಅಂತಿಮವಾಗಿ ವಾಲಿಯ ಅವಸಾನದಿಂದ ಬರಿದಾದ ಕಿಷ್ಕಿಂಧೆಯ ಪಟ್ಟಕ್ಕೆ ರಾಮನು ಸನ್ಮಿತ್ರ ಸುಗ್ರೀವನನ್ನು ಆರೂಢಗೊಳಿಸುತ್ತಾನೆ. ಮಳೆಗಾಲವು ಆರಂಭವಾಗುತ್ತದೆ. ಮಳೆಗಾಲ ಮುಗಿದ ಬಳಿಕ ಸುಗ್ರೀವ ಸಹಿತವಾದ ಕಿಷ್ಕಿಂಧೆಯ ರಾಮ ಮಿತ್ರರು ಸೀತಾನ್ವೇಷಣೆಗೆ ಸಹಾಯ ಮಾಡುವುದಾಗಿ ಭರವಸೆಯನ್ನು ಕೊಡುತ್ತಾರೆ. ಸುಗ್ರೀವನು ಅಧಿಕಾರದ ಹೊಸ ತನಗಳನ್ನು ಸವಿಯುತ್ತಾ ಇದ್ದರೆ ರಾಮನು ಹಗಲು ರಾತ್ರಿಯನ್ನು ಗಣಿಸುತ್ತಾ ಸೀತೆಯ ವಿರಹ ವೇದನೆಯೊಂದಿಗೆ ಮುಂದಿನ ಕಾಯಕಕ್ಕಾಗಿ ಕಾತರಿಸುತ್ತಾ ಕಾಯುತ್ತಾನೆ. ಮುಂದಿನ ಕಥೆಯು 9ನೆಯ ಸಂಧಿಯಲ್ಲಿ ಮುಂದುವರಿಯುತ್ತದೆ.

ಮಳೆಗಾಲ ಕಳೆದ ನಂತರದ ಪ್ರಕೃತಿಯ ರಮಣೀಯ ಸೌಂದರ್ಯ ಅರಸನಿಗೆ ಜಯದ ಶಕುನದ ಸೂಚನೆಯನ್ನು ನೀಡಿತು. ತುಂಬಿ ಹರಿಯುತ್ತಿದ್ದ ತೊರೆಗಳು ಇಳಿದು ಯೋಗಿಗಳ ನಡಿಗೆಯ ಭರವನ್ನು ಹೊಲಲು ಪ್ರಾರಂಭವಾಯಿತು. ಭೋರ್ಗರೆತದ ಶಬ್ದವು ಈಗ ಕೇಕೆಯನ್ನು ಹಾಕುತ್ತಾ ಮರಗಳ ನಡುವೆ ಹಾರುವ ಪಕ್ಷಿಗಳ ಸುಸ್ವರದಂತೆ ಜುಳು ಜುಳು ನಾದದೊಂದಿಗೆ ಬದಲಾಗಿದೆ. ಆಕಾಶದಲ್ಲಿ ಬಕ ಪಕ್ಷಿಗಳು ಹಾರಲು ಆರಂಭಿಸಿದವು. ಸರಸಿಜಾರಿಯಾದ ಚಂದ್ರನ ಕಳೆಯು ಹೆಚ್ಚಿತು. ಶರದ್ ಋತುವಿನ ಆಗಮನದ ಈ ಲಕ್ಷಣಗಳು ಶುಭ ಫಲವನ್ನೇ ಸೂಚಿಸಿದವು ಶ್ರೀರಾಮನಿಗೆ. ರಾಮನು ಲಕ್ಷ್ಮಣನಿಗೆ ಸುಗ್ರೀವನ ಬಳಿಗೆ ಹೋಗಲು ಸೂಚಿಸುತ್ತಾನೆ. ಸುಗ್ರೀವನ ಹಿರಿಯನಾದ ವಾಲಿಯನ್ನು ಕೊಂದು ಬರಬಹುದಾದ ಅಪಕೀರ್ತಿಯನ್ನು ಸುಗ್ರೀವನು ಅರಸುತನದಿಂದ ಮರೆತಿರಬೇಕು. ಸಹಾಯವನ್ನು ಮಾಡುತ್ತೇನೆ ಎಂಬ ಭರವಸೆಯನ್ನು ನೀಡಿ ನಮ್ಮನ್ನು ಅವನು ಮರಳು ಮಾಡಿದನೆ ಎಂಬುದಾಗಿ ಪರೀಕ್ಷಿಸಬೇಕು. ನಿಜವನ್ನು ಅರಿತು ಆ ಬಳಿಕ ತಕ್ಕ ಕಾರ್ಯವನ್ನು ಮಾಡೋಣ ಎಂದು ಹೇಳುತ್ತಾ ರಾಮನು ಲಕ್ಷ್ಮಣನನ್ನು ಕಿಷ್ಕಿಂಧೆಗೆ ಹೊರಡುವಂತೆ ನಿರ್ದೇಶಿಸುತ್ತಾನೆ.

0: ಬರುತಿಹ ಮನವ ನೋಡುವೆನೆನು ತ ಕಪಿಗಳ ಜರೆದು ನಡೆ ತಂದ.
1: ತನಗೆ ಆದರ್ಶ ಪುರುಷನೆಂದು ಯಾರನ್ನು ತಿಳಿದಿದ್ದನೋ ಆತನ ನೆರಳಿನಂತೆ ಇದ್ದು ಸದಾ ಯಾರ ಕ್ಷೇಮವನ್ನು ಬಯಸಿದ್ದನೋ ಅಂತಹ ಹಿರಿಯಣ್ಣನಾದ ಶ್ರೀರಾಮನ ಆಜ್ಞೆಯನ್ನೇ ಕಾಯುತ್ತಿದ್ದ ಲಕ್ಷ್ಮಣನು ಧನುರ್ಬಾಣಗಳನ್ನು ಹಿಡಿದುಕೊಂಡು ವೇಗವಾಗಿ ಕಿಷ್ಕಿಂಧೆಯ ಪುರವನ್ನು ಪ್ರವೇಶಿಸಲು ಹೊರಟನು. ಹೋಗುವ ದಾರಿಯಲ್ಲಿ ಸುಗ್ರೀವನ ಅನುಚರರಾದಂತಹ ಕಪಿಗಳು ತಮ್ಮನ್ನೇ ತಾವು ಮರೆತವರಂತೆ ಕಲ್ಲುಗಳನ್ನು ಹಿಡಿದುಕೊಂಡು ಒಬ್ಬರಿಗೊಬ್ಬರು ಎಸೆಯುತ್ತಾ ಲಕ್ಷ್ಮಣನ ಬರುವಿಕೆಯನ್ನು ಸಹ ಧಿಕ್ಕರಿಸುವಂತೆ ಆಮೋದ ಪ್ರಮೋದದಿಂದ ವರ್ತಿಸಿದರು. ವನಚರರಾದ ಕಪಿಗಳು ತಮ್ಮ ನಿಜ ಬುದ್ಧಿಯನ್ನು ಪ್ರದರ್ಶಿಸಿದರು ಎಂದು ಬಗೆದು, ನಮಗೆ ಭಾಷೆಯನ್ನು ನೀಡಿದ ದಿನಪಸುತನಾದ ಸುಗ್ರೀವನ ಮನದೊಳಗೆ ಏನುಂಟು ಎಂಬುದನ್ನು ನೋಡುತ್ತೇನೆ ಎಂದು ಸಂಕಲ್ಪಿಸಿದನು ಲಕ್ಷ್ಮಣ. ಈ ಕಪಿಗಳನ್ನು ಜರೆದು ಆಸ್ಥಾನಕ್ಕೆ ನಡೆದ. ಕಪಿಗಳು ಚೇಷ್ಟೆಯನ್ನು ಮಾಡುತ್ತಾ ಹಲ್ಲನ್ನು ಕಿರಿಯುತ್ತಾ ಕಲ್ಲನ್ನು ಬೀಸಾಡುತ್ತಾ ಛೇಡಿಸುತ್ತಿರಲು ಲಕ್ಷ್ಮಣನು ತನ್ನ ಸರಳಿನಿಂದ ಅವುಗಳನ್ನು ಹೆದರಿಸಿದನು. ಆಗ ದಡಬಡಿಸಿ ಅವುಗಳೆಲ್ಲ ಓಡುತ್ತಾ ಇರಲು ಲಕ್ಷ್ಮಣನು ವೇಗವಾಗಿ ಗಿರಿಯನ್ನು ಹತ್ತಿದನು.

ರಿಕ್ತನಾಗಿ ಕಣ್ಣನ್ನು ಕೆಂಪು ಮಾಡಿಕೊಂಡು ಭುಸುಗುಡುತ್ತಾ ಲಕ್ಷ್ಮಣನು ಓಲಗಕ್ಕೆ ಬಂದನು. ಇತ್ತ ಸುಗ್ರೀವನು ಸತಿಯರೊಂದಿಗೆ ಲಕ್ಷ್ಮಣನ ಆಗಮನವನ್ನು ಗಮನಿಸದಂತೆ ನಿರ್ಲಕ್ಷಿಸಿ ವಿಲಾಸದಿಂದ ಮೈಮರೆತಿದ್ದನು. ಹಾಗೆ ಲಕ್ಷ್ಮಣನು ಸುಗ್ರೀವನನ್ನು ಕುರಿತು ಹೇಳುತ್ತಾನೆ, ಹಿಂದೆ ವಾಲಿಯನ್ನು ಕೊಲ್ಲಿಸುವಾಗ ನೀನು ಹೇಳಿದ ಮಾತನ್ನು ಮರೆತು ಕುರುಡನಂತೆ ವರ್ತಿಸುತ್ತಿರುವಿಯಲ್ಲ. ಸಿರಿಯು ಬಂದ ಕಾಲಕ್ಕೆ ಹಿಂದಿನ ಕಷ್ಟ ಬಡತನಗಳನ್ನು ಮರೆತು ಬಿಡುವ ಹೀನ ಜನರು ಸಾಕಷ್ಟು ಇದ್ದಾರೆ, ನೀನು ಅವರ ಸಾಲಿಗೆ ಸೇರಿದವನೇನು? ಹಿಂದಿನ ಉಪಕಾರಗಳಿಗೆ ಪ್ರತ್ಯುಪಕಾರವಾಗಿ ನೀನು ಕೊಟ್ಟ ಮಾತನ್ನು ಮರೆತೆಯೇನು? ಆ ಮಾತಿನ ಮತ ಏನು ಎಂದು ಪ್ರಶ್ನಿಸುತ್ತಾ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಆಗಬಹುದಾದ ಪರಿಣಾಮಗಳ ಕುರಿತು ಲಕ್ಷ್ಮಣನು ಎಚ್ಚರಿಸಿದನು. ಸುಗ್ರೀವನು ಲಕ್ಷ್ಮಣನ ಮಾತಿನ ಅಂತರಾರ್ಥವನ್ನು ಗೂಢತೆಯನ್ನು ತಿಳಿಯದೇ ಅವನನ್ನು ನಿರ್ಲಕ್ಷಿಸಿದನು. ಆದರೆ ಸುಗ್ರೀವನು ಅರಿಯದಿದ್ದರೂ ಆತನ ಜೊತೆಗಾತಿಯಾದ ತಾರೆಯು ಲಕ್ಷ್ಮಣನ ಎಲ್ಲ ಮಾತನ್ನೂ ಅರ್ಥೈಸಿಕೊಳ್ಳುತ್ತಾಳೆ, ಅದರ ಪರಿಣಾಮವನ್ನೂ ತಿಳಿದುಕೊಳ್ಳುತ್ತಾಳೆ, ತಿಳಿದು ಸುಗ್ರೀವನಿಗೆ ಎಚ್ಚರಿಸುತ್ತಾಳೆ.

ಸಹಿತ ರಾಮನ ಸೆಣಸು ಲೇಸಲ್ಲ, ರಾಮನ ಸೆಣಸು ಲೇಸಲ್ಲ, ಮಣಿದು ಬದುಕುವುದು ಉಚಿತ ಎನಲೋ ಕೇಳ್ದು ಆ ಕ್ಷಣದೊಳೆದ್ದ

ತಾರೆಗೆ ವಿಷಯವು ಎಷ್ಟು ಗಹನವಾಗಿದೆ ಎಂಬುದು ಅರಿವಿಗೆ ಬರುತ್ತದೆ. ತನ್ನ ತಂದೆಗೆ ಇರಿದು ಅನ್ಯಾಯ ಮಾಡಿದವನಿಗೆ, ಪತಿಯನ್ನು ಆರೈಕೆ ಮಾಡದ ಸತಿಗೆ, ರಣಹೇಡಿಯಾಗಿ ಯುದ್ಧದಿಂದ ವಿಮುಖನಾಗಿ ಓಡುವವನಿಗೆ, ಮಾಡಿದ ಉಪಕಾರವನ್ನು ಮರೆಯುವವರಿಗೆ, ವ್ರತವನ್ನು ಭಂಗಪಡಿಸುವವರಿಗೆ ಇಹಪರಗಳಲ್ಲಿ ಉತ್ತಮ ಗತಿಯು ದೊರೆಯದು ಎಂದು ಸುಗ್ರೀವನಿಗೆ ಆಕೆ ಎಚ್ಚರಿಸುತ್ತಾಳೆ. ಲಕ್ಷ್ಮಣನ ಮಾತಿಗಾಗಲಿ ತನ್ನ ಮಾತಿಗಾಗಲಿ ಸೂಕ್ತವಾದ ಪ್ರತಿಕ್ರಿಯೆಯನ್ನು ನೀಡದೆ ಉನ್ಮತ್ತನಾಗಿರುವ ಸುಗ್ರೀವನನ್ನು ಮಣಿಭೂಷಣೆಯಾದ ತಾರೆಯು ಜರಿಯತೊಡಗುತ್ತಾಳೆ. ನಿನ್ನ ಅಲ್ಪತನವನ್ನು ಮೊದಲು ಬಿಟ್ಟುಬಿಡು, ವೃಥಾ ಜೀವನವನ್ನು ಕಳೆದುಕೊಂಡು ವಾಲಿಯು ಹೋದ ಜಾಗಕ್ಕೆ ನೀನು ಹೋಗಬೇಡ. ನೀನು ಕೊಟ್ಟ ಮಾತಿನಂತೆ ಕಾಲವು ಕೂಡಿ ಬಂದಾಗ ನೀನೇ ಶ್ರೀರಾಮಚಂದ್ರನ ಬಳಿಗೆ ಹೋಗಿ ಮುಂದಿನ ಕಾರ್ಯ ಯೋಜನೆಗಳ ಕುರಿತು ಮಾತನಾಡಬೇಕಿತ್ತು. ಆದರೆ ಅದನ್ನು ಮಾಡದೆ ನಿನ್ನ ತಪ್ಪನ್ನು ಒಪ್ಪಿ ಕ್ಷಮೆಯಾಚಿಸಿ ಬದುಕುವುದು ಒಳ್ಳೆಯದು. ನಿನಗೆ ಹಿತವನ್ನು ಮಾಡಿದ ಶ್ರೀರಾಮಚಂದ್ರನ ವಿರುದ್ಧ ಸೆಣಸುವುದಾಗಲಿ, ಕೊಟ್ಟ ಮಾತಿಗೆ ತಪ್ಪುವುದಾಗಲಿ ಲೇಸಲ್ಲ. ರಾಮನಿಂದಾಗಿ ವಾಲಿಗೆ ಒದಗಿದ ಸಂಕಷ್ಟಗಳನ್ನು ಕೇಳಿದ ಸುಗ್ರೀವನಿಗೆ ಆತಂಕ ಉಂಟಾಗಿ ಕ್ಷಣದಲ್ಲಿಯೇ ಎದ್ದೇಳುತ್ತಾನೆ. ತನ್ನ ತಪ್ಪಿನ ಅರಿವಾಗುತ್ತದೆ ಸುಗ್ರೀವನಿಗೆ. ಆಗ ಮೈಯೆಲ್ಲವೂ ನಡುಕ ಉಂಟಾಗುತ್ತದೆ. ನೇರವಾಗಿ ರಾಘವನ ಬಳಿಗೆ ಸೂರ್ಯನಂದನನು ಓಡೋಡಿ ಬರುತ್ತಾನೆ. ಮುಂದೇನಾಯಿತು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.

ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 64ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮೇಧ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದ.

0: ಕಾದಂಬರಿ ಓದು ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಸತ್ಯಕಂಬ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ಇಂದು ಪೂರ್ವಾಹ್ನ 11 ಗಂಟೆಗೆ.
1: ಮಾತಿನಿಂದ ವಿವರಿಸಲು ಸಾಧ್ಯವಾಗದು. ಹೃದಯ ಹೃದಯಗಳೇ ಅರಿತಿದ್ದದ್ದೂ ಹೌದು, ಬೆಸೆದ್ದದ್ದೂ ಹೌದು. ಪ್ರೇಮವೆಂಬುದು ಹೃದಯ ಸಂಬಂಧಿ, ದೇಹ ಸಂಬಂಧವಲ್ಲವೆಂದು ತಿಳಿಯುವ ಕಾಲಘಟ್ಟವಾಗಿರಲಿಲ್ಲ. ಛೆ, ಹೆತ್ತ ಮಗನೆದುರು ಏನೇನೆಲ್ಲ ಮಾತನಾಡುತ್ತಿದ್ದೇನೆ, ಬುದ್ಧಿ ಇಲ್ಲದವಳು ಎಂದು ಮಗನ ಬೆನ್ನು ಸವರಿದಳು.
0: ತಪ್ಪದೆ ಕೇಳಿ ಇಂದು ಪೂರ್ವಾಹ್ನ 11 ಗಂಟೆಗೆ ವನಿತಾವಾಣಿಯಲ್ಲಿ.

0: ಆಕಾಶವಾಣಿ ಮಂಗಳೂರು, ಸಮಯ 8:45. ಈಗ ಕೇಳಿ ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆ ಮಂಗಳೂರು, ಇಲ್ಲಿಯ ವೈದ್ಯಕೀಯ ಅಧೀಕ್ಷಕರಾಗಿರುವ ಡಾಕ್ಟರ್ ದುರ್ಗಾ ಪ್ರಸಾದ್ ಎಂಆರ್ ಅವರೊಂದಿಗಿನ ಸಂದರ್ಶನ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತಿನ ದಿನವನ್ನ ವೈದ್ಯರ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ವೈದ್ಯರು ಅಂತ ಹೇಳಿದರೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಾವು ಅವರನ್ನು ದೇವರು ಅಂತಲೇ ಕರಿತೇವೆ. ಇಂತಹ ವೈದ್ಯರನ್ನು ಸ್ಮರಿಸುವ ಸಲುವಾಗಿ ಈ ದಿನವನ್ನು ಆಚರಿಸಲಾಗ್ತಾ ಇದೆ. ಎಲ್ಲ ವೈದ್ಯರಿಗೂ ವೈದ್ಯರ ದಿನದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಮ್ಮ ಜೊತೆಗಿದ್ದಾರೆ ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆ ಮಂಗಳೂರು, ಇಲ್ಲಿನ ವೈದ್ಯಕೀಯ ಅಧೀಕ್ಷಕರಾಗಿರುವಂಥ ಡಾಕ್ಟರ್ ದುರ್ಗಾ ಪ್ರಸಾದ್ ಎಂಆರ್ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆಯೇ ವೈದ್ಯರ ದಿನದ ಶುಭಾಶಯಗಳು.
2: ಧನ್ಯವಾದಗಳು
1: ಡಾಕ್ಟರ್. ಈಗ ಈ ವೈದ್ಯರ ದಿನದ ಬಗ್ಗೆ ಹೇಳೋದಾದರೆ, ಈ ವೈದ್ಯರ ದಿನ ಇವತ್ತು ಯಾಕೆ ಮಹತ್ವ ಆಗುತ್ತೆ, ಮತ್ತು ಈ ಬಾರಿಯ ವೈದ್ಯರ ದಿನಕ್ಕೆ ಏನಾದರೂ ಘೋಷವಾಕ್ಯ ಅಂತ ಏನಾದರೂ ಇದೆಯಾ?
2: ಖಂಡಿತವಾಗಲೂ ಕೂಡ ಪ್ರತಿಯೊಂದು ಪ್ರತಿ ಕ್ಷೇತ್ರದಲ್ಲಿ ನಿರತರಾಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿತ್ವದ ಮಹತ್ವವನ್ನು ತಿಳಿಸಿ ಹೇಳಬೇಕಂತೇಳಿ ಆದರೆ ಅವರದ್ದೇ ಆದಂಥ ಒಂದು ದಿನವನ್ನು ಆಚರಣೆ ಮಾಡಿದರೆ ಆವಾಗ ಅವರಲ್ಲಿ ಕೂಡ ತನ್ನ ಸ್ವಂತ ವೃತ್ತಿಯ ಬಗ್ಗೆ ವಿಶೇಷವಾದಂತಹ ಗೌರವವನ್ನು ಬೆಳೆಸಿಕೊಂಡು ಆ ಮೂಲಕ ಕ್ರಿಯಾತ್ಮಕವಾದಂಥ ಚಟುವಟಿಕೆಗಳು, ಸಮಾಜಮುಖಿಯಾದಂಥ ಚಿಂತನೆಗಳನ್ನು ಮಾಡುವುದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಾಗೆ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಜೊತೆಯಲ್ಲಿ ಇವತ್ತು ವೈದ್ಯರ ದಿನಾಚರಣೆ ಅಂತ ಹೇಳಿದರೆ ಎರಡು ಕಡೆಯಲ್ಲಿ ಕೂಡ ಅಥವಾ ಒಂದು ಮಲ್ಟಿ ಆ್ಯಂಗಲ್ ಅಂತ ನಾವೇನು ಹೇಳ್ತೀವಿ ಆ ದೃಷ್ಟಿಯಲ್ಲಿ ಕೂಡ ನಾವು ನೋಡಬೇಕಾಗುತ್ತೆ. ನಾನು ಹೇಳಲಿಕ್ಕೆ ಏನು ಇಚ್ಛೆಪಡ್ತೀನಿ ಅಂತ ಹೇಳಿದರೆ ವೈದ್ಯನಾಗಿ ನಾನು ಏನು ಅನ್ನುವಂಥದ್ದನ್ನು ನಾನು ತಿಳ್ಕೊಳ್ಳೋದ್ರ ಜೊತೆಯಲ್ಲಿ ನನ್ನ ರೋಗಿ ಅಥವಾ ನನ್ನ ಒಬ್ಬ ಕ್ಲೈಂಟ್ ಅಂತ ಯಾನು ಬರ್ತಾನೆ ಅವನು ಕೂಡ ನನ್ನ ಬಗ್ಗೆ ತಿಳ್ಕೊಳ್ಬೇಕು, ನಾನು ಅವನ ಬಗ್ಗೆ, ಅವನು ನನ್ನ ಬಗ್ಗೆ, ನಾವಿಬ್ಬರು ಸಮಾಜದ ಚಿಂತನೆ ಬಗ್ಗೆ ಎಲ್ಲವನ್ನು ತಿಳ್ಕೊಂಡಾಗ ಇದು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಿಡಲುವಂಥ ನಿಟ್ಟಿನಲ್ಲಿ ಕೂಡ ಹೆಚ್ಚಿನ ಒಂದು ಅವಕಾಶವನ್ನು ತೆಗೆದುಕೊಳ್ತದೆ, ಮಹತ್ವವನ್ನು ಪಡ್ಕೊಳ್ತದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇವತ್ತು ವೈದ್ಯರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಇವತ್ತಿನ ಈ ಘೋಷವಾಕ್ಯ ಅನ್ನುವಂಥದ್ದನ್ನು ತಾವೇನು ಕೇಳಿದ್ರಿ ಇದನ್ನು ಬಹಳ ಒಂದು ಮಾರ್ಮಿಕವಾದಂಥ ರೀತಿಯಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ, ಬಿಹೈಂಡ್ ದ ಮಾಸ್ಕ್ ಹೂ ಇಸ್ ದ ಹೀಲರ್ ಅಂತ. ಇಲ್ಲಿ ವೈದ್ಯನು ರೋಗಿಯನ್ನು ಗುಣಪಡಿಸ್ತಾನೋ ಅಥವಾ ರೋಗಿ ಅವನಷ್ಟಕ್ಕೆ ಗುಣಪಡಿಸ್ಕೊಂಡು ಹೋಗ್ತಾನೋ ಅಥವಾ ರೋಗಿ ಮತ್ತು ವೈದ್ಯರ ಮಧ್ಯೆ ಇರುವಂಥ ವಿಶ್ವಾಸ, ಆ ಮಾತುಕತೆ, ಆಪ್ತ ಸಮಾಲೋಚನೆ, ಸಂಭಾಷಣೆ ಇವೆಲ್ಲವೂ ಸೇರಿ ಅವನ ಕಾಯಿಲೆಯನ್ನು ಗುಣಪಡಿಸ್ತದೆ ಅನ್ನುವಂಥದ್ದು ಇದು ನಾನು ವೈಯಕ್ತಿಕವಾಗಿ ಕೊಟ್ಟಂಥ ವಿಶ್ಲೇಷಣೆ ಇದು.
1: ಈಗ 30 ವರ್ಷಗಳ ಹಿಂದೆ ತಾವು ಈ ವೃತ್ತಿಗೆ ಬರುವಾಗ ಇದ್ದಂತಹ ಪ್ರೇರಣೆ ಏನು, ಮತ್ತು ಇವತ್ತಿನ ಕಾಲದಲ್ಲಿ ಆ ಪ್ರೇರಣೆಗಳೇನಾದರೂ ಬದಲಾಗ್ತಿವೆ ಅಂತ ತಮಗೆ ಅನ್ನಿಸ್ತಾ ಇದೆಯಾ?
2: ಈ ಪ್ರಶ್ನೆಯನ್ನು ಕೇಳಿದರೆ ಇದು ಭಾವನಾತ್ಮಕವಾದಂಥ ಪ್ರಶ್ನೆ. ಇದು ಹೈಸ್ಕೂಲಿನಲ್ಲಿ ನಾನು ಓದ್ತಾ ಇದ್ದಂಥ ಟೈಮು ಅಥವಾ ಒಂದು ಬಾಲ್ಯಾವಸ್ಥೆ ಅಂತಲೇ ಹೇಳ್ಬೋದು. ಆವಾಗಿನಿಂದಲೇ ನಾನು ಶಿಕ್ಷಕ ದಂಪತಿಗಳ ಪುತ್ರ, ಈತವನ್ನ ಸಂದರ್ಭದಲ್ಲಿ ನನ್ನ ಹೆತ್ತವರನ್ನು ನಾನು ನೆನಪಿಸಿಕೊಳ್ಳಲೇಬೇಕು. ಒಂದರ್ಥದಲ್ಲಿ ನಮ್ಮ ತೀರ್ಥರೂಪರ ಎದುರು

0: ಅವರು ಕೊಟ್ಟಂತಹ ಒಂದು ಪ್ರೇರಣೆ ಏನಿದೆ, ನೇರವಾಗಿ ಹೇಳಬೇಕಂತಂದರೆ ಅವರು ಕೂಡ ಈ ಅಸ್ತಮದಿಂದ ಪೀಡಿತರಾಗ್ತಿರೋದಂಥ ಒಂದು ಅವ್ಯವಸ್ಥೆ ಅಂಥ ಪರಿಸ್ಥಿತಿಯಲ್ಲಿ ಅದನ್ನು ಅವರಿಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಹೇಳಿದಂಥ ಮಾತಿದೆ, ನಮ್ಮ ಅಣ್ಣ ತಮ್ಮಂದರಲ್ಲಿ ನಾನು ಮೂರನೇವನು, ನನ್ನ ಅಣ್ಣ ಇಂಜಿನಿಯರ್ ಆಗಿದ್ದಾರೆ, ಅಣ್ಣ ಇಂಜಿನಿಯರಿಂಗಿಗೆ ಹೋಗ್ತಾರೆ ಅಂದವನಂಥ ಮಾತುಗಳನ್ನು ಅಣ್ಣ ಹೇಳ್ತಾ ಇದ್ದಾಗ ನಮ್ಮ ತಂದೆ ನನ್ನನ್ನು ಕರೆದು ಹೇಳಿದಂಥ ಮಾತು ಇವತ್ತಿಗೂ ನೆನಪಾಗ್ತಾ ಇದೆ. ಆಲ್ದೋ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಇಂಜಿನಿಯರಿಂಗ್, ಈ ಕಾಲ್ಡ್ ಮಿ ಆ್ಯಂಡ್ ಸೆಡ್, ನನ್ನ ಈ ಅಸ್ತಮದಂಥ ಕಾಯಿಲೆ, ಜೀವ ತಿನ್ನುವಂಥ ಕಾಯಿಲೆ, ಇದಕ್ಕೊಂದು ಶಾಶ್ವತವಾದಂಥ ಔಷಧಿಯನ್ನು ನೀನು ಒಬ್ಬ ವೈದ್ಯನಾಗಿ ಕಂಡು ಹುಡುಕಬೇಕು ಅನ್ನುವಂಥದ್ದೇ ನನಗೆ ಇವತ್ತು ವೈದ್ಯನಾಗಲಿಕ್ಕೆ ಒಂದು ಪ್ರೇರಣಾದಾಯಕವಾದಂಥ ಮಾತಾಗಿತ್ತು. ಆನಂತರ ಅದೇ ವಿಚಾರದಲ್ಲಿ ನನ್ನ ಶಿಕ್ಷಣವನ್ನು ಮುಂದುವರಿಸಿಕೊಂಡು ಬಂದಾಗ ಈ ತಂದೆಯ ಮಾತಿನಿಂದ ಪ್ರೇರಿತನಾಗಿ ಬಡತನದಲ್ಲಿ ನಮ್ಮ ಸ್ಥಿತಿಗತಿಗಳಿದ್ದರೂ ಕೂಡ ಕೇವಲ ಅತ್ಯುನ್ನತವಾದಂಥ ಅಂಕಗಳನ್ನು ಪಡೆದು ನಾನು ಮೆರಿಟ್ ಸೀಟಲ್ಲಿ MBBSನ್ನು ಮಾಡಿದ್ದೇನೆ. ಆಮೇಲೆ ಪ್ರಸೂತಿ ಮತ್ತು ಸ್ತ್ರೀರೋಗದಲ್ಲಿ ತಜ್ಞತೆಯನ್ನು ಪಡ್ಕೊಂಡಿದ್ದೇನೆ. ಒಬ್ಬ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿ ಇಡೀ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸುಮಾರು 1.5 ಲಕ್ಷಕ್ಕಿಂತಲೂ ಮಿಕ್ಕಿ ಸರ್ಜರಿಗಳನ್ನು ಮಾಡಿದ್ದೀನಿ. ಇವತ್ತು ನಾನು ಪ್ರತಿಷ್ಠಿತ ಸಂಸ್ಥೆಯಾದಂತಹ ತಾಯಿ ಮತ್ತು ಮಕ್ಕಳ ಆರೋಗ್ಯವನ್ನು ನೀಡುವಂಥ ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ ಮುಖ್ಯ ಒಬ್ಬ ಅಧೀಕ್ಷಕನಾಗಿ ಆ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ. ತಂದೆಯ ಮಾತೇನಿದೆ, ನಾನು ಅಸ್ತಮಕ್ಕೆ ಔಷಧಿಯನ್ನು ಕಂಡುಹಿಡಲಿಕ್ಕೆ ಆಗದಿದ್ದರೂ ಕೂಡ ಇವತ್ತು ಅನೇಕ ಘಟನೆಗಳು ಅವರನ್ನು ಚಿಕಿತ್ಸೆ ಕೊಡುವಂಥ ಸಂದರ್ಭಗಳಲ್ಲಿ, ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ನೋವಿನ ಘಟನೆಗಳಾದದ್ದು ಕೂಡ ಇದೆ. ಇವತ್ತು ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆಯನ್ನು ಬಹಳ ಗೌರವದಿಂದ, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯನ್ನು ಬಹಳ ಒಂದು ನೆನಪಿನಲ್ಲಿ ಇಡಬೇಕಾದಂಥ ವ್ಯವಸ್ಥೆಗಳಿಂದ ಜನರು ಅದನ್ನು ಒಂದು ರೀತಿಯಲ್ಲಿ ನೆನಪಿಸ್ತಿದ್ದಾರೆ, ಆರಾಧಿಸ್ತಿದ್ದಾರೆ ಅಂತ ನಾನು ಹೇಳಬೇಕು. ಅದೆಷ್ಟು ತಾಯಿ ಮಕ್ಕಳ ಆರೋಗ್ಯದಲ್ಲಿ ಒಂದು ಒಳ್ಳೆಯ ಆಶಾಕಿರಣವನ್ನು ಕೊಟ್ಟಂಥ ಸಂಸ್ಥೆ. ಇವತ್ತು ಅಲ್ಲಿ ಬರುವಂತಹ ಪ್ರತಿಯೊಬ್ಬ ಒಡನಾಡಿಗೂ ಕೂಡ ಒಂದು ಮಾನವೀಯ ನೆಲೆಯ ಕೆಲವು ಸೌಲಭ್ಯಗಳನ್ನು ನಾವು ಒದಗಿಸಿಕೊಳ್ಳಿಕ್ಕೆ ಕಾರಣ ಆಗಿತ್ತು. ನೀವು ಹೇಳಿದ ಹಾಗೆ ವೈದ್ಯನಾಗಲಿಕ್ಕೆ ಒಂದು ಪ್ರೇರಣೆ ಆದರೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ಸರಿಯಾದ ರೂಪಕ್ಕೆ ತರಲಿಕ್ಕೂ ಕೂಡ ಕೆಲವೊಂದು ಘಟನೆಗಳು ನಮಗೆ ಪ್ರೇರಣೆ ಆಗಿದೆ. ಉದಾಹರಣೆಗೆ ನಾನು ಹೇಳಬೇಕಂತೇಳಿದ್ರೆ, ನಮ್ಮ ತಂದೆಯನ್ನು ಒಂದು ಯಾವುದೋ ಒಂದು ಆಸ್ಪತ್ರೆಗೆ ಸೇರಿಸಿದ್ದೆ, ಅವರ ಸಿವಿಯರ್ ಬ್ರಾಂಕೈಟಿಸ್ ಆದಾಗ. ಅವರ ಜೊತೆಯಲ್ಲೇ ನಾನು ಆರೈಕೆಯನ್ನು ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ. ಸಾಯಂಕಾಲದ ಹೊತ್ತಿಗೆ ಒಂದು ಸ್ವಲ್ಪ ಕಣ್ಣಿಗೆ ನಿದ್ದೆ ಹತ್ತಿದಾಗ ಮಲಗಬೇಕು ಅಂತ ಹೇಳಿದಾಗ ಅಲ್ಲಿ ಮಲಗಲಿಕ್ಕೆ ಒಂದು ವ್ಯವಸ್ಥೆ ಇರಲಿಲ್ಲ. ಯಾವುದೋ ಒಂದು ಹಾಸಿಲ್ಲದೆ ಇರುವಂಥ ಜಾಗವನ್ನು ಹುಡುಕಿ ಎರಡು ಗೋಡೆಗಳ ಮಧ್ಯೆ ಒಂದು ಭಾಳ ನ್ಯಾರೋ ಇರುವಂಥ ಜಾಗದಲ್ಲಿ ಹೋಗಿ ಮಲಗಲಿಕ್ಕೆ ಹೋದರೆ ಅಲ್ಲಿ ಒಂದು ಹಾಸ್ಟಿಕ್ ಏನಾದರೂ ಇದೆಯಾ ಅಂತ ನೋಡಿದರೆ ಅಲ್ಲಿ ಆಸ್ಪತ್ರೆಯಲ್ಲಿ ಅದನ್ನು ಕೂಡ ಕೊಡುವಂಥ ವ್ಯವಸ್ಥೆ ಇಲ್ಲ. ಒಂದು ಪೇಪರನ್ನು ಹಾಕಿಕೊಂಡು ಮಲಗಿದಂಥ ವ್ಯವಸ್ಥೆಯನ್ನು ನೆನಪಿಸಿಕೊಂಡ್ರೆ ನಾನು ಇವತ್ತು ಕೆಲಸ ಮಾಡ್ತಿರುವಂತಹ ಆ ಜಾಗದಲ್ಲಿ ಬರುವಂಥ ಪೇಷಂಟ್ಸ್ ಹೇಗೆ ಚೆನ್ನಾಗಿರ್ತಾರೋ, ಚೆನ್ನಾಗಿ ನೋಡಬೇಕು, ಅದಕ್ಕಿಂತಲೂ ಉತ್ತಮವಾಗಿ ಅವರ ಒಡನಾಡಿಗಳನ್ನು ಕೂಡ ನೋಡಬೇಕಾಗತ್ತೆ. ಹಾಗೆ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನೆಲ್ಲ ನಾನು ಹೋದಲ್ಲೆಲ್ಲ ಮಾಡೋದಕ್ಕೆ ಒಂದು ಇದೊಂದು ಸಣ್ಣ ಅಂಶವನ್ನು ನಾನು ಹೇಳ್ತಿರುವಂಥದ್ದು. ನಾನು ಒಂದು ಮಾತನ್ನು ಇಲ್ಲಿ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡೋದು ಏನಂತ ಹೇಳಿದ್ರೆ, ವೈದ್ಯನಾಗಲಿ ರೋಗಿ ಆಗಲಿ ಪ್ರತಿಯೊಬ್ಬನನ್ನು ಕೂಡ ಒಬ್ಬರನ್ನೊಬ್ಬರು ಮನುಷ್ಯನನ್ನಾಗಿ ನೋಡಬೇಕು. ಯಾವುದೇ ವೃತ್ತಿ ಇರಲಿ, ಅಲ್ಲಿ ಮಾನವೀಯತೆ ಮೇಳೈಸಿಕೊಂಡು ಬಂದರೆ ಮಾತ್ರ ಆ ವೃತ್ತಿಗೆ ಒಂದು ಗೌರವವಿರುತ್ತೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನನ್ನ ಜೀವನದಲ್ಲಿ ಹೇಗೆ ವೈದ್ಯನಾಗಬೇಕು ಅಂತೇಳಿ ಬಯಸಿದ್ದು, ಅಲ್ಲಿ ನನಗೆ ಬೇರೆ ಏನೂ ಇರಲಿಲ್ಲ, ಒಂದಷ್ಟು ಜನರ ಸೇವೆ ಮಾಡಬೇಕು ಅನ್ನುವಂಥದ್ದು ಮಾತ್ರ ಇತ್ತು. ವೈದ್ಯನಾಗಿ ನಾನು ಹಣ ಮಾಡಬೇಕು, ಆ ವೈದ್ಯನಾಗಿ ನಾನು ದೊಡ್ಡ ಬಂಗಲೆ ಕಟ್ಟಿಸಬೇಕು, 100 ಎಕರೆ ಜಾಗ ತೆಗಿಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾನು ವೈದ್ಯನಾಗಲಿಲ್ಲ. ಆ ಕಾರಣದಿಂದಾಗಿ ಮಾನವೀಯ ನೆಲೆ ಅಂತ ನಾನೇನು ಹೇಳಿದೆ, ಆ ದೃಷ್ಟಿಯಲ್ಲಿ ಜನರಿಗೆ ಸೇವೆಯನ್ನು ಕೊಡ್ತಾ ಬಂದಿದ್ದೇನೆ. ಇದಕ್ಕೆ ಹೆಚ್ಚು ಸೂಕ್ತವಾದಂಥ ಜಾಗ ಅಂತ ಹೇಳಿದ್ರೆ ಸರ್ಕಾರಿ ಕ್ಷೇತ್ರವೇ ಸೂಕ್ತವಾದಂಥ ಜಾಗ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಭಾಳಷ್ಟು ಜನ ಬಡವರು ಅಥವಾ ಕೈಲಾಗದವರು ಜೀವನದಲ್ಲಿ ನೊಂದವರು ಬರ್ತಾರೆ, ಅವರ ಸೇವೆ ಮಾಡಲಿಕ್ಕೆ ಇದೊಂದು ಪ್ರಶಸ್ತವಾದಂಥ ತಾಣ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಿ ಕ್ಷೇತ್ರವನ್ನು ನಾನು ಆಯ್ದುಕೊಂಡಿದ್ದೇನೆ.
1: ಹಾಗಾದರೆ ಡಾಕ್ಟರ್, ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ವೈದ್ಯರ ಮುಂದೆ ಇರುವಂತಹ ಪ್ರಮುಖ ಸವಾಲುಗಳು ಅಂತ ಹೇಳಿದ್ರೆ ಏನೆಲ್ಲ ಇರಬಹುದು?
0: ಇವತ್ತು ವೈದ್ಯಕೀಯ ಕ್ಷೇತ್ರ ಅನ್ನುವಂಥದ್ದು ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ. ಯಾವ ರೀತಿಯಲ್ಲಿ ಅಂತಂದರೆ ಆಧುನೀಕರಣಗೊಳ್ತಿರುವಂಥ ಈ ಸಮಾಜದಲ್ಲಿ ಹೊಸ ಹೊಸ ಕಾಯಿಲೆಗಳ ಸೃಷ್ಟಿ ಆಗ್ತಾ ಇದೆ. ಹೊಸ ಹೊಸ ಕಾಯಿಲೆಗಳು ಸೃಷ್ಟಿ ಆಗಬೇಕಂತೇಳಿದರೆ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಈಗ ನಾವೊಂದು ನಮ್ಮದೇ ಒಂದು ಆಸ್ಪತ್ರೆಯಲ್ಲಿ ತಗೊಳ್ಬೇಕಾದರೂ ಕೂಡ ತಾಯಿ

ಮತ್ತು ಮಗುವಿನ ಆರೋಗ್ಯವನ್ನು ಕಾಪಾಡಬೇಕಂತಹ ಈ ಸಂದರ್ಭದಲ್ಲಿ ತಾಯಿಯ ಪ್ರಾಣವನ್ನು ಉಳಿಸುವಂಥದ್ದು, ಶಿಶುವಿನ ಪ್ರಾಣವನ್ನು ಉಳಿಸುವಂಥದ್ದು, ಎರಡು ಇಂಡಿಕೇಟರ್ಸನ್ನು ಇಟ್ಟುಕೊಂಡು ನಾವು ಹೋದರೆ ಸವಾಲುಗಳ ಸುರಿಮಳೆನೆಲ್ಲ ನಮ್ಮ ಮುಂದೆ ಇರುತ್ತೆ. ಇಲ್ಲಿ ನಮ್ಮ ಲೇಡಿ ಘೋಷಣ ಆಸ್ಪತ್ರೆಯ 175 ವರ್ಷಗಳ ಇತಿಹಾಸವನ್ನೇ ನಾವು ತೆಗೆದ್ರೆ ಅಲ್ಲಿ ಭಾಳಷ್ಟು ಈಗ 9+3 ಅಂದರೆ ಕರ್ನಾಟಕದ 9 ಡಿಸ್ಟ್ರಿಕ್ಟ್ಸು, 3 ಫ್ರಮ್ ಕೇರಳ, ಇಂಥ ಡಿಸ್ಟ್ರಿಕ್ಟ್ಗಳಿಂದ ಅಲ್ಲಿಗೆ ಸೇವೆಯನ್ನು ಅರಸಿಕೊಂಡು ಬರ್ತಾ ಇದ್ದಾರೆ ಅಂತಿದ್ರೆ ಗುಣಮಟ್ಟದ ಸೇವೆಯನ್ನು ಸಹ ಅಂದಿನಿಂದ ಇಂದಿನವರೆಗೂ ಲೇಡಿ ಘೋಷಣ ಆಸ್ಪತ್ರೆ ಕೊಡ್ತಾ ಇದೆ. ಆದರೂ ಕೂಡ ತಾಯಿ ಮರಣದ ವಿಚಾರವನ್ನು ತೆಗೆದಾಗ ಕೆಲವು ವರ್ಷಗಳ ಹಿಂದೆ ಹೋದಾಗ ಹಲವೊಂದು ಸವಾಲುಗಳು ತಾವು ಈಗ ಕೇಳಿದ ಹಾಗೆ ಅಲ್ಲಿ ನಾವು ಸರ್ಜರಿ ಮಾಡ್ತೇವೆ, ಆ ನಂತರ ಬೇಕಾದಂಥ ICUನ ವ್ಯವಸ್ಥೆ, ಅಥವಾ ನಾವು ಡೆಲಿವರಿ ಮಾಡ್ತೇವೆ ಆಮೇಲೆ ಬೇಕಾದಂಥ ಕ್ರಿಟಿಕಲ್ ಕೇರ್ನ ವ್ಯವಸ್ಥೆ, ಅಬ್ಸರ್ವೇಷನ್ ಟೈಮನ್ನು ನಾವೇನು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, ಅಲ್ಲಿರ್ಬೋದಾದಂಥ ಉಪಕರಣಗಳಿರ್ಬೋದು, ವ್ಯವಸ್ಥೆಗಳಿರ್ಬೋದು, ಇಂಥ ನ್ಯೂನತೆಗಳು ಇದೆಲ್ಲವನ್ನು ಐಡೆಂಟಿಫೈ ಮಾಡುವಂಥದ್ದು ದೊಡ್ಡ ಸವಾಲು.

0: ಅಥವಾ ನಾವು ಡೆಲಿವರಿ ಮಾಡ್ತೇವೆ ಆಮೇಲೆ ಬೇಕಾದ ಕ್ರಿಟಿಕಲ್ ಕೇರ್ ವ್ಯವಸ್ಥೆ, ಅಬ್ಸರ್ವೇಷನ್ ಟೈಮನ್ನು ನಾವೇನು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, ಇರ್ಬೋದು ಅಂಥ ಉಪಕರಣಗಳಿರ್ಬೋದು, ವ್ಯವಸ್ಥೆಗಳಿರ್ಬೋದು, ಇಂಥ ನ್ಯೂನತೆಗಳು ಇದೆಲ್ಲವನ್ನು ಐಡೆಂಟಿಫೈ ಮಾಡುವಂಥದ್ದು ದೊಡ್ಡ ಸವಾಲಾಗಿತ್ತು. ಇವತ್ತು ಆ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಲ್ಲಬೇಕಾದ್ರೆ ನಮಗೂ ಕೂಡ ಅಲ್ಲಿ ಏನು ಡೆಫಿಷಿಯನ್ಸಿಸ್ ಇದೆ ಅನ್ನುವಂಥದ್ದನ್ನು ನೋಟ್ ಮಾಡಿಕೊಂಡಾಗ ಅದನ್ನೆಲ್ಲ ಹಂತ ಹಂತವಾಗಿ ಸವಾಲುಗಳನ್ನು ನಾವು ಮೆಟ್ಟಿ ನಿಲ್ಲಕ್ಕೆ ಸಾಧ್ಯ ಆಯಿತು. ಆದರೂ ಕೂಡ ಕೆಲವೊಂದು ಡೆತ್ಗಳಾಗ್ತಿದ್ದನ್ನು ನೋಡಿದರೆ ಇಂಥ ಸಂದರ್ಭದಲ್ಲಿ ಮಗುವಿಗೆ ತಾಯಿಯ ಎದೆಹಾಲೇ ಮುಖ್ಯವಾದಂಥ ಆಹಾರ ಅನ್ನುವಂಥ ಪರಿಸ್ಥಿತಿ ಇದೆ. ಇವತ್ತು ತಾಯಿಯ ಎದೆಹಾಲನ್ನು ಶೇಖರಣೆ ಮಾಡಿ ಇಟ್ಟು ಮಗುವಿಗೆ ಆಯಾಯ ಕಾಲದಲ್ಲಿ ಏನನ್ನು ಕೊಡಬೇಕು ಅದನ್ನು ಕೊಟ್ಟು ಮಗುವಿನ ಪ್ರಾಣವನ್ನು ಉಳಿಸಿದಂಥ ವ್ಯವಸ್ಥೆಯನ್ನು ನಾವು ಹ್ಯೂಮನ್ ಮಿಲ್ಕ್ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದೀವಿ. ಇದೆಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತಹ ಕೆಲವು ವಿಶಿಷ್ಟ ನಿದರ್ಶನಗಳು. ಇದು ನಾನು ಕೇವಲ ಡಿಸೀಸ್ ಬಗ್ಗೆ ಹೇಳಿದರೆ, ಅಲ್ಲಿ ಪೇಷಂಟ್ಸನ್ನು ಅವರ ಮನಸ್ಥಿತಿಯನ್ನು ಮನೋಭಾವನೆಗಳನ್ನು ಮ್ಯಾನೇಜ್ ಮಾಡುವಂಥದ್ದು ಕೂಡ ದೊಡ್ಡ ಸವಾಲು. ಇವತ್ತು ನನಗೂ ಆಸ್ಪತ್ರೆಗೆ ಹೋದೆ ಅಂದರೆ ನಮ್ಮ ಡಾಕ್ಟ್ರುಗಳನ್ನು ಅವನು ಮಾಡಲೇಬೇಕು ಅನ್ನುವಂಥ ಕಂಪಲ್ಷನ್ ಇರುತ್ತೆ. ಅದೆಷ್ಟೋ ಸವಾಲುಗಳಿದ್ರೂ ಅದನ್ನು ಮೆಟ್ಟಿ ನಿಂತು ಒಬ್ಬ ತನ್ನ ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿದಂತಹ ಒಂದು ವ್ಯಕ್ತಿತ್ವ ಇದ್ದರೆ ಅದು ನಮ್ಮ ವೈದ್ಯರುಗಳು ಅನ್ನುವಂಥ ರೀತಿಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಪ್ರಾರಂಭಿಕ ಹಂತದಲ್ಲಿ ಹೇಳಿದೆ ಪರಸ್ಪರ ನಂಬಿಕೆ ಅಂತ. ಇಲ್ಲಿ ನಂಬಿಕೆಗಳ ಕೊರತೆ ಇಲ್ಲಿ ಆಗಿರೋದ್ರಿಂದ ಇವತ್ತು ನಂಬಿಕೆಗಳನ್ನು ವೃದ್ಧಿಪಡಿಸುವಂಥದ್ದು ಇವತ್ತಿನ ಈ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಬಹುದೊಡ್ಡ ಸವಾಲು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕಾದ್ರೆ ಮತ್ತೊಮ್ಮೆ ಹೇಳ್ತೇನೆ, ಪರಸ್ಪರ ನಂಬಿಕೆಗಳನ್ನು ಭದ್ರಪಡಿಸಬೇಕು. ನಾನು ಹೇಳ್ತೇನೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಒಂದು ಸಣ್ಣ ತಲೆನೋವು ಅಂತೇಳಿದರೆ ನಮ್ಮ ಆರೋಗ್ಯದ ಒಂದು ನಂಬಿಕೆಗೆ ಸಂಬಂಧಪಟ್ಟ ಹಾಗೆ ಕಾಮನ್ನೆಸ್ಟ್ ಆಫ್ ದ ಕಾಮನ್ ಡಯಾಗ್ನೋಸ್ ಮಾಡಿ ಅಂತ ನಮ್ಮಲ್ಲಿ ಇರುವಂಥ ಸೂತ್ರ. ಆವಾಗ ನಾನು ಯೋಚನೆ ಮಾಡ್ತೇನೆ ಎಲ್ಲಿಂದ ಅಂತೇಳಿ, ಒಂದು ಸೈನುಸೈಟಿಸ್ ಆಗಿರ್ಬೋದಾ, ಸೈನಸ್ ಪ್ರಾಬ್ಲಮ್ ಆಗಿರುವಂಥ ಯೋಚನೆ ಮಾಡ್ತೇನೆ. ಎಲ್ಲಾದರೂ ಒಂದು 1000ರಲ್ಲಿ ಅಥವಾ ಒಂದು 10,000ರಲ್ಲಿ ಇದೇ ತಲೆನೋವು ಕಂಟಿನ್ಯೂ ಆಗಿ ಎಲ್ಲೋ ಒಂದು ಕಡೆ ಅದೊಂದು ಬ್ರೈನ್ ಟ್ಯೂಮರ್ ಆಗಿರಬಹುದು ಅನ್ನುವಂಥ ಒಂದು ಡಯಾಗ್ನೋಸಿಸ್ ಒಂದು ಲೇಟರ್ ಡೇಸಲ್ಲಿ ಆದಾಗ, ಆವಾಗ ಇದೇ ಪೇಷಂಟು ಆ ಡಾಕ್ಟರ್ನ ಕೋರ್ಟಿಗೆ ಹೇಳ್ತಾರ್ತಾನೆ, ಇವನಿಂದಾಗಿ ನನಗೆ ಇಂದಷ್ಟು ನಷ್ಟ ಆಯಿತು, ನಷ್ಟ ಪರಿಹಾರ ಮಾಡಿಕೊಡಿ ಅಂತ. ಪರಿಣಾಮವಾಗಿ ತದ್ವಿರುದ್ಧವಾಗಿ ಇಂಥ ವ್ಯವಸ್ಥೆಗಳು ನಡೀತಾ ಹೋದರೆ ನಮ್ಮಲ್ಲಿರುವಂಥ ವೈದ್ಯರುಗಳ ಮಾನಸಿಕ ಸ್ಥೈರ್ಯ ಕುಸಿಲಿಕ್ಕೆ ಪ್ರಾರಂಭ ಆಗುತ್ತೆ. ಸಣ್ಣದೇ ಕಾಯಿಲೆ ಆಗಲಿ, ಬಿಫೋರ್ ಎಕ್ಸಾಮಿನಿಂಗ್ ದ ಪೇಷಂಟ್, ಇವತ್ತಿನ ಯಂಗರ್ ಜನ್ರೇಷನ್ ಯಾವ ಮನೋಭಾವನೆಯನ್ನು ಬೆಳೆಸ್ಕೊಂಡು ಹೋಗ್ತಾರೆ, ವೈದ್ಯರುಗಳು ಯಾವ ಮನೋಭಾವನೆ ಬೆಳೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ಒಂದು ಸಿಂಪಲ್ ಹೆಡ್ ಏಕಿಗೆ ಎಲ್ಲ ಟೆಸ್ಟ್ಗಳನ್ನು ಬರೆಯುವಂಥ ಸ್ಥಿತಿಯನ್ನು ನಾವು ಫಾರಿನ್ ಕಂಟ್ರೀಸ್ಲಂತೂ ನೋಡ್ತಾ ಇದ್ದೀವಿ. ಪೇಷಂಟ್ಸನ್ನು ಎಕ್ಸಾಮಿನೇಷನ್ ಮಾಡೋದು ಮತ್ತೆ ಇನ್ವೆಸ್ಟಿಗೇಷನ್ ಶುರುವಿಗೆ ಎಲ್ಲವನ್ನು ಮಾಡಿ ಅಲ್ಲಿ ಏನಾದರೂ ಇದೆಯಾ ಅಂತ ಹುಡುಕುವಂಥ ವ್ಯವಸ್ಥೆ ಹೀಗೇ ಮುಂದುವರೆದ್ರೆ, ಒಂದು ಸಿಂಪಲ್ ಪ್ಯಾರಾಸಿಟಮಾಲ್ನಿಂದ ಕಡಿಮೆ ಆಗುವಂಥ ಹೆಡ್ಡೇಕು ಲಕ್ಷಗಟ್ಟಲೆ ರೂಪಾಯಿಯನ್ನು ಖರ್ಚು ಮಾಡಿಕೊಂಡು ಮತ್ತೆ ಹೆಡ್ಡೇಕನ್ನು ಜಾಸ್ತಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದಿದ್ದರೆ, ನಾನು ಆವಾಗಲೇ ಹೇಳಿದಂಥ ಮಾತನ್ನು ಮತ್ತೆ ಪುನರಪಿ ವಿಚಾರ ಮಾಡ್ತೇನೆ. ಇವತ್ತು ವೈದ್ಯರ ದಿನಾಚರಣೆ ದಿವಸ ನನ್ನ ಸಂದೇಶ ಅಂತ ನೀವೇನಾದರೂ ಕೇಳಿದರೆ, ನಂಬಿಕೆಗಳು ಭದ್ರವಾಗಬೇಕು, ಪರಸ್ಪರರ ಮೇಲೆ ವಿಶ್ವಾಸ ವೃದ್ಧಿ ಆಗಬೇಕು. ಆ ಮೂಲಕ ನಾವು ಒಬ್ರಿಗೊಬ್ಬರು ಇರುವಂಥ ಮಾನಸಿಕ ಸ್ಥಿತಿಯನ್ನು ಗುಣಪಡಿಸಬೇಕು.
1: ಡಾಕ್ಟರ್, ಈಗ ತಾವು ಹೇಳಿದ್ರಿ ಈ ರೋಗಿಗಳಿಗೂ ವಿಶ್ವಾಸ ಇರಬೇಕಾಗತ್ತೆ ಅಂತೇಳಿ. ಸಾಮಾನ್ಯವಾಗಿ ರೋಗಿಗಳು ಆ ಭರವಸೆಯಲ್ಲೇ ಬರ್ತಾರೆ ಅಂತ ಅಂದ್ಕೊಂಡಾಗ, ಒಬ್ಬ ಯುವ ವೈದ್ಯನಿಗೆ ಅಂದರೆ ತಾನು ಆ ಒಂದು ರೋಗವನ್ನು ಗುಣಪಡಿಸ್ತೇನೆ ಅನ್ನುವಂತಹ ನಂಬಿಕೆ ರೋಗಿಗಿದೆ ಅಂತ ಹೇಳಿದಾಗ ಯಾವುದಾದ್ರೂ ರೀತಿಯಲ್ಲದು ಒತ್ತಡವನ್ನು ಬೀರುತ್ತಾ, ಒಂದು ವೇಳೆ ಬೀರದಂತೆ ಅವರು ಆ ಒತ್ತಡವನ್ನು ಯಾವ ರೀತಿಯಾಗಿ ನಿಭಾಯಿಸಬಹುದು?
0: ಈಗ ನನ್ನಲ್ಲಿ ನಾಲೆಡ್ಜ್ ಇದೆ, ನಾನು ಬಂದ ಕೇಸು ಅವರು ಬರುವಾಗಲೇ ಒಂದು ಇದು ಇಂಥದ್ದೇ ಆಗಿರ್ತದೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿರ್ತೇನೆ. ಆಮೇಲೆ ಅದೇ ಕಾನ್ಸೆಪ್ಟನ್ನು ಮುಂದುವರಿಸಿಕೊಂಡು ನನ್ನ ಪರೀಕ್ಷೆ ನಡೀತದೆ, ಕೊನೆಗೆ ನಾನು ಒಂದು ಫೈನಲ್ ಡಯಾಗ್ನೋಸಿಸ್ ಅಂತೇಳಿ ಬರ್ತೇನೆ. ಅದಕ್ಕೆ ಪೂರಕವಾಗಿ ಬೇಕಾದ ಒಂದು 2-3 ಟೆಸ್ಟ್ಗಳನ್ನು ಬರೆದು ನನ್ನ ಡಯಾಗ್ನೋಸಿಸನ್ನು ನಾನು ಕನ್ಫರ್ಮ್ ಮಾಡ್ತೇನೆ. ಇದರಲ್ಲಿ ಒತ್ತಡದ ಪ್ರಶ್ನೆ ಬರುವುದಿಲ್ಲ, ಯಾಕಂತೇಳಿದರೆ ನಾನು ಒಬ್ಬ ತಜ್ಞ, ನನಗೆ ಆ ಒಂದು ಕಾಯಿಲೆ ಬಗ್ಗೆ ಗೊತ್ತಿದೆ. ಆದರೆ ಎಲ್ಲವೂ ಗೊತ್ತಿದೆ ಅನ್ನುವಂಥ ಅಹಂಕಾರ ಇಲ್ಲದಿದ್ದರೂ ಕೂಡ ಅನುಭವದ ನೆಲೆಯಲ್ಲಿ ನಾನು ಅದನ್ನು ವಿಭಿನ್ನವಾಗಿ ಅದನ್ನು ಅನಲೈಸ್ ಮಾಡ್ತೇನೆ. ಇವನು ನಾನು ಮಾಡುವಂಥ ನಾನು ಕೇಳುವಂಥ ಒಂದೊಂದು ಪ್ರಶ್ನೆಯಲ್ಲಿ ಕೂಡ ಇವನು ಯಾಕೆ ಕೇಳಿದ ಅನ್ನುವಂಥ ಪ್ರಶ್ನೆಯನ್ನು ಇವ ಪೇಷಂಟ್ ಇಟ್ಕೊಂಡ್ರೆ, ಅಥವಾ ಈ ಇನ್ವೆಸ್ಟಿಗೇಷನ್ ಮಾಡಿದ್ದಕ್ಕೆ ನನ್ನ ಹಕ್ಕು ಅನ್ನುವಂಥ ರೀತಿಯಲ್ಲಿ 100 ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಿದರೆ, ಕೇಳಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವನು ಕೂಡ ಏನನ್ನೇ ಕೇಳಬೇಕು ಅಷ್ಟನ್ನೇ ಕೇಳಬೇಕು. ಇವನು ಕೂಡ ವೈದ್ಯ, ಏನನ್ನು ಹೇಳಬೇಕು ಅಷ್ಟನ್ನೇ ಅವನಿಗೆ ಹೇಳಬೇಕು. ಈಗ ನಾನು ಹೇಳಬೇಕಾದ್ರೆ ನಾನು ಏನು ಹೇಳಲಿಕ್ಕೆ ಹೋಗ್ತೇನೆ ಅಂದರೆ, ಒಂದು ಕೌನ್ಸಿಲಿಂಗ್ ಅಂತ ಬರುತ್ತೆ, ಒಂದು ಪರ್ಟಿಕ್ಯುಲರ್. ಈಗ ನನ್ನಲ್ಲಿ ಅದೆಷ್ಟೋ ಜನ ಗರ್ಭಿಣಿಯರು ಬರ್ತಾರೆ, ಗರ್ಭಿಣಿಯರು ಬಂದಾಗ ಗರ್ಭಿಣಿಗಾಗಲಿ ಅವಳ ಗಂಡನಿಗಾಗಲಿ ಮನೆಯವರಿಗಾಗಲಿ ಭಾಳಷ್ಟು ಅಪ್ರಿಹೆನ್ಷನ್ ಇರುತ್ತೆ, ಆ್ಯಂಗ್ಸೈಟಿ ಇರುತ್ತೆ.

0: ಇದು ನನಗೆ ಗೊತ್ತಿರಬೇಕು, ವೈದ್ಯನಾಗಿ ನನಗೆ ಗೊತ್ತಿರಬೇಕು. ಆವಾಗ ಗೊತ್ತಿರುವಂಥದ್ದು ನನ್ನ ಹಿಂದಿನ ಅನುಭವದ ನೆಲೆಯಲ್ಲಿ ಪ್ರತಿಯೊಂದು ಕೇಸುಗಳು ಕೂಡ ನನಗೊಂದು ಪಾಠ ಆಗಿರೋದ್ರಿಂದ ಅಲ್ಲಿ ಬಂದಿರಬಹುದಂಥ ಸಮಸ್ಯೆಗಳನ್ನು ಇಲ್ಲಿ ಕೂಡ ನಾನು ನೋಡಿಕೊಂಡು ಅವರಿಗೆ ಕೇಳುವಂಥ ಪ್ರಶ್ನೆಗಳಿಗೆ ಮುಂಚಿತವಾಗಿ ನಾನು ಅವರಿಗೆ ಆಪ್ತ ಸಮಾಲೋಚನೆ ಮಾಡ್ತೀನಿ. ಆವಾಗ ಅಲ್ಲಿ ಭಾಳಷ್ಟು ದೊಡ್ಡ ನೆಗೆಟಿವ್ ಇದ್ದಾಗ ನಾನು ಅದನ್ನು ಭಾಳ ಸ್ಥೂಲವಾಗಿ ಸೂಕ್ಷ್ಮವಾಗಿ ಅವರಿಗೆ ರವಾನಿಸುವಾಗ ಭಾಳಷ್ಟು ಜಾಗ್ರತೆ ತಗೊಂಡು ಅದನ್ನು ಹೇಳಬೇಕು. ಧನಾತ್ಮಕವಾದಂಥ ವಿಚಾರಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಹೇಳಿದಾಗ ಅಥವಾ ಭಾಳಷ್ಟು ಸಮಯ ಅದಕ್ಕೆ ಕೊಟ್ಟಾಗ ಅವರಲ್ಲಿ ಕೂಡ ಪಾಸಿಟಿವಿಟಿ ಡೆವಲಪ್ ಆಗುತ್ತೆ. ಇಲ್ಲಾಂತಂದರೆ ನಾನು ನೆಗೆಟಿವನ್ನು ಹೇಳಿಬಿಟ್ಟು ಅದು ಪಾಸಿಬಿಲಿಟಿಯನ್ನು ಹೇಳುವಂಥದ್ದು, ಹೀಗೆ ಆಗ್ತದೆ ಅಂತ ಕರಾರುವಕ್ಕಾಗಿ ಹೇಳೋದಲ್ಲ, ಹಾಗಿರುವ ಪಾಸಿಬಿಲಿಟಿಯನ್ನು ಹೇಳುವಾಗ, ಸಂಭಾವ್ಯತೆಯನ್ನು ಹೇಳುವಾಗ ಆದಷ್ಟು ಧನಾತ್ಮಕ ವಿಚಾರಗಳ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸಿದರೆ ಒತ್ತಡ ಯಾರಿಗೂ ಇರುವುದಿಲ್ಲ.
1: ಡಾಕ್ಟರ್, ಈಗ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ AIಗಳು ಬಂದುಬಿಟ್ಟಿವೆ. ಜನ ಈ ರೋಗದ ಬಗ್ಗೆ AIಗಳಲ್ಲಿ ಸರ್ಚ್ ಮಾಡ್ತಾರೆ, ಆಮೇಲೆ ವೈದ್ಯರ ಹತ್ರ ಬರ್ತಾರೆ. ಈ ಒಂದು ಟ್ರೆಂಡ್, ಇದರ ಬಗ್ಗೆ ಏನು ಹೇಳ್ತೀರಾ?
0: ಖಂಡಿತವಾಗಲೂ ಇದು ಸರಿಯಾದಂಥ ವ್ಯವಸ್ಥೆ ಅಲ್ಲ. ಯಾಕೆಂತೇಳಿದ್ರೆ ಯು ಕೆನಾಟ್ ಸೇ 2 × 2 = 4 ಅಂತ, ಅದು ಮ್ಯಾಥಮೆಟಿಕ್ಸ್ ಅಲ್ಲ ಆಯಿತು. ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಹಾಗೆ ಹೇಳೋದಕ್ಕೆ ಬರೋದಿಲ್ಲ. ನಾವು ಏನಿದ್ರೂ ಕೂಡ ಇಷ್ಟು ಪಾಸಿಬಿಲಿಟಿ ಇದೆ, ನಾನು ಆವಾಗಲೇ ಹೇಳಿದ ಹಾಗೆ, ಅಥವಾ ಈ ರೀತಿಯಲ್ಲಿ ಹೋಗ್ತದೆ. ಈಗ ನಾನು ಸಿಂಪಲ್ ಒಂದು ಡೆಲಿವರಿ ಹೇಳ್ತೇನೆ, ಎಲ್ಲರೂ ಕೇಳ್ತಾರೆ ಬಂದಾಗೆ, ನನಗೆ ನಾರ್ಮಲ್ ಡೆಲಿವರಿ ಆಗುತ್ತಾ ಡಾಕ್ಟ್ರೆ ಅಂತ. ನಾರ್ಮಲ್ ಅಂದರೆ ಏನು ಅಂತ ನಾನು ಅದಕ್ಕೆ ಬೇರೆ ವಿಶ್ಲೇಷಣೆ ಕೊಡ್ತೀನಿ. ಅವರ ಲೆಕ್ಕದಲ್ಲಿ ಇದು ಸಿಸೇರಿಯನ್ಗೆ ಹೋಗಬಾರ್ದು ಅಂತ ಇರುತ್ತೆ. ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ 24 ಗಂಟೆಗಳ ಸಮಯಾವಕಾಶ ಇದೆ ಒಂದು ಹೆರಿಗೆ ನೋವು ಪ್ರಾರಂಭ ಆಗಿ. 24 ಗಂಟೆಗಳಲ್ಲಿ ಅದು ವೆಜೈನಲ್ ಡೆಲಿವರಿ ಆಗುತ್ತೋ ಅಥವಾ ಸಿಸೇರಿಯನ್ ಆಗುತ್ತೋ, ದಟ್ ಈಸ್ ಇಮ್ಮೆಟೀರಿಯಲ್. ಒಳ್ಳೆಯ ಸುಂದರವಾದಂಥ ಮಗು, ಅಂದರೆ ಸುಂದರ ಅಂತೇಳಿದ್ರೆ ಚಂದ ಅಂತಲ್ಲ, ಅಳುವಂಥ ಮಗು ನಿನ್ನ ಕೈಗೆ ಕೊಟ್ಟರೆ, ತಾಯಿಯ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಉಳಿದ್ರೆ, ಸುಸ್ಥಿತಿಯಲ್ಲಿದ್ದರೆ, ಅದುವೇ ನಾರ್ಮಲ್ ಡೆಲಿವರಿ ಅಂತ ಹೇಳ್ತೇನೆ. ನಮ್ಮ ಯೋಚನೆ ನಾನು ಆವಾಗಲೇ ಹೇಳಿದೆ, ನಮ್ಮ ಚಿಂತನೆಯ ಒಂದು ರೀತಿಯನ್ನು ಬದಲಾಯಿಸಬೇಕು ಅಂತ. ಈಗ ನಾನು ಕೇಳ್ತೇನೆ, ಇದನ್ನು AI ಹೇಳುತ್ತಾ ಅಥವಾ ಒಂದು ಫೀಟಲ್ ಡಿಸ್ಟ್ರೆಸ್ ಆಗುತ್ತೆ ಅನ್ನುವಂಥದ್ದನ್ನು AI ಹೇಳುತ್ತಾ? ಈಗ ನಾಳೆ ಹೆರಿಗೆ ನೋವು ಬಂದಾಗ ಈ ರೀತಿಯಲ್ಲಿ ವೆಜನಲ್ ಡೆಲಿವರಿನೇ ಆಗುತ್ತೆ ಅನ್ನುವಂಥದ್ದು AI ಹೇಳುತ್ತಾ? ಇದೇನು ಇದ್ದರೂ ಕೂಡ ನಾವು ಏನು ನಾಲೆಜ್ ತಗೊಂಡಿದ್ದೇವೆ ಅದುವೇ ಮುಖ್ಯ. ಈಗ ನಾನು AI ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಬೇಕಾದಂಥ ಅದರ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ನಾನೇನು ಹೇಳಿದೆ, ನನ್ನಲ್ಲಿರುವಂಥ ಜ್ಞಾನ ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವಂಥ ನಿಟ್ಟಿನಲ್ಲಿ ನನಗೆ ಪುನಃ ನಂಬಿಕೆ ಇರಬೇಕು. ಅದನ್ನೇ ನಾನು ಕೇಳ್ತಿರೋದು. ಇದು ಗೂಗಲ್ ಸರ್ಚ್ ಮಾಡಿಕೊಳ್ಳೋದು, ಅಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಹೇಳೋದು, ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಮೆಡಿಕಲ್ ಸ್ಟೂಡೆಂಟ್ಸ್ ಡಿಸೀಸ್ ಅಂತಿದೆ. ನಾವೆಲ್ಲ MBBS ಮಾಡ್ತಿರ್ಬೇಕಾದ್ರೆ ಕ್ಲಾಸಲ್ಲಿ ಕೂತ್ಕೊಳ್ತೀವಿ, ನಮ್ಮ ಲೆಕ್ಚರರ್ ಬಂದು ಪಾಠ ಮಾಡಲಿಕ್ಕೆ ಶುರು ಮಾಡ್ತಾರೆ, ಅದೇ ಆಗಲೇ ಹೇಳಿದಾಗ ಒಂದು ಸಿಂಪಲ್ ಹೆಡ್ಡೇಕ್, ವಾಟ್ ಆರ್ ದ ಕಾಸಸ್ ಫಾರ್ ಎಲ್ಲ ಬರ್ತದೆ, ಆಗ ಒಂದು ಸಿಮ್ಟಮೆಟಾಲಜಿ ಅಂತ. ಆವಾಗ ಅಲ್ಲಿ ತಲೆನೋವು ಇದ್ದಾಗ ಬ್ರೈನ್ ಟ್ಯೂಮರ್ ಅಂತ ಒಂದು ಬರುತ್ತೆ. ಬ್ರೈನ್ ಟ್ಯೂಮರ್ನ ಬಗ್ಗೆ ಹೇಳುವಾಗ ತಲೆನೋವು ಬರುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ. ಇದೆಲ್ಲ ನಾನು ಯೋಚನೆ ಮಾಡಿದೆ ಕೂತ್ಕೊಂಡು, ಇದೆಲ್ಲ ನನಗೆ ಇದೆಯಲ್ಲ, ನನಗೂ ಕೂಡ ಬ್ರೈನ್ ಟ್ಯೂಮರ್ ಇರ್ಬೋದಾ ಅಂತ. ಇದು ನಿಮ್ಮ ಗೂಗಲ್ ಕೊಡುವಂಥ ನಾಲೆಜ್ಜು. ಹಾಗಾದರೆ ನನ್ನಲ್ಲಿ ಬಂದು ಕೇಳುವಾಗ ಅದಿದೆಯಲ್ಲ ಡಾಕ್ಟ್ರೆ, ನನಗಿದಿರ್ಬೋದಾ ಅನ್ನೋಂಥ ಪ್ರಶ್ನೆ ಕೇಳಿದರೆ ನಮ್ಮ ವೈದ್ಯರುಗಳ ಉಪಸ್ಥಿತಿ ತೀರಾ ನಗಣ್ಯ ಆಗಿಬಿಡುತ್ತೆ. ನಾಳೆ ಇಂಥ ಕೋರ್ಸ್ಗಳನ್ನು ನಾವು ಮಾಡಿಕೊಂಡು ಇಲ್ಲಿಗೆ ಬರಬೇಕಂತಲೇ ಇಲ್ಲ. ಆದರೆ ಇದು ಅತಿ ಕುಶಲವಾದಂತಹ ಕೌಶಲ್ಯತೆಯನ್ನು ಹೊಂದಿರುವಂತಹ ಒಂದು ಫೀಲ್ಡ್ ಇದು. ಇದರಲ್ಲಿ ನಮ್ಮ ಎಲ್ಲ ಇದಕ್ಕೂ ಕೂಡ ವಿವೇಚನೆಗೆ ಹೆಚ್ಚಿನ ಪ್ರಾಶಸ್ತ್ಯ ಇರುತ್ತೆ, ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳುವಂಥ ನಿರ್ಧಾರಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇರುತ್ತೆ. ಇದು ನಮ್ಮ ಅನುಭವ ಮತ್ತು ಈ ವೃತ್ತಿ ಆ ಪರಿಣತಿ ಮಾತ್ರ ನಮಗೆ ಕಲಿಸಲಿಕ್ಕೆ ಸಾಧ್ಯವೇ ವಿನಃ ಯಾವುದೇ ಗೂಗಲ್ಗಳಾಗಲಿ, ಹೊಸದಾಗಿ ಬಂದಿರುವಂಥ ಆಧುನಿಕ ಉಪಕರಣಗಳಾಗಲಿ ಇದರ ಬಗ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಮಾತಿದೆ ಇಂಡಿಯನ್ ಡಾಕ್ಟರ್ಸ್ ಬಗ್ಗೆ ಮತ್ತು ಇಂಡಿಯನ್ ನರ್ಸಸ್ ಬಗ್ಗೆ, ನಮ್ಮಷ್ಟು ಇಂಟೆಲಿಜೆಂಟ್ ಡಾಕ್ಟರ್ಸು, ನಮ್ಮಷ್ಟು ಇಂಟೆಲಿಜೆಂಟ್ ನಮ್ಮಲ್ಲಿರುವಂಥ ಇಂಟೆಲಿಜೆಂಟ್ ನರ್ಸಸ್ಸು ಬೇರೆ ಪ್ರಪಂಚದ ಯಾವ ಭಾಗದಲ್ಲೂ ಸಿಗಲಿಕ್ಕಿಲ್ಲ ಅಂತ. ಕಾರಣ ಏನು ಅಂತ ಹೇಳಿದ್ರೆ, ವಿ ಬಿಲೀವ್ ಇನ್ ಅವರ್ ನಾಲೆಜ್, ವಿ ಡೋಂಟ್ ಡಿಪೆಂಡ್ ಆನ್ ದ ಇನ್ಸ್ಟ್ರೂಮೆಂಟ್ಸ್, ವಿ ಡೋಂಟ್ ಡಿಪೆಂಡ್ ಆನ್ ದ ಎಕ್ವಿಪ್ಮೆಂಟ್ಸ್. ಅದನ್ನು ನಮ್ಮ ಕೈಯಲ್ಲಿ ತಗೊಂಡು ನಮ್ಮ ಚಾಕಚಕ್ಯತೆಯನ್ನು ತೋರಿಸ್ಲಿಕ್ಕೆ ನಾವು ಹೇಳಿದಾಗೆ ಅದು ಕೇಳಬೇಕೇ ವಿನಃ ಅದು ಹೇಳಿದಾಗೆ ನಾವು ಕೇಳುವಂಥದ್ದಲ್ಲ. ಇಟ್ ಅಪ್ಲೈಸ್ ಟು ಯುವರ್ AI ಆಲ್ಸೋ, ಇಟ್ ಅಪ್ಲೈಸ್ ಯುವರ್ ಗೂಗಲ್ ನಾಲೆಜ್ ಆಲ್ಸೋ. ಈಗಲೂ ನಾನು ಹೇಳ್ತಿರುವಂಥದ್ದು ಏನಂತಾರೆ, ಯು ಬಿಲೀವ್ ಇನ್ ಯುವರ್ ಡಾಕ್ಟರ್ಸ್, ಯು ಬಿಲೀವ್ ಇನ್ ದ ಸ್ಪೆಷಾಲಿಟಿ, ದಟ್ ಈಸ್ ದ ರೆಸ್ಪೆಕ್ಟ್ ಟು ಬಿ ಗಿವನ್. ಈ ದಿವಸ ನಾನು ಅದನ್ನು ಕೂಡ ಒತ್ತು ಮಾಡಿ ಹೇಳ್ತಾ ಇರುವಂಥದ್ದು.

0: ಇಲ್ಲಿ ಕೂಡ ನಿಮ್ಮ ಪ್ರಶ್ನೆ ಅಲ್ಲಿಗೆ ಬರುತ್ತೆ ಅಲ್ವಾ, ನಂಬಿಕೆ ಅಪನಂಬಿಕೆಗಳ ಬಗ್ಗೆನೇ ಬರುತ್ತೆ. ನೀವು ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಎಕ್ವಿಪ್ಮೆಂಟ್ಸ್ ಮಾಡರ್ನೈಸೇಷನ್ಗೆ ಇರುವಂಥ ನಂಬಿಕೆ ಡಾಕ್ಟರ್ಗಳ ಮೇಲೆ ಯಾಕೆ ಇಲ್ಲ ಅನ್ನುವಂಥದ್ದು ಮಾತ್ರ ನನ್ನ ಪ್ರಶ್ನೆ.
1: ಡಾಕ್ಟರ್, ಈಗ ವೈದ್ಯರುಗಳು ಕೂಡ ಒತ್ತಡದಲ್ಲೇ ಕೆಲಸ ನಿರ್ವಹಿಸ್ತಾ ಇರ್ತಾರೆ, ಅವರಿಗೂ ಕೂಡ ವೈಯಕ್ತಿಕ ಜೀವನ ಅನ್ನುವಂಥದ್ದಿರುತ್ತೆ, ಈ ಎರಡರ ಬ್ಯಾಲೆನ್ಸ್ ಹೇಗೆ ಸಾಧ್ಯ ಆಗುತ್ತೆ?
0: ಇವತ್ತದು ನನಗೆ ನೀವು ಕೇಳಿದಂಥ ಪ್ರಶ್ನೆ, ನಾನೊಬ್ಬ ಗಂಡಸು, ಬೇಸಿಕಲಿ ಡಾಕ್ಟರ್ ಆಗಿದ್ದರೂ ಕೂಡ ನಾನು ಇರುವಂಥ ಆಸ್ಪತ್ರೆ ಕೇಳಿದರೆ ಅದು ಹೆಂಗಸರ ಆಸ್ಪತ್ರೆ.
1: ಹೌದು,
0: ಅಲ್ಲಿರುವಂಥ ನಮ್ಮ ಎಂಪ್ಲಾಯೀಸ್ 292 ಜನ ಮಹಿಳಾ ಸಿಬ್ಬಂದಿಗಳಿದ್ದಾರೆ. ನೀವೀಗ ಒತ್ತಡದ ಬಗ್ಗೆ ಕೇಳೋದಾದರೆ ಭಾಳಷ್ಟು, ಇಟ್ ಅಪ್ಲೈಸ್ ಟು ಮೈ ಇನ್ಸ್ಟಿಟ್ಯೂಷನ್. ಅಲ್ಲಿ ಇರುವಂಥ 292 ಎಂಪ್ಲಾಯೀಸಲ್ಲಿ 45 ಜನ ಮಾತ್ರ ಗಂಡಸರಿರುವಂಥದ್ದು. ಇದಕ್ಕಾಗಿ ನಾನೇನು ಮಾಡಿದ್ದೇನೆ ಅಂದರೆ, ಬರುವಂಥ ಮಹಿಳಾ ಸಿಬ್ಬಂದಿಗಳ ಒತ್ತಡವನ್ನು ಕಡಿಮೆ ಮಾಡುವಂಥ ದೃಷ್ಟಿಯಲ್ಲಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ವಿ ರೆಂಡರ್ ದ ಸರ್ವಿಸ್, ಮೆಡಿಕಲ್ ಸರ್ವಿಸ್, ಮಾನಸಿಕ ಸ್ಥಿಮಿತವನ್ನು ನಾವು ಉಳಿಸ್ಕೊಳ್ಬೇಕಾಗುತ್ತೆ ಈ ಒತ್ತಡಗಳ ಮಧ್ಯೆ. ಅದು ಕೂಡ ಹೆಣ್ಮಕ್ಕಳು ಅಂತ ಹೇಳಿದ್ರೆ ಭಾಳ ವಿಶೇಷ ಗೌರವದಿಂದ ನಾನು ಹೇಳ್ತೇನೆ. ಅವರಿಲ್ಲದಿದ್ದರೆ ಪ್ರಪಂಚವೇ ನಡೆಯೋದಿಲ್ಲ ಅಂತ, ಹೆಣ್ಣು ಕುಟುಂಬದ ಕಣ್ಣು ಅಂತ ನಾವೇನು ಹೇಳ್ತೀವಿ, ಅದೆಲ್ಲ ಇಲ್ಲಿ ಪ್ರಸ್ತುತ ಅಪ್ರಸ್ತುತ ಗೊತ್ತಿಲ್ಲ. ಆದರೆ ಮನೆಯ ಒತ್ತಡವನ್ನು ಇಟ್ಟುಕೊಂಡು ಅವರು ಇಲ್ಲಿಯ ಸಮಯಕ್ಕೆ ಸರಿಯಾಗಿ ಬಂದು ಜನರಿಗೆ ಸೇವೆಯನ್ನು ಕೊಡುವಂಥ ನಿಟ್ಟಿನಲ್ಲಿ, ಜನರಾಡುವಂಥ ಮಾತುಗಳಿಂದ ತಮ್ಮ ಮಾನಸಿಕ ಸೀಮಿತವನ್ನು ಕಳ್ಕೊಳ್ಳುವಂಥದ್ದು ಇದೆ, ಇರಿಟೇಷನ್ ಆಗೋದು ಅಂತ ಇರ್ತದೆ. ಅದಕ್ಕೆ ನಮ್ಮಲ್ಲಿ ನಾವೊಂದು ಯೋಗ ಹಾಲ್ ಮಾಡಿದ್ದೀವಿ, ಆಮೇಲೆ ಒಂದು ಇಂಟರ್ನಲ್ ಲೈಬ್ರರಿ ಮಾಡಿದ್ದೇವೆ, ಇಂಡೋರ್ ಗೇಮ್ಸ್ ಮಾಡಿದ್ರು. ಇಟ್ ಈಸ್ ಎಕ್ಸ್ಕ್ಲೂಸಿವ್ ಫಾರ್ ದ ಎಂಪ್ಲಾಯೀಸ್. ನಾನು ಎಷ್ಟೋ ಜನ ಗರ್ಭಿಣಿಯರಿಗೆ ಹೇಳ್ತೇನೆ, ಯೋಗ ಮಾಡಬೇಕಾ ಸರ್ ಅಂತ. ನೀನು ಯೋಗ ಏನು ಯೋಗ ಮಾಡಲಿಕ್ಕೆ ಆಗುತ್ತೆ, 8 ತಿಂಗಳ ಗರ್ಭಿಣಿ ಏನು ಯೋಗ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ನೆಗೆಟಿವಿಟಿಯಿಂದ ಹೊರಗೆ ಬಾ, ಒಂದು ಪ್ರಾಣಾಯಾಮ ಮಾಡು ಅಂತ ಹೇಳ್ತೇನೆ. ಸಿ, ಇಟ್ ಇಸ್ ಆಲ್ಸೋ ಒಂದು ಆಯಾಮ ತಾನೇ ಯೋಗದ್ದು. ಪ್ರಾಣಾಯಾಮ, ಪ್ರಾಣಾಯಾಮ ಅಂದರೆ ಕೂತ್ಕೊಂಡಲ್ಲಿ ಒಂದು ದೀರ್ಘ ಶ್ವಾಸೋಚ್ಛ್ವಾಸ ಮಾಡು. ಏನು ಬೆನಿಫಿಟ್ ಇರುತ್ತೆ ನಿನಗೆ? ನಿನ್ನ ದೇಹಕ್ಕೆ ಒಳ್ಳೆಯ ಆಕ್ಸಿಜನ್ ಸಿಗುತ್ತೆ, ನಿನ್ನ ಹೊಟ್ಟೆಯಲ್ಲಿ ಗರ್ಭದಲ್ಲಿರುವಂಥ ಮಗುವಿಗೆ ಒಂದು ಒಳ್ಳೆಯ ಆಕ್ಸಿಜನ್ ಸಿಗುತ್ತೆ. ಸಿ, ನಾನು ಏನನ್ನು ಹೇಳಲಿಕ್ಕೆ ಹೋಗ್ತಿದ್ದೇನೆ ಅಂದರೆ, ಒಂದು ಕ್ಷಣ, ಒಂದು ನಿಮಿಷ, ಒಂದು ಸೆಕೆಂಡ್ ಯೋಚನೆ ಮಾಡಬೇಕು, ಹೌ ಕ್ಯಾನ್ ಐ ಇಂಪ್ರೂವ್ ಮೈ ಹೆಲ್ತ್ ಅಂತ. ಈ ಒತ್ತಡಗಳಿಂದ ಹೊರಗೆ ಬರಲಿಕ್ಕೆ ನಾವು ಎಲ್ಲೋ ಒಂದು ಕಡೆ ಹೋಗಿ ತಪಸ್ಸು ಮಾಡಬೇಕಂತಿಲ್ಲ. ನಮ್ಮಲ್ಲಿರುವಂತಹ ಒಂದು ಮಾನಸಿಕ ಸ್ಥಿಮಿತ ಬ್ಯಾಲೆನ್ಸ್ಡ್ ಮೈಂಡಲ್ಲಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ನಮ್ಮದಾದ ಯೋಚನಾ ಲಹರಿಗಳನ್ನು ಹರಿಯಬಿಡಬೇಕು. ವಿ ಹ್ಯಾವ್ ಟು ಥಿಂಕ್ ಕ್ರಿಯೇಟಿವ್ಲಿ. ನಮ್ಮ ಆರೋಗ್ಯವನ್ನು ಕಾಪಾಡುವಂಥ ದೃಷ್ಟಿಯಲ್ಲಿ ವಿ ಹ್ಯಾವ್ ಟು ವರ್ಕ್ ಆನ್ ದ್ಯಾಟ್. ಯಾಕಂದರೆ ನಾನು ಕೂಡ ಒಂದು 18 ಕಾಲ ಬಹಳ ರೂರಲ್ ಏರಿಯಾದಲ್ಲಿ ಏಕೋಪಾಧ್ಯಾಯ ಮುಖ್ಯೋಪಾಧ್ಯಾಯನಾಗಿ ಭಾಳಷ್ಟು ಡೆಲಿವರಿಗಳು, ಸರ್ಜರಿಗಳನ್ನು ಮಾಡಿ ಬಂದಿದ್ದೇನೆ. ಆಮೇಲೆ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಸರ್ಜರಿಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ನನ್ನ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಡೆಲಿವರಿಗಳು ನಡೀತಾ ಇತ್ತು ಅಂತೇಳಿ ಆದರೆ, ಐ ಹ್ಯಾವ್ ಡೆವಲಪ್ಡ್ ಸಮ್ ಸೆಕೆಂಡ್ ಲೈನ್ ಆಫ್ ಲೀಡರ್ಶಿಪ್. ನಮ್ಮಲ್ಲಿ ಆ ಲೀಡರ್ಶಿಪ್ ಕ್ವಾಲಿಟಿಯನ್ನು ಇಟ್ಟುಕೊಳ್ಳೋದ್ರ ಜೊತೆಯಲ್ಲಿ ಇನ್ನೊಂದು, ನಮ್ಮ ಸಹೋದ್ಯೋಗಿಗಳ ಮಾನಸಿಕ ದೃಢತೆ ಸ್ಥಿರತೆಯನ್ನು ವೃದ್ಧಿಸುವಂಥದ್ದು ಕೂಡ, ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಎಫೆಕ್ಟ್. ಆಗಿರುವಾಗ ಅವರಿಗೊಂದು ನಾನು ಮಾನಸಿಕ ಸ್ಥೈರ್ಯವನ್ನು ತುಂಬಿಸಿ ಹೋಗ್ತೇನೆ, ಏನೇ ಆಗಲಿ ಯು ಗೋ ಅಹೆಡ್, ಯು ಮ್ಯಾನೇಜ್ ದ ಡೆಲಿವರಿ, ಇಫ್ ಸಮಥಿಂಗ್ ಹ್ಯಾಪನ್ಸ್ ಐ ಆಮ್ ದೇರ್ ವಿತ್ ಯು ಅನ್ನುವಂಥ ಇಂಥ ಒಂದು ಮಾತುಗಳು ಕೂಡ ಅವರ ಒತ್ತಡವನ್ನು ಕಡಿಮೆ ಮಾಡುತ್ತದೆ.
1: ಡಾಕ್ಟರ್, ಈಗ ಸಾಮಾನ್ಯವಾಗಿ ವೈದ್ಯರ ವೃತ್ತಿ ಅಂತ ಹೇಳಿದರೆ ಸಾವು ನೋವುಗಳನ್ನು ನೋಡ್ತಾನೆ ಇರ್ತೀರಾ, ಇದು ಎಲ್ಲಾದರೂ ನಿಮ್ಮ ವೈದ್ಯರುಗಳ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅನಿಸುತ್ತಾ?
0: ಒಟ್ಟಿನಲ್ಲಿ ಏನಂತಂದರೆ, ಇದು ನಮ್ಮ ಮೇಲೆ ಒತ್ತಡ ಅಲ್ಲ, ಒಂದು ಮಾನಸಿಕವಾದಂಥ ವೇದನೆಯನ್ನು ಕೊಡ್ತದೆ. ಎಲ್ಲ ಒಂದು ಕಡೆ ನಾನು ತಪ್ಪಬಾರದು, ಮತ್ತೆ ಎಲ್ಲಿಯಾದರೂ ಒಂದು ರೋಗಿಯ ಡೆತ್ ಆಯಿತು ಅಂತಾದರೆ, ಒಂದು ಮಗುವಿನ ಡೆತ್ ಆಯಿತು ಅಂತೇಳಿದರೆ, ನಾವು 108 ಸಲ ಯೋಚನೆ ಮಾಡ್ತೇವೆ ಎಲ್ಲಿಯಾದರೂ ನನ್ನ ಕಡೆಯಿಂದ ತಪ್ಪಾಗಿದ. ಪರ್ಪಸ್ಲಿ ನಾವು ಮಾಡೋದಿಲ್ಲ, ಆದರೆ ಇದು ಮಾಡಿದರೆ ಸರಿ ಆಗ್ತಿತ್ತು ಅಂತ ಒಂದು, ಅಥವಾ ಇಂಥ ಒಂದು ಉಪಕರಣ ಇರ್ತಿದ್ರೆ ಅವನ ಬದುಕಿಸಪಾಕೆ ಆಗ್ಬೋದಾಗಿತ್ತ ಅಂತ ಇನ್ನೊಂದು, ಅಥವಾ ಇಂಥ ಒಂದು ಮೆಡಿಸಿನ್ಸ್ ಬೇಕಾಗಿತ್ತ ಏನೋ ಅಂತ ಇನ್ನೊಂದು. ಈ ಥರದಲ್ಲಿ ಯೋಚನೆ ಮಾಡ್ತೇವೆ ವಿನಃ ಒತ್ತಡಗಳನ್ನಲ್ಲ. ಆದರೆ ಅಂತಹ ಪಾಠಗಳನ್ನು ಪ್ರತಿಯೊಂದು ರೋಗಿ ಕೂಡ ನಮಗೆ ಪಾಠ ಆಗಿಬಿಡ್ತಾರೆ, ಪಾಠದಿಂದ ನಾವು ಕಲಿತೇವೆ. ಮುಂದಿನ ಹಂತಗಳಲ್ಲಿ ನಮ್ಮ ವರ್ಕ್ ಎಕ್ಸಿಕ್ಯೂಷನ್, ಕಾರ್ಯಾನುಷ್ಠಾನ ಮಾಡೋದು ಅಂತ ಹೇಳ್ತೇವೆ, ಮಾಡುವಾಗ ಇದೆಲ್ಲವನ್ನು ಪೇರಿಸಿಕೊಂಡು ಮುಂದೆ ಏನು ಅಂಥ ತೊಂದರೆಗಳಾಗದಾಗೆ ಆಗುತ್ತೆ. ನೆನಪಿನಲ್ಲಿ ಇರುತ್ತೆ, ನಾನೀಗ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ 108,000 ಜನ ನನ್ನ ಪೇಷಂಟ್ ನನ್ನ ಸ್ಮೃತಿ ಪಟಲ್ಲಿ ಹಾದು ಹೋಗ್ತಾ ಇರ್ತಾರೆ. ಆ ಘಟನೆಗಳೇ ನೆನಪಿಗೆ ಬರುತ್ತೆ. ನಾನು MBBS ಏನಿದೆ, ನಾನು PG ಮಾಡುವಾಗ ಏನು ಓದಿದೆ, ಅದು ನನಗೆ ನೆನಪಿಗೆ ಬರೋದಕ್ಕಿಂತಲೂ ಜಾಸ್ತಿ ನಮ್ಮ ಬದುಕೇ ಒಂದು ದೊಡ್ಡ ಗ್ರಂಥ ಆಗಿಬಿಟ್ಟಿರುತ್ತೆ. ವೈದ್ಯರು, ಪ್ರತಿಯೊಬ್ಬ ವೈದ್ಯನ ಬಾಳಿನಲ್ಲಿ ಕೂಡ ಇದೇ ಇರೋದು. ಇವತ್ತು ನಾವೇನು ಪ್ರಾಕ್ಟೀಸ್ ಮಾಡ್ತಿದ್ದೇವೆ ಅದು ನಮ್ಮ ಅನುಭವದ ಪಾಠ. ಒಬ್ಬ ವ್ಯಕ್ತಿಯ ಜೊತೆ ನಾವು ಯಾವ ರೀತಿಯಲ್ಲಿ ವ್ಯವಹರಿಸ್ತೇವೆ, ಅಥವಾ ಆ ಪೇಷಂಟ್ಸ್ ನಮ್ಮ ಹತ್ರ ಏನು ಮಾತಾಡಿದ, ಯಾವ ರೀತಿಯಲ್ಲಿ ಹೇಳ್ದ,

0: ನಾನು ಹೇಳ್ತೇನೆ, ಇವತ್ತು ಯಾವುದನ್ನು ಕೂಡ ಅಪೇಕ್ಷಿಸದೆ ನಾವು ಕೆಲಸವನ್ನು ಮಾಡಬೇಕು. ಯಾಕೆ ಇದು ನನ್ನ ಅನುಭವದಿಂದ ಹೇಳ್ತೇನೆ ಅಂತೇಳಿದರೆ, ನಾವೆಲ್ಲ ನಮ್ಮ ಸರ್ವಸ್ವವನ್ನೇ ಆ ಒಂದು ಪೇಷಂಟ್ನ ಒಂದು ವೆಲ್ಫೇರ್ ಬಗ್ಗೆ ತೆಗೆದಿರ್ತೇವೆ. ಸುಮಾರು 45 ದಿವಸ ನೋಡಿರ್ತೇವೆ ಅಂತ ಅಂದ್ಕೊಳ್ಳಿ, ಎಲ್ಲ ಚೆನ್ನಾಗಿ ಆಗಿ ಒಮ್ಮೆ ಮೇಲೆ ಹೋಗಿ ಕೆಳಗೆ ಬರೋದು ಅಂತ ಹೇಳ್ತೀವಲ್ಲ, ಪುನರ್ಜನ್ಮ ಅಂತ, ಅಂಥ ಕೇಸುಗಳಾಗಿರುವಂಥದ್ದು ನೋಡಿದ್ದೀವಿ. ಆದರೆ ನಾವು ಏನು ಅಪೇಕ್ಷೆ ಮಾಡ್ತೀವಿ ಅಂತೇಳಿದರೆ, ಅವನಿಲ್ಲಿಂದ ಹೋಗಬೇಕಾದ್ರೆ ಒಂದು ಎರಡು ಕೈ ಮುಗಿದು ಧನ್ಯವಾದಗಳು ಸರ್ ಅಂತ ಹೇಳಿ ಹೋದರೆ ನಮಗೆ ಭಾಳಷ್ಟು ನೆಮ್ಮದಿ ಆಗುತ್ತೆ. ಎಲ್ಲಿ ನೋವಾಗುತ್ತೆ ಅಂತೇಳಿದರೆ, ಅಷ್ಟೆಲ್ಲ ಆದಮೇಲೆ ಎಲ್ಲ ಒಂದು ಸಣ್ಣ ಸಮಸ್ಯೆಯನ್ನು ಇಟ್ಟುಕೊಂಡು ನೀವು ನನಗೆ ಹಾಗೆ ಮಾಡಿದ್ರಿ, ಹೀಗೆ ಮಾಡಿತ್ತು, ಈ ಸಂಸ್ಥೆಯಿಂದ ದೊಡ್ಡ ತೊಂದರೆ ಆಯಿತು ಅನ್ನುವಂಥ ರೀತಿಯಲ್ಲಿ ಪ್ರತಿಬಿಂಬಿಸ್ತಾರಲ್ಲ, ಅದು ದೊಡ್ಡ ನೋವು ಕೊಡುತ್ತೆ. ಅದನ್ನು ಜನರಲ್ಲಿ ಕೂಡ ನಾವು ಅಪೇಕ್ಷೆ ಮಾಡುವಂಥದ್ದು ಏನಂತಂದರೆ, ಹಣ ಕೊಡಿ, ನಮಗೆ ದನ ಕನಕ ಕೊಡಿ, ನಮಗೆ ದೊಡ್ಡ ಬಂಗ್ಲೆ ಕೊಡಿಸಿ, ಕಾರ್ ಕೊಡಿಸಿ, ಇದು ಯಾರೂ ಅಪೇಕ್ಷೆ ಮಾಡಲ್ಲ, ಯಾವ ವೈದ್ಯರು ಕೂಡ. ಒಂದು ಕೃತಾರ್ಥತೆಯ ಕೃತಜ್ಞತೆಯ ಎರಡು ಮಾತುಗಳನ್ನು ಮಾತ್ರ ಅಪೇಕ್ಷೆ ಮಾಡ್ತಾರೆ ವಿನಃ. ಅದನ್ನೇ ನಾನು ಮತ್ತೆ ಹೇಳ್ತೇನೆ, ನಂಬಿಕೆಯಲ್ಲಿ ಭದ್ರವಾಗಿದ್ದರೆ ಮಾತ್ರ ಇಂಥದ್ದೆಲ್ಲ ಬರೋದಕ್ಕೆ ಸಾಧ್ಯ.
1: ಡಾಕ್ಟರ್, ಈಗ ಕಡೆಯದಾಗಿ ಬಹಳಷ್ಟು ಯುವ ಮನಸ್ಸುಗಳು ಈ ವೈದ್ಯಕೀಯ ಕ್ಷೇತ್ರವನ್ನು ಪ್ರವೇಶ ಮಾಡಬೇಕು ಅಂತ ಅಂದ್ಕೊಂಡಿರಬಹುದು. ಅಂತಹವರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವರು ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಕೋಬಹುದು? ಏನಕ್ಕೆಲ್ಲ ತಯಾರಾಗಿರಬೇಕು ಅವರು?
0: ಅದಕ್ಕಿಂತ ಮೊದಲು ನಾನೊಂದು 4 ಸಾಲುಗಳನ್ನು ಹೇಳ್ತೇನೆ, ಕವನದ ಮೂಲಕ ಹೇಳ್ತೇನೆ. ವೈದ್ಯರು ಅಂದರೆ ಯಾರು? ಅಂದರೆ ಇವತ್ತು ವೈದ್ಯರ ದಿನಾಚರಣೆ, ನಾನು ವೈದ್ಯರನ್ನು ಕೂಡ ಅವರನ್ನು ಸ್ವಲ್ಪ ಅವರಿಗೆ ಸ್ಫೂರ್ತಿ ಕೊಡಬೇಕು. ಎಲ್ಲ ನನ್ನ ಕಷ್ಟ ಹೇಳಿದಾಗ ಇದು ನನ್ನ ವೈಯಕ್ತಿಕ ಕಷ್ಟ ಅಂತ ಆಗ್ಬೋದು. ಎಲ್ಲರ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ಹೇಳಿ ಆಮೇಲೆ ನಿಮ್ಮ ಮಾತಿಗೆ ಉತ್ತರ ಕೊಡ್ತೇನೆ. ಈ ವೈದ್ಯರು ಅಂದರೆ ಯಾರು ಅಂದರೆ, ತನ್ನ ಸರ್ವಸ್ವವ ಬದಿಗೊತ್ತಿ ಸೇವೆಗೈವ ಚೈತನ್ಯವ, ಅಪರಂಜಿ ಚಿನ್ನ ಇವರು, ತ್ಯಾಗಮಯಿ ಬದುಕಿದು ಅನನ್ಯ ಅಂತ. ಬುದ್ಧಿವಂತ ಚಾಕಚಕ್ಯತೆ ಇರುವ ದೈವಾಂಶ ಸಂಭೂತ, ವೈದ್ಯ ಮನೋಭಾವನೆಗೆ ಎಣೆ ಇಲ್ಲ, ತ್ಯಾಗ ಕ್ಷಣಗಳು ಅನಂತ. ಒಟ್ಟಿನಲ್ಲಿ ಇದರ ಪ್ಯಾರದ ಅರ್ಥ ಏನಂತಂದರೆ, ಸರ್ವಸ್ವನೇ ತ್ಯಾಗ ಮಾಡಿಕೊಂಡು ಇವರು ಸೇವೆಯನ್ನು ಕೊಡ್ತಾರೆ. ನಿದ್ದೆ ಇಲ್ಲ, ಊಟ ಇಲ್ಲ, ಸಮಯಕ್ಕೆ ಸರಿಯಾದಂಥ ಆಹಾರ ಇಲ್ಲ. ವೈದ್ಯ ದಿನಾಚರಣೆ ಈ ದಿನ ನಿಮಗೆ ನಾನು ಹೇಳುವ ಶುಭಾಶಯ. ಯಾರಿಗೆ ಅಂತೇಳಿ, ನಾನೆಲ್ಲ ವೈದ್ಯ ಸಹೋದ್ಯೋಗಿ ಮಿತ್ರರುಗಳಿಗೆ ನಾನು ಹೇಳುವಂಥ ಮಾತು, ಸರ್ವಹಿತ ಬಯಸಿದ ಬಾಳು ನಿಮ್ಮದಾಗಲಿ ಇದೆಮ್ಮ ಆಶಯ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ, ಅದು ನಿಜವಾದಂಥ ಅರ್ಥದಲ್ಲಿ ಹಾಗೆಯೇ ಇರಬೇಕು. ವೈದ್ಯೋ ನಾರಾಯಣೋ ಹರಿ, ಇದರಲ್ಲಡಗಿದ ವಿಶೇಷಾರ್ಥ. ನಮ್ಮೆಲ್ಲರ ಬದುಕು ಸಾರ್ಥಕ, ಜನರಿತಾಗೆ ಇದರ ಗೂಢಾರ್ಥ. ಸುಮ್ಮನೆ ನಮ್ಮನ್ನು ದೇವರು ದಿಂಡ್ರು ಅಂತ ಹೇಳಿದರೆ ಸಾಕಾಗಲ್ಲ. ಅವರು ಏನನ್ನು ದೇವರು ಅಂತ ಭಾವಿಸ್ತಾರೆ ಅದನ್ನು ಸ್ರೂವಿಗೆ, ಅದಕ್ಕೆ ಅರ್ಥ ಬರುವ ಹಾಗೆ ಅವರ ನಡವಳಿಕೆ ಇರಬೇಕು. ಸೌಜನ್ಯದ ನಡವಳಿಕೆ ವೈದ್ಯರುಗಳಲ್ಲಿ ಇರಬೇಕು. ಸೌಜನ್ಯದ ಪ್ರತಿ ಉತ್ತರ ನಮ್ಮ ರೋಗಿಗಳಲ್ಲಿ ಕೂಡ ಇರಬೇಕು. ಯುವ ವೈದ್ಯರುಗಳಿಗೆ ನಾನು ಹೇಳುವಂಥದ್ದು ಏನು ಅಂತ ಹೇಳಿದರೆ, ಅವರು ನೋಡಿಕೊಂಡು ಬಂದಿರುವಂತಹ ಜೀವನವೇ ಬೇರೆ. ನಮ್ಮಂಥ ರೀತಿಯಲ್ಲಿ ಅವರು ಬದುಕನ್ನು ಸವಿಸಲಿಲ್ಲ ಅನ್ನುವಂಥದ್ದನ್ನು ನಾನು ಒಂದು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಇದ್ದುಕೊಂಡು ಹೇಳ್ತಾ ಇದ್ದೇನೆ. ಅವರಿಗೆ ನಾನು ಹೇಳುವಂಥದ್ದು ಏನಂದರೆ, ಬರುವಂತಹ ರೋಗಿಗಳು ಎಲ್ಲ ಚಿನ್ನದ ಬಟ್ಟಲಲ್ಲಿ ಊಟ ಮಾಡಿ ಬಂದಿರುವುದಿಲ್ಲ, ಚಿನ್ನದ ಸ್ಪೂನಲ್ಲಿ ಊಟ ಮಾಡಿ ಬಂದಿರುವುದಿಲ್ಲ. ನಮ್ಮ ಜೀವನ ಹೇಗೇ ಇರಲಿ, ಆದರೆ ಅವರ ಜೀವನದಲ್ಲಿ ಕಷ್ಟಗಳು ಇದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಅವರು ತಮ್ಮ ಜೀವನವನ್ನು ಸಾಗಿಸಬೇಕು. ನಾನು ಆವಾಗಲೇ ಹೇಳಿದಂಥ ಮಾತಿಗೆ ಬದ್ಧನಾಗಿದ್ದೇನೆ, ಸಮಾಜ ಸೇವೆ, ಜನರ ನೋವನ್ನು ಅರಿತು ಬಾಳುವಂತಹ ಒಂದು ವ್ಯವಧಾನ, ಆ ಮೂಲಕ ನಾನೊಂದು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡು ಬರೋದ್ರ ಜೊತೆಯಲ್ಲಿ ನನ್ನ ಮನೆಯ, ನನ್ನ ಮನಸ್ಸಿನ, ನನ್ನ ದೈಹಿಕವಾದಂಥ ಸ್ವಾಸ್ಥ್ಯ, ಹಾಗೆಯೇ ಪರರ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅನ್ನುವಂಥ ಉದಾತ್ತ ಕಲ್ಪನೆ ಧ್ಯೇಯೋದ್ದೇಶದಿಂದ ಹೊಂದಿಕೊಂಡು ಅವರು ಕೆಲಸವನ್ನು ನಿರ್ವಹಿಸಬೇಕು. ನಾನು ಹೇಳ್ತಾ ಇದ್ದೇನೆ, ಇವತ್ತಿನ ಆಧುನಿಕ ಮನಸ್ಸುಗಳು ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡ್ತೇನೆ. ನಮ್ಮ ಮನಸ್ಸುಗಳೆಲ್ಲ ಹಳೆಯ ಮನಸ್ಸುಗಳು. ಆಧುನಿಕ ಮನಸ್ಸುಗಳಿಗೂ ಹಳೆಯ ಮನಸ್ಸುಗಳಿಗೂ ಭಾಳಷ್ಟು ವ್ಯತ್ಯಾಸ ಇದೆ, ಭಾಳಷ್ಟು ಗ್ಯಾಪ್ ಇದೆ. ಇಟ್ ಇಸ್ ನಾಟ್ ದ ಗ್ಯಾಪ್ ಆಫ್ ಜನರೇಷನ್. ಮನೋಭಾವನೆ, ಮನಸ್ಸಿನಲ್ಲಿರುವಂತಹ ಕೆಲವು ಕಲ್ಮಶಗಳು, ಇದನ್ನು ತೊಡೆದುಹಾಕಿ ಮಕ್ಕಳೇ. ಆ ಮೂಲಕ ಈ ವೈದ್ಯ ವೃತ್ತಿ ಅನ್ನುವಂಥದ್ದು ಜನ ನಂಬಿದ ಹಾಗೆ, ದೇವರ ಹಾಗೆ ಹೋಲಿಸಿ ಅದನ್ನು ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಆ ದೇವರು ಅನ್ನುವಂಥ ಮಟ್ಟಕ್ಕೆ ನಾವು ಮುಟ್ಲಿಕ್ಕೆ ಆಗದಿದ್ದರೂ ಕೂಡ ಮಾನವೀಯತೆಯಿಂದ ದೈವತ್ವದೆಡೆಗೆ ಸಾಗುವುದಕ್ಕೆ ಇದೊಂದು ಅಪೂರ್ವವಾದಂಥ ಅವಕಾಶವನ್ನು ಪ್ರಕೃತಿ ಅನ್ನುವಂಥ ಶಕ್ತಿ, ನಾವು ನಂಬಿರುವಂಥ ದೇವರು ಅನ್ನುವಂಥ ಶಕ್ತಿ ನಮಗೆಲ್ಲರಿಗೂ ಕೊಟ್ಟಿದೆ ಅನ್ನುವಂಥ ಪರಿಕಲ್ಪನೆಯಿಂದ ಕೆಲಸ ಮಾಡಿದರೆ ಈ ವೈದ್ಯರ ದಿನಾಚರಣೆ ಅನ್ನುವಂಥದ್ದು ಏನಿದೆ ಅದಕ್ಕೆ ಒಂದು ಸಾರ್ಥಕವಾದಂಥ ಅರ್ಥ ಬರುತ್ತೆ. ಈ ವೈದ್ಯ ವೃತ್ತಿ ಅನ್ನುವಂಥದ್ದಿದೆ, ಅದನ್ನು ಅಪ್ರತಿಮವಾದಂಥ ವೈದ್ಯ ವೃತ್ತಿ ಅನ್ನುವಂಥದ್ದಕ್ಕೆ

0: ವಿಶೇಷವಾದಂತಹ ಗೌರವದ ಭಾವನೆ ಜನರ ಮನಸ್ಸಲ್ಲಿ ಉಳಿಯುತ್ತೆ. ಅಂಥ ನಡವಳಿಕೆಗಳಿಂದ ನಾವು ನಮ್ಮ ಕೆಲಸವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಈ ಮುಂಬರುವ ದಿನಗಳಲ್ಲಿ ಬರುವಂತಹ ಅರಳುತ್ತಿರುವಂಥ ಪ್ರತಿಭೆಗಳಾಗಿರುವಂಥ ಯುವ ವೈದ್ಯರುಗಳಿಗೆ ಹೇಳುವುದಕ್ಕೆ ನಾನು ಇಷ್ಟಪಡ್ತೀನಿ.
1: ಧನ್ಯವಾದಗಳು ಡಾಕ್ಟ್ರೆ. ಇಷ್ಟೊತ್ತು ಈ ವೈದ್ಯರ ದಿನದ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವೈದ್ಯರ ದಿನದ ಮಹತ್ವದ ಬಗ್ಗೆ, ಹಾಗೆಯೇ ವೈದ್ಯರ ಮತ್ತು ರೋಗಿಗಳ ಸಂಬಂಧ ಹೇಗಿರಬೇಕು, ಜೊತೆಗೆ ಯುವ ವೈದ್ಯರ ಮನಸ್ಥಿತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸಿಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಇದುವರೆಗೆ ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆ ಮಂಗಳೂರು ಇಲ್ಲಿಯ ವೈದ್ಯಕೀಯ ಅಧೀಕ್ಷಕರಾಗಿರುವ ಡಾಕ್ಟರ್ ದುರ್ಗಾ ಪ್ರಸಾದ್ MR ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಆಕಾಶವಾಣಿ ಮಂಗಳೂರು. ಸಮಯ 9:15:25. ಚಿತ್ರಗೀತೆಗಳ ಪ್ರಸಾರ. ಗಂಡುಗಲಿ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರು ಹಾಡಿರುವ ವಿ ಮನೋಹರ್ ಅವರ ರಚನೆ. ಸಂಗೀತ ನೀಡಿದವರು ಸಾಧು ಕೋಕಿಲ.
3: Something new.

0: ಸ್ಪೆಷಲ್.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
2: ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಹಾಲುಂಡ ತವರು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಕೊನೆಯದಾಗಿ ಕೇಳಿ ಹಂಸಲೇಖ ಅವರದ್ದೇ ಸಾಹಿತ್ಯ ಮತ್ತು ಸಂಗೀತವಿರುವ ರಣಧೀರ ಚಿತ್ರದ ಗೀತೆ. ಹಾಡಿರುವ ಗಾಯಕ ಜೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

0: ಚಿತ್ರಗೀತೆಗಳ ಪ್ರಸಾರ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ.
0: ನಯೇ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಪ್ರಸಾರದಲ್ಲಿ ಮೊದಲಿಗೆ ಅರಿಜಿತ್ ಸಿಂಗ್ ಮತ್ತು ಶಿಲ್ಪಾ ರಾವ್ ಹಾಡಿರುವ ವಾರ್ ಚಿತ್ರದ ಗೀತೆ. ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿಶಾಲ್ ಮತ್ತು ಶೇಖರ್.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಅರ್ಜುನ್ ಪಟಿಯಾಲ ಚಿತ್ರಕ್ಕಾಗಿ ಗುರು ರಂಧಾವ ಹಾಡಿರುವ ಗುರು ರಂಧಾವ ಅವರದ್ದೇ ರಚನೆ, ಸಚಿನ್ ಜಿಗರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಗುರು ರಂಧಾವ.

0: ಮುಂದೆ ಕೇಳಿ ಕೇಸರಿ ಚಿತ್ರಕ್ಕಾಗಿ ರೋಮಿ ಮತ್ತು ಬ್ರಿಜೇಶ್ ಶಾಂಡಿಲ್ಯ ಹಾಡಿರುವ ಕುಮಾರ್ ಅವರ ರಚನೆ. ಸಂಗೀತ ನೀಡಿದವರು ತನಿಷ್ಕ್ ಬಾಗ್ಚಿ.
1: जवान पीछे से गाना गाएगा गाना गा।

ಮುಂದೆ ಕೇಳಿ ಕಲಂಕ್ ಚಿತ್ರದ ಗೀತೆ ಹಾಡಿದ್ದಾರೆ ಅರಿಜಿತ್ ಸಿಂಗ್. ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಪ್ರೀತಮ್.

ಡ್ರೀಮ್ ಗರ್ಲ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮುಂದೆ ಕೇಳಿ, ದೆದ್ದೆ ಪ್ಯಾರ್ ದೆ ಚಿತ್ರಕ್ಕಾಗಿ ಅರ್ಮಾನ್ ಮಲಿಕ್ ಹಾಡಿರುವ ಕುನಾಲ್ ವರ್ಮಾ ಅವರ ರಚನೆ, ಸಂಗೀತ ನೀಡಿದವರು ಅಮಾಲ್ ಮಲಿಕ್.

ಕೊನೆಯದಾಗಿ ಕೇಳಿ ಭಾರತ್ ಚಿತ್ರಕ್ಕಾಗಿ ಅಭಿಜಿತ್ ಶ್ರೀವಾಸ್ತವ ಹಾಡಿರುವ ಇರ್ಷಾದ್ ಕಾಮಿಲ್ ಅವರ ರಚನೆ. ಸಂಗೀತ ನೀಡಿದವರು ವಿಶಾಲ್ ಮತ್ತು ಶೇಖರ್.

ಇದುವರೆಗೆ ನಯೆ ತರಾನೆ ಕಾರ್ಯಕ್ರಮದಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಯಿತು. ತರಂಗಾಂತರ ಮೀಡಿಯಂ ವೇವ್ನ 275.5 meters 1089 kHz FM ಕಂಪನಾಂಕ 100.3 MHz ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 10:30 and 35 seconds. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಪ್ರಸಾರ ಕಾರ್ಯವನ್ನು ಮುಂದುವರಿಸುತ್ತಾ ನಿಮ್ಮ ಜೊತೆಗೆ ನಾನು ಸಾವಿತ್ರಿ. ಕೇಳುಗರೆ, ಇದೀಗ SMS ಮೆಲೋಡೀಸ್, ನಿಮ್ಮದೇ ಸಂದೇಶಗಳನ್ನು ಆಧರಿಸಿದ ನಿಮ್ಮಿಷ್ಟದ ಚಿತ್ರಗೀತೆಗಳನ್ನು ಕೇಳುವ ಸಮಯ.

ಕೇಳುಗರೆ, ಇಂದಿನ ಎಸ್ಎಂಎಸ್ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲ ಶ್ರೋತೃಗಳಿಗೆ ಪ್ರೀತಿಯ ಸ್ವಾಗತ. ನಮ್ಮ ಮೊದಲ ಸಂದೇಶ ದಿನೇಶ್ ಕಾಸರಗೋಡು ಅವರದು. 99 ಚಿತ್ರದ ಅನಿಸುತ್ತಿದೆ ಹಾಡಿಗಾಗಿ ಸಂಜಿತ್ ಹೆಗ್ಡೆ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಕವಿರಾಜ್ ರಚನೆಯ ಈ ಗೀತೆಗೆ ಸಂಗೀತ ನೀಡಿದವರು ಅರ್ಜುನ್ ಜನ್ಯ. ಈ ಹಾಡು ತಮಗೆ ತುಂಬ ಇಷ್ಟ ಅಂತ ಬರೆದಿದ್ದಾರೆ ದಿನೇಶ್ ಕಾಸರಗೋಡು ಅವರು. ಖಂಡಿತ ಕೇಳಿ ಆನಂದಿಸಿ ಗೀತೆಯನ್ನು ಪ್ರಸಾರ ಮಾಡ್ತೇವೆ.

ಜ್ಯೋತಿ ಗಣೇಶ ಆಚಾರ್ಯ ಬಾರಕೂರು ಅವರು ನಸುಕು ಮುಂಜಾನೆಯೇ SMS ಮೆಲೋಡಿಯಸ್ ಕಾರ್ಯಕ್ರಮಕ್ಕೆ ಕಳುಹಿಸಿರುವ ಸಂದೇಶದಲ್ಲಿ ಗಟ್ಟಿಮೇಳ ಚಿತ್ರದ ಹಂಸವೇ ಹಂಸವೇ ಹಾಡಿಗಾಗಿ ಕೋರಿಕೆ ಸಲ್ಲಿಸಿದ್ದಾರೆ. ಹಾಡಿನ ಸಾಹಿತ್ಯ ಹಾಗೂ ಸಂಗೀತ ತುಂಬ ಸೊಗಸಾಗಿದೆ ಎನ್ನುವ ಕಾರಣಕ್ಕೆ ತಮಗೆ ಈ ಹಾಡು ಇಷ್ಟ ಅಂತ ಬರೆದಿದ್ದಾರೆ. ಜ್ಯೋತಿ ಗಣೇಶ್ ಆಚಾರ್ಯ ಬಾರಕೂರು ಅವರು ಪ್ರಸಾರ ಮಾಡ್ತೇವೆ, ಆಲಿಸಿ. ಹೇಮಂತ್ ಹಾಡಿರುವ ಈ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಇದೀಗ ಮಸಣದ ಹೂವು ಚಿತ್ರದ ಕನ್ನಡ ನಾಡಿನ ಕರಾವಳಿ ಹಾಡನ್ನು ಇಂದು ಕೇಳುವ ಬಯಕೆ ಮಂಜೇಶ್ವರ ಮಿಯ ಪದವಿನ ಕುಳೂರು ಚಿನ್ನಾಲದ ಚಂದ್ರಹಾಸ ಹರಿಣಾಕ್ಷಿ ಹವ್ಯಾಸ್ ಕೃತಿಕ್ಷಾ ಅಕ್ಕ ಧನವಂತಿ ಬೆಜ್ಜ ಕಾರ್ತಿಕ್ ವೈಶಾಖ್ ಅಭಿಷೇಕ್ ಹಾಗೂ ಚಂದ್ರಹಾಸ ಮಿಯ ಪದವು ಅವರಿಗೆ ಹಾಡು ಕಲೆ ಸಾಹಿತ್ಯ ಸಂಗೀತದ ಮೂಲಕ ಅರ್ಥಪೂರ್ಣವಾಗಿದೆ ಅದಕ್ಕಾಗಿ ತಮಗೆ ಇಷ್ಟ ಎಂದವರು ಬರೀತಾರೆ. ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಹಾಡಿರುವ ಈ ಗೀತೆ ರಚನೆ ಸೂರ ಎಕ್ಕೊಂಡಿ ಅವರದು. ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

ಪುತ್ತೂರು ಬೆಟ್ಟಂಪಾಡಿಯ ರಾಘವ ಮಣಿಯಾಣಿ, ಶಕುಂತಳಾ, ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಕಳುಹಿಸಿರುವ ಸಂದೇಶ. ಸಂಯುಕ್ತ ಚಿತ್ರದ ಮೈಸೂರಿನಲ್ಲಿ ಮಲ್ಲಿಗೆ ಹೂವು ಉಂಟಮ್ಮ ಈ ಹಾಡಿಗಾಗಿ ಗೀತರಚನೆ ಚಿವುದಯ ಶಂಕರ್ ಅವರದು, ಸಂಗೀತ ನೀಡಿದವರು ಸಿಂಗೀತಂ ಶ್ರೀನಿವಾಸರಾವ್. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿ ಬಂದಿರುವ ಈ ಗೀತೆ ಅತ್ಯುತ್ತಮವಾಗಿದೆ, ಕೇಳಲು ತುಂಬ ಸೊಗಸಾಗಿದೆ ಅಂತವರು ಬರೀತಾರೆ. ರಾಘವ ಮಣಿಯಾಣಿ, ಶಕುಂತಳಾ, ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಅವರಿಗಾಗಿ ಈಗ ಈ ಹಾಡು ಸಂಯುಕ್ತ ಚಿತ್ರದ್ದು.

ಮಹೇಶ್ ಹೊಸೂರು ಶಿಕಾರಿಪುರದಿಂದ ಕಳುಹಿಸಿರುವ ಸಂದೇಶ. ಮುಂಗಾರು ಮಳೆ 2 ಚಿತ್ರದ ಸರಿಯಾಗಿ ನೆನಪಿದೆ ನನಗೆ ಗೀತೆಗಾಗಿ. ಜುಲೈ 2 ಅಂದರೆ ನಾಳೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ 48ನೆಯ ಜನ್ಮದಿನವೂ ಆಗಿರುತ್ತದೆ. ಅದಕ್ಕೋಸ್ಕರ ದಯವಿಟ್ಟು ಪ್ರಸಾರ ಮಾಡಿ ಅಂತವರು ಅಭಿಲಾಷೆ ವ್ಯಕ್ತಪಡಿಸಿದ್ದಾರೆ. ಗಣೇಶ್ ಅವರಿಗೆ ನಮ್ಮ ಕಡೆಯಿಂದ ಕೂಡ ಜನ್ಮದಿನದ ಶುಭಾಶಯಗಳು ಎಂದು ಹೇಳುತ್ತಾ ಅರ್ಮಾನ್ ಮಲಿಕ್ ಹಾಡಿರುವ ಈ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ರಚನೆ ಜಯಂತ್ ಕಾಯ್ಕಿಣಿ ಅವರದು, ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯ ಅವರದು. ಶಿಕಾರಿಪುರದ ಮಹೇಶ್ ಹೊಸೂರು ಅವರಿಗಾಗಿ ಈಗ ಈ ಗೀತೆ ಆಲಿಸಿ.

ಕೇಳಿದರೆ ಎಸ್ಎಂಎಸ್ ಮೆಲೋಡೀಸ್ ನಿಮ್ಮದೇ ಸಂದೇಶಗಳನ್ನು ಆಧರಿಸಿದ ನಿಮ್ಮಿಷ್ಟದ ಚಿತ್ರಗೀತೆಗಳ ಈ ಸಂಚಿಕೆ ಇಲ್ಲಿಗೆ ಮುಗಿಯಿತು. ಸಂದೇಶ ಕಳುಹಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದ, ನಮಸ್ಕಾರಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಉಮೇಶ್ ಕೆಎಚ್ ಹಾಗೂ ಚಂದ್ರಶೇಖರ ಪಾಣಾಜೆ. ಮತ್ತೊಮ್ಮೆ ಸಿಗೋಣ, ನಮಸ್ಕಾರ.

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಕಂಕನಾಡಿ ಮಂಗಳೂರು. ತಪ್ಪದೆ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15
1: ಆಕಾಶವಾಣಿ ಮಂಗಳೂರು. ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಆಕಾಶವಾಣಿ ಮಂಗಳೂರು, ಸಮಯ 11 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15. ಇಂದಿನ ಕಾರ್ಯಕ್ರಮದಲ್ಲಿ ಮಯೋಪಿಯಾ ಕಾರಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ವಸಂತಪ್ಪ ಇವರು.

0: ಕೇಳಿ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು ಸರಣಿ ಕಾರ್ಯಕ್ರಮ.
1: ಇಂದ್ಯಾಕೋ ತಾಯಿ ಮನಸ್ಸು ಬಿಚ್ಚಿ ಮಾತನಾಡುತ್ತಿದ್ದಾಳೆ. ಎಷ್ಟೊಂದು ವಿಚಾರಗಳನ್ನ ಹುದುಕಿಕೊಂಡಿದ್ದಳು, ಬೆಟ್ಟದಷ್ಟು ವಿಚಾರಗಳು. ಅಮ್ಮ ಮಾತನಾಡು, ಮನಬಿಚ್ಚಿ ಮಾತನಾಡು. ಇಷ್ಟು ದಿನಗಳ ಮೌನದೊಳಗೆ ನೋವಿನ ಲಾವಾರಸ ಉಂಡೆ ಕಟ್ಟಿ ಬೃಹದಾಕಾರವಾಗಿ ಬೆಳೆದು ಬೆಟ್ಟವಾಗಿದೆ. ಇನ್ನಾದರೂ ಕರಗಲಿ, ನಿನ್ನೊಡಲ ಹೊರೆಯನ್ನ ಇಳಿಸಿಕೋ ಎನ್ನುತ್ತಾ ತಲೆಯನ್ನು ಮೃದುವಾಗಿ ನೇವರಿಸಿದ. ಉಂಡೆ ಗಟ್ಟಿಯಾದಷ್ಟೇ ವರುಷ ಕರಗಲೂ ಬೇಕಲ್ಲವೇ? ಬದುಕಿನ ಕೊನೆಯ ಘಟ್ಟಕ್ಕೆ ಬಂದಿದ್ದೇನೆ ಎನಿಸುತ್ತಿದೆ. ಕರಗಿಸಿಕೊಳ್ಳಲು ಸಮಯವಿಲ್ಲಿದೆ, ಬದುಕು ಸಾಕೆನಿಸಿದೆ. ಆದರೆ ನಿನ್ನೊಡನಾಟ, ನಿನ್ನ ಜೊತೆ ಬದುಕಿದ ಕ್ಷಣ ಕ್ಷಣವೂ ಮಧುರವಾಗಿತ್ತು. ಬದುಕಿನ ಸವಿ ಮನಸಾರಿ ಉಂಡಿದ್ದೇನೆ. ಇದು ಕೊನೆಯ ಊಟ ಅನಿಸುತ್ತಿದೆ. ಇನ್ನು ಯಾವ ಆಸೆಯೂ ಉಳಿದಿಲ್ಲ. ನೀನು ನಿನ್ನಿಂದಾಗುವ ಎಲ್ಲವನ್ನೂ ಪೂರೈಸಿದ್ದಿ. ಆದರೆ ಒಂದೇ ಒಂದು ಆಸೆ ಇದೆ, ಅದೇ ಹುಟ್ಟಿದ ಊರ ನೋಡಿ ಬರುವ ಆಸೆ. ಎಂದು ಈಡೇರುತ್ತದೋ ತಿಳಿಯದು. ಅದುವರೆಗೆ ತಾನಿರುತ್ತೇನೋ ಇಲ್ಲವೋ ಅದೂ ತಿಳಿಯದು. ನೋಡು, ಎಲ್ಲವನ್ನೂ ನಿನ್ನೊಡನೆ ಹಂಚಿಕೊಳ್ಳಬೇಕೆಂಬ ಆಸೆ ಇದೆ. ಇನ್ನಂತೂ ತಡೆದುಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಹೊಟ್ಟೆ ಉಬ್ಬರಿಸಿ ಬರುತ್ತಿದೆ, ಜೀವ ನಡುಗುತ್ತಿದೆ ಎನ್ನುವಾಗ ಬಾಮ್ನಿ ಬಾಯಿಯ ಜೀವ ಧರ ಧರನೆ ನಡುಗಲು ಶುರುವಿಟ್ಟಿತು. ಇದನ್ನು ಕಂಡ ಮಗನಿಗೆ ಒಂದೇ ಸಲಕ್ಕೆ ಭಯ ಆವರಿಸಿ ಏನು ಮಾಡುವುದೆಂದು ತೋಚದೆ ಕಂಗಾಲಾಗಿಬಿಟ್ಟ. ಸ್ವರದಲ್ಲೂ ಕಂಪಿಸುವಿಕೆ ಗೋಚರವಾಗುತ್ತಿತ್ತು. ಒಂದು ರೀತಿಯ ಆವೇಶ. ಆದರೆ ಜೀವ ಸೊರಗಿದೆ, ಶಕ್ತಿ ಕುಂದಿದೆ, ಮಾತಾಡುವಷ್ಟು ಶಕ್ತಿ ಆಕೆಯಲ್ಲಿ ಇಲ್ಲ ಎನ್ನುವುದು ಅವಳ ಪರಿಸ್ಥಿತಿಯನ್ನು ಕಂಡ ಯಾರಿಗಾದರೂ ಅರಿವಾಗುವಂತಿದೆ. ಮಾತು ನಿಲ್ಲಿಸಿದರೆ ಮತ್ತೆಂದು ಹೊರಬರದು, ಉತ್ತೇಜಿಸಿದರೆ ನಡುವೆಯೇ ಕುಸಿದು ಬಿದ್ದಾಳೆನ್ನುವ ಭಯದಿಂದ ಅಮ್ಮ ಸುಮ್ಮನಿರಿ, ನೀವೇನೂ ಅನ್ನಬಾರದು, ಕೇಳುವ ಆಸಕ್ತಿ ನನ್ನಲ್ಲಿಲ್ಲ. ಇದಕ್ಕೆ ಹೇಳುವುದು, ಹಳೆಯದನ್ನ ನೆನಪಿಸಿಕೊಂಡರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು. ಹಳೆಯದನ್ನೆಲ್ಲ ಮರೆತು ಬಿಡಿ, ಏನು ಹೇಳುವುದೂ ಬೇಡ. ನೀವು ಅಂದದ್ದನ್ನೆಲ್ಲ ಮುಂದೆಂದಾದರೂ ಸರಿ ಮಾಡುವ ಹಾಗುಂಟೆ? ಅದಾಗದು, ಮತ್ತ್ಯಾಕೆ ಕೆದಕಿ ಹೊಂಡ ಮಾಡಿಕೊಳ್ಳಬೇಕು? ಮರೆತು ಬಿಡಿ, ಆದದ್ದಾಯಿತು ಎನ್ನುತ್ತಾ ಆಯಾಸಗೊಂಡ ಅಮ್ಮನಿಗೆ ನೀರು ಕುಡಿಸಿ ಸಂತೈಸಿದ. ಬಾಮ್ನಿ ಬಾಯಿ ಮಗನನ್ನು ನೋಡುತ್ತಾ ಮನದಲ್ಲೇ ಅಂದುಕೊಂಡಳು, ಇವನಿಗೇನು ಗೊತ್ತು, ಮರೆಯುವುದೆಂದರೆ ಬಟ್ಟೆ ಕಳಚಿದಷ್ಟು ಸುಲಭವೇ? ನೆನಪುಗಳು ಅನಂತ ಕಾಲದ ಸೌಭಾಗ್ಯಗಳು ಎಂದೆಣಿಸುವಾಗ ಅವರ ಮನಸ್ಸಲ್ಲಿ ತುಂಬಿದ ವ್ಯಂಗ್ಯ, ತನ್ನ ಮನಸ್ಸಿನ ಬುತ್ತಿಯಲ್ಲಿ ಅಡಗಿದ ನಿಗೂಢಗಳು, ನೋವುಗಳು, ಎದೆಯಾಡುವ ಸಂಗತಿಗಳು, ನಿರೀಕ್ಷೆಗಳು, ಹಂಬಲಗಳು, ಇವನ್ನೆಲ್ಲ ಮರೆಯಲಾದೀತೆ? ಅನುಗಾಲವು ನೆನಪಿಸಿಕೊಂಡದ್ದರಿಂದ ಇನ್ನೂ ಹಸಿಯಾಗಿಯೇ ಇದೆ. ಆದರೆ ಮರೆತು ಬಿಡು ಎನ್ನಲು ಸುಲಭ, ಆದರೆ ಮರೆಯಲಾದೀತೆ? ಪಾಪ ಹೆಣ್ಣೊಡಲ ಮಗ ತಾಯಿಯ ದುಃಖ ನೋವನ್ನು ನೋಡಲಾಗದೆ ಹೀಗೆಂದಿದ್ದಾನೆ. ಇಂತಹ ಮಗನನ್ನು ಹಡೆದದ್ದೇ ತನ್ನ ಪುಣ್ಯ. ಇವನೂ ಇಲ್ಲದಿರುತ್ತಿದ್ದರೆ ತನ್ನ ಬದುಕದು ಶೂನ್ಯ. ಎಣಿಸಿದರೆ ಭಯವಾಗುತ್ತಿದೆ ಅಂದುಕೊಂಡಳು. ಮಗನನ್ನು ಕರೆದು ಪಕ್ಕದಲ್ಲೇ ಕುಳ್ಳಿರಿಸಿಕೊಂಡಳು. ನೋಡು ಮಗನೇ, ನೆನಪುಗಳು ಸುಖವನ್ನ ಕೊಡುತ್ತದೆ, ಎಣಿಸಿದಾಗೆಲ್ಲ ನಗುವನ್ನು ತರಿಸುತ್ತವೆ, ಹಾಗೆಯೇ ದುಃಖ ನೋವನ್ನು ತರಿಸುತ್ತದೆ. ಆಗ ಬೇಡ, ನೆನಪು ಹುಟ್ಟಿಸಬೇಡ ಎಂದರಾದಿತೆ. ಇದು ಜೀವನದ ಕತ್ತಲು ಬೆಳಗಿದ ಆಟ.

ಕಟ್ಟ, ಮಾನವನ ಬದುಕಿಗೆ ಹಿಡಿದ ಕನ್ನಡಿಯೇ ಆ ನೆನಪುಗಳು ಎನ್ನುತ್ತಾ ಮಗನ ತಲೆನೇವರಿಸಿದಳು. ತಲೆಯ ನಡುವೆ ಒಂದಿಷ್ಟು ಜಾಗದಲ್ಲಿ ಕೂದಲೇ ಬೆಳೆಯದೆ ನುಣುಪಾದ ಭಾಗ ಕೈಗೆ ತಾಗಿತು. ರಪಕ್ಕನೆ ತಲೆಯ ಬಗ್ಗಿಸಿ ಕೂದಲನ್ನು ಬಗೆದು ಕಂಡವರೇ, ನೋಡು, ಅಂದು ಆಟವಾಡುವಾಗ ಮಾವಿನ ಮರಕ್ಕೆ ಎಸೆದ ಕಲ್ಲು ತಪ್ಪಿ ನಿನ್ನ ತಲೆಗೆ ಬಿದ್ದು ಉಂಟಾದ ಗಾಯದ ಕಲೆ ಅದೆಷ್ಟು ನೆತ್ತರುವ ಸರಿತ್ತು. ಎಣಿಸಿದರೆ ಕಣ್ಣು ಕತ್ತಲೆ ಬಂದಂತೆ ಭಾಸವಾಗುತ್ತದೆ. ಅಷ್ಟು ಜಾಗದಲ್ಲಿ ಮತ್ತೆ ಕೂದಲೇ ಹುಟ್ಟಿಲ್ಲ. ಆಳವಾದ ಗಾಯದ ಕಲೆ ಕಂಡಷ್ಟು ಬಾರಿಗೂ ನೆನಪನ್ನ ಹುಟ್ಟಿಸುತ್ತಲೇ ಇರುತ್ತದೆ. ಹಾಗೆಯೇ ನೆನಪುಗಳು ಹಳೆಯ ಕಥೆಯನ್ನ ಹೇಳುತ್ತಲೇ ಇರುತ್ತವೆ, ಮರೆಯಲು ಅವಕಾಶವೇ ಸಿಗದಂತೆ. ಕಾಲ ಎಲ್ಲವನ್ನೂ ಮರೆಸುತ್ತದೆ ಎನ್ನುತ್ತಾರೆ, ಆದರೆ ಎಲ್ಲವನ್ನೂ ಅನ್ನಲಾಗದು. ಮತ್ತೆ ನಿಟ್ಟುಸಿರು. ರಾಜುವಿಗೆ ಅಚ್ಚರಿ. ತನ್ನ ತಾಯಿ ಅಂತಹ ಯಾವ ನೋವನ್ನು ಉಂಡಿರಬಹುದೆನ್ನುವ ಪ್ರಶ್ನೆ ಕಾಡತೊಡಗಿದ್ದಂತೂ ಸತ್ಯ. ಬಾಮ್ನಿ ಬಾಯಿಯದ್ದು ಮುಂದುವರಿದ ನೋವಿನ ಕಥೆ. ಶೂಲದಂತೆ ಇರಿವ ನೋವೆಂದರೆ ಅದು ಕಟುಕ ಶಾಯದಂತೆ. ಹೊರಮೈಗೆ ಆದ ಗಾಯದ ಕಲೆ ಹೋದರೂ ಹೋದೀತು, ಹೃದಯಕ್ಕಾದ ಗಾಯದ ಕಲೆ ಯಾರಿಂದಲೂ ಅಳಿಸಲಾಗದು. ಹಾಗೆಯೇ ನೋವಿನ ಕಲೆ ಹೋದೀತೆ ಎಂದಾಗ ರಾಜು ತಲೆಯ ಕೂದಲನ್ನ ಎಳೆದುಕೊಳ್ಳುತ್ತಾ, ಆ ನೋವನ್ನು ಆಗಲೇ ಹಂಚಿಕೊಳ್ಳಬಾರದಿತ್ತೆ? ಇಲ್ಲಿಯವರೆಗೆ ಅದರ ಜೊತೆ ಯಾಕೆ ಬದುಕಿದಿ? ಇಲ್ಲಿಯವರೆಗೆ ಯಾಕೆ ಎಳೆದು ತಂದಿದ್ದೀರಿ ಎಂದಾಗ, ಹಂಚುವುದು ಹೀಗೆ ಮಾತಿನ ಮೂಲಕ ತಾನೆ? ಮಾತಾಡುವಷ್ಟು ಆಡಿದ ಮೇಲೆ ನಿಭಾಯಿಸುವಷ್ಟು ಶಕ್ತಿ ಇರಬೇಕಲ್ಲ. ಯುಕ್ತಿಯೂ ಬೇಕು, ಚಾಕಚಕ್ಯತೆಯೂ ಬೇಕು. ಎಲ್ಲದಕ್ಕೂ ಅವಕಾಶವಿರಬೇಕು, ಕೇಳುವವರಿರಬೇಕು. ಮಾತಿನಿಂದ ಮೌನ ತಾಳಬಹುದು, ಆದರೆ ಮನಸ್ಸು ನಿಲ್ಲುತ್ತದೆಯೇ? ಅಷ್ಟು ಮಾತು ಸಾಕೆನಿಸುತ್ತಿದೆ, ಆಯಾಸ ಎಂದಾಗ ಮತ್ತೆ ತಿರುಗುವ ಫ್ಯಾನಿನ ಗಾಳಿಯು ಸಾಕಾಗದೆನಿಸಿ ಸೆರಗಿನಿಂದ ಗಾಳಿ ಬೀಸಿಕೊಳ್ಳುವ ಅಮ್ಮನಿಗೆ ಅಲ್ಲೇ ಪಕ್ಕದಲ್ಲಿದ್ದ ರಟ್ಟಿನ ಹಾಳೆಯಿಂದ ರಪರಪನೆ ಗಾಳಿ ಬೀಸತೊಡಗಿದ ಮಗ ರಾಜು. ಎಲ್ಲಿಯಾದರೂ ಉಂಟೆ ಈಕೆಯದ್ದು ಈ ವಯಸ್ಸಿನಲ್ಲಿ ಚಿಗುರೊಡೆದ ವಿಚಿತ್ರ ಆಸೆ? ಅದೂ ಇದುವರೆಗೆ ಕೇಳದ್ದು, ಕೆಲವರಿಗೆ ಉಣ್ಣುವ ಆಸೆಯೇ? ಏನೋ ಬಹುದಿನಗಳಿಂದ ತಿನ್ನುವ ಆಸೆ ಇರುವುದನ್ನು ಕೇಳಿದ್ದಿದೆ. ಇಲ್ಲ, ಪರ ಊರಿನಲ್ಲಿರುವ ಮಕ್ಕಳನ್ನು ನೋಡಬೇಕೆಂದು ಕರೆಯಿಸಿಕೊಳ್ಳುವುದೂ ಇರುತ್ತದೆ. ಆದರೆ ಈಕೆಯದ್ದೋ ವಿಚಿತ್ರದಾಸೆ. ಕಾಲಲ್ಲಿ ಶಕ್ತಿಯಿಲ್ಲ, ಸರಿಯಾಗಿ ನಡೆಯಲೂ ಆಗುತ್ತಿಲ್ಲ, ಆದರೆ ಆಸೆಗಳು ಬತ್ತಿಲ್ಲ. ಮುಪ್ಪು ಯೌವನವನ್ನು ಕಬಳಿಸಿದೆ. ಚಿಕ್ಕ ಪ್ರಶ್ನೆ, ಚಿಕ್ಕ ಪುಟ್ಟ ಕಾಯಿಲೆ ಕಸಾಲೆಗಳು ಆರೋಗ್ಯವನ್ನು ತಿನ್ನಲು ಹೊಂಚು ಹಾಕುತ್ತಿವೆ, ಆದರೆ ಆಸೆಗಳಿಗೆ ಮುಪ್ಪಿಲ್ಲವಲ್ಲ. ಏನೆಲ್ಲ ಆಸೆಗಳಿವೆಯಮ್ಮ ಎಂದದೇ ತಡ. ಅಂದರೆ ನನ್ನ ಆಸೆಗಳನ್ನ ಈಡೇರಿಸುತ್ತೀಯ ಕಂದ ಅಂದುಬಿಟ್ಟರು ಕುತೂಹಲದಿಂದ. ಈಡೇರಿಸಲು ಸಾಧ್ಯವಾಗುವುದಾದರೆ ಅದಕ್ಕೇನಂತೆ? ಗೋವರ್ಧನ ಬೆಟ್ಟವನ್ನೇ ಕಿತ್ತು ಹೊತ್ತುತ್ತಾ ಅಂದರೆ ಅಸಾಧ್ಯ. ಸಾಧ್ಯವಾಗುವಂಥದ್ದನ್ನ ಈಡೇರಿಸಿ ಏನು? ನಿನ್ನಲ್ಲಿ ಬೆಟ್ಟತಾ ಅಂದವರಾರು? ನನಗೆ ಅದೆಲ್ಲ ಬೇಕಾಗಿಲ್ಲ. ನನ್ನ ಹಳ್ಳಿ, ಹುಟ್ಟಿದ ಊರು, ಮನೆ ಸಾಯುವುದರ ಒಳಗೆ ಒಮ್ಮೆ ನೋಡಬೇಕೆನ್ನುವ ಆಸೆ ಇದೆ ಮಗನೇ. ನನ್ನ ಹಳ್ಳಿ, ಅಲ್ಲಿಯ ಸೊಬಗು, ಸೌಂದರ್ಯ, ಮರಗಿಡಗಳು, ವಾಹ್, ಅಲ್ಲಿಯ ಜನರು, ಕುಟುಂಬಗಳು, ಅವರ ಬದುಕು, ಒಂದೊಂದು ಕುಟುಂಬದ ಕಷ್ಟ ಸುಖಗಳೆಂದರೆ ಇಡೀ ಊರಿನ ಕಷ್ಟ ಸುಖಗಳು. ಒತ್ತೊತ್ತಿಗಿರದ ಮನೆಗಳು, ಮಾರು ದೂರ ಮೈಲು ದೂರದಲ್ಲಿದ್ದರೂ ಮನಸ್ಸು ಮಾತ್ರ ಹತ್ತಿರ ಹತ್ತಿರವಾಗಿದ್ದ ಕಾಲ. ಗುಟ್ಟಿಲ್ಲ, ಗುಮಾನಿಯಿಲ್ಲ, ವಿಷಯಗಳು ನಾಲಗೆಯಿಂದ ನಾಲಗೆಗೆ ಹರಿದಾಡಿ ಸುಖಕ್ಕೂ ಜೊತೆಗಾರರಿದ್ದರು, ಸುಖಕ್ಕೂ ಬಂಧುಗಳಿದ್ದರು. ಇತ್ತ ಬಂದ ಮೇಲೆ ಮತ್ತೊಂದು ಅತ್ತ ಹೋಗಿಲ್ಲ, ಹಾಗಾಗಿ ಒತ್ತೊತ್ತಿ ಬರುವ ನೆನಪುಗಳು ಎಂದಾಗ, ಇನ್ನೂ ಹೋಗದಿದ್ದರೆ ಆಗದು ಎಂಬ ಮುಖಭಾವ. ತನ್ನ ಊರನ್ನು ನೆನಪಿಸುವಾಗಂತೂ ಕಣ್ಣುಗಳಲ್ಲಿ ನಲಿದಾಡುವ ಹೊಸ ಹುರುಪು. ರಾಜುವಿಗೆ ಇದನ್ನೆಲ್ಲ ಕೇಳುತ್ತಿದ್ದಂತೆಯೇ ಅಚ್ಚರಿ. ಅರೆ, ಊರೇ? ನಮಗೊಂದು ಊರಿದೆಯೇ? ಅಲ್ಲಿ ಯಾರಿದ್ದಾರಮ್ಮ? ಅಲ್ಲಿ ನಮಗೇನಿದೆ? ತಾಯಿಗೆ ತಲೆಕೆಟ್ಟಿದೆಯೇ? ಇದುವರೆಗೆ ಇಲ್ಲದ ಬೇಡಿಕೆ ಇವಾಗ ಬರುತ್ತಿರುವುದಕ್ಕೆ ಸಂಶಯಗೊಂಡ ರಾಜು. ಮಗನ ಮುಖದಲ್ಲಿಯ ಅಚ್ಚರಿ ಭಾವವನ್ನು ಗಮನಿಸಿದ ಬಾಮ್ನಿ ಬಾಯಿಗೆ ಗಾಬರಿಯಾದರೂ ಸಾವರಿಸಿಕೊಂಡರು. ತನಗೆ ಊರಲ್ಲಿ ಏನಿದೆ ಎಂಬ ಪ್ರಶ್ನೆಯನ್ನು ತಾನೇ ಹಾಕಿಕೊಂಡರು. ಅದೆಷ್ಟು ಉತ್ತರಗಳಿವೆ, ಅದೆಷ್ಟು ಬೆಚ್ಚನೆಯ ನೆನಪುಗಳಿವೆ. ಪಟೇಲರ ಮನೆಯ ಅಂಗಳ, ಅದೇ ಆಕೆಯ ಪಾಠಶಾಲೆ. ಬಿದ್ದ ತೆಂಗಿನ ಕಾಯಿಗಳನ್ನು ಹೆಕ್ಕಿ ಹೆಕ್ಕಿ ರಾಶಿಗೆ ಹಾಕುವಾಗ ಕೂಡಿಸುವ ಲೆಕ್ಕ ಕಲಿತ ತರಗತಿಯಾದದ್ದು. ಬಂಡಸಾಲೆಯಲ್ಲಿ ಹೆಂಗಸರು ಭತ್ತವನ್ನು ಒರಲಿನಲ್ಲಿ ತುಂಬಿ ಒನಕೆಯಿಂದ ಕುಟ್ಟುವಾಗ ಕಲಿತ ಶ್ರಮದ ಪಾಠ, ಜೊತೆಗೆ ಗುನುಗಿದ ಜನಪದ ಗೀತೆಯ ಸವಿಯುಂಡದ್ದು. ಪಟೇಲರ ಮನೆಯಲ್ಲಿ ಮನೆಯಂಗಳದಲ್ಲಿ ಹಕ್ಕಿನಿಂದ ತಿರುಗಿದ್ದಕ್ಕೂ ಕಾರಣವಿಲ್ಲದಿಲ್ಲ. ತನ್ನ ಅಬ್ಬೆಯ ಬಾಲವಾಗಿ ಅವಳು ಹೋದಲ್ಲೆಲ್ಲ ಹೋಗಿ ಸುತ್ತದ ಜಾಗವಿರಲಿಲ್ಲ.
ತಿರುಗದ ಸ್ಥಳವಿರಲಿಲ್ಲ.

ಅಬ್ಬೆ ಅವರ ಮನೆಯ ಕೆಲಸದಾಳು, ಹಾಗಾಗಿ ಆಕೆಗೆ ಮುಕ್ತ ಪ್ರವೇಶ. ಪಟೇಲರ ಮಗಳ ಹಳೆಯ ಲಂಗದಾವಣಿಯಲ್ಲಿ ಈಕೆ ಅದೆಷ್ಟು ಸುಂದರಳಾಗಿ ಕಾಣಿಸುತ್ತಿದ್ದಳೆಂದರೆ ಪಟೇಲರ ಮಗಳಿಗಿಂತಲೂ. ಹಾಗಾಗಿ ಇವಳೆಂದರೆ ಆಕೆಗೆ ಹೊಟ್ಟೆಕಿಚ್ಚು. ಆಕೆಯನ್ನು ಕಂಡರಾಗುತ್ತಿರಲಿಲ್ಲ. ಹೆಚ್ಚಿನವರು ಕೇಳುತ್ತಿದ್ದುದುಂಟು, ಈಕೆಯನ್ನು ಪಟೇಲರ ಮಗಳೇ ಎಂದು. ಪಟೇಲರ ಮಗಳು ಮೊದಮೊದಲು ಗೆಳತಿಯಂತೆ ಮಾತನಾಡುತ್ತಿದ್ದವಳು, ಕಡೆಗೆ ಬದಲಾಗಲು ಇದೂ ಒಂದು ಕಾರಣವಾಗಿದ್ದಿರಲೂಬಹುದು. ಅಲ್ಲಿಯ ಪರಿಸರ, ಬದುಕಿದ ದಿನಗಳನ್ನು, ಬಾಲ್ಯವನ್ನು ಕಣ್ತುಂಬಿಕೊಳ್ಳ ಹೊರಟ ಬಾಮ್ನಿಬಾಯಿಗೆ ಇಲ್ಲಿನ ಪರಿವೇ ಇಲ್ಲದೆ ತೆಪ್ಪನೆ ಕುಳಿತಿದ್ದಳು. ಸದ್ದು ಬರದಿದ್ದಾಗ ಮಗ, ಅಮ್ಮ ಕರೆಂಟು ಹೋಯ್ತಾ ಹೇಗೆ ಎಂದು ಭುಜ ಹಿಡಿದು ಅಲುಗಿಸಿದಾಗ, ಹಾಡು, ಜನಪದ ಹಾಡು, ಅದೆಷ್ಟು ಹಾಡು ಕಲಿತಿದ್ದೇನೆ ಗೊತ್ತೇ, ಒಂದರ ಹಿಂದೆ ಇನ್ನೊಂದು, ಹೀಗೆ ನೂರಾರು ಅಂದುಬಿಟ್ಟಳು. ಪ್ರಶಸ್ತಿಗೆ ಹೆಸರು ಶಿಫಾರಸು ಮಾಡಬಹುದಿತ್ತೋ ಏನೋ ಜನಪದ ಹಾಡುಗಾರ್ತಿ ಎಂದು ಗಟ್ಟಿಯಾಗಿ ನಕ್ಕುಬಿಟ್ಟ ಮಗ. ಥು, ನಿಂಗೆಲ್ಲ ತಮಾಷೆಯೇ. ಪಟೇಲರ ತಮ್ಮ ಹೀಗೆ ನೋಡು, ಮಾತು ಮಾತಿಗೆ ತಮಾಷೆ. ನಾನೇ ಅವರ ಜೊತೆಗಾತಿ, ಅವರ ಜೊತೆಗೆ ಆಟ. ನನ್ನ ಕೆಲಸವೂ ಅದೇ ಆಗಿತ್ತು, ಅವರನ್ನು ನೋಡಿಕೊಳ್ಳುವುದು, ಊಟ ಮಾಡಿಸುವುದು, ಅವರ ಬಳಿಯಲ್ಲೇ ಇರುತ್ತಿದ್ದುದು. ತನಗಿಂತಲೂ ದೊಡ್ಡವರಾದರೂ ಸಮರ್ಪಕ ಬೆಳವಣಿಗೆ ಇಲ್ಲದವರು, ನಡೆದಾಡಲು ಆಗುತ್ತಿರಲಿಲ್ಲ, ಕಾಲಲ್ಲಿ ಬಲವಿರಲಿಲ್ಲ, ಏನೋ ಖಾಯಿಲೆಗೆ ತುತ್ತಾದವರಂತೆ, ಕೈಗಳಿಗೂ ಸರಿಯಾಗಿ ಬಲವಿರಲಿಲ್ಲ. ಆಚೀಚೆ ತೆವಳಿಕೊಂಡೇ ಹೋಗುತ್ತಿದ್ದ ಕಾರಣ ತಾನೇ ಸಹಾಯಕಿಯಾಗಿ ಇರುತ್ತಿದ್ದದ್ದು ಎನ್ನುವಾಗ ಕಣ್ಣಲ್ಲಿ ಹೊಳೆದ ನಕ್ಷತ್ರವನ್ನು ರಾಜು ಗಮನಿಸದೇ ಇರಲಿಲ್ಲ. ನೋಡಲು ಸುರಸುಂದರ, ಕುತ್ತಿಗೆಯ ಮೇಲಿನ ಭಾಗ ನೋಡುವಾಗ ರಾಜಕುಮಾರನಂತಹ ಗಾಂಭೀರ್ಯ. ಅವರೇ ಸಣ್ಣಯ್ಯ, ಪಟೇಲರ ಸಣ್ಣ ತಮ್ಮ ಸಣ್ಣಯ್ಯ. ತೆವಳುವಾಗೆಲ್ಲ ತನ್ನ ಪುಟ್ಟ ಕೈಗಳನ್ನು ಆಧಾರಕ್ಕೆ ಹಿಡಿಯುತ್ತಿದ್ದುದು. ತನ್ನ ಒಡನಾಡಿಯಂತಿದ್ದವರು. ಅಲ್ಲಿರುವಾಗ ದಿನಗಳು ಉರುಳಿದ್ದೇ ತಿಳಿಯುತ್ತಿರಲಿಲ್ಲ. ಯೌವ್ವನವೂ ಅರಿವಿಲ್ಲದೆ ಕಾಲಿಟ್ಟದ್ದೂ ಅಲ್ಲಿಯೇ, ಅಷ್ಟರವರೆಗೆ ಅಲ್ಲಿಯೇ ಬೆಳೆದದ್ದು. ಮನಸ್ಸೆಂಬುವುದು ಎಷ್ಟು ಚಂಚಲ, ಬಯಕೆಗಳೂ ಅಪಾರ. ಬಯಸಿದ್ದನ್ನ ಪಡೆಯುವುದೇ ಯಶಸ್ಸು. ಕೇವಲ ಆಸೆ ಇದ್ದ ಮಾತ್ರಕ್ಕೆ ಯಶಸ್ಸು ಲಭಿಸುವುದೇ? ಪರಿಶ್ರಮ ಬೇಕು. ಆವಾಗ ಯಾರಿಗೆ ಗೊತ್ತು, ಆಸೆ ಬಯಕೆಗಳು ಮನದಲ್ಲಿ ಮಂಡಿಗೆ ತಿನ್ನಲು ಕಾಸಿನ ಖರ್ಚಿತ್ತೆ. ಮನಸ್ಸೆಂದರೆ ದೊಡ್ಡ ಜಾದೂಗಾರನಂತೆ ಏನೇನೆಲ್ಲ ನಡೆಯುತ್ತದೆ. ಆವಾಗ ಯಾರೂ ಕೆಟ್ಟವರಾಗಿ ಕಾಣಿಸುತ್ತಲೇ ಇರಲಿಲ್ಲ. ಎಲ್ಲರೂ ಒಳ್ಳೆಯವರಂತೆಯೇ ಅರ್ಥವಾಗಬೇಕಾದರೆ ಅರ್ಧ ಆಯುಷ್ಯ ಮುಗಿದಿತ್ತು. ಆದರೆ ಕೆಲವೊಮ್ಮೆ ಒಳ್ಳೆಯವರ ಜೊತೆಗೆ ಕೆಟ್ಟದ್ದೂ ಅಂಟಿಕೊಂಡಿರುತ್ತದೆ, ಕೆಟ್ಟವರ ಜೊತೆಗೆ ಒಳ್ಳೆಯದ್ದೂ ಇಲ್ಲವೆಂದಿಲ್ಲ, ಇರುತ್ತದೆ. ಆದರೆ ಜಗತ್ತಿನಲ್ಲಿ ಒಳ್ಳೆಯ ವಸ್ತು ಬಹಳ ವಿರಳ. ಆದರೆ ಅಂತಹುದಕ್ಕೆ ಆಯಸ್ಸು ಕಡಿಮೆ ಇರಬೇಕು. ನೋಡು, ಈ ಮನಸ್ಸು ಎಷ್ಟು ಚಂಚಲ, ನಿಂತಲ್ಲಿ ನಿಲ್ಲದು, ಸಂಚರಿಸುತ್ತಲೇ ಇರುತ್ತದೆ. ಎಲ್ಲಿಂದ ಎಲ್ಲಿಗೋ ಕಾಸಿನ ಖರ್ಚಿಲ್ಲದ ಪ್ರಯಾಣ. ಸಣ್ಣಯ್ಯನ ವಿಚಾರದಲ್ಲಿ ಮನಸ್ಸು ಹನಿಯಾದದ್ದೇ ಹೆಚ್ಚು. ತಾರುಣ್ಯದಲ್ಲಿ ಪ್ರೇಮವು ವಿಜೃಂಭಿಸುತ್ತದೆಯಂತೆ. ಮುಂದಿನ ತೊಂದರೆಗಳ ಬಗ್ಗೆ ಚಿಂತಿಸುವುದೇ ಇಲ್ಲ. ಅದಕ್ಕೆ ಕಣ್ಣು ಇಲ್ಲ, ರೆಕ್ಕೆಯೂ ಇಲ್ಲ, ಕೇವಲ ಹಾರಾಟ ಮಾತ್ರ ಗೊತ್ತು. ಎಲ್ಲಿಯವರೆಗೆ ಹಾರುವುದೆಂದು ಅರಿವಿಲ್ಲದಷ್ಟು. ಪ್ರೇಮವೆಂಬುದು ಪಟ್ಟಕ್ಕೇರಿಸಿದಂತೆಯೇ ಶೂಲಕ್ಕೂ ಏರಿಸಬಲ್ಲದು. ಈಗಿನ ಲೋಕದಲ್ಲಿ ಕಾಣುತ್ತಿಲ್ಲವೇ ಚಟ್ಟಕ್ಕೂ ಏರಿಸುತ್ತದೆಂದು? ಆದರೆ ಹಾಗಾಗಲಿಲ್ಲ, ಶೂಲಕ್ಕೆ ಏರಿಸಿದ್ದಂತೂ ಸತ್ಯ. ಮಾತಿನಿಂದ ವಿವರಿಸಲು ಸಾಧ್ಯವಾಗದು. ಹೃದಯ ಹೃದಯಗಳೇ ಅರಿತಿದ್ದದೂ ಹೌದು, ಬೆಸಿದ್ದದ್ದೂ ಹೌದು. ಪ್ರೇಮವೆಂಬುದು ಹೃದಯ ಸಂಬಂಧಿ, ದೇಹ ಸಂಬಂಧವಲ್ಲವೆಂದು ತಿಳಿಯುವ ಕಾಲಘಟ್ಟವಾಗಿರಲಿಲ್ಲ. ಛೇ, ಹೆತ್ತ ಮಗನೆದುರು ಏನೇನೆಲ್ಲ ಮಾತನಾಡುತ್ತಿದ್ದೇನೆ, ಬುದ್ಧಿ ಇಲ್ಲದವಳು ಎಂದು ಮಗನ ಬೆನ್ನು ಸವರಿದಳು. ತಾಯಿಯ ಮುಖದ ಬದಲಾಗುವ ಭಾವನೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದವ. ಅಮ್ಮ, ಮನದ ಮಾತು ಹೊರಬರಲಿ ಬಿಡಿ, ನಾವು ತಾಯಿ ಮಗನಿಗಿಂತಲೂ ಹೆಚ್ಚು ಸ್ನೇಹಿತರಂತಲ್ಲವೇ. ಎದೆ ಭಾರ ಕಡಿಮೆಯಾಗಿ ಹಗುರವಾಗಲಿ. ನಿನ್ನ ಹೆಜ್ಜೆ ಗುರುತುಗಳನ್ನು ತಿದ್ದುವ ಹಾಗಿದೆಯೇ? ಅಲ್ಲ, ತಿದ್ದಲು ನಾನು ಯಾರು? ಅಲ್ಲ, ಅಂತಹ ತಪ್ಪೇನಾದರೂ ನಿನ್ನಿಂದಾಗಿದೆಯೇ? ಹಾಗಾಗಿರಲು ಸಾಧ್ಯವೇ? ಅದನ್ನೆಲ್ಲ ಪ್ರಶ್ನಿಸುವ ಹಕ್ಕಂತೂ ಮೊದಲೇ ಇಲ್ಲ. ನನ್ನನ್ನು ಚೆನ್ನಾಗಿ ತಿದ್ದಿ ಉತ್ತಮ ನಾಗರಿಕನನ್ನಾಗಿ ಬೆಳೆಸಿರುವಾಗ. ಮಗನ ಮೇಲೆ ಬಾಮ್ನಿಬಾಯಿ ಮೆಚ್ಚುಗೆಯ ನೋಟ ಬೀರಿದಳು. ಹಾಗೂ ಮಾತು ಮುಂದರಿಸುವ ತುಡಿತ ಎದ್ದು ಕಾಣುತ್ತಿತ್ತು. ಯೌವ್ವನ ಎಂದರೆ ಉತ್ಸಾಹ, ಸಿರಿ ಸುಗ್ಗಿ ಶೃಂಗಾರ. ಯೌವ್ವನದ ರಕ್ತವೇ ಬಿಸಿ, ಜಗತ್ತೇ ಕಾಣಿಸದು. ನೀನು ಯೌವ್ವನವನ್ನು ದಾಟಿ ಬಂದವನೇ ತಾನೆ ಎಂದು ಕಿರುನಗೆಯ ಬೀರಿದಳು. ಜಗತ್ತಿಗೆ ಕಾಣಿಸದೆ ಏನಂದಿ? ಜಗತ್ತಿಗೆ ಕಾಣಿಸದು ಎಂದೆಯಾ? ಇಲ್ಲಮ್ಮ, ಜಗತ್ತಿಗೆ ಚೆನ್ನಾಗಿಯೇ ಕಾಣಿಸುತ್ತದೆ. ಸೂಕ್ಷ್ಮ ದರ್ಶಕವಿದ್ದು ಕಾಣುವ

0: ಜಗತ್ತು.
1: ಹೌದು, ಸರಿಯಾಗಿಯೇ ಅಂದೆ. ಹಾಗೆಯೇ ಆಯಿತು, ಕಂಡದ್ದು ಜಾಸ್ತಿಯೇ ಆಯಿತು. ಹೊರ ಜಗತ್ತಿಗೆ ಯಾಕೆ ದೂರಬೇಕು? ಮನೆಯೊಳಗಿನವರ ಕಣ್ಣೊಳಗೂ ಇದ್ದಿರಲಿಲ್ಲವೇ? ಅಬ್ಬೆ ನಿಂತದ್ದಕ್ಕೂ ಕುಳಿತದ್ದಕ್ಕೂ ಉಪದೇಶಿಸುತ್ತಿರಲಿಲ್ಲವೇ? ನೀನಿನ್ನು ಮೈನೆರೆದು ಹೆಂಗಸಾಗುವವಳು, ಎದೆಯಲ್ಲಿ ಬೆಳವಣಿಗೆಯ ಕುರುಹು ಮೂಡುತ್ತಿದೆ. ಗಂಡು ಬೀರಿಯಂತೆ ಯಾಕೆ ನಡೆಯುತ್ತಿರುವೆ? ನಿಧಾನದಲ್ಲಿ ತಗ್ಗಿ ಬಗ್ಗಿ ನಡೆಯಬಾರದೆ? ಹೆಣ್ಣು ನಕ್ಕದ್ದು ಮನೆಯ ಮಾಡಿಗೆ ಕೇಳಿಸಬಾರದಂತೆ? ಮಾಡಿಗೇನು ಕೇಳಿಸಲು ಕಿವಿಯುಂಟೆ? ಅಂದಿದ್ದಕ್ಕೆ, ನೋಡು ನೋಡು, ಉತ್ತರ ಕೊಡುವ ಬುದ್ಧಿ! ನೀನಿನ್ನು ಮದುವೆಯಾಗಿ ಬೇರೆ ಮನೆಗೆ ಹೋಗುವವಳು ತಾನೆ? ಮಾರುದ್ದದ ನಾಲಿಗೆಯನ್ನು ಗಿಡ್ಡ ಮಾಡಿಕೋ. ನೀನಿನ್ನು ಸೀರೆ ಉಡಲು ಅಭ್ಯಾಸ ಮಾಡಿಕೊಳ್ಳಬೇಕು. ಪಟೇಲರ ಮನೆಗೆ ಹೊರಗಿನವರು ಬಂದು ಹೋಗುವವರು ಬಹಳ ಮಂದಿ ಇದ್ದಾರೆ. ಅವರ ಮುಂದೆ ನಡೆದಾಡುವಾಗ ಸೆರಗು ಸರಿಯಾಗಿ ಮುಚ್ಚಿಕೊಳ್ಳಬೇಕು. ಹೀಗೆ ಉಪದೇಶವಂತೂ ಹನುಮಂತನ ಬಾಲದಂತೆ ಬೆಳೆಯುತ್ತಲೇ ಇತ್ತು. ತಾನು ತಿಳಿದದನ್ನೆಲ್ಲ ಹೇಳುತ್ತಾ ಹೋದಳು. ಆದರೆ ತಾನು ಆಕೆಯದ್ದನ್ನು ಕಿವಿಗೇರಿಸಿಕೊಳ್ಳುವಲ್ಲಿ ಮನಸ್ಸು ಮಾಡಿರಲಿಲ್ಲ. ಅಮ್ಮನದ್ದು ಯಾವತ್ತೂ ಇದೇ ಆಯಿತು, ಇದೇ ರಾಗ ಎಂದು ಕೋಪ ಬರುತ್ತಿತ್ತು. ಬಳಿಕ ಉಪದೇಶದ ಅವಶ್ಯಕತೆ ಇತ್ತು. ಆಗ ಉಪದೇಶಿಸುವ ಅಮ್ಮ ಇಲ್ಲವಾಗಿದ್ದಳು. ತಾನು ತಬ್ಬಲಿಯಾದದ್ದು. ಮೊದಲೇ ತಂದೆಯಿಲ್ಲದ ಮಗಳು, ತಂದೆಯಿಲ್ಲದ ಹುಡುಗಿ ಎಂಬುದನ್ನು ಕೇಳಿ ಕೇಳಿ ಸಾಕಾಗಿ ಹೋಗಿತ್ತು. ಮತ್ತೆ ಅಬ್ಬೆಯೂ ಇಲ್ಲವಾದಾಗ ಹೇಗಾಗಬೇಡ? ಅಬ್ಬೆ ಇಹಲೋಕ ತ್ಯಜಿಸಿದ್ದು, ಚಿಕ್ಕ ಮಂದಿರೆಲ್ಲ ಮದುವೆಯಾಗಿ ಗಂಡನ ಮನೆಯಲ್ಲಿ ಮಾವ ಪಟೇಲರ ಅಡಿಯಾಳು, ತಾನೂ ಏಕಾಂಗಿ.
2: ಇದುವರೆಗೆ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು ಸರಣಿ ಪ್ರಸಾರವಾಯಿತು. ನಿರೂಪಣೆ ಮಮತಾ ನವೀನ್ ಶೆಟ್ಟಿ.
3: ಸುಮನಾ ಘಾಟೆ ಅವರಿಂದ ಸ್ವರಚಿತ ಕವನಗಳ ವಾಚನ.
4: ಮೊದಲನೆಯ ಕವನದ ಶೀರ್ಷಿಕೆ ಪ್ರಕೃತಿ. ಪ್ರಕೃತಿ ಅನೇಕ ಜೀವಿಗಳ ಜೀವಸೆಲೆಗಳ ಆಡುಂಬುಲ. ಈ ಆಡುಂಬುಲದಲ್ಲಿ ಸದಾ ಅನೇಕ ತರಹದ ಸ್ವರಗಳು ಕೇಳುತ್ತಿರುತ್ತವೆ. ಕವಿ ಹೃದಯ, ಈ ಜೀವಿಗಳು ಏನನ್ನು ಹೇಳಬಯಸುತ್ತವೆ? ನದಿ, ನೀರು, ಗಾಳಿ ಇವುಗಳ ನಿನಾದ ಏನನ್ನು ಸಾರುತ್ತದೆ ಎಂಬುದನ್ನು ಅರ್ಥೈಸುವ ಪ್ರಯತ್ನ ಮಾಡುತ್ತಿದೆ. ಸ್ವರಭರಿತವು ಪ್ರಕೃತಿಯ ಅಂಕಣ, ಅಸಾಧ್ಯವು ಪೂರ್ಣ ಅರ್ಥಗ್ರಹಣ, ಕ್ಲಿಷ್ಟವು ಧ್ವನಿಗಳ ಪುನರುಚ್ಚರಣ, ಗೂಢ ಈ ಭಾಷೆಯ ವ್ಯಾಕರಣ. ಸ್ವರಭರಿತವು ಪ್ರಕೃತಿಯ ಅಂಕಣ, ಅಸಾಧ್ಯವು ಪೂರ್ಣ ಅರ್ಥಗ್ರಹಣ, ಕ್ಲಿಷ್ಟವು ಧ್ವನಿಗಳ ಪುನರುಚ್ಚರಣ, ಗೂಢ ಈ ಭಾಷೆಯ ವ್ಯಾಕರಣ. ಪ್ರಾತಃಕಾಲದಿ ಕೇಳುವುದು ಅನುದಿನ ಜೀರ್ ಜೀರ್ ಸ್ವರದ ಅನುರಣನ, ಕ್ರಿಮಿಕೀಟಗಳ ಆರ್ತ ಆಲಾಪನ, ತಿಳಿಯದು ಕಾರಣ ಅರಿಯದು ಹೂರಣ. ಪ್ರಾತಃಕಾಲದಿ ಕೇಳುವುದು ಅನುದಿನ ಜೀರ್ ಜೀರ್ ಸ್ವರದ ಅನುರಣನ, ಕ್ರಿಮಿಕೀಟಗಳ ಆರ್ತ ಆಲಾಪನ, ತಿಳಿಯದು ಕಾರಣ ಅರಿಯದು ಹೂರಣ. ಗಾಳಿಯ ಬೀಸಿಗೆ ಬಗೆ ಬಗೆ ಕಂಪನ, ಇದ ಬರೀ ಸುಯಿ ಎನೆ ಸರಳೀಕರಣ. ವೇಗಕ್ಕೆ ಅನುಗುಣ ರವ ಬದಲಾವಣ, ಕಷ್ಟವು ಈ ಪರಿಭಾಷೆಯ ಅನುಕರಣ. ಗಾಳಿಯ ಬೀಸಿಗೆ ಬಗೆ ಬಗೆ ಕಂಪನ, ಇದ ಬರೀ ಸುಯಿ ಎನೆ ಸರಳೀಕರಣ. ವೇಗಕ್ಕೆ ಅನುಗುಣ ರವ ಬದಲಾವಣ, ಕಷ್ಟವು ಈ ಪರಿಭಾಷೆಯ ಅನುಕರಣ. ಓಡುವ ನೀರಿನ ತರತರಹದ ನರ್ತನ, ಜುಳುಜುಳು ಎಂದರೆ ಅರೆಬರೆ ವರ್ಣನ. ಮಳೆಗಾಲದಿ ಸುರಿವ ಮಳೆಯ ಗಾಯನ, ಧೋ ಧೋ ಎನ್ನಲದು ಅಪರಿಪೂರ್ಣ. ಓಡುವ ನೀರಿನ ತರತರಹದ ನರ್ತನ, ಜುಳುಜುಳು ಎಂದರೆ ಅರೆಬರೆ ವರ್ಣನ. ಮಳೆಗಾಲದಿ ಸುರಿವ ಮಳೆಯ ಗಾಯನ, ಧೋ ಧೋ ಎನ್ನಲದು ಅಪರಿಪೂರ್ಣ. ಹಾಡುವ ಹಕ್ಕಿಯ ರಾಗಾಧ್ಯಯನ, ಚಿವು ಚೂ ಎಂದು ಎನಿಸುವುದು ಅರೆಕ್ಷಣ. ಗಮನಿಸಿ ಆಲಿಸೆ ಪುನಃ ಪುನಃ, ತಿಳಿಯುವುದು ಅವಿತಿಹ ಪಲ್ಲವಿ ಚರಣ. ಹಾಡುವ ಹಕ್ಕಿಯ ರಾಗಾಧ್ಯಯನ, ಚೀವ್ ಚೂ ಎಂದು ಎನಿಸುವುದು ಅರೆಕ್ಷಣ. ಗಮನಿಸಿ ಆಲಿಸೆ ಪುನಃ ಪುನಃ, ತಿಳಿಯುವುದು ಅವಿತಿಹ ಪಲ್ಲವಿ ಚರಣ. ಗ್ರಹಿಕೆಯ ಮಿತಿಯಲ್ಲಿ ಸ್ವರಗಳ ಮನನ, ದೊರೆವುದು ಮನುಜಗೆ ಪಾರ್ಶ್ವದರ್ಶನ. ಸಹನೆಯ ನಿಕಷದಿ ಸೂಕ್ಷ್ಮ ವಿಚಕ್ಷಣ, ಸಾಕ್ಷಾತ್ಕಾರವು ಲಯ ತಲ್ಲೀನದ ದಿವ್ಯಕ್ಷಣ. ಗ್ರಹಿಕೆಯ ಮಿತಿಯಲ್ಲಿ ಸ್ವರಗಳ ಮನನ, ದೊರೆವುದು ಮನುಜಗೆ ಪಾರ್ಶ್ವದರ್ಶನ. ಸಹನೆಯ ನಿಕಷದಿ ಸೂಕ್ಷ್ಮ ವಿಚಕ್ಷಣ, ಸಾಕ್ಷಾತ್ಕಾರವು ಲಯ ತಲ್ಲೀನದ ದಿವ್ಯಕ್ಷಣ. ಕವನದ ಶೀರ್ಷಿಕೆ ಕತ್ತರಿ ದಾಸವಾಳಗಳು. ಕತ್ತರಿ ದಾಸವಾಳ ಎಲ್ಲರ ಮನೆಯಲ್ಲಿ ಹೆಚ್ಚೇನೂ ಪರಿಶ್ರಮವಿಲ್ಲದೆ ಬೆಳೆಸಬಹುದು.

ಆದ ಒಂದು ಜಾತಿಯ ದಾಸವಾಳ. ದಿನ ಮೂಡುವ ಹೊತ್ತಿಗೆ ಮೊಗ್ಗಿನಂತೆ ಕಾಣುವ ಈ ಹೂವು ದಿನ ಏರುತ್ತಿದ್ದಂತೆ ಪೂರ್ಣ ಪ್ರಮಾಣದಲ್ಲಿ ಅರಳಿ ದಿನ ಜಾರುವ ಸಮಯದಲ್ಲಿ ಮುದುಡಲಾರಂಭಿಸುತ್ತದೆ. ಕವಿಹೃದಯ ಈ ಹೂವಿನ ದಿನಚರಿಯಲ್ಲಿ ಮನುಷ್ಯ ಜೀವನದ ಸಾರ್ಥಕ್ಯದ ಹೋಲಿಕೆಯನ್ನು ಕಾಣುತ್ತದೆ. ನಸುಕು ಹರಿಯುವ ವೇಳೆ ತುಸುವೆ ಬಿರಿದಿರುವಾಗ ಭಾಸವಾಗುವುದು ಎನಗೆ ಇವು ಹಸಿರು ಸಿರಿದೇಗುಲದಲ್ಲಿರುವ ನಸು ಕೆಂಪಿನ ದೇವಘಂಟೆಗಳಂತೆ. ನಸುಕು ಹರಿಯುವ ವೇಳೆ ತುಸುವೆ ಬಿರಿದಿರುವಾಗ ಭಾಸವಾಗುವುದು ಎನಗೆ ಇವು ಹಸಿರು ಸಿರಿದೇಗುಲದಲ್ಲಿರುವ ನಸು ಕೆಂಪಿನ ದೇವಘಂಟೆಗಳಂತೆ. ಬಿಸಿಲು ಏರುತ್ತ ಬರುತ್ತಿರೆ ಅವು ಮಿಸುಕಿ ಅರಳುತ್ತ ನಗಲು ಲಾಸ್ಯದಲ್ಲಿ ಮಿರುಗುತ್ತಲಿ ಕುಸುಮ ಬಾಲೆಯರ ಕಿವಿಗಳಿಗೆ ಒಪ್ಪುವ ಹೊಸ ಝುಮ್ಕಿಗಳಂತೆ ಕಾಣುವುವು. ಬಿಸಿಲು ಏರುತ್ತ ಬರುತ್ತಿರೆ ಅವು ಮಿಸುಕಿ ಅರಳುತ್ತ ನಗಲು ಲಾಸ್ಯದಲ್ಲಿ ಮಿರುಗುತ್ತಲಿ ಕುಸುಮ ಬಾಲೆಯರ ಕಿವಿಗಳಿಗೊಪ್ಪುವ ಹೊಸ ಝುಮ್ಕಿಗಳಂತೆ ಕಾಣುವವು. ಕಸು ತುಂಬಿ ನಡುಮಧ್ಯಾಹ್ನದಿ ಎಸಳುಗಳು ಪೂರ್ಣ ಬಿರಿದಾಗ ಹೊಸತು ಭಾವವು ತಾಮೂಡಿ ಬಿಸಿಲ ತಡೆವ ಕಿರು ಛತ್ರಿಗಳಂದದಿ ಬೆಸದಿ ಗೋಚರಿಸುವುವು. ಕಸು ತುಂಬಿ ನಡುಮಧ್ಯಾಹ್ನದಿ ಎಸಳುಗಳು ಪೂರ್ಣ ಬಿರಿದಾಗ ಹೊಸತು ಭಾವವು ತಾಮೂಡಿ ಬಿಸಿಲ ತಡೆವ ಕಿರು ಛತ್ರಿಗಳಂದದಿ ಬೆಸದಿ ಗೋಚರಿಸುವುವು. ಮುಸ್ಸಂಜೆಯಲ್ಲಿ ಮುನ್ನ ಮುಸುಕುವ ಕತ್ತಲಿನಲ್ಲಿ ಎಸಳುಗಳ ಒಳಗೆಳೆದು ತಾಸುಗಟ್ಟಲೆ ಮೌನಕ್ಕೆ ಸೇರಿ ಅಸಮ ಆತ್ಮಾನಂದದಲ್ಲಿ ಇಹವೋ ಏನೋ. ಮುಸ್ಸಂಜೆಯಲ್ಲಿ ಮುನ್ನ ಮುಸುಕುವ ಕತ್ತಲಿನಲ್ಲಿ ಎಸಳುಗಳ ಒಳಗೆಳೆದು ತಾಸುಗಟ್ಟಲೆ ಮೌನಕ್ಕೆ ಸೇರಿ ಅಸಮ ಆತ್ಮಾನಂದದಲ್ಲಿ ಇಹವೋ ಏನೋ. ದಾಸವಾಳದ ಈ ಹೂವುಗಳು ತೋಷಗೊಳಿಸುತ್ತ ಮನವ ಹೊಸ ಒಳಹು ಊಹೆಗಳ ಮೂಡಿಸಿವೆ. ದಾಸವಾಳದ ಈ ಹೂವುಗಳು ತೋಷಗೊಳಿಸುತ್ತ ಮನವ ಹೊಸ ಹೊಳಹು ಊಹೆಗಳ ಮೂಡಿಸಿವೆ. ಈಶನ ಕಲಾಗಾರಿಕೆಯ ತಾಣದಲ್ಲಿ ಆತನ ಆಶಯವು ಎಷ್ಟೊಂದು ಬಗೆಯಲ್ಲಿ ಪ್ರಕಟ. ಈಶನ ಕಲಾಗಾರಿಕೆಯ ತಾಣದಲ್ಲಿ ಆತನ ಆಶಯವು ಎಷ್ಟೊಂದು ಬಗೆಯಲ್ಲಿ ಪ್ರಕಟ. ಈಗ ಕವನ ಗಾಂಧಾರಿ ಮೆಣಸು. ಈ ಕವನ ಗಾಂಧಾರಿ ಮೆಣಸು ಎಂಬ ಚಿಕ್ಕ ಜಾತಿಯ ಬಿಳಿ ಬಣ್ಣದ ಮೆಣಸಿನೊಂದಿಗೆ ಸಂವಾದ ರೂಪದಲ್ಲಿ ಮೂಡಿಬಂದಿದೆ. ಆ ಚಿಕ್ಕ ಮೆಣಸು ಹೇಗೆ ಜೀವನಾದರ್ಶವನ್ನು ಮೆರೆಯುತ್ತದೆ ಮತ್ತು ಜೀವನದಲ್ಲಿ ಆಶಾಭಾವವನ್ನು ಮೂಡಿಸುತ್ತದೆ ಎಂಬುದನ್ನು ತಿಳಿಯಲು ಈ ಕವನವನ್ನು ಆಲಿಸಿರಿ. ಇದು ಮಕ್ಕಳ ಗೀತೆಯ ಸ್ವರೂಪದಲ್ಲಿದ್ದರೂ ಗಾಢವಾದ ಭಾವಾರ್ಥವನ್ನು ಹೊಂದಿದೆ. ಪುಟ್ಟ ಪುಟ್ಟ ಮೆಣಸು, ಗರಿಗರಿ ಬಿಳಿ ತಿರಿಸು, ಟಿವಿ ಭಾರಿ ಸೊಗಸು, ಎಲ್ಲಿಂದ ಬಂದ್ರಿ ಕೂಸು? ಪುಟ್ಟ ಪುಟ್ಟ ಮೆಣಸು, ಗರಿಗರಿ ಬಿಳಿ ತಿರಿಸು, ಟಿವಿ ಭಾರಿ ಸೊಗಸು, ಎಲ್ಲಿಂದ ಬಂದ್ರಿ ಕೂಸು? ಘಾಟಿ ಇಳಿಯುತ್ತ ಬಂದೀವಿ, ಘಾಟನು ಹೊತ್ತು ಕೊಂಡೀವಿ, ಊಟಕ್ಕೆ ಖಾರ ತಂದೀವಿ, ಕೂಟದ ಮನೆಗೆ ಹೋಗ್ತೀವಿ. ಘಾಟಿ ಇಳಿಯುತ್ತ ಬಂದೀವಿ, ಘಾಟನು ಹೊತ್ತು ಕೊಂಡೀವಿ, ಊಟಕ್ಕೆ ಖಾರ ತಂದೀವಿ, ಕೂಟದ ಮನೆಗೆ ಹೋಗ್ತೀವಿ. ಬೇಡ ಬೇಡ, ಎಲ್ಲಿಗೂ ಹೋಗಬೇಡಿ, ನೀವಾಗ್ತೀರಾ ಪುಡಿ ಪುಡಿ, ಖುಷಿಯೂ ಆಗಿದೆ ನಿಮ್ಮನ್ನು ನೋಡಿ, ಇಲ್ಲೇ ನಮ್ಮ ತೋಟದಿ ನೀವಾಡಿ. ಬೇಡ ಬೇಡ, ಎಲ್ಲಿಗೂ ಹೋಗಬೇಡಿ, ನೀವಾಗ್ತೀರಾ ಪುಡಿ ಪುಡಿ, ಖುಷಿಯೂ ಆಗಿದೆ ನಿಮ್ಮನ್ನು ನೋಡಿ, ಇಲ್ಲೇ ನಮ್ಮ ತೋಟದಿ ನೀವಾಡಿ. ಅಕ್ಕ ಅಕ್ಕ, ನಮಗೆ ಹೋಗಬೇಕು, ಕೊಟ್ಟ ಮಾತನ್ನು ಉಳಿಸ್ಬೇಕು, ತೆಂಗು ಇಂಗು ಜೊತೆ ನಾವು ಸೇರಬೇಕು, ಊಟಕ್ಕೆ ರುಚಿಯ ಕೊಡಬೇಕು. ಅಕ್ಕ ಅಕ್ಕ, ನಮಗೆ ಹೋಗಬೇಕು, ಕೊಟ್ಟ ಮಾತನ್ನು ಉಳಿಸ್ಬೇಕು, ತೆಂಗು ಇಂಗು ಜೊತೆ ನಾವು ಸೇರಬೇಕು, ಊಟಕ್ಕೆ ರುಚಿಯ ಕೊಡಬೇಕು. ಎಷ್ಟು ದೊಡ್ಡ ಮಾತಾಡಿದಿರಿ, ಕರ್ತವ್ಯ ನಿಷ್ಠೆಯ ತೋರಿದಿರಿ, ನಮಗೆಲ್ಲರಿಗೆ ಆದಿರಿ ಮಾದರಿ, ನೀವು ಹೋದ್ರೆ ನನಗೆ ಬೇಜಾರ್ರಿ. ಎಷ್ಟು ದೊಡ್ಡ ಮಾತಾಡಿದಿರಿ, ಕರ್ತವ್ಯ ನಿಷ್ಠೆಯ ತೋರಿದಿರಿ, ನಮಗೆಲ್ಲರಿಗೆ ಆದಿರಿ ಮಾದರಿ, ನೀವು ಹೋದ್ರೆ ನನಗೆ ಬೇಜಾರ್ರಿ. ಅಕ್ಕ ಅಕ್ಕ, ಬೇಜಾರು ಮಾಡಬೇಡ್ರಿ, ನನ್ನ ತಮ್ಮ ತಂಗಿ ಬರ್ತಾರ್ರಿ, ಹೂವೊಳಗಡಗಿ ಕುಂತಾರ್ರಿ, ನಾಳೆಗೆ ಹೊರಗಡೆ ಬರ್ತಾರ್ರಿ. ಅಕ್ಕ ಅಕ್ಕ, ಬೇಜಾರು ಮಾಡಬೇಡ್ರಿ, ನನ್ನ ತಮ್ಮ ತಂಗಿ ಬರ್ತಾರ್ರಿ, ಹೂವೊಳಗಡಗಿ ಕುಂತಾರ್ರಿ, ನಾಳೆಗೆ ಹೊರಗಡೆ ಬರ್ತಾರ್ರಿ. ಇನ್ನು ಮುಂದಿನ ಎರಡು ಕವನಗಳು ಒಬ್ಬ ತಾಯಿಯ ಮನಸ್ಸಿನಲ್ಲಿ ಮಕ್ಕಳ ಬಗ್ಗೆ ಮೂಡುವ ಭಾವನೆಗಳ ಬಗ್ಗೆ ತಿಳಿಸುತ್ತವೆ. ಮೊದಲನೆಯ ಕವನದ ಶೀರ್ಷಿಕೆ ಬೊಮ್ಮಟೆ. ಮುಗ್ಧತೆಯ ಮೂಟೆ, ಸ್ನಿಗ್ಧತೆಯ ಸಿರಿ ಪುಟ್ಟೆ, ದುಗ್ಧ ಎಳೆ ಬೊಮ್ಮಟೆ. ಮುಗ್ಧತೆಯ ಮೂಟೆ, ಸ್ನಿಗ್ಧತೆಯ ಸಿರಿ ಪುಟ್ಟೆ, ದುಗ್ಧ ಎಳೆ ಬೊಮ್ಮಟೆ.
ತಲೆಯಲ್ಲಿ ಎರಡು ಜುಟ್ಟು.

0: ಬೂಟು, ಕಾಲಲ್ಲಿ ಪಿಂಕು ಬೂಟು, ಕೆಂಪು ಫ್ರಾಕನ್ನು ತೊಟ್ಟು. ತಲೆಯಲ್ಲಿ ಎರಡು ಜುಟ್ಟು, ಕಾಲಲ್ಲಿ ಪಿಂಕು ಬೂಟು, ಕೆಂಪು ಫ್ರಾಕನ್ನು ತೊಟ್ಟು. ಮಲ್ಲಿಗೆ ನಗುವನು ಹೊದ್ದು ಕಣ್ಣಂಚಲಿ ನೋಡುವೆ ಕದ್ದು, ಎಲ್ಲಿಂದ ಬಂದಿಹೆ ನೀ ಮುದ್ದು? ಮಲ್ಲಿಗೆ ನಗುವನು ಹೊದ್ದು ಕಣ್ಣಂಚಲಿ ನೋಡುವೆ ಕದ್ದು, ಎಲ್ಲಿಂದ ಬಂದಿಹೆ ನೀ ಮುದ್ದು? ತೋರುತಿಹಯ ಬಂದ ದಾರಿ, ಹಿಗ್ಗು ಹೊತ್ತು ತಂದೆ ಈ ಪರಿ, ಸುತ್ತಲೂ ಉಕ್ಕುಕ್ಕಿ ಹರಿದಿದೆ ನಗೆಚರಿ. ತೋರುತಿಹಯ ಬಂದ ದಾರಿ, ಹಿಗ್ಗು ಹೊತ್ತು ತಂದೆ ಈ ಪರಿ, ಸುತ್ತಲೂ ಕೂಕ್ಕಿ ಹರಿದಿದೆ ನಗೆಚರಿ. ಹೊಳೆಯಿಸಿತು ಈ ನಿಮಿಷ ಇಚ್ಛಿತ ಗಮ್ಯದ ಸಾದೃಶ್ಯ, ನೋಟವಿದು ಸ್ವರ್ಗ ಸದೃಶ. ಹೊಳೆಯಿಸಿತು ಈ ನಿಮಿಷ ಇಚ್ಛಿತ ಗಮ್ಯದ ಸಾದೃಶ್ಯ, ನೋಟವಿದು ಸ್ವರ್ಗ ಸದೃಶ. ಇನ್ನೊಂದು ಕವನ, ಬಾಳಸೂರ್ಯ. ಬೆಳಗಾತ ಮೂಡುತಿಹ ನೇಸರನು ನೋಡಲ್ಲಿ, ಬೆಳಕಿನ ಕಿರಣ ಸಾಸಿರ ನಿನ್ನ ತಟ್ಟುತಿಹವೋ? ತಳುಕಿರುವ ನಿದ್ದೆ ಬೇಸರವ ದೂರಕ್ಕೆ ಸರಿಸಿ ಎಳೆಬಾಲ, ನಿನ್ನ ಆಸರೆಯಲಿಯ ಆಲಸ್ಯ ಕಳೆಯೋ? ಬೆಳಗಾತ ಮೂಡುತಿಹ ನೇಸರನು ನೋಡಲ್ಲಿ, ಬೆಳಕಿನ ಕಿರಣ ಸಾಸಿರ ನಿನ್ನ ತಟ್ಟುತಿಹವೋ? ತಳುಕಿರುವ ನಿದ್ದೆ ಬೇಸರವ ದೂರಕ್ಕೆ ಸರಿಸಿ ಎಳೆಬಾಲ, ನಿನ್ನ ಆಸರೆಯಲಿಹ ಆಲಸ್ಯ ಕಳೆಯೋ? ಸದ್ದು ಮಾಡುತ್ತಿದೆ ಹಕ್ಕಿಕೊರಳು ಮಾಮರದಿ, ನಿದ್ದೆ ಹರಿದು ಎಚ್ಚರಕ್ಕೆ ಬಾಮರಳಿ ಮಗನೇ. ಮುದ್ದು ಮೊಗದಲಿಹ ಸುರುಳಿ ಕೂದಲ ಸರಿಸಿ ಎದ್ದೇಳು, ಕಾಯುತಿಹಳು ಅಮ್ಮ ನಿನ್ನ ಅರಳು ನಗೆಗೆ. ಸದ್ದು ಮಾಡುತ್ತಿದೆ ಹಕ್ಕಿ ಕೊರಳು ಮಾಮರದಿ, ನಿದ್ದೆ ಹರಿದು ಎಚ್ಚರಕ್ಕೆ ಬಾ ಮರಳಿ ಮಗನೇ. ಮುದ್ದು ಮೊಗದಲಿಹ ಸುರುಳಿ ಕೂದಲ ಸರಿಸಿ ಎದ್ದೇಳು, ಕಾಯುತಿಹಳು ಅಮ್ಮ ನಿನ್ನ ಅರಳು ನಗೆಗೆ. ಆಗಸದ ದೂರದಲ್ಲಿ ಖೇಚರಗಳ ಚಿನ್ನಾಟ, ಮೃಗಗಳ ಸುತ್ತಾಟ ಗೋಚರಿಸುತ್ತಿದೆ ನೋಡೋ ಮಗ. ತಾತನಾಗಲೇ ಮಂತ್ರೋಚ್ಚಾರ ನಿರತ, ನೀಗುತಿಹರು ಎಲ್ಲರೂ ನಿದ್ದೆ ಎಚ್ಚರಕ್ಕೆ ಬಾರೋ. ಆಗಸದ ದೂರದಲ್ಲಿ ಖೇಚರಗಳ ಚಿನ್ನಾಟ, ಮೃಗಗಳ ಸುತ್ತಾಟ ಗೋಚರಿಸುತ್ತಿದೆ ನೋಡೋ ಮಗ. ತಾತನಾಗಲೇ ಮಂತ್ರೋಚ್ಚಾರ ನಿರತ, ನೀಗುತಿಹರು ಎಲ್ಲರೂ ನಿದ್ದೆ ಎಚ್ಚರಕ್ಕೆ ಬಾರೋ. ದಿಗಂತ ಬೆಳಗಿತು ಸೂರ್ಯ ಉದಯಿಸುತ್ತಿರೆ, ಮೃಗ ಮನುಜಾದಿ ಕಾರ್ಯೋನ್ಮುಖರಾಗುತ್ತಿರೆ. ಸೊಗದಿ ಎನಬಾಳ ಸೂರ್ಯನೇ ನೀ ಬೆಳಗೆನುತ್ತ, ಜಗದ ಜನನಿಯರು ಆಂತರ್ಯದಿ ಹರಸುತಿಹರು. ದಿಗಂತ ಬೆಳಗಿತು ಸೂರ್ಯ ಉದಯಿಸುತ್ತಿರೆ, ಮೃಗ ಮನುಜಾದಿ ಕಾರ್ಯೋನ್ಮುಖರಾಗುತ್ತಿರೆ. ಸೊಗದಿ ಎನ್ನ ಬಾಳ ಸೂರ್ಯನೇ ನೀ ಬೆಳಗೆನುತ್ತ, ಜಗದ ಜನನಿಯರು ಆಂತರ್ಯದಿ ಹರಸುತಿಹರು. ಕೊನೆಯ ಕವನ, ಅಂತರ್ಬೋಧ. ಬೇಳೆಕಾಳುಗಳು ಡಬ್ಬಗಳಲ್ಲಿ, ಜಿನಸಿಗಳಿವೆ ಅಡುಗೆ ಮನೆಯಲ್ಲಿ, ಬಾಣಸಿಗನ ಹದವರಿತ ಬೆರಕೆಯಲ್ಲಿ ಘಮ್ಮೆನ್ನುವ ನಳಪಾಕ ಸಿದ್ಧ. ಬೇಳೆಕಾಳುಗಳು ಡಬ್ಬಗಳಲ್ಲಿ, ಜಿನಸಿಗಳಿವೆ ಅಡುಗೆ ಮನೆಯಲ್ಲಿ, ಬಾಣಸಿಗನ ಹದವರಿತ ಬೆರಕೆಯಲ್ಲಿ ಘಮ್ಮೆನ್ನುವ ನಳಪಾಕ ಸಿದ್ಧ. ವೀಣೆಯಿದೆ ಮೌನದಲ್ಲಿ, ಗಡಸುತಂತಿಯ ಸಂಘದಲ್ಲಿ, ವೈಣಿಕನ ಬೆರಳ ಮೃದು ಮೀಟಿಗೆ ಹೊಮ್ಮಿತು ಅದ್ಭುತ ಝೇಂಕಾರನಾದ. ವೀಣೆಯಿದೆ ಮೌನದಲ್ಲಿ, ಗಡಸುತಂತಿಯ ಸಂಘದಲ್ಲಿ, ವೈಣಿಕನ ಬೆರಳ ಮೃದು ಮೀಟಿಗೆ ಹೊಮ್ಮಿತು ಅದ್ಭುತ ಝೇಂಕಾರನಾದ. ಕೆನೆ ಮೊಸರ ಭರಣಿಯಲ್ಲಿ, ಕುಡುಗೋಲನದ್ದಿ ಮುದದಲ್ಲಿ, ಗೋಪಿಕೆಯರು ಸೇರಿ ಮಥಿಸಿದಾಗ ದಿವ್ಯ ನವನೀತ ಹೃದಯ. ಕೆನೆ ಮೊಸರ ಭರಣಿಯಲ್ಲಿ, ಕುಡುಗೋಲನದ್ದಿ ಮುದದಲ್ಲಿ, ಗೋಪಿಕೆಯರು ಸೇರಿ ಮಥಿಸಿದಾಗ ದಿವ್ಯ ನವನೀತ ಹೃದಯ. ದೈನಂದಿನ ಕೆಲಸಗಳಲ್ಲಿ, ಬಿಡುವಿನ ಬಿಡುಗಡೆಯಲ್ಲಿ, ಜಡ ಚೇತನಗಳ ಅನುಸಂಧಾನದಲ್ಲಿ ಅಮೂರ್ತ ಅಂತರ್ಬೋಧ. ದೈನಂದಿನ ಕೆಲಸಗಳಲ್ಲಿ, ಬಿಡುವಿನ ಬಿಡುಗಡೆಯಲ್ಲಿ, ಜಡ ಚೇತನಗಳ ಅನುಸಂಧಾನದಲ್ಲಿ ಅಮೂರ್ತ ಅಂತರ್ಬೋಧ.
1: ಇದುವರೆಗೆ ಸುಮನಾ ಘಾಟೆ ಅವರಿಂದ ಸ್ವರಚಿತ ಕವನಗಳ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ವನಿತಾವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಸಮಯ 11:30. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಚಿಂತಲಪಲ್ಲಿ ರಾಮಚಂದ್ರರಾವ್ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. ಪಕ್ಕವಾದ್ಯದಲ್ಲಿ

ವಯಲಿನ್ ನುಡಿಸಿದವರು ಜೆ ಎಲ್ ಕಾಶಿನಾಥ ಶಾಸ್ತ್ರಿ, ಮೃದಂಗ ವಿ ಎಸ್ ರಾಜಗೋಪಾಲ್, ಖಂಜೀರ ಎಸ್ ಶೇಷಗಿರಿ ದಾಸ್. ಮೊದಲಿಗೆ ಮಹಾಗಣಪತಿಂ ನಾಟರಾಗ ಚತುರಶ್ರ ಏಕತಾಳ ಮುತ್ತುಸ್ವಾಮಿ ದೀಕ್ಷಿತರ್ ಅವರ ಕೃತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಲ್ಯಾಣ ಕರ್ನಾಟಕ ಭಾಗದ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿನ ಕುಡಿಯುವ ನೀರಿನ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಹೊಸದಿಲ್ಲಿಯಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಾಗೂ ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯದ ಗ್ರಾಮೀಣ ಜನತೆಗೆ ಸುರಕ್ಷಿತ ಹಾಗೂ ಸಮರ್ಪಕ ಕುಡಿಯುವ ನೀರು ಒದಗಿಸುವ ನಿಟ್ಟಿನಲ್ಲಿ ಅಗತ್ಯ ಸಹಕಾರವನ್ನು ಕೋರಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಇಲಾಖೆಯಿಂದ ಬೆಂಗಳೂರು ವಿಜಯಪುರ ನಗರಗಳ ಮಧ್ಯೆ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಪ್ರಸ್ತಾವಕ್ಕೆ ಸಕಾರಾತ್ಮಕ ಸ್ಪಂದನೆ ದೊರಕಿದೆ. ಮುಂದಿನ 4 ತಿಂಗಳ ಒಳಗೆ ಜಾರಿಗೊಳ್ಳುವ ನಿರೀಕ್ಷೆ ಇದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಇಂದು ರಾಜ್ಯದ ಎಲ್ಲ ಗ್ರಾಮ

0: ಗ್ರಾಮ ಪಂಚಾಯಿತಿಗಳಲ್ಲಿ ಜಾರಿಗೊಳ್ಳುತ್ತಿದೆ. ಗ್ರಾಮೀಣ ಭಾಗದ ಕಾರ್ಮಿಕರಿಗೆ 125 ದಿನಗಳ ಉದ್ಯೋಗ ನೀಡಲು ಕೆಲಸದ ಬೇಡಿಕೆಯನ್ನು ವಿಬಿಜಿ ರಾಮ್ಜಿ ತಂತ್ರಾಂಶಕ್ಕೆ ವರ್ಗಾವಣೆ ಮಾಡಿಕೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ದೇಶಿಸಿದೆ. ಉದ್ಯೋಗ ಗ್ಯಾರಂಟಿ ಕಾರ್ಡ್ಗಾಗಿ ಬೇಡಿಕೆ ಸಲ್ಲಿಸಿದವರಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ವಿನ್ಯಾಸಗೊಳಿಸಿರುವ ನೂತನ ಕಾರ್ಡ್ ವಿತರಿಸುವಂತೆ ಇಲಾಖೆ ಸೂಚಿಸಿದೆ. ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಉಪಕ್ರಮ ಇಂದು ಯಶಸ್ವಿ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಪ್ರಸ್ತುತ ದೇಶದ 11 ಕೋಟಿಗೂ ಹೆಚ್ಚು ಬಳಕೆದಾರರು ಉಮಂಗ್ ಆಪ್ ಮೂಲಕ ಸರ್ಕಾರಿ ಸೇವೆಗಳನ್ನು ಅತ್ಯಂತ ಸುಲಭವಾಗಿ ಪಡೆದುಕೊಳ್ಳುತ್ತಿದ್ದಾರೆ. ತಂತ್ರಜ್ಞಾನದ ಮೂಲಕ ನಾಗರಿಕರ ಸಬಲೀಕರಣ ಮತ್ತು ಆಡಳಿತದ ಸರಳೀಕರಣಕ್ಕೆ ಡಿಜಿಟಲ್ ಇಂಡಿಯಾ ಸಾಕ್ಷಿಯಾಗಿದೆ. ಈ ಉಪಕ್ರಮ ವಿಕಸಿತ ಭಾರತ ಹಾಗೂ ಸ್ವಾವಲಂಬಿ ಭಾರತಕ್ಕೆ ಅಡಿಪಾಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿಎಂಕೆಎಸ್ವೈ ಅಡಿಯಲ್ಲಿ ರೈತರಿಗೆ ತುಂತುರು ನೀರಾವರಿ ಘಟಕಗಳ ವಿತರಣೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ರೈತರಿಂದ ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಕೃಷಿ ಇಲಾಖೆ ಮೂಲಕ ಪ್ರಸಕ್ತ ವರ್ಷ 4,150 ತುಂತುರು ನೀರಾವರಿ ಘಟಕಗಳನ್ನು ಅರ್ಹ ರೈತರಿಗೆ ಶೀಘ್ರದಲ್ಲೇ ವಿತರಿಸಲಾಗುವುದು ಎಂದು ಯಾದಗಿರಿ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರಾದ ರತೇಂದ್ರನಾಥ್ ಸೂಗೂರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹನಿ ನೀರಾವರಿ ಪದ್ಧತಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ, ಈ ವರ್ಷ ನಮಗೆ ಸುಮಾರು 4,150 ಸ್ಪ್ರಿಂಕ್ಲರ್ ಸೆಟ್ಗಳನ್ನು, ಏನು ತುಂತುರು ನೀರಾವರಿ ಘಟಕಗಳಿದ್ದಾವೆ, ಈ ತುಂತುರು ನೀರಾವರಿ ಘಟಕಗಳನ್ನ ನಮ್ಮ ಜಿಲ್ಲೆಗೆ ಆಕ್ಷನ್ ಪ್ಲಾನ್ ಬಂದಿದೆ. ಈ ಕೆ ಕಿಸಾನ್ ನಲ್ಲಿ ಪ್ರೋಗ್ರಾಮ್ ಅಪ್ಲೋಡ್ ಆಗಬೇಕು. ರೈತರಿಂದ ಆಲ್ರೆಡಿ ಅರ್ಜಿಗಳು ನಮ್ಮ ಹತ್ರ ಇದಾವೆ. ಸೊ ಈ ಒಂದು ಬರಗಾಲದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಒಂದು ಕೆ ಕಿಸಾನ್ ನ ಪ್ರೋಗ್ರಾಮ್ ಬಂದ ತಕ್ಷಣ ಈ ಒಂದು ತುಂತುರು ನೀರಾವರಿ ಘಟಕಗಳನ್ನು ಸುಮಾರು 4,000 ಅಂದ್ರೆ ಪ್ರತಿಯೊಂದು ತಾಲೂಕಕ್ಕೆ 1,300 ಎಲ್ಲಾ ತುಂತುರು ಘಟಕಗಳನ್ನು ಹೋಬಳಿ ವೈಸ್ ಡಿವೈಡ್ ಮಾಡಿ ಎಲ್ಲಾ ರೈತರಿಗೆ ಸೀನಿಯರಿಟಿ ಪ್ರಕಾರ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಅವರಿಗೆ ನಾವು ಅದನ್ನು ವಿತರಣೆ ಮಾಡಿ.
0: ಇಂದು ರಾಷ್ಟ್ರೀಯ ವೈದ್ಯರ ದಿನ. ದೇಶ ಕಂಡ ಖ್ಯಾತ ವೈದ್ಯ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನದಂದು ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಅಮೂಲ್ಯ ಸೇವೆ ಸಲ್ಲಿಸುತ್ತಿರುವ ನಾಡಿನ ಪ್ರತಿಯೊಬ್ಬ ವೈದ್ಯರಿಗೂ ರಾಷ್ಟ್ರೀಯ ವೈದ್ಯರ ದಿನದಂದು ತಮ್ಮ ವಂದನೆಗಳನ್ನು ಸಲ್ಲಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹವಾಮಾನ ವೈಪರೀತ್ಯ ಹಾಗೂ ಮಳೆ ಅಭಾವದ ಹಿನ್ನೆಲೆ ರೈತರು ಬೀಜೋಪಚಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ನೀರಿನ ಆಶ್ರಯ ಕಡಿಮೆ ಬೇಕಿರುವ ಉದ್ದು ತೊಗರಿ ಬೆಳೆಗಳನ್ನು ಬೀಜ ಕಠಿಣಗೊಳಿಸುವಿಕೆ ತಂತ್ರಜ್ಞಾನದ ಮೂಲಕ ಬಿತ್ತಬೇಕು ಎಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಜಶೇಖರ್ ಬಸನಾಯಕ್ ಕೋರಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಅರ್ಹ ಮತದಾರರ ಹೆಸರು ದೃಢೀಕರಿಸುವ ಉದ್ದೇಶದಿಂದ ಜರುಗುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಭಾಗವಾಗಿ ಮೊದಲ ದಿನದಂದು ಮತಗಟ್ಟೆ ಅಧಿಕಾರಿಗಳು ಒಟ್ಟು 41,886 ಮತದಾರರನ್ನು ಸಂಪರ್ಕಿಸಿ ಸ್ವಯಂ ದೃಢೀಕರಣ ಪತ್ರವನ್ನು ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಕುರಿತು ಜಾಗೃತಿಗಾಗಿ ನಗರದ ಪ್ರವಾಸಿ ಮಂದಿರದ ಸಮೀಪ ಆಯೋಜಿಸಲಾಗಿದ್ದ ವಾಕಥಾನ್ಗೆ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಆಕಾಶವಾಣಿ ವನಿತಾ ವಿಹಾರ.
1: ವನಿತಾ ವಿಹಾರ ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದು ರಾಷ್ಟ್ರೀಯ ವೈದ್ಯರ ದಿನ. ಇದರ ಅಂಗವಾಗಿ ಜಯಶ್ರೀ ಎಸ್ ಹೊಳ್ಳ ಅವರಿಂದ ಭಾಷಣ. ಜನರಕ್ಷಕರಿಗೊಂದು ನಮನ.
2: ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ನನ್ನದೊಂದು ಪಯಣ. ಕೋಟ್ಯಾಂತರ

ವರ್ಷಗಳ ಹಿಂದೆ ಈ ಭುವಿಯು ಉರಿಯುವ ಗೋಳವಾಗಿತ್ತು ಎಂಬುದು ವಿಜ್ಞಾನಿಗಳ ಅಂಬೋಣ. ಕಾಲ ಸರಿದಂತೆ ಅದು ತಣ್ಣಗಾಗುತ್ತಾ ಬಂದು ಎಲ್ಲೋ ಅಲ್ಪ ಸ್ವಲ್ಪ ಜಲಸಂಗ್ರಹವಾಗಿ ಆ ಜಲದಲ್ಲಿ ಅತ್ಯಂತ ಸೂಕ್ಷ್ಮಾಣುಜೀವಿಗಳು ಜನಿಸಿ ವಿಕಸನ ಹೊಂದುತ್ತಾ ಏಕಕೋಶ ಬಹುಕೋಶ ಜೀವಿಗಳು ಆವಿರ್ಭವಿಸಿ ಮತ್ತಷ್ಟು ವರುಷಗಳು ಉರುಳಿದಾಗ ಉಭಯವಾಸಿಗಳು, ಹಕ್ಕಿಗಳು, ಸರೀಸೃಪಗಳು, ವಾನರರು, ಅಲ್ಲಿಂದ ಮುಂದೆ ಮಾನವನ ಉದಯ ಆಗಿರಬಹುದು. ಈ ಬಗೆಯ ವಿಕಾಸಕ್ಕೆ ಕೋಟ್ಯಾಂತರ ವರ್ಷಗಳು ಬೇಕು. ಡಾರ್ವಿನ್ನನ ವಿಕಾಸವಾದವೂ ಕೂಡ ಇದನ್ನೇ ಪುಷ್ಟೀಕರಿಸುತ್ತದೆ. ಅಲೆದಾಡಿಕೊಂಡು ಬದುಕುತ್ತಿದ್ದ ಮಾನವ ಕ್ರಮೇಣ ನದಿ ತೀರದಲ್ಲಿ ನೆಲೆ ನಿಂತು ವಸತಿ ನಿರ್ಮಿಸಿಕೊಂಡು ಕುಟುಂಬ ಸಮಾಜಗಳು ಅಸ್ತಿತ್ವಕ್ಕೆ ಬಂತು. ಶಿಲಾಯುಗದ ಕಾಲದಲ್ಲಿ ಶಿಲೆಗಳೇ ಆಯುಧಗಳಾಗಿ ಬಳಕೆಯಾಗುತ್ತಾ ಇತ್ತು. ಆ ಯುಗದಲ್ಲಿಯೇ ಪ್ರಾಯಶಃ ಕೆಲವೊಮ್ಮೆ ಅಸೌಖ್ಯತೆಗೆ ಜೀವವು ಒಳಗಾದಾಗ ಪ್ರಕೃತಿಯಲ್ಲಿರುವಂತಹ ಹೂ, ಎಲೆ, ಹಣ್ಣು, ಕಾಯಿ, ನಾರು, ಬೇರುಗಳನ್ನು ಔಷಧವಾಗಿ ಬಳಸಿಕೊಳ್ಳುತ್ತಾ ಆರೋಗ್ಯ ರಕ್ಷಣೆಯನ್ನು ಮಾಡಿಕೊಳ್ಳುತ್ತಿದ್ದಿರಬೇಕು. ಯುಗ ಯುಗಗಳು ಕಳೆದಂತೆ ಕೆಲವರು ಈ ಕ್ಷೇತ್ರದಲ್ಲಿ ಹೆಚ್ಚಿನ ನಿಷ್ಣಾತರಾಗಿ ಪಂಡಿತರಾಗಿ ವೈದ್ಯರಾಗಿ ಸಮಾಜದ ಶುಶ್ರೂಷೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಆರೋಗ್ಯವೇ ಮಹಾಭಾಗ್ಯ ಎಂಬ ಸತ್ಯವನ್ನು ಸರ್ವರು ಅರಿತುಕೊಳ್ಳುವ ಹಾಗಾಯಿತು. ತಲೆ ತಲಾಂತರಗಳಿಂದ ಬೆಳೆದು ಬಂದ ವೈದ್ಯ ವಿದ್ಯೆ ಮುಂದೆ ವೈವಿಧ್ಯಮಯವಾಗಿ ರೂಪುಗೊಂಡಿತು. ಆಯುರ್ವೇದ, ಯುನಾನಿ, ಅಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ ಎಂಬ ಹಲವು ಬಗೆಯಲ್ಲಿ ಚಿಕಿತ್ಸೆ ನಡೆಸಲಾರಂಭಿಸಿದರು. ಕೆಲವೊಮ್ಮೆ ವೈದ್ಯರು ಚಿಕಿತ್ಸೆಯ ಜೊತೆಗೆ ಶಸ್ತ್ರಚಿಕಿತ್ಸೆ ಮುಂತಾದ ಕ್ರಮಗಳನ್ನು ಕೂಡ ಅನುಸರಿಸುವಂತಹ ಸಂದರ್ಭ ಒದಗಿ ಬಂದಿತ್ತು. ವೈದ್ಯ ವಿಜ್ಞಾನ ಸಾಗಿ ಬಂದ ಪಯಣ ಇದು ಎಂಬುದನ್ನು ಪುರಾಣ ಇತಿಹಾಸಗಳಿಂದ ನಾವು ಅರಿತುಕೊಳ್ಳುವುದಕ್ಕೆ ಆಗುತ್ತದೆ. ವೈದ್ಯೋ ನಾರಾಯಣ ಹರಿಹಿ. ಅಂದಿನಿಂದ ಇಂದಿನವರೆಗೆ ಮನುಕುಲದ ಒಳಿತಿಗಾಗಿ, ಏಳಿಗೆಗಾಗಿ, ಆರೋಗ್ಯಕ್ಕಾಗಿ ಶ್ರಮಿಸಿದ ವೈದ್ಯ ಸಮುದಾಯಕ್ಕೆ ಶಿರಬಾಗಿ ವಂದಿಸಿಕೊಳ್ಳುತ್ತಾ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಈ ಸಂದರ್ಭದಲ್ಲಿ ದೇವರಂತೆ ನಮ್ಮನ್ನೆಲ್ಲ ಕಾಯುವ ವೈದ್ಯ ವೃಂದದವರೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಇದ್ದೇನೆ. ವೈದ್ಯರು ಅಂದರೆ ರೋಗ, ಗಾಯ ಮತ್ತು ಇತರ ದೈಹಿಕ ಅಥವಾ ಮಾನಸಿಕ ದುರ್ಬಲತೆಗಳನ್ನು ಅಧ್ಯಯನ ಮಾಡುವ, ರೋಗ ನಿರ್ಣಯ ಮಾಡುವ ಮೂಲಕ ಆರೋಗ್ಯವನ್ನು ಉತ್ತೇಜಿಸುವ ಅಥವಾ ಮರುಸ್ಥಾಪಿಸುವ ವೃತ್ತಿಯನ್ನು ಹೊಂದಿದ ವೃತ್ತಿಪರರು. ವೈದ್ಯ ಎಂಬ ಪದವು ವೈದ್ಯಕೀಯ ವೃತ್ತಿಯ ವ್ಯಕ್ತಿಯನ್ನು ಸೂಚಿಸುತ್ತದೆ. ಆಂತರಿಕ ಔಷಧದಲ್ಲಿ ಪರಿಣತಿ ಹೊಂದಿರುವ ಇವರನ್ನು ಡಾಕ್ಟರ್ ಎನ್ನುವರು. ಈ ವೃತ್ತಿಯಲ್ಲಿ ನಿರತರಾಗಿರುವವರು ನಿರ್ದಿಷ್ಟ ರೋಗಗಳ ವರ್ಗಗಳು, ಹಲವು ಪ್ರಕಾರದ ರೋಗಿಗಳು ಮತ್ತು ಚಿಕಿತ್ಸಾ ವಿಧಾನಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಾರೆ. ವ್ಯಕ್ತಿಗಳು, ಕುಟುಂಬಗಳು ಮತ್ತು ಸಮುದಾಯಗಳಿಗೆ ನಿರಂತರ ಹಾಗೂ ಪರಿಪೂರ್ಣ ವೈದ್ಯಕೀಯ ಆರೈಕೆಯನ್ನು ಒದಗಿಸುವ ಜವಾಬ್ದಾರಿಯನ್ನು ಒಮ್ಮೊಮ್ಮೆ ವಹಿಸಿಕೊಳ್ಳುತ್ತಾರೆ. ವೈದ್ಯಕೀಯ ವಿಜ್ಞಾನ ಮತ್ತು ಅದರ ಅನ್ವಯಿಕ ಅಭ್ಯಾಸದಲ್ಲಿ ಸಾಮರ್ಥ್ಯ, ವೈದ್ಯಶಾಸ್ತ್ರದ ಕಲೆ ಅಥವಾ ಕೌಶಲ ಇದೆರಡರ ಅಗತ್ಯವೂ ಇರುತ್ತದೆ. ವೈದ್ಯರಾಗಬೇಕಾದರೆ ವೈದ್ಯಕೀಯದ ನೀತಿಶಾಸ್ತ್ರ, ಕಲೆ ಮತ್ತು ವಿಜ್ಞಾನ, ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಮತ್ತು ವಿಮರ್ಶಾತ್ಮಕ ಚಿಂತನೆಗಳು, ಶಸ್ತ್ರಚಿಕಿತ್ಸಾ ಕೌಶಲ್ಯಗಳು, ವೃತ್ತಿಪರತೆ, ನಿರ್ವಹಣಾ ಕೌಶಲ್ಯಗಳು ಮತ್ತು ಸಂವಹನ ಕೌಶಲ್ಯಗಳಲ್ಲಿಯೂ ಕೂಡ ಪರಿಣತಿ ಇರಲೇಬೇಕಾಗುತ್ತದೆ. ಮಾತ್ರವಲ್ಲ MBBS, MD, DO ಅಥವಾ MD CM ಮುಂತಾದ ಶಿಕ್ಷಣದ ಅಗತ್ಯವೂ ಇದೆ. ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇವರ ಉದ್ಯೋಗ ಕ್ಷೇತ್ರಗಳು. ವೈದ್ಯ ಎಂಬ ಪದವು ಆಂತರಿಕ ಔಷಧದಲ್ಲಿ ತಜ್ಞರನ್ನು ಅಥವಾ ಅದರ ಹಲವು ಉಪವಿಶೇಷತೆಗಳನ್ನು ಸೂಚಿಸುತ್ತದೆ. ಪೋಡಿಯಾಟ್ರಿಸ್ಟ್ ಎಂಬುದು ಪಾದ, ಕಣಕಾಲು ಮತ್ತು ಕಾಲಿನ ಸಂಬಂಧಿತ ರಚನೆಗಳ ಅಸ್ವಸ್ಥತೆಗಳ ಚಿಕಿತ್ಸೆಗೆ ಮೀಸಲಾಗಿರುವ ವೈದ್ಯಕೀಯ ವೃತ್ತಿಪರರು. ವೈದಿಕ ಶಾಸ್ತ್ರದ ಅನುಸಾರವಾಗಿ ರೋಗಿಗಳ ಚಿಕಿತ್ಸೆಯನ್ನು ಮಾಡುವವ ವೈದ್ಯಕೀಯ ಶಿಕ್ಷಣವನ್ನು ಪೂರ್ಣಗೊಳಿಸಿದವನಾಗಿರಬೇಕು. ದಂತವೈದ್ಯವು ಒಸಡುಗಳು ಮತ್ತು ಬಾಯಿಯ ಮೇಲೆ ಕೇಂದ್ರೀಕರಿಸಿದ ವೈದ್ಯಕೀಯ ಶಾಖೆಯಾಗಿದೆ. ಇದು ಬಾಯಿಯ ರೋಗಗಳು, ಅಸ್ವಸ್ಥತೆಗಳು ಮತ್ತು ಸ್ಥಿತಿಗಳ ಅಧ್ಯಯನ, ರೋಗ ನಿರ್ಣಯ, ಅದರ ತಡೆಗಟ್ಟುವಿಕೆ, ನಿರ್ವಹಣೆ ಮತ್ತು ಚಿಕಿತ್ಸೆಗಳನ್ನು ಒಳಗೊಂಡಿದೆ. ಈ ಬಗೆಯ ವೈದ್ಯರನ್ನು ದಂತವೈದ್ಯರು ಎನ್ನುವರು. ಈ ಬಗೆಯ ವೈದ್ಯರು BDS, BDSC, BSCD, BM ಮುಂತಾದ ಪದವಿಗಳನ್ನು ಗಳಿಸಿದವರು ಇರ್ತಾರೆ. ದಂತ ಚಿಕಿತ್ಸೆಯಲ್ಲಿ MSD, MMSC, MDS, MS, MCS, MSM ಮೊದಲಾದ ಸ್ನಾತಕೋತ್ತರ ಪದವಿಗಳನ್ನು ಕೂಡ ಪಡೆದ ದಂತವೈದ್ಯರು ಇರುತ್ತಾರೆ. ಹಾಗೆಯೇ ದಂತವೈದ್ಯದಲ್ಲಿ ಡಾಕ್ಟರೇಟ್ ಪದವೀಧರರು

ಕೂಡ ಇರ್ತಾರೆ. ಮಾನಸಿಕ ರೋಗ ತಜ್ಞರು ಅಥವಾ ಮನೋವೈದ್ಯರು, ಇವರು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವ ವೈದ್ಯರು. ಸಾಮಾನ್ಯವಾಗಿ ಖಿನ್ನತೆ, ಆಂತರಿಕ ಆಲೋಚನೆಗಳ ಸಮಸ್ಯೆಗಳು ಮತ್ತು ಇತರ ಮಾನಸಿಕ ಅಸ್ವಸ್ಥತೆಗಳನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ನೀಡುತ್ತಾರೆ. ಖಿನ್ನತೆ, ಆತಂಕ ಮತ್ತು ಸ್ಕಿಜೋಫ್ರೇನಿಯಾದಂತಹ 200ಕ್ಕೂ ಹೆಚ್ಚು ವಿಧಗಳ ಅಸೌಖ್ಯತೆಗಳಿರ್ತವೆ. ಮನೋವೈದ್ಯಕೀಯ ಸಮಾಲೋಚನೆಯು ಮಾನಸಿಕ ಆರೋಗ್ಯವನ್ನು ಸುಧಾರಿಸಬಹುದು. ಆತಂಕದಂತಹ ಸಮಸ್ಯೆಗಳು ಕೂಡ ಇದರಿಂದ ಪರಿಹಾರ ಆಗುತ್ತದೆ. ಹಿಂದಿನದನ್ನು ಬಿಟ್ಟು ಮುಂದುವರಿಯಲು ಇದು ಸಹಾಯ ಮಾಡುತ್ತದೆ. ಜೀವನದಲ್ಲಿ ಸಕಾರಾತ್ಮತೆಯನ್ನು ತರುವುದಕ್ಕೆ ಸಾಧ್ಯ. ದುಶ್ಚಟಗಳ ನಿವಾರಣೆಗೂ ಸಮಾಲೋಚನೆಗಳು ಸಹಕಾರಿಯಾಗುತ್ತದೆ. ಅಲೋಪತಿ ಎಂದರೆ ಆಧುನಿಕ ಅಥವಾ ಪಾಶ್ಚಿಮಾತ್ಯ ವೈದ್ಯಕೀಯ ಪದ್ಧತಿಯಾಗಿದೆ. ರೋಗದ ಗುಣಲಕ್ಷಣಗಳನ್ನು ಗುಣಪಡಿಸಲು ಔಷಧಿಗಳು, ಶಸ್ತ್ರಚಿಕಿತ್ಸೆ ಮತ್ತು ಇತರ ವೈಜ್ಞಾನಿಕ ಚಿಕಿತ್ಸಾ ವಿಧಾನಗಳನ್ನು ಕೂಡ ಬಳಸಲಾಗುತ್ತದೆ. ಸಾಮಾನ್ಯವಾಗಿ ವೈದ್ಯರು ಚಿಕಿತ್ಸೆ ನೀಡುವಲ್ಲಿ ಕೆಲವು ಹೆಜ್ಜೆಗಳನ್ನು ಅನುಸರಿಸುತ್ತಾರೆ. ರೋಗ ನಿರ್ಣಯ ಮಾಡುವುದು, ರೋಗ ಲಕ್ಷಣಗಳನ್ನು ಪರಿಶೀಲಿಸಿ ಮತ್ತು ವೈದ್ಯಕೀಯ ಪರೀಕ್ಷೆಗಳ ಮೂಲಕ ರೋಗಗಳನ್ನು ಗುರುತಿಸುವುದು. ಇನ್ನೊಂದು ಚಿಕಿತ್ಸೆ, ರೋಗಿಗಳಿಗೆ ಚಿಕಿತ್ಸೆ ನೀಡಲು ಔಷಧಿಗಳು, ಶಸ್ತ್ರಚಿಕಿತ್ಸೆ ಅಥವಾ ಇತರ ವಿಧಾನಗಳನ್ನು ಬಳಸುವರು. ಆರೋಗ್ಯ ಶಿಕ್ಷಣ, ರೋಗಿಗಳಿಗೆ ತಮ್ಮ ಆರೋಗ್ಯವನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬುದರ ಬಗ್ಗೆ ಸಲಹೆ ನೀಡುವರು. ಸಂಶೋಧನೆ, ಹೊಸ ಚಿಕಿತ್ಸೆಗಳು ಹಾಗೂ ರೋಗಗಳನ್ನು ತಡೆಗಟ್ಟುವ ವಿಧಾನಗಳ ಬಗ್ಗೆ ಸಂಶೋಧನೆಯಲ್ಲಿ ತೊಡಗುತ್ತಾರೆ. ಬೋಧನೆ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ಇತರ ವೈದ್ಯಕೀಯ ವೃತ್ತಿಪರರಿಗೆ ಕೂಡ ಇವರು ತರಬೇತಿ ನೀಡುವುದುಂಟು. ವೈದ್ಯರು ತಮ್ಮ ಅಭ್ಯಾಸವನ್ನು ಕೆಲವು ರೋಗ ವರ್ಗಗಳು, ರೋಗಿಗಳ ಪ್ರಕಾರಗಳು ಮತ್ತು ಚಿಕಿತ್ಸೆಯ ವಿಧಾನಗಳ ಮೇಲೆ ಕೇಂದ್ರೀಕರಿಸಬಹುದು. ಅಂಗರಚನಾಶಾಸ್ತ್ರ ಮತ್ತು ಶರೀರಶಾಸ್ತ್ರ ಆಧಾರವಾಗಿರುವ ಕಾಯಿಲೆಗಳು ಮತ್ತು ಅವುಗಳಿಗೆ ಚಿಕಿತ್ಸೆ ನೀಡುವುದು ವೈದ್ಯಕೀಯ ವಿಜ್ಞಾನವೂ ಹೌದು. ವೃತ್ತಿಯ ಕಲೆ, ಕರಕುಶಲತೆಯೂ ಕೂಡ ಹೌದು. ವೈದ್ಯರು ರೋಗಿಗಳಿಗೆ ಪರಿಗಣನೆ, ಸಹಾನುಭೂತಿ ಮತ್ತು ದಯೆಯನ್ನು ತೋರಿಸಬೇಕು ಎಂಬುದನ್ನು ವೈದ್ಯಕೀಯ ಶಾಸ್ತ್ರಗಳೇ ಸೂಚಿಸುತ್ತವೆ. ಪ್ರಾಥಮಿಕ ಚಿಕಿತ್ಸಾ ವೈದ್ಯರು ರೋಗಿಗಳಿಗೆ ರೋಗಗಳನ್ನು ತಡೆಗಟ್ಟುವಲ್ಲಿ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಗುರುತಿಸಿ ಪತ್ತೆ ಹಚ್ಚುವಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ಕುಟುಂಬ ವೈದ್ಯರು ಯಾವುದೇ ವಯಸ್ಸಿನ ರೋಗಿಗಳನ್ನು ನೋಡಿಕೊಳ್ಳಲು ತರಬೇತಿ ಪಡೆದಿರುತ್ತಾರೆ. ಅಲೋಪತಿ ವೈದ್ಯರು ರೋಗಿಯ ಇತಿಹಾಸವನ್ನು ದಾಖಲಿಸುವುದು, ದೈಹಿಕ ಪರೀಕ್ಷೆಗಳನ್ನು ನಡೆಸುವುದು, ಲಸಿಕೆಗಳನ್ನು ನೀಡುವುದು, ಔಷಧಿಗಳನ್ನು ಶಿಫಾರಸು ಮಾಡುವುದು, ಶಸ್ತ್ರಚಿಕಿತ್ಸೆ ನಡೆಸುವುದು, ಭೌತ ಚಿಕಿತ್ಸೆಗಳಿಗೆ ಆದೇಶಿಸುವುದು, ಕುಟುಂಬಗಳೊಂದಿಗೆ ಸಮಾಲೋಚನೆ ನಡೆಸುವುದು ಮುಂತಾದ ಕ್ರಮಗಳನ್ನೆಲ್ಲ ಅವರು ಅನುಸರಿಸುತ್ತಾರೆ. ಅಲೋಪತಿ ಔಷಧವು ವಿಜ್ಞಾನ ಆಧಾರಿತ ಆಧುನಿಕ ಔಷಧವನ್ನು ವ್ಯಾಖ್ಯಾನಿಸುವಂತಹ ಪದವಾಗಿದೆ. ವೈದ್ಯರು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತೀವ್ರವಾದ ಮತ್ತು ಮಾರಣಾಂತಿಕ ಗಾಯಗಳು ಮತ್ತು ಕಾಯಿಲೆಗಳನ್ನು ಗುಣಪಡಿಸುವ ವ್ಯವಸ್ಥೆಯನ್ನು ಅನುಸರಿಸುತ್ತಾರೆ. ಅಲೋಪತಿ ಪದ್ಧತಿಯಲ್ಲಿ ಅರಿವಳಿಕೆ ಶಾಸ್ತ್ರ, ಪರಮಾಣು ಔಷಧ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ನೇತ್ರ ವಿಜ್ಞಾನ, ವಿಕಿರಣಶಾಸ್ತ್ರ, ಶಸ್ತ್ರಚಿಕಿತ್ಸೆ, ಮೂತ್ರಶಾಸ್ತ್ರ, ಮನೋವೈದ್ಯಶಾಸ್ತ್ರ ಮತ್ತು ನರವಿಜ್ಞಾನ, ಪ್ರಿವೆಂಟಿವ್ ಮೆಡಿಸಿನ್ ಮುಂತಾದ ಹಲವಾರು ವೈದ್ಯಕೀಯ ವಿಶೇಷತೆಗಳಿವೆ. ಹೋಮಿಯೋಪತಿ ವೈದ್ಯಕೀಯವು 1796 ಜರ್ಮನ್ ವೈದ್ಯ ಸ್ಯಾಮ್ಯುಯಲ್ ಹ್ಯಾನ್ಮನ್ ಇವರಿಂದ ಪ್ರಾರಂಭವಾಯಿತು. 19ನೇ ಶತಮಾನದಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸಿತು. ಹೋಮಿಯೋಪತಿ ವೈದ್ಯರು ಸಾಮಾನ್ಯವಾಗಿ ಸಮಾಲೋಚನೆಯೊಂದಿಗೆ ಪ್ರಾರಂಭಿಸುತ್ತಾರೆ. ಹವಾಮಾನ ಮತ್ತು ಇತರ ಬಾಹ್ಯ ಅಂಶಗಳನ್ನು ಅವಲಂಬಿಸಿ ವೈದ್ಯರು ರೋಗಿಯ ಮನಸ್ಥಿತಿ, ಇಷ್ಟಗಳು, ಇಷ್ಟಪಡದಿರುವಿಕೆಗಳು, ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಗಳು, ಜೀವನದ ಸಂದರ್ಭಗಳು ಮುಂತಾದವುಗಳ ಬಗ್ಗೆ ಮಾಹಿತಿಯನ್ನು ಕೋರ್ತಾರೆ. ಶಾಸ್ತ್ರೀಯ ಹೋಮಿಯೋಪತಿಯಲ್ಲಿ ವೈದ್ಯರು ಒಂದೇ ಸಿದ್ಧತೆಯನ್ನು ರೋಗ ಲಕ್ಷಣಗಳ ಸಂಪೂರ್ಣತೆಗೆ ಹೊಂದಿಸುತ್ತಾರೆ. ಈ ಪದ್ಧತಿಯಲ್ಲಿ ಪ್ರಾಣಿ, ಸಸ್ಯ, ಖನಿಜ ಮತ್ತು ಸಂಶ್ಲೇಷಿತ ವಸ್ತುಗಳನ್ನು ಬಳಸುವರು. ಹೋಮಿಯೋಪತಿ ಮಾತ್ರೆಗಳನ್ನು ಜಡವಸ್ತುಗಳಿಂದ ತಯಾರಿಸಲಾಗುತ್ತದೆ. ಇಂದು ಈ ಪದ್ಧತಿಯು ತ್ವರಿತವಾಗಿ ಪ್ರಗತಿ ಹೊಂದುತ್ತಾ ಇದೆ. ಗುಳಿಗೆಗಳ ಸುರಕ್ಷೆ ಹಾಗೂ ಚಿಕಿತ್ಸೆಯ ಸೌಮ್ಯತೆಯಿಂದಾಗಿ ಭಾರತದಲ್ಲಿ ಈ ಪದ್ಧತಿಯು ಮನೆ ಮಾತಾಗಿದೆ. ಇವರ ಶಿಕ್ಷಣ ಎಷ್ಟು ಅಂತ ಕೇಳಿದ್ರೆ 5.5 ವರ್ಷಗಳ ಅವಧಿಯ ಶಿಕ್ಷಣ. ಹಾಗೆಯೇ MD ಶಿಕ್ಷಣವು 3 ವಿಷಯಗಳಲ್ಲಿ ಇದರಲ್ಲಿ ಲಭ್ಯ ಇರ್ತದೆ. ಇನ್ನೊಂದು ಆಯುರ್ವೇದ ವಿಭಾಗ. ಆಯುಹು ಅಂದ್ರೆ ಆಯುಸ್ಸು, ವೇದ ಅಂದ್ರೆ ಜ್ಞಾನ. 12,000 ವರ್ಷಗಳಿಗೂ ಹೆಚ್ಚು ಹಳೆಯದಾದ ಔಷಧ ಪದ್ಧತಿ ಇದು. ಆಯುರ್ವೇದದಲ್ಲಿನ ಶಸ್ತ್ರಚಿಕಿತ್ಸೆಯ ಕ್ರಮಗಳನ್ನು ಇಂದೂ ಕೂಡ ಆಧುನಿಕ ವೈದ್ಯ ಪದ್ಧತಿಯು ಅನುಸರಿಸುತ್ತಿದೆ. ಛೇದನ, ಭೇದನ, ಲೇಖನ. ಆಯುರ್ವೇದ ಪಿತಾಮಹಾರೆನಿಸಿದ ಚರಕ, ಸುಶ್ರುತರು
ಬರೆದ ಗ್ರಂಥಗಳನ್ನು ಓದಿ ಜೀವನದಲ್ಲಿ ಲಾಭ ಪಡೆದವರು ಹಲವರಿದ್ದಾರೆ.

ಬಾಲ ಚಿಕಿತ್ಸಾ, ಕಾಯ ಚಿಕಿತ್ಸಾ, ಗ್ರಹ ಚಿಕಿತ್ಸಾ, ಊರ್ಧ್ವಾಂಗ ಚಿಕಿತ್ಸಾ, ಶಲ್ಯತಂತ್ರ ಚಿಕಿತ್ಸೆ, ದಂಷ್ಟ್ರ ಚಿಕಿತ್ಸೆ, ಜರಾ ಚಿಕಿತ್ಸೆ, ವೃಷ ಚಿಕಿತ್ಸಾ, ಇವು ಆಯುರ್ವೇದದ 8 ಅಂಗಗಳು. ವನಸ್ಪತಿ ವೃಕ್ಷಲತೆಗಳ ಬಳಕೆಯಿಂದ ಔಷಧಿ ತಯಾರಿಸಲ್ಪಡುತ್ತದೆ. ಆಯುರ್ವೇದ ರೀತಿಯ ಚಿಕಿತ್ಸೆ ಮಾಡಬೇಕಾದರೆ ವ್ಯಾಧಿಗಳ ಲಕ್ಷಣಗಳು, ಅವುಗಳ ಆಶ್ರಯ ಸ್ಥಾನಗಳು, ರೋಗೋತ್ಪತ್ತಿಗೆ ಕಾರಣವಾದ ತ್ರಿದೋಷಗಳು ಅಂದರೆ ವಾತ, ಪಿತ್ತ, ಕಫ, ಇದನ್ನು ಗುರುತಿಸಲಾಗುತ್ತದೆ. ಕೆಲವೊಮ್ಮೆ ಈ ಪದ್ಧತಿಯಲ್ಲಿ ಲಂಘನ ಅಂದರೆ ಉಪವಾಸ ಚಿಕಿತ್ಸೆಯು ಕೂಡ ಹೆಚ್ಚು ಪರಿಣಾಮಕಾರಿ ಆಗಿರುತ್ತದೆ. ಈ ಪದ್ಧತಿಯಲ್ಲಿ ತ್ರಿದೋಷಗಳು, ಪಂಚಭೂತಗಳು, ಷಡ್ರಸಗಳು, ಸಪ್ತ ಧಾತುಗಳು, ಶೀತ ಉಷ್ಣಗಳೆಂಬಂತಹ ವಿಪಾಕ ಮತ್ತು ಪ್ರಭಾವಗಳನ್ನು ವೈದ್ಯನಾದವ ಅರಿತಿರಬೇಕು. ಚಿಕಿತ್ಸೆ ಮಾಡಲು ರಸ, ಉಪರಸಗಳು, ಧಾತು, ಉಪಧಾತು ಮತ್ತು ವನಸ್ಪತಿಗಳನ್ನು ಉಪಯೋಗಪಡಿಸಿಕೊಳ್ಳುವ ರೀತಿಯನ್ನು ಅರಿತಿರಬೇಕು. ಬ್ರಾಹ್ಮಿ, ಆಮಲಕಿ, ಶಿಗುರು, ಅಗ್ನಿಮಂತ, ನಿರ್ಗುಂಡಿ ಮುಂತಾದ 150 ಬಗೆಯ ಗಿಡಮೂಲಿಕೆಗಳನ್ನು ಬಳಸ್ತಾರೆ. ಇದರಲ್ಲಿ ರೋಗ ಗುಣಪಡಿಸುವಂತಹ ಅಂಶಗಳು, ಗಿಡಮೂಲಿಕೆ, ಔಷಧಿಗಳ ಬಳಕೆ, ಬಾಹ್ಯ ಸಿದ್ಧತೆಗಳು, ಆಹಾರ ಪದ್ಧತಿಯನ್ನು ಸಾಮಾನ್ಯವಾಗಿ ಅವಲಂಬಿಸಿಕೊಂಡಿರುತ್ತದೆ. ಶ್ಲೋಕ ರೂಪವಾಗಿ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯಮನಃ ಸ್ವಸ್ಥ ಇತ್ಯಭಿಧೀಯತೆ. ಆಯುರ್ವೇದ ವೈದ್ಯಶಾಸ್ತ್ರಕ್ಕೆ ವಾಗ್ಭಟ, ಧನ್ವಂತರಿ, ನಾಗಾರ್ಜುನ, ಪತಂಜಲಿ, ಆತ್ರೇಯ ಮುಂತಾದ ವೈದ್ಯಶಾಸ್ತ್ರಜ್ಞರು, ದೇಹರಚನಾ ಶಾಸ್ತ್ರಗಳನ್ನು ಬಲ್ಲವರು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಜೇನುತುಪ್ಪ, ಕಹಿಬೇವು, ತುಪ್ಪ, ಕಾಳುಮೆಣಸು, ಅರಿಶಿನ, ಸೌತೆಕಾಯಿ, ಬಾಳೆದಿಂಡು, ನೆಲ್ಲಿಕಾಯಿ ಆಯುರ್ವೇದದ ಪ್ರಕಾರದ ಅತ್ಯುತ್ತಮವಾದಂತಹ ಆಹಾರಗಳು. ಈ ಪದ್ಧತಿಯ ಚಿಕಿತ್ಸೆಗಳು ಕೇವಲ ರೋಗ ಲಕ್ಷಣಗಳನ್ನು ನಿಗ್ರಹಿಸುವ ಬದಲು ಸಮಸ್ಯೆಯ ಮೂಲ ಕಾರಣವನ್ನು ಕೂಡ ಗುರಿಯಾಗಿ ಶುಶ್ರೂಷೆಯನ್ನು ನಡೆಸುತ್ತದೆ. ಲೋಹಗಳು, ಖನಿಜಗಳು, ಗಿಡಮೂಲಿಕೆಗಳನ್ನು ಸಂಯೋಜಿಸಿ ಗುಳಿಗೆಗಳು, ಮಾತ್ರೆಗಳು ಮತ್ತು ವಿವಿಧ ಬಣ್ಣಗಳು, ಪರಿಮಳಗಳ ಪುಡಿಗಳ ರೂಪದಲ್ಲಿ ಔಷಧಿಯಾಗಿ ಬಳಕೆಯಾಗುತ್ತದೆ. ಇನ್ನು ಆಕ್ಯುಪಂಕ್ಚರ್, ಬಾಡಿ ಮಸಾಜ್, ಧ್ಯಾನ, ಉಸಿರಾಟದ ವ್ಯಾಯಾಮಗಳು ಒಂದು ಬಗೆಯ ಚಿಕಿತ್ಸೆಗಳೇ ಹೌದು. ಅಕ್ಟೋಬರ್ 29 ಆಯುರ್ವೇದ ದಿನಾಚರಣೆ ಆಚರಿಸಲ್ಪಡುತ್ತದೆ. ಪ್ರಾಚೀನ ಕಾಲದಿಂದಲೂ ಆಯುರ್ವೇದ ವೈದ್ಯಶಾಸ್ತ್ರವು ಜನಪ್ರಿಯವಾಗಿದೆ. ಪಂಡಿತರು ಕುಶಲಿಗರಾಗಿದ್ದು ತಂದೆಯಿಂದ ಮಕ್ಕಳಿಗೆ ಮಾತ್ರ ಮುಂದುವರಿಯುವಂತಹ ಪರಂಪರೆಯೂ ಇತ್ತು. ಆದರೆ ಈಗ ಈ ಪದ್ಧತಿಯಲ್ಲಿಯೂ ಪದವಿ ಗಳಿಸಿದವರು ಚಿಕಿತ್ಸೆ ನಡೆಸಲು ಅರ್ಹರಾಗಿರುತ್ತಾರೆ. ಇನ್ನೊಂದು ಯುನಾನಿ ಪದ್ಧತಿ, ಇದರ ಪದದ ಅರ್ಥ ಗ್ರೀಕ್. ಈ ಪದ್ಧತಿಯ ಮೊದಲ ವೈದ್ಯರು ಭಾರತೀಯರು, ಮುಂದೆ ಮುಸ್ಲಿಂ ವೈದ್ಯರು ಅದನ್ನು ಅಭಿವೃದ್ಧಿಪಡಿಸಿದರು. ಯುನಾನಿ ಔಷಧವು ಕಫ, ರಕ್ತ, ಹಳದಿ ಪಿತ್ತರಸ, ಕಪ್ಪು ಪಿತ್ತರಸಗಳ ಸಮತೋಲನವನ್ನು ಆಧರಿಸಿದೆ. ಈ ಪದ್ಧತಿಯಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಎಂದು ನಂಬಲಾಗಿದೆ. ವೈದ್ಯಕೀಯ ಅಭ್ಯಾಸವು ಅಂಗರಚನಾಶಾಸ್ತ್ರ ಮತ್ತು ಶರೀರಶಾಸ್ತ್ರ ಹಾಗೆ ಕಾಯಿಲೆಗಳ ಬಗ್ಗೆ ವಿವರವಾದ ಜ್ಞಾನವನ್ನು ಬಯಸುತ್ತದೆ. ವಿವಿಧ ಖಾಸಗಿ ಪ್ರತಿಷ್ಠಾನಗಳು ಯುನಾನಿ ಔಷಧಗಳ ಸಂಶೋಧನೆ ಮತ್ತು ಉತ್ಪಾದನೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದೆ. ಇದರಲ್ಲಿ ಹಮ್ದರ್ದ್ ಫೌಂಡೇಶನ್ ಕೂಡ ಯುನಾನಿ ಸಂಶೋಧನಾ ಸಂಸ್ಥೆಯನ್ನು ನಡೆಸುತ್ತದೆ. ಸಾಮಾನ್ಯವಾಗಿ ಹಕೀಮರು ಯುನಾನಿ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನು ಮಾಡ್ತಾರೆ. ರೋಗ ತಗಲಿರುವ ಭಾಗಗಳನ್ನು ಸ್ಪರ್ಶಿಸಿ ಕೊಬ್ಬಿನ ಅಂಶವನ್ನು ಅಳೆದು ಚರ್ಮದ ಬಣ್ಣ ಹಾಗೂ ವಾಸನೆಯನ್ನು ಅವಲೋಕಿಸಿ ರಕ್ತ, ಬೆವರು, ಮೂತ್ರ, ಮಲಗಳ ಪರೀಕ್ಷೆ ನಡೆಸಿ ರೋಗ ನಿರ್ಧಾರ ಮಾಡುವರು. ಎಲ್ಲಕ್ಕೂ ಮೊದಲು ನಾಡಿ ನೋಡಿ ರೋಗದ ವಿಶಿಷ್ಟ ಸ್ವರೂಪವನ್ನು ಅವರು ಸಾಮಾನ್ಯವಾಗಿ ಪತ್ತೆ ಹಚ್ಚುತ್ತಾರೆ. ಯುನಾನಿ ವ್ಯವಸ್ಥೆಯು ವಿವಿಧ ಗಿಡಮೂಲಿಕೆಗಳು, ಖನಿಜ ಮತ್ತು ಪ್ರಾಣಿ ಮೂಲಗಳಿಂದ ಪಡೆದ 2000 ಹೆಚ್ಚು ಔಷಧಗಳಿಂದ ಸಮೃದ್ಧವಾಗಿದೆ. ಔಷಧಗಳು ಸ್ವಲ್ಪ ದುಬಾರಿಯಾಗಿದೆ, ಹಾಗಾಗಿ ಕೆಲವೊಮ್ಮೆ ಪರಿಣಾಮಕಾರಿ ಚಿಕಿತ್ಸೆಗೆ ಅಡ್ಡಿಯಾಗುವುದು ಇದೆ. ಭಾರತದಲ್ಲಿ 50 ಹೆಚ್ಚು ಈ ಪದ್ಧತಿಯ ಶಿಕ್ಷಣವನ್ನು ನೀಡುವ ಕಾಲೇಜುಗಳು, ಭಾರತದಾದ್ಯಂತ ಅನೇಕ ಸಂಶೋಧನಾ ಸಂಸ್ಥೆಗಳು ಕೂಡ ಇವೆ. ಭಾರತವು ಅತಿ ಹೆಚ್ಚು ಸಂಖ್ಯೆಯ ಯುನಾನಿ ವೈದ್ಯಕೀಯ ವೃತ್ತಿಪರರನ್ನು ಹಾಗೂ ಔಷಧ ತಯಾರಿಕಾ ಘಟಕಗಳನ್ನು ಹೊಂದಿದೆ. ಪ್ರಕೃತಿ ಚಿಕಿತ್ಸಾ ಪದ್ಧತಿ ಅಥವಾ ನ್ಯಾಚುರೋಪತಿ, ಈ ಪದ್ಧತಿಯಲ್ಲಿ ನೈಸರ್ಗಿಕವಾದ ಬಗೆಯನ್ನು ವಿವರಿಸಲಾಗಿದೆ. ದೇಹದ ಅತಿ ಮುಖ್ಯವಾದ ಗುಣಪಡಿಸುವ ಗುಣ ಹಾಗೂ ತನ್ನನ್ನು ತಾನು ನಿಭಾಯಿಸುವ ಶಕ್ತಿಯ ಮೇಲೆ ಅವಲಂಬಿತವಾಗಿರುವ ಪರ್ಯಾಯ ಚಿಕಿತ್ಸಾ ಪದ್ಧತಿ. ಔಷಧಗಳ ಅತ್ಯಲ್ಪ ಬಳಕೆ, ಆಹಾರ ಮತ್ತು ಜೀವನ ಕ್ರಮಗಳ ಬಗೆಗಿನ ಮಾರ್ಗದರ್ಶನ ನೈಸರ್ಗಿಕ ಚಿಕಿತ್ಸಾ ಕ್ರಮವಾಗಿರುತ್ತದೆ. ಲಸಿಕೆಗಳನ್ನು ಈ ಪದ್ಧತಿಯಲ್ಲಿ ವಿರೋಧಿಸುತ್ತಾರೆ. ಪ್ರಕೃತಿ

ವ್ಯಕ್ತಿ ಚಿಕಿತ್ಸೆಯಲ್ಲಿ ಜಲ ಚಿಕಿತ್ಸೆ, ಗಿಡಮೂಲಿಕೆ, ಔಷಧಗಳ ಪದ್ಧತಿಗಳನ್ನು ಅನುಸರಿಸುವುದರೊಂದಿಗೆ ಅತಿ ಆಹಾರ ಸೇವನೆ, ಟೀ, ಕಾಫಿ ಮತ್ತು ಮದ್ಯಪಾನ ಸೇವನೆಯ ನಿಷೇಧ ಒಳಗೊಂಡ ಕಟ್ಟುಪಾಡುಗಳು ಇರುತ್ತವೆ. ಈ ಪದ್ಧತಿಯಲ್ಲಿ ನೈತಿಕ ನಡವಳಿಕೆಯ ಕ್ರಮಗಳನ್ನು ವಿವರಿಸಲಾಗಿದೆ. ಯಾವಾಗಲೂ ರೋಗಿಗಳಿಗೆ ಕಡಿಮೆ ಅಪಾಯವಿರುವ ಹಾಗೂ ಅತ್ಯಂತ ಪರಿಣಾಮಕಾರಿಯಾದ ಚಿಕಿತ್ಸಾ ಕ್ರಮವನ್ನು ಅನುಸರಿಸಬೇಕು ಎಂಬುದು ಅವರ ಸೂಚನೆ. ಮನುಷ್ಯನಲ್ಲಿರುವ ಸ್ವಾಭಾವಿಕ ಶಕ್ತಿಯನ್ನು ಗುರುತಿಸಿ ಅದನ್ನು ಹೆಚ್ಚಿಸಬೇಕು. ಕಾಯಿಲೆಗಳನ್ನು ಗುರುತಿಸುವುದರ ಜೊತೆಗೆ ಅದರ ಹಿಂದಿನ ಕಾರಣಗಳನ್ನೂ ಕಂಡುಹಿಡಿದು ಅವುಗಳನ್ನು ನಿವಾರಿಸಬೇಕು. ರೋಗಿಗಳಿಗೆ ಅವರ ಹೊಣೆಗಾರಿಕೆಯನ್ನು ಹೆಚ್ಚುವಂತೆ ಪ್ರೋತ್ಸಾಹಿಸಬೇಕು. ರೋಗವನ್ನು ವೈಯಕ್ತಿಕ, ಸಮುದಾಯ ಹಾಗೂ ಮಾನವ ಸಮಷ್ಟಿಯ ಹಂತದಲ್ಲಿ ತಡೆಗಟ್ಟುವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಪ್ರಕೃತಿ ಚಿಕಿತ್ಸಕ ಔಷಧಿಗಳೆಂದರೆ ಬಟಾನಿಕಲ್ ಮೆಡಿಸಿನ್, ಜೀವಸತ್ವ, ಖನಿಜಗಳು ಹಾಗೂ ಅಲರ್ಜಿ ವಿರುದ್ಧದ ಚಿಕಿತ್ಸೆಗಳು. ಪ್ರಕೃತಿ ಚಿಕಿತ್ಸಕರು ತಮ್ಮನ್ನು ಹೊಸ ಸಂಶೋಧನೆಗಳಿಗೆ, ನವೀನ ವೈದ್ಯಕೀಯ ತತ್ವಗಳ ಆವಿಷ್ಕಾರಗಳಿಗೆ ಅಳವಡಿಸಿಕೊಳ್ಳುವ ಕಾರಣ ಅವರಿಗೆ ವೃತ್ತಿಯಲ್ಲಿ ವಿಶೇಷವಾದಂತಹ ಮನ್ನಣೆ ಇದೆ. ಭಾರತದಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನದ ಪದವಿಯನ್ನು ನೀಡುವ 5.5 ವರ್ಷ ಅವಧಿಯ ಕೋರ್ಸ್ ಇದೆ. ದೇಶದಲ್ಲಿ ಒಟ್ಟು 11 ಕಾಲೇಜುಗಳಿವೆ. ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯದ ಆಯುಷ್ ಇಲಾಖೆಯ ಅಡಿಯಲ್ಲಿ ಭಾರತೀಯ ವೈದ್ಯ ಪದ್ಧತಿಗಳಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗವನ್ನು ವಿಂಗಡಿಸಲಾಗಿದೆ. ನಿಜವಾದ ಪ್ರಕೃತಿ ಚಿಕಿತ್ಸಾ ವಿಧಾನವು ಆಧುನಿಕ ವೈದ್ಯಶಾಸ್ತ್ರಕ್ಕೆ ಪರ್ಯಾಯವಲ್ಲದ ಆದರೆ ಪೂರಕವಾದಂತಹ ಚಿಕಿತ್ಸಾ ಕ್ರಮವೆಂದು ಪರಿಗಣಿಸಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಯಾವುದೇ ಅಸೌಖ್ಯತೆಗೂ ಕೂಡ ವೈದ್ಯರು ಮಿಕ್ಸ್ಚರ್ ಬಾಟಲ್ನಲ್ಲಿ ಪ್ರಮಾಣಬದ್ಧ ಔಷಧಿಯನ್ನು ನೀಡುತ್ತಾ ಇದ್ರು. ಹೆಚ್ಚೇಕೆ, ಎಲ್ಲ ರೋಗಗಳಿಗೂ ಅಡುಗೆ ಕೋಣೆಯಲ್ಲಿರುವ ವಸ್ತುಗಳೇ ಔಷಧಿ ಆಗುತ್ತಾ ಇತ್ತು. ಈಗ ಅವುಗಳ ಬಳಕೆ ಕಡಿಮೆ ಆಗಿದೆ. ಕುಟುಂಬ ವೈದ್ಯ ಪದ್ಧತಿ ಇತ್ತು. ರೋಗಿ ಒಂದು ಕುಟುಂಬದಲ್ಲಿ ಒಬ್ಬನಾದರೂ ಮನೆಯವರೆಲ್ಲರ ಪರಿಚಯ, ಸ್ಥಿತಿಗತಿ, ಆರೋಗ್ಯದ ವಿಚಾರಗಳು ಅದು ವೈದ್ಯನಿಗೆ ತಿಳಿದಿತ್ತು. ಈಗ ಸ್ವಲ್ಪವೇ ಅಸೌಖ್ಯತೆ ಇದ್ದರೂ ಕೂಡ ಧೈರ್ಯ ಸಾಲದೆ ವಿಶೇಷ ಪರಿಣತರ ಕಡೆಗೆ ಸಾಗಿ ಅವರು ಹೇಳಿದ ಎಲ್ಲಾ ಬಗೆಯ ಪರೀಕ್ಷೆಗಳನ್ನು ಅಂದರೆ ಟೆಸ್ಟ್ ಮಾಡಿಸಿ ಕೊನೆಯಲ್ಲಿ ಸಾಮಾನ್ಯ ನೆಗಡಿ ಎಂಬ ಸತ್ಯ ಗೋಚರ ಆಗುತ್ತದೆ. ಅಲ್ಲಿಗೆ ಹಣ ಮಾತ್ರ ಅಪವ್ಯಯ ಆಗ್ತಾ ಹೋಗುತ್ತದೆ. ಒಂದು ಚಿಕ್ಕ ಗಾಯಕ್ಕೆ ಹಿಂದೆ ತೆಂಗಿನೆಣ್ಣೆ ಮತ್ತು ಅಮ್ಮನ ಪ್ರೀತಿಯ ಅಪ್ಪುಗೆ ಅಷ್ಟೇ ಚಿಕಿತ್ಸೆ ಆಗ್ತಾ ಇತ್ತು, ಔಷಧ ಆಗ್ತಾ ಇತ್ತು. ಆದರೆ ಈಗ ಹಾಗಲ್ಲ. ವೈದ್ಯರು ರೋಗಿಗಳೊಂದಿಗೆ ಭಾವನಾತ್ಮಕವಾಗಿ ಸ್ಪಂದಿಸಿದಾಗ ಮಾತ್ರ ಶುಶ್ರೂಷೆ ಸರಿದಾರಿಯಲ್ಲಿ ಸಾಗುತ್ತದೆ. ರೋಗಿಗಳು ಅನಾವಶ್ಯಕ ಪ್ರಶ್ನೆಗಳನ್ನು ಕೇಳಿದರೆ ಕೆಲವೊಮ್ಮೆ ವೈದ್ಯರು ಕೂಡ ಸಿಟ್ಟಿಗೇಳುತ್ತಾರೆ. ವೈದ್ಯನಾಗಲಿ ರೋಗಿಯಾಗಲಿ ದೈಹಿಕ ಮಾನಸಿಕ ಸೌಖ್ಯದೆಡೆಗೆ ದೃಷ್ಟಿ ಹರಿಸಿದರೆ ಅದು ಒಳಿತಾದೀತು. ವೈದ್ಯರು ಸಮಾಜದ ಆರೋಗ್ಯ ಮತ್ತು ಯೋಗಕ್ಷೇಮದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಅವರಲ್ಲಿ ಅಸಾಧಾರಣ ಕೌಶಲ್ಯವಿರುತ್ತದೆ. ಉತ್ತಮ ನಾಯಕತ್ವ ಹೊಂದಿದವರು, ಪ್ರಾಮಾಣಿಕವಾಗಿ ಚಿಕಿತ್ಸೆ ನೀಡುವವರು. ವೈದ್ಯೋ ನಾರಾಯಣ ಹರಿಹಿ, ಅಂದರೆ ವೈದ್ಯರು ದೇವರ ಸಮಾನರು. ಒಬ್ಬ ವೈದ್ಯ ತಾಯಿ, ತಂದೆ, ಗುರು ಪಾತ್ರಗಳಲ್ಲಿ ನಿಂತು ಉಪಚರಿಸುವವರು. ಧ್ಯಾನ ವಿದ್ಯೆಯನ್ನು ಅಭ್ಯಸಿಸಿ ಆತ್ಮಾನುಬಂಧವನ್ನು ಹೊಂದಿರುವವರು. ವೈದ್ಯರೆಂದರೆ ನಮ್ಮನ್ನೆಲ್ಲ ಭುವಿಗಳಿಸಿದ ಭಗವಂತನಷ್ಟೇ ಶ್ರೇಷ್ಠರು. ಆತ್ಮೀಯವಾಗಿ ಸಂವಹನ ಮಾಡಿ ಅರ್ಧ ಕಾಯಿಲೆಯನ್ನು ಮಾತಿನಿಂದಲೇ ಗುಣಪಡಿಸಬಲ್ಲವರು. ವೈದ್ಯರನ್ನು ಸಾಕ್ಷಾತ್ ಧನ್ವಂತರಿ ಎಂದು ಕೂಡ ಹೇಳಬಹುದು. ದಿನಕ್ಕೊಂದು ಬಗೆಯ ಚಿಕಿತ್ಸೆಯ ಅನ್ವೇಷಣೆ ಮಾಡುವರು. ಮನೆಯಲ್ಲೆಷ್ಟೇ ಸಮಸ್ಯೆಗಳಿದ್ದರೂ ರೋಗಿಗಳಿಗಾಗಿಯೇ ಸ್ಪಂದಿಸುವವರು. ಆಹಾರ ಸೇವನೆಯನ್ನು ಕೆಲವೊಮ್ಮೆ ಲೆಕ್ಕಿಸದೆ ಚಿಕಿತ್ಸೆ ಮಾಡ್ತಾ ಇರ್ತಾರೆ. ಭಗವಂತನನ್ನು ಭವರೋಗ ವೈದ್ಯನೆಂದು ನಂಬಿದ ಸನಾತನ ಸಂಸ್ಕೃತಿ ನಮ್ಮದು. ಜೀವ ಕೊಡುವವರು ತಂದೆ ತಾಯಿಗಳಾದರೆ ಜೀವ ತೊಂದರೆಗೆ ಸಿಲುಕಿದಾಗ ಪುನರ್ಜನ್ಮ ಕೊಡುವವರು ವೈದ್ಯರು. ಗೌರವಕ್ಕೆ ಅರ್ಹವಾದ ಕೆಲವೇ ವೃತ್ತಿಗಳಲ್ಲಿ ಅಗ್ರಗಣ್ಯವಾದದ್ದು ವೈದ್ಯ ವೃತ್ತಿ. ಸಮಾಜದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ರೋಗಿಗಳ ಯೋಗಕ್ಷೇಮಕ್ಕಾಗಿ ಜೀವನವನ್ನೇ ಮುಡಿಪಾಗಿಡುತ್ತಾರೆ. ವೈದ್ಯಕೀಯ ವಿಜ್ಞಾನವನ್ನು ಅರ್ಥೈಸಿಕೊಳ್ಳುತ್ತಾ ರೋಗಿಗಳ ಸ್ಥಿತಿಗೆ ತಕ್ಕಂತೆ ಚಿಕಿತ್ಸೆ ನೀಡಲು ತಮ್ಮ ಜ್ಞಾನವನ್ನು ಬಳಸಿಕೊಳ್ಳುತ್ತಾರೆ. ಅವರ ಕೊಡುಗೆಗಳು ಮತ್ತು ಅವಿಶ್ರಾಂತ ಪ್ರಯತ್ನಗಳನ್ನು ಜೀವ ಸಂಕುಲ ಎಂದೂ ಮರೆಯದು. ವೈದ್ಯರು ದೇಶ ಕಾಯುವ ಸೈನಿಕರಂತೆ ಜೀವಗಳನ್ನು ಉಳಿಸುವ ಸೈನಿಕರು. ಕರ್ತವ್ಯ ನಿರತರಾಗುತ್ತಾ ಕೆಲವೊಮ್ಮೆ ತಮ್ಮ ಜೀವಗಳನ್ನೂ ಅಪಾಯ ಸಿಲುಕಿಸಿಕೊಳ್ಳುವುದುಂಟು. ಮಾನವ ಆರೋಗ್ಯಕ್ಕೆ ಅವರ ಕೊಡುಗೆ ನಿರೀಕ್ಷೆಗೆ ಮೀರಿದ್ದು. COVID-19, ಪ್ಲೇಗ್, ಫ್ಲೂ, ಏಡ್ಸ್, ಎಬೋಲಾದಂತಹ ಸಾಂಕ್ರಾಮಿಕ ರೋಗಗಳು ಉಂಟಾದಾಗ ಮೊದಲು ರೋಗಿಗಳ ಸೇವೆ ಮಾಡಿದವರು ಯಾರು ಕೇಳಿದ್ರೆ? ವೈದ್ಯರು, ದಾದಿಯರು. ಇಂತಹ ದೇವಮಾನವರನ್ನು ವಂದಿಸುವುದು, ಗೌರವಿಸುವುದು ಅತೀ ಅಗತ್ಯ. ಜುಲೈ 1 ದೇಶದಾದ್ಯಂತ
ರಾಷ್ಟ್ರೀಯ

0: ವೈದ್ಯರ ದಿನ ಎಂದು ಆಚರಿಸಲಾಗುತ್ತದೆ. ವೈದ್ಯರ ರಾಷ್ಟ್ರೀಯ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ, ಅವರ ಸಮರ್ಪಣೆಯನ್ನು ಗೌರವಿಸುವುದು, ಅವರ ಕೊಡುಗೆಗಳನ್ನು ಗುರುತಿಸುವುದು, ಕೃತಜ್ಞತೆಗಳನ್ನು ವ್ಯಕ್ತಪಡಿಸುವುದು, ಸಹಯೋಗವನ್ನು ಬೆಳೆಸುವುದು. ಪಶ್ಚಿಮ ಬಂಗಾಳದ ಮೊದಲ ಮುಖ್ಯಮಂತ್ರಿ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರು ವೈದ್ಯಕೀಯ ರಂಗಕ್ಕೆ ನೀಡಿದ ವಿಶೇಷ ಕೊಡುಗೆಯನ್ನು ಸ್ಮರಿಸಿಕೊಳ್ಳುತ್ತಾ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನವೆಂದು ಸಮಾಜ ಆಚರಿಸ್ತಾ ಇದೆ. ಅವರು ಜನರಿಗಾಗಿ ತಮ್ಮ ಜೀವನವನ್ನು ಅರ್ಪಿಸಿದವರು, ಅನೇಕರಿಗೆ ಚಿಕಿತ್ಸೆ ನೀಡಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾದವರು. ಹಾಗಾಗಿ ಪ್ರತಿ ವರ್ಷ ಜುಲೈ 1 ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಸಲ್ಲಿಸಿದವರನ್ನು ಗೌರವಿಸುವುದು, ಆದರಿಸುವುದು, ಸನ್ಮಾನಿಸುವುದು ಆದ್ಯ ಕರ್ತವ್ಯವೇ ಹೌದು. ಸಾಮಾನ್ಯವಾಗಿ ಆರೋಗ್ಯ ಸಂಸ್ಥೆಗಳು ಈ ಕಾರ್ಯವನ್ನು ನಿರ್ವಹಿಸುತ್ತದೆ. 1991 ಮೊತ್ತ ಮೊದಲ ಬಾರಿ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗಿತ್ತು. ಜೀವ ಸಂಕುಲಗಳಿಗೆ ಪುನರ್ಜನ್ಮ ನೀಡುವ ವೈದ್ಯ ಸಮುದಾಯದವರಿಗೆ ವಿಶೇಷ ಗೌರವವನ್ನು ನೀಡಲಾಗುತ್ತದೆ. ರಾಷ್ಟ್ರೀಯ ವೈದ್ಯರ ದಿನವನ್ನು ಹೀಗೂ ಆಚರಿಸಬಹುದು. ಆರೋಗ್ಯ ಸೇವಾ ದತ್ತಿ ಸಂಸ್ಥೆಗಳಿಗೆ ದೇಣಿಗೆ ನೀಡುವುದು, ಆನ್ಲೈನ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು, ವೃತ್ತಿಪರರಿಗೆ ಮೆಚ್ಚುಗೆಯನ್ನು ಸೂಚಿಸುವುದು, ವೈದ್ಯರ ಮಹತ್ವ ಮತ್ತು ಪಾತ್ರಗಳ ಬಗ್ಗೆ ಶ್ಲಾಘಿಸುವುದು, ಸಂಘ ಸಂಸ್ಥೆಗಳು ಸಮ್ಮಾನ ಕಾರ್ಯಕ್ರಮಗಳನ್ನು ಆಯೋಜಿಸುವುದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು. ಪ್ರತಿ ವರ್ಷ ಭಾರತೀಯ ವೈದ್ಯಕೀಯ ಸಂಘವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಆಚರಿಸ್ತಾ ಇದೆ. ಪ್ರತಿಯೊಬ್ಬ ಭಾರತೀಯನು ದೇಶದ ಪ್ರಜೆಗಳ ಆರೋಗ್ಯಕ್ಕಾಗಿ ಜೀವನವನ್ನೇ ಮುಡಿಪಾಗಿಟ್ಟ ವೈದ್ಯರು, ಆರೋಗ್ಯ ವೃತ್ತಿಪರರಿಗೆ ವಿಶೇಷ ಗೌರವ ಸಲ್ಲಿಸುತ್ತಾನೆ. ನಾವೆಲ್ಲರೂ ಅವರಿಗೆ ಕೃತಜ್ಞರಾಗಬೇಕು. ಅಂತಹ ತಜ್ಞರ ಬಗ್ಗೆ ಹೆಮ್ಮೆ ಪಡಬೇಕು. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ದಿನಗಳಂದು ಈ ಕ್ಷೇತ್ರಕ್ಕೆ ಗೌರವ ಸಲ್ಲಿಸಲ್ಪಡುತ್ತದೆ. ಪ್ರತಿ ವರ್ಷ ಹೊಸ ಥೀಮ್ನೊಂದಿಗೆ ರಾಷ್ಟ್ರೀಯ ವೈದ್ಯರ ದಿನ ಆಚರಿಸಲ್ಪಡುತ್ತದೆ. 2021 ಶ್ರೀ ನರೇಂದ್ರ ಮೋದಿಯವರು ವೈದ್ಯಕೀಯ ಸಮುದಾಯಕ್ಕೆ ಶುಭ ಕೋರುತ್ತಾ COVID-19 ಕಾಲದಲ್ಲಿನ ವೈದ್ಯರ ಕಾರ್ಯವನ್ನು ವಿಶೇಷವಾಗಿ ಶ್ಲಾಘಿಸಿ ಗೌರವಿಸಿ ಅಭಿನಂದಿಸಿದ್ದಾರೆ. ನಮ್ಮ ವೈದ್ಯರು ನಮ್ಮ ಯೋಗಕ್ಷೇಮದ ರಕ್ಷಕರಾಗಿ, ನಮ್ಮ ದೇಹ ಮತ್ತು ಮನಸ್ಸಿನ ನೋವುಗಳನ್ನು ಗುಣಪಡಿಸುವ ದೀಪಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮನ್ನೆಲ್ಲ ಆರೋಗ್ಯವಾಗಿಡಲು ಪಣತೊಟ್ಟು ಶ್ರಮಿಸಿದ ನಿಮಗಿದೋ ಅನಂತ ನಮನಗಳು. ವೈದ್ಯ ಸಮುದಾಯದ ಅನನ್ಯ, ಅದ್ಭುತ, ಅಪ್ರತಿಮ, ಅಪೂರ್ವ, ಅಖಂಡ, ಅದ್ವಿತೀಯ ಸೇವೆಗಾಗಿ ಮನುಕುಲ ಶಿರಬಾಗಿ ವಂದಿಸುತ್ತದೆ. ಕೃತಜ್ಞತೆಯಿಂದ ನಿಮ್ಮ ಸೇವೆಯನ್ನು ಸ್ಮರಿಸಿಕೊಳ್ಳುತ್ತದೆ. ಒಂದು ಪುಟ್ಟ ಚುಟುಕ: ವೈದ್ಯರು ಅಂದರೆ ದೇವರ ಸಮಾನ, ರೋಗಿಗಳ ಮೇಲಿರುತ್ತದೆ ಅವರ ಗಮನ, ನಡೆಸುವರು ಅವರೊಂದಿಗೆ ಮೃದುವಾದ ಸಂವಹನ, ನೀತಿ ನಿಯಮಗಳು ಅವರಿಗೆ ಸದಾ ಮನನ, ಚಿಕಿತ್ಸೆ ನೀಡುವರು ಎಲ್ಲರಿಗೂ ಸಮಾನ, ಮರುಜನ್ಮ ನೀಡುವ ಅವರಿಗೆ ನಮನ, ವೃದ್ಧಿಸಲಿ ವೈದ್ಯರಲ್ಲಿ ಚಿತ್ತ ಚೇತನದ ಚೈತನ್ಯ.
1: ಇದುವರೆಗೆ ಜಯಶ್ರೀ ಎಸ್ ಹೊಳ್ಳ ಅವರಿಂದ ಜನರಕ್ಷಕರಿಗೊಂದು ನಮನ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
3: ಆಕಾಶವಾಣಿ ಮಂಗಳೂರು, ಸಮಯ 12:30.
4: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15. ಇಂದಿನ ಕಾರ್ಯಕ್ರಮದಲ್ಲಿ ಮಯೋಪಿಯಾ ಕಾರಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ವಸಂತಪ್ಪಯ್ಯ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೆ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15.
3: ಇನ್ನು ಮುಂದೆ 12:35 ಆರೋಗ್ಯ ಕಾರ್ಯಕ್ರಮ.

0: ಕಾರ್ಯಕ್ರಮ ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆ, ಆ ಬಳಿಕ ಹಿರಿಯರಲ್ಲಿ ಮೂಳೆ ಸವೆತ ಕುರಿತು ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ. 1 ಗಂಟೆ 20 ನಿಮಿಷಕ್ಕೆ ಸ್ವರಮಾಧುರ್ಯದಲ್ಲಿ ಬಿಆರ್ ಛಾಯಾ ಹಾಡಿರುವ ಭಕ್ತಿಗೀತೆಗಳು. 1 ಗಂಟೆ 30 ನಿಮಿಷಕ್ಕೆ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಸಂಚಿಕೆಯಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ನಿಮಿತ್ತ ಕಾರ್ಯಕ್ರಮ ಕೇಳುವಿರಿ. 2 ಗಂಟೆ 15 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು. ಕೇಳುಗರೆ, ಈ ಸಂಜೆ 5 ಗಂಟೆಗೆ ಕಾನೂನು ಸಲಹೆ ಕಾರ್ಯಕ್ರಮದ 37ನೆಯ ಸಂಚಿಕೆ, ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಈ ಕುರಿತು ಮಂಗಳೂರಿನ ವಕೀಲರು ಮತ್ತು ನೋಟರಿ ಆಗಿರುವ ಇಸ್ಮಾಯಿಲ್ ಎಸ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ.
1: ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ತೊಂದರೆಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸೌರಭ ಭಟ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
0: ಕೇಳಿದರೆ, ಈ ಸಂಜೆ 6 ಗಂಟೆ 50 ನಿಮಿಷಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಜಾನುವಾರುಗಳ ನಿರ್ವಹಣೆ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಹರಿಣಿ ಕೆಆರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಈ ರಾತ್ರಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೃಷ್ಣ ಪವನ್ ಕುಮಾರ್ ಅವರ ವೇಣುವಾದನ ಪ್ರಸಾರವಾಗಲಿದೆ. ರಾತ್ರಿ 9 ಗಂಟೆ 30 ನಿಮಿಷಕ್ಕೆ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಮತ್ತು ಏಕಲವ್ಯ ಪ್ರಶಸ್ತಿ ಗೆದ್ದಿರುವ ಮೇಘಾ ಗುಗಡ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳುವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವಯಸ್ಸಿನ ತಕ್ಕಂಗೆ ಕೆಲವು ಸಮಸ್ಯೆಗಳು ಶುರುವಾಗ್ತವೆ. ಕೆಲವು ತೀರಾ ಸಣ್ಣವು ಅನಿಸಿದರೆ ಕೆಲವು ಬಹಳ ದೊಡ್ಡವು ಅನಿಸಿಬಿಡಬಹುದು. ಹಾರ್ಟ್ಗೆ ಸಂಬಂಧಿಸಿದಂತೆ, ಕಿಡ್ನಿಗೆ ಸಂಬಂಧಿಸಿದಂತೆ, ಕ್ಯಾನ್ಸರ್ ಆಗಿರಬಹುದು, ಇತ್ಯಾದಿ ಕೆಲವು ಕಾಯಿಲೆಗಳು ಬಹಳ ಆತಂಕವನ್ನು ಸೃಷ್ಟಿ ಮಾಡ್ತವೆ. ಸಣ್ಣವು ಎಂಬುವವು ದೊಡ್ಡದಾಗಬಹುದು. ಉದಾಹರಣೆಗೆ ಕಣ್ಣಲ್ಲಿ ಏನೋ ಒಂದು ಸಣ್ಣ ಕಸ ಬಿದ್ದಿದೆ ಅಂದರೆ ಅದು ಬಿಡು ಸ್ವಲ್ಪ ಹೊತ್ತಾದಮೇಲೆ ಸರಿಯಾಗ್ಬಿಡುತ್ತೆ ಅಂತಂಥೇಳಿ ಎಂಬುದಾಗಲಿ. ಇನ್ನು ಕೆಲವು ಬಹಳ ವಯಸ್ಸಾದಾಗ ಬರುವಂಥ ಕಾಯಿಲೆ, ಆಗ ಅದನ್ನು ಬೇಕಾದರೆ ಸರಿಪಡಿಸ್ಕೊಳ್ಬಹುದು ಎಂಬುವಂಥ ತಾತ್ಸಾರ ಇರಬಹುದು. ಉದಾಹರಣೆಗೆ ಈ ಮಂಡಿ ನೋವುನಂಥವು, ಅದನ್ನು ಅನುಭವಿಸಿದಾಗಲೇ ಅದು ದೊಡ್ಡ ಸಮಸ್ಯೆ ಅಂಥೇಳಿ ಗೊತ್ತಾಗ್ತದೆ. ಆದರೆ ವೈದ್ಯಕೀಯ ಚಿಕಿತ್ಸೆಗಳಿಂದ ಇವೆಲ್ಲವನ್ನು ಎಲ್ಲಿವರೆಗೆ ಅಂತಂದರೆ, ಮಂಡಿ ನೋವಿಗೆ ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡು ಕೂಡ ಆರಾಮವಾಗಿ ಓಡಾಡಿಕೊಂಡು ಇರಬಹುದು ಎಂಬುದೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಎರಡು ಆರೋಗ್ಯದ ವಿಷಯಗಳ ಬಗ್ಗೆ ನಾವು ಮಾಹಿತಿ ಪಡಿತಾ ಇದ್ದೇವೆ. ಒಂದು, ಕಣ್ಣಿನ ಶುಷ್ಕತೆಗೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಎಂಬುದು ಒಂದು. ಇನ್ನೊಂದು, ಹಿರಿಯರಲ್ಲಿ ಕಂಡುಬರುವಂತಹ ಮೂಳೆ ಸವೆತಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಎಂಬುದನ್ನೆಲ್ಲ. ಬನ್ನಿ ಮೊದಲಿಗೆ ಕಣ್ಣಿನ ಶುಷ್ಕ

0: ಅಸ್ವಸ್ಥತೆಯ ಸಮಸ್ಯೆ ಏನು ಮತ್ತು ಇದಕ್ಕೆ ಪರಿಹಾರ ಏನು ಎಂಬುದಾಗಿ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳೋಣ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕಣ್ಣಿನ ತಜ್ಞರು ಮತ್ತು ವಿಜ್ಞಾನಿಗಳು ಆದಂತಹ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ಸಾಮಾನ್ಯವಾಗಿ ಕಣ್ಣಿಗೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆ ಇರುತ್ತೆ, ಅದಕ್ಕೆ ತಕ್ಕ ಶಸ್ತ್ರಚಿಕಿತ್ಸೆನೂ ಮಾಡಬಹುದು, ಚಿಕಿತ್ಸೆನೂ ಕೊಡ್ತೀರಾ, ಅದಕ್ಕೇನೋ ಒಂದು ಉತ್ತಮವಾದಂಥ ಸಲಹೆ ನೀವು ನೀಡ್ತೀರಿ. ಆದರೆ ಈ ಕಣ್ಣಿನಲ್ಲೇ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆ ಇರುತ್ತೆ. ಒಂದು ಏನು ಅಂತಂದರೆ ಡ್ರೈ ಐಸ್, ಕಣ್ಣು ಒಣಗೋದು, ಇದರಿಂದ ಏನು ಸಮಸ್ಯೆ ಇದೆ ಅಂತ ನಮಗೆ ತಿಳಿಬೇಕು.
2: ಈಗ ನಮ್ಮ ಡ್ರೈ ಅಂದ್ರೆ ನಮ್ಮ ಕಣ್ಣಲ್ಲಿ ನೀರಿನ ಅಂಶ ಹಾಕಿರುತ್ತೆ ಅಂದ್ರೆ ಇಟ್ಸ್ ಲೈಕ್ ಎ ಲೂಬ್ರಿಕೆಂಟ್ ತರ. ಅದು ಏನ ಮುಚ್ಚಿ ತೆಗೆಯುವಾಗ ಲೂಬ್ರಿಕೆಂಟ್ ಇಲ್ಲದೆ ಇದ್ರೆ ಅದು ಡ್ರೈ ಆಗುತ್ತೆ, ಇರಿಟೇಟ್ ಆಗುತ್ತೆ. ಇವತ್ತಿನ ಒಂದು ಸಮಸ್ಯೆ ಏನಂದ್ರೆ ನೀರಿನ ಅಂಶ ಇದ್ರೂ ಅದು ಇವಾಪರೇಟ್ ಆಗೋದು ಬಹಳ ಬೇಗ ಆಗುತ್ತೆ. ಯಾಕಾಗತ್ತೆ ಅಂದ್ರೆ ನಮ್ಮ ನೀರಿನ ಅಂಶ ಕ್ವಾಲಿಟಿ ಸರಿ ಇರೋದಿಲ್ಲ. ಕ್ವಾಲಿಟಿ ಯಾಕೆ ಸರಿ ಇರೋದಿಲ್ಲ ಅಂದ್ರೆ ನಮ್ಮ ಇಂಥ ಎನ್ವೈರನ್ಮೆಂಟ್ ಅಲ್ಲಿ ಕೂತಿರ್ತೀವಿ, ಇಕೋಸಿಸ್ಟಮ್ ಅಲ್ಲಿ ತುಂಬಾ ಡ್ರೈ ಇರುತ್ತೆ, ಎಸಿ ಹಾಕಿರ್ತೀವಿ. And we have a lot of other challenges. Simple thing, vitamin D low iddavunge, sunlight hogidavunge, the first thing which shows up is quality of tear film is bad. So, adu na one publish madidvi on paper, low vitamin D causes poor tear films anta. Andre, neevu alli ivattina neevu engineers anna ella avu maatadisidre athwa ಇಂಜಿನಿಯರ್ಸ್ ಅಲ್ಲ ಎಲ್ಲರೂ ನಿಮ್ ವೈಟಮಿನ್ ಡಿ ನೋಡಿದ್ರೆ ಎಲ್ಲರಲ್ಲೂ 10, 7, 8 ಇರುತ್ತೆ, 20, 25 ಇರಬೇಕಾಗಿರೋ. ಅಂದ್ರೆ ನಮ್ ಆಲ್ರೆಡಿ ವಿ ಆರ್ ಲೋ. ವೈಟಮಿನ್ ಡಿ ಹ್ಯಾಸ್ ಅ ವೆರಿ ಬಿಗ್ ಇಂಪ್ಯಾಕ್ಟ್ ಆನ್ ದ ಟಿಯರ್ ಫಿಲ್ಮ್. ಅದೇ ಮೇಜರ್ ಕ್ವಾಲಿಟಿ. ಕ್ವಾಲಿಟಿ ಸರಿ ಇಲ್ಲದೆ ಏನಾಗುತ್ತೆ, ಒಂದು 10-12 ಸೆಕೆಂಡ್ ವೆಯ್ಟ್ ಮಾಡೋ ಅಷ್ಟು ಅದು ಇವಾಪರೇಟ್ ಆಗಬೇಕು. ಇದು 6 ಸೆಕೆಂಡ್ಗೆ ಇವಾಪರೇಟ್ ಆಗುತ್ತೆ ಅಂದ್ರೆ
1: ಇನ್ನಷ್ಟು ಶುಷ್ಕತೆ ಬರುತ್ತೆ
2: ಅಷ್ಟೇ. ಈಗ ನಾವು ಮನೆಯಲ್ಲಿ ಒಂದು ಟ್ಯಾಂಕ್ ಇರುತ್ತೆ, ನೀರನ್ನ ನಾವು ಬೇಕಾಗಿರೋದು ಒಂದ್ ಟ್ಯಾಂಕ್, ಬಟ್ ನಾವು ಡಬಲ್ ಯೂಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲಿಂದ ಬರುತ್ತೆ ನೀರ್, ಎಲ್ಲಿಂದ ಬರುತ್ತೆ? ಸೊ ಸೇಮ್ ಥಿಂಗ್ ಇದಲ್ಲೂ ಹಾಗೆ, ಡಬಲ್ ಪ್ರೊಡಕ್ಷನ್ ಆಗೋದಿಲ್ಲ. ಸೊ ಅದೇನಾಗತ್ತೆ, ಆ ಪ್ರೊಡಕ್ಷನ್ ಮೇಲೆ ಸ್ಟ್ರೆಸ್ ಬೀಳತ್ತೆ, ಆಮೇಲೆ ನಮ್ಗೆ ಇರಿಟೇಟ್ ಆಗೋದು, ಕಣ್ ಕೆಂಪಾಗೋದು. ಆಮೇಲೆ ಇವತ್ತಿನ ಒಂದು ಮೇಜರ್ ಇಶ್ಯೂ ಅಂದ್ರೆ ಡ್ರೈ ಐ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ಕ್ವಾಲಿಟಿ ಆಫ್ ಲೈಫ್. ನಮ್ಮ ಮೂಡ್ ಸ್ವಿಂಗ್ಸ್, ಯು ಫೀಲ್ ಟೈರ್ಡ್, ಇಫ್ ಯು ಆರ್ ನಾಟ್ ಹ್ಯಾಪಿ, ಇದೆಲ್ಲ ಲಿಂಕ್ ಬರುತ್ತೆ. ಸೈಕೋಸೋಷಿಯಲ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಬಿಹೇವಿಯರಲ್ ಮೇಲೆ ಎಫೆಕ್ಟ್ ಆಗುತ್ತೆ.
1: ಒಂದು ಸಣ್ಣ ಏನೋ ಒಂದು ಕೂದಲದ ಒಂದು ಸಣ್ಣ ಏನೋ ಕಸರು ಬಿದ್ದಿದೆ ಅಂತಂದ್ರೆ ಅಯ್ಯೋ ಸಂಜೆವರೆಗೂ ಕೂಡ ನನಗೆ ಇದು ಒಂದು ಹೋಗ್ಬಿಟ್ರೆ ನಾನು ಆರಾಮಾಗಿ ಕುತ್ಕೋಬಲ್ಲೆ, ಆರಾಮ್ ನಿದ್ದೆ ಮಾಡಬಲ್ಲೆ ಅಂತ ಹೇಳ್ತೀವಿ.
2: ಇಮ್ಯಾಜಿನ್ ಮಾಡಿ ಇಡೀ ದಿನ ಅವರು ಲೈಫ್ ಲಾಂಗ್ ಆಗ್ಬೇಕು ಅಂದ್ರೆ
1: ಅದರಲ್ಲಿ ಈ ರೀತಿಯಾಗಿ ಶುಷ್ಕತೆ ಇತ್ತು, ಅದು ಇನ್ನೊಂದು ಯಾವ್ದೋ ಸಮಸ್ಯೆಗೆ ಎಡೆ ಮಾಡಿಕೊಡ್ತದೆ, ನಮ್ಮ ಮಾನಸಿಕ ಸ್ಥಿತಿಯನ್ನೇ ಅದು ಪಲ್ಲಟಗೊಳಿಸುತ್ತೆ ಅಂತಂದ್ರೆ ಬಹಳ ಸಮಸ್ಯೆ. ಈಗ ಅಂದ್ರೆ ಸರಿ, ಕಣ್ಣಿನ ಸಮಸ್ಯೆ ಅಂತಾನೆ ಅನ್ಕೋಬೇಕಾ ಈ ಶುಷ್ಕತೆ ಬಂದಾಗ, ಅಥವಾ ಆ ತೇವದ ಒಂದು ಸಮಸ್ಯೆ ಅನ್ಬೇಕಾ, ಯಾಕೆ ಆಗತ್ತೆ ಇದು?
2: ಇದು ನಮ್ಮ ಕಣ್ಣಿನ ಇದು ಪ್ರಾಬ್ಲಮ್ ಅನ್ನೋದು ಬರೀ ಕಣ್ಣಿನ ಸಂಬಂಧಪಟ್ಟಿದ್ದಲ್ಲ, ಇದು ಇಟ್ಸ್ ಅ ಕಂಪ್ಲೀಟ್ ನಮ್ಮ ಬಾಡಿ ಹೆಲ್ತ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಾವು ಹೆಲ್ತ್ ಸರಿ ಇಲ್ದೇ ಕಣ್ಣೀರ್ ಹೋಗ್ಬಿಡುತ್ತೆ,
1: ಹೌದು.
2: ಆಮೇಲೆ ನೀವು ಕರೆಕ್ಟ್ ಆಗಿ ಹೈಡ್ರೇಟ್ ಮಾಡಲ್ಲ, ನೀರ್ ಕುಡಿಯಲ್ಲ, ಇವತ್ತು ನೀರ್ ಕುಡಿಯೋದೇ ಕಮ್ಮಿ ಜನರಲ್ಲಿ. ದೆನ್ ಯು ಆರ್ ಸ್ವೆಟ್ಟಿಂಗ್, ಔಟ್ಡೋರ್ಸ್ ಇರ್ತೀರಿ, ಇಂಡೋರ್ಸ್ ಅಲ್ಲಿ ನಮ್ಮ ಬಾಡಿ ಹೈಡ್ರೇಷನ್ ಚೇಂಜಸ್ ಇದೆ, ಹ್ಯುಮಿಡಿಟಿ ಇರುತ್ತೆ, ಹ್ಯುಮಿಡಿಟಿದಾಗ ವಾಟರ್ ಇವಾಪರೇಟ್ ಆಗ್ತಾನೆ ಇರುತ್ತೆ, ನಮ್ಗೆ ಗೊತ್ತೇ ಇರೋದಿಲ್ಲ. ಬಾಡಿಯಲ್ಲೇ ನೀರು ಇಲ್ದಿದ್ರೆ ಕಣ್ಗೆಲ್ ಬರುತ್ತೆ, ಸೆಕ್ರೀಟ್ ಆಗ್ತಾ ಇಲ್ಲ. ಹಾಗಿರೋ ಸೆಕ್ರೀಟ್ ಆಗಿರೋ ಕಣ್ಣೀರು ನಾಟ್ ಆಫ್ ದಿ ಗುಡ್ ಕ್ವಾಲಿಟಿ. ಗುಡ್ ಕ್ವಾಲಿಟಿ ಇಲ್ದಿದ್ದಾಗ ಕೆಲವರು ಹೇಳ್ತಾರೆ, ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಬಟ್ ನನ್ನ ಐ ಡೋಂಟ್ ಫೀಲ್ ಫ್ರೆಶ್, ಐ ಫೀಲ್ ವೆರಿ ಟಯರ್ಡ್. ಸೊ ಅದೇನಂದ್ರೆ ನಿಮ್ಮ ನೀರು ಇಟ್ಸ್ ಸಪೋಸ್ ಟು ಬ್ರಿಂಗ್ ಇನ್ ಫ್ರೆಶ್ನೆಸ್ ಟು ಯುವರ್, ಬಟ್ ಇನ್ಸ್ಟೆಡ್ ಆಫ್ ಫ್ರೆಶ್ನೆಸ್ ಇಸ್ ಬ್ರಿಂಗಿಂಗ್ ಯು ಇರಿಟೇಷನ್. ನಾವು ಕಣ್ಣು ಮುಚ್ಕೊಳ್ತಾನೆ ಇರ್ತೀವಿ, ಅಂಡ್ ವಿ ಆಲ್ವೇಸ್ ಅನ್ಹ್ಯಾಪಿ ವಿತ್ ದ ಹೋಲ್ ಸೆಟ್. ಇದು ಅದೇನ್ ಮಾಡುತ್ತೆ, ಇಟ್ ಬಿಕಮ್ ಇರಿಟೇಬಿಲಿಟಿ. ನಾನು ಡ್ರೈ ಐ ಅವ್ರು ನೋಡಿದಾಗ ಎಲ್ಲರೂ ಇರಿಟೇಬಲ್ ತುಂಬಾ, ಎಲ್ಲ ಒಂದು ಚಿಕ್ಕ ಚಿಕ್ಕ ವಿಚಾರಕ್ಕೆ ದೇ ಗೆಟ್ ಇರಿಟೇಟೆಡ್, ಬಟ್ ಎಲ್ಲೋ ಒಂದು ಇರಿಟೇಷನ್ ಇನ್ನೊಂದ್ ಕಡೆಗೆ ಎಲ್ಲೋ ಸ್ಪ್ರೆಡ್ ಆಗುತ್ತೆ.
1: ಡಾಕ್ಟ್ರೆ, ನೀವು ಹೇಳ್ತಾ ಇದ್ರೆ ಈಗ ಕಣ್ಣೀರು ಎಲ್ಲ ಖಾಲಿ ಆಗ್ಬೇಕು, ಮನುಷ್ಯ ಸ್ವಲ್ಪ ನಿರಾಳಾಗ್ತಾನೆ, ದುಃಖ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತೀವಿ.
2: ಇಮೋಷನಲ್ ಟಿಯರ್ಸ್ ಲಿಂಕ್ ಬೇರೆ, ಅದು ಇಟ್ ಇಸ್ ನಾಟ್ ಡ್ರಿಂಕ್ ಟು ದಿ ಥಿಂಗ್. ಕಣ್ಣಲ್ಲಿ ನೀರೇ ಸೆಕ್ರೆಟ್ ಆಗದಿದ್ದವನು ಬಂದು ಕೇಳ್ತಾನೆ, ನಾ ತುಂಬಾ ಅಳ್ತೀನಿ ಬಟ್ ಬೇರೆ ಹೊತ್ತು ನೀರ್ ಇರಲ್ಲ ಅಂತ. ಅದಕ್ಕೆ ಇಮೋಷನಲ್ ಸೆಕ್ರೀಷನ್ ಸಿಂಪಥೆಟಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಕಂಪ್ಲೀಟ್ಲಿ ಬೇರೆ.
1: ಈ ಶುಷ್ಕತೆಗೆ ಇನ್ನಿತರ ಕಾರಣಗಳು, ಈಗ ಒಂದು ನಾವು ಹೊರಗಡೆ ಎಕ್ಸ್ಪೋಸ್ ಆಗಲ್ಲ, ಕೂತಲೇ ಕೂತಿರ್ತೀವಿ, ಮತ್ತು ನೀರು ಕೂಡ ಕುಡಿಯಲ್ಲ ಅಂತೆಲ್ಲ ಹೇಳ್ತಾ ಇದ್ವಿ. ಈಗ ಇನ್ನಿತರ ಕೆಲವು ಸಮಸ್ಯೆಗಳು ನಾವು ಇವತ್ತು ನೋಡ್ತಾ ಇದ್ದೀವಿ ನೋಡಿ, ಸತತವಾಗಿ ಮೊಬೈಲ್ ನೋಡೋದಾಗಲಿ, ಲ್ಯಾಪ್ಟಾಪ್, ಕಂಪ್ಯೂಟರ್ ಇತ್ಯಾದಿ ಬಳಸ್ತೀವಿ, ಮೊದಲೇ ಒಳಗೆ ಕೂತ್ಕೊಳ್ಳೋದು, ಹೊರಗಡೆ ಹೋಗಲ್ಲ, ಡಿ ವಿಟಮಿನ್ ತಗೊಳ್ಳಲ್ಲ, ಈ ಎಲ್ಲ ಅಂಶಗಳು ನಮ್ಮ ಈ ಕಣ್ಣಿನ ಶುಷ್ಕತೆಗೆ ಎಷ್ಟು ಕೊಡುಗೆ ನೀಡಿದ್ದೇವೆ?

0: ಇಲ್ಲ, ಇದೆಲ್ಲರೂ ಒಂದು ನನ್ನ ಪ್ರಕಾರ 70-80%, ಇಟ್ಸ್ ಆಲ್ ಲಿಂಕ್ಡ್. ಒಳಗಡೆ ಹೋಗಲ್ಲ, ಕಣ್ಣಿನ ಮೇಲೆ ಸ್ಟ್ರೆಸ್, ಇನ್ನೂ ಹ್ಯುಮಿಡಿಟಿ, ಎಲ್ಲ ಮನೇಲೂ ಎ ಸಿ ಇರುತ್ತೆ, ಹ್ಯುಮಿಡಿಟಿ ಕಂಟ್ರೋಲ್ ಇರೋದಿಲ್ಲ, ನಾವು ಹೊರಗಡೆನೆ ಹೋಗೋದಿಲ್ಲ, ಸನ್ಲೈಟ್ಗೆ ನಾವು ಎಕ್ಸ್ಪೋಸ್ ಆಗಲ್ಲ, ಆ್ಯಂಡ್ ವಿ ಡೋಂಟ್ ಡ್ರಿಂಕ್ ವಾಟರು, ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜು, ಫುಡ್ಡು, ಹೈ ಇನ್ಸುಲಿನ್ನು, ಪ್ರೀ ಇನ್ಸುಲಿನ್, ಪ್ರೀ ಡಯಾಬೆಟಿಕ್ ಅಂತ ಹೇಳ್ತೀವಿ, ಅವರಲ್ಲಿ ತುಂಬ ಇರುತ್ತೆ ಇದು. ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಇರುವಂತ ಚಾಲೆಂಜಸ್, ಇಟ್ಸ್ ಎ ಹ್ಯೂಜ್ ಬರ್ಡನ್.
1: ಸೊ ಹಾಗಾದ್ರೆ ಈಗ ಪರಿಹಾರ ಅಂತಂದ್ರೆ ಒಂದು ಚಿಕಿತ್ಸೆ, ಯಾವ ಮಾರ್ಗಗಳಿವೆ ಅಂತೀರಾ?
0: ಒಂದು ನಿಮ್ಮ ವೈಟಮಿನ್ ಡಿ ಚೆಕ್ ಮಾಡಿಸ್ಬೇಕು,
1: ಒಂದು.
0: ಎರಡನೇದು ಲೂಬ್ರಿಕೆಂಟ್ಸ್, ಅದು ಡಾಕ್ಟರ್ ಹತ್ರ ಹೋದಾಗ ಕರೆಕ್ಟ್ ಆಗಿ ಲೂಬ್ರಿ, ಇವತ್ತು ಒಳ್ಳೊಳ್ಳೆ ಲೂಬ್ರಿಕೆಂಟ್ಸ್ ಬಂದಿದ್ದಾವೆ. ಇದಕ್ಕೆ ಎಲ್ಲಾರು ಹೇಳ್ತಾರೆ ಎಲ್ಲಾನು ನೀರೇ ಅಲ್ವಾ ಅಂತ, ನೀರಲ್ಲ ಅದು, ಅದಲ್ಲಿ ಇರುವಂತ ಅಂಶಗಳು ಬೇರೆ ಇರ್ತವೆ. ಕೆಲವು ಟೈಮ್ ಟ್ರಹೆಲೋಸ್ ಅಂತ ಹೇಳ್ತೀವಿ, ಕೆಲವದಲ್ಲಿ ಒಮೆಗಾ 3 ಇರ್ತವೆ, ಕೆಲವು ಟೈಮ್ ವಿಟಮಿನ್ ಡಿ ಡ್ರಾಪ್ಸ್ ಬರ್ತವೆ, ಕೆಲವು ಟೈಮ್ ಅಮಿನೋ ಆಸಿಡ್ಸ್ ಇರ್ತವೆ. ಇವೆಲ್ಲ ಡ್ರಾಪ್ಸ್ ಕಣ್ಣಿಗೆ ಏನ್ ಮಾಡುತ್ತೆ, ಇಟ್ ವಿಲ್ ಆಕ್ಟ್ ಲೈಕ್ ಅ ನಾರ್ಮಲ್ ಟಿಯರ್ಸ್. ಅದೊಂದು ಇಂಪಾರ್ಟೆಂಟ್. ಕೆಲವು ಪ್ರೊಸೀಜರ್ಸ್ ಇರ್ತವೆ, ಕಣ್ಣನ್ನ ಗ್ಲಾನ್ಸ್ ಅನ್ನು ಸ್ಟಿಮ್ಯುಲೇಟ್ ಮಾಡುವಂತ ಪ್ರೊಸೀಜರ್ಸ್ ಇರ್ತವೆ. ಈ ತರ ಬೇರೆ ಬೇರೆ ವಿಧಾನಗಳಿದಾವೆ.
1: ಈ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನ ಧರಿಸೋದ್ರಿಂದ ಅಥವಾ ಕಣ್ಣಿನ ಒಂದು ಉತ್ತಮ ಶಸ್ತ್ರಚಿಕಿತ್ಸೆ ಮಾಡಿಸೋದ್ರಿಂದ ಕಣ್ಣಿನ ಪೊರೆ ಆದ್ರ ಚಿಕಿತ್ಸೆ ಆದ ನಂತರ ಕಣ್ಣಿನ ದೃಷ್ಟಿಯಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಮತ್ತು ಉತ್ತಮ ಸ್ಥಿತಿಗೆ ಬರ್ತಾನೆ. ಆವಾಗ ಈ ಡ್ರೈ ಐ ಅಥವಾ ಶುಷ್ಕತೆ ಇದು ಕಮ್ಮಿ ಆಗತ್ತಾ?
0: ಕಮ್ಮಿ ಆಗಲ್ಲ, ಒಂದೊಂದು 3-4 ತಿಂಗಳು ಜಾಸ್ತಿನೇ ಇರುತ್ತೆ. ಯಾಕಂದ್ರೆ ನಾವು ಎನಿ ಸರ್ಜರಿ ಮಾಡಿದ್ರೆ ಕಣ್ಣಲ್ಲಿ ಒಂದು ಸಿಂಪಲ್ ಮಡ್ರಾಸೆ ಆಗಿರುತ್ತೆ, ಹಾಗೆ ಅವನೊಂದು 6 ತಿಂಗಳು ಬೇಕು ಅವ್ನ ಕಣ್ಣು ಡ್ರೈ ನಾರ್ಮಲ್ ಆಗ್ಲಿಕ್ಕೆ, ಬಿಕಾಸ್ ತುಂಬಾ ಇದಿರುತ್ತೆ. ಸೊ ಅದರಿಂದ ಅದಕ್ಕೆ ನಾವು ಆ ಟೈಮಲ್ಲಿ ಏನ್ ಮಾಡ್ತೀವಿ, ಡ್ರಾಪ್ಸ್ ಕೊಟ್ಟಿರ್ತೀವಿ, ಟ್ರೈ ಟು ಮೇಕ್ ಶೋರ್ ದಟ್ ಈಸ್ ಯೂಸಿಂಗ್ ಇಟ್, ಇದನ್ನೆಲ್ಲ ಹಾಕಿ ಬ್ಯಾಲೆನ್ಸ್ ಮಾಡ್ತೀವಿ.
1: ಈ ಐ ಡ್ರಾಪ್ಸ್ ಅದರ ಮಹತ್ವ ಏನು ಈ ದಿಶೆಯಲ್ಲಿ?
0: ಈ ಡ್ರಾಪ್ಸ್ ಅಲ್ಲಿ ಬೇರೆ ಬೇಗದಂತ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅನ್ನೋ ಅಂಶಗಳಿರ್ತವೆ. ಒಮೆಗಾ 3 ಇರ್ಬೋದು, ಅಮಿನೋ ಆಸಿಡ್ಸ್ ಇರ್ಬೋದು, ಟ್ರಹೆಲೋಸ್ ಅನ್ನೋದಿರ್ಬೋದು, ಅಥವಾ ಬೇರೆ ಬೇರೆ ಈ ಇವನ್ ಏನ್ ಮಾಡುತ್ತವೆ, ನಮ್ಮ ಕಣ್ಣಿನ ನೀರಿನಷ್ಟೇ ರಿಪ್ಲೆನಿಶ್ ಮಾಡಲ್ಲ, ಇಟ್ ಆಲ್ಸೋ ಆಕ್ಟ್ಸ್ ಲೈಕ್ ಹೌ ಟು ಸೆಲ್ಸ್ ಅನ್ನ ಹೇಗೆ ಸತ್ತೋಗಿರೋ ಸೆಲ್ ಅನ್ನ ಹೇಗೆ ರಿವೈವ್ ಮಾಡೋದು ಅಂತ ಪ್ಲಾನ್ ಮಾಡುತ್ತೆ.
1: ಹಾಗಾದ್ರೆ ಕಣ್ಣಿನ ಒಂದು ಶುಷ್ಕತೆ ಇದನ್ನು ತಡೆಗಟ್ಟಬೇಕಾದ್ರೆ ನಮ್ಮ ಜೀವನ ಶೈಲಿನಲ್ಲಿ ಬದಲಾವಣೆ ಬೇಕಾ?
0: ಅಬ್ಸಲ್ಯೂಟ್ಲಿ. ನಮ್ಮ ಫಸ್ಟ್ ಮೋರ್ ಪ್ರೊಡಕ್ಟಿವ್ ಲೈಫ್ ಅಂದ್ರೆ ಆಕ್ಟಿವ್ ಲೈಫ್. ಅದು ಆಕ್ಟಿವ್ ಲೈಫ್ ಮಾಡಿದಾಗ ಏನಾಗುತ್ತೆ, ಲಾ ನಮ್ದೊಂದು 20-25% ಪೀಪಲ್ ವಿದೌಟ್ ನಾಲೆಜ್ ದೇ ಆರ್ ಪ್ರೀ ಡಯಾಬೆಟಿಕ್, ಅದನ್ನ ಕಮ್ಮಿ ಮಾಡಬೇಕು. ವೈಟಮಿನ್ ಡಿ ಹೊರಗಡೆ ನಾವು ಎಕ್ಸಸೈಸ್ ಅಥವಾ ಹೊರಗಡೆ ನಾವು ವಿಟಮಿನ್ ಡಿ ಅಲ್ಲಿ ಕೂತ್ರೆ ವಿಟಮಿನ್ ಡಿ ವಿಲ್ ಇಂಪ್ರೂವ್, ಅದನ್ನು ಇಂಪ್ರೂವ್ ಮಾಡಬೇಕು. ನಮ್ಮ ಡಯಟ್ ಫ್ಯಾಕ್ಟರ್ಸು, ನಮ್ಮ ಕ್ವಾಲಿಟಿ ಆಫ್ ವರ್ಕು, ನಾವು ಎಷ್ಟೊತ್ತು ನಾವು ಕಂಪ್ಯೂಟರಲ್ಲಿ ಇರ್ತೀವಿ, ಆಮೇಲೆ ಏನು ಸಬ್ಸ್ಟಿಟ್ಯೂಟ್ ತಗೊಳ್ತೀವಿ ನಾವು, ಎಸ್ಪೆಷಲಿ ಒಮೆಗಾ 3 ಅಥವಾ ಡ್ರಾಪ್ಸ್ ಹೇಗೆ ಹಾಕ್ತೀವಿ, ಇವೆಲ್ಲ ಇಂಪಾರ್ಟೆಂಟ್ ಇದರಲ್ಲಿ.
1: ಈಗ ಡಿ ವಿಟಮಿನ್ ಸಲುವಾಗಿ ನಾವು ಬಿಸಿಲಲ್ಲಿ ಹೋಗ್ತೀವಿ, ಯಾವ ಹೊತ್ತಲ್ಲಿ ಹೋಗ್ಬೇಕು ಅದು ಒಂದು ಸಂಕ್ಷಿಪ್ತವಾಗಿ?
0: ಬೆಳಿಗ್ಗೆ 7-9 ಒಳ್ಳೆ ಇದು, ಅಥವಾ ಸಾಯಂಕಾಲ ಹೊತ್ತು ಬಿಟ್ವೀನ್ 4:30. ಅದಕ್ಕೆ ನೋಡಿ, ಹಳೆ ಕಾಲದಲ್ಲಿ ನಾವು ಸೂರ್ಯಂಗ್ ನಮಸ್ಕಾರ ಮಾಡ್ತಿದ್ವಿ, ಸೂರ್ಯ ವಂದನೆ ಮಾಡ್ತಿದ್ವಿ, ಸಾಯಂಕಾಲದ ಹೊತ್ತು ಸಂಧ್ಯಾ ವಂದನೆ ಮಾಡ್ತಿದ್ವಿ, ಆಮೇಲೆ ಸೂರ್ಯ ನಮಸ್ಕಾರ, ಇವೆಲ್ಲ ಯಾಕೆ ಮಾಡಿದ್ರು ಅಂದ್ರೆ, ಆ ಕಾಲದಲ್ಲೂ ದೇ ಹ್ಯಾಡ್ ಅ ಥಾಟ್ ಪ್ರೋಸೆಸ್. ಸೂರ್ಯನಿಂದ ಬರುವಂತ ಪ್ರೊಡಕ್ಷನ್, ಸನ್ ನಿಂದ ಬರೋದು ಬಾಡಿಗೆ, ಅದಕ್ಕೆ ಅವರು ಇಂಡೈರೆಕ್ಟ್ ವೇ ಆಫ್ ಹೇಳ್ತಾ ಇದ್ರು ಅಲ್ಲಿ ಹೋಗಿ, ಏನೋ ಸಂಧ್ಯಾ ವಂದನೆ ಅಥವಾ ಇದು ಎರಡೂ ಕಾಲದಲ್ಲೂ ಹೈಯೆಸ್ಟ್ ಲೆವೆಲ್ ಆಫ್ ವಿಟಮಿನ್ಸ್ ನಮ್ಗೆ ಬೇಕಾಗುವಂಥ ಸಿಗುತ್ತೆ
1: ಮಾಡ್ತಿದ್ರು. ಈ ಕಣ್ಣಿನ ಶುಷ್ಕತೆ ಇದನ್ನು ನಾವು ಟ್ರೀಟ್ಮೆಂಟೇ ಮಾಡಲಿಲ್ಲ, ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಮುಂದೆ?
0: ಕ್ರಾನಿಕ್ಲಿ ಪೇಯ್ನ್ ಇರುತ್ತೆ, ಕಣ್ಣು ಯಾವಾಗಲೂ ಕೆಂಪಾಗಿರುತ್ತೆ, ಪೀಪಲ್ ಆರ್ ನಾಟ್ ಕಂಫರ್ಟೇಬಲ್ ವಿತ್ ದರ್ ವಿಷನ್, ಆಮೇಲೆ ದೇ ಆಲ್ವೇಸ್ ಫೀಲ್ ದಟ್ ದರ್ ಈಸ್ ಸಮಥಿಂಗ್ ನಾಟ್ ರೈಟ್, ಆಮೇಲೆ ನಿಮ್ಮ ಕ್ವಾಲಿಟಿ ಆಫ್ ವರ್ಕ್ ಕಮ್ಮಿ ಆಗುತ್ತೆ.
1: ಯಾವಾದಾದ್ರೂ ಬೇರೆ ರೋಗಕ್ಕೆ ಅದು ಎಡೆ ಮಾಡ್ಕೊಡುತ್ತಾ?
0: ನಾಳೆ ಫ್ಯೂಚರಲ್ಲಿ ಕ್ರಾನಿಕ್ಲಿ ಪೇಯ್ನ್ ಇದ್ದು ಪ್ರೆಷರ್ ಇದೆಲ್ಲ ಜಾಸ್ತಿ ಆಗಿ ಗ್ಲಾಕೋಮಾ, ಮಲ್ಟಿಪಲ್ ಇಶ್ಯೂಸ್ ಬರ್ಬೋದು. ಸೊ ಇಟ್ ಈಸ್ ನಾಟ್ ಅಂದ್ರೆ ನಮ್ದು ಮೋರ್ ದನ್ ಕಾಯಿಲೆ, ನಿಮ್ ಪರ್ಸನಾಲಿಟಿ ಇಟ್ಸೆಲ್ಫ್ ಇಸ್ ಗೋಯಿಂಗ್ ಟು ಬಿ ಇರಿಟೇಟೆಡ್, ತುಂಬಾ ಇರಿಟೇಟೆಡ್ ಪರ್ಸನ್. ಆಮೇಲೆ ಮಕ್ಕಳಲ್ಲಿ ತುಂಬಾ ಡ್ರೈನೆಸ್ ಇಂದ ಮಯೋಪಿಯಾ ಪ್ರೋಗ್ರೆಷನ್ ಜಾಸ್ತಿ, ಅಂದ್ರೆ ತುಂಬಾ ಮಕ್ಕಳು ಓದ್ತಾ ಇದ್ದು ಬರೀ ಡ್ರೈ ಇದ್ರೆ ಕಣ್ಣು, ಪ್ರೋಗ್ರೆಷನ್ ಮಯೋಪಿಯಾ ಜಾಸ್ತಿ, ಮೈನಸ್ ಪವರ್ ಜಾಸ್ತಿನೇ ಆಗ್ತಾ ಇರುತ್ತೆ, ಮಕ್ಕಳಿಗೆ ಏನಾಗ್ತದೆ ಅಂತ ಗೊತ್ತಿರೋದಿಲ್ಲ
1: ಅಲ್ವಾ.
0: ಸೊ ಡ್ರೈನೆಸ್ ಇಸ್ ಆಲ್ಸೋ ಎ ಫ್ಯಾಕ್ಟರ್.
1: ಹೀಗೆ ಕಣ್ಣಿನ ಶುಷ್ಕತೆಯನ್ನ ನಾವು ವೈದ್ಯರಲ್ಲಿ ತೋರಿಸಿ ಆದಷ್ಟು ಬೇಗ ಅದಕ್ಕೆ ಏನು ಮಾರ್ಗೋಪಾಯಗಳಿವೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುವರು ಮಾಹಿತಿ ಪಡ್ಕೊಂಡಿದ್ದಾರೆ. ಆದರೂ ವೈದ್ಯರ ಬಳಿ ಹೋಗಿ ಸರಿಯಾದ ಚಿಕಿತ್ಸೆಯನ್ನು ಮಾಡಿಸ್ಕೋಬೇಕಾಗತ್ತೆ. ಆವಾಗ ಮಾತ್ರ ನೀವು ಏನಾದರೂ ನೀವೇ ಟ್ರೀಟ್ಮೆಂಟ್ ತೊಗೋಬಾರ್ದು. ಒಂದೇನೋ ಡ್ರಾಪ್ ಸಿಗುತ್ತೆ, ಡಾಕ್ಟರ್ ಯಾವಾಗೋ ಯಾರಿಗೋ ಬರೆದಿದ್ರು ಅದನ್ನು ತೊಗೊಂಡು ಆಗ್ತಾ ಹೋಗಬೇಡಿ. ಈಗ ನಾವು ಈ ಕಾರ್ಯಕ್ರಮದಲ್ಲಿ ಹೇಳಿದಂಗೆ ಕಣ್ಣು ಯಾವತ್ತೂ ತಂಪಾಗಿ ಇರಬೇಕಂದಾಗ ಈ ದ್ರವವನ್ನು ಕೆಲಸಲ ಬಳಸಲಿಕ್ಕೆ ಏನು ಅಭ್ಯಂತರ ಇಲ್ಲ ಅಂತ ಅನ್ನುವಂತಹ ಅಂಶ.

0: ಆದರೆ ಯಾವುದನ್ನು ಯಾವ ಕಾರಣಕ್ಕಾಗಿ ಬಳಸ್ತಾ ಇದ್ದಾರೆ ಅಂತ ಅನ್ನೋದನ್ನು ತಿಳ್ಕೊಂಡು ಮುಂದುವರಿಬೇಕು. ತಾವು ಈ ವಿಷಯದಲ್ಲಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
1: ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.
0: ಕಣ್ಣಿನ ಶುಷ್ಕತೆಗೆ ಕಾರಣ ಏನು, ಹೇಗೆ ಪರಿಹರಿಸಿಕೊಳ್ಳಬಹುದು ಎಂಬುದನ್ನು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗಿನ ಸಂದರ್ಶನದಲ್ಲಿ ಮಾಹಿತಿ ಪಡೆದರಲ್ಲ. ಬನ್ನಿ ಈಗ ಹಿರಿಯರಲ್ಲಿ ಮೂಳೆ ಸವೆತಕ್ಕೆ ಕಾರಣ ಮತ್ತು ಪರಿಹಾರ ಈ ಕುರಿತಾಗಿ ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಮಾತುಕತೆ ಕೇಳೋಣ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಆಗ್ತಾ ನಡಿಲಿಕ್ಕೆ ಸ್ವಲ್ಪ ತೊಂದರೆ ಆಗ್ಬಹುದು, ಬೆನ್ನು ನೋವು ಆಗ್ಬಹುದು, ಮೈಕೈ ನೋವು ಇನ್ನೂ ಇತ್ಯಾದಿ ಅನೇಕ ಸಮಸ್ಯೆಗಳು ಇರ್ತದೆ. ಯಾಕಾಗಿ ಇದು ಆಗತ್ತೆ ಅಂತ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಸನ್ನ ಸಿಂಹ ಅವರು, ಮೂಳೆ ತಜ್ಞರು. ಸರ್ ನಮಸ್ಕಾರ.
2: ನಮಸ್ಕಾರ.
0: ಮೂಳೆ ಸವೆತ ಅಂತ ಅನ್ನೋದು ಸರ್ ಯಾವ ಹಂತದಲ್ಲಿ ಶುರು ಆಗತ್ತೆ?
2: ಮೂಳೆ ಸಮಸ್ಯೆ ನಿಜಕ್ಕೆ ಹೇಳಬೇಕು ಅಂದ್ರೆ ಕಾಣಿಸ್ಕೊಳ್ಳೋದು ಮಾತ್ರ 50 ಮೇಲೆ ಕಾಣಿಸ್ಕೊಳ್ಳುತ್ತೆ. ಮೂಳೆ ಅನ್ನೋದು ಏನಂದ್ರೆ ಅದು ಒಂದು ಹಾರ್ಡ್ ಆಗಿದ್ರು ಕೂಡ ಜೀವ ಉಳ್ಳ ಒಂದು ವಸ್ತು ಅದು, ಒಂದು ಮೂಳೆ ಅನ್ನೋದು. ಸೊ ವಯಸ್ಸಾಗ್ತಿದ್ದಂಗೆ ಏನಾಗುತ್ತಂದ್ರೆ ಈ ಬೋನ್ ರಿಸಾಪ್ಷನ್ ಅಂತೀವಿ, ಆಸ್ಟಿಯೋಕ್ಲಾಸ್ಟಿಕ್ ಆಕ್ಟಿವಿಟಿ ಅಂದ್ರೆ ಅದು ಬೋನ್ ತೆಗೆದುಹಾಕೋದು, ಹಳೆ ಬೋನ್ ತೆಗೆಯೋದು, ಅದೇನಿದೆ ಅದು ಮಾತ್ರ ನಡೀತಾ ಇರುತ್ತೆ ಜಾಸ್ತಿ. ಬೋನ್ ಆಡ್ ಮಾಡೋದು, ಆಸ್ಟಿಯೋಬ್ಲಾಸ್ಟಿಕ್ ಆಕ್ಟಿವಿಟಿ ಅಂತ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸಹಜ ಪ್ರಕ್ರಿಯೆ. ನಮ್ಗೆ ವಯಸ್ಸು ರೀತಿಯ ನಮ್ಗೆ ಜುಟ್ಟು ಕೂದಲು ಬೆಳಗಾದಂಗೆ ಆಕ್ಚುಲಿ ಒಂದು ಕಾಯಿಲೆ ಅಲ್ಲ, ಇದು ಸಹಜ ಪ್ರಕ್ರಿಯೆ.
0: ಮೂಳೆಗಳೆಲ್ಲ ಗಟ್ಟಿ ಆಗ್ಬೇಕಂದ್ರೆ ಕ್ಯಾಲ್ಸಿಯಂ ಆಹಾರಗಳನ್ನ ಸೇವಿಸಬೇಕು ಅಂತ ಹೇಳ್ತಾರೆ. ಸಾಮಾನ್ಯ ತುಂಬಾ ಚಟುವಟಿಕೆಯಲ್ಲಿ ಇದ್ದವರು, ರೈತಾಪಿ ಕೆಲಸ ಮಾಡ್ಲಿ, ಕಾರ್ಖಾನೆಯ ಕೆಲಸ ಮಾಡ್ಲಿ, ಕೆಲಸದಲ್ಲಿ ತೊಡಗೋರಿಗೆ ಈ ಸಮಸ್ಯೆ ಬರುತ್ತಾ ಅಥವಾ ಕೂತ್ಕೊಳ್ಳೋರಿಗೆ ಸಮಸ್ಯೆ ಬರುತ್ತಾ? ಕೂತ್ಕೊಳ್ಳೋರಿಗೆ ಯಾವ ರೀತಿ ಸಮಸ್ಯೆ ಬರುತ್ತೆ?
2: ಇಲ್ಲ ಇಲ್ಲ, ಇದು ಈ ಸಮಸ್ಯೆ ಅನ್ನೋದು ಎಲ್ರಿಗೂ ಬರುತ್ತೆ. ನಾವು ಸುಮ್ನೆ ಕೂತಿದ್ರು ಏನ್ ಮಾಡದೇ ಇದ್ರು ಕೂಡ ಬರೀ ಮಂಚದಲ್ಲೇ ಮಲಗಿದ್ರು ಕೂಡ ಇದು ನಡ್ಕೊಂಡು ಹೋಗ್ತಾ ಇರತ್ತೆ. ನೀವು ಹೇಳಂಗೆ ವಿಪರೀತ ಚಟುವಟಿಕೆಗಳಲ್ಲಿ ಇದ್ದವರಿಗೆ ಅವರಿಗೆ ಸಣ್ಣ ಪುಟ್ಟ ಇಂಜುರೀಸ್ ಅಂತೀವಿ, ಇನ್ಸಲ್ಟ್ಸ್ ಅಂತೀವಿ, ಒಂದ್ ಸ್ವಲ್ಪ ಮುಂಚೆ ಬರೋ ಅವಕಾಶ ಇರತ್ತೆ. ಅವ್ರಿಗೆ ಸ್ಪೋರ್ಟ್ಸ್ ಮ್ಯಾನ್ ಇರ್ತಾರೆ, ಫುಟ್ಬಾಲರ್ಸ್ ಇಂಥವರೆಲ್ಲ ಗೇಮ್ಸ್ ಕ್ರಿಕೆಟ್ ಇಂಥವ್ರು, ಅವ್ರಿಗೆ ಒಳ್ಳೆ ಒಳ್ಳೆ ಮೈಕ್ರೋ ಇಂಜುರೀಸ್ ಮೈನರ್ ಇಂಜುರೀಸ್ ಆಗ್ತಾ ಇರತ್ತೆ. ಅದರಿಂದ ಇದೊಂದು ಸ್ವಲ್ಪ ಉಚಿತವಾಗಿ ಕಾಣಿಸ್ಕೊಳ್ಳುತ್ತೆ ಅವರಲ್ಲಿ ಮಾತ್ರ, ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ನಿಧಾನಕ್ಕೆ ಕಾಣಿಸ್ಕೊಳ್ತಾ 50-50 ಮೇಲೆ.
0: ಈಗ ಸಹಜವಾಗಿ ಸರ್ ವಯಸ್ಸಾದವರಲ್ಲೇ ನಾವು ಕೇಂದ್ರೀಕರಿಸಿ ಮಾತನಾಡೋದಾದ್ರೆ 60-70 ಅಂತರ ಇನ್ನೂ ಸ್ವಲ್ಪ ಜಾಸ್ತಿ ನೀ ರಿಪ್ಲೇಸ್ಮೆಂಟ್ ಇತ್ಯಾದಿಗಳನ್ನೆಲ್ಲ ಮಾಡ್ಬೇಕಾಗತ್ತೆ ಅಂತ ತಾವ್ ಹೇಳ್ತೀರಾ?
2: ಹೌದು.
0: ಕಾಲಿನ ಬೋನ್ ಗಳಿಗೆ ಸಂಬಂಧ ಇರುತ್ತಾ ಅಥವಾ ಬೇರೆ ಭಾಗದಲ್ಲಿ ಕೂಡ ಮೂಳೆ ಸವೆತ ಆಗತ್ತಾ?
2: ಒಳ್ಳೆ ಪ್ರಶ್ನೆ. ಇದೇನಂದ್ರೆ ಮೂಳೆ ಸವೆತ ಅನ್ನೋದು ದೇಹದಲ್ಲಿ 206 ಬೋನ್ಸ್ ಅಡಲ್ಟ್ಸ್ ತಗೊಂಡ್ರೆ ಎಲ್ಲ ಕಡೆ ಆಗತ್ತೆ. ಒಂದು ಕಾಲುಗಳಲ್ಲಿರೋ ಮೂಳೆಗಳು, ಜಾಯಿಂಟ್ಸ್, ಹಾಗೆ ಬೆನ್ನು ಮೂಳೆಗಳು, ಸ್ಪೈನಲ್ ಕಾಲು, ಮಲ್ಟಿಪಲ್ ಕಾಲು, ಇವುದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತೇವೆ. ಅದಕ್ಕೆ ಅಂದ್ರೆ ಅದು ನಮ್ಮ ದೇಹದ ಭಾರವನ್ನು ಹೊರಿತಾ ಇದೆ. ಅದೇ ಹಾಗೆ ಕೈಗಳು ಮೂಳೆಗಳು ಜಾಯಿಂಟ್ಸ್ ತಗೊಂಡ್ರೆ ಅದಕ್ಕೆ ವೆಯ್ಟ್ ಬೇರಿಂಗ್ ಫಂಕ್ಷನ್ ಇಲ್ಲ. ಅದಕ್ಕೆ ಅದಕ್ಕೆ ಕಾಲುಗಳಲ್ಲಿ ನೀವು ಹೇಳ್ದಂಗೆ ಸೊಂಟದಲ್ಲಿ, ಮಂಡಿಯಲ್ಲಿ, ಪಾದದಲ್ಲಿ ಇದೆಲ್ಲ ಈ ಮೂಳೆಗಳು ಬಾಡಿ ವೆಯ್ಟ್ ಬೇರ್ ಮಾಡುತ್ತಾ ಇದೆ. ಅದರಿಂದ ಅದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ನಮ್ಗೆ.
0: ಈಗ ಮೂಳೆ ಸವೆತ ಅಂತ ಅನ್ನೋದು ಬೇರೆ ಬೇರೆ ಇತ್ಯಾದಿ ವಯಸ್ಸಾದಾಗ ಆಗತ್ತಂತಂದ್ರೆ ಬೇರೆ ಯಾವ ಯಾವ ಅಂಶಗಳು ಕಾರಣ ಆಗ್ತವೆ ಅಂದ್ರೆ ಈಗ ಆಹಾರದ ಪದ್ಧತಿ ಆಗಿರ್ಬಹುದು ಅಥವಾ ಚಟುವಟಿಕೆ ರಹಿತ ಜೀವನ ಶೈಲಿ ಆಗಿರ್ಬಹುದು ಇತ್ಯಾದಿಗಳೆಲ್ಲವೂ ಕೂಡ ಅದಕ್ಕೆ ಕಾರಣ ಆಗ್ತವ? ಹೇಗೆ?
2: ಏನು ವಯಸ್ಸಲ್ದಾಗೆ, ವಯಸ್ಸನ್ನೋದು ಸಾಧಾರಣ ಇದು ಕಾಮನ್.
0: ಸರಿ ಸರಿ. ಹೌದು,
2: ಒಬೆಸಿಟಿ ಅಂತೀವಿ, ಉಪಕಾಯ, ಭಾರಿ
0: ಬೊಜ್ಜು ದೇಹ
2: ಅದು ಮೇಜರ್ ಫ್ಯಾಕ್ಟರ್. ಅದು ಮೇನ್ ಒಂದು
0: ಬೊಜ್ಜು ಕಾರಣ.
2: ಒಂದು ಎರಡನೇದು ಈ ಮಿನರಲ್ ಅಂಡ್ ವಿಟಮಿನ್ ಡೆಫಿಷಿಯನ್ಸಿ. ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ರಿಗೂ ವಿಟಮಿನ್ ಡಿ ಅನ್ನೋದು ತುಂಬಾ ಲೋಪವಾಗಿರ್ತಾ ಇದೆ. ಯಾಕಂದ್ರೆ ನಾವು ಯಾರು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಿಲ್ಲ. ಸೊ ಬಿಸಿಲಿಗೆ ಎಕ್ಸ್ಪೋಸ್ ಆದ್ರೇನೆ ನಾವು ಸ್ವೀಕರಿಸಿದ್ದ ನಮ್ಮ ಆಹಾರದಲ್ಲಿ ಸೇರಿದ ವಿಟಮಿನ್ ಡಿ ಅನ್ನೋದು ಆಕ್ಟಿವ್ ಫಾರ್ಮ್ ಆಗಿ ಕನ್ವರ್ಟ್ ಆಗಿ ಅದು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಗೆ ದೋಹದ ಮಾಡುತ್ತೆ. ಸೊ ವಿಟಮಿನ್ ಡಿ ಲೋಪ ಇದ್ದಾಗ ನಾವು ಎಷ್ಟು ಕ್ಯಾಲ್ಸಿಯಂ ಸ್ವೀಕಾರ ತಗೊಂಡ್ರು ಕೂಡ ಆಹಾರದಲ್ಲಿ ಅಥವಾ ಹೊರಗಿಂದ ತಗೊಂಡ್ರು ಕೂಡ ಅದು ನಮ್ ಬಾಡಿಗೆ ಸೇರಲ್ಲ, ಹಾಗೆ ಆಚೆ ಔಟ್ ಆಗುತ್ತೆ.
0: ಸರ್, ವಿಟಮಿನ್ ಡಿ ಕೊರತೆಯ ಲಕ್ಷಣಗಳು ಏನು ಅಂದ್ರೆ ಅದನ್ನ ಸರಿಪಡಿಸ್ಕೋಬೇಕಾಗಿದೆ. ಆಮೇಲೆ ಗುಳಿಗೆಗಳಷ್ಟೇ ಅಲ್ಲ, ಬೇರೆ ಸೂರ್ಯ ಕಿರಣಗಳನ್ನು ಕೂಡ ದೇಹಕ್ಕೆ ತಯಾರಿಸ್ಕೋಬೇಕಾಗುತ್ತೆ.
2: ವಿಟಮಿನ್ ಡಿ ಲೋಪದಿಂದ ಮೇನ್ ಆಗಿ ಏನಾಗ್ತಂದ್ರೆ ಈ ಮೂಳೆಗಳು ಇದರಲ್ಲಿ ಶಕ್ತಿ ಕುಂಗೋಗತ್ತೆ, ಅದು ಬೋನ್ ಪೇನ್ಸ್ ಅಂತ ಮ್ಯಾನಿಫೆಸ್ಟ್ ಆಗತ್ತೆ. ಅಂದ್ರೆ ವಯಸ್ಸಾದವರಲ್ಲಿ ಏನು ನಾವೇನು ಆಕ್ಟಿವಿಟಿ ಮಾಡದೇ ಇದ್ರು ಕೂಡ ಬೆನ್ನು ಮೂಳೆಗಳಲ್ಲಿ ಎಲ್ಲೆಲ್ಲ ಕತ್ತಲ್ಲಿ ಬೆನ್ನು ಮೂಳೆಗಳಲ್ಲಿ ನೋವು ಬರೋದು, ನಾವೆನ್ನ ಓಡಾಟ ಮಾಡಿದ್ರೆ ಮಸಲ್ಸ್ ಅನ್ನೋದು ಮಸ್ಕ್ಯುಲರ್ ಸ್ಟ್ರೆಂತ್ ಎಫಿಷಿಯನ್ಸಿ ಕೂಡ ಬೇಕಾಗತ್ತೆ. ವಿಟಮಿನ್ ಸಿ, ಕ್ಯಾಲ್ಸಿಯಂ, ವಿಟಮಿನ್ ಡಿ, ಕ್ಯಾಲ್ಸಿಯಂ ಇವೆಲ್ಲ ಇದು ಪೇನ್ಸ್ ಬರುತ್ತೆ, ನೋವುಗಳು ಮೇನ್ ಆಗಿ. ಪ್ಲಸ್ ಲೆಥಾರ್ಜಿ ಅಂತೀವಿ ಅಂದ್ರೆ ಒಂದೊಂದ್ಸರ ಅಲಸತ್ವ, ಬೇಗ ನಮ್ಗೆ ಬೈ ಏನು ಮಾಡೋದು ಬೇಡ, ಸುಮ್ಮನೆ ಇರೋಣ, ಕೆಲಸ ಮಾಡ್ಬೇಕು ಆಮೇಲೆ ಮಾಡೋಣ, ಈ ತರ ಅನ್ಸೋದೆಲ್ಲ ಲೆಥಾರ್ಜಿಕ್ ಫೀಲಿಂಗ್ ಬರುತ್ತೆ ನಮಗೆ.
0: ಆಯಾಸ, ವಿನಾಕಾರಣ ಆಯಾಸ,
2: ಆಯಾಸ ಬರುತ್ತೆ. ಈಗೆಲ್ಲ ವಿಟಮಿನ್ ಡಿ ಇಂದ ಕಾಣಿಸ್ಕೊಳ್ಳುತ್ತೆ.
0: ಯುವಕರಲ್ಲಿನೂ ಈ ಸಮಸ್ಯೆ ಏನಾದ್ರೂ

0: ಇರುತ್ತ. ಈಗ ತಾವು ಹೇಳ್ತಿದ್ರೆ 20-30ನೇ ವಯಸ್ಸಿನಲ್ಲಿ ಇದು ಶುರುವಾಗತ್ತೆ ಅಂತೇಳಿ, ಈ ಆಯಾಸ ಇರೋದು, ಕೆಲಸ ಮಾಡದೇ ಇರೋದು ಅಥವಾ ಚಟುವಟಿಕೆಯಿಂದ ಇರದೇ ಇರೋದು, ಯುವಕರಂದ್ರೆ ತುಂಬಾ ಚಲನಶೀಲರಾಗಿ ತುಂಬಾ ಚೈತನ್ಯದಾಯಕಾಗಿರ್ಬೇಕು, ಆದ್ರೆ ಹಂಗ ಇರ್ತಿರಲ್ಲ. ಅವಾಗ ಅದ್ರ ಮುನ್ಸೂಚನೆಗಳು ಅಂತ ಏನಾರ ಅನ್ಸುತ್ತಾ? ಅವ್ರು ಸುಮ್ಮನೆ ಬಿದ್ದಲ್ಲಿ ಬಿದ್ದಿರೋದು
1: ಅವ್ರಿಗೆ. ಇವಾಗ ಇವಾಗ ವಿಟಮಿನ್ ಡಿ ಅನ್ನೋದನ್ನ ತುಂಬಾ ಕಾಯಿಲೆಗಳಿಗೆ ಲಿಂಕ್ ಆಗ್ತಾ, ಮೆಡಿಕಲ್ ರಿಸರ್ಚ್ ಮುಂದಕ್ಕೆ ವರಿತಾ ವರಿತಾ ವಿಟಮಿನ್ ಡಿ ಅನ್ನೋದನ್ನ ತುಂಬಾ ಕಾಯಿಲೆಗಳಿಗೆ ಲಿಂಕ್
0: ಆಗುತ್ತೆ. ಮಾನಸಿಕ ಒತ್ತಡ, ಬಹುಶಃ ಡಿಪ್ರೆಷನ್ ಇತ್ಯಾದಿಗಳಿಗೂ ಕೂಡ,
1: ಆಮೇಲೆ ಹಾರ್ಟ್ ಕಾಯಿಲೆಗಳು ಅಂತದಕ್ಕೆಲ್ಲ ಆಗ್ತಾ ಕಾಣಿಸ್ಕೊಂಡು ಬರ್ತಾ ಇದೆ.
0: ಸರ್, ಈಗ ಮಹಿಳೆಯರಲ್ಲಿ ಅಂದ್ರೆ ವಯಸ್ಸಾದಂತವರಲ್ಲಿ ನಾವು ಮಾತಾಡೋದಾದ್ರೆ ಯಾರಲ್ಲಿ ಈ ಸಮಸ್ಯೆ ಜಾಸ್ತಿ ತಮಗೆ ಬಂದಂತ ಗಮನ ಪ್ರಕಾರ?
1: ಹೆಂಗಸರಲ್ಲಿ, ಅವ್ರಿಗೆ ಮೆನೋಪಾಸ್ ಬರೋವರೆಗೂ ಇಸ್ಟ್ರೋಜನ್ ಅನ್ನೋದು ಏನಿದೆ ಹಾರ್ಮೋನ್, ಅದು ಅವ್ರನ್ನ ಕಾಪಾಡತ್ತೆ, ಅದು ಬೋನ್ಗೆ ಹೆಲ್ಪ್ ಮಾಡತ್ತೆ. ಅದು ಅವ್ರಿಗೆ ಒಂದ್ಸತಿ ಮೆನೋಪಾಸ್ ಬಂದು ಮುಟ್ಟು ನಿಂತೋದ್ಮೇಲೆ ಅವ್ರಿಗೆ ಆ ಬೆನಿಫಿಟ್ ಅಡ್ವಾಂಟೇಜ್ ಇರಲ್ಲ ಅದು. ಸೊ ಅವ್ರಿಗೂ ಗಂಡಸರಿಗಿದ್ದಂಗೆ ಆ ಪ್ರಕ್ರಿಯೆ ಅನ್ನೋದು ಮುಂದಕ್ಕೆ ನಡೀತಾ ಹೋಗತ್ತೆ.
0: ಸರ್, ಈಗ ಮೂಳೆ ಸವೆತ ಅಂತ ಅನ್ನೋದು ಬರೀ ಮೂಳೆ ಸವೆತ ಕಾರಣದಿಂದನೇ ಅವರಿಗೆ ನಡೆದಾಡಕ್ಕೆ ತೊಂದರೆ ಆಗೋದಾಗ್ಲಿ ಅಥವಾ ಬಾಡಿ ಒಂಥರ ಗಟ್ಟಿ ಆಗೋದು, ಸ್ಟಿಫ್ನೆಸ್ ಬರೋದು ಇತ್ಯಾದಿಗಳು, ಕೆಲವೊಬ್ಬರು ನಡೆದಾಗನೆ ಗೊತ್ತಾಗತ್ತೆ ಇವ್ರಿಗೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತೇಳಿ, ನೋವು ಬರೋದು ಅದಕ್ಕೆ ಅಷ್ಟೇ ಸೀಮಿತನ ಅಥವಾ ಬೇರೆ ಏನಾದ್ರು ಸಮಸ್ಯೆ ಆಗತ್ತಾ ಅಂತ? ಈಗ ಕಾಲು ಅಷ್ಟೇ ಇದೆ, ಉಳಿದಂತೆ ನಾನು ಆರೋಗ್ಯವಾಗಿದ್ದೇನಪ್ಪ ಅಂತ ಹೇಳ್ತಾರ ಹೇಗೆ?
1: ಇಲ್ಲ, ಮೂಳೆ ಸವೆತ ಅನ್ನೋದು ಮೂಳೆಗಳು ನಮ್ಗೆ ಯಾತಕ್ಕೆ ಬೇಕು, ನಮ್ಮನ್ನ ಸಪೋರ್ಟ್ ಮಾಡಕ್ಕೆ, ದೇಹನ ಸಪೋರ್ಟ್ ಮಾಡಕ್ಕೆ, ದೇಹನ ನಡೆಸಕ್ಕೆ ಅದು ನಮ್ಗೆ ಬೇಕು. ಸೊ ಆ ಫಂಕ್ಷನ್ ಬೇಸಿಕ್
0: ಅದು. ಮಾನಸಿಕವಾಗಿ ಅವರಿಗೆ ತೊಂದರೆ ಶುರುವಾಗ್ಬಿಡುತ್ತೆ, ಅಯ್ಯೋ ನನ್ನ ಕಾಲು ನೋವಾಗ್ತಾ ಇರೋದ್ರಿಂದ ನನಗೆ ಏನು ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಆ ಭಾವನೆ ಬಂದ್ಬಿಡುತ್ತೆ. ಅವಾಗ ಇಡೀ ದೇಹನೇ ಸೈಕೋಸೋಮ್ಯಾಟಿಕ್ ಡಿಸಾರ್ಡರ್ ಅಂತ
1: ಮೂಳೆಗಳು. ಮೇನ್ ಆಗಿ ನಮ್ಮ ಆಕ್ಟಿವಿಟಿ ಮೋಷನ್, ನಾವು ನಮ್ದ್ರಲ್ಲಿ ಆರ್ಥೋಪೆಡಿಕ್ಸ್ ಅಲ್ಲಿ ಏನಂತ ಹೇಳ್ತೀವಂದ್ರೆ, ಲೈಫ್ ಈಸ್ ಮೂಮೆಂಟ್, ಮೂಮೆಂಟ್ ಈಸ್ ಲೈಫ್. ಕದಲಿಕೆ ಅನ್ನೋದೇ ಜೀವನ.
0: ಜೀವನ ಹೌದು, ಕೂತಲ್ಲಿ ಕೂತಲ್ಲೇ ಕದಲಿಕೆ. ಅಷ್ಟೇ ಅಷ್ಟೇ, ಅದಕ್ಕಾಗಿ ಹೊಟ್ಟೆ ಉಪಜೀವನಕ್ಕೆ ಮನುಷ್ಯ ಚಲನಶೀಲನ ಆಗಬೇಕು, ನಿರಂತರವಾಗಿ ಚಟುವಟಿಕೆಯಿಂದ ಕೂಡಿರಬೇಕು ಅಂತ ಹೇಳಿ. ಕೂತಲ್ಲೇ ಕೂತ್ಕೊಳ್ಳಂಗಿಲ್ಲ,
1: ಗಂಟೆಗಳಗಟ್ಟೆ ಕೂತಿದ್ರೆ. ಇವಾಗ ಏನ್ ಕಂಡುಹಿಡಿದಿದ್ದಾರೆ ಅಂದ್ರೆ ಮೆಡಿಕಲ್ ರಿಸರ್ಚ್ ಅಲ್ಲಿ, ಪ್ರೊಲಾಂಗ್ಡ್ ಸಿಟ್ಟಿಂಗ್ ಅದು ಸ್ಮೋಕಿಂಗ್, ಧೂಮಪಾನಕ್ಕೆ ಈಕ್ವಲ್ ಅಂತ. ಧೂಮಪಾನದಿಂದ ನಮ್ಗೆ ಮೇನ್ ಹೃದಯದಲ್ಲಿ ರಕ್ತನಾಳಗಳು ಹೇಗೆ ಮುಚ್ಕೊಂಡು ಹೋಗುತ್ತೋ, ಕಾಲುಗಳಲ್ಲಿ ಮುಚ್ಕೊಂಡು ಹೋಗುತ್ತೆ, ಅದೇ ತರ ಸಿಟ್ಟಿಂಗ್ ಅನ್ನೋದು ಅಷ್ಟು ಬ್ಯಾಡ್ ಆಗಿರುತ್ತೆ. ಕಾನ್ಸಿಕ್ವೆನ್ಸ್
0: ಬಹಳ ಒಂದು ಹೊಸ ವಿಷಯನೇ ತಾವು ಹೇಳಿದಿರ, ನಮ್ಗೆ ಬಹಳ ಆಶ್ಚರ್ಯ ಆಯ್ತು. ನಾವು ಅನ್ಕೊಂಡಿದ್ವಿ ಕುತ್ಕೊಂಡೇ ಕೆಲಸ ಮಾಡೋದ್ರಿಂದ ಪೈಲ್ಸ್ ಇತ್ಯಾದಿಗಳು ಕೆಲವು ಸಮಸ್ಯೆಗಳು ಬರ್ತವೆ ಮತ್ತು ಬೊಜ್ಜು ಬರುತ್ತೆ, ಆದ್ರೆ ಅದು ಧೂಮಪಾನಕ್ಕೆ ಸಮ ಅಂದ್ರೆ ಎಲ್ಲರೂ ಕೂಡ ಚಟುವಟಿಕೆಯಿಂದ ಇರಲೇಬೇಕು. ಸಾಕಷ್ಟು ಸಂಪತ್ತಿದೆ, ಕುತ್ಕೊಂಡು ತಿಂದ್ಬಿಟ್ಟು ಆರಾಮಾಗಿರ್ಬೋದು, ನಾನು ನನಗೇನು ತೊಂದರೆ ಇಲ್ಲ, ಅಪ್ಪ ಅಮ್ಮ ಚೆನ್ನಾಗಿ ಕಳಿಸೋಗಿದ್ದಾರೆ ಅಂತ ಹೇಳಂಗಿಲ್ಲ, ನನಗೆ ಸಾಕಷ್ಟು ಆದಾಯ ಬರ್ತಾ ಇದೆ. ಸುಖದ ಸುಪ್ಪತ್ತಿಗೆ ಅಂತ ಅನ್ನೋದು ಭಾರಿ ತಪ್ಪು ಕಲ್ಪನೆ, ಅಂದ್ರೆ ವಿಶ್ರಾಂತಿಗಾಗಿ ಇರಬೇಕು ಹೊರತು
1: ನಾವು ಯಾವಾಗ್ಲೂ ಚಲನದಲ್ಲೇ ಇರಬೇಕು. ಹಾಗಿದ್ರೇನೆ ನಮ್ಮ ಮೂಳೆಗಳು ಗಟ್ಟಿಮುಟ್ಟಾಗಿರುತ್ತೆ, ನಮ್ಮ ಮಸಲ್ಸ್ ಏನಿದೆ ನಮ್ಮನ್ನ ಕದಲಿಸೋದು, ಆ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ, ಅದು ಎಫಿಷಿಯಂಟ್ ಆಗಿರುತ್ತೆ, ಸ್ಟಿಫ್ನೆಸ್ ಇರಲ್ಲ. ಸೊ ನಾವು ನೀವು ಹೇಳ್ದಂಗೆ ಸುಮ್ನೆ ಹಾಗೆ ಕೂತೇ ಇದ್ರು, ಸುಖ ಸಂಪತ್ತಲ್ಲಿ ಕೂತೇ ಇದ್ರಿದ್ವಿ ಅಂದ್ರೆ ನಮ್ಮ ದೇಹ ಡಿಟೀರಿಯೇಟ್, ಅದು ಎಫಿಷಿಯನ್ಸಿ ಕೆಪಾಸಿಟಿ ಎಲ್ಲ ಕಡಿಮೆ ಆಗ್ತಾ ಹೋಗ್ತಾ
0: ಇರುತ್ತೆ. ದೇಹದ ಹೊರಗಡೆ ಕಾಣಿಸುವಾಗ ತುಂಬಾ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಕಾಣ್ತಿರ್ತಾರೆ, ಒಳಗಡೆ ಕೆಲವು ಸಲ ಕೆಲವು ಸಮಸ್ಯೆಗಳು ಇರ್ತವೆ. ಈ ಗುಳಿಗೆಗಳಿಂದ ನೋವು ನಿವಾರಕ ಔಷಧಿಗಳಿಂದ ಕೆಲವು ಸಲ ಇಂತಿಷ್ಟು ಕಾಲ ಅವರು ಸ್ವಲ್ಪ ಆರೋಗ್ಯವಾಗಿ ಒಂದಿಷ್ಟು ದೇಹವನ್ನು ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ತಾವು ಚಿಕಿತ್ಸೆ ಹೇಗೆ ಶುರು ಮಾಡ್ತೀರಾ? ಈಗ ಏನು ಸಮಸ್ಯೆಯಿಂದ ಯಾವ ಚಿಕಿತ್ಸೆ ಅದರಿಂದ ಗುಣ ಆಗ್ತಾರೆ ಅವರು?
1: ಈ ಮೂಳೆ ಸವೆತದಲ್ಲಿ ಮೇನ್ ಆಗಿ ಏನಂದ್ರೆ, ಮೊದಲು ನೋವು ಇರುತ್ತೆ. ಆ ನೋವು ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ಹೇಗಿರುತ್ತೆ ಅಂದ್ರೆ, ನಡೆದಾಗ, ಏನನ್ನ ಓಡಾಡಿದಾಗ, ಮೆಟ್ಲು ಹತ್ತಿ ಇಳಿಯುವಾಗ, ಕೂತ್ಕೊಂಡು ಹೇಳುವಾಗ, ಈ ತರ ಸಂದರ್ಭಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಅದೇ ಅವರು ಹಾಗಿದ್ದಾಗ ರೆಸ್ಟ್ ತಗೊಂಡ್ರೆ ಕೂತಿದ್ರೆ ಅವ್ರಿಗೆ ಸ್ವಲ್ಪ ಉಪಶಮನ ಆಗತ್ತೆ, ರಿಲೀಫ್ ಬರುತ್ತೆ. ಇದು ಅರ್ಲಿ ಸ್ಟೇಜ್, ಸ್ಟೇಜ್ ಒನ್. ನಮ್ಮ ಮಂಡಿ ಸವ್ಯತ ಅನ್ನೋದು ನಾವು ತಗೊಂಡ್ರೆ ತುಂಬಾ ಕಾಮನ್ ನಮ್ಗೆ ಎಲ್ರಿಗೂ, ಯಾಕಂದ್ರೆ ನಾವು ಕೆಳಗೆ ಕೂತ್ಕೊಂಡವರು, ಎದ್ದೇಳೋರು. ಆದ್ರೆ ಅದಕ್ಕೂ ಅದು ನಮ್ ಅಲ್ಲಿಗೂ ನಮ್ಮ ಮೂವ್ಮೆಂಟ್ ಲಿಮಿಟ್ ಮಾಡ್ತಾ ಇದೆ, ಅದರಿಂದ ಅದಕ್ಕೂ ಉಪಶಮನವಾಗಿ ಏನನ್ನ ಮಾಡ್ಬೇಕು. ನಾವು ಏನ್ ಮಾಡ್ತೀವಿ ಅಂದ್ರೆ, ಅದರಲ್ಲಿ ಏನಂದ್ರೆ, ಫಸ್ಟ್ ರೆಸ್ಟ್, ತುಂಬಾ ನೋವಿದ್ರೆ ರೆಸ್ಟ್, ದೆನ್ ಆಮೇಲೆ ಐಸ್ ಪ್ಯಾಕ್ ಆಗ್ಲಿ ಅಥವಾ ಹಾರ್ಟ್ ಫೋಮೆಂಟೇಷನ್ ಅನ್ನು ಕಾವಿಡೋದಾಗ್ಲಿ ಮಾಡೋದು. ಇನ್ನು ಜಾಸ್ತಿ ನೋವು ಇದೆ, ಕಡಿಮೆ ಆಗ್ತಿಲ್ಲ ಅಂದ್ರೆ, ಈ ಪೇನ್ ಕಿಲ್ಲರ್ ಅಂತ ಮೆಡಿಕೇಶನ್ಸ್ ಇವೆ, ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಮೆಡಿಕೇಶನ್ ಅಂತೀವಿ, NSAIDs ಅಂತ, ಅದು ಯಾವ್ದಾದ್ರು ಉಪಯೋಗಿಸ್ಬೋದು. ಆದ್ರೆ ಇಲ್ಲಿ ತೊಂದರೆ ಏನಂದ್ರೆ, ಈ ನೋವು ಉಪಶಮನೆ ಮಾಡೋ ಔಷಧಿಗಳು ಯಾವುದು ಕೂಡ ತುಂಬಾ ದಿನ ಬಳಸುವಂಗಿಲ್ಲ.
0: ಹೌದು,
1: ಯಾತಿಕ್ಕಂದ್ರೆ ಅದು ನಮ್ಮ ಮೂತ್ರಪಿಂಡಗಳ ಮೇಲೆ ತುಂಬಾ ದುಷ್ಪ್ರಭಾವ ತೋರಿಸತ್ತದು. ಸೊ ಕಿಡ್ನೀಸ್ ನಾಲ್ಜಸ್ಟಿಕ್ ನೆಫರೋಪತಿ ಅಂತೀವಿ, ಡೈರೆಕ್ಟ್ ಆಗಿ ಹೋಗಿ ಅದು ಕಿಡ್ನೀಸ್ ನ
0: ಘಾಸಿಗೊಳಿಸುತ್ತೆ,
1: ಮೂತ್ರಪಿಂಡ ರೆಡ್ಯೂಸ್ ಆಗೋಗ.
0: ಯಾವುದೇ ಸಮಯದಲ್ಲೂ ಯಾವುದೇ ರೋಗಿ ನಿರಂತರವಾಗಿ ದೀರ್ಘ

0: ಕಾಲ ನೋವು ನಿವಾರಕ ಔಷಧಿಗಳನ್ನ ಬಳಸಬಾರದು.
1: ಇದು ಒಂದಾದ್ರೆ ನಾವು ಯಾವ್ದು ಕೂಡ ಏಜಿಂಗ್ ಅನ್ನೋದು ವಯಸ್ಸಾಗೋದು ಅನ್ನೋದು ಅದು ನಿವಾರಣೆ ಮಾಡಕ್ಕಾಗಲ್ಲ. ಅದರಿಂದ ಎಕ್ಸಸೈಸ್ ಅನ್ನೋದು ಅದು ವ್ಯಾಯಾಮ ಅನ್ನೋದು ತುಂಬಾ ಮುಖ್ಯ. ವ್ಯಾಯಾಮದ ಉದ್ದೇಶವೇನು ಅಂದ್ರೆ ನಮ್ಮ ಕಂಡ್ರಗಳಿಗೆಲ್ಲ ಒಳ್ಳೆ ಶಕ್ತಿ ಬರುತ್ತೆ. ಕಂಡ್ರಗಳು ಶಕ್ತಿ ಬರೋದ್ರಿಂದ ಏನಾಗುತ್ತೆ, ಮೂಳೆ ಸವಿದ್ರೂ ಕೂಡ ಸ್ವಲ್ಪ ಮಟ್ಟಕ್ಕೂ ಅದು ಮೂಳೆಗಳನ್ನ ಜಾಯಿಂಟ್ಸ್ ಗಳನ್ನ ಸ್ಟೆಬಿಲೈಸ್ ಮಾಡುತ್ತೆ. ಮಂಡಿ ನೋವಿಗೆ ನಾವು ಹೇಳ್ತೀವಿ ಕ್ವಾಡ್ರಿಸೆಪ್ಸ್ ಎಕ್ಸಸೈಸಸ್, ಕ್ವಾಡ್ರಿಸೆಪ್ಸ್ ಹ್ಯಾಮ್ಸ್ಟ್ರಿಂಗ್ಸ್ ಅಂತ.
0: ಅಂದ್ರೆ
1: ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂದ್ರೆ ತೊಡೆ ಭಾಗದ ಮುಂದುಗಡೆ ಇರೋ ಕಂಡ್ರಗಳು. ಇದಕ್ಕೆ ನಾವು ತುಂಬಾ ಶಕ್ತಿ ಬಳಸಿದ್ರೆ ವ್ಯಾಯಾಮದಿಂದ ಅದೆಷ್ಟು ಸವಿದ್ರೂ ಕೂಡ ಅದು ಈ ಮಂಡಿನ ನಮ್ಗೆ ಉಪಯೋಗ ಏನಾದ್ರೂ ನಮ್ಮನ್ನು ಮುಂದಕ್ಕೆ ಕದಲಿಸ್ಬೇಕು, ಕೂಡಿಸ್ಬೇಕು, ಎಳಿಸ್ಬೇಕು. ಆ ಫಂಕ್ಷನ್ ಕೆಲಸದಲ್ಲಿ ಅದು ಇನ್ನೂ ಮಾಡಿಸುತ್ತೆ ಸವಿದ್ರೂ ಕೂಡ. ಈಗ ಅದೇ ಈ ಎಕ್ಸ್ ವ್ಯಾಯಾಮ ಇಲ್ಲದಾಗಿ ಅದು ಸವಿದುಕೊಂಡು ಹೋದ್ಮೇಲೆ ಇದಕ್ಕೆ ಕಂಡ್ರದ ಸಪೋರ್ಟ್ ಎಫಿಷಿಯನ್ಸಿ ಸ್ಟ್ರೆಂತ್ ಶಕ್ತಿ ಇಲ್ಲದೆ ಇದ್ರೆ ಅದು ಇನ್ನಷ್ಟು ಮನುಷ್ಯ ಕುಗ್ಗೋಗ್ತಾನೆ. ಇದೇನಾಗುತ್ತೆ

0: ಸ್ವಲ್ಪ ಮಟ್ಟಕ್ಕೂ ಅದು ಮೂಳೆಗಳನ್ನ ಜಾಯಿಂಟ್ಸ್ಗಳನ್ನ ಸ್ಟೆಬಿಲೈಸ್ ಮಾಡುತ್ತದೆ. ಮಂಡಿ ನೋವಿಗೆ ನಾವು ಹೇಳ್ತೀವಿ ಕ್ವಾಡ್ರಿಸೆಪ್ಸ್ ಎಕ್ಸಸೈಸಸ್, ಕ್ವಾಡ್ರಿಸೆಪ್ಸ್ ಹ್ಯಾಮ್ ಸ್ಟ್ರಿಂಗ್ಸ್ ಅಂತ.
1: ಅಂದ್ರೆ
0: ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂದ್ರೆ ತೊಡೆ ಭಾಗದ ಮುಂದುಗಡೆ ಇರೋ ಕಂಡರಗಳು. ಇದಕ್ಕೆ ನಾವು ತುಂಬಾ ಶಕ್ತಿ ಬಳಸಿದ್ರೆ ವ್ಯಾಯಾಮದಿಂದ ಅದೆಷ್ಟು ಸವಿದ್ರೂ ಕೂಡ ಅದು ಈ ಮಂಡಿನ ನಮ್ಗೆ ಉಪಯೋಗ ಏನಾದ್ರು ನಮ್ಮನ್ನು ಮುಂದೆ ಕದಲಿಸ್ಬೇಕು, ಕೂಡಿಸ್ಬೇಕು, ಎಳಿಸ್ಬೇಕು. ಆ ಫಂಕ್ಷನ್ ಕೆಲಸದಲ್ಲಿ ಅದು ಇನ್ನೂ ಮಾಡಿಸುತ್ತೆ ಸವಿದ್ರೂ ಕೂಡ. ಈ ಅದೇ ಈ ವ್ಯಾಯಾಮ ಇಲ್ಲದಾಗಿ ಅದು ಸವಿದುಕೊಂಡು ಹೋದ್ಮೇಲೆ ಇದಕ್ಕೆ ಕಂಡರದ ಸಪೋರ್ಟ್ ಎಫಿಷಿಯನ್ಸಿ ಸ್ಟ್ರೆಂತ್ ಶಕ್ತಿ ಇಲ್ಲದೆ ಇದ್ರೆ ಅದು ಇನ್ನಷ್ಟು ಮನುಷ್ಯ ಕುಗ್ಗೋಗ್ತಾನೆ
1: ದೇಹದ.
0: ಇದೇನಾಗುತ್ತೆ, ಇದೊಂದು ಸೈಕಲ್ ತರ ಆಗತ್ತೆ, ಒಂದು ಚಕ್ರ ತರ. ಹೇಗಂದ್ರೆ ನೋವು ಬರುತ್ತೆ, ನೋವು ಬಂದ್ಮೇಲೆ ಕದಲಕ್ಕಾಗಲ್ಲ ಅಂದ್ಬಿಟ್ಟು ನಾವು ಜಾಸ್ತಿ ರಸ್ತೆಯಲ್ಲಿ ನಾವು ವಿರಾಮದಲ್ಲಿ ಕೂತಿರ್ತೀವಿ ಅಥವಾ ಮಲಗಿರ್ತೀವಿ. ಅದರಿಂದ ಏನಾಗುತ್ತೆ, ಈ ಕಂಡರಗಳದ ಶಕ್ತಿ ಇನ್ನಷ್ಟು ಕುಗ್ಗೋಗುತ್ತೆ. ಇನ್ನು ಕುಗ್ಗೋದ್ಮೇಲೆ ಮತ್ತೆ ಇನ್ನು ಸ್ವಲ್ಪ ಕದಲಬೇಕು ಅಂದ್ರೆ ಇನ್ನು ಇದು ಹೀಗೆ ಒಂದರಿಂದ ಒಂದು ಹಿಂಗೆ ಜಾಸ್ತಿ ಹಾಕೊಂಡು ಬೆಳ್ಕೊಂಡು ಹೊರಟೋಗುತ್ತೆ.
1: ಸರ್, ಈಗ ತಾವು ನೀರ್ ರೀಪ್ಲೇಸ್ಮೆಂಟ್ ಮಾಡ್ತೀರಲ್ಲ, ಅಂದ್ರೆ ಅದು ತುಂಬಾ ಅನಿವಾರ್ಯನಾ ಅಥವಾ ಆ ಒಂದು ಹಂತಕ್ಕೆ ಹೋದ್ಮೇಲೆ ಮಾಡ್ತೀರಾ ಅಥವಾ ಪೂರ್ತಿ ನಡೆಯಕ್ ಬರದೇ ಇರೋ ಸಮಯದಲ್ಲೇನೆ ಸರ್ಜರಿ ಮಾಡಿಸ್ಬೇಕಂತೇನಿಲ್ಲ, ಅದ್ರ ಮುಂಚೆ ಏನಾದ್ರು ಆರಾಮಾಗಿ ಗಟ್ಟಿಯಾಗಿರ್ಬೇಕು ಅಂದ್ರೆ ಹಂಗ ಮಾಡ್ಬೇಕಾ? ಹಂಗೆ
0: ಇದು ಹೇಗಂದ್ರೆ ಈ ಮಂಡಿ ನೀ ರಿಪ್ಲೇಸ್ಮೆಂಟ್ ಅನ್ನೋದು ರೇಡಿಯೋಲಾಜಿಕಲ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದ್ರೆ ಅದು ಫೋರ್ ಸ್ಟೇಜಸ್ ಇರುತ್ತೆ. ಗ್ರೇಡ್ ಫೋರ್ ಅಲ್ಲಿ ಅಂದ್ರೆ ಅದು ಪೂರ್ತಿ ಸೌದೋಗಿದೆ ಎಲ್ಲ ತರದಲ್ಲೂ, ಎಲ್ಲ ಸ್ಟೇಜ್ ಫೋರ್ ಹೋದ್ಮೇಲೆ ರಿಪ್ಲೇಸ್ಮೆಂಟ್
1: ಮಾಡಬಹುದು. ಅಂದ್ರೆ ಒಂಥರ ಈಗ ವೆಹಿಕಲ್ ಗೆ ರಿಪೇರಿ ಮಾಡುವಾಗ ಇದು ಒಂದು ಸ್ವಲ್ಪ ಪಾರ್ಟ್ ಅಷ್ಟೇ ಚೇಂಜ್ ಮಾಡಿದ್ರೆ ಆಯ್ತು ನಡೀತದೆ ಸರ್, ನಡೆಯುವಷ್ಟು ಓಡಿಸಿ ಸರ್ ಅಂತ
0: ಪೂರ್ತಿ ಆದ್ಮೇಲೆ
1: ಪೂರ್ತಿ ಬೇಕಾದ್ರೆ ಚೇಂಜ್ ಮಾಡೋಣ ಅಂತ.
0: ಹಾಗೆ ಸ್ಟೇಜ್ ಫೋರ್ ಅಲ್ಲಿ ಮಾಡಲೇಬೇಕಾಗತ್ತೆ.
1: ಬೇರೆ ಬೇರೆ ಸಮಸ್ಯೆಗಳು, ಈಗ ಬೇರೆ ಮಾನಸಿಕವಾಗಿ ತೊಂದರೆ ಆಗುತ್ತೆ, ಚಿಕಿತ್ಸೆ ತಗೊಳ್ಳೇಬೇಕು, ಇಲ್ಲ ಗುಳಿಗೆ ತಗೊಂಡೇ ನಾನು ಮಲಗಬೇಕು ಅಂತ ಅನ್ನೋ ಹಂತಕ್ಕೆ ಬಂದ್ಬಿಡ್ತಾರೆ. ಮೂಳೆ ಸವೆತ ಅಂತ ಅನ್ನೋದು, ಇದನ್ನು ಸರಿಪಡಿಸ್ಕೋಬೇಕು, ಆಹಾರದಿಂದ ಚೆನ್ನಾಗಿರ್ಬೇಕು, ಸತತವಾಗಿ ವ್ಯಾಯಾಮ ಮಾಡಬೇಕು ಇತ್ಯಾದಿ ಎಲ್ಲವನ್ನೂ ಮಾಡ್ತಿರ್ತೀವಿ ನಾವು. ಈ ಮುಂಜಾಗ್ರತೆ ಅಂತ ಅನ್ನೋದು ಬಹಳ ಮುಖ್ಯ. ಯಾವತ್ತು ವಯಸ್ಸಾದ್ರೂ ಪರವಾಗಿಲ್ಲ, 70-80 ನಡೀತಾರೆ ನೋಡಿ ಅವರು ಅಂತಾರೆ.
0: ಮೊದಲು ಒಳ್ಳೆ ಆಹಾರ ತಗೋಬೇಕು. ಮುಖ್ಯವಾಗಿ ನಮ್ಗೆ ಪ್ರೋಟೀನ್ ಪೋರ್ಷನ್ ತುಂಬಾ ಮುಖ್ಯ. ಪ್ರೋಟೀನ್ ಅನ್ನೋದೇ ಮಸಲ್ನ ಬೆಳೆಸೋದು, ಅದನ್ನ ಅದಕ್ಕೆ ಸ್ಟ್ರೆಂತ್ ಕೊಡೋದು ಇರುತ್ತೆ. ಪ್ರೋಟೀನ್ ತುಂಬಾ ಮುಖ್ಯ,
1: ಪ್ರೋಟೀನ್ ಯುಕ್ತ ಆಹಾರ ಇರಬೇಕು,
0: ಪ್ರೋಟೀನ್ ಯುಕ್ತ ಆಹಾರ, ಹಾಗೆ ಮಿನರಲ್ಸ್ ಅಂಡ್ ವಿಟಮಿನ್ಸ್.
1: ತಾವು ವೈದ್ಯರು ಸಾಮಾನ್ಯ ನಿಮಗೆ ಸಂಪರ್ಕ ಮಾಡಿದಾಗ ಏನು ಪಥ್ಯ ಅಂತಂದಾಗ ಏನಿಲ್ಲ ಎಲ್ಲ ತಿನ್ನಿ ನೀವು ತಂದಿರ್ತೀರಿ. ಆಹಾರ ಮುಖ್ಯ ಮನುಷ್ಯನಿಗೆ ಅಂತ ಅನ್ನೋದು ಅದರ ಸಂದೇಶ. ತುಂಬಾ ಧನ್ಯವಾದಗಳು.
0: ನಮಸ್ಕಾರ.
1: ಹಿರಿಯರಲ್ಲಿ ಮೂಳೆ ಸಮಸ್ಯೆ ಕುರಿತಾಗಿ ಇದುವರೆಗೆ ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ ಕೇಳ್ತಾ ಇದ್ರಿ. ಒಟ್ಟಿನಲ್ಲಿ ಹಿರಿಯರಾಗಿರಲಿ, ಕಿರಿಯರಾಗಿರಲಿ, ಅಥವಾ ನವ ತರುಣರಿರಲಿ, ನಡು ವಯಸ್ಸಿನವರು ಯಾರೇ ಇರಲಿ, ಹೆಣ್ಣಿರಲಿ ಗಂಡಿರಲಿ, ಯಾರೇ ಇರಲಿ, ಆರೋಗ್ಯದ ಕಡೆಗೆ ಗಮನವನ್ನು ಕೊಡಲೇಬೇಕು. ನಿರಂತರ ವ್ಯಾಯಾಮ, ನಡೆದಾಡುವುದು ಮತ್ತು ಉತ್ತಮ ಆಹಾರ, ವಿಶೇಷವಾಗಿ ಮನೆಯಲ್ಲಿಯೇ ತಯಾರಿಸಿದಂಥ ಆಹಾರವನ್ನು ಸೇವನೆ ಮಾಡಬೇಕು. ಆಹಾರವೇ ಆರೋಗ್ಯ ಎಂಬ ಕಲ್ಪನೆ ಇಟ್ಟುಕೊಂಡು ಆರೋಗ್ಯವಂತ ಬದುಕನ್ನು ನಾವು ನಡೆಸಬೇಕು. ಇದು ಇಂದಿನ ಆರೋಗ್ಯ ಸಂಚಿಕೆ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ನಿರ್ಮಾಣ ಜಾಂಪಣ್ಣ ಆಶಿಹಾಳ್.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತೆ ಚಂದನಾ ಎಲ್.
5: ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನ ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಿಲ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ಲಿನ ಮುಖ ಉದ್ದೇಶದ ಬಗ್ಗೆ ತಿಳ್ಕೊಳ್ಬಹುದು. ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟೋದಕ್ಕೇನೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲಿ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ, ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನ ಸರ್ಕಾರ ನೀಡ್ತಿತ್ತು. ಆದ್ರೆ ಇದೀಗ ಹೊಸ ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗ ಅವಕಾಶವನ್ನ ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ

0: ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗುತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗುತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗುತ್ತೆ ಅಂತ ನೀವು ಕೇಳುವುದಾದ್ರೆ, ಕೆರೆ, ಹಳ್ಳ, ಕಾಲುವೆ ನಿರ್ಮಾಣಗಳಲ್ಲಿ ಮಳೆ ನೀರು ಸಂರಕ್ಷಣೆ ಆಗಿರ್ಬೋದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು. ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗ್ಬಹುದು. ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರ್ಬೋದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50%ಗಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಬಹುದು, ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳಿದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳ್ದಂಗೆ ಕೆರೆ, ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ, ಇದೆಲ್ಲವೂ ಕೇವಲ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳುವುದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರುವುದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರೋ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳ್ಬಹುದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳ್ಬಹುದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ, ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳ್ಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗಿರುತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮ ಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮ್ಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ, ರೈತರಿಗೆ ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ ಯೋಜನೆಗೆ ತಿಳ್ಕೊಂಡ್ವಿ. ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ ಜಿ ಮಿಷನ್ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆ ಚಂದನಾ ಎಲ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನಮಸ್ಕಾರ, ನಾನು ಇಶಾ ಪಂತ್. ಇತ್ತೀಚೆಗೆ ನಿಮಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಸೈಬರ್ ಕ್ರೈಮ್ ತುಂಬ ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ. ನಾವು ಎಲ್ಲರೂ ಮೊಬೈಲ್ ಮುಖಾಂತರ ಪೇ ಮಾಡ್ತೀವಿ, ಎಲ್ಲ UPI ಮುಖಾಂತರ ಪೇ ಮಾಡ್ತೀವಿ, ಇಂಟರ್ನೆಟ್ ಬ್ಯಾಂಕಿಂಗ್ ಜಾಸ್ತಿ ಆಗಿದೆ. ಎಸ್ಪೆಷಲಿ ಕೋವಿಡ್ ಆದ ನಂತರ ಇದು ಇನ್ನೂ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಇದು ಜಾಸ್ತಿ ಆಗಿರೋದ್ರಿಂದ ಸೈಬರ್ ಕ್ರೈಮ್ಸ್ ಕೂಡ ಜಾಸ್ತಿ ಆಗಿದೆ. ಯಾಕೆಂದರೆ ನಾವು ಎಲ್ಲರೂ ಯೂಸ್ ಮಾಡ್ತೀವಿ ಇಂಟರ್ನೆಟ್ ಬ್ಯಾಂಕಿಂಗ್ ಎಲ್ಲರೂ ಹತ್ತಿರ, ಬಟ್ ಅದನ್ನು ಕರೆಕ್ಟ್ ಆಗಿ ಹೇಗೆ ಬಳಸಬೇಕು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಆ್ಯಂಡ್ ನಿಮಗೆ ಗೊತ್ತಿರಬೇಕು, ಸುಮಾರು ಸತಿ ಫಸ್ಟ್ ಇಮೇಲ್ ಅಲ್ಲಿ ಬರ್ತಿತ್ತು ದಟ್ ನೀವು ಇಷ್ಟು ಲಾಟ್ರಿ ನಿಮಗೆ ಸಿಕ್ಕಿದೆ, ನೀವು ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ್ರೆ ಮತ್ತೆ ಅವರು ಕೆಲವು ಡೀಟೇಲ್ಸ್ ಕೇಳ್ತಿದ್ರು, ಇಷ್ಟು ದುಡ್ಡು ನೀವು ಸಬ್ಮಿಟ್ ಮಾಡಿ ಡಿಪಾಸಿಟ್ ಮಾಡಿದ್ರೆ ನಿಮಗೆ ಇನ್ನೂ ಜಾಸ್ತಿ ದುಡ್ಡು ಸಿಗುತ್ತೆ ಅಂತ ಹೇಳಿ ಈ ತರ. ಇದನ್ನು ನೈಜೀರಿಯನ್ ಫ್ರಾಡ್ ಅಂತ ಹೇಳ್ತೀವಿ. ಇನ್ನೂ ನಡೀತಾ ಇದೆ. ಈಗ ಇಮೇಲ್ ಇಂದ ಅದು ವಾಟ್ಸ್ಆ್ಯಪ್ ಅಲ್ಲಿ ಶಿಫ್ಟ್ ಆಗಿದೆ. ವಾಟ್ಸ್ಆ್ಯಪ್ ಅಲ್ಲಿ ನಿಮಗೆ ಮೆಸೇಜಸ್ ಸಿಗುತ್ತೆ ಮತ್ತು SMS ಮುಖಾಂತರ ಮೆಸೇಜಸ್ ಸಿಗುತ್ತೆ. ನಿಮಗೂ ನನಗೆ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಅಂಡ್ ಇವಾಗ ಸುಮಾರು ಜನ ಕೇರ್ಫುಲ್ ಆಗಿದ್ದಾರೆ. ಆದ್ರೂ ಕೆಲವರು ಈ ತರ ಸೇಯಿಂಗ್ ಇದೆ ಇಂಗ್ಲಿಷ್ ಅಲ್ಲಿ, ಇಫ್ ಯು ಹ್ಯಾವ್ ಗ್ರೀಡ್ ಓನ್ಲಿ ಗಾಡ್ ಕ್ಯಾನ್ ಸೇವ್. ನಾವು ಹೇಳ್ತಾ ಇರ್ತೀವಿ ದಟ್ ದಯವಿಟ್ಟು ಈ ತರ ಮೆಸೇಜಸ್ ಅನ್ನು ನೀವು ನೋಡ್, ಇನ್ಫ್ಯಾಕ್ಟ್ ಬಂದ ತಕ್ಷಣ ನೀವು ಡಿಲೀಟ್ ಮಾಡಬೇಕು. ಆದ್ರೂ ಕೆಲವರು ಈ ತರ ಅವರ ಎಲ್ಲ ಡೀಟೇಲ್ಸ್ ಕೊಟ್ಬಿಡ್ತಾರೆ, ಲಕ್ಷಾಂತರ ದುಡ್ಡು ಅವರು ಇದು ಮಾಡಿದ್ದಾರೆ. ಅದಕ್ಕೆ ಈ ತರ ಒಂದು ಲಾಟ್ರಿ ಫ್ರಾಡ್ ಅಂತ ಬರುತ್ತೆ. ಇತ್ತೀಚೆಗೆ ಇನ್ನೊಂದು ಸ್ಟಾರ್ಟ್ ಆಗಿದೆ ದಟ್ ನಿಮ್ಮ ಬ್ಯಾಂಕ್ KYC ಡೀಟೇಲ್ಸ್ ಎಕ್ಸ್ಪೈರ್ ಆಗಿದೆ, ಇನ್ನೊಮ್ಮೆ ನೀವು KYC ಡೀಟೇಲ್ಸ್ ಕೊಡಬೇಕು ಅಂತ ಹೇಳಿ ಅವರು ವಾಟ್ಸ್ಆ್ಯಪ್ ಅಲ್ಲಿ ಒಂದು ಲಿಂಕ್ ಕಳಿಸ್ಬಿಡ್ತಾರೆ ಅಥವಾ SMS ಮುಖಾಂತರ ಒಂದು ಲಿಂಕ್ ಕಳಿಸ್ಬಿಡ್ತಾರೆ. ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ಆಕ್ಚುಲಿ ಕರೆಕ್ಟ್ ನಮ್ಮ ನಿಮ್ಮ SBI ಇರಲಿ, ಅದು ಒಂದು ಬ್ಯಾಂಕ್ ಇರಲಿ, ಆ ಬ್ಯಾಂಕ್ದು ಇರಲ್ಲ, ಆ ತರ ಕಾಣುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ಅದೇ ತರ ಅವರು ಫೇಕ್ ವೆಬ್ಸೈಟ್ ತರ ಕ್ರಿಯೇಟ್ ಮಾಡ್ತಾರೆ. ಅದರ ಮೇಲೆ ಅವರು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಕೇಳ್ತಾರೆ, ನೀವು ಕೊಟ್ಬಿಡ್ತೀರಾ, OTP ಕೂಡ ಕೊಟ್ಬಿಡ್ತೀರಾ, ಅವಾಗ ಅವರ ಹತ್ತಿರ ನಿಮ್ಮ ಎಲ್ಲ ಡೀಟೇಲ್ಸ್ ಸಿಗ್ಬಿಡುತ್ತೆ. ಅಂಡ್ ಅವರು ನಿಮ್ಮ ಫುಲ್ ಬ್ಯಾಂಕ್ ಅಕೌಂಟ್ ಇಂದ ದುಡ್ಡು ಇದು ಮಾಡ್ಬಿಡ್ತಾರೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ವರ್ಷಗಳ ಸಾಧನೆ, ವಿಶ್ವದ ಒಂದು ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ವರ್ಷ, ನೀರಾವರಿ ವಿಸ್ತರಣೆ, ಜಲಸಂರಕ್ಷಣೆ, ಕೃಷಿ ಉತ್ಪಾದಕತೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ. ಹಾಗೂ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ, ಇಂದು ಭಾರತ ಇಂಗ್ಲೆಂಡ್ ನಡುವೆ ಮೊದಲ ಪಂದ್ಯ. ವಾರ್ತೆಗಳ ವಿವರ: ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ದೇಶದ ನಾಗರಿಕರು ಪರಸ್ಪರ ಸಂಪರ್ಕ ಸಾಧಿಸುವ, ಕಲಿಯುವ, ಹಣಕಾಸು ವ್ಯವಹಾರ ನಡೆಸುವ ಹಾಗೂ ಸಾರ್ವಜನಿಕ ಸೇವೆಗಳನ್ನು ಪಡೆಯುವ ವಿಧಾನದಲ್ಲಿ ಮಹತ್ವದ ಪರಿವರ್ತನೆ ತಂದಿದೆ. ಕಳೆದ 11 ವರ್ಷಗಳಲ್ಲಿ ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದೆ. ಆರೋಗ್ಯ, ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಕೃಷಿ ಹಾಗೂ ಕಲ್ಯಾಣ ಯೋಜನೆಗಳ ಸೇವೆಗಳು, ವಿಶೇಷವಾಗಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಡಿಜಿಟಲ್ ವೇದಿಕೆಗಳ ಮೂಲಕ ವ್ಯಾಪಕವಾಗಿ ವಿಸ್ತರಿಸಿವೆ. ಭಾರತವು ನಾಗರಿಕ ಕೇಂದ್ರಿತ ಮತ್ತು ವಿಸ್ತರಣಾ ಸಾಮರ್ಥ್ಯ ಹೊಂದಿರುವ ಡಿಜಿಟಲ್ ಆಡಳಿತ ವ್ಯವಸ್ಥೆಗಳ ಮೂಲಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುತ್ತಿದೆ. ಪಾವತಿ ವ್ಯವಸ್ಥೆ, ದತ್ತಾಂಶ ವಿನಿಮಯ ಹಾಗೂ ಸೇವಾ ವಿತರಣೆಗೆ ಸಂಬಂಧಿಸಿದ ಇಂಡಿಯಾ ಸ್ಟ್ಯಾಕ್ ಮತ್ತು ಡಿಪಿಐ ವ್ಯವಸ್ಥೆಗಳು

0: ಸಹಕಾರಕ್ಕಾಗಿ ಭಾರತವು 24 ದೇಶಗಳೊಂದಿಗೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಯುಪಿಐ ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್, ಸಿಂಗಾಪುರ, ಫ್ರಾನ್ಸ್, ಮಾರಿಷಸ್ ಹಾಗೂ ಶ್ರೀಲಂಕಾ ಸೇರಿದಂತೆ 8 ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಜಾಗತಿಕ ಹಣಕಾಸು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿದೆ. ಆಧಾರ್, ಡಿಜಿಲಾಕರ್, ಸರ್ಕಾರಿ ಇ ಮಾರುಕಟ್ಟೆ, ಜಿಇಎಂ, ದೀಕ್ಷಾ, ಉಮಂಗ್ ಹಾಗೂ ಇ ಸಂಜೀವಿನಿ ಸೇರಿದಂತೆ ಭಾರತದ ಹಲವು ಡಿಜಿಟಲ್ ವೇದಿಕೆಗಳು ಜಾಗತಿಕ ಡಿಜಿಟಲ್ ಆಡಳಿತ ಮಾದರಿಗಳಿಗೆ ಪ್ರೇರಣೆಯಾಗುತ್ತಿವೆ. 2023 G20 ಅಧ್ಯಕ್ಷತೆಯ ಅವಧಿಯಲ್ಲಿ ಭಾರತವು ಇಂಡಿಯಾ ಸ್ಟ್ಯಾಗ್ ಗ್ಲೋಬಲ್ ಹಾಗೂ ಜಾಗತಿಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಆರಂಭಿಸುವ ಮೂಲಕ ಭಾರತದ ಡಿಜಿಟಲ್ ವ್ಯವಸ್ಥೆಯನ್ನು ವಿಶ್ವದ ವಿವಿಧ ರಾಷ್ಟಗಳಿಗೆ ವಿಸ್ತರಿಸಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವು 2 ದಶಕಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಸಮಗ್ರ ಅಭಿವೃದ್ದಿ, ಡಿಜಿಟಲ್ ಸಬಲೀಕರಣ ಹಾಗೂ ಜಾಗತಿಕ ಸಹಕಾರಕ್ಕೆ ತಂತ್ರಜ್ಞಾನವನ್ನು ಪರಿಣಾಮಕಾರಿ ಸಾಧನವನ್ನಾಗಿ ಬಳಸುವತ್ತ ಭಾರತ ಮುನ್ನಡೆಯುತ್ತಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಆಡಳಿತ ವ್ಯವಸ್ಥೆಗೆ ಹೊಸ ರೂಪ ನೀಡಿದ್ದು ನಾಗರಿಕರನ್ನು ಸಬಲೀಕರಣಗೊಳಿಸಿ ದೇಶದ ಸಮಗ್ರ ಅಭಿವೃದ್ದಿಗೆ ವೇಗ ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಡಿಜಿಟಲ್ ಇಂಡಿಯಾ ಇಂದು ಜನಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಸ್ಪರ್ಶಿಸಿದೆ. ತಡೆರಹಿತ ಡಿಜಿಟಲ್ ಪಾವತಿ ವ್ಯವಸ್ಥೆ ಹಾಗೂ ನೇರ ಲಾಭ ವರ್ಗಾವಣೆ ಯೋಜನೆಗಳ ಮೂಲಕ ಫಲಾನುಭವಿಗಳಿಗೆ ಪಾರದರ್ಶಕವಾಗಿ ಸೌಲಭ್ಯಗಳು ತಲುಪುತ್ತಿವೆ. ತಂತ್ರಜ್ಞಾನವು ಜನರ ಜೀವನವನ್ನು ಮತ್ತಷ್ಟು ಸುಲಭಗೊಳಿಸುವ ಪ್ರಬಲ ಸಾಧನವಾಗಿ ರೂಪುಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ತೈಲ ಮಾರುಕಟ್ಟೆ ಕಂಪನಿಗಳು 19 kg ತೂಕದ ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಇಂದಿನಿಂದ 183.50 rupees ಕಡಿತಗೊಳಿಸಿವೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಪ್ರಕಟಿಸಿರುವ ಮಾಹಿತಿ ಪ್ರಕಾರ ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಬೆಲೆ ಇಳಿಕೆಯ ಬಳಿಕ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ 19 kg ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 2,930 rupees ನಿಗದಿಯಾಗಿದೆ. ಈ ಬೆಲೆ ಇಳಿಕೆಯಿಂದ ರೆಸ್ಟೋರೆಂಟ್ಗಳು, ಡಾಬಾಗಳು, ಹೋಟೆಲ್ಗಳು ಹಾಗೂ ಆಹಾರ ಮತ್ತು ಪಾನೀಯ ಉದ್ಯಮಗಳಲ್ಲಿ ತೊಡಗಿರುವವರಿಗೆ ಗಮನಾರ್ಹ ಪರಿಹಾರ ದೊರೆಯಲಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿಎಂಕೆಎಸ್ವೈ, ಜಲಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಹಾಗೂ ನೀರಾವರಿ ವ್ಯಾಪ್ತಿಯ ವಿಸ್ತರಣೆಯ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತಂದು ಯಶಸ್ವಿಯಾಗಿ 10 ಪೂರೈಸಿದೆ. 2015 ಜುಲೈ 1 ಆರಂಭಗೊಂಡ ಈ ಯೋಜನೆಯು ರೈತರಿಗೆ ಖಾತರಿಯ ನೀರಾವರಿ ಸೌಲಭ್ಯ ಕಲ್ಪಿಸುವುದರ ಜೊತೆಗೆ ಕೃಷಿ ಜಮೀನುಗಳಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸಿ ದೇಶಾದ್ಯಂತ ಸುಸ್ಥಿರ ಜಲ ಸಂರಕ್ಷಣೆಗೆ ಪ್ರೋತ್ಸಾಹ ನೀಡುತ್ತಿದೆ. ಕಳೆದ 1 ಜಲಸಂಚಯ ಯೋಜನೆಯಡಿ ಮಳೆ ನೀರು ಸಂಗ್ರಹಣೆ ಹಾಗೂ ಜಲಸಿಂಚನ ಯೋಜನೆಯಡಿ ಕೃಷಿ ಜಮೀನುಗಳಿಗೆ ನೀರನ್ನು ಸಮರ್ಥವಾಗಿ ಪೂರೈಸುವ ವ್ಯವಸ್ಥೆಗಳ ಮೂಲಕ ನೀರಾವರಿ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಲಾಗಿದೆ. 2016-17 ಸಾಲಿನಿಂದ 2,70,00,000 ಹೆಚ್ಚು ರೈತರು ಪ್ರಯೋಜನ ಪಡೆದಿದ್ದು 2,46,10,000 hectares ಪ್ರದೇಶದಲ್ಲಿ ನೂತನ ನೀರಾವರಿ ಸಾಮರ್ಥ್ಯವನ್ನು ಸೃಷ್ಟಿಸಲಾಗಿದೆ. ಇಂದಿನಿಂದ ಜಾರಿಗೆ ಬಂದಿರುವ ಪರಿಷ್ಕೃತ ಶುಲ್ಕ ವ್ಯವಸ್ಥೆಯೊಂದಿಗೆ ಪಾಸ್ಪೋರ್ಟ್ ಸಂಬಂಧಿತ ಸೇವೆಗಳ ಶುಲ್ಕವನ್ನು ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಜಾರಿಗೆ ತಂದಿರುವ ಹೊಸ ಶುಲ್ಕ ವ್ಯವಸ್ಥೆಯು ಹೊಸ ಪಾಸ್ಪೋರ್ಟ್ ಅರ್ಜಿ, ನವೀಕರಣ, ತತ್ಕಾಲ್ ಸೇವೆ, ಕಳೆದುಹೋದ ಅಥವಾ ಹಾನಿಗೊಳಗಾದ ಪಾಸ್ಪೋರ್ಟ್ನ ಬದಲಿ ಪ್ರತಿ, ಪೊಲೀಸ್ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಸೇರಿದಂತೆ ವಿವಿಧ ಪಾಸ್ಪೋರ್ಟ್ ಸೇವೆಗಳಿಗೆ ಅನ್ವಯವಾಗಲಿದೆ. ಭಾರತ ಹಾಗೂ ವಿದೇಶದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ವಾಣಿಜ್ಯ ದೂತಾವಾಸ ಕಚೇರಿಗಳ ಮೂಲಕ ಸಲ್ಲಿಸುವ ಅರ್ಜಿಗಳಿಗೂ ಈ ಪರಿಷ್ಕೃತ ಶುಲ್ಕ ಅನ್ವಯವಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತಿದೆ. ಸಾರ್ವಜನಿಕ ಆರೋಗ್ಯದ ರಕ್ಷಣೆ ಮತ್ತು ಸುಧಾರಣೆಗೆ ವೈದ್ಯರು ನೀಡಿರುವ ಸಮರ್ಪಣೆ, ಕರುಣೆ ಹಾಗೂ ಅಮೂಲ್ಯ ಕೊಡುಗೆಯನ್ನು ಗೌರವಿಸುವುದು ಈ ದಿನದ ಪ್ರಮುಖ ಉದ್ದೇಶ. ಭಾರತದ ಅತ್ಯಂತ ಗೌರವಾನ್ವಿತ ವೈದ್ಯರಲ್ಲಿ ಒಬ್ಬರಾದ ಡಾಕ್ಟರ್ ವಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನ ಹಾಗೂ ಪುಣ್ಯತಿಥಿಯ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜುಲೈ 1ರಂದು ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ರಾಷ್ಟೀಯ ವೈದ್ಯರ ದಿನದ ಧ್ಯೇಯ

0: ವಾಕ್ಯ ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್. ಇತರರ ಆರೋಗ್ಯಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವ ವೈದ್ಯರ ಮಾನಸಿಕ, ಭಾವನಾತ್ಮಕ ಹಾಗೂ ದೈಹಿಕ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೂ ಸಮಾನ ಆದ್ಯತೆ ನೀಡುವ ಅಗತ್ಯವನ್ನು ಇದು ಒತ್ತಿ ಹೇಳುತ್ತದೆ. ವೈದ್ಯರ ಕಠಿಣ ಪರಿಶ್ರಮ, ಕರುಣೆ ಹಾಗೂ ಸೇವಾ ಬದ್ಧತೆಯೇ ಭಾರತದ ಆರೋಗ್ಯ ವ್ಯವಸ್ಥೆಯ ಭದ್ರ ಅಡಿಪಾಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟೀಯ ವೈದ್ಯರ ದಿನದ ಹಿನ್ನೆಲೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಅತ್ಯಂತ ಸವಾಲಿನ ಪರಿಸ್ಥಿತಿಗಳಲ್ಲಿಯೂ ವೈದ್ಯರು ಸಲ್ಲಿಸುತ್ತಿರುವ ದಣಿವರಿಯದ ಸೇವೆ ದೇಶದ ಕೋಟ್ಯಂತರ ಜನರ ವಿಶ್ವಾಸ ಮತ್ತು ಕೃತಜ್ಞತೆಗೆ ಪಾತ್ರವಾಗಿದೆ ಎಂದು ತಿಳಿಸಿದ್ದಾರೆ. ಕಳೆದ ಒಂದು ದಶಕದಲ್ಲಿ ದೇಶದ ಆರೋಗ್ಯ ಸೇವಾ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮಹತ್ವದ ಪ್ರಗತಿ ಸಾಧಿಸಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ ಎರಡು ಪಟ್ಟು ಹೆಚ್ಚಾಗಿದ್ದು ಪದವಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳ ಸಂಖ್ಯೆಯಲ್ಲಿಯೂ ಗಣನೀಯ ಏರಿಕೆಯಾಗಿದೆ. ಈ ಅಭೂತಪೂರ್ವ ಬೆಳವಣಿಗೆಯು ವೈದ್ಯಕೀಯ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವುದರ ಜೊತೆಗೆ ಆರೋಗ್ಯ ಕ್ಷೇತ್ರದ ಮಾನವ ಸಂಪನ್ಮೂಲವನ್ನು ಬಲಪಡಿಸಿ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸಲು ನೆರವಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ವಿಕಸಿತ ಭಾರತ ನಿರ್ಮಾಣದತ್ತ ಸರ್ಕಾರ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಆರೋಗ್ಯ ಸೇವೆಯ ಉತ್ತೇಜನ, ವೈದ್ಯಕೀಯ ಸಂಶೋಧನೆಗೆ ವೇಗ, ನವೋದ್ಯಮಗಳ ಅಳವಡಿಕೆ ಹಾಗೂ ಎಲ್ಲರಿಗೂ ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಾಗುವ ಆರೋಗ್ಯ ಸೇವೆ ಒದಗಿಸುವಲ್ಲಿ ದೇಶದ ವೈದ್ಯರು ಮುಂದೆಯೂ ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಷ್ಟೀಯ ವೈದ್ಯರ ದಿನದ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಸಮಸ್ತ ವೈದ್ಯ ಸಮುದಾಯಕ್ಕೆ ಶುಭಾಶಯ ಕೋರಿದ್ದಾರೆ. ದೇಶದಲ್ಲಿ ಕಳೆದ ಜೂನ್ ತಿಂಗಳ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹ 194,812 ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಜಿಎಸ್ಟಿ ಸಂಗ್ರಹ 171,105 ಕೋಟಿ ರೂಪಾಯಿಯಾಗಿತ್ತು. ಕಳೆದ ವರ್ಷದ ಈ ಅವಧಿಗೆ ಹೋಲಿಸಿದರೆ ಶೇಕಡಾ 13.9% ಏರಿಕೆ ದಾಖಲಿಸಿದೆ. ಇಂಗ್ಲೆಂಡ್ನ ಚೆಸ್ಟರ್ಲೇ ಸ್ಟ್ರೀಟ್ನ ರಿವರ್ಸೈಡ್ ಮೈದಾನದಲ್ಲಿ ಇಂದು ನಡೆಯಲಿರುವ 5 ಪಂದ್ಯಗಳ ಸರಣಿಯ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಟಿ20 ಸರಣಿಯ ನಂತರ ಭಾರತ ತಂಡ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ಅನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ವರ್ಷಗಳ ಸಾಧನೆ. ವಿಶ್ವದ ಒಂದು ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ವರ್ಷ. ನೀರಾವರಿ ವಿಸ್ತರಣೆ, ಜಲ ಸಂರಕ್ಷಣೆ, ಕೃಷಿ ಉತ್ಪಾದಕತೆಗೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ. ಹಾಗೂ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ, ಇಂದು ಭಾರತ ಇಂಗ್ಲೆಂಡ್ ನಡುವೆ ಮೊದಲ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ತರಂಗಾಂತರ ಮೀಡಿಯಂ ಯೌವನ 275.5 ಮೀಟರ್, 1089 ಕಿಲೋಹರ್ಟ್ಸ್, FM ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 1:20 ಹಾಗೂ 25 ಸೆಕೆಂಡ್ಗಳು. ಸ್ವಲ್ಪ ಹೊತ್ತಿನಲ್ಲಿ ಸ್ವರಮಾಧುರ್ಯ ಕೇಳುವಿರಿ.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇದೀಗ ಸ್ವರಮಾಧುರ್ಯ. ಇಂದಿನ ಈ ಕಾರ್ಯಕ್ರಮದಲ್ಲಿ BR ಛಾಯಾ ಹಾಡಿರುವ ಕೃಷ್ಣ ಪುರಂದರ ಅವರ ರಚನೆಗಳನ್ನು ಕೇಳಬಹುದು. ಮೊದಲಿಗೆ ಎಲ್ಲರಿಗೂ ಅಭಯವನ್ನು ನೀಡುವ ದೇವಿ

ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಇದುವರೆಗೆ ಬಿಆರ್ ಛಾಯಾ ಹಾಡಿದ ಕೃಷ್ಣ ಪುರಂದರ ಅವರ ರಚನೆಗಳನ್ನು ಕೇಳಿದಿರಿ. ಇಂದಿನ ಸ್ವರಮಾಧುರ್ಯ ಇಲ್ಲಿಗೆ ಮುಗಿಯಿತು.

ಕೇಳುಗರೆ ನಮಸ್ಕಾರ. ಇಂದಿನ ಸಂಯೋಜಿತ ಚಿತ್ರಗೀತೆಗಳ ಈ ಸಂಚಿಕೆಗೆ ನಾನು ಸಾವಿತ್ರಿ ಕೋರ್ವ ಪ್ರೀತಿಯ ಸ್ವಾಗತ ಮತ್ತು ಎಲ್ಲರಿಗೂ ಇಂದಿನ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳು.

ಅದು ಸುಮಾರು 1901 ಇಸವಿ. ನಮ್ಮ ದೇಶದ ಉನ್ನತ ಪ್ರತಿಭೆಯೊಂದು ಉನ್ನತ ವೈದ್ಯಕೀಯ ಶಿಕ್ಷಣಕ್ಕಾಗಿ ಬ್ರಿಟನ್ಗೆ ತೆರಳಿದರೆ ಏಷ್ಯಾದ ವಿದ್ಯಾರ್ಥಿಗಳಿಗೆ ಆ ಕಾಲೇಜಿನಲ್ಲಿ ಸ್ಥಾನವಿರಲಿಲ್ಲ. ಕಾಲೇಜಿನ ಡೀನ್ ಆ ವಿದ್ಯಾರ್ಥಿಯ ಅರ್ಜಿಯನ್ನು ತಿರಸ್ಕರಿಸ್ತಾರೆ. ಆದರೆ ಆ ಹುಡುಗ ನಿರಾಶೆ ಪಡಲಿಲ್ಲ. ಒಂದಲ್ಲ 10 ಅಲ್ಲ 30 ಬಾರಿ ಅದೇ ಕಾಲೇಜಿಗೆ ಅರ್ಜಿ ಸಲ್ಲಿಸುತ್ತಾರೆ, ಪ್ರವೇಶ ಪಡೆಯುತ್ತಾರೆ. ವೈದ್ಯಕೀಯ ಶಿಕ್ಷಣದಲ್ಲಿ ಅನನ್ಯ ಸಾಧನೆ ಮಾಡಿ ಆ ಕಾಲದ ಅತ್ಯಂತ ಪ್ರತಿಷ್ಠಿತವಾದ ರಾಯಲ್ ಕಾಲೇಜ್ ಆಫ್ ಫಿಸಿಷಿಯನ್

ಮತ್ತು ರಾಯಲ್ ಕಾಲೇಜ್ ಆಫ್ ಸರ್ಜನ್ಸ್ ಫೆಲೋಶಿಪ್ಪನ್ನು MRCP ಹಾಗೂ FRCS ಇದನ್ನು ಕೂಡ ಪಡೆಯುತ್ತಾರೆ. ಇಂಗ್ಲೆಂಡ್ನಲ್ಲಿ ಒಳ್ಳೆಯ ಉದ್ಯೋಗ ದೊರೆತರೂ ಅದನ್ನು ತೊರೆದು ಭಾರತಕ್ಕೆ ಹಿಂತಿರುಗುತ್ತಾರೆ. ದೇಶಕ್ಕಾಗಿ ಜೀವ ಮುಡಿಪಾಗಿಡ್ತಾರೆ. ಬಡ ರೋಗಿಗಳ ಆಶಾಕಿರಣವಾಗ್ತಾರೆ. ಕೋಟ್ಯಂತರರ ಬಾಳ್ವೆಗೆ ಬೆಳಕಾಗ್ತಾರೆ. ಹೌದು, ನೀವು ಊಹಿಸಿರುವ ಆ ಮಹಾನ್ ಚೇತನವೇ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಅಥವಾ ಡಾಕ್ಟರ್ BC ರಾಯ್. July 1 ಅವರ ಹುಟ್ಟುಹಬ್ಬದಂದು ಮತ್ತು ಪುಣ್ಯಸ್ಮರಣೆಯೂ ಆಗಿರುವ ಈ ದಿನ ರಾಷ್ಟ್ರೀಯ ವೈದ್ಯರ ದಿನ ಅಥವಾ ಡಾಕ್ಟರ್ಸ್ ಡೇ. ಕೇಳಿದರೆ ಡಾಕ್ಟರ್ BC ರಾಯ್ ಅವರು ವೈದ್ಯೋ ನಾರಾಯಣೋ ಹರಿಹಿ ಆಗಿ ದೇವ ಮಾನವರಾಗಿ ನಾಡಿನ ಜನರ ಸೇವೆಗೆ ಇದ್ದವರು.

ಪಂಚಮಿ ಹಳಿಬಂಡಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮೂಡಿಬಂದ ಹೆಚ್ ಎಸ್ ವೆಂಕಟೇಶಮೂರ್ತಿಯವರ ರಚನೆಯನ್ನು ಕೇಳಿದಿರಿ. ರಾಜಿ ಚಿತ್ರಕ್ಕಾಗಿ ಸಂಗೀತ ಉಪಾಸನಾ ಮೋಹನ್ ಅವರದ್ದಿತ್ತು. ಕೇಳಿದರೆ ಡಾಕ್ಟರ್ ಬಿ ಸಿ ರಾಯ್ ಅವರು ಜನಿಸಿದ್ದು 1882 ಜುಲೈ 1 ಬಿಹಾರದ ಪಾಟ್ನಾದಲ್ಲಿ. ಓದಿನಲ್ಲಿ ಸದಾ ಚುರುಕಾಗಿದ್ದ, ಎಳವೆಯಲ್ಲಿಯೇ ಸಮಾಜ ಸೇವೆಯ ಆಕರ್ಷಣೆ ಹೊಂದಿದ್ದ ಅವರು ತಮ್ಮ 19ನೇ ವಯಸ್ಸಿನಲ್ಲಿ ಕಲ್ಕತ್ತಾದ ವೈದ್ಯಕೀಯ ಕಾಲೇಜಿನ ಮೆಟ್ಟಿಲು ಹತ್ತಿದಾಗ ಎದುರಿನ ಗೋಡೆಯಲ್ಲಿ ಕಾಣಿಸಿಕೊಂಡ ನಿನ್ನ ಕೈಗೆ ಸಿಕ್ಕ ಕೆಲಸವನ್ನು ನಿನ್ನ ಸಂಪೂರ್ಣ ಶಕ್ತಿಯನ್ನು ವಿನಿಯೋಗಿಸಿ ಮಾಡು ಎಂಬ ನುಡಿಮುತ್ತು ಬಿ ಸಿ ರಾಯ್ ಅವರ ಬದುಕಿನ ಸಿದ್ಧಾಂತವಾಗಿ ರೂಪ ತಾಳಿತು. ವೃತ್ತಿ ಬದುಕಿಗೆ ಪ್ರೇರಣೆಯಾಯಿತು. ಆ ಬಳಿಕ ಇಂಗ್ಲೆಂಡ್ನಲ್ಲಿ ಉನ್ನತ ವೈದ್ಯಕೀಯ ಶಿಕ್ಷಣವನ್ನು ಪೂರೈಸಿದ ಅವರು 1911 ಭಾರತಕ್ಕೆ ಹಿಂತಿರುಗಿದರು. ಪ್ರಾಂತೀಯ ಸೇವೆ ಮೂಲಕ ವೈದ್ಯಕೀಯ ವೃತ್ತಿ ಆರಂಭಿಸಿದರು. ಕೇವಲ ರೋಗಿಯ ಮುಖವನ್ನು ನೋಡಿ ಆ ರೋಗಿಯ ದೈಹಿಕ ಮಾನಸಿಕ ಸ್ಥಿತಿ ಹಾಗೂ ಅದು ಯಾವ ನಿರ್ದಿಷ್ಟ ರೋಗವೆಂದು ತಕ್ಷಣ ಪತ್ತೆ ಹಚ್ಚುತ್ತಿದ್ದರು ಮತ್ತು ಮಾನವೀಯ ಮಿಡಿತದಿಂದ ಪ್ರೀತಿ ಕಾಳಜಿ ಹಾಗೂ ಕರ್ತವ್ಯ ಪರತೆಯಿಂದ ರೋಗಿಗೆ ಔಷಧೋಪಚಾರ ಮಾಡಿ ಕಾಯಿಲೆ ಮುಕ್ತರನ್ನಾಗಿಸುತ್ತಿದ್ದರು. ಈ ಬಗೆಯಲ್ಲಿ ಹೆಸರುವಾಸಿಯಾಗಿದ್ದ ಡಾಕ್ಟರ್ ಬಿ ಸಿ ರಾಯ್ ಅವರು ಎಲ್ಲಿ ಹೋದರೂ, ಪೇಟೆಯಲ್ಲಾಗಲಿ ರೈಲ್ವೆ ಸ್ಟೇಷನ್ಗೆ ಹೋಗಲಿ, ಅವರನ್ನು ನೋಡಲೆಂದೇ ಕಿಕ್ಕಿರಿದು ಜನ ನೆರೆಯುತ್ತಿದ್ದರಂತೆ. ನಾನು ನಿಮ್ಮವನು ಎಂಬ ಹಾಗೆ ಬಿ ಸಿ ರಾಯ್ ವರ್ತಿಸುತ್ತಿದ್ದರಂತೆ.

ಸಮಾಜದ ನಡುವೆ ಪುರುಷೋತ್ತಮನಾಗಿ ಬಾಳಿದ ಡಾಕ್ಟರ್ ಬಿ ಸಿ ರಾಯ್ ಅವರ ವ್ಯಕ್ತಿತ್ವದ ರೂಪಕದಂತಿರುವ ನೀವು ಕೇಳಿದ ಗೀತೆ ಪುರುಷೋತ್ತಮ ಚಿತ್ರದ್ದು. ಗೀತೆಗೆ ಧ್ವನಿಯಾದವರು ಡಾಕ್ಟರ್ ರಾಜಕುಮಾರ್, ಸಾಹಿತ್ಯ ಮತ್ತು ಸಂಗೀತ ನೀಡಿದವರು ಹಂಸಲೇಖ. ಕೇಳಿದರೆ ಡಾಕ್ಟರ್ ಬಿ ಸಿ ರಾಯ್ ಕೇವಲ ಒಬ್ಬ ವೈದ್ಯರಾಗಿದ್ದು ಭಾರತ ರತ್ನದಂತಹ ಅತ್ಯುನ್ನತ ಪ್ರಶಸ್ತಿ ಪಡೆದದಲ್ಲ, ಬದಲಾಗಿ ಅವರೊಬ್ಬ ಶಿಕ್ಷಕ, ಶಿಕ್ಷಣ ತಜ್ಞ, ಸಮಾಜ ಸೇವಕ, ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ 1948 ಮುಂದೆ 14 ವರ್ಷಗಳ ಕಾಲ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಆ ರಾಜ್ಯದ ಭಾಗ್ಯವಾದ ಅಪರೂಪದ ರಾಜಕಾರಣಿ ಕೂಡ. ಕಲ್ಕತ್ತಾ ವೈದ್ಯಕೀಯ ಕಾಲೇಜಿನ ಬೋಧಕರಾಗಿದ್ದರು. ಆ ಬಳಿಕ ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದರು. ನಾವು ಗಮನಿಸಬೇಕಾದ ವಿಚಾರವೆಂದರೆ ವೈದ್ಯಕೀಯ ವೃತ್ತಿಯನ್ನು ಚಾಚೂ ತಪ್ಪದೆಯೇ ಅವರು ತಮ್ಮ ಸೇವಾ ಬಾಹುಗಳನ್ನು ವಿಸ್ತರಿಸುತ್ತಾ ಹೋದರು ಎನ್ನುವುದು. ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದ ಅವಧಿಯಲ್ಲಿ ಅನೇಕ ಕಾಲೇಜುಗಳನ್ನು ಹಾಗೂ ಸಂಸ್ಥೆಗಳನ್ನು ಅವರು ಪ್ರಜೆಗಳ ಏಳಿಗೆಯ ಏಕೈಕ ಗುರಿಯನ್ನಿಟ್ಟು ಸ್ಥಾಪಿಸಿದರು. ಈ ಪೈಕಿ ಕಲ್ಕತ್ತಾ ಫಾರ್ಮಸಿ ಕಾಲೇಜು, ಜಾಧವ್ಪುರ ಕ್ಷಯರೋಗ ಆಸ್ಪತ್ರೆ, ವಿಕ್ಟೋರಿಯಾ ಸಂಸ್ಥೆ ಹಾಗೂ ಚಿತ್ತರಂಜನ್ ಕ್ಯಾನ್ಸರ್ ಆಸ್ಪತ್ರೆ ಹೆಸರುವಾಸಿಯಾಗಿದೆ.

ದೇಶದ ಪ್ರಜೆಗಳು ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಿ ಆರೋಗ್ಯವಂತರಾಗುವವರೆಗೆ ಮತ್ತು ಎಲ್ಲ ತಾಯಂದಿರು ಆರೋಗ್ಯವಂತರಾಗಿದ್ದು ಮಕ್ಕಳನ್ನು ಬೆಳೆಸುವ ಕುರಿತು ಸರಿಯಾದ ತಿಳುವಳಿಕೆ ಹೊಂದುವವರೆಗೆ ನಿಜವಾದ ಸ್ವಾತಂತ್ರ್ಯ ಸಾಧ್ಯವಿಲ್ಲ ಎನ್ನುವುದು ಬಿ.ಸಿ. ರಾಯ್ ಅವರ ಸ್ವಾತಂತ್ರ್ಯದ ಪರಿಕಲ್ಪನೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರಿಂದ ರೂಪ ತಳೆದದ್ದು ಚಿತ್ತರಂಜನ್ ಸೇವಾ ಸದನ್. ಇದು ಮಹಿಳೆ ಮತ್ತು ಮಕ್ಕಳ ಆರೈಕೆಗಾಗಿ ಇರುವ ಬೃಹತ್ ಸಂಸ್ಥೆ. ಜೊತೆಗೆ ಮಹಿಳೆಯರು ಆಸ್ಪತ್ರೆಗೆ ಬರಲು ಹಿಂಜರಿಯಬಾರದೆಂದು ದಾದಿಯರ ತರಬೇತಿ ಶಾಲೆಗಳನ್ನು ಕೂಡ ಇವರು ತೆರೆದರು.

ಅತ್ಯಂತ ವಿನಯದಿಂದಲೇ ಸಾಧನೆಯನ್ನು ಮಾಡಿದವರು ಡಾಕ್ಟರ್ ಬಿ ಸಿ ರಾಯ್ ಅವರು. ನೀವು ಕೇಳಿದ ಗೀತೆ ಪರ್ವ ಚಿತ್ರದ್ದು, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇದ್ದ ಗೀತೆ ಇದು. 1947 ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿದ ಬಳಿಕ ಪಶ್ಚಿಮ ಬಂಗಾಳದ ಅಭಿವೃದ್ಧಿಯ ಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸಿದವರು ಡಾಕ್ಟರ್ ಬಿ ಸಿ ರಾಯ್. ಅಂದು ಧಾರ್ಮಿಕ ಹಿಂಸಾಚಾರ, ಆಹಾರ ಕೊರತೆ, ನಿರುದ್ಯೋಗ, ನಿರಾಶ್ರಿತರ ಪುನರ್ವಸತಿ ಸಮಸ್ಯೆ ಸೇರಿದಂತೆ ಸಮಸ್ಯೆಗಳ ನಿಗಿ ಕೆಂಡವಾಗಿದ್ದ ಪಶ್ಚಿಮ ಬಂಗಾಳಕ್ಕೆ ಅಭಿವೃದ್ಧಿಯ ಅಮೃತ ಸಿಂಚನ ಮಾಡಿದ ಡಾಕ್ಟರ್ ಬಿ ಸಿ ರಾಯ್ ಅವರನ್ನು ಆಧುನಿಕ ಬಂಗಾಳದ ಶಿಲ್ಪಿ ಎಂದೇ ಕರೆಯಲಾಯಿತು. ಯಾವುದೇ ರಂಗಕ್ಕೆ ಕಾಲಿಟ್ಟರೂ ಡಾಕ್ಟರ್ ಬಿ ಸಿ ರಾಯ್ ಅತ್ಯಂತ ಸಮರ್ಥ ನೆಲೆಯಲ್ಲಿ ಕಾರ್ಯನಿರ್ವಹಿಸಿದರು. ಆದರೆ ದೀನ ದುರ್ಬಲ ಬಡ ರೋಗಿಗಳ ಚಿಕಿತ್ಸೆಗೆಂದೇ ದಿನದ ಒಂದು ಪಾಲು ಸಮಯವನ್ನು ಮೀಸಲಿಡುತ್ತಿದ್ದರು. ಹೀಗೆ ಸೇವೆಯೇ ಜೀವನವಾಗಿ ರಾಷ್ಟ್ರದ ಏಳಿಗೆಗಾಗಿ ತಮ್ಮ ಜೀವನವನ್ನು ಸಮರ್ಪಿಸಿದ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಅವರಿಗೆ 1961 ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ವೈದ್ಯ ಅಥವಾ ಡಾಕ್ಟರೊಬ್ಬರು ಜನರ ಬಡತನ ಹಾಗೂ ಸಂಕಷ್ಟವನ್ನು ಕಂಡು ಅದರೊಂದಿಗೆ ಮಿಡಿಯುತ್ತಾರೆ ಎಂದಾದರೆ ಅದರಷ್ಟು ಶ್ರೇಷ್ಠ ಬೇರೊಂದಿಲ್ಲ. ಡಾಕ್ಟರ್ ಬಿ ಸಿ ರಾಯ್ ಜನರ ಸಂಕಷ್ಟ ಪರಿಹರಿಸಲೆಂದೇ ರಾಜಕೀಯ ಪ್ರವೇಶಿಸಿದವರು, ಜನಪ್ರಿಯರಾದವರು. ಸುಭಾಷ್ ಚಂದ್ರ ಬೋಸ್ ಅವರ ಬಳಿಕ ಕಲ್ಕತ್ತಾದ ಮೇಯರ್ ಆಗಿ ಕಾರ್ಯನಿರ್ವಹಿಸಿದರು. ಆ ಬಳಿಕ ಡಾರ್ಜಿಲಿಂಗ್ನಲ್ಲಿದ್ದ ಮಹಾತ್ಮ ಗಾಂಧೀಜಿಯವರನ್ನು ಭೇಟಿಯಾಗಿ ಅವರ ವೈಯಕ್ತಿಕ ವೈದ್ಯರಾದರೂ ಕೂಡ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದ್ದರಲ್ಲದೆ ಡಾಕ್ಟರ್ ಬಿ ಸಿ ರಾಯ್ ಅವರು ನಿರಶನ ಸತ್ಯಾಗ್ರಹದ ವೇಳೆ ಗಾಂಧೀಜಿಯವರ ಆರೈಕೆಯನ್ನು ಕೂಡ ಕೈಗೊಂಡರು. 1882 ಜುಲೈ 1 ಭೂಮಿಗಿಳಿದು ಬಂದಂತಹ ಡಾಕ್ಟರ್ ಬಿ ಸಿ ರಾಯ್ ಎಂಬ ದೈವ ಸದೃಶ ಮಾನವ 80 ಕಾಲ ಪರಿಪೂರ್ಣ ಬಾಳ್ವೆ ನಡೆಸಿ ಜುಲೈ 1, 1962 ದೈವಾಧೀನರಾದರು. ಒಂದೇ ಕ್ಯಾಲೆಂಡರ್ ದಿನದಂದು ಹುಟ್ಟು ಹಾಗೂ ಅಂತರ್ಧಾನವಾದುದು ಇವರ ಮತ್ತೊಂದು ವಿಶೇಷತೆ.

ಹೊಸ ಬಾಳುವೆ ನೀಡುವವರು ವೈದ್ಯರು. ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿದ ಡಾಕ್ಟರ್ ಕೃಷ್ಣ ಚಿತ್ರದ ಗೀತೆಯನ್ನು ಕೇಳಿದರೆ ಸುರುದ್ರಮೂರ್ತಿ ಶಾಸ್ತ್ರಿ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಕೇಳಿದರೆ ನಾವಿಂದು ಆರೋಗ್ಯವಾಗಿದ್ದೇವೆ, ನಮ್ಮ ಕಾಯಿಲೆಗಳಿಗೆ ಔಷಧವಿದೆ ಎಂದಾದರೆ ಅದಕ್ಕೆ ನಮ್ಮ ವೈದ್ಯರುಗಳೇ ಕಾರಣ. ಹಲವು ವರ್ಷಗಳ ಅನಂತ ಸಾಧನೆಯಿಂದ ಈ ಜೀವರಕ್ಷಕರು ತಯಾರಾಗ್ತಾರೆ. ಒಮ್ಮೆ ಡಾಕ್ಟರ್ ಆಗಿಬಿಟ್ಟರೆ ಮುಗಿಯಿತು ಎಂದಲ್ಲ, ಅದೊಂದು ನಿರಂತರ ತಪಸ್ಸು. ಹೊಸ ಆವಿಷ್ಕಾರಗಳು, ವೈದ್ಯಕೀಯ ತಾಂತ್ರಿಕತೆ, ಜೊತೆಗೆ ದಾಂಗುಡಿ ಇಡುವ ಹೊಸ ವೈರಸ್ ಬ್ಯಾಕ್ಟೀರಿಯಾ ಸಹಿತ ರೋಗಗಳು, ನಮ್ಮ ವೈದ್ಯರು ಸಕಾಲಿಕವಾಗುತ್ತಾ ಹೋಗಬೇಕಾಗ್ತದೆ. ಬದುಕನ್ನೇ ಇದಕ್ಕಾಗಿ ಮುಡಿಪಾಗಿ ಇಡಬೇಕಾಗ್ತದೆ. 1947 ದೇಶಕ್ಕೆ ಸ್ವಾತಂತ್ರ್ಯ ದೊರೆತ ವೇಳೆ 50 ಕೋಟಿ ಇದ್ದ ನಮ್ಮ ದೇಶದ ಜನಸಂಖ್ಯೆ ಇದೀಗ 150 ಕೋಟಿಯಷ್ಟಾಗಿದೆ. ಜೊತೆಗೆ ರೋಗಗಳು ಅಸಂಖ್ಯವಾಗಿ ಹೆಚ್ಚಾಗಿವೆ. ಡಾಕ್ಟರ್ಗಳ ಸವಾಲುಗಳು ಹೇರಳವಾಗಿವೆ. ಊರಿಗೆಲ್ಲ ಒಬ್ಬ ವೈದ್ಯರಿದ್ದ ಕಾಲದಿಂದ ವ್ಯಕ್ತಿಯೊಬ್ಬರಿಗೆ ಹಲವು ವೈದ್ಯರು ಬೇಕಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಹಾರ, ನಿದ್ದೆ, ವಿಹಾರ, ಕುಟುಂಬ, ಸುಖ, ಸಂಭ್ರಮ ಎಲ್ಲವನ್ನೂ ತ್ಯಾಗ ಮಾಡಿ ರೋಗಿಗಳಿಗಾಗಿ ಸವೆಯುವ ಡಾಕ್ಟರ್ಗಳಿಗೆ ನಮ್ಮ ಕೃತಜ್ಞತೆ ಇರಲಿ. ಎಲ್ಲ ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ, ಯುನಾನಿ, ಸಿದ್ಧ, ಪ್ರಕೃತಿ ಚಿಕಿತ್ಸೆ ಮತ್ತಿತರ ಎಲ್ಲ ಪದ್ಧತಿಯ ವೈದ್ಯರಿಗೆ ನಮ್ಮದೊಂದು ಪ್ರೀತಿಯ ನಮನವಿರಲಿ. ಅವರ ಜ್ಞಾನಕ್ಕೂ ತ್ಯಾಗಕ್ಕೂ ಸೇವೆಗೂ ನಮ್ಮ ಗೌರವವಿರಲಿ.

ಹೌದು ಕೇಳಿದರೆ, ಹೆಲ್ತ್ ಇಂಪಾರ್ಟೆಂಟು, ಆರೋಗ್ಯ ಅತ್ಯಂತ ಮುಖ್ಯವಾದದ್ದು ಅಲ್ವೇ. ನಮ್ಮ ರೋಗಗಳನ್ನು ಗುಣಪಡಿಸುವವರನ್ನು ಯಾರು ಗುಣಪಡಿಸುತ್ತಾರೆ ಎನ್ನುವುದು ಈ ಬಾರಿಯ ರಾಷ್ಟ್ರೀಯ ವೈದ್ಯರ ದಿನದ ಧ್ಯೇಯವಾಕ್ಯವಾಗಿದೆ, ಹೌದಲ್ಲವೇ. ಜನತಾ ಸೇವೆಗಾಗಿ ಹಗಲಿರುಳು ನಿರಂತರ ಶ್ರಮಿಸುವ ವೈದ್ಯರುಗಳ ಕುರಿತು ಸಮಾಜದ ಜನತೆ ಅವರ ದೈಹಿಕ, ಮಾನಸಿಕ, ಭಾವನಾತ್ಮಕ ಯೋಗಕ್ಷೇಮದ ಕುರಿತು ಕಾಳಜಿಯನ್ನು, ಪ್ರೀತಿಯನ್ನು ತೋರಬೇಕು. ವೈದ್ಯರನ್ನು ನಾರಾಯಣ, ಹರಿಹಿ ಎಂದು ಪರಿಭಾವಿಸುವ ನಾವು ಅವರ ಬಗ್ಗೆ ಭರವಸೆಯಿಂದ ವರ್ತಿಸಬೇಕು. ಅವರು ನಮ್ಮ ಜೀವರಕ್ಷಕರು ಎಂಬುದನ್ನು ಮರೆಯಬಾರದು. ರೋಗಿ ಹಾಗೂ ಆತನ ಜೊತೆ ಬರುವವರ ಕಣ್ಣಿನ ದೈನ್ಯ, ಮುಖದ ಆರ್ದ್ರತೆ

ಪ್ರೀತಿಯನ್ನು ತೋರಬೇಕು. ವೈದ್ಯರನ್ನು ನಾರಾಯಣ ಹರಿಹಿ ಎಂದು ಪರಿಭಾವಿಸುವ ನಾವು ಅವರ ಬಗ್ಗೆ ಭರವಸೆಯಿಂದ ವರ್ತಿಸಬೇಕು. ಅವರು ನಮ್ಮ ಜೀವರಕ್ಷಕರು ಎಂಬುದನ್ನು ಮರೆಯಬಾರದು. ರೋಗಿ ಹಾಗೂ ಆತನ ಜೊತೆ ಬರುವವರ ಕಣ್ಣಿನ ದೈನ್ಯ, ಮುಖದ ಆರ್ದ್ರತೆ, ಡಾಕ್ಟರ್ ನೀವೇ ಗತಿ ಎಂಬ ಶರಣಾಗತಿಯ ಭಾವ ವೈದ್ಯರುಗಳ ಹೃದಯದಲ್ಲಿ ಮಾರ್ದನಿಸದೇ ಇರದು. ತಾವು ನಂಬಿದ ತತ್ವಾದರ್ಶಗಳಿಗೆ ಬದ್ಧರಾಗಿ ಸಮಾಜದ ಬೆಳಕಾಗಿರುವ ಅಸಂಖ್ಯ ವೈದ್ಯರು ನಮ್ಮ ನಡುವೆ ಇದ್ದಾರೆ. ಈ ಎಲ್ಲ ದೈವ ಸ್ವರೂಪಿಗಳಿಗೆ ಇಂದಿನ ಈ ರಾಷ್ಟ್ರೀಯ ವೈದ್ಯರ ದಿನದಂದು ನಲ್ಮೆಯ ಪ್ರಣಾಮಗಳು, ಹೃದಯಪೂರ್ವಕ ಕೃತಜ್ಞತೆಗಳು. ಸಾವಿನ ದವಡೆಯಿಂದ ರೋಗಿಗಳನ್ನು ಕಾಪಾಡುವ ತಮಗೆ ಸಾವಿರದ ವಂದನೆಗಳು. ಡಾಕ್ಟರ್ ಬಿ ಸಿ ರಾಯ್ ಅವರು ನಡೆದ ಹಾದಿಗೆ ಹೂವು ಚೆಲ್ಲುತ್ತಿರುವ ತಮಗಿದು ಅನಂತ ಧನ್ಯವಾದಗಳು.

ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಆಕಾಶವಾಣಿ ಮಂಗಳೂರು. ಸಮಯ 2:30 ಆಗಲಿದೆ. ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ಇಂದಿನಿಂದ ವಿಕಸಿತ ಭಾರತ ಜಿರಾಮ್ಜಿ ಅಧಿಕೃತ ಜಾರಿ. ರಾಜ್ಯದಲ್ಲಿ ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ನಿಗದಿ. ಮೆಟ್ರೋ ವ್ಯತ್ಯಯದ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ದೂರು. ಕೇಂದ್ರ ಸರ್ಕಾರದಿಂದ ತನಿಖೆಗೆ ಆದೇಶ. ವಿಜಯಪುರದಲ್ಲಿ ರೈಲ್ವೆ ಕೋಚ್ ಡಿಪೋ ಸ್ಥಾಪಿಸುವಂತೆ ಕೇಂದ್ರ ರೈಲ್ವೆ ಸಚಿವರಿಗೆ ಸಚಿವ ಎಂಬಿ ಪಾಟೀಲ್ ಪತ್ರ. ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿತ, ಇಬ್ಬರು ಮಕ್ಕಳು ಸೇರಿ 3 ಸಾವು. ಹಾಗೂ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಬೀದಿ ಬದಿ ವ್ಯಾಪಾರಿಗಳಿಂದ ಆಕ್ರೋಶ. ಇಂದಿನಿಂದ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಯೋಜನೆಯಾದ ವಿಕಸಿತ ಭಾರತ ಜಿರಾಮ್ಜಿ ಜಾರಿಗೆ ಬಂದಿದೆ. ಕಳೆದ 20 ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಮನ್ರೇಗಾ ಯೋಜನೆ ಮುಕ್ತಾಯಗೊಂಡಿದೆ. ವಿಕಸಿತ ಭಾರತ ಜಿರಾಮ್ಜಿಯಲ್ಲಿ ಉದ್ಯೋಗದ ಅವಧಿಯನ್ನು ವಾರ್ಷಿಕ 100 ದಿನದಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಗ್ರಾಮ ಯೋಜನೆಗಳಿಗೆ ಆದ್ಯತೆ ನೀಡಲಾಗಿದೆ. ಯೋಜನೆಗಳನ್ನು ಗುರುತಿಸಲು ಮತ್ತು ಅವುಗಳ ಮೇಲ್ವಿಚಾರಣೆ ನಡೆಸಲು ಉಪಗ್ರಹ ಚಿತ್ರಗಳು, ಜಿಐಎಸ್ ಮ್ಯಾಪಿಂಗ್ ಮತ್ತು ಡಿಜಿಟಲ್ ಪರಿಕರಗಳನ್ನು ಬಳಸಲಾಗುತ್ತಿದೆ. ಈ ನಡುವೆ ಕೇಂದ್ರ ಸರ್ಕಾರ ಪರಿಷ್ಕೃತ ದಿನಗೂಲಿ ದರಗಳನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 360 ರೂಪಾಯಿಗಿಂತ ಹೆಚ್ಚಿನ ದಿನಗೂಲಿ ಹೊಂದಿದ್ದು ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ದೊರೆಯಲಿದೆ. ಈ ಮೂಲಕ ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರ ಜೀವನೋಪಾಯಗಳನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಕಳೆದ 3 ವರ್ಷದಲ್ಲಿ ಬೆಂಗಳೂರಿನ ಮೆಟ್ರೋ ರೈಲು ಸೇವೆಯಲ್ಲಿನ ಅಡಚಣೆಗಳ ಬಗ್ಗೆ ತನಿಖೆ ನಡೆಸಲು ಹಾಗೂ ತೆಗೆದುಕೊಂಡ ಕ್ರಮಗಳ ಕುರಿತು ವರದಿ ಸಲ್ಲಿಸಲು ರೈಲು ಸುರಕ್ಷತಾ ಮುಖ್ಯ ಆಯುಕ್ತರು ಬೆಂಗಳೂರು ಮೆಟ್ರೋ

0: ರೈಲು ನಿಗಮ ಲಿಮಿಟೆಡ್ಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಮೆಟ್ರೋದಲ್ಲಿ ಉಂಟಾಗುತ್ತಿರುವ ವಿವಿಧ ಸಮಸ್ಯೆಗಳ ಬಗ್ಗೆ ದಾಖಲೆ ಸಮೇತ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಮಹತ್ವದ ಆದೇಶ ನೀಡಿದೆ. ಪ್ರಯಾಣಿಕರ ಸುರಕ್ಷತೆ ಮತ್ತು ಸೌಕರ್ಯ ಬಿಎಂಆರ್ಸಿಎಲ್ನ ಮೊದಲ ಆದ್ಯತೆಯಾಗಬೇಕು. ರಾಜ್ಯ ಸರ್ಕಾರವು ಈ ಸಮಸ್ಯೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಸಂಸದ ತೇಜಸ್ವಿ ಸೂರ್ಯ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. 2024 ಈವರೆಗೆ ಮೆಟ್ರೋ ಸೇವೆಯಲ್ಲಿ 20 ಹೆಚ್ಚು ಬಾರಿ ದೊಡ್ಡ ಮಟ್ಟದ ವ್ಯತ್ಯಯಗಳು ವರದಿಯಾಗಿವೆ. ಬಿಎಂಆರ್ಸಿಎಲ್ ಈ ವೈಫಲ್ಯಗಳನ್ನು ತಕ್ಷಣವೇ ಸರಿಪಡಿಸುವ ಮೂಲಕ ಪ್ರಯಾಣಿಕರಲ್ಲಿ ಮತ್ತೆ ವಿಶ್ವಾಸ ಮೂಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ವಿಜಯಪುರ ಜಿಲ್ಲಾ ಕೇಂದ್ರದಲ್ಲಿ ರೈಲ್ವೆ ಸಂಪರ್ಕ ಬಲವರ್ಧನೆಗಾಗಿ ಕೋಚ್ ಡಿಪೋ ಸ್ಥಾಪಿಸಬೇಕು ಮತ್ತು ರೈಲು ನಿಲ್ದಾಣದಲ್ಲಿ ಇನ್ನೊಂದು ಆಗಮನ ಮತ್ತು ನಿರ್ಗಮನ ದ್ವಾರವನ್ನು ಅಭಿವೃದ್ಧಿಪಡಿಸಬೇಕೆಂದು ಕೋರಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣನವರ ಜತೆ ಚರ್ಚಿಸಲಾಗಿದೆ. ಈ ಸಂಬಂಧವಾಗಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೂ ಪತ್ರ ಬರೆಯಲಾಗಿದೆ ಎಂದು ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಹಿಂದೆ ವಿಜಯಪುರ ರೈಲು ನಿಲ್ದಾಣದ ಆವರಣದಲ್ಲೇ ಇದ್ದ ಗೂಡ್ಶೆಡ್ ಅನ್ನು ಈಗ ಅಲಿಯಾಬಾದಿಗೆ ಸ್ಥಳಾಂತರಿಸಲಾಗಿದೆ. ಹೀಗಾಗಿ ಕೋಚ್ ಡಿಪೋ ಸ್ಥಾಪನೆಗೆ ಜಾಗದ ಕೊರತೆಯೇನೂ ಇಲ್ಲ ಎಂದು ಹೇಳಿದ್ದಾರೆ. ವಿಜಯಪುರ ಚಾರಿತ್ರಿಕ ಸ್ಥಳವಾಗಿದ್ದು ವರ್ಷವಿಡೀ ಲಕ್ಷಾಂತರ ಪ್ರವಾಸಿಗರನ್ನು ಸೆಳೆಯುತ್ತಿರುವ ಪ್ರವಾಸೋದ್ಯಮ ತಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ವಿಜಯಪುರ ರೈಲು ನಿಲ್ದಾಣದಲ್ಲಿ ಹೆಚ್ಚುವರಿಯಾಗಿ ಇನ್ನೊಂದು ಆಗಮನ ನಿರ್ಗಮನ ದ್ವಾರವನ್ನು ಸ್ಥಾಪಿಸಬೇಕು ಎಂದು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿದು ಮನೆಗಳ ಮೇಲೆ ಬಿದ್ದ ಪರಿಣಾಮ ಮೂವರು ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ಮೂವರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದುರಂತ ಸಂಭವಿಸುತ್ತಿದ್ದಂತೆ ರಕ್ಷಣಾ ತಂಡಗಳು ಧಾವಿಸಿ ಕಾರ್ಯಾಚರಣೆ ನಡೆಸಿ ಅವಶೇಷಗಳಡಿ ಸಿಲುಕಿದ್ದವರಲ್ಲಿ ಮೂವರನ್ನು ಹೊರತೆಗೆದಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ದೆಹಲಿ ಪ್ರವಾಸದಲ್ಲಿರುವ ಆರೋಗ್ಯ ಸಚಿವ ಯುಟಿ ಖಾದರ್ ತಮ್ಮ ಭೇಟಿಯನ್ನು ಮೊಟಕುಗೊಳಿಸಿದ್ದಾರೆ. ತ್ವರಿತ ಪರಿಹಾರ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗೆ ಸೂಚಿಸಿದ್ದಾರೆ. ಗಾಯಾಳುಗಳಿಗೆ ಸರ್ಕಾರದ ವತಿಯಿಂದಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸಾ ವೆಚ್ಚ ಭರಿಸಲು ಹಾಗೂ ಮೃತರ ಕುಟುಂಬದವರಿಗೆ ಇಂದೇ ಪರಿಹಾರ ಮೊತ್ತ ನೀಡಲು ನಿರ್ದೇಶನ ನೀಡಿದ್ದಾರೆ. ಈ ದುರಂತಕ್ಕೆ ಸಂಬಂಧಿಸಿದಂತೆ ಕಂದಾಯ ಸಚಿವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹಾಗೂ ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸಂತಾಪ ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರಿನ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಲಯ ಆಯುಕ್ತರ ನೇತೃತ್ವದಲ್ಲಿ ಇಂದು ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ನಗರದ ಎಲ್ಲಾ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಚುರುಕುಗೊಂಡಿದ್ದು ಜೆಸಿಬಿ ಮತ್ತು ಟ್ರ್ಯಾಕ್ಟರ್ಗಳ ಮೂಲಕ ಒತ್ತುವರಿ ತೆರವು ಮಾಡಲಾಗುತ್ತಿದೆ. ಚಾಮರಾಜಪೇಟೆಯ 5 ಮುಖ್ಯ ರಸ್ತೆಯಲ್ಲಿ ಕೇಂದ್ರ ಪಾಲಿಕೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದಾರೆ. ದಕ್ಷಿಣ ನಗರ ಪಾಲಿಕೆಯ ಜಯನಗರ ವಲಯದಲ್ಲಿ ಚಿಕ್ಕಪೇಟೆ, ಬಸವನಗುಡಿ, ಮಾರತ್ಹಳ್ಳಿ, ಕೆಆರ್ಪುರಂನಲ್ಲಿಯೂ ಕಾರ್ಯಾಚರಣೆ ಮುಂದುವರೆದಿದೆ. ಪಾದಚಾರಿ ಮಾರ್ಗದಲ್ಲಿ ಯಾವುದೇ ರೀತಿಯ ಕಟ್ಟಡ ಸಾಮಗ್ರಿಗಳನ್ನು ಅಥವಾ ಅಂಗಡಿಗಳನ್ನು ಇಡುವಂತಿಲ್ಲ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಈ ಕಾರ್ಯಾಚರಣೆಯಿಂದ ಬೀದಿಬದಿ ವ್ಯಾಪಾರಿಗಳು ಅಸಮಾಧಾನಗೊಂಡಿದ್ದಾರೆ. ಪಾದಚಾರಿಗಳಿಗೆ ತೊಂದರೆಯಾಗದಂತೆ ವ್ಯಾಪಾರ ಮಾಡಲು ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಎಸ್ಐಆರ್ ಕುರಿತು ದೇಶಾದ್ಯಂತ ವಿವಿಧ ಚರ್ಚೆಗಳು ನಡೆದಿದ್ದು ಅದರ ಸಾಧಕ ಬಾಧಕಗಳ ಕುರಿತಾಗಿ ಈಗಾಗಲೇ ಚರ್ಚಿಸಲಾಗಿದೆ. ರಾಜ್ಯದಲ್ಲಿ ಮತದಾರರ ಹಕ್ಕುಗಳಿಗೆ ಯಾವುದೇ ಧಕ್ಕೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಂತ ಮುಖ್ಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ದೇಶದಲ್ಲೇ ಸುಮಾರು 75% ಭಾಗದಲ್ಲಿ ಬರ ಸೃಷ್ಟಿಯಾಗಿದೆ. ರಾಜ್ಯದಲ್ಲಿ ನೀರಿನ ಕೊರತೆ ಎದುರಿಸಬಹುದಾದ 7 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ಎಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಇಂದು

0: ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಭೇಟಿ ನೀಡಿ ವಕೀಲರ ಭವನದ ಆವರಣದ ಹಲವು ಅಭಿವೃದ್ಧಿ ಕಾರ್ಯಗಳು ಹಾಗೂ ಕಾಮಗಾರಿಗಳನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಸೇರಿದಂತೆ ಹಲವು ಹಿರಿಯ ವಕೀಲರು ಉಪಸ್ಥಿತರಿದ್ದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ಪಟ್ಟಣದ ವಿವಿಧ ವಾರ್ಡ್ಗಳಿಗೆ ಜಿಲ್ಲಾಧಿಕಾರಿ ರೂಪಾ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲನೆ ನಡೆಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನಾಗರಿಕರಿಗೆ ಅರಿವು ಮೂಡಿಸಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಡಕರಾಯ ದೇವಸ್ಥಾನದಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಜಿಲ್ಲಾಡಳಿತ ಜಾಥಾ ಕಾರ್ಯಕ್ರಮ ನಡೆಸಿತು. ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಗೆ ಚಾಲನೆ ನೀಡಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಚುರುಕಿನಿಂದ ಆರಂಭಗೊಂಡಿದ್ದು ಮೊದಲ ದಿನವೇ ಜಿಲ್ಲಾದ್ಯಂತ 107,802 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ಬಿಎಲ್ಒಗಳು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವ ಮೂಲಕ ಮಾಹಿತಿ ಪಡೆದುಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು ಮತದಾರರ ಆಕ್ಷೇಪಣೆಗಳಿದ್ದಲ್ಲಿ ಆಗಸ್ಟ್ 5 ಸೆಪ್ಟೆಂಬರ್ 4 ನೀಡಬಹುದು ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಅಂತಾರಾಷ್ಟೀಯ ಚಿತ್ರಕಲಾವಿದ ಹಾಗೂ ರೈತ ಮತ್ತು ದಲಿತ ಪರ ಹೋರಾಟಗಾರ ಕೆಟಿ ಶಿವಪ್ರಸಾದ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಇಂದು ಹಾಸನದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಸಂಸದ ಶ್ರೇಯಸ್ ಪಾಟೀಲ್, ಶಾಸಕ ಸ್ವರೂಪ್ ಪ್ರಕಾಶ್, ಬುಕ್ವೆ ಪ್ರಶಸ್ತಿ ವಿಜೇತ ಸಾಹಿತಿ ಭಾನು ಮುಷ್ತಾಕ್ ಸೇರಿದಂತೆ ಹಲವಾರು ಗಣ್ಯರು ದರ್ಶನ ಪಡೆದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಸರ್ಕಾರದ ವಿವಿಧ ಇಲಾಖೆಗಳು, ಸ್ಥಳೀಯ ಸಂಸ್ಥೆಗಳು, ಸಂಶೋಧನಾ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವಾಸಂತಿ ಅಮರ್ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕೊಪ್ಪಳ ವಿಭಾಗದ ವತಿಯಿಂದ ಕೊಪ್ಪಳ ತಳಕಲ್ ಜಿಲ್ಲಾಧಿಕಾರಿಗಳ ಕಚೇರಿ ಮಾರ್ಗದಲ್ಲಿ ಇಂದಿನಿಂದ ನೂತನ ನಗರ ಸಾರಿಗೆ ಆರಂಭಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ ವಿಕಸಿತ ಭಾರತ ಜಿರಾಮ್ಜಿ ಅಧಿಕೃತ ಜಾರಿ. ರಾಜ್ಯದಲ್ಲಿ ಕಾರ್ಮಿಕರಿಗೆ 409 ದಿನಗೂಲಿ ನಿಗದಿ. ಮೆಟ್ರೋ ವ್ಯತ್ಯಯದ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ದೂರು, ಕೇಂದ್ರ ಸರ್ಕಾರದಿಂದ ತನಿಖೆಗೆ ಆದೇಶ. ವಿಜಯಪುರದಲ್ಲಿ ರೈಲ್ವೆ ಕೋಚ್ ಡಿಪೋ ಸ್ಥಾಪಿಸುವಂತೆ ಕೇಂದ್ರ ರೈಲ್ವೆ ಸಚಿವರಿಗೆ ಸಚಿವ ಎಂಬಿ ಪಾಟೀಲ್ ಪತ್ರ. ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿತ, 2 ಸೇರಿ 3 ಸಾವು. ಹಾಗೂ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಬೀದಿ ಬದಿ ವ್ಯಾಪಾರಿಗಳಿಂದ ಆಕ್ರೋಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಮಂಗಳೂರು. ಇದೀಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಬೆಟ್ಟದ ದಾರಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಗೋವಿಂದ ಕರ್ನೋಲ್. ರಚನೆ ವಿ ನಾಗೇಂದ್ರ ಪ್ರಸಾದ್ ಅವರದು. ಸಂಗೀತ ವೀರ್ ಸಮರ್ಥ್.

ಗೋವಿಂದ ಕರ್ನೂಲ್ ಹಾಡಿದ ಬೆಟ್ಟದ ದಾರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು ಹಾಡಿರುವ ಒಡ ಹುಟ್ಟಿದವರು ಚಿತ್ರದ ಗೀತೆ, ರಚನೆ ಚಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್.

ಒಡ ಹುಟ್ಟಿದವರು ಚಿತ್ರದ ಗೀತೆಯನ್ನು ಕೇಳಿದರೆ ಇದೀಗ ಗಂಗೆ ಬಾರೆ ತುಂಗೆ ಬಾರೆ ಚಿತ್ರಕ್ಕಾಗಿ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಚಿನ್ಮಯಿ. ರಚನೆ ರಂಗನಾಥ್, ಸಂಗೀತ ಸಾಧು ಕೋಕಿಲಾ.

ಕೊನೆಯ ಗೀತೆ. ಎಲ್ಲೆಲ್ಲೂ ನೀನೆ, ನನ್ನಲ್ಲೂ ನೀನೆ. ಈ ಚಿತ್ರದ್ದು ಹಾಡಿದ್ದಾರೆ ರಾಧಿಕಾ ಹಾಗೂ ಕಾರ್ತಿಕ್. ರಚನೆ ಜಯಂತ್ ಕೈಕಿಣಿ, ಸಂಗೀತ ವಿಜಯ ಭಾರತಿ.

0: ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15. ಇಂದಿನ ಕಾರ್ಯಕ್ರಮದಲ್ಲಿ ಮಯೋಪಿಯಾ ಕಾರಣಗಳು ಹಾಗೂ ಚಿಕಿತ್ಸೆ ಈ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ವಸಂತಪ್ಪಯ್ಯ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೆ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15.

ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ತೊಂದರೆಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸೌರಭ ಭಟ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. 5 ಗಂಟೆಗೆ ಕಾನೂನು ಸಲಹೆ ಕಾರ್ಯಕ್ರಮದ 37ನೆಯ ಸಂಚಿಕೆ, ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, ಈ ಕುರಿತು ಮಂಗಳೂರಿನ ವಕೀಲರು ಮತ್ತು ನೋಟರಿಯಾಗಿರುವ ಇಸ್ಮಾಯಿಲ್ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿ ಫಿಸಿಯೋಥೆರಪಿ ಕ್ಷೇತ್ರದಲ್ಲಿನ ಅವಕಾಶಗಳ ಬಗ್ಗೆ ಡಾಕ್ಟರ್ ಸುಭಾಷ್ ಚಂದ್ರ ರೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. 6:10 ಭಕ್ತಿಗೀತೆಗಳು. 6:30 ರಸವಾರ್ತೆ. 6:50 ಕೃಷಿರಂಗ. ಮಳೆಗಾಲದಲ್ಲಿ ಜಾನುವಾರುಗಳ ನಿರ್ವಹಣೆ ಕುರಿತು ಕೊಯ್ಲದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಹರಿಣಿ ಕೆಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. 7:15 ಪ್ರಾಯೋಜಿತ ಕಾರ್ಯಕ್ರಮ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ. ವಿಷಯ ಮಯೋಪಿಯಾ ಕಾರಣಗಳು ಮತ್ತು ಚಿಕಿತ್ಸೆ. ಡಾಕ್ಟರ್ ವಸಂತ ಎಂ ಪೈ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಲತೀಶ್ ಪಾಲ್ದನೆ. ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಮಂಗಳೂರು. 7:45 ಚಿತ್ರಗೀತೆಗಳು. 8:00 ಏನಪೊಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರಫೋನಿನ ಕಾರ್ಯಕ್ರಮ. ಹಾರ್ಮೋನ್ಗಳ ಅಸಮತೋಲನದ ಸಮಸ್ಯೆಗಳು ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಸೌರಭ ಭಟ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಪ್ರಾಯೋಜಕರು ಏನಪೊಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳೆಕಟ್ಟೆ ಮಂಗಳೂರು. 8:00

0: 8:30 ಹಿಂದಿ ಚಿತ್ರಗೀತೆಗಳು, 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಮತ್ತು ಏಕಲವ್ಯ ಪ್ರಶಸ್ತಿ ಗೆದ್ದಿರುವ ಮೇಘಾ ಗುಗಡ್ ಅವರೊಂದಿಗೆ ಸಂದರ್ಶನ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಕೃಷ್ಣ ಪವನ್ ಕುಮಾರ್ ಅವರ ವೇಣುವಾದನ. 10:30 ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಭಕ್ತ ಮಯೂರ ಧ್ವಜ ನಡೆಸಿಕೊಡುತ್ತಾರೆ. ಯಕ್ಷ ಕೌಸ್ತುಭ ಮೂಡುಬೆಳ್ಳೆ ಇಲ್ಲಿನ ಸದಸ್ಯರು.
2: ಏನಿದಾಶ್ಚರ್ಯ, ಏನಿದಾಶ್ಚರ್ಯ, ತಾಮ್ರಧ್ವಜನ ಬಲುಹು ಹೆಚ್ಚಾಗುತ್ತಾ ಇದೆ. ನಮ್ಮ ಸೇನೆಯವರೆಲ್ಲ ದಿಕ್ಕು ದಿಕ್ಕಿಗೆ ಓಡುತ್ತಾ ಇದ್ದಾರೆ. ಅರ್ಜುನನು ರಥದಲ್ಲಿ ಮೈಮರೆತು ಮಲಗಿದ್ದಾನೆ. ಇನ್ನು ಸುಮ್ಮನಿರಲು ಸಾಧ್ಯವಿಲ್ಲ.
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30.
0: ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 3:05. ಕೇಳುಗರೆ, ನಮ್ಮ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಸಂಜೆ 5:00 ಮತ್ತೆ ಪ್ರಸಾರ ಕಾರ್ಯ ಆರಂಭ. ಎಲ್ಲರಿಗೂ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ 5:07. ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್. ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಸಂತೋಷ್ ಆಳ್ವ ಎಕ್ಕಾರ್ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಗಳಿಗೆ ಸ್ವಾಗತ. ಈಗ ಕಾನೂನು ಸಲಹೆ ಕಾರ್ಯಕ್ರಮದ 37ನೇ ಸಂಚಿಕೆ, ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ. ಈ ಕುರಿತು ಮಂಗಳೂರಿನ ವಕೀಲರು ಮತ್ತು ನೋಟರಿ ಇಸ್ಮಾಯಿಲ್ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರದೀಪ್, ಡಿಎಂ ಹಾವಂಚೆ.
1: ಆಕಾಶವಾಣಿ ಮಂಗಳೂರು.

0: ಕಾನೂನು ಸಲಹೆ, ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ.
1: ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಮತ್ತು ಜನನ ಮರಣ ನೋಂದಣಿ ಕಾಯ್ದೆ ಕುರಿತು ಸಂದರ್ಶನವನ್ನು ಕೇಳಲಿದ್ದೀರಿ. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುವವರು ಹಿರಿಯ ವಕೀಲರಾದ ಇಸ್ಮಾಯಿಲ್ ಎಸ್ ಮಂಗಳೂರು, ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ.
2: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರ ಪಟ್ಟಿಯ ತೀವ್ರ ಪರಿಷ್ಕರಣೆ, ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಹಿರಿಯ ವಕೀಲರಾದ ಇಸ್ಮಾಯಿಲ್ ಎಸ್. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
3: ಎಲ್ಲ ಕೇಳುಗ ಬಾಂಧವರಿಗೆ ಇಸ್ಮಾಯಿಲ್ ಎಸ್ ಮಾಡುವ ನಮಸ್ಕಾರಗಳು.
2: ಸರ್, ಮೊದಲನೇದಾಗಿ ಈಗ ಕೇಳುವಂತಹ ಒಂದು ಮಾತು ಅಂತ ಹೇಳಿದ್ರೆ ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಮತದಾರ ಪಟ್ಟಿಯ ತೀವ್ರವಾದಂತಹ ಪರಿಷ್ಕರಣೆ ಅಂತೇಳಿ. ಎಸ್ಐಆರ್ ಅಂತ ಹೇಳಿದ್ರೆ ಏನು ಮತ್ತು ಇದು ಯಾವ ಉದ್ದೇಶಕ್ಕಾಗಿ ಈ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ ಅಂತೇಳಿ ಸರ್?
3: ಮತದಾರ ಪಟ್ಟಿಯ ತೀವ್ರ ಪರಿಷ್ಕರಣೆ ಬಗ್ಗೆ ಹೇಳುವುದಾದ್ರೆ, ಮತದಾರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಎರಡು ವಿಧ ಇದೆ. ಒಂದು ಸ್ಪೆಷಲ್ ರಿವಿಷನ್ ಅಂತ ಹೇಳ್ತಾರೆ, ಸಾಮಾನ್ಯ ಪರಿಷ್ಕರಣೆ, ಮತ್ತು ಇನ್ನೊಂದು ಹೇಳಿದ್ರು ಎಸ್ಐಆರ್ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ಕೊಂಡು ತೀವ್ರವಾದಂಥ ಪರಿಷ್ಕರಣೆ. ಎಸ್ಐಆರ್ ಅಂತ ಹೇಳುವಂಥದ್ದು ಪ್ರತಿ ವರ್ಷ ನಡೆಯುವಂಥ ಪ್ರಕ್ರಿಯೆ ಅಲ್ಲ, ಆದರೆ ಸ್ಪೆಷಲ್ ರಿವಿಷನ್ ಅಂತ ಹೇಳಿದರೆ ಅಂದರೆ ಸಾಮಾನ್ಯ ಪರಿಷ್ಕರಣೆ ಅಂತ ಹೇಳಿದರೆ ಎಲ್ಲ ವರ್ಷ ನಡೀತಾ ಇರುತ್ತೆ. ಅಂದರೆ ವೋಟರ್ಸನ್ನು ಆ್ಯಡ್ ಮಾಡುವಂಥದ್ದು, ವೋಟರ್ಸನ್ನು ಡಿಲೀಟ್ ಮಾಡುವಂಥದ್ದು, ಅಂದರೆ ಯಾರಾದರೂ ತೀರಿಕೊಂಡಿದ್ರೆ ಅವರ ಹೆಸರನ್ನು ಡಿಲೀಟ್ ಮಾಡುವಂಥದ್ದು, 18 ವರ್ಷ ತುಂಬಿದ ಹೊಸ ಮತದಾರನ ಸೇರಿಸುವುದು, ಈ ಪ್ರಕ್ರಿಯೆ ವರ್ಷ ವರ್ಷ ನಡೀತಾ ಇರ್ತದೆ, ಅದಕ್ಕೆ ಸಾಮಾನ್ಯ ಪರಿಷ್ಕರಣೆ ಅಂತ ಹೇಳ್ತಾರೆ. ಅದೇ ರೀತಿ ಯಾವಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತದ ನಮ್ಮ ಒಂದು ಮತದಾನ ಆಯೋಗ ಏನಿದೆ, ಅದು ಯಾವಾಗ ಬಯಸ್ತದ್ದು ಕಾನೂನು ಪ್ರಕಾರ, ಅದಕ್ಕೆ ತೀವ್ರ ಪರಿಷ್ಕರಣೆ ನಡೆಸುವಂಥ ಒಂದು ಅವಕಾಶ ಸಂವಿಧಾನ ಹಾಗೂ ನಮ್ಮ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಪ್ರಕಾರ ಅವರಿಗೆ ತೀವ್ರ ಪರಿಷ್ಕರಣೆಯನ್ನು ನಡೆಸುವಂಥ ಒಂದು ಅವಕಾಶವನ್ನು ಇಲ್ಲಿನ ಕಾನೂನು ನೀಡುತ್ತದೆ. ಆ ಪ್ರಕಾರ ಯಾವಾಗ ನಮ್ಮ ಚುನಾವಣಾ ಆಯೋಗ ಬಯಸ್ತದೋ ಆಗ ಈ ಒಂದು ಪರಿಷ್ಕರಣೆಯನ್ನು ನಡೆಸಬಹುದು. ಇದು ಸಾಮಾನ್ಯ ಪರಿಷ್ಕರಣೆ ಹಾಗೂ ತೀವ್ರತರ ಪರಿಷ್ಕರಣೆ ಅಂತೇಳಿ ಗುರುತಿಸಲ್ಪಡುತ್ತದೆ.
2: ಸರ್, ಈಗ ಎಸ್ಐಆರ್ ಮತದಾರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಮುಖ್ಯವಾದಂಥ ಉದ್ದೇಶಗಳು ಏನಂತ ಹೇಳಿ ಸರ್?
3: ಉದ್ದೇಶದ ಬಗ್ಗೆ ಹೇಳುವುದಾದರೆ ಮುಖ್ಯವಂತ ಉದ್ದೇಶ ಏನಂತ ಹೇಳಿದರೆ ASDDD ಅಂತ ಹೇಳ್ತಾರೆ. ಎ ಅಂದರೆ ಆಬ್ಸೆಂಟೀಸ್, ಎಸ್ ಅಂತ ಹೇಳಿದರೆ ಯಾವಾಗ ನೀವು ಬಿಟ್ಟು ಶಿಫ್ಟೆಡ್ ಅಂತ ಹೇಳ್ತಾರೆ. ಅದೇ ರೀತಿ ಡಿ ಅಂತ ಹೇಳ್ತಾರೆ, ಡೆಡ್ ಅಂತ ಹೇಳ್ಕೊಂಡು, ಮತ್ತು ಇನ್ನೊಂದು ಡಿ ಡೂಪ್ಲಿಕೇಟ್ ಅಂತ ಹೇಳಿ, ಅಂದರೆ ASDD ಆಬ್ಸೆಂಟ್, ಶಿಫ್ಟೆಡ್, ಡೆಡ್ ಅಥವಾ ಡೂಪ್ಲಿಕೇಟ್. ಆಬ್ಸೆಂಟ್ ಅಂತ ಹೇಳಿದರೆ ಯಾವಾಗ ಈ ಪರಿಷ್ಕರಣೆ ಒಳಪಡುತ್ತದೋ ಆಗ ನೀವು ನಿಮ್ಮ ಆ ಒಂದು ವಿಳಾಸದಲ್ಲಿ ಇಲ್ಲದಿದ್ದರೆ ಆಗ ಅದನ್ನು ಆಬ್ಸೆಂಟ್ ಅಂತೇಳಿ ಪರಿಗಣಿಸಲ್ಪಡ್ತದೆ. ಅದೇ ರೀತಿ ಶಿಫ್ಟೆಡ್, ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗಿದರೆ ಅದು ನಿಮ್ಮ ಮತದಾನ ಕ್ಷೇತ್ರದ ಒಳಗಿರ್ಬೋದು ಅಥವಾ ಹೊರಗೆ ಇರ್ಬೋದು, ಅಂದರೆ ಬೇರೆ ಕಡೆಗೆ ನೀವು ವರ್ಗಾಯಿಸಲ್ಪಟ್ಟಿರ್ಬೋದು, ಅದನ್ನು ಶಿಫ್ಟೆಡ್ ಅಂತ ಹೇಳ್ತಾರೆ. ಅದೇ ರೀತಿ ಡೆಡ್, ಯಾವಾಗ ಮತದಾರ ಪಟ್ಟಿಯಲ್ಲಿದ್ದಂಥ ವ್ಯಕ್ತಿಗಳು ಅವರು ತೀರಿಕೊಂಡಿದ್ದರೆ ಅದನ್ನು ಡೆಡ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ ಡೂಪ್ಲಿಕೇಟ್ ಅಂತ ಹೇಳಿದರೆ ನಿಮ್ಮ ಹೆಸರು ಒಂದು ಕ್ಷೇತ್ರದ ಮತದಾನ ಪಟ್ಟಿಯಲ್ಲಿ ಇದೆ ಮತ್ತು ನೀವು ಇನ್ನೊಂದು ಕ್ಷೇತ್ರದಲ್ಲೂ ಸಹ ನಿಮ್ಮ ಹೆಸರನ್ನು ನಮೂದಿಸ್ಕೊಂಡಿದ್ದೀರಿ, ಎರಡೆರಡು ನಿಮ್ಮ ಒಂದು ವೋಟರ್ಸ್ ID ಅನ್ನೊಂದು ಎರಡು ಕಡೆ ಅಥವಾ ಎರಡಕ್ಕಿಂತ ಹೆಚ್ಚು ಕಡೆ ಇದ್ದಾಗ ಅದನ್ನು ಡೂಪ್ಲಿಕೇಟ್

0: ಅಂತ ಹೇಳ್ತಾರೆ. ಈ ಒಂದು ಇದನ್ನು ಪರಿಷ್ಕರಿಸಿ ಈ ಆಬ್ಸೆಂಟಿಗೆ ಅಲ್ಲಿ ಯಾರಿದ್ದಾರೆ, ಶಿಫ್ಟೆಡ್ ಯಾರಿದ್ದಾರೆ, ಯಾರು ಸತ್ತಿದ್ದಾರೆ, ಅದೇ ರೀತಿ ಯಾರು ಎರಡೆರಡು ಕಾರ್ಡ್ಗಳನ್ನು ಅಥವಾ ಎರಡಕ್ಕಿಂತ ಹೆಚ್ಚು ಕಾರ್ಡ್ಗಳನ್ನ ಹೊಂದಿದ್ದಾರೋ, ಒಂದಕ್ಕಿಂತ ಹೆಚ್ಚು ಕಾರ್ಡ್ಗಳನ್ನ ಹೊಂದಿದ್ದಾರೋ ಅವರ ಹೆಸರನ್ನು ಡಿಲೀಟ್ ಮಾಡುವಂಥ ಒಂದು ಉದ್ದೇಶವೇ ಇದರ ಪ್ರಮುಖ ಉದ್ದೇಶ.
1: ಸರ್, ಈಗ ನೀವು ಹೇಳಿದ್ರಿ ಮತದಾರ ಪಟ್ಟಿಯಲ್ಲಿ ಏನು ತೀವ್ರವಾದಂತಹ ಪರಿಷ್ಕರಣೆಯಲ್ಲಿ ಈಗ ಮೃತಪಟ್ಟವರಿರ್ಬೋದು ಅಥವಾ ವಲಸೆ ಹೋದವರಿರ್ಬೋದು ಅಥವಾ ಸ್ಥಳ ಮದುವೆಯಾಗಿ ಈಗ ಹೋದವರೆಲ್ಲ ಇದ್ದಾರೆ. ಸರ್, ಸಾಮಾನ್ಯವಾಗಿ ಒಬ್ಬರಿಗೆ ಎರಡು ಕಡೆಯಲ್ಲಿ ಈ ವೋಟರ್ ಐಡಿಗಳು ಸಿಗುವಂಥ ಅವಕಾಶಗಳು ಇದೆಯಾ ಅಂತೇಳಿ
0: ನೋಡಿ. ಈ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯಲ್ಲಿ ಒಟ್ಟು ನಾಲ್ಕೈದು ಹಂತಗಳಿವೆ. ಮೊದಲನೇ ಹಂತ ಈಗಾಗಲೇ ಪೂರೈಸಿದೆ ಅಂತ ಹೇಳಿದರೆ ಈ ಮ್ಯಾಪಿಂಗ್ ಅಂತ ಹೇಳ್ತಾರೆ. ಮ್ಯಾಪಿಂಗ್ ಅಂತ ಹೇಳಿದರೆ ಈ 2002 ಒಂದು ಪಟ್ಟಿಯನ್ನು ಹಾಗೂ 2025 ಮತದಾರ ಪಟ್ಟಿಯನ್ನು ತಾಳೆ ಮಾಡುವಂಥ ಒಂದು ಪ್ರಕ್ರಿಯೆ ಈಗಾಗಲೇ ನಡೆದಿದೆ. ಈಗಾಗಲೇ ನಡೆದಿದೆ ಅಥವಾ ನಡೀತಾ ಇದೆ. ಅಂದರೆ ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ 86% ಮ್ಯಾಪಿಂಗ್ ನಡೆದಿದೆ ಅಂತ ಹೇಳಿದರೆ 2002 ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ 2002 ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರಿಕೊಂಡಿದ್ದರೆ, ಅಂದರೆ ನೀವು ಅದರ ನಂತರ ನೀವು 18 ತುಂಬಿ ನಿಮ್ಮ ಹೆಸರು ದಾಖಲಾಗಿದ್ದರೆ, ನಿಮ್ಮ ತಂದೆಯ ಪಾಲಕರ ಅಥವಾ ತಂದೆಯ ಹೆಸರು 2002 ಪಟ್ಟಿಯಲ್ಲಿ ಇದೆಯಾ ಅಂತ ಹೇಳುವಂಥ ಒಂದು ತಾಳೆ ಮಾಡುವಂಥ ಒಂದು ಪ್ರಕ್ರಿಯೆಗೆ ಮ್ಯಾಪಿಂಗ್ ಅಂತ ಹೇಳ್ತಾರೆ. ಅದು ಈಗಾಗಲೇ ನಡೆದಿದೆ, ನಡೀತಾ ಇದೆ. ಅದು ಈ SIR ಆರಂಭ ಆದ ಅಂದರೆ ಕರಡು ಮತದಾನ ಪಟ್ಟಿ ಪ್ರಕಟ ಆಗುವ 4 ಮುಂಚಿತವಾಗುವ ತನಕ ಆ ಪ್ರಕ್ರಿಯೆ ಜಾರಿಯಲ್ಲಿರ್ತದೆ. ಆವಾಗ ನೀವು ಈಗ ಹೇಳಿದಾಗೆ ವಲಸೆ ಅಥವಾ ಶಿಫ್ಟೆಡ್ ಆಗಿದ್ದರೆ, ನೀವು ಮದುವೆಯಾಗಿ ಇನ್ನೊಂದು ಕಡೆ ಹೋಗಿದ್ದರೆ, ಅಲ್ಲಿ ನಿಮ್ಮ ಹೆಸರು ಆಗಿದ್ದರೆ ಮೊದಲಿನ ಪಟ್ಟಿಯಲ್ಲೂ ಸಹ ನಿಮ್ಮ ಹೆಸರು ಇದ್ದರೆ, ಆಗ ನೀವು ನಿಮ್ಮ ಈಗ ಏನು ಈ ಒಂದು ಪ್ರಕ್ರಿಯೆಯಲ್ಲಿ ನಿಮಗೆ ಒಂದು ಎನ್ಯುಮರೇಷನ್ ಫಾರ್ಮ್ ಅಂತೇಳಿ BLO ಮನೆಗೆ ಬಂದು ಕೊಡ್ತಾರೆ. ಅದು ಮೂರನೇ ಹಂತ. ಎರಡನೇ ಹಂತ ಯಾವುದಂತ ಹೇಳಿದರೆ, ಯಾವಾಗ ಈ ಒಂದು ಟ್ರೈನಿಂಗ್ ಕೊಡ್ತಾರೆ ಅಂದರೆ ಅಧಿಕಾರಿಗಳಿಗೆ, ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ 59,050 BLO ನೇಮಕ ಮಾಡಿದೆ ಸರ್ಕಾರ. ಆ BLO ಅವರಿಗೆ ಒಂದು ಟ್ರೈನಿಂಗನ್ನು ನೀಡುವಂಥ ಒಂದು ಪ್ರಕ್ರಿಯೆ ಈಗಾಗಲೇ ಅಂದರೆ 20-29 ತನಕ, ಜೂನ್ 20-29 ತನಕ ನಡೀತದೆ. ಅವರು ಏನು ಮಾಡ್ತಾರೆ ಅಂತೇಳಿದರೆ, ಅದರ ನಂತರ 30 ನಂತರ ಮುಂದಿನ 1 ಅಂದರೆ June 30-August 4 ತನಕ ಅವರು ಮನೆ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ನೀಡ್ತಾರೆ. ಆವಾಗ ನೀವು ಫಾರ್ಮ್ಗಳನ್ನು ತುಂಬಿ ನಿಮ್ಮ ಹೆಸರು ಮೊದಲು ಬೇರೆ ಕಡೆ ಪಟ್ಟಿಯಲ್ಲಿದ್ದರೆ ಆ ಕಡೆ ಅಲ್ಲಿ ಕೊಡುವಂಥ ಫಾರ್ಮನ್ನು ನೀವು ತುಂಬದೆ ಹೊಸ ನೀವು ಎಲ್ಲಿ ಬಂದಿದ್ದೀರಿ ಅಲ್ಲಿ ಮಾತ್ರ ನೀವು ಫಾರ್ಮನ್ನು ತುಂಬಿ ಕೊಡಬೇಕಾಗ್ತದೆ. ನಿಮ್ಮ ಹೆಸರು ಈಗಾಗಲೇ ಬೇರೆ ಕಡೆ ನಮೂದಿದ್ದರೆ ನೀವು ಆಗ ಟ್ರಾನ್ಸ್ಫರ್ಗೆ ಕೇಳಬೇಕಾಗ್ತದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನೀವು ವರ್ಗಾವಣೆಯನ್ನು ಕೇಳಬೇಕಾಗ್ತದೆ. ಎರಡು ಕಡೆ ನೀವು ನಿಮ್ಮ ಹೆಸರನ್ನು ಇಟ್ಕೊಳ್ಳುವ ಹಾಗೆ ಇಲ್ಲ. ಈ ನಾನು ಹೇಳಿದಾಗೆ ಮೂರನೇ ಹಂತ ಏನಿದೆ ಅಂದರೆ ಮನೆ ಪರಿಷ್ಕರಣೆ ಅಂತ ಹೇಳ್ತಾರೆ. ಪ್ರತಿಯೊಂದು ಮನೆಗೆ BLO ಮನೆಗೆ ಬರ್ತಾರೆ. ಯಾವ 2025 ಪಟ್ಟಿಯಲ್ಲಿ ನಿಮ್ಮ ಹೆಸರು ಎಲ್ಲಿ ನಮೂದಾಗಿದೆಯೋ, ಯಾವ ಒಂದು ಕ್ಷೇತ್ರದಲ್ಲಿ ನಿಮ್ಮ ಹೆಸರು ನಮೂದಾಗಿದೆಯೋ ಅಲ್ಲಿಗೆ ಬರ್ತಾರೆ. ಭಾಗಶಃ ತುಂಬಿದಂತಹ ಫಾರ್ಮ್ ನಿಮ್ಮ ಹೆಸರು ಇರ್ತದೆ, ಅದರಲ್ಲಿ ನಿಮ್ಮ ಮತದಾರ ಚೀಟಿಯ ಸಂಖ್ಯೆ ನಮೂದಾಗಿರ್ತದೆ ಮತ್ತು ನೀವು ಕೊಟ್ಟಂತಹ ವಿಳಾಸ ಅದರಲ್ಲಿ ನಮೂದಾಗಿರ್ತದೆ. ನೀವು ಅದನ್ನು ನೋಡಿ ಉಳಿದಂತಹ ಫಾರ್ಮಲ್ಲಿ ಬಾಕಿ ಇರುವಂಥ ಕಲಂಗಳನ್ನು ತುಂಬಿ ಅದನ್ನು ಸಹಿ ಮಾಡಿ ನಿಮಗೆ ಹೊಸ ಫೋಟೋ ಬೇಕಿದ್ದರೆ ಅದನ್ನು ಹೊಸ ಫೋಟೋ ಅಂಟಿಸಿ BLO ಒಂದು ಕಾಪಿ 2 ನೀಡ್ತಾರೆ. ಒಂದು ಕಾಪಿಯನ್ನು ವಾಪಸ್ಸು ನೀಡಿ ಒಂದು ಕಾಪಿಯನ್ನು ಅವರ ಒಂದು ಹಸ್ತಾಕ್ಷರವನ್ನು ಪಡೆದುಕೊಂಡು ನೀವು ನಿಮ್ಮ ಹತ್ರ ದಾಖಲೆಯಾಗಿ ಇಟ್ಕೊಳ್ಬೇಕಾಗುತ್ತೆ. ಇದು ಮೂರನೇ ಹಂತ. ಅದರ ನಂತರ 4 ಹಂತ ಯಾವುದಂತ ಹೇಳಿದರೆ, 4 ಅಥವಾ ಅದರ ನಂತರ ಕರಡು ಪಟ್ಟಿ ಪ್ರಕಟ ಆಗುತ್ತದೆ. ಅಂದರೆ ನೀವು ಕೊಟ್ಟಂಥ ಈ ಒಂದು ಫಾರ್ಮ್ ತುಂಬಿಕೊಟ್ಟಂಥ ಫಾರ್ಮಿನ ಆಧಾರದಲ್ಲಿ ಒಂದು ಕರಡು ಮತದಾರ ಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟಣೆ ಮಾಡುತ್ತದೆ. ಆಗ ನಿಮ್ಮ ಹೆಸರು ಅದರಲ್ಲಿ ಇಲ್ಲದಿದ್ದರೆ ನೀವು ಒಂದು ಆಕ್ಷೇಪಣೆಯನ್ನು ಸಲ್ಲಿಸುವಂಥ ಒಂದು ಅವಕಾಶ ನಿಮಗೆ ಇದೆ. ನೀವು ಸೂಕ್ತವಂಥ ದಾಖಲೆಯನ್ನು ಇಟ್ಕೊಂಡು ನೀವು ಈ ಆರೋಗ್ಯ ಅಂದರೆ ಯಾರು ಚುನಾವಣಾ ಅಧಿಕಾರಿ ಇರ್ತಾರೆ ಅವರಿಗೆ ಒಂದು ದಾಖಲೆಯನ್ನು ಸಲ್ಲಿಸಿ ನಿಮ್ಮ ಹೆಸರು ಯಾಕೆ ನಮೂದಾಗಿಲ್ಲ ಅಂತ ಕೇಳುವಂಥ ಒಂದು ಅವಕಾಶ ನಿಮಗೆ ಇರ್ತದೆ. ಅಥವಾ ನೀವು ಕೊಟ್ಟಂತಹ ಮಾಹಿತಿಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ಆಗ ಅವರೇ ನಿಮಗೆ ನೋಟಿಸ್ ಮಾಡ್ತಾರೆ. ನೋಟಿಸ್ ಮಾಡಿ ಈ ಒಂದು ನಿಮ್ಮ ದಾಖಲೆ ಹೀಗೆ ಸರಿಯಾಗಿಲ್ಲ, ಅದರಲ್ಲಿ ನಮಗೆ ಸ್ವಲ್ಪ ವ್ಯತ್ಯಾಸಗಳು ಕಾಣ್ತಾ ಇದ್ದೇವೆ, ಅಥವಾ ನಿಮ್ಮ ಹೆಸರು ಇಲ್ಲಿ ದಾಖಲಾಗಬಾರದಾಗಿತ್ತು, ನಿಮ್ಮ ಹೆಸರು ಯಾಕೆ ದಾಖಲಾಗಿದೆ ಅಂತ ಕೇಳುವಂಥ ಒಂದು ನೋಟಿಸ್ ನೀಡುವಂಥ ಪ್ರಕ್ರಿಯೆ ಮತ್ತು ಆ ನೋಟಿಸ್ಗೆ ಉತ್ತರ ಕೊಡುವಂಥ ಒಂದು ಪ್ರಕ್ರಿಯೆ ಮುಂದಿನ 1 ನಡೀತದೆ. ಅಂದರೆ 4 ಅಥವಾ 5 ಈ ಒಂದು ಪ್ರಕ್ರಿಯೆ ನಡೀತದೆ ಕರ್ನಾಟಕದಲ್ಲಿ. ಆನಂತರ 7 ಕೊನೆಯ ಹಂತದ ಪರಿಷ್ಕರಣೆಗೆ ಒಳಪಟ್ಟಂತಹ ಮತದಾರ ಪಟ್ಟಿಯ ಒಂದು ಪ್ರಕಟಣೆ ಆಗ್ತದೆ ಅಂತ ಹೇಳಿಕೊಂಡು ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ.
1: ಸರ್, ಈಗ ಮತದಾರ ಪಟ್ಟಿಯ ಈ ಪರಿಷ್ಕರಣೆಯ ಇದರಲ್ಲಿ ಈಗ ಒಂದು ವೇಳೆ ಆ ಕರಡು ಮತದಾರ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ಹೇಗೆ ಅದನ್ನು ಸೇರಿಸಬೇಕು ಅಂತೇಳಿ?
0: ಅಲ್ಲ, ಹೆಸರು ಬರಲಿಕ್ಕೆ ಇಲ್ಲ ಅಂತ ಹೇಳಿದರೆ 2 ಒಂದು, ನೀವು ನಿಮ್ಮ ಫಾರ್ಮನ್ನು ನೀವು ತುಂಬಿಸಿಕೊಟ್ಟು

0: ಇಟ್ಟಿಲ್ಲ, ಅಥವಾ ಮೊದಲು ನಿಮ್ಮ ಹೆಸರು ದಾಖಲಾಗಿಲ್ಲ ಅಂತ ಇದ್ರೆ ಆಗ ನಿಮ್ಮ ಹೆಸರು ಬರುವಂತಹ ಸಾಧ್ಯತೆ ಇಲ್ಲ. ಆಗ ನೀವು ಹೊಸ ನಮೂದಿಗೆ ಬೇಕಾಗಿ ನಿಮ್ಮ ಸೂಕ್ತ ದಾಖಲೆಯನ್ನ ಇಟ್ಕೊಂಡು ನೀವು ನಮೂನೆ 6 ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಈ ಒಂದು ಯಾವಾಗ ಒಬ್ಜೆಕ್ಷನ್ ಅವಧಿ ಏನಿರ್ತದೆ, ಅಥವಾ ಯಾರಾದರೂ ಒಬ್ಬ ವ್ಯಕ್ತಿಯ ಹೆಸರು ದಾಖಲಾಗಬಾರದಿತ್ತು ಅಂತ ಹೇಳ್ಕೊಂಡು ಅವನ ಹೆಸರು ದಾಖಲಾಗಿದ್ರೆ ಈ ಕರಡು ಪಟ್ಟಿಯಲ್ಲಿ, ಆಗ ಬೇರೆ ಇನ್ನೊಬ್ಬ ಅಥವಾ ಆ ಕುಟುಂಬದ ಸದಸ್ಯನೇ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ನಮೂನೆ 7 ಈ ಹೆಸರು ಇಲ್ಲಿ ಬರಬಾರ್ದಿತ್ತು, ಇದು ಬಂದಿದೆ, ಇದನ್ನು ತೆಗೀರಿ ಅಂತ ಹೇಳ್ಕೊಂಡು ಈ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಅರ್ಜಿಯನ್ನು ಕೊಡ್ಬೋದು. ನಿಮ್ಮ ಹೆಸರು ಇಲ್ಲದಿದ್ದರೆ ನಿಮ್ಮ ಅಲ್ಲಿ ಇರಬೇಕಾಗಿದ್ದು ಇಲ್ಲದಿದ್ದರೆ ನೀವು ನಮೂನೆ 6 ಒಂದು ಡಿಕ್ಲರೇಷನ್ ಮತ್ತು ಸೂಕ್ತ ದಾಖಲೆಯನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸಬಹುದು.
1: ಸರ್, ಸೂಕ್ತ ದಾಖಲೆ ಅಂತ ಹೇಳಿದರೆ ಏನೆಲ್ಲ ಇರಬೇಕು ಅಂತೇಳಿ?
0: ಒಟ್ಟು ಚುನಾವಣಾ ಆಯೋಗದ ಪ್ರಕಾರ ಒಟ್ಟು 11 ದಾಖಲೆಗಳು ಮಾನ್ಯವಾಗ್ತದೆ. ಅದರಲ್ಲಿ ಒಂದು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ಅದಂದರೆ ತಹಸೀಲ್ದಾರ್ ಕೊಟ್ಟಂಥ ಡೊಮಿಸೈಲ್ ಸರ್ಟಿಫಿಕೇಟ್ ಆಗ್ತದೆ. ನಿಮ್ಮ PDO ಅಥವಾ ಪಂಚಾಯತ್ನಿಂದ ನೀಡಂಥ ದಾಖಲೆ ಆಗುವುದಿಲ್ಲ. ಅದು ಮೊದಲನೆಯದು. ಎರಡನೆಯದು ಭಾರತೀಯ ಪಾಸ್ಪೋರ್ಟು, ಅದು ಮಾನ್ಯವಾಗ್ತದೆ. ಮೂರನೆಯದು ಬರ್ತ್ ಸರ್ಟಿಫಿಕೇಟ್, ನಿಮ್ಮ ಜನನ ಪ್ರಮಾಣ ಪತ್ರ, ಅದನ್ನು ಒಪ್ಪಿಕೊಳ್ಳಲಾಗ್ತದೆ. ಮತ್ತು ನಿಮ್ಮ ವಿದ್ಯಾಭ್ಯಾಸದ ದಾಖಲೆಗಳು, ಅಂದರೆ SSLC ಸರ್ಟಿಫಿಕೇಟ್ ಇರ್ಬೋದು, ಅಥವಾ ಸೆಕೆಂಡ್ PUC ಸರ್ಟಿಫಿಕೇಟ್ ಇರ್ಬೋದು, ಅಥವಾ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇರ್ಬೋದು, ಇದನ್ನು ಮಾನ್ಯ ಮಾಡಲಾಗ್ತದೆ. ಅದೇ ರೀತಿ ಜಾತಿ ಸರ್ಟಿಫಿಕೇಟ್, ಅಂದರೆ SC ST OBC ಅಥವಾ ಇತರ ಯಾವುದೇ ಕಾ ಸರ್ಟಿಫಿಕೇಟ್ ಸರ್ಕಾರ ನೀಡಿದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಮತ್ತು ಲ್ಯಾಂಡ್ ಅಥವಾ ಹೌಸ್ ಅಲಾಟ್ಮೆಂಟ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ನಿಮಗೆ ಯಾವುದಾದ್ರೂ ಜಮೀನು ಮಂಜೂರಾಗಿದ್ದರೆ ಆ ಮಂಜೂರು ಪತ್ರವನ್ನು ನೀವು ಉಪಯೋಗಿಸ್ಕೊಳ್ಬೋದು. ಅದೇ ರೀತಿ ಫಾರೆಸ್ಟ್ ರೈಟ್ಸ್ ಸರ್ಟಿಫಿಕೇಟ್ ಅಂತ ಸಿಕ್ಕಿರ್ತದೆ, ನಿಮಗೆ ಅರಣ್ಯ ಭೂಮಿಯನ್ನು ಯೂಸ್ ಮಾಡುವಂಥ ಒಂದು ಅವಕಾಶಕ್ಕೆ ಒಂದು ಸರ್ಟಿಫಿಕೇಟ್ ನೀಡಲಾಗಿರ್ತದೆ, ಆ ಸರ್ಟಿಫಿಕೇಟನ್ನು ನೀವು ಬಳಸ್ಕೊಳ್ಬೋದು. ಅದೇ ರೀತಿ ಫ್ಯಾಮಿಲಿ ರಿಜಿಸ್ಟರ್ ಮೇಂಟೈನ್ ಬೈ ದಿ ಸ್ಟೇಟ್ ಅಥವಾ ಲೋಕಲ್ ಅಥಾರಿಟೀಸ್ ಅಂತ ಇರ್ತಾರೆ, ಅಂದರೆ ನಿಮ್ಮ ಉತ್ತರ ಜೀವಿತ ಪ್ರಮಾಣ ಪತ್ರ ಇರ್ಬೋದು ಅಥವಾ ವಂಶವೃಕ್ಷ ಇರ್ಬೋದು, ಅದು ಸಂಬಂಧಪಟ್ಟ ಇಲಾಖೆಯಿಂದ ನೀಡಿದರೆ ಅದನ್ನು ಉಪಯೋಗಿಸ್ಕೊಳ್ಬೋದು. ಅದೇ ರೀತಿ NRC ಸರ್ಟಿಫಿಕೇಟ್, ಅದು ಅಂಥ ಅವಕಾಶ ಭಾರಿ ಕಡಿಮೆ, ಯಾಕೆಂತ ಹೇಳಿದರೆ NRC ಸರ್ಟಿಫಿಕೇಟ್ ಸಾಮಾನ್ಯವಾಗಿ ಇಶ್ಯೂ ಆಗಿರುವುದಿಲ್ಲ, ಅದರಿಂದಾಗಿ ಅಂಥ ಅವಕಾಶ ಬಹಳ ಕಡಿಮೆ. ಇನ್ನು ಪೆನ್ಷನ್ ಪೇಮೆಂಟ್ ಆರ್ಡರ್ ಅಂತ ಹೇಳ್ತಾರೆ, ನಿಮಗೆ ಯಾವುದಾದ್ರೂ ಸರ್ಕಾರಿ ಇಲಾಖೆಯಿಂದ ಪೆನ್ಷನ್ ಬರ್ತಾ ಇದ್ರೆ ಅಂಥ ಒಂದು ದಾಖಲೆಯನ್ನು ನೀವು ಉಪಯೋಗಿಸ್ಕೊಳ್ಬೋದು. ಅದೇ ರೀತಿ ಸರ್ಕಾರ ಅಥವಾ LIC ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಹೇಳ್ತಾರೆ, ಸರ್ಕಾರಿ ಸ್ವಾಮ್ಯದ ಯಾವುದಾದ್ರೂ ಕಂಪನಿಗಳಿಂದ ನಿಮಗೆ ಗುರುತಿನ ಪತ್ರ ಸಿಕ್ಕಿದ್ರೆ 1987 ಹಿಂದಿನ ಯಾವುದಾದ್ರೂ ದಾಖಲೆ ಇದ್ರೆ ಅದನ್ನು ನೀವು ಬಳಸ್ಕೊಳ್ಬೋದು. ಇಲ್ಲಿ ಗಮನಿಸಬೇಕಂತ ಇನ್ನೊಂದು ಅಂಶ ಅಂತ ಹೇಳಿದರೆ, ನೀವು ಆಧಾರ್ ಅಥವಾ ನಿಮ್ಮ ವೋಟರ್ ID ಅಥವಾ ನಿಮ್ಮ ಮನ್ರೇಗಾ ಜಾಬ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್, ಈ 4 ದಾಖಲೆಗಳನ್ನು ಪರಿಗಣಿಸಲಿಕ್ಕೆ ಆಗುವುದಿಲ್ಲ. ಅದನ್ನು ಕೇವಲ ನಿಮ್ಮ ಒಂದು ಗುರುತಿನ ಚೀಟಿಯಾಗಿ ಮಾತ್ರ ಪರಿಗಣನೆ ಮಾಡ್ಬೋದು. ಆದರೆ ನಿಮ್ಮ ವೋಟರ್ಸ್ ಲಿಸ್ಟಲ್ಲಿ ಹೆಸರು ಸೇರಿಸಲಿಕ್ಕೆ ಅಥವಾ ನಿಮಗೆ ಏನಾದರೂ ತಕರಾರು ಇದ್ದಾಗ ನಿಮ್ಮ ನಾಗರಿಕತ್ವವನ್ನು ಪ್ರೂವ್ ಮಾಡಲಿಕ್ಕೆ ಈ ದಾಖಲೆಗಳನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ. ಇದನ್ನು ಕೇವಲ ಗುರುತಿನ ಚೀಟಿಯಾಗಿ ಮಾತ್ರ ಬಳಸ್ಕೊಳ್ಬೋದು ಅಂತ ಹೇಳ್ಕೊಂಡು ಸುಪ್ರೀಂ ಕೋರ್ಟ್ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ.
1: ಸರ್, ಈ ಎಲ್ಲ ದಾಖಲೆಗಳಿದ್ದರೆ ನಮ್ಮ ಮತದಾರ ಪಟ್ಟಿಯ ಪರಿಷ್ಕರಣೆಗೆ ಅದು ಸಹಾಯ ಆಗ್ತದೆ ಅಂತ ತಾವು ಹೇಳಿದ್ರಿ. ಈಗ ಕೆಲವರಿಗೆ ಒಂದು ಭಯ ಇದೆ, SIR ಅಂತ ಹೇಳಿದರೆ ನಮ್ಮ ಪೌರತ್ವವನ್ನು ನಾವು ಹೊರಗೆ ಹೋಗಬೇಕಾಗ್ತದೆ ಏನು ಅಂತೇಳಿ. ಹಾಗಾಗಿ ಪೌರತ್ವವನ್ನು ಸಾಬೀತುಪಡಿಸಲಿಕ್ಕೆ ಇದು ಮುಖ್ಯವಾ SIR?
0: ಅಲ್ಲ, ಪೌರತ್ವದ ವಿಷಯದಲ್ಲಿ ಬಂದರೆ ನಾವು ಇಲ್ಲಿ ಕೇವಲ ಮತದಾರ ಪಟ್ಟಿಯ ಪರಿಷ್ಕರಣೆ ಮಾತ್ರ ನಡೀತಿದೆ. ಚುನಾವಣಾ ಆಯೋಗಕ್ಕೆ ಓರ್ವ ಪೌರ ಈ ದೇಶದ ಪ್ರಜೆಯ ಅಥವಾ ಅಲ್ಲವೇ ಅನ್ನುವಂಥ ತೀರ್ಮಾನ ಹಕ್ಕು ಅಧಿಕಾರ ಅವರಿಗೆ ಇಲ್ಲ. ಅವರಿಗೆ ಈ ದೇಶದಲ್ಲಿ ಚುನಾವಣೆ ನಡೆಸುವಂಥ ಒಂದು ಜವಾಬ್ದಾರಿ ಮಾತ್ರ ಇದೆ. ಆದರೆ ಇಲ್ಲಿ ಗಮನಿಸಬೇಕಂತ ಒಂದು ಅಂಶ ಅಂತ ಹೇಳಿದರೆ, ಯಾರು ಇಲ್ಲಿನ ಭಾರತೀಯ ಪ್ರಜೆ ಇದ್ದಾನೆ ಅವನಿಗೆ ಮಾತ್ರ ಚುನಾವಣೆಗಳಲ್ಲಿ ಭಾಗವಹಿಸುವಂಥ ಅವಕಾಶ ಇದೆ. ಅದರಿಂದಾಗಿ ನೀವು ಪ್ರಜೆ ಅನ್ನುವಂಥ ದಾಖಲೆಯನ್ನು ಇಟ್ಕೊಂಡೇ ನೀವು ನಿಮ್ಮ ಮತದಾನ ಹಕ್ಕಿಗಾಗಿ ಕೇಳಿಕೆಯನ್ನು ಮಂಡಿಸಬೇಕಾಗ್ತದೆ. ಇಲ್ಲಿ ಒಂದು ತಪ್ಪು ಕಲ್ಪನೆ ಅಂತ ಹೇಳಿದರೆ, SIR ಆದ ಕೂಡಲೇ ನಿಮ್ಮ ಹೆಸರು ಹೋಗ್ತದೆ ಅಂತ ಹೇಳ್ಕೊಂಡು, ಅದು ತುಂಬ ಒಂದು ತಪ್ಪು ಗ್ರಹಿಕೆ. ಯಾಕೆಂತ ಹೇಳಿದರೆ SIR ಆದ ಕೂಡಲೇ ನಿಮಗೆ ನಿಮ್ಮ ಮತದಾನದ ಹಕ್ಕನ್ನು ಕಸಿಕೊಳ್ಳಲಾಗುವುದಿಲ್ಲ, ನಿಮ್ಮ ಹೆಸರನ್ನು ಡಿಲೀಟ್ ಮಾಡಲಿಕ್ಕೆ ಆಗುವುದಿಲ್ಲ. ನಿಮ್ಮ ಹೆಸರು ಯಾವಾಗ ಡಿಲೀಟ್ ಆಗ್ತಂತ ಹೇಳಿದರೆ, ಈಗ ಅವರು ನಿಮ್ಮ BLOಗಳು ಮನೆ ಮನೆಗೆ ಬಂದು 2 ಫಾರ್ಮ್ ಕೊಡ್ತಾರಲ್ಲ, ಅದನ್ನು ಎನ್ಯೂಮರೇಷನ್ ಫಾರ್ಮ್ ಅಂತ ಹೇಳ್ತಾರೆ ಅಥವಾ NXR 3 ಅಂತ ಹೇಳ್ತಾರೆ. ಈ ಫಾರ್ಮನ್ನು ನೀಡಲಿಕ್ಕಾಗಿ ಅವರು 3 ಮನೆಗೆ ಬರ್ತಾರೆ. ಒಂದು ವೇಳೆ ನಿಮ್ಮ ಮನೆ ಲಾಕ್ ಆಗಿದ್ದರೆ ಅವರು ಮನೆಯಲ್ಲಿ ಅದನ್ನು ಮನೆಯ ಸಂದಿನಲ್ಲ ಎಲ್ಲಾದರೂ ಇಟ್ಟು ಹೋಗಬೇಕು, ಅಥವಾ ಅಕ್ಕಪಕ್ಕದ ಮನೆಯವ್ರ ಹತ್ರ ಹೇಳಿ ಹೀಗೆ ಬಂದಿದ್ದಾರೆ ಅವರಿಗೆ ಬಂದು ಕಾಂಟ್ಯಾಕ್ಟ್ ಆಗಲಿಕ್ಕೆ ಹೇಳಿ ಅಂತ ಹೇಳ್ಕೊಂಡು ಅವರು ಹೇಳಿ ಹೋಗಬೇಕು ಅಂತೇಳಿ ಅವರಿಗೆ ನಿರ್ದೇಶನ ನೀಡಲಾಗಿದೆ. ಅದೇ ರೀತಿ BLA ಅಂತ ಹೇಳ್ಕೊಂಡು, ಅಂದರೆ ಬೂತ್ ಲೆವೆಲ್ ಏಜೆಂಟ್, ಈಗ ಒಂದು 8 ರಾಜಕೀಯ ಪಕ್ಷ ಇದ್ದರೆ ಈ 8 ರಾಜಕೀಯ ಪಕ್ಷಗಳು ಒಂದೊಂದು ಬೂತ್ ಲೆವೆಲ್ ಏಜೆಂಟನ್ನು ಗೊತ್ತು ಮಾಡಿಸ್ಕೊಂಡು ಅವರು ಈ ಮತದಾರ ಪಟ್ಟಿಯನ್ನು ಎನ್ಯೂಮರೇಷನ್ ಫಾರ್ಮನ್ನು ತುಂಬಿಸಲಿಕ್ಕೆ ಮತದಾರರಿಗೆ ಒಂದು ಸಲಹೆ ಸೂಚನೆಯನ್ನು ನೀಡಿ ಅದಕ್ಕೆ ಪೂರಕವಂತಹ ಕ್ರಮವನ್ನು ಕೈಗೊಳ್ಳಬಹುದು. ಯಾವಾಗ ನೀವು ಈ ಎನ್ಯೂಮರೇಷನ್ ಫಾರ್ಮನ್ನು ಫಿಲ್ ಮಾಡಿ ಕೊಡುವುದಿಲ್ಲವೋ ಆಗ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಕಲಚುವಂತಹ ಸಾಧ್ಯತೆ ಇದೆ. ನಿಮ್ಮ ಹೆಸರು ಮ್ಯಾಪಿಂಗ್ ಆಗಿದ್ದರೂ ಸಹ ನೀವು BLOಗಳಿಗೆ ನಿಮ್ಮ

ಎನ್ಯುಮರೇಷನ್ ಫಾರ್ಮನ್ನು ಸಹಿ ಮಾಡಿ ನೀಡದಿದ್ದರೆ ಆಗ ನಿಮಗೆ ಸಮಸ್ಯೆ ಆಗ್ತದೆ. ಮತ್ತು ನೀವು ಎನ್ಯುಮರೇಷನ್ ಫಾರ್ಮ್ ಕೊಡೋದಕ್ಕೆ ಯಾವುದೇ ದಾಖಲೆಯನ್ನು ಸಲ್ಲಿಸಬೇಕಾಗಿಲ್ಲ. ದಾಖಲೆ ಯಾವಾಗ ಸಲ್ಲಿಸಲಿಕ್ಕೆ ಬರ್ತದೆ ಅಂತ ಹೇಳಿದರೆ, ನೀವು ER ಯಾವಾಗ ನಿಮಗೆ ನೋಟಿಸ್ ಮಾಡ್ತಾರೆ ಅಥವಾ ನಿಮ್ಮ ಹೆಸರು ಕರಡು ಪಟ್ಟಿಯಿಂದ ಬಿಟ್ಟು ಹೋಗಿದ್ದಲ್ಲಿ ಹೊಸ ಫಾರ್ಮ್ 6 ಸಲ್ಲಿಸುವಾಗ ನೀವು ದಾಖಲೆಯನ್ನು ಸಲ್ಲಿಸಬೇಕಾಗ್ತದೆ. ಅದು ಬಿಟ್ಟು ನೀವು ಎನ್ಯುಮರೇಷನ್ ಫಾರ್ಮನ್ನು ಸಲ್ಲಿಸಿ ನಿಮ್ಮ ಹೆಸರು ಮ್ಯಾಪಿಂಗ್ ಆಗಿದ್ದು ನಿಮ್ಮ ಹೆಸರು ಮತದಾರ ಪಟ್ಟಿಯಿಂದ ಬಿಟ್ಟು ಹೋಗುವಂಥ ಸಾಧ್ಯತೆ ತುಂಬ ಕಡಿಮೆ.

0: ಸರ್, 2 ತಿಂಗಳ ಹಿಂದೆ ಇಡೀ ದೇಶದಾದ್ಯಂತ ಜನಗಣತಿಯನ್ನು ಕೂಡ ಮಾಡಿದ್ದೇವೆ ಸರ್. ಈ ಜನಗಣತಿಗೂ ಎಸ್ಐಆರ್ಗೂ ಏನಾದರೂ ಸಂಬಂಧಗಳು ಇದೆ ಅಂತೇಳಿ ಸರ್?
1: ಇಲ್ಲ, ಅದು ಸಂಪೂರ್ಣವಾಗಿ ಬೇರೆ ಬೇರೆ ಅಂತ ಒಂದು ಕ್ರಮಗಳು. ಅಂದರೆ ಈ ಎಸ್ಐಆರ್ ಅನ್ನು ನಡೆಸುವಂಥದ್ದು ಚುನಾವಣಾ ಆಯೋಗ. ನಿಮ್ಮ ಜನಗಣತಿಯನ್ನು ಯಾರು ಮಾಡ್ತಾನೆ ಅಂದರೆ ವಿವಿಧ ಸರ್ಕಾರಗಳು ಮಾಡ್ತವೆ. ಅದು ಸರ್ಕಾರ ತಮಗೆ ಬೇಕಾದಾಗ, ಅಂದರೆ ಸರ್ಕಾರದ ಏನು ಸೇವೆ ಸವಲತ್ತುಗಳಿವೆ ಅದನ್ನು ಯಾರ್ಯಾರಿಗೆ ನೀಡಬೇಕು ಅನ್ನೋದನ್ನು ನಿರ್ಧರಿಸಲಿಕ್ಕೆ ಬೇಕಾಗಿ ಯಾವ ಯಾವ ಪಂಗಡಗಳಿವೆ, ಎಷ್ಟೆಷ್ಟು ಜನ ಇದ್ದಾರೆ ಅಂತ ಹೇಳ್ಕೊಂಡು ಒಂದು ಜನಗಣತಿಯನ್ನು ಮಾಡಿಕೊಂಡು, ಯಾರು ಹಿಂದುಳಿದ ಪಂಗಡಗಳಿವೆ, ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೆ, ಅವರಿಗೆ ಒಂದು ಸರ್ಕಾರಿ ಸೇವೆಯನ್ನು ಅಥವಾ ಸರ್ಕಾರಿ ಸವಲತ್ತುಗಳನ್ನು ನೀಡುವ ಉದ್ದೇಶದಿಂದ ಜನಗಣತಿಯನ್ನು ಮಾಡಬೇಕಾಗ್ತದೆ. ಮತ್ತೊಂದು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂತ ಹೇಳ್ಕೊಂಡು, ಅಂದರೆ ಭಾರತದಲ್ಲಿ ಎಷ್ಟು ಜನ ನಾಗರಿಕರಿದ್ದಾರೆ ಮತ್ತು ಎಷ್ಟು ವರ್ಷದಿಂದ ಎಷ್ಟು ವರ್ಷಕ್ಕೆ ಎಷ್ಟು ಜಾಸ್ತಿ ಆಗಿದೆ ಅಂತೇಳಿ ಒಂದೊಂದು ಅಂಕಿಅಂಶಗಳ ಪಟ್ಟಿಯನ್ನು ತಯಾರಿಸಲಿಕ್ಕಾಗಿ ಜನಗಣತಿಯನ್ನು ಮಾಡ್ತಾರೆ. ಆದರೆ ಈ ಮತದಾರ ಪಟ್ಟಿಯ ಪರಿಷ್ಕರಣೆಗೆ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ. ಇದು ಚುನಾವಣಾ ಆಯೋಗ ಭಾರತದ ಸಂವಿಧಾನದ 324ನೇ ವಿಧಿ, 325ನೇ ವಿಧಿ, 326ನೇ ವಿಧಿ. ಅಂದರೆ 324 ಏನು ಹೇಳ್ತಾ ಅಂದರೆ ಎಲ್ಲ ಚುನಾವಣೆಯನ್ನು ನಡೆಸುವಂತಹ ಒಂದು ಜವಾಬ್ದಾರಿಗೆ ಚುನಾವಣಾ ಆಯೋಗಕ್ಕಿದೆ. ಅದೇ ರೀತಿ ಆ ಚುನಾವಣಾ ಆ ಒಂದು ಆರ್ಟಿಕಲ್ನ ಆಧಾರದಲ್ಲಿ ಬಂದಂತಹ ಒಂದು ಚುನಾವಣಾ ಕಾಯ್ದೆ ಇದೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅಂತ ಹೇಳ್ಕೊಂಡು, ಅಂದರೆ ಚುನಾವಣೆಗೆ ಬೇಕಾಗಿ ಒಂದು ಕಾನೂನನ್ನು ರೂಪಿಸಲಾಗಿದೆ. ಅದೇ ರೀತಿ ಅದರ ಪ್ರಕಾರ ರೂಲ್ಸ್ ಬಂದಿದೆ. ಅದರಲ್ಲಿ ಆ ರೂಲ್ಸ್ನಲ್ಲಿ ಚುನಾವಣಾ ಪಟ್ಟಿಯ ಪರಿಷ್ಕರಣೆ, ವಾರ್ಷಿಕ ಪರಿಷ್ಕರಣೆ ಹಾಗೂ ವಿಶೇಷ ತೀವ್ರ ಪರಿಷ್ಕರಣೆಗಾಗಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಆಧಾರದಲ್ಲಿ ಮತದಾನ ಆಯೋಗ ನಡೆಸುವಂತಹ ಒಂದು ಪ್ರಕ್ರಿಯೆ ನಮ್ಮ ಈ ಎಸ್ಐಆರ್, ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ತಾರೆ. ಅದೇ ಈಗ ಇನ್ನೊಂದು ನಿಮಗೆ ಗಮನಿಸಬೇಕಂತ ಅಂಶ, ಒಂದು ವೇಳೆ ನಿಮ್ಮ ಹೆಸರು ಬಿಟ್ಟು ಹೋಗಿದೆ, ಯಾವುದಾದ್ರೂ ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಬಿಟ್ಟು ಹೋಗಿದೆ ಅಂತ ಇದ್ದರೆ, ಆವಾಗ ನೀವು ಒಂದು ಆಕ್ಷೇಪಣೆಯನ್ನು ಸಲ್ಲಿಸ್ತೀರಿ, ನಮೂನೆ 8ರಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸ್ತೀರಿ ಯಾರಿಗೆ, ನಿಮ್ಮ ಇಆರ್ಓಗೆ ಸಲ್ಲಿಸ್ತೀರಿ. ಅವರು ಅದನ್ನು ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಒಂದು ವೇಳೆ ಅಲ್ಲೂ ಸಹ ನಿಮ್ಮ ಹೆಸರನ್ನು ಸೇರಿಸಿಲ್ಲ ಅಂತ ಹೇಳಿಕೊಂಡ್ರೆ, ಏನಾದರೂ ಅವರು ಇಆರ್ಒ ನಿಮ್ಮ ಹೆಸರನ್ನು ಸೇರಿಸಿಕೊಳ್ಳಿಕ್ಕೆ ಅಥವಾ ನಿಮ್ಮ ಹೆಸರನ್ನು ಮತ್ತೂ ಸಹ ಕೈಬಿಟ್ಟರೆ, ನೀವು ಅದರ ವಿರುದ್ಧವಾಗಿ ಡಿಸಿಗೆ, ಅಂದರೆ DEO ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಅಂತ ಹೇಳ್ಕೊಂಡು ಅವರಿಗೆ ನೀವು ಮೊದಲ ಮೇಲ್ಮನೆಯನ್ನು ಸಲ್ಲಿಸ್ಬೋದು. ಅಲ್ಲೂ ಸಹ ನಿಮಗೆ ಸೂಕ್ತವಾದಂಥ ಒಂದು ನ್ಯಾಯ ಸಿಗಲಿಲ್ಲ ಅಂತ ಹೇಳಿದರೆ, ನಿಮಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂತ ಇರ್ತಾರೆ, ಈಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅನ್ಬುಕುಮಾರ್ ಅಂತ ಇದ್ದಾರೆ, ಅವರ ಮುಂದೆ ನೀವು 2ನೇ ಮೇಲ್ಮನೆಯನ್ನು ಸಲ್ಲಿಸಿ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಅವಕಾಶ ಇದೆ.
0: ಸರ್, ಈಗ ತಾವು ಹೇಳಿದಾಗೆ ಈ ಮತದಾರ ಪಟ್ಟಿಯ ಪರಿಷ್ಕರಣೆ ಅಂತ ಹೇಳುವಂಥದ್ದು ಇದು ಹೊಸತ್ತಲ್ಲ ಅಂತೇಳಿ, ಪ್ರತಿ ವರ್ಷಕ್ಕೂ ಈ ಮತದಾರ ಪಟ್ಟಿಯಲ್ಲಿ ಒಂದಿಷ್ಟು ಪರಿಷ್ಕರಣೆಗಳು ಆಗ್ತಾ ಇರ್ತದೆ ಅಂತೇಳಿ. ಹಾಗಾಗಿ ಸರ್, ಸಾಮಾನ್ಯ ಮತದಾರ ಪಟ್ಟಿಯ ಪರಿಷ್ಕರಣೆಗೂ ಈ ಎಸ್ಐಆರ್ ನಡುವಿನ ವ್ಯತ್ಯಾಸಗಳು ಏನಲ್ಲ ಅಂತೇಳಿ?
1: ಈಗ ವಾರ್ಷಿಕವಾಗಿ ನಡೆಯುವಂಥ ಏನು ಪ್ರಕ್ರಿಯೆ ಇದೆ ಅದನ್ನು ಸ್ಪೆಷಲ್ ರಿವಿಷನ್ ಅಂತ ಹೇಳ್ತಾರೆ, ಅಂದರೆ ಸಾಮಾನ್ಯ ಪರಿಷ್ಕರಣೆ ಅಂತ ಹೇಳ್ತಾರೆ. ಎಲ್ಲ ವರ್ಷ ಎಷ್ಟು ಜನ ಸತ್ತಿದ್ದಾರೆ, ಅವರ ಬಗ್ಗೆ ಅವರ ಕುಟುಂಬದವರು ಅರ್ಜಿ ಕೊಟ್ಟರೆ ಆಗ ಅವರ ಹೆಸರನ್ನು ಕೈಬಿಡ್ತಾರೆ. ಇನ್ನು ಈ ಒಂದು ವರ್ಷದ ಅವಧಿಯಲ್ಲಿ ಯಾರಾದರೂ 18 ವರ್ಷ ತುಂಬಿದವರು ಇರ್ತಾರೆ, ಅವರು ಅರ್ಜಿ ಸಲ್ಲಿಸ್ತಾರೆ ಅಂತ ಹೇಳಿದರೆ ನಮ್ಮ ಹೆಸರನ್ನು ಮತದಾನ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಿ ಅಂತ ಹೇಳ್ಕೊಂಡು ಸೂಕ್ತ ದಾಖಲೆಗಳ ಮೂಲಕ ಅರ್ಜಿ ಸಲ್ಲಿಸ್ತಾರೆ, ಅವರ ಹೆಸರನ್ನು ಸೇರಿಸಬೇಕಾಗ್ತದೆ. ಅದನ್ನು ಈ ವಾರ್ಷಿಕ ಪರಿಷ್ಕರಣೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ಸ್ಪೆಷಲ್ ರಿವಿಷನ್ ಅಂತ ಹೇಳುವುದಕ್ಕಿಂತ ಆ್ಯನ್ಯುವಲ್ ರಿವಿಷನ್ ಅಂತ ಹೇಳ್ಬೋದು. ಆ ಆ್ಯನ್ಯುವಲ್ ರಿವಿಷನ್ನೇ ಸ್ಪೆಷಲ್ ರಿವಿಷನ್ ಅಂತ ಹೇಳ್ತಾರೆ. ಅದೇ ರೀತಿ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ಕೊಂಡು ಒಟ್ಟು ಈ ದೇಶದಲ್ಲಿ 9 ಸಲ ಆಗಿದೆ. ಕೆಲವು ಸಲ ಅದು ಇಡೀ ಭಾರತದಲ್ಲಿ ನಡೆದಿದೆ, ಕೆಲವು ಸಲ ಕೆಲವು ರಾಜ್ಯಗಳನ್ನು ಬಿಟ್ಟು ಬಾಕಿ ಉಳಿದ ರಾಜ್ಯಗಳಲ್ಲಿ ಆಗಿವೆ. ಕೊನೆಯ ಬಾರಿಗೆ ಆಗಿದ್ದು 2002ರಲ್ಲಿ ಕರ್ನಾಟಕ ಮಟ್ಟಿಗೆ ಹೇಳುವುದಾದರೆ ಆಗ 3,24,00,000 ಏನೋ ಮತದಾರರಿದ್ದರು, ಈಗ 5,55,60,000 ಮತದಾರರಿದ್ದಾರೆ. ಈ ಪೈಕಿ ಈಗ ನಾನು ಹೇಳಿದಾಗೆ ಆಗಿನ ಮತದಾನ ಪಟ್ಟಿಗೂ ಈಗಿನ ಮತದಾನ ಪಟ್ಟಿಗೂ ತಾಳೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಒಟ್ಟು 4,80,00,000 ಚಿಲ್ಲರೆ ಮತದಾರರನ್ನು ಈಗಾಗಲೇ ತಾಳೆ ಮಾಡಿ ಮತದಾನ ಆಯೋಗ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದೆ.

0: ಇನ್ನೂ ಆ ಪ್ರಕ್ರಿಯೆ ಜಾರಿಯಲ್ಲಿದೆ. ಇನ್ನು ಯಾವಾಗ ನಿಮ್ಮ ಕರಡು ಪಟ್ಟಿ ಬರ್ತದೆ ಅದಕ್ಕಿಂತ ಸುಮಾರು 4 ದಿನಗಳ ಮುಂಚಿತವಾಗಿರುವ ತನಕ ಈ ಒಂದು ಪ್ರಕ್ರಿಯೆ ಹಾಗೆಯೇ ಜಾರಿಯಲ್ಲಿರ್ತದೆ. ಈಗ ಈ ಎರಡೂ ಪಟ್ಟಿಯಲ್ಲಿ ಅಂದರೆ ನಿಮ್ಮ 2004 ಪಟ್ಟಿಗೂ ಈಗಿನ ಪಟ್ಟಿ ಅಂದರೆ 2025 ಪಟ್ಟಿಯಲ್ಲೂ ನಿಮ್ಮ ಹೆಸರು ಇಲ್ಲ ಅಂತ ಹೇಳಿದರೆ ಆಗ ನಿಮ್ಮ ಹೆಸರು ಬರುವಂಥ ಚಾನ್ಸಸ್, ಮುಂದಿನ ಮತದಾರರ ಪಟ್ಟಿಯಲ್ಲಿ ಬರುವಂಥ ಚಾನ್ಸಸ್ ಕಡಿಮೆ ಇರ್ತದೆ. ಆವಾಗ ನೀವು ನಮೂನೆ 6 ಸೂಕ್ತ ದಾಖಲೊಂದಿಗೆ ಅರ್ಜಿ ಸಲ್ಲಿಸಬೇಕಾಗ್ತದೆ.
1: ಸರಿಗ ಕರ್ನಾಟಕದಲ್ಲಿ SIR ನ ಪ್ರಕ್ರಿಯೆಗಳು ಹೇಗೆ ನಡೀತಾ ಇದೆ, ಜೊತೆಗೆ ಈ ಕರ್ನಾಟಕದಲ್ಲಿ SIR ನ ಒಂದಿಷ್ಟು ಗೊಂದಲಗಳಿದೆ, ಸೊ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ತಾವು ನೀಡಬೇಕು.
0: ಈಗ ಮ್ಯಾಪಿಂಗ್ ಬಗ್ಗೆ ಹೇಳುವುದಾದರೆ ಇದರಲ್ಲಿ ಸಾರ್ವಜನಿಕರಿಗೆ ಯಾವುದೇ ಒಂದು ಇದಿಲ್ಲ, ಏನು ರೋಲ್ ಇಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇದು ಸರ್ಕಾರಿ ನಮ್ಮ ಯಾರು ಅಧಿಕಾರಿಗಳಿದ್ದಾರೆ ಅವರೇ ಮಾಡುವಂಥ ಒಂದು ಪ್ರಕ್ರಿಯೆ, ಅದು ನಿರಂತರವಾಗಿ ಚಾಲ್ತಿಯಲ್ಲಿರ್ತದೆ. ಅಂದರೆ ನಾನು ಈಗಾಗಲೇ ಹೇಳಿದಂತೆ ಮತದಾನದ ಕರಡು ಪಟ್ಟಿ ಪ್ರಕಟ ಆಗುವ 4 ಮುಂಚಿತವಾಗಿರುವ ತನಕ ಈ ಒಂದು ಪ್ರಕ್ರಿಯೆ ಜಾರಿಯಲ್ಲಿರ್ತದೆ. ಇನ್ನು ಈ ಒಂದು ಪ್ರಕ್ರಿಯೆ ನಡೀತಾನೇ ಇರುವ ಟೈಮಲ್ಲಿ ಜೂನ್ 20 ಈಗ ಮೇ 14 ಅಧಿಸೂಚನೆ ಜಾರಿಯಾಗಿದೆ. ಚುನಾವಣಾ ಆಯೋಗದಿಂದ ಮೇ 14 ಕರ್ನಾಟಕದಲ್ಲಿ ಸಹಿತ ಇತರ ರಾಜ್ಯಗಳಲ್ಲಿ SIR ಪ್ರಕ್ರಿಯೆ ನಡೀತದೆ ಅಂತ ಹೇಳ್ಕೊಳ್ಳುವಂಥ ಒಂದು ಅಧಿಸೂಚನೆ ಜಾರಿಯಾಗಿದೆ. ಇನ್ನು ಅದರ ಪ್ರಕಾರ ಜೂನ್ 20 ತನಕ, ಅಂದರೆ 30 ತನಕ ಅವರಿಗೆ ಅಧಿಕಾರಿಗಳಿಗೆ ಈ 59,050 BLO ಅವರಿಗೆ ಮತ್ತು ಇತರ ERಗಳು AERಗಳಿಗೆ ಒಂದು ಟ್ರೈನಿಂಗನ್ನು ನೀಡುವಂಥ ಪ್ರಕ್ರಿಯೆ ನಡೀತದೆ. ಅದನಂತರ ಜೂನ್ 30 ಜುಲೈ 4 ತನಕ SIR ಪ್ರಕ್ರಿಯೆ, ಅಂದರೆ BLOಗಳು ಮನೆ ಮನೆಗೆ ಭೇಟಿ ನೀಡುವಂಥ ಅವಕಾಶ ಒಂದು ಪ್ರಕ್ರಿಯೆ, ಹಾಗೂ ಮತದಾರರು ಈ ಒಂದು ಅರ್ಜಿಯನ್ನು ತುಂಬಿ ವಾಪಸ್ ನೀಡುವಂಥ ಪ್ರಕ್ರಿಯೆ ಅದು ನಡೀತದೆ. ಅಂದರೆ 2025 ಕರ್ನಾಟಕದಲ್ಲಿ ಒಟ್ಟು 5,55,60,000 ಜನರ ಮತದಾರರು ಇದ್ದರು. ಈ ಎಲ್ಲರ ಹೆಸರನ್ನು ನಮೂದಿಸಿ ಚುನಾವಣಾ ಇಲಾಖೆ ಅವರವರ ಮನೆಗೆ, ಅಂದರೆ 2025 ಪಟ್ಟಿಯಲ್ಲಿ ನಿಮ್ಮ ಹೆಸರು ಯಾವ ಕ್ಷೇತ್ರದಲ್ಲಿ ಯಾವ ಬೂತಿನಲ್ಲಿ ನಿಮ್ಮ ಹೆಸರಿತ್ತು ಆ ಬೂತಿನ BLOಗಳು ನಿಮ್ಮ ಮನೆಗೆ 3 ಭೇಟಿ ನೀಡ್ತಾರೆ. 3 ಭೇಟಿ ನೀಡಿ 2 ಫಾರ್ಮ್ಗಳನ್ನು ನೀಡ್ತಾರೆ, ಅಂದರೆ ಎನ್ಯುಮರೇಷನ್ ಫಾರ್ಮ್ 2 ಕಾಪಿಯನ್ನು ನೀಡ್ತಾರೆ. ಒಂದನ್ನು ನೀವು ಫಿಲ್ ಮಾಡಿ ವಾಪಸ್ ಕೊಡುವಂಥದ್ದು, ಉಳಿದದ ಒಂದನ್ನು ನೀವು ಅವರ ಈ BLO ಸಹಿಯನ್ನು ಪಡ್ಕೊಂಡು ನಿಮ್ಮ ದಾಖಲೆಗಾಗಿ ಎಕ್ನಾಲೆಜ್ಮೆಂಟಾಗಿ ಇಟ್ಕೊಳ್ಳುವಂಥದ್ದು. ನಿಮಗೆ ಈಗ ಗೊಂದಲಗಳು ಬರುವಂಥ ಒಂದು ಅವಕಾಶ ಇದ್ದರೆ ನೀವೇನು ಮಾಡಬೇಕಂತ ಹೇಳಿದರೆ ECINET ಅಂತ ಹೇಳ್ಕೊಂಡು ಒಂದು ಆ್ಯಪ್ ಇದೆ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು 2002 ಒಂದು ಮತದಾರ ಪಟ್ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ನಿಮ್ಮ ಯಾವ ಬೂತಿನಲ್ಲಿ ನಿಮ್ಮ ಅಂದರೆ ವೋಟರ್ ಲಿಸ್ಟಲ್ಲಿ ಹೆಸರಿತ್ತು ನಿಮ್ಮದು ಅಥವಾ ನಿಮ್ಮ ಪಾಲಕರ ಹೆಸರು ಇತ್ತು, ಆ ಒಂದು ಮತದಾರ ಪಟ್ಟಿಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಥವಾ ನಿಮ್ಮ ತಂದೆ ಅಂದರೆ ತಂದೆ ತಾಯಿಯವರ ಹೆಸರು ಅದರಲ್ಲಿ ಇದೆಯಾ ಅಂತ ಹೇಳ್ಕೊಂಡು ನೀವು ನೋಡ್ಕೊಳ್ಬೇಕು. ಅದಿದ್ದರೆ ಆಲ್ರೆಡಿ ನಿಮ್ಮ ಹೆಸರು ಮ್ಯಾಪಿಂಗ್ ಆಗಿದೆ ಅಂತೇಳಿ ನೀವು ತಿಳ್ಕೊಳ್ಬೇಕಾಗ್ತದೆ. ಇನ್ನು ಇಲ್ಲ ಅಂತೇಳಿದರೆ ನಿಮಗೆ BLOಗಳಿಗೆ ಸಲ್ಲಿಸುವಂಥ ಅರ್ಜಿ ಪ್ರಕಾರನೇ ನೀವು ಇವರಿಗೂ ಸಹ ಸಲ್ಲಿಸ್ಬೋದು, ಯಾರಿಗೆ ನಿಮ್ಮ ಆನ್ಲೈನಲ್ಲಿ ಸಹ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನೊಂದು ಹೇಳಿದರೆ ಈಗ ಕೆಲವರಿಗೆ ಒಂದು ಡೌಟ್ ಏನಂತ ಹೇಳಿದರೆ NRIಗಳಿಗೆ ಏನು ಮಾಡಬೇಕು ಅಂತ ಹೇಳ್ಕೊಂಡು, NRIಗಳು 6A ಅಂತ ಒಂದು ಫಾರ್ಮ್ ಇದೆ, ಅದನ್ನು ತುಂಬಿ ಸಲ್ಲಿಸಬೇಕಾಗ್ತದೆ. ನಿಮ್ಮ ಎನ್ಯುಮರೇಷನ್ ಫಾರ್ಮ್ನೊಟ್ಟಿಗೆ 6A ಫಾರ್ಮನ್ನು ಆನ್ಲೈನಲ್ಲಿ ನೀವು ತುಂಬಿ ಸಲ್ಲಿಸಬೇಕಾಗ್ತದೆ. ಅದಕ್ಕೆ ನೀವು ನಿಮ್ಮ ಪಾಸ್ಪೋರ್ಟನ್ನು ಒಂದು ಪ್ರೂಫಾಗಿ ನೀಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ಯಾರಿಗೂ ಯಾವ ರೀತಿಯ ತೊಂದರೆ ಆಗುವಂಥ ಅವಕಾಶ ನಮ್ಮ ರಾಜಕೀಯ ಪಕ್ಷಗಳು ಏನು ಹೇಳ್ತೇವೆ ಆ ರೀತಿ ನಡೆಯುವಂಥ ಒಂದು ಸಾಧ್ಯತೆ ಬಹಳ ಕಡಿಮೆ ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ. ಮತ್ತು ಬೇರೆ ಕಡೆ ಏನಾಗಿದೆ ಏನಾಗ್ತಾಯಿದೆ ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಚ್ಛಿಸುವುದಿಲ್ಲ. ಬಟ್ ಕಾನೂನು ಪ್ರಕಾರ ಈ ಪ್ರಕ್ರಿಯೆ ನಡೆದರೆ ಯಾರಿಗೂ ತೊಂದರೆ ಆಗುವಂಥ ಅವಕಾಶ ತುಂಬ ಕಡಿಮೆ ಅಂತ ಹೇಳ್ಬೋದು. BLOಗಳಿಗೆ ಯಾವುದೇ ಪರಿಹಾರ ನೀಡುವಂಥ ಒಂದು ಅವಕಾಶ ಇಲ್ಲ. ಅವರು ಈ ಫಾರ್ಮನ್ನು ತಂದು ನೀಡ್ತಾರೆ ಅಷ್ಟೇ. ಚುನಾವಣಾ ಇಲಾಖೆ ನೀಡಿದಂಥ ಎನ್ಯುಮರೇಷನ್ ಫಾರ್ಮ್ 2 ಪ್ರತಿಯನ್ನು ತಂದು ನಿಮ್ಮ ಮನೆಗೆ ತಲುಪಿಸ್ತಾರೆ. ನೀವು ಅವರು ಫಸ್ಟಿಗೆ ಬಂದಾಗ ನೀವು ಇಲ್ಲದ್ರೆ 2 ಬರ್ತಾರೆ, 2 ಇಲ್ಲದ್ರೆ 3 ಬರ್ತಾರೆ. ಏನು ಇಲ್ಲದ್ರೆ ನಿಮ್ಮ ಮನೆಗೆ ಅಲ್ಲಿ ಅದನ್ನು ಹಾಕಿ ಹೋಗ್ತಾರೆ. ನೀವು ಅದನ್ನು ತುಂಬಿ ಅವರಿಗೆ BLOಗೆ ಸಲ್ಲಿಸಿದರೆ ಆಯಿತು. ಅವರಿಗೆ ಅವ್ರ ಹತ್ರ ಆ್ಯಪ್ ಇದೆ, ಅವರು ಅದನ್ನು ಸ್ಕ್ಯಾನ್ ಮಾಡಿ ಅವರ ಒಂದು ಪೋರ್ಟಲ್ಗೆ ಅವರು ಅದನ್ನು ಅಪ್ಲೋಡ್ ಮಾಡ್ತಾರೆ. ಅವರಿಗೆ ಅಷ್ಟೇ ಕೆಲಸ, ಅವರಿಗೆ ಅದಕ್ಕಿಂತ ಜಾಸ್ತಿ ಕೆಲಸ ಇಲ್ಲ. ನಿಮಗೆ ಮಾಹಿತಿಯನ್ನು ನೀಡ್ಬೋದು ಅಷ್ಟೇ ಅಲ್ಲದೆ ಅವರಿಗೆ ನಿಮ್ಮ ಹೆಸರನ್ನು ತೆಗೆಯುವಂಥದ್ದು ನಿಮ್ಮ ಹೆಸರನ್ನು ಸೇರಿಸುವಂಥದ್ದು ಅವಕಾಶ ಅವರಿಗೆ ಇಲ್ಲ. ಅವರಿಗೆ ಎನ್ಯುಮರೇಷನ್ ಫಾರ್ಮನ್ನು ಇವರಲ್ಲಿ ಕೊಡುವುದು ಮತ್ತು ಅದನ್ನು ಕಲೆಕ್ಟ್ ಮಾಡಿ ERಗೆ ತಲುಪಿಸುವಂಥ ಒಂದು ಜವಾಬ್ದಾರಿ ಮಾತ್ರ. ಅದನಂತರ ನಿಮ್ಮ ಏನು ಆಕ್ಷೇಪಣೆಗಳಿದೆ ಅಥವಾ ಏನು ಅರ್ಜಿ ಸಲ್ಲಿಸಲಿಕ್ಕಿದೆ ಅದು ಈಗ ಹೊಸ ಹೆಸರು ಸೇರ್ಪಡೆ ಮಾಡಬೇಕಿದ್ರೆ ಫಾರ್ಮ್ 6, ಮತ್ತು ಯಾರ್ದಾದರೂ ತಕರಾರಿದ್ದರೆ ಅದನ್ನು ಫಾರ್ಮ್ 7 ಅಂತ ಹೇಳ್ತಾರೆ. ಮತ್ತು ನಿಮ್ಮ ಹೆಸರಿನಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಅದನ್ನು ಸರಿಪಡಿಸಲಿಕ್ಕೆ ಅಥವಾ ಒಂದು ಕಡೆಯಿಂದ ಒಂದು ಕಡೆಗೆ ಶಿಫ್ಟ್ ಮಾಡುವಂಥ ಆ ಒಂದು ಪ್ರಕ್ರಿಯೆಗೆ ಫಾರ್ಮ್ 8 ಅಂತ ಹೇಳ್ತಾರೆ. ಇದನ್ನು ನೀವು ಸಲ್ಲಿಸಬೇಕಾಗ್ತದೆ, ಅದನ್ನು ERಗೆ ಸಲ್ಲಿಸಬೇಕಾಗ್ತದೆ. BLOಗಳಿಗೆ ಸಲ್ಲಿಸೋದಲ್ಲ, ERಗೆ. ನಿಮಗೆ ನೋಟಿಸ್ ಮಾಡೋದಿದ್ರು ಸಹ ERವೇ ನೋಟಿಸ್ ಮಾಡ್ತಾರೆ. ನೀವು ಅದಕ್ಕೆ ಪ್ರತಿಕ್ರಿಯೆಯನ್ನು

0: ಸಲ್ಲಿಸಬೇಕಾಗಿರೋದು ಅಥವಾ ನಿಮ್ಮ ಉತ್ತರವನ್ನು ನೀಡಬೇಕಾಗಿರೋದು ಇ ಆರ್ಒಗೆ. ಬಿ ಎಲ್ ಒಗಳಿಗೆ ಇದನ್ನು ತನಿಖೆ ಮಾಡುವಂಥ ಅಥವಾ ನಿಮಗೆ ಪರಿಹಾರ ನೀಡುವಂಥ ಅವಕಾಶ ಚುನಾವಣಾ ಆಯೋಗ ನೀಡಿಲ್ಲ. ಅದಿದೆ ಏನಿದ್ರೂ ಸಹ ಇ ಆರ್ಒಗೆ ಮಾತ್ರ, ಅದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ.
1: ಸರ್, ಈಗ ಎಸ್ ಐ ಆರ್ ಬಗ್ಗೆ ಹೇಳಿದ್ರಿ ಸರ್, ಜನಸಾಮಾನ್ಯರಲ್ಲಿ ಅನೇಕ ಗೊಂದಲಗಳಿದೆ ಸರ್. ಆ ಗೊಂದಲಗಳಿಗೆ ಒಂದಿಷ್ಟು ರಾಜಕೀಯ ಪಕ್ಷಗಳು ಕೂಡ ಸೇರಿಕೊಂಡು ಗೊಂದಲಗಳನ್ನು ಇನ್ನಷ್ಟು ಇದು ಮಾಡ್ತಾ ಇದ್ದಾರೆ. ನೀವು ಈಗ ಹೇಳಿದ ಹಾಗೆ ಏನು ಇದು ಕೇವಲ ಒಂದು ಮತದಾರ ಪಟ್ಟಿಯ ಪರಿಷ್ಕರಣೆಗಳು ಮಾತ್ರ ಹೊರತು ಇದರಿಂದ ಏನೂ ಕೂಡ ತೊಂದರೆ ಇಲ್ಲ ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ತಾವು ಮಾಹಿತಿ ನೀಡಬೇಕು ಸರ್.
0: ಅಲ್ಲ, ಈಗ ರಾಜಕೀಯ ಪಕ್ಷಗಳು, ನೀವು ಜನರಲ್ಲಿ ಗೊಂದಲ ಸೃಷ್ಟಿಸುವ ಬದಲು ನೀವು ಈ ಎನ್ಯುಮರೇಷನ್ನ ಫಾರ್ಮನ್ನು ತುಂಬಿ ಒಂದು ವೇಳೆ ಏನಾದರೂ ಅದರಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಅದನ್ನು ಸರಿಪಡಿಸುವಂಥ ಒಂದು ಪ್ರಕ್ರಿಯೆಗೆ ಜನರಿಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡಿ ನೀವು ಅವರಿಗೆ ಸಹಕಾರವನ್ನು ನೀಡಿದರೆ ತುಂಬ ಉಪಕಾರ ಆಗ್ಬೋದು. ನೀವು ಗೊಂದಲವನ್ನು ಸೃಷ್ಟಿಸಬೇಡಿ. ನೀವು ಅವರಿಗೆ ಅರಿವನ್ನು ನೀಡಿ. ಯಾವುದೇ ಕಾನೂನನ್ನು ಗೊತ್ತಿಲ್ಲ ಅಂತ ಹೇಳುವಂಥದ್ದು ಒಂದು ಎಕ್ಸ್ಕ್ಯೂಸ್ ಆಗುವುದಿಲ್ಲ. ನೀವು ಎಲ್ಲ ಕಾನೂನನ್ನು ತಿಳಿದಿರಬೇಕಾಗಿದ್ದು ಭಾರತೀಯ ಪ್ರಜೆಯ ನಮ್ಮ ಕರ್ತವ್ಯ, ಅಂದರೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇಲ್ಲಿ ಕಾನೂನು ಏನಿದೆ ಅಂತ ಹೇಳಿಕೊಂಡು. ನನಗೆ ಆ ಕಾನೂನು ಗೊತ್ತಿರಲಿಲ್ಲ ಅಂತ ಹೇಳುವಂಥದ್ದು ಒಂದು ಎಕ್ಸ್ಕ್ಯೂಸ್ ಆಗಿ ಪರಿಗಣನೆಗೆ ಬರುವುದೇ ಇಲ್ಲ. ಅದಕ್ಕಾಗಿ ನೀವು ಎಲ್ಲ ಜನರನ್ನು ಜಾಗೃತಗೊಳಿಸಿ ಅವರಿಗೆ ಸೂಕ್ತ ದಾಖಲೆಗಳನ್ನು ವ್ಯವಸ್ಥಿತವಾಗಿ ಇಟ್ಟುಕೊಳ್ಳುವುದನ್ನು ನೀವು ಕಳಿಸಿಕೊಡಿ. ನಿಮಗೆ ಒಂದು ರಾಜಕೀಯ ಪಕ್ಷವಾಗಿ ನೀವು ವಿವಿಧ ಒಂದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವನ್ನು ನೀವು ಆಯ್ಕೆ ಮಾಡಿ ಕಲಿಸುವಂಥ ಒಂದು ಪಕ್ಷದ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ. ನೀವು ಅವರಿಗೆ ಒಂದು ತಿಳುವಳಿಕೆ ನೀಡಿ, ಜನರಲ್ಲಿ ಜಾಗೃತಿ ಮೂಡಿಸಿ, ಅವರಿಗೆ ದಾಖಲೆಗಳನ್ನು ಕ್ರೋಢೀಕರಿಸುವಲ್ಲಿ ನೆರವಾಗಿ ಅಂತ ಹೇಳ್ಕೊಂಡಂತೂ ಒಂದು ರಿಕ್ವೆಸ್ಟನ್ನು ನಾನು ರಾಜಕೀಯ ಪಕ್ಷಗಳಿಗೆ ಮಾಡಲಿಕ್ಕೆ ಬಯಸ್ತೇನೆ.

ಇದುವರೆಗೆ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದವರು ಹಿರಿಯ ವಕೀಲರಾದ ಇಸ್ಮಾಯಿಲ್ ಎಸ್ ಮಂಗಳೂರು, ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಮತ್ತು ಜನನ ಮರಣ ನೋಂದಣಿ ಕಾಯ್ದೆ ಕುರಿತು ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಇದು ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಕಾನೂನು ಸಲಹೆ ಪ್ರಸಾರವಾಯಿತು.
1: ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ತೊಂದರೆಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸೌರಭ ಭಟ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
2: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15. ಇಂದಿನ ಕಾರ್ಯಕ್ರಮದಲ್ಲಿ ಮಯೋಪಿಯಾ ಕಾರಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ

0: ಡಾಕ್ಟರ್ ವಸಂತಪ್ಪಯ್ಯ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೆ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15.
1: ಆಕಾಶವಾಣಿ ಮಂಗಳೂರು. ಯುವವಾಣಿ, ಯುವ ಕೇಳುಗರಿಗೆ ಸ್ವಾಗತ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಫಿಸಿಯೋಥೆರಪಿ ಕ್ಷೇತ್ರದಲ್ಲಿನ ಅವಕಾಶಗಳ ಬಗ್ಗೆ ಡಾಕ್ಟರ್ ಸುಭಾಷ್ ಚಂದ್ರ ರೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ.
2: ಎಲ್ಲಿಗೂ ನಮಸ್ತೆ, ನಾನು ನಮಿತಾ ಆಂತರ್ಯ ಶೆಟ್ಟಿ. ಇತ್ತೀಚಿನ ದಿನದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯಂತ ವೇಗವಾಗಿ ಮುನ್ನುಗ್ತಾ ಇರುವಂಥ ಮತ್ತು ಹೆಚ್ಚಿನ ಉದ್ಯೋಗಾವಕಾಶವನ್ನು ಹೊಂದಿರುವಂಥ ಕೋರ್ಸ್ಗಳಲ್ಲಿ ಫಿಸಿಯೋಥೆರಪಿ ಕೂಡ ಒಂದು. ಆದರೆ ಈ ಕ್ಷೇತ್ರದ ಬಗ್ಗೆ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಅನೇಕ ಪ್ರಶ್ನೆ ಇರುತ್ತೆ, ಕುತೂಹಲ ಇರುತ್ತೆ. ಹಾಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಫಿಸಿಯೋಥೆರಪಿ ಅಂದರೆ ಏನು, ಈ ಕೋರ್ಸ್ಗೆ ಹೇಗೆ ಪ್ರವೇಶ ಪಡೆಯಬಹುದು, ಯಾವ ಅರ್ಹತೆ ಬೇಕು, ಉದ್ಯೋಗಾವಕಾಶ ಹೇಗಿರುತ್ತೆ, ವಿದೇಶದಲ್ಲಿರುವಂಥ ಅವಕಾಶ ಏನು, ಹಾಗೂ ಈ ಕ್ಷೇತ್ರದ ಭವಿಷ್ಯದ ಕುರಿತು ಸಂಪೂರ್ಣ ಮಾಹಿತಿನ ಗೊತ್ತಮಾಡೋಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಭಾಷ್ ಚಂದ್ರ ರೈ, ಪ್ರೊಫೆಸರ್ ಹಾಗೂ ಪ್ರಿನ್ಸಿಪಲ್ ತೇಜಸ್ವಿನಿ ಫಿಸಿಯೋಥೆರಪಿ ಕಾಲೇಜು, ಅದೇ ರೀತಿ ಕಾರ್ತಿಕೇಯ ಫಿಸಿಯೋಥೆರಪಿ ಕ್ಲಿನಿಕ್ ಇದರ ಸೀನಿಯರ್ ಕನ್ಸಲ್ಟೆಂಟ್ ಕೂಡ ಹೌದು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಸರ್. ನಮಸ್ತೆ.
3: ಗುಡ್ ಮಾರ್ನಿಂಗ್.
2: ಡೈರೆಕ್ಟ್ ಆಗಿ ಪ್ರಶ್ನೆನ ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ಈ ಫಿಸಿಯೋಥೆರಪಿ ಅಂದ್ರೆ ಏನು, ಈ ಫಿಸಿಯೋಥೆರಪಿಸ್ಟ್ ನ ಪಾತ್ರ ಏನಾಗಿರುತ್ತೆ?
3: ಒಳ್ಳೆ ಪ್ರಶ್ನೆ. ಫಿಸಿಯೋಥೆರಪಿ ಅಂತ ಹೇಳಿದ್ರೆ ಭೌತಿಕ ಚಿಕಿತ್ಸೆ ಅಂತ ಹೇಳ್ತಾರೆ. ಇದರಲ್ಲಿ ಯಾವುದೇ ಔಷಧಿಯನ್ನು ಉಪಯೋಗ ಮಾಡುವಂತಿಲ್ಲ. ಫಿಸಿಯೋಥೆರಪಿ ಅಂದರೆ ವ್ಯಾಯಾಮ, ಕೈ ಚಿಕಿತ್ಸೆ ಹಾಗೂ ಆಧುನಿಕ ಚಿಕಿತ್ಸಾ ವಿಧಾನಗಳ ಮೂಲಕ ದೈಹಿಕ ಕಾರ್ಯಕ್ಷಮತೆಯನ್ನು ಸುಧಾರಿಸುವ ವೈದ್ಯಕೀಯ ಕ್ಷೇತ್ರ ಆಗಿದೆ. ಫಿಸಿಯೋಥೆರಪಿಸ್ಟ್ಗಳು ನೋವು ಕಡಿಮೆ ಮಾಡೋದು, ಚಲನ ಶಕ್ತಿಯನ್ನು ಹೆಚ್ಚಿಸುವುದು ಹಾಗೂ ಪುನರ್ವಸತಿಯಲ್ಲಿ ಸಹಾಯ ಮಾಡ್ತಾರೆ. ಇದು ಫಿಸಿಯೋಥೆರಪಿಸ್ಟ್ಗಳ ಮುಖ್ಯ ಪಾತ್ರ ಆಗಿದೆ.
2: ಓಕೆ. ಇವಾಗ ಪಿ ಯು ಸಿ ಆದ ನಂತರ ಫಿಸಿಯೋಥೆರಪಿ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಹಾಗಾದ್ರೆ ಅವ್ರು ಏನ್ ಮಾಡ್ಬೇಕಾಗಿರುತ್ತೆ?
3: ಓಕೆ, ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಆದ ನಂತರ ವಿಜ್ಞಾನ ವಿಭಾಗದಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಈ ಮೂರು ಕಾಂಬಿನೇಷನ್ ಇರುವಂತಹ ವಿದ್ಯಾರ್ಥಿಗಳು ಅವರ ಯೂನಿವರ್ಸಿಟಿ ಪ್ರಕಾರ ಕನಿಷ್ಠ 50% ಮಾರ್ಕ್ ಇದ್ದಲ್ಲಿ ಅವರಿಗೆ ಪಿ ಸಿ ಬಿ ಕಾಂಬಿನೇಷನ್ ಇದ್ರೆ ಅವರಿಗೆ ಫಿಸಿಯೋಥೆರಪಿ ಕೋರ್ಸ್ ಅನ್ನು ಆಯ್ಕೆ ಮಾಡಬಹುದು. ಮತ್ತೆ ಯೂನಿವರ್ಸಿಟಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗೆ ಅನುಗುಣವಾಗಿ ಅವರ ಎಲ್ಲ ಅರ್ಹತೆ ಇರಬೇಕು. ಈ ಅರ್ಹತೆ ಇದ್ದವರು ಫಿಸಿಯೋಥೆರಪಿ ಕೋರ್ಸ್ ಅನ್ನು ಆರಿಸಬಹುದು. ಸಿಇಟಿ ಈಗೇನು ಇಷ್ಟವರೆಗೆ ಮ್ಯಾಂಡೇಟರಿ ಇರಲಿಲ್ಲ ಸಿಇಟಿ ನೀಟ್ ಎಲ್ಲ, ಆದರೆ ಈ ವರ್ಷದಿಂದ ನಮ್ದೊಂದು ಕರ್ನಾಟಕ ಸ್ಟೇಟ್ ಎಲೈಡ್ ಹೆಲ್ತ್ ಕೌನ್ಸಿಲ್ ಅಂತ ಶುರುವಾಗಿದೆ. ಅದಕ್ಕೆ ಅನುಗುಣವಾಗಿ ಈ ಬರುವ ವರ್ಷದಿಂದ ನೀಟ್ ಪರೀಕ್ಷೆ ಕಡ್ಡಾಯ ಮಾಡಿದ್ದಾರೆ. ಅದರಲ್ಲಿ ಅರ್ಹತೆ ಇದ್ದವರು ಫಿಸಿಯೋಥೆರಪಿ ಕೋರ್ಸ್ ಅನ್ನು ಆಯ್ಕೆ ಮಾಡಬಹುದು. ಕರ್ನಾಟಕ ಸ್ಟೇಟ್ ನಮ್ಮ ಕೌನ್ಸಿಲ್, ಕರ್ನಾಟಕ ಸ್ಟೇಟ್ ಎಲೈಡ್ ಹೆಲ್ತ್ ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಲೈಡ್ ಹೆಲ್ತ್ ಅಂಡ್ ಫಿಸಿಯೋಥೆರಪಿ ಅಂತ ಹೇಳಿ, ಅದು ನ್ಯಾಷನಲ್ ಲೆವೆಲ್ ಅಲ್ಲಿ. ಈಗ ಸ್ಟೇಟ್ ಅಲ್ಲಿ ಕೂಡ ಈ ವರ್ಷದಿಂದ ನಮ್ಮ ಕೌನ್ಸಿಲ್ ಪ್ರಾರಂಭ ಆಗಿದೆ.
2: ಈ ಫಿಸಿಯೋಥೆರಪಿನ ಬಿಪಿಟಿ ಅಂತ
3: ಕರೀತೀವಿ, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ.
2: ಎಷ್ಟು ವರ್ಷದ ಕೋರ್ಸ್ ಆಗಿರುತ್ತೆ
3: ಅದು? ಆಕ್ಚುಲಿ ಇಷ್ಟರವರೆಗೆ 4.5 ವರ್ಷದ ಕೋರ್ಸ್ ಇತ್ತು. 4 ಇಯರ್ಸ್, 4 ವರ್ಷ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಹಾಗೆ 4 ವರ್ಷದ ಕೋರ್ಸ್ ಮತ್ತೆ 6 ವರ್ಷ ಇಂಟರ್ನ್ಶಿಪ್, ಹೌಸ್ ಸರ್ಜನ್ಶಿಪ್. ಆದರೆ ಈಗ ತಾನೇ ನಾನು ಹೇಳಿದೆ, ನಮ್ದು ಒಂದು ಕೌನ್ಸಿಲ್ ಫಾರ್ಮೇಷನ್ ಆಗಿದೆ, KSAHC, ಕರ್ನಾಟಕ ಸ್ಟೇಟ್ ಎಲೈಡ್ ಹೆಲ್ತ್ ಕೌನ್ಸಿಲ್ ಅಂತೇಳಿ. ನ್ಯಾಷನಲ್ ಲೆವೆಲಲ್ಲಿ ಆಲ್ರೆಡಿ ಫಾರ್ಮ್ ಆಗಿತ್ತು ಮೊದಲೇ, ಈಗ ನಮ್ಮ ಸ್ಟೇಟಲ್ಲಿ ಕೂಡ ಈ ವರ್ಷದಿಂದ ಅದರ ನಿಯಮಕ್ಕೆ ಅನುಗುಣವಾಗಿ ಈಗ ಫಿಸಿಯೋಥೆರಪಿ ಕೋರ್ಸ್ ಅನ್ನು 5 ವರ್ಷ ಮಾಡಿದ್ದಾರೆ. 5 ವರ್ಷ ಅಂದ್ರೆ 4 ವರ್ಷ ಕೋರ್ಸ್, 1 ವರ್ಷ ಹೌಸ್ ಸರ್ಜನ್ಶಿಪ್, ಅದು ಕಂಪಲ್ಸರಿ. ಈಗ ನಮ್ಮ ಕರಿಕ್ಯುಲಮ್ ಎಲ್ಲ ಚೇಂಜಸ್ ಆಗಿದೆ, ಆಲ್ ಓವರ್ ಇಂಡಿಯಾ ಒನ್ ಕರಿಕ್ಯುಲಮ್, ಎಲ್ಲ ಡೀಮ್ಡ್ ಯೂನಿವರ್ಸಿಟಿ ಆಗಲಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ, ಯಾವ ಯೂನಿವರ್ಸಿಟಿಯಲ್ಲೂ ಕೂಡ ಸೇಮ್ ಕರಿಕ್ಯುಲಮ್, ಅದನ್ನೇ ಫಾಲೋ ಮಾಡಬೇಕು.
2: ಓಕೆ, ಇವಾಗ ಇದರಲ್ಲಿ ಯಾವುದೆಲ್ಲ ಮೇಜರ್ ಸಬ್ಜೆಕ್ಟ್ ಇರುತ್ತೆ?
3: ಓಕೆ, ಒಳ್ಳೆ ಪ್ರಶ್ನೆ. ಮೇಜರ್ ಸಬ್ಜೆಕ್ಟ್ ಅಂದ್ರೆ ಎನಾಟಮಿ, ಫಿಸಿಯಾಲಜಿ, ಬಯೋಕೆಮೆಕ್ಯಾನಿಕ್ಸ್, ಮತ್ತೆ ಎಲೆಕ್ಟ್ರೋಥೆರಪಿ, ವ್ಯಾಯಾಮ ಚಿಕಿತ್ಸೆ, ಎಕ್ಸಸೈಸ್ ಥೆರಪಿ, ಅಸ್ಥಿ ನರ ಹಾಗೂ ಹೃದಯ ಶ್ವಾಸಕೋಶ ಫಿಸಿಯೋಥೆರಪಿ, ಇವುಗಳು ಪ್ರಮುಖ ವಿಷಯಗಳು ಫಿಸಿಯೋಥೆರಪಿ ಕೋರ್ಸ್ ಅಲ್ಲಿ. ಜೊತೆಗೆ ಕ್ಲಿನಿಕಲ್ ತರಬೇತಿ ನೀಡಲಾಗ್ತದೆ, ಮೇನ್ಲಿ ಜನರಲ್ ಮೆಡಿಸಿನ್, ಫಾರ್ಮಕಾಲಜಿ, ಮೈಕ್ರೋಬಯಾಲಜಿ, ಪ್ಯಾಥಾಲಜಿ, ಸೋಷಿಯಾಲಜಿ, ಸೈಕೋ

0: ಕಾಲೇಜ್ ಎಲ್ಲ ಸಬ್ಜೆಕ್ಟನ್ನು ಫಿಸಿಯೋಥೆರಪಿಸ್ಟ್ಗಳು ಸಂಪೂರ್ಣವಾಗಿ ಕಲ್ತಿರಬೇಕಾಗ್ತದೆ. ಒಬ್ಬ ಫಿಸಿಯೋಥೆರಪಿಸ್ಟ್ ಆಗಿ ಹೊರಗೆ ಬರಬೇಕಾದ್ರೆ ಹಿ ಹ್ಯಾಸ್ ಟು ಲರ್ನ್ ಆಲ್ ದೀಸ್ ಸಬ್ಜೆಕ್ಟ್ಸ್.
1: ಓಕೆ, ಇವಾಗ ಇಂಟರ್ನ್ಶಿಪ್ ಕಂಪಲ್ಸರಿ ಇರುತ್ತಾ ಫಿಸಿಯೋಥೆರಪಿ ಕೋರ್ಸ್?
0: ಹೌದು ಹೌದು, ಇಂಟರ್ನ್ಶಿಪ್ ಕಡ್ಡಾಯ. ವಿದ್ಯಾರ್ಥಿಗಳು ವಿವಿಧ ವಿಭಾಗದಲ್ಲಿ ರೋಗಿಗಳ ಮೌಲ್ಯಮಾಪನ, ಚಿಕಿತ್ಸೆ ಹಾಗೂ ಕ್ಲಿನಿಕಲ್ ಕೌಶಲ್ಯವನ್ನು ಕಲಿತಾ ಇದ್ದಾರೆ. ಅದರಲ್ಲಿ ಯಾವ್ದು ಯಾವ ರೀತಿ ಯಾವ ಯಾವ ರೋಗಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಯಾವ ರೀತಿಯಲ್ಲಿ ಕೊಡಬಹುದು, ಅದನ್ನು ರೋಗಿಗೆ ಸಂಪೂರ್ಣ ಗುಣಮುಖವಾಗುವಲ್ಲಿ ಯಾವ ರೀತಿಯ ತರಬೇತಿಯನ್ನು ಪಡೆಯುವ, ಅದನ್ನೆಲ್ಲ ಸೀನಿಯರ್ ಫಿಸಿಯೋಥೆರಪಿಸ್ಟ್ಗಳ ಮೂಲಕ ಅವರು ಕ್ಲಿನಿಕಲ್ ಈ ಒಂದು ವರ್ಷದ ಅವಧಿಯಲ್ಲಿ ಕಲಿತು ಅವರು ಇಂಡಿಪೆಂಡೆಂಟ್ ಫಿಸಿಯೋಥೆರಪಿಸ್ಟ್ ಆಗಿ ಮಾರ್ಪಡುತ್ತಾರೆ. ಆಗ ನಂತರ ಅವರಿಗೆ ಸ್ವಂತ ಪ್ರಾಕ್ಟೀಸ್ ಕೂಡ ಸ್ಟಾರ್ಟ್ ಮಾಡಬಹುದು.
1: ಇವಾಗ ಏನೆಲ್ಲ ಸ್ಕಿಲ್ ಬೇಕಾಗುತ್ತೆ?
0: ಓಕೆ, ಒಳ್ಳೆ ಪ್ರಶ್ನೆ. ಒಬ್ಬ ಉತ್ತಮ ಫಿಸಿಯೋಥೆರಪಿಸ್ಟ್ ಆಗಿ ಮಾರ್ಪಡಬೇಕಾದ್ರೆ ಮುಖ್ಯವಾಗಿ ಅವನ ವಾಕ್ಚಾತುರ್ಯ ಅಂತ ಹೇಳಿ ಮಾತಾಡುವಂಥದ್ದು, ಪೇಷಂಟಲ್ಲಿ ಯಾವ ರೀತಿಯಲ್ಲಿ ನಾವು ನಮ್ಮ ಚಿಕಿತ್ಸೆಯ ಬಗ್ಗೆ ಅವರಿಗೆ ಎಕ್ಸ್ಪ್ಲೈನ್ ಮಾಡೋದು, ಅದನ್ನು ವಿವರಿಸುವುದು, ಮತ್ತೆ ಮೇನ್ ಮುಖ್ಯವಾಗಿ ತಾಳ್ಮೆ. ಪೇಷಂಟ್ಸ್, ದ ಪೇಷಂಟ್ ಶುಡ್ ಹ್ಯಾವ್ ಪೇಷಂಟ್ಸ್, ಬೋತ್ ಪೇಷಂಟ್ ಆಸ್ ವೆಲ್ ಆಸ್ ದ ಥೆರಪಿಸ್ಟ್, ಅಂದ್ರೆ ಫಿಸಿಯೋಥೆರಪಿ ಚಿಕಿತ್ಸಕರು ಹಾಗೂ ಚಿಕಿತ್ಸೆ ಕೊಡುವವರು, ಅವರ ಇಬ್ಬರ ಮಧ್ಯೆ ಒಳ್ಳೆ ರೀತಿಯ ತಾಳ್ಮೆ ಇರಬೇಕು, ಮತ್ತೆ ಸಹಾನುಭೂತಿ, ಮತ್ತೆ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ. ಪೇಷಂಟ್ ಇದು ಪ್ರಾಬ್ಲಮ್, ಡಿಫ್ರೆಂಟ್ ಟೈಪ್ ಆಫ್ ಪೇಷಂಟ್ಸ್ ವಿಲ್ ಕಮ್, ಅಂದ್ರೆ ಬೇರೆ ಬೇರೆ ರೀತಿಯ ಪೇಷಂಟ್ಸ್ ಬರ್ತಾರೆ ನಮ್ಮ ಹತ್ರ. ಮೇನ್ ಪೇಷಂಟ್ಸ್ ಬರೋದು ಯಾಕೆ? ನೋವು ಕಮ್ಮಿ ಮಾಡಲಿಕ್ಕೆ, ಮತ್ತೆ ಅವರ ಡಿಸೇಬಿಲಿಟಿ ಅಂದ್ರೆ ಅವರಿಗೆ ಏನಾದರೂ ಬೇರೆ ಬೇರೆ ತೊಂದರೆ ಇರುತ್ತೆ, ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ನಮ್ಮ ಹತ್ರ ಬರ್ತಾರೆ. ಆ ರೀತಿಯಲ್ಲಿ ನಮಗೆ ತಾಳ್ಮೆ ಇಲ್ಲದಿದ್ರೆ ಕಷ್ಟ. ತಾಳ್ಮೆ ಇರುವವರೇ ಈ ಮೇನ್ ಹೇಳುದಂದ್ರೆ, ಯಾರಿಗೆ ಜಾಸ್ತಿ ತಾಳ್ಮೆ ಶಕ್ತಿ ಉಂಟು, ಪೇಷಂಟ್ ಹತ್ರ ಮಾತಾಡುವ ಒಂದು ಕೆಪಾಸಿಟಿ ಇದೆ, ಅಂತವರೇ ಈ ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಜನರಿಗೆ ಒಳ್ಳೆ ರೀತಿಯ ಪ್ರಯೋಜನ ಆಗಬಹುದು. ಮತ್ತೆ ಜೊತೆಗೆ ನಿರಂತರವಾಗಿ ಹೊಸ ಜ್ಞಾನ ತಂತ್ರಜ್ಞಾನವನ್ನು ಕಲಿಯುವ ಮನೋಭಾವ ಇರಬೇಕು. ಯಾಕಂದ್ರೆ ನೋಡಿ, ಮೊದಲು ನಾವೆಲ್ಲ ಸೀನಿಯರ್ ಫಿಸಿಯೋಥೆರಪಿಸ್ಟ್, ನಮ್ಮ ಟೈಮಲ್ಲಿ ಅಷ್ಟು ದೊಡ್ಡ ಸಲಕರಣೆಗಳು ಅದೆಲ್ಲ ಇರಲಿಲ್ಲ. ಈಗ ಅಂದ್ರೆ ಮಾಡರ್ನ್, ತುಂಬಾ ಡೆವಲಪ್ಡ್ ಆಗಿದೆ, ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್ ಅಂತ ಹೇಳ್ತೇವೆ. ತುಂಬಾ ರೀತಿಯ ಅಭಿವೃದ್ಧಿ ಆಗಿದೆ ಫಿಸಿಯೋಥೆರಪಿ ಕ್ಷೇತ್ರದಲ್ಲಿ. ಯಾಕಂದ್ರೆ ಆದ ಕಾರಣ ಅದನ್ನೆಲ್ಲ ಕಲಿಯುವಂತ ಒಂದು ಉತ್ಸಾಹ ಇರಬೇಕು. ಒಬ್ಬ ಫಿಸಿಯೋಥೆರಪಿ ಚಿಕಿತ್ಸಕನಾಗಿ ಮಾರ್ಪಡಬೇಕಾಗುತ್ತೆ, ಒಬ್ಬ ಸಮಾಜದಲ್ಲಿ ಒಬ್ಬ ಯೋಗ್ಯ ಫಿಸಿಯೋಥೆರಪಿಸ್ಟ್ ಆಗಿ ಗುರುತಿಸಬೇಕಾದ್ರೆ ಈ ಎಲ್ಲ ಕೌಶಲ್ಯಗಳು ಅವನ ಹತ್ರ ಇರಬೇಕು.
1: ಇವಾಗ ಈ MBBS ಅಥವಾ BSCಗೆ ಬಂದ್ರೆ ಅದರಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ, ಬ್ರಾಂಚಸ್ ಇರುತ್ತೆ. ಅದೇ ರೀತಿ ಫಿಸಿಯೋಥೆರಪಿಯಲ್ಲಿ ಬೇರೆ ಬೇರೆ ಸ್ಪೆಷಲೈಸೇಷನ್ ಇರುತ್ತಾ?
0: ಖಂಡಿತ, ತುಂಬಾ ಈಗ ಅದೇ ಹೇಳುದು, ಈಗ ತುಂಬಾ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ತುಂಬಾ ಡೆವಲಪ್ ಆಗಿದೆ. ಆದ ಕಾರಣ ಈಗ ಬೇರೆ ಬೇರೆ ಬ್ರಾಂಚಸ್ ಅಂತ ಹೇಳಿದ್ರೆ ಆರ್ಥೋಪೆಡಿಕ್ ಫಿಸಿಯೋಥೆರಪಿ, ಅಂದ್ರೆ ಆರ್ಥೋಪೆಡಿಕ್ ಅಲ್ಲಿ ನಾವು ಎಲುಬಿಗೆ ಸಂಬಂಧಪಟ್ಟದ್ದು, ಮಸಲ್ಸ್ ಮಾಂಸಖಂಡಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಯನ್ನು ಆರ್ಥೋಪೆಡಿಕ್ ಫಿಸಿಯೋಥೆರಪಿ ವಿಭಾಗದಲ್ಲಿ MPT ಇನ್ ಆರ್ಥೋಪೆಡಿಕ್ಸ್ ಆರ್ ಮಸ್ಕ್ಯುಲೋಸ್ಕೆಲಿಟಲ್ ಸೈನ್ಸಸ್ ಅಂತ ಹೇಳ್ತೇವೆ.
1: BPT
0: ಆದ ನಂತರ 2 ವರ್ಷದ ಕೋರ್ಸ್, ಅದು ಸ್ಪೆಷಾಲಿಟಿ MPT. ಓಕೆ, ಮತ್ತೆ ನ್ಯೂರೋ ನರರೋಗ ಈಗ ಪಾರ್ಶ್ವವಾಯು ಪಕ್ಷವಾತ ಅಂತ ಹೇಳ್ತಾರಲ್ಲ, ಅದಕ್ಕೆ ಅದು ಆ ರೀತಿಯದ್ದು. ಮತ್ತೆ ಪಾರ್ಕಿನ್ಸನ್ಸ್ ಡಿಸೀಸ್ ಎಕ್ಸಾಂಪಲ್, ಸ್ಟ್ರೋಕ್ ಆದ ಪೇಷಂಟ್ ಈಗ ಸ್ಟ್ರೋಕ್ ಅಂತ ಹೇಳ್ತಾರಲ್ಲ, ಅದೇ ಪಕ್ಷವಾತ ಸ್ಟ್ರೋಕ್. ಹಾಗೆ ಮತ್ತೆ ಸ್ಪೋರ್ಟ್ಸ್ ಪೀಡಿಯಾಟ್ರಿಕ್ಸ್, ಸ್ಪೋರ್ಟ್ಸ್ ಫಿಸಿಯೋಥೆರಪಿ ಅಂದ್ರೆ ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಯಾವುದು ಕ್ರಿಕೆಟ್ ಟೀಮ್ ಅಲ್ಲಿ ಫಿಸಿಯೋಥೆರಪಿಸ್ಟ್ ಆಗಿ ವರ್ಕ್ ಮಾಡಬಹುದು. ಅದು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ಗೆ ಅದೇ ಸ್ಪೋರ್ಟ್ಸ್ ಫಿಸಿಯೋಥೆರಪಿ ಇನ್ MPT ಅಂತ ಹೇಳ್ತೇವೆ. ಮತ್ತೆ ಪೀಡಿಯಾಟ್ರಿ, ಮಕ್ಕಳ ರೋಗಗಳ ಬಗ್ಗೆ, ಮಕ್ಕಳ ಕೆಲವು ಡೆವಲಪ್ಮೆಂಟ್ ಮೆಂಟಲ್ ಡಿಲೇ ಅಂತ ಹೇಳ್ತೇವ್ರೆ, ಈಗ 7 ಮಂತ್ಸ್ ಬೋರ್ನ್ ಬೇಬಿ, ಆಗ ಅವರಿಗೆ ಗ್ರೋತ್ ಅಲ್ಲಿ ಪ್ರಾಬ್ಲಮ್ ಇರ್ತದೆ, ಆ ರೀತಿಯಲ್ಲಿ ಅದರ ಸ್ಪೆಷಾಲಿಟಿ ಇದೆ, ಅದು MPT ಇನ್ ಪೀಡಿಯಾಟ್ರಿಕ್ಸ್ ಅಂತ ಹೇಳ್ತೇವೆ. ಓಕೆ, ಮತ್ತೆ ಕಾರ್ಡಿಯೋ ಪಲ್ಮನರಿ ಮತ್ತೆ ಜೀರಿಯಾಟ್ರಿಕ್, ವಯಸ್ಸಾದವರ ಚಿಕಿತ್ಸೆ ಕೊಡೋದು ಜೀರಿಯಾಟ್ರಿಕ್, ಅದು ಅಲ್ಲಿ MPT ಇದೆ. ಕಮ್ಯುನಿಟಿ ಬೇಸ್ಡ್ ರಿಹ್ಯಾಬಿಲಿಟೇಷನ್ ಅಂತ, ಕಮ್ಯುನಿಟಿ ಅಂದ್ರೆ ರೂರಲ್ ಸೆಂಟರ್ಗೆಲ್ಲ ಹೋಗಿ ನಾವು ಟ್ರೀಟ್ಮೆಂಟ್ ಮಾಡೋ ಅಂತದ್ದು ಕಮ್ಯುನಿಟಿಯಲ್ಲಿ ಲೆವೆಲ್ ಅಲ್ಲಿ ಫಿಸಿಯೋಥೆರಪಿ ಕೊಡುವಂಥದ್ದು, ಅದು MPT. ತುಂಬಾ ಆ ರೀತಿ ವಿಶೇಷ ಕೆಲವು ರೀತಿಯ ಬ್ರಾಂಚಸ್ ಇದೆ.
1: ಇವಾಗ ಡಾಕ್ಟರ್ ಅಂತ ಒಂದು ಡೆಸಿಗ್ನೇಷನ್ ಬರಬೇಕು ಅಂತ ಅನ್ನೋದಾಗಿದ್ರೆ BPT ಮಾಡಿದ್ರೆ ಸಾಕಾಗುತ್ತಾ?
0: ಹೌದು, ಈಗ ಆಸ್ ಪರ್ ದ ಕೌನ್ಸಿಲ್ ನಾವು ಇಫ್ ಅಂದ್ರೆ ಈಗ ಒಬ್ಬ BPT ಡಿಗ್ರಿ ಪಡೆದಂದ್ರೆ ಹೇಳಿದ್ರೆ ಅವನಿಗೆ ಡಾಕ್ಟರ್ ಹಾಕ್ಬಹುದು ಫಿಸಿಯೋಥೆರಪಿಸ್ಟ್, ಅಂದ್ರೆ ಬ್ರಾಕೆಟ್ ಅಲ್ಲಿ PT ಅಂತ ಆಡ್ ಮಾಡಬೇಕು. ಸಪೋಸ್ ಡಾಕ್ಟರ್ ಸುಭಾಷ್ ಚಂದ್ರ ರೈ, ಬ್ರಾಕೆಟ್ ಅಲ್ಲಿ PT ಫಿಸಿಯೋಥೆರಪಿಸ್ಟ್, ಅದು ಮೆನ್ಷನ್ ಮಾಡಬೇಕು.
1: ಇವಾಗ ಇದರಲ್ಲಿ ಮುಂದಿರುವಂತಹ ಕೆರಿಯರ್ ಅಪರ್ಚುನಿಟಿ ಯಾವ ರೀತಿ ಇರುತ್ತೆ?
0: ಓಕೆ, ಈಗ ಒಬ್ಬ ಫಿಸಿಯೋಥೆರಪಿಸ್ಟ್ BPT ಮುಗಿಸಿದ ನಂತರ ಅವನ ಉದ್ಯೋಗ ಅವಕಾಶಗಳು, ಆಸ್ಪತ್ರೆಗಳು, ಪುನರ್ವಸತಿ ಕೇಂದ್ರಗಳು, ಕ್ರೀಡಾ ಸಂಸ್ಥೆಗಳು, ಫಿಟ್ನೆಸ್ ಕೇಂದ್ರಗಳು, ಮತ್ತು ಖಾಸಗಿ ಕ್ಲಿನಿಕ್ ಅಲ್ಲಿ ಕೂಡ ಕೆಲಸ ಮಾಡಬಹುದು. ಪ್ರೈವೇಟ್ ಕ್ಲಿನಿಕ್ ಕೆಲಸವೂ ಮಾಡಬಹುದು, ಸ್ವಲ್ಪ ಅನುಭವ ಜಾಸ್ತಿ ಆದ ನಂತರ ಸ್ವಂತ ಕ್ಲಿನಿಕ್ ಓಪನ್ ಮಾಡಬಹುದು. BPT ಡಿಗ್ರಿ ಇದ್ರೆ ಓನ್ ಕ್ಲಿನಿಕ್, ಈ ಕ್ಯಾನ್ ಓಪನ್ ಇಸ್ ಓನ್ ಕ್ಲಿನಿಕ್. ಮತ್ತೆ ಬೋಧನೆ, ಸಂಶೋಧನೆ ಹಾಗೂ ಸ್ವಂತ ಕ್ಲಿನಿಕ್ ಹೇಳಿದಲ್ಲ ಆರಂಭ ಮಾಡುವ ಅವಕಾಶ ಕೂಡ ಇದೆ. ಬೋಧನೆ ಅಂದ್ರೆ MPT ಆದ್ರೆ ಅವನಿಗೆ ಟೀಚಿಂಗ್ ಹೋಗ್ಬೋದು, BPT ಆದ್ರೆ ಟ್ಯೂಟರ್ ಆಗಿ ಹೋಗ್ಬೋದು. ಅಂದ್ರೆ ಮೇನ್ ಪ್ರೊಫೆಸರ್ ಗಿಫೆಸರ್ ಆಗ್ಲಿಕ್ಕೆ ಆಗುದಿಲ್ಲ. ಹಾಗೆ ತುಂಬಾ

0: ಕ್ಷೇತ್ರದಲ್ಲಿ ಅವಕಾಶ ಇದೆ,
1: ಸರ್ಕಾರಿ
0: ಉದ್ಯೋಗಕ್ಕೂ ಕೂಡ ಹೋಗುವುದು.
1: ಈ ಗೌರ್ಮೆಂಟ್ ಕೆಲಸ ಸಿಗಬೇಕು ಅನ್ನೋದಾಗಿದ್ರೆ ಏನ್ ಮಾಡಬೇಕಾಗುತ್ತೆ?
0: ಹೌದು, ಸರ್ಕಾರಿ ಆಸ್ಪತ್ರೆಗಳು, ವೈದ್ಯಕೀಯ ಕಾಲೇಜು ಮತ್ತು ಆರೋಗ್ಯ ಸಂಸ್ಥೆಗಳಲ್ಲಿ ತುಂಬಾ ಉದ್ಯೋಗ ಅವಕಾಶ ಇದೆ. ಅದಕ್ಕೆ ನಾವು ಗೌರ್ಮೆಂಟ್ ಕಾಲ್ ಫಾರ್ ಮಾಡ್ತಾರೆ. ಈಗ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಈಗ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಬಿ ಪಿ ಟಿ ಆದ್ರೆ ಅವರಿಗೆ ಒಂದು ಮಿನಿಮಮ್ 20,000 ಸ್ಯಾಲರಿಯಲ್ಲಿ ಈಗ ಕೆಲಸ ಕೊಡ್ತಾರೆ. ವಾರದಲ್ಲಿ 5 ದಿವಸ 9 to 4:30 ವರ್ಕ್ ಮಾಡಿದ್ರೆ ಆಯ್ತು. ಈಗ ತುಂಬಾ ಜನರಿಗೆ ಈಗ ಅಪಾಯಿಂಟ್ಮೆಂಟ್ ಆಗಿದೆ. ಹೌದು, ಅಂದ್ರೆ ಮತ್ತೆ ಕಾಂಟ್ರಾಕ್ಟ್ ಬೇಸಿಸ್. ಈಗ ನೋಡಿ, MBBS ಡಾಕ್ಟರ್ಸ್ ಅನ್ನು 5 ವರ್ಷದ ನಂತರ ಪರ್ಮನೆಂಟ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ. ಅದೇ ರೀತಿ ಫಿಸಿಯೋಥೆರಪಿಸ್ಟ್ ಗಳು ಕೂಡ ಪರ್ಮನೆಂಟ್ ಉದ್ಯೋಗಿಗಳು ಕೂಡ ಇದ್ದಾರೆ, ಮೊದಲಿನ ಬ್ಯಾಚ್ನವರೆಲ್ಲ. ತುಂಬಾ ಅವಕಾಶ ಇದೆ ಸರ್ಕಾರಿ ಕ್ಷೇತ್ರದಲ್ಲಿ ಕೂಡ.
1: ಈ ಫೀಸ್ ಎಷ್ಟಿರುತ್ತೆ ಸರ್ ಇವಾಗ ಬಿ ಪಿ ಟಿ ಮಾಡ್ಬೇಕಾದ್ರೆ? ಫೀಸ್ ರೇಂಜ್
0: ಅಂದ್ರೆ ಮಿನಿಮಮ್ ಒಂದೊಂದು ಕಾಲೇಜ್ ಮೇಲೆ ಹೊಂದಿಕೊಂಡಿರುತ್ತದೆ. 1 ವರ್ಷಕ್ಕೆ 1-2 ಲಕ್ಷದ ತನಕ ಇರುತ್ತೆ. ಈಗ ಜನರಲ್ ಆಗಿ 1-2 lakhs.
1: MPT
0: ಮಾಡಬೇಕಾದ್ರೆ ಅದೇ ನಾನು ಹೇಳಿದಲ್ಲ, ಮಿನಿಮಮ್ 1 year 2 lakhs, 4-5 ಲಕ್ಷ ತನಕ ಹೋಗುತ್ತೆ 2 ವರ್ಷಕ್ಕೆ.
1: ಓಕೆ, ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಅಲ್ಲಿ MPT ಮಾಡಬಹುದು ಅಂದ್ರೆ ಯಾವ ರೀತಿ ಅಪರ್ಚುನಿಟೀಸ್ ಇರುತ್ತೆ, ಯಾವ ರೀತಿ ಅವಕಾಶ ಇರುತ್ತೆ ಮುಂದೆ?
0: ಸ್ಪೋರ್ಟ್ಸ್ ಮತ್ತು ಫಿಟ್ನೆಸ್ ಕ್ಷೇತ್ರದಲ್ಲಿ ಕ್ರೀಡಾಪಟುಗಳ ಗಾಯಗಳ ಚಿಕಿತ್ಸೆ. ಸಪೋಸ್ ಈಗ ಒಬ್ಬ ಕ್ರಿಕೆಟ್ ಪ್ಲೇಯರ್ ಸಡನ್ ಆಗಿ ಒಡಗ ಬೀಳ್ತಾನೆ, ಏನಾದರೂ ಸಣ್ಣ ಇಂಜುರಿ ಆಗುತ್ತೆ, ಗಾಯ, ನೀ ಜಾಯಿಂಟ್ ಅವ್ರ ಶೋಲ್ಡರ್, ಆಗ ಇಮಿಡಿಯೇಟ್ ಫಿಸಿಯೋಥೆರಪಿಸ್ಟ್ ಅವಶ್ಯ ಇದೆ. ಐಸ್ ಥೆರಪಿ ಅಂತ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಮಾಡ್ಬೋದು ಸಣ್ಣ ಸಣ್ಣ ಗಾಯವನ್ನು ಅಲ್ಲಿ ಕೂಡ. ಮತ್ತೆ ಅವರಿಗೆ ಮಸಲ್ ಸ್ಟ್ರೆಚ್ ಮಾಡುವಂಥದ್ದು, ಮಸಲ್ ಟೈಟ್ನೆಸ್ ಆದರೆ, ಮತ್ತೆ ಮಾಂಸಖಂಡಗಳ ಕೆಲವು ರೀತಿಯ ವಿವಿಧ ಚಿಕಿತ್ಸೆಗೆ ಅಲ್ಲಿ ಫಿಸಿಯೋಥೆರಪಿಸ್ಟ್ಗಳು ಅವರ ಆಟಗಿಂತ ಮೊದಲಿನ ಮಾಂಸಖಂಡಗಳ ಟ್ರೈನಿಂಗ್ ಕೂಡ ಫಿಸಿಯೋಥೆರಪಿಸ್ಟ್ ಹೆಲ್ಪ್ ಮಾಡ್ತಾರೆ. ಮತ್ತೆ ಗಾಯ ತಡೆಗಟ್ಟುವಿಕೆ ಮತ್ತು ಕಾರ್ಯಕ್ಷಮತೆ ಹೆಚ್ಚಿಸೋದಲ್ಲಿ ಅವರ ಪರ್ಫಾರ್ಮೆನ್ಸ್, ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಲಿಕ್ಕೆ ಅವರೇ ಬೇರೆ ಬೇರೆ ರೀತಿಯ ಟ್ರೈನಿಂಗ್ಗಳಿದೆ. ಈಗ ಅದೇ ಹೇಳಿದಲ್ಲ, ತುಂಬ ಡೆವಲಪ್ ಆಗಿದೆ ಈಗ ಫಿಸಿಯೋಥೆ, ಬೇರೆ ಬೇರೆ ಇಕ್ವಿಪ್ಮೆಂಟ್ ಇದೆ. ಫಿಸಿಯೋಥೆರಪಿಸ್ಟ್ ದೇ ಆರ್ ಟ್ರೈನ್ಡ್ ವೆಲ್ ನೌ. ಮತ್ತೆ ಕ್ರೀಡಾ ತಂಡಗಳು, ಜಿಮ್ ಮತ್ತು ಫಿಟ್ನೆಸ್ ಕೇಂದ್ರದಲ್ಲಿ ಅವರಿಗೆಲ್ಲ ಉತ್ತಮ ಅವಕಾಶ ಇದೆ.
1: ಓಕೆ, ಈ ಸರ್ಜರಿ ಅಥವಾ ಒಂದು ಯಾವ್ದಾದ್ರು ಒಂದು ಇಂಜುರಿ ಆದ ನಂತರ ಫಿಸಿಯೋಥೆರಪಿ ಮಾಡಬೇಕು ಅಂತಾರೆ, ಯಾಕೆ ಬೇಕಾಗುತ್ತೆ ಸರ್ ಸರ್ಜರಿ ಅಥವಾ ಇಂಜುರಿ ಆದ ನಂತರ ಫಿಸಿಯೋಥೆರಪಿ ಯಾಕೆ ಬೇಕಾಗುತ್ತೆ?
0: ಓಕೆ, ಫಿಸಿಯೋಥೆರಪಿ ನೋವು ಕಡಿಮೆ ಮಾಡೋದು ಮಾತ್ರ ಅಲ್ಲ, ಸರ್ಜರಿ ಆದ ನಂತರ ಈಗ ಸಪೋಸ್ ಒಬ್ಬನಿಗೆ ಈಗ ಮುಖ್ಯವಾಗಿ ಈಗ ಪ್ರಾಯದವರಲ್ಲೆಲ್ಲ ಈಗ TKR ಅಂತ ಹೇಳಿದ್ರು, ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ. ಸರ್ಜನ್ಗಳು ಎರಡು ಕಾಲಿನ ಮೊಣಕಾಲಿನ ಚಿಕಿತ್ಸೆ ಮಾಡ್ತಾರೆ, ಆಪರೇಷನ್ ಮಾಡಿ ಅದನ್ನು ರಿಪ್ಲೇಸ್ಮೆಂಟ್, ಹೊಸ ಆರ್ಟಿಫಿಷಿಯಲ್ ಜಾಯಿಂಟ್ ಆಗ್ತಾರೆ ಅಲ್ಲಿಗೆ. ಅದರ ನಂತರ ಅವರಿಗೆ ನಡಿಬೇಕಂತಾದರೆ ಫಿಸಿಯೋಥೆರಪಿಸ್ಟ್ ಇದ್ದು ರೋಲ್ ತುಂಬಾ ಪ್ರಾಮುಖ್ಯ ಆಗಿದೆ. ಅವರಿಗೆ ಅವರನ್ನು ರೀಹ್ಯಾಬ್ ಮಾಡೋದು ಅಂತ ಹೇಳ್ತೇವೆ ನಾವು. ಸರ್ಜರಿಯನ್ನಾದ ನಂತರ ಅವರ ಮಾಂಸಖಂಡಗಳನ್ನೆಲ್ಲ ಶಕ್ತಿಶಾಲಿ ಆಗಿ ಮಾಡಬೇಕಾದ್ರೆ ಫಿಸಿಯೋಥೆರಪಿ ಇಷ್ಟನ ರೋಲ್ ಬಹಳ ಪ್ರಾಮುಖ್ಯ. ಅವರನ್ನು ನಡೆಸಬೇಕು, ಅವರಿಗೆ ಜಾಯಿಂಟ್ ಇದ್ದು ರೇಂಜ್, ಅವರ ಚಲನ ಶಕ್ತಿ ಜಾಸ್ತಿ ಆಗಬೇಕಿದ್ರೆ, ಮತ್ತೆ ರೋಗಿಯನ್ನು ಶೀಘ್ರವಾಗಿ ದೈನಂದಿನ ಚಟುವಟಿಕೆಗೆ ಮರಳುವಂತೆ ಮಾಡಬೇಕಿದ್ರೆ ಎಲ್ಲ ಫಿಸಿಯೋಥೆರಪಿ ಇಷ್ಟಿದ್ದು ಪ್ರಾಮುಖ್ಯತೆ ತುಂಬಾ ಇದೆ ಸರ್ಜರಿ ನಂತರ.
1: ಓಕೆ, ಇವಾಗ ಈ ಹೊರದೇಶದಲ್ಲಿ ಈ ಫಿಸಿಯೋಥೆರಪಿಸ್ಟ್ಗೆ ಎಷ್ಟು ಡಿಮ್ಯಾಂಡ್ ಇದೆ?
0: ಅಲ್ಲಿ ವೃದ್ಧರ ಜನಸಂಖ್ಯೆ ಜಾಸ್ತಿ ಆಗಿದೆ, ಪುನರ್ವತಿ ಸೇವೆಗಳ ಅಗತ್ಯ ಹೆಚ್ಚುತ್ತಿರುವ ಕಾರಣ ತುಂಬಾ ಅವಕಾಶ ಇದೆ. ಮೇನ್ಲಿ ಆಸ್ಟ್ರೇಲಿಯಾ, ಕೆನಡಾ, ಯುನೈಟೆಡ್ ಕಿಂಗ್ಡಮ್, ನ್ಯೂಜಿಲ್ಯಾಂಡ್, ಐರ್ಲೆಂಡ್, ಇಲ್ಲೆಲ್ಲ ತುಂಬಾ ಅವಕಾಶ ಇದೆ.
1: ಹೊರದೇಶದಲ್ಲಿ ಹೋಗಿ ಫಿಸಿಯೋಥೆರಪಿ ಕೋರ್ಸ್ ಮಾಡಬೇಕು ಅಂತ ಅನ್ಕೊಂಡವ್ರಿಗೆ ನಿಮ್ಮ ಸಲಹೆ ಏನು ಇದ್ರ ಬಗ್ಗೆ?
0: ಅದಕ್ಕೋಸ್ಕರ ಪ್ರತ್ಯೇಕ ಎಕ್ಸಾಮ್ಗಳಿದೆ ದೇಶದ ಪ್ರಕಾರ. ಅವರ ಅಲ್ಲಿದ್ದು ಲೈಸೆನ್ಸ್ ಸಿಗಬೇಕಾದ್ರೆ ಅರ್ಹತಾ ಮೌಲ್ಯಮಾಪನ ಹಾಗೂ ಇಂಗ್ಲಿಷ್ ಭಾಷಾ ಪರೀಕ್ಷೆ IELTS ಅಥವಾ OET ಅಗತ್ಯವಾಗಿ ಬರೀಬೇಕಾಗ್ತದೆ. ಇದು ಈ ಅಕಾರ್ಡಿಂಗ್ ಟು ದಟ್ ಆ ನಿಯಮಗಳನ್ನು ಅವರು ಪಾಲಿಸಬೇಕಾಗ್ತದೆ. ಅವರ ನಿಯಮಕ್ಕೆ ಅನುಸಾರವಾಗಿ ಅಲ್ಲಿದ್ದು ಎಕ್ಸಾಮ್ ಪಾಸ್ ಆದರೆ ಮಾತ್ರ, ಇಲ್ಲಿ ಡಿಗ್ರಿ ಇದ್ರೆ ಸಾಕಾಗುದಿಲ್ಲ, ಅವರ ಡಿಗ್ರಿಗೆ ಈಕ್ವಲೆಂಟ್ ಆಗುವಂತ ಪರೀಕ್ಷೆಗಳನ್ನು ಪಾಸ್ ಆದ್ರೆ ಮಾತ್ರ ಹೊರದೇಶಗಳಿಗೆ ಹೋಗಬಹುದು. ಆದ್ರೆ ತುಂಬಾ ಅವಕಾಶ ಇದೆ, ಸ್ಯಾಲರಿ ವೈಸ್ ಆಲ್ಸೋ ತುಂಬಾ ವ್ಯತ್ಯಾಸ ಇದೆ ಅಲ್ಲಿ. ಅಲ್ಲಿದ್ದು ಜೀವನ ಶೈಲಿ ಕೂಡ ಒಳ್ಳೇದಿದೆ, ಫಿಸಿಯೋಥೆರಪಿಸ್ಟ್ ಗಳಿಗೆ ತುಂಬಾ ಗೌರವ ಇದೆ ಹೊರದೇಶಗಳಲ್ಲಿ. ಈವನ್ ಭಾರತ ದೇಶದಲ್ಲಿ ಕೂಡ ಈಗ ತುಂಬಾ ರೆಸ್ಪೆಕ್ಟ್ ತುಂಬಾ ಜಾಸ್ತಿ ಆಗಿದೆ, ಯಾಕಂದ್ರೆ ಎಲ್ಲಾ ಕ್ಷೇತ್ರದಲ್ಲಿ, ಎಲ್ಲಾ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಈಗ ಮೆಡಿಸಿನ್, ಜನರಲ್ ಮೆಡಿಸಿನ್, ಆರ್ಥೋಪೆಡಿಕ್ಸ್, ICU ಅಲ್ಲಿ ಎಲ್ಲಾ ಆಸ್ಪತ್ರೆ ಎಲ್ಲಾ ವಿಭಾಗಗಳಲ್ಲಿ ಫಿಸಿಯೋಥೆರಪಿಸ್ಟ್ ರೋಲ್ ಇದ್ದೇ ಇರುತ್ತದೆ, ಬೇಕೇ ಬೇಕು. ಫಿಸಿಯೋಥೆರಪಿಸ್ಟ್ ಇಲ್ಲ ಇದ್ರೆ ಒಬ್ಬ ಪೇಷಂಟ್ ಚಿಕಿತ್ಸೆ ಪರಿಪೂರ್ಣ ಅಲ್ಲ. ಕಂಪ್ಲೀಟ್ ದ ಟ್ರೀಟ್ಮೆಂಟ್ ಕಂಪ್ಲೀಟ್ ಅಂತ ಆಗ್ಬೇಕಾದ್ರೆ ಫಿಸಿಯೋಥೆರಪಿಸ್ಟ್ ರೋಲ್ಸ್ ಆಫ್ಟರ್ ಸರ್ಜರಿ, ಬಿಫೋರ್ ಸರ್ಜರಿ ಎಲ್ಲ ಕ್ಷೇತ್ರದಲ್ಲಿ.
1: ಸರ್, ಇವಾಗ AI ಬಂದು ಸಾಮಾನ್ಯವಾಗಿ ಎಲ್ಲಾ ಕ್ಷೇತ್ರದಲ್ಲಿ ಒಂದಷ್ಟು ಚೇಂಜಸ್ ನ ತಂದಿದೆ, ಫಿಸಿಯೋಥೆರಪಿ ಕ್ಷೇತ್ರದಲ್ಲಿ AI ಇಂದ ಏನಾದರೂ ಚೇಂಜಸ್ ಆಗಿದ್ಯಾ?
0: ಅದೇ AI ಅಂತ ಹೇಳಿದ್ರೆ ಅದೇ ಈಗ ಎಲ್ಲ ಕ್ಷೇತ್ರದಲ್ಲಿ ಎಐಯಿಂದಾಗಿ ಕೆಲವರು ಹೇಳ್ತಾರೆ ಜನರಿಗೆ ತೊಂದರೆಯಾಗಿದೆ, ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಉದ್ಯೋಗಾವಕಾಶದಲ್ಲಿ ಕಡಿತ ಆಗಿದೆ ಅಂತ ಹೇಳ್ತಾರೆ. ಅದೇ ರೀತಿ ನಮಗೇನು ಅಂಥದ್ದೇನು ತೊಂದರೆ ಆಗಲಿಲ್ಲ. ಎಐ ಮತ್ತು ರೋಬೋಟಿಕ್ಸ್ ಚಿಕಿತ್ಸೆಯನ್ನು ಹೆಚ್ಚು ನಿಖರವಾಗಿ

0: ಯೋಜಿಸಲು ಹಾಗೂ ರೋಗಿಯ ಪ್ರಗತಿಯನ್ನು ಅಳೆಯಲು ಸಹಾಯ ಮಾಡುತ್ತೆ. ಅದು ಗೊತ್ತಾಯ್ತಲ್ಲ, ನಾವು ಅಕ್ಯುರೇಸಿ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಒಬ್ಬ ಈಗ ಎ ಇಂದ ಅವರದ್ದು ಕರೆಕ್ಟ್ ಪರಿಪೂರ್ಣ ಮಾಹಿತಿ ಸಿಗಬೇಕಾದ್ರೆ ಈಗ ಎ ಇಂದ ತುಂಬಾ ಸ್ವಲ್ಪ ಪ್ರಯೋಜನಕಾರಿ. ಈಗ ರೋಬೋಟಿಕ್ಸ್ ಅಂತ ಹೇಳ್ತೇವೆ, ಈಗ ಫಿಸಿಯೋಥೆರಪಿಸ್ಟ್ ಸಂಖ್ಯೆ ಕಮ್ಮಿ ಇದ್ರೆ ಅದರ ಸಹಾಯ ಪಡಿಬಹುದು. ನಮಗೆ ತುಂಬಾ ಪೇಷಂಟ್ಸ್ ಇದ್ರೆ ಅದನ್ನು ರೋಬೋಟಿಕ್ಸ್ ನ ಸಹಾಯದಿಂದ ಸ್ವಲ್ಪ ಟ್ರೀಟ್ಮೆಂಟ್ ಎಫೆಕ್ಟ್ ಜಾಸ್ತಿ ಸಿಗುತ್ತದೆ. ಗೊತ್ತಾಯ್ತಲ್ಲ.
1: ಫಿಸಿಯೋಥೆರಪಿ ಬಗ್ಗೆ ಒಂದಷ್ಟು ತಪ್ಪು ಅಭಿಪ್ರಾಯ ಇದೆ ಎನ್ನುವುದಾಗಿದ್ರೆ ನಿಮ್ಮ ಪ್ರಕಾರ ಏನು?
0: ಅದು ಮೇಯ್ನ್ ಆಗಿ ಸಾರ್ವಜನಿಕರಲ್ಲಿ ಅರಿವಿನ ಕೊರತೆ. ಈಗ ನೋಡಿ, ಅವೇರ್ನೆಸ್ ಇಲ್ಲ. ಈಗ ನನ್ನ ಊರಲ್ಲೇ ಒಂದು ಕ್ಲಿನಿಕ್ ಮಾಡಿದ್ದೇನೆ, ದಟ್ ಈಸ್ ಎ ವಿಲೇಜ್. ಅಲ್ಲಿ ಈಗ ಅಲ್ಲಿಯ ಜನರಿಗೆ ಕೂಡ ಅವೇರ್ನೆಸ್ ಅರಿವಳಿಕೆ ತುಂಬ ಕಮ್ಮಿ. ಆದರೆ ಈಗ ಒಬ್ಬೊಬ್ಬರೇ ಅದರ ಉಪಯೋಗ ಪಡ್ಕೊಂಡು ಅದರ ಬಗ್ಗೆ ಅರಿವು ಮೂಡ್ತಾ ಇದೆ. ಈಗ ಫಿಸಿಯೋಥೆರಪಿ ಅಂದರೆ ಕೇವಲ ಮಸಾಜ್ ಎಂದು ಹೇಳುವ ತಪ್ಪು ಅಭಿಪ್ರಾಯ ಜನರಲ್ಲಿದೆ. ಈಗ ನನ್ನ ಹತ್ರ ಹೇಳ್ತಾ ಇದ್ರು, ನೀವು ಯಾವ ಆಯಿಲ್ ಯೂಸ್ ಮಾಡುದು? ಈವನ್ ಎಜುಕೇಟೆಡ್ ಪೀಪಲ್ ಯೂಸ್ ಆಸ್ ಸೇಮ್ ಕ್ವಶನ್. ತುಂಬಾ ವರ್ಷ ಮೊದಲು, ಈಗೆಲ್ಲ ಆ ಪರಿಸ್ಥಿತಿ ಈಗೆಲ್ಲ. ಈಗ ಜನರಿಗೆ ತುಂಬಾ ಅರಿವಳಿಕೆ ಇದೆ. ಈಗ ಸ್ವಲ್ಪ ಎಜುಕೇಟೆಡ್ ಆದ್ರೆ ಅವನಿಗೆ ಗೊತ್ತಿರ್ತದೆ ಎಂತ ಫಿಸಿಯೋಥೆರಪಿಯಿಂದ ಏನಾಗ್ತದೆ ಎಂತ. ಗೊತ್ತಾಯ್ತಲ್ಲ,
1: ಫ್ಯೂಚರ್ ಸ್ಕೋಪ್ ಭಾರತದಲ್ಲಿ ಏನಿದೆ ಫಿಸಿಯೋಥೆರಪಿ
0: ಅಂದ್ರೆ? ಫಿಸಿಯೋಥೆರಪಿ ರೋಗಿಗಳ ಜೀವನದ ಗುಣಮಟ್ಟವನ್ನು ನೇರವಾಗಿ ಸುಧಾರಿಸುವ ತೃಪ್ತಿದಾಯಕ ವೃತ್ತಿ ಯಾವುದು ಫಿಸಿಯೋಥೆರಪಿ ಅಂತ ಹೇಳಿದ್ರೆ? ಗೊತ್ತಾಯ್ತಲ್ಲ, ಈಗ ಒಬ್ಬನಿಗೆ ಔಷಧಿ ತಗೊಳ್ತಾ ಇರ್ತಾನೆ, ಆದ್ರೆ ಆ ಕ್ವಾಲಿಟಿ ಇಂಪ್ರೂವ್ ಆಗಬೇಕಾದ್ರೆ ಅವನ ಔಷಧಿ ತಗೊಂಡದ್ದು, ಈಗ ಒಂದು ಸ್ಟ್ರೋಕ್ ಪೇಷಂಟ್, ಒಬ್ಬ ಪಕ್ಷವಾತವಾದ ಪೇಷಂಟ್, ಅವ ಅಭಿವೃದ್ಧಿ ಅವನದು ಆರೋಗ್ಯದಲ್ಲಿ ಅವನದು ಕ್ವಾಲಿಟಿ ಆಫ್ ಈಗ ಅವನ ದೈನಂದಿನ ಚಟುವಟಿಕೆ ಮಾಡಬೇಕು. ಆದ ಕಾರಣ ಒಬ್ಬ ಫಿಸಿಯೋಥೆರಪಿಸ್ಟ್ನ ತಾಯಿಂದ ಬೇರೆ ರೀತಿಯ ವ್ಯಾಯಾಮ ಚಿಕಿತ್ಸೆ, ಬ್ರೀದಿಂಗ್, ಶ್ವಾಸಕೋಶಕ್ಕೆ ಸಂಬಂಧವಂತ ಎಕ್ಸಸೈಸ್ ಅಂತ ಹೇಳ್ತೇವೆ ಅಂಥದ್ದು, ಮತ್ತೆ ಡೈಲಿ ರೂಟೀನ್ ಎಕ್ಸಸೈಸ್ ನಾವು ಟ್ರೈನ್ ಅಪ್ ಮಾಡಿದ್ರೆ ಅವರ ಸ್ವತಂತ್ರವಾಗಿ ಕೆಲಸ ಮಾಡುವಂತ ಅವಕಾಶಗಳು. ಈಗ ಔಷಧಿ ಅಂದ್ರೆ ಸೈಡ್ ಎಫೆಕ್ಟ್ ಅಂತ ಹೇಳ್ತಾರೆ ಕೆಲವು ಟ್ಯಾಬ್ಲೆಟ್ ಎಲ್ಲ ತಗೊಂಡ್ರೆ. ಆದ ಕಾರಣ ಇದರಲ್ಲಿ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಫಿಸಿಯೋಥೆರಪಿ ಚಿಕಿತ್ಸೆಯಲ್ಲಿ. ಆದ ಕಾರಣ ರೋಗಿಯ ಆರೋಗ್ಯವನ್ನು ಉತ್ತಮವಾಗಿ ಮಾಡುವುದರಲ್ಲಿ ಫಿಸಿಯೋಥೆರಪಿಸ್ಟ್ ರೋಲ್ ತುಂಬಾ ಇದೆ.
1: ಓಕೆ, ಇವಾಗ ಫಿಸಿಯೋಥೆರಪಿ ಬಗ್ಗೆ ಒಂದಷ್ಟು ಮಾತಾಡಿದ್ವಿ ಸರ್, ಇವಾಗ ನಿಮ್ಮ ಜರ್ನಿ, ನಿಮ್ಮ ಸ್ಟೂಡೆಂಟ್ ಲೈಫ್ ಇಂದ ಇವಾಗ ಈ ಕೆರಿಯರ್ ವರೆಗೆ ಆ ಜರ್ನಿ ಬಗ್ಗೆ ಮಾತಾಡೋದಾದ್ರೆ, ನೀವು ಫಿಸಿಯೋಥೆರಪಿ ಮಾಡಬೇಕಾದ್ರೆ ಆ ಟೈಮಲ್ಲಿ ಫಿಸಿಯೋಥೆರಪಿ ಬಗ್ಗೆ ಅಭಿಪ್ರಾಯ ಯಾವ ರೀತಿ ಇತ್ತು ಜನರಲ್ಲಿ?
0: 1994 ಅಲ್ಲಿ ಒಮ್ಮೆ ನಂದು ಪ್ಲಸ್ ಟು ಪಿ ಯು ಸಿ ಆಯ್ತು. 1994 ಅಲ್ಲಿ ನಾನು ಇದೇ ಎಜೆ ನನಗೆ ಫಿಸಿಯೋಥೆರಪಿ ಮಾಡಿದ ಲಕ್ಷ್ಮೀ ಮೆಮೋರಿಯಲ್ ಕಾಲೇಜ್ ಎಜೆಯಲ್ಲಿ, ಅಲ್ಲಿ ಬಂದು ನಾನು ಕೇಳಿದ್ದೆ ಒಮ್ಮೆ ಫಿಸಿಯೋಥೆರಪಿ. ಮತ್ತೆ ಏನು ಆ ಟೈಮಲ್ಲಿ ಏನು ಎಲ್ಲರೂ ಅದೇ ಇದೇ ಈ ಥರ ತಪ್ಪು ಕಲ್ಪನೆ, ಮಸಾಜ್ ಫಿಸಿಯೋಥೆರಪಿ ಅಂದರೆ ಏನಿಲ್ಲ ಅದರಲ್ಲಿ ಅಂತ ಹೇಳಿ. ಆಗ ನಾನು ಪುನಃ ಬಿ ಎಸ್ ಸಿಗೆ ಜಾಯ್ನ್ ಆದೆ ಸೈಂಟ್ ಫಿಲೋಮಿನಾಗಲ್ಲಿ. 3 ವರ್ಷ ಡಿಗ್ರಿ ಮಾಡಿ ನಂತರ ನಾನು 1997 ಬ್ಯಾಚಲ್ಲಿ ಫಿಸಿಯೋಥೆರಪಿ ಜಾಯ್ನ್ ಆದ್ದು. ಅದರ ನಂತರ ನಾನು ಅದೇ ಒಂದು 5 ವರ್ಷ 4 ವರ್ಷದಲ್ಲಿ ನನ್ನ ಕೋರ್ಸ್ ಕಂಪ್ಲೀಟ್ ಮಾಡಿ 2002 ಅಲ್ಲಿ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ.
1: ನೀವು ಎಂ ಪಿ ಟಿ ಮಾಡಿದ್ರೆ ಅಥವಾ ಬರೀ?
0: ನಾನು ಬಿ ಪಿ ಟಿ ಮಾಡಿ ನನ್ನ ಸ್ವಂತ ಕ್ಲಿನಿಕ್ ಮಾಡಿದೆ 2003 ಅಲ್ಲಿ, ಬಿ ಸಿ ರೋಡ್ ಅಲ್ಲಿ ಕಾರ್ತಿಕೇಯ ಕ್ಲಿನಿಕ್ ಅಂತ ಹೇಳಿ. ಅದರ ನಂತರ ನಾನು ಸ್ವಲ್ಪ ಒಂದು 5 ವರ್ಷ ಪ್ರಾಕ್ಟೀಸ್ ಮಾಡಿದೆ. ನಂದು ಮ್ಯಾರೇಜ್ ಆದ ನಂತರ ನನಗೆ ನನ್ನೊಬ್ಬ ಫ್ರೆಂಡ್ ನನ್ನ ಒತ್ತಾಯಿಸಿದ್ರು ನೀವು ಪಿ ಜಿ ಮಾಡ್ಬೇಕಂತ. ಹಾಗೆ ಮತ್ತೆ 2 ವರ್ಷ ರಜೆ ಹಾಕಿ ಮಾಸ್ಟರ್ಸ್ ಡಿಗ್ರಿ ಮಾಡಿ ನಂತರ ಪುನಃ ನಾನು ಕೆ ಎಸ್ ಹೆಗ್ಡೆಯಲ್ಲಿ ನಾನು ಪ್ರೊಫೆಸರ್ ಆಗಿ ಜಾಯ್ನ್ ಆದೆ. ಅಲ್ಲಿಂದ ನಂತರ ಅಲ್ಲಿ ಒಂದು 10 ವರ್ಷ ಸರ್ವಿಸ್ ಮಾಡಿ ಈಗ ಪುನಃ ತೇಜಸ್ವಿನಿ ಫಿಸಿಯೋಥೆರಪಿ ಕಾಲೇಜ್ ಮಂಗಳೂರಲ್ಲಿ ನಾನು ಪ್ರಾಂಶುಪಾಲ್ ಆಗಿ ಜಾಯ್ನ್ ಆಗಿದ್ದೇನೆ. ಈಗ ಅದರ ನಂತರ ನನ್ನ ಪ್ರಾಕ್ಟೀಸ್ ನಾನು ಇಷ್ಟರವರೆಗೆ ಬಿಡಲಿಲ್ಲ. 23 ವರ್ಷದ ಸರ್ವಿಸ್ ಆಯ್ತು ನನಗೆ ಎಕ್ಸ್ಪೀರಿಯನ್ಸ್ ನನ್ನ ಫೀಲ್ಡ್ ಅಲ್ಲಿ. ಸ್ಟಿಲ್ ಐ ಆಮ್ ಕಂಟಿನ್ಯೂಯಿಂಗ್ ಮೈ ಪ್ರಾಕ್ಟೀಸ್, ಹ್ಯಾಪಿಲಿ ಐ ಆಮ್ ಟ್ರೀಟಿಂಗ್ ದ ಪೇಷಂಟ್ಸ್. ಅಂದ್ರೆ ತುಂಬಾ ಪೇಷಂಟ್ ಗಳೆಲ್ಲ ಹ್ಯಾಪಿ. ಈಗ ಈಗಲೂ ನನ್ನ 23 ವರ್ಷಕ್ಕಿಂತ ಮೊದಲಿನ ಪೇಷಂಟ್ ಈಗಲೂ ನನ್ನಲ್ಲಿ ಟಚ್ ಅಲ್ಲಿ ಇದ್ದಾರೆ, ನನ್ನ ಹತ್ರವೇ ಸೇವೆಯನ್ನು ಪಡ್ಕೊಳ್ತಾರೆ. ಇಲ್ಲ ಏನಾದ್ರೂ ಡೌಟ್ ಇದ್ರೆ ಅವರಲ್ಲಿ ಫೋನ್ ನ ಮೂಲಕ ನನ್ನ ಹತ್ರ ಅಭಿಪ್ರಾಯವನ್ನು ಕೇಳ್ತಾರೆ. ಆದ ಕಾರಣ ಇಟ್ಸ್ ಎ ವಂಡರ್ಫುಲ್ ಕೋರ್ಸ್ ಅಂಡ್ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಟು ದ ಸೊಸೈಟಿ.
1: ಇವಾಗ ನೀವು ಫಿಸಿಯೋಥೆರಪಿ 23 ವರ್ಷ ಆಯ್ತು ಆಸ್ ಅ ಕನ್ಸಲ್ಟೆಂಟ್ ಅಲ್ವಾ, ಸೀನಿಯರ್ ಕನ್ಸಲ್ಟೆಂಟ್. ಇವಾಗ ಈ ಇಷ್ಟು ವರ್ಷದ ಜರ್ನಿಯಲ್ಲಿ ಯಾವ್ದಾದ್ರು ಒಂದು ಪೇಷಂಟ್ ಕೇಸ್ ನಿಮ್ಮ ಮನಸ್ಸಲ್ಲಿ ಯಾವತ್ತಾದ್ರೂ ಈ ಪೇಷಂಟ್ ಕೇಸ್ ಇಷ್ಟು ಅದ್ಭುತವಾಗಿ ಸಾಲ್ವ್ ಆಯ್ತು ಅನ್ನೋದ ಅಂತ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ?
0: ಹೌದು, ಖಂಡಿತ. ಯಾಕಂದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್, ಯಾಕಂದ್ರೆ ನನ್ನ 20 ವರ್ಷಕ್ಕಿಂತ ಮೊದಲು ಒಬ್ರು ನನ್ನ ಪೇಷಂಟ್ ಇದ್ರು, ಒಬ್ರು ಬ್ಯಾಂಕ್ ಎಂಪ್ಲಾಯಿ. ಅಂದ್ರೆ ಅವರು ಈಗ ಅದರ ನಂತರ ನನ್ನ ಹುಡ್ಕೊಂಡು ನನ್ನ ಬಗ್ಗೆ ಯಾರೋ ಒಂದು ಬೇರೊಂದು ಹಾಸ್ಪಿಟಲ್ ಹೋಗಿ ನನ್ನ ಬಗ್ಗೆ ಹೇಳಿದ್ರಂತೆ. ಅವರು ನನ್ನ ಕಾಂಟ್ಯಾಕ್ಟ್ ಕೊಟ್ರು. ಪುನಃ ಅವರಿಗೆ ಒಂದು ಶೋಲ್ಡರ್ ಸಮಸ್ಯೆ ಆಗಿ ನನ್ನೇ ನನ್ನ ಮಂಗಳೂರು ಕ್ಲಿನಿಕ್ಗೆ, ಅವರು ಬೀಸ್ ರೋಡ್ ಅಲ್ಲಿ ನನ್ನ ಕ್ಲಿನಿಕ್ ಇದೆ, ಅಲ್ಲಿ ಬರ್ತಾ ಇದ್ರು ಚಿಕಿತ್ಸೆಗೆ. ಪುನಃ ನನ್ನನ್ನು ಮಂಗಳೂರಿಗೆ ಬಂದು ನೀವೇ ನನ್ನನ್ನು ಸರಿ ಮಾಡಿದ್ದೆ ಅಂತ ಹೇಳಿ ನನ್ನ ಹತ್ರ ಪುನಃ ಈಗ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ನನ್ನ ಮಂಗಳೂರು ಕ್ಲಿನಿಕ್. ಫ್ರೋಜನ್ ಶೋಲ್ಡರ್ ಅಂತ ಹೇಳ್ತಾರೆ, ಶೋಲ್ಡರ್ ಅಂದ್ರೆ ಮೇಲೆ ಎತ್ತಲಿಕ್ಕೆ ಆಗುದಿಲ್ಲ, ಅವ್ರ ಬ್ಯಾಂಕ್ ಎಂಪ್ಲಾಯಿ, ಕೈಯನ್ನು ಮೇಲೆ ಕೆಳಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಸ್ಟಿಫ್ ಆಗಿರ್ತದೆ.
1: ಯಾಕಾಗತ್ತೆ ಸರ್?
0: ಅದು ಕೆಲವರಿಗೆ ಡಯಾಬಿಟಿಸ್ ಇದ್ರೆ ಅದರ ತುಂಬಾ ಸಮಯದ ಕ್ರೋನಿಕ್ ಡಯಾಬಿಟಿಕ್ ಪೇಷಂಟ್ಸ್ ಗೆ ಕೂಡ ಅದು ಬರ್ತದೆ, ಫ್ರೋಜನ್ ಶೋಲ್ಡರ್. ಅಂದ್ರೆ ನೋವು ಏನಾದ್ರೂ ಸಡನ್ ತಾಗಿರ್ತದೆ, ನೋವು ಇರ್ತದೆ, ಅವ್ರ ನೋವು ಅಂತೇಳಿ ಕೈ ಮೇಲೆ ಕೆಳಗೆ ಮಾಡುದಿಲ್ಲ, ಆದ ಕಾರಣ ಅಲ್ಲೇ ಸ್ಟಿಫ್ ಆಗ್ತದೆ ಅದು. ಅದಕ್ಕೋಸ್ಕರ ಅದರ ನಂತರ ಯಾರಾದ್ರೂ ವೈದ್ಯರ ಹತ್ರ ಹೋದ್ರೆ, ಸರ್ಜನ್ಗಳ ಹತ್ರ ಹೋದ್ರೆ, ಅವರ ಹತ್ರ ಚಿಕಿತ್ಸೆ, ಅವರ ಮೆಡಿಸಿನ್ ತಗೊಂಡು ಪುನಃ ಅವ್ರು ನಮಗೆ ಕಳಿಸ್ತಾರೆ ಫಿಸಿಯೋಥೆರಪಿಸ್ಟ್ಗೆ, ಇಂತ ಚಿಕಿತ್ಸೆಗೆ ಹೋಗಿ, ಇಂಥ ಎಕ್ಸಸೈಸ್ ಮಾಡಿ ಅಂತ.

0: ಹಾಗೆ ಬಂದ ಪೇಷಂಟ್, ಆದರೆ ಅವರು ಈಗಲೂ ಕೂಡ ಏನಾದರೂ ಸಮಸ್ಯೆ ಇದೆ ನನ್ನನ್ನು ಇವರು ಸ್ಟಿಲ್ ಈಸ್ ಹ್ಯಾಪಿ ಅವರಂತಲ್ಲ, ಅಂತ ತುಂಬಾ ಉದಾಹರಣೆಗಳಿದೆ. ಅದ್ ಹೇಳಿದಲ್ಲ ನನ್ನ ಇಷ್ಟ ಮೊದಲಿನ ಓಲ್ಡ್ ಪೇಷಂಟ್ಸ್ ಅವರದೆಲ್ಲ ಒಬ್ಬರಿಂದ ಒಬ್ಬರು ಈಗಲೂ
1: ಕಾಂಟ್ಯಾಕ್ಟ್
0: ಅಲ್ಲಿ ಇದ್ದಾರೆ.
2: ಓಕೆ, ಇವಾಗ ಯುವಕರಿಗೆ ವ್ಯಾಯಾಮದ ಪ್ರಾಮುಖ್ಯತೆಯ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಏನಂತಂತೀರಾ?
0: ಖಂಡಿತ ಯುವಕರಿಗೆ ಎಕ್ಸಸೈಸ್, ಯಾಕಂತ ಹೇಳಿದ್ರೆ ಈಗಿನ ಈ ಯುಗದಲ್ಲಿ ಈ ಟೈಮ್ ಸಮಯದಲ್ಲಿ ಮಕ್ಕಳೆಲ್ಲ ಜಂಕ್ ಫುಡ್ಗೆ ಅಡಿಕ್ಟ್ ಆಗಿದ್ದಾರೆ, ಫಿಟ್ನೆಸ್ ಇಲ್ಲ, ಮೇನ್ಲಿ ದಿಸ್ ಮೊಬೈಲ್ ಅಡಿಕ್ಷನ್ ಮತ್ತೊಂದು ಸಮಸ್ಯೆ. ಈ ಎಲ್ಲ ಟೈಮಲ್ಲಿ ಈಗ ತುಂಬ ಎಲ್ಲರೂ ಬಿಜಿ ಬಿಜಿ ಲೈಫ್ ಅಂದರೆ ಯಾಕೆ ಹೇಳ್ತಾರೆ ಸಾಫ್ಟ್ವೇರ್ ಯುಗ ಅಂತೇಳಿ, ಅಂದರೆ ಫುಲ್ ಮೊಬೈಲಲ್ಲಿ ಎಂಗೇಜ್ ಆಗಿರ್ತಾರೆ, ಮತ್ತು ಜಂಕ್ ಫುಡ್ಸ್. ಸೊ ಅದನ್ನೆಲ್ಲ ಅದರಿಂದೆಲ್ಲ ಸ್ವಲ್ಪ ದೂರ ಇರಬೇಕಾದ್ರೆ ಡೈಲಿ ಒಂದು ಮಿನಿಮಮ್ 1 hour ವ್ಯಾಯಾಮ, ಫಿಸಿಯೋಥೆರಪಿ ಅಂತಲ್ಲ ನಾರ್ಮಲ್ ಎಕ್ಸಸೈಸಸ್, ಅಥವಾ ಜಿಮ್ಮಿಗೆ ಹೋಗುವಂಥದ್ದು, ಜಿಮ್ಮಲ್ಲಿ ಹೋಗಿ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ, ಹಾರ್ಟಿಗೆ ಸಂಬಂಧಪಟ್ಟಂಥ ಬೇರೆ ಥ್ರೆಡ್ಮಿಲ್ ಅಂಥದ್ದು ಎಕ್ಸಸೈಸ್, ಮಸಲ್ಸನ್ನು ಮೈಂಟೈನ್ ಮಾಡೋದು, ಮಸಲ್ ಶಕ್ತಿ ಮಾಂಸಖಂಡಗಳ ಶಕ್ತಿಯನ್ನು ಮೈಂಟೈನ್ ಮಾಡುವಂಥದ್ದು, ಮತ್ತು ಡೈಲಿ ಒಂದು 30-45 minutes ವಾಕಿಂಗ್ ಯುವಕರಿಗೆ, ಅಂದರೆ ಅದೇ ಒಂದು 18+ ಆದವರಿಗೆ ಎಲ್ಲರಿಗೂ ತುಂಬಾ ಖಂಡಿತವಾಗಿ ತುಂಬಾ ಪ್ರಯೋಜನ ಇದೆ. ಯೋಗ ಕೂಡ ಮಾಡ್ಬೋದು, ಯೋಗ ಕೂಡ ಒನ್ ಆಫ್ ದಿ ಬೆಸ್ಟ್ ರೂಟೀನ್ ಹೆಲ್ತ್ ಮ್ಯಾನೇಜ್ಮೆಂಟ್ ಇದು ಆಗಿದೆ. ಆದ ಕಾರಣ ಫಿಸಿಯೋಥೆರಪಿ ಅಲ್ಲಿ ತುಂಬಾ, ಅದೇ ಫಿಸಿಯೋಥೆರಪಿಸ್ಟ್ಗಳ ಆಕ್ಚುಲಿ ಎಲ್ಲರೂ ಯುವಕರಿಗೆ ಕೂಡ ಫಿಸಿಯೋಥೆರಪಿಸ್ಟ್ಗಳ ಕನ್ಸಲ್ಟೇಷನ್ ಅಂತ ತಗೊಳ್ಬೋದು, ಏನಾದರೂ ಹೆಲ್ತ್ ಬಗ್ಗೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಅಂತ ಕಂಡ್ರೆ, ಮಸಲ್ ಪೈನ್ ಆರ್ ಸ್ಟಿಫ್ನೆಸ್ ಅಂಥದ್ದು, ಮತ್ತೆ ಒಂದು ಆಯಾಸ ಶರೀರದಲ್ಲಿ, ಯಾವುದೇ ರೀತಿಯ ಒಂದು ಉತ್ಸಾಹ ಇಲ್ಲ, ಬೆಳಿಗ್ಗೆ ಎದ್ದು ಕಾಲೇಜಿಗೆ ಹೋಗುವಾಗ ಬೆಳಿಗ್ಗೆ ರಾತ್ರಿ ಲೇಟ್ ಮಲಗ್ತಾರೆ, ಬೆಳಿಗ್ಗೆ ಬೇಗ ಹೇಳುವುದಿಲ್ಲ, ಕಾಲೇಜಿಗೆ ಹೋಗುವಾಗ ಲೇಜಿ ಆಗಿರ್ತಾರೆ. ಸೊ ಆದ ಕಾರಣ ಬೆಳಿಗ್ಗೆ ಬೇಗ ಎದ್ದು 1 hour ವ್ಯಾಯಾಮ ಅಥವಾ ವಾಕಿಂಗ್ ಮಾಡಿದರೆ ಖಂಡಿತವಾಗಿಯೂ ಈಗಿನ ಯುವಜನತೆ ಅವರ ಕಾನ್ಸಂಟ್ರೇಷನ್ ಹೆಚ್ಚಿಸ್ಬೋದು, ಅವರ ಓದುವಂಥ ಶಕ್ತಿ, ಅವರ ಕಾನ್ಸಂಟ್ರೇಷನ್, ಎಜುಕೇಷನ್ ಲೆವೆಲಲ್ಲಿ ಒಳ್ಳೆ ಫಲಿತಾಂಶವನ್ನು ಅವರು ಪಡಿಬೋದು, ಒಳ್ಳೆಯ ಪ್ರಜೆಯಾಗಿ ಪರಿವರ್ತನೆ ಆಗುವಲ್ಲಿ ಖಂಡಿತವಾಗಿ ಫಿಸಿಯೋಥೆರಪಿದು ಪ್ರಾಮುಖ್ಯತೆ ಖಂಡಿತ ಇದೆ. ಯುವಜನರು ಫಿಸಿಯೋಥೆರಪಿಸ್ಟನ್ನು ಒಂದು 18 ಕಳೆದ ನಂತರ ಒಬ್ಬ ಫಿಸಿಯೋಥೆರಪಿ ತಜ್ಞನ ಭೇಟಿ ಮಾಡಿ ಅವರ ಬಗ್ಗೆ ಎಕ್ಸಸೈಸ್ ವ್ಯಾಯಾಮಗಳ ಬಗ್ಗೆ ಸಲಹೆ ಪಡ್ಕೊಂಡ್ರೆ ಖಂಡಿತವಾಗಿಯೂ ಅವರಿಗೆ ಜೀವನದಲ್ಲಿ ಒಳ್ಳೆಯದಾಗ್ತದೆ ಅಂತ ನಾನು ಹೇಳಲು ಬಯಸ್ತೇನೆ.
2: ಓಕೆ, ಇನ್ನು ತುಂಬ ವಯಸ್ಸಾದವರಿಗೆ ಅವರು ಅವರ ಯೌವನದಲ್ಲಿ ಎಕ್ಸಸೈಸ್ ಎಲ್ಲ ಮಾಡಿರಲ್ಲ, ಅದಾದ ನಂತರ ಅದರಿಂದಾಗಿ ಏನಾದರೂ ಮುಂದೆ ಪ್ರಾಬ್ಲಮ್ ಬರುವಂತಹ ಚಾನ್ಸಸ್ ಇದೆಯಾ?
0: ಖಂಡಿತ ಇದೆ. ಯೌವನದಲ್ಲಿ ಎಕ್ಸಸೈಸ್ ಮಾಡದಿದ್ದರೆ ನೋಡಿ, ಆಗ ಆ ಮಾಂಸಖಂಡಗಳ ಬೆಳವಣಿಗೆ, ರಕ್ತನಾಳಗಳ ಕರೆಕ್ಟ್ ಚಲಾವಣೆ ಅದೆಲ್ಲ ಆಗ್ಬೇಕಂತ ಹೇಳಿದರೆ ವ್ಯಾಯಾಮ ಸ್ಟ್ರಾಂಗ್ ಇನಫ್, ಅಂದರೆ ಯಾಕಂದರೆ ಅವರು ತೋಟದಲ್ಲೇ ಕೆಲಸ ಮಾಡಿಕೊಂಡು ತುಂಬ ವ್ಯಾಯಾಮ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಯಾವುದೇ ಅವರಿಗೆ ರೋಗಗಳಿಲ್ಲ, ಅಂಥ ರೀತಿಯ ಸಮಸ್ಯೆ ಹೆಲ್ತ್ ಸಮಸ್ಯೆಗಳಿಲ್ಲ ಹಳ್ಳಿ ಜನರಿಗೆ. ಅದೇ ಸಿಟಿಯಲ್ಲಿದ್ದವರಿಗೆ ನೋಡಿ, ಯಾವಾಗ ನೋಡಿದರೂ ಡಾಕ್ಟರ್ ಹತ್ರ ಹೋಗೋದು, ಹೆಲ್ತ್ ಇಶ್ಯೂಸ್. ಸೊ ಅದೇ ಆ ಯಂಗ್ ಏಜಲ್ಲಿ ನಾವು ವ್ಯಾಯಾಮ ಎಲ್ಲ ಕಮ್ಮಿ ಮಾಡಿದರೆ ಖಂಡಿತವಾಗಿಯೂ ವಯಸ್ಸಾಗುವ ತುಂಬ ಸಮಸ್ಯೆಗಳು ಬರ್ತದೆ, ಗಂಟಿನ ಸಮಸ್ಯೆ, ನರಗಳ ಸಮಸ್ಯೆ.
2: ಆ ಟೈಮಲ್ಲಿ ಎಕ್ಸಸೈಸ್ ಅಥವಾ ಫಿಸಿಯೋಥೆರಪಿ ಶುರು ಮಾಡಿದರೆ ಆ ಸಮಸ್ಯೆ ವಾಸಿ ಆಗುತ್ತಾ?
0: ಹೌದು, ಈಗ ಓಲ್ಡ್ ಏಜ್ನವರಿಗೆ ಫಿಸಿಯೋಥೆರಪಿಸ್ಟ್ ಕನ್ಸಲ್ಟೇಷನ್ ಅಥವಾ ಫಿಸಿಯೋಥೆರಪಿ ಡೈಲಿ ಅವರ ಸಲಹೆ ತಗೊಂಡು ಒಳ್ಳೆ ರೀತಿಯ ವ್ಯಾಯಾಮಗಳೆಲ್ಲ ಮಾಡಿದರೆ ಖಂಡಿತವಾಗಿ ಅವರ ಚಲನವಲನದಲ್ಲಿ ಅವರ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ, ರಿಲ್ಯಾಕ್ಸೇಷನ್ ಎಕ್ಸಸೈಸಸ್ ತುಂಬ ಇದೆ ಫಿಸಿಯೋಥೆರಪಿ, ರಿಲ್ಯಾಕ್ಸೇಷನ್ ಎಕ್ಸಸೈಸಸ್, ಮೊಬಿಲಿಟಿ, ಮೊಬಿಲೈಸೇಷನ್ಸ್, ಮತ್ತು ಮಸಲ್ಸ್ ಸ್ವಲ್ಪ ಏನಾದರೂ ಮಸಲ್ ವೇಸ್ಟಿಂಗ್ ಅಥವಾ ಶಕ್ತಿ ಕಮ್ಮಿ ಇದ್ದರೆ ಶರೀರದಲ್ಲಿ ಅದನ್ನು ಕೂಡ ಸ್ವಲ್ಪ ಮೈಂಟೈನ್ ಮಾಡ್ಬೋದು. ಓಲ್ಡ್ ಏಜಲ್ಲಿ ಫುಲ್ ಸ್ಟ್ರಾಂಗ್ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ಫಿಸಿಯೋಥೆರಪಿ ಇದ್ದದನ್ನು ಇದ್ದ ಶಕ್ತಿಯನ್ನು ಉಳಿಯೋಗೆ ಮಾಡ್ಬೋದು ಫಿಸಿಯೋಥೆರಪಿಸ್ಟ್ ಹತ್ರ ಕನ್ಸಲ್ಟೇಷನ್ ತಗೊಂಡು ಅವರ ಸಲಹೆ ಪಡ್ಕೊಂಡ್ರೆ ಖಂಡಿತವಾಗಿಯೂ ದೇ ವಿಲ್ ಬಿ ಹ್ಯಾಪಿ ಇನಫ್.
2: ಇವಾಗ ಎಕ್ಸಾಕ್ಟ್ ಟೆಕ್ನಾಲಜಿಯಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದ್ದವರು ಇಂಜಿನಿಯರಿಂಗ್ ಹೋಗ್ಬೋದು, ಒಂದೊಂದು ಫೀಲ್ಡ್ಗೆ ಒಂದೊಂದು ಇಂಟ್ರೆಸ್ಟ್ ಬೇಕು ಅಂತ. ಫಿಸಿಯೋಥೆರಪಿ ಕೋರ್ಸ್ ಮಾಡಬೇಕಾದ್ರೆ ಅವರ ಇಂಟ್ರೆಸ್ಟ್ ಯಾವುದ್ರಲ್ಲಿ ಇರಬೇಕಾಗುತ್ತೆ, ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದ್ದವ್ರು ಮಾಡಬಹುದು ಅಂತ?
0: ಮೇನ್ ಅದು ತುಂಬ ಭಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಫಿಸಿಯೋಥೆರಪಿ ನಾನೀಗ ನನ್ನ ಹತ್ರ ಕೆಲವು ಅಡ್ಮಿಷನ್ಗೆ ಬರ್ತಾರೆ, ನೋಡಿ ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಕೂಡ ಇರಬೇಕು. ಫಿಸಿಯೋಥೆರಪಿ ಚಿಕಿತ್ಸಕನಾಗಿ ಆ ಚಿಕಿತ್ಸೆಯನ್ನು ಕೋರ್ಸನ್ನು ನಾವು ಆಪ್ಟ್ ಮಾಡಬೇಕಾದ್ರೆ ಸಿಲೆಕ್ಟ್ ಮಾಡಬೇಕಾದ್ರೆ ಫಿಸಿಕಲಿ ಫಿಟ್ ಪರ್ಸನ್, ಯಾವ್ದು ಫಿಸಿಯೋಥೆರಪಿಸ್ಟ್ ಒಳ್ಳೆ ಸ್ಟ್ರಾಂಗ್ ಫಿಟ್ ಇದ್ದರೆ ಮಾತ್ರ ಅದನ್ನು ತಗೊಳ್ಳೋದು. ನಾವೇ ಫಿಟ್ ಇಲ್ಲ ಇದ್ದರೆ, ನಾವೇ ಸ್ಟ್ರಾಂಗ್ ಇಲ್ಲ ಇದ್ದರೆ, ಮತ್ತು ನಮಗೆ ತಾಳ್ಮೆ ಜಾಸ್ತಿ, ಪೇಷನ್ಸ್ ಇರಬೇಕು ಈ ಮೊಬೈಲಲ್ಲಿ ಜಾಸ್ತಿ ಅಡಿಕ್ಟ್ ಆದವರು. ಯಾಕಂದರೆ ನೋಡಿ, ನಾವು ಒಂದು ಪೇಷಂಟ್ ಜೊತೆ 1 hour ಮಿನಿಮಮ್ ಇರಬೇಕು ಒಬ್ಬ ಪೇಷಂಟ್ ಜೊತೆ, ಒಬ್ಬ ಫಿಸಿಯೋಥೆರಪಿಸ್ಟ್. ನಾವು ಹರಿಬರಿಯಲ್ಲಿ ಹೋದರೆ ಏನು ಯೂಸ್ ಇಲ್ಲ, ಪೇಷಂಟ್ ಬಂದ ಕೂಡ ಒಂದು 5-10 minutes ನಾವು ಕಮ್ಯುನಿಕೇಷನ್ಗೆ ಇಡಬೇಕು, ಒಂದು ಪೇಷಂಟ್ ಜೊತೆ ಮಾತಾಡಬೇಕು ಚೆನ್ನಾಗಿ ಫಸ್ಟ್, ಅವರ ಸಮಸ್ಯೆಯನ್ನೆಲ್ಲ ಕೇಳಿಕೊಂಡು ನಂತರ ಅವರಿಗೆ, ಯಾಕಂದರೆ ಅವರು ತುಂಬ ಡಾಕ್ಟರ್ಸ್ ಹತ್ರ ಹೋಗಿರ್ತಾರೆ ಕೆಲವು ಸಲ, ಈಗ ಒಂದು ಜಾಯಿಂಟ್ ಪೇನ್ ಎಲ್ಲ ಮೆಡಿಸಿನ್ ಆಗಿ ನಂತರ ಯಾವುದೋ ಮತ್ತೊಬ್ಬ ಒಂದು ದಿವಸ ಒಂದು ಡಾಕ್ಟರ್ ನಮಗೆ ರೆಫರ್ ಮಾಡ್ತಾರೆ ಫಿಸಿಯೋಥೆರಪಿಸ್ಟ್ ಹತ್ರ. ಆ ಟೈಮಲ್ಲಿ ನಮಗೆ ತುಂಬ ಫಸ್ಟ್ ಬಂದ ಕೂಡಲೇ ರಪ್ಪ ಒಂದು ನಮ್ಮಲ್ಲಿ ಈಗ ಮೊಡ್ಯಾಲಿಟಿ ಇದೆ, ಎಲೆಕ್ಟ್ರೋಥೆರಪಿ ನಾನು ಹೇಳಿದಲ್ಲ, ಬೇರೆ ಬೇರೆ ಮೆಷಿನರಿಯನ್ನು ಇಟ್ಕೊಂಡು ಡೈರೆಕ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದಲ್ಲ, ಅವರ ಪ್ರಶ್ನೆಗಳಿಗೆ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಚಿಕಿತ್ಸೆ ಕೊಡುವಂಥ ಕೆಪಾಸಿಟಿ ಅವನಿಗೆ ಇರಬೇಕು. ಅಂದರೆ ತಾಳ್ಮೆ, ನಾನು ಹೇಳಿದ್ದು ಕಾನ್ಸಂಟ್ರೇಷನ್, ಮತ್ತು ಕಲಿಯುವಂಥ ಸ್ವಲ್ಪ ಆ ಸಬ್ಜೆಕ್ಟನ್ನು ಓದಿ ಸರಿ ಪರೆ ಹಾರ್ಡ್ ವರ್ಕ್ ಮಾಡುವಂಥ ಇದು ವಿದ್ಯಾರ್ಥಿ ಹತ್ರ ಇದ್ದರೆ ಮಾತ್ರ ಫಿಸಿಯೋಥೆರಪಿ ತುಂಬ ಸ್ವಲ್ಪ ಕಲಿಬೇಕಾಗ್ತದೆ. ಅದರಲ್ಲಿ ಎಲ್ಲ ಸಾಧಾರಣ ಎನಾಟಮಿ ಫಿಸಿಯೋ ನಾನು ಹೇಳಿದಲ್ಲ ಬೇಸಿಕ್ ಸಬ್ಜೆಕ್ಟ್ ಎನಾಟಮಿ ಮತ್ತು ಫಿಸಿಯೋಲಜಿ ಅಂತೇಳಿ
2: ಬಯಾಲಜಿ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರಬೇಕು ಅಂತ. ಓಕೆ, ಸೊ ಇವಾಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸೊ ಕೊನೆಯದಾಗಿ ಯುವ ಜನತೆಗೆ ಒಂದು ಟಿಪ್ಸ್ ಅಂತ ಕೊಡೋದಾದ್ರೆ ಫಿಸಿಯೋಥೆರಪಿ ಬಗ್ಗೆ, ಫಿಸಿಯೋಥೆರಪಿ ಬಗ್ಗೆ.
0: ಅದೇ, ಯುವ ಜನತೆಗೆ ನಾನು ಮೇನ್ ಟಿಪ್ಸ್ ಕೊಡೋದು ಅಂತ ಹೇಳಿದರೆ, ಏನಾದರೂ ಸಣ್ಣ ಸಣ್ಣ ಸಮಸ್ಯೆಗಳಿದ್ದಲ್ಲಿ ಡೈರೆಕ್ಟ್ ಹೋಗಿ ಮೆಡಿಕಲ್ ಶಾಪಿಂದ ಈಗ ಸಪೋಸ್ ಒಂದು ನೋವು ಸ್ವಲ್ಪ ಮಸಲ್ ವೀಕ್ನೆಸ್ ಟ್ಯಾಬ್ಲೆಟ್ ಕುಡಿಯುವುದಕ್ಕಿಂತ ನೀವು ಸ್ವಲ್ಪ ಫಿಸಿಯೋಥೆರಪಿಯ ಬಗ್ಗೆ ಅನುಭವ ಪಡ್ಕೊಳ್ಬೇಕಂತಾದರೆ ಅದರ ಬಗ್ಗೆ ನೀವು ಖಂಡಿತ ನಿಮ್ಮ ಹತ್ತಿರ ಇರುವ ಯಾರೇ ಯಾವುದೇ ಫಿಸಿಯೋಥೆರಪಿಸ್ಟನ್ನು ಹೋಗಿ ಕನ್ಸಲ್ಟ್ ಮಾಡಿ ಅವರ ಬಗ್ಗೆ ನಿಮ್ಮ ಜೀವನ ಶೈಲಿಯ ಬಗ್ಗೆ ಏನಾದರೂ ಮಾರ್ಪಾಡಾಗಬೇಕು, ಬೇರೆ ಬೇರೆ ಎಕ್ಸಸೈಸ್ ಯಾವುದು ಕಲಿಬೇಕು ಅದರ ಬಗ್ಗೆ ಸ್ವಲ್ಪ ಅನುಭವವನ್ನು ಪಡ್ಕೊಳ್ಳಿಕ್ಕೆ ಫಿಸಿಯೋಥೆರಪಿಸ್ಟ್ ಇದ್ದು ಕನ್ಸಲ್ಟೇಷನ್ ತಗೊಳ್ಬೋದು. ಖಂಡಿತವಾಗಿಯೂ ಫಿಸಿಯೋಥೆರಪಿಸ್ಟ್ ನಿಮಗೆ ಒಳ್ಳೆಯ ಒಂದು ಅನುಭವವನ್ನು, ಅವರ ಅನುಭವ ಹಾಗೂ ತಿಳುವಳಿಕೆಯ ಮೂಲಕ ಒಳ್ಳೆಯ ಎಕ್ಸಸೈಸ್ ಅಥವಾ ವ್ಯಾಯಾಮಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಖಂಡಿತವಾಗಿ ಕೊಡ್ತಾರೆ. ಯುವ ಜನತೆಯು ಖಂಡಿತವಾಗಿಯೂ ಫಿಸಿಯೋಥೆರಪಿಸ್ಟ್ಗಳನ್ನು ಅಥವಾ ಫಿಸಿಯೋಥೆರಪಿ ತಜ್ಞರನ್ನು ಭೇಟಿ ಮಾಡಿ ತಮ್ಮ ಜೀವನ ಶೈಲಿಯನ್ನು ಅಭಿವೃದ್ಧಿ ಪಡಿಸುವುದರಲ್ಲಿ ಖಂಡಿತವಾಗಿ ಯಾವುದೇ ಪ್ರಶ್ನೆ ಇಲ್ಲ. ಖಂಡಿತವಾಗಿ ನೀವು ಫಿಸಿಯೋಥೆರಪಿಸ್ಟನ್ನು ಭೇಟಿ ಮಾಡಲೇಬೇಕು ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿಸ್ತಿದ್ದೇನೆ.
2: ಧನ್ಯವಾದ ಸರ್. ಇದುವರೆಗೂ ಒಂದು ಫಿಸಿಯೋಥೆರಪಿಯ ಬಗ್ಗೆ ಇಂಟ್ರೆಸ್ಟ್ ಇದ್ದವರಿಗೆ ಒಂದಷ್ಟು ಮಾಹಿತಿ ಸಿಕ್ತು. ಅವರಿಗೆ ಮುಂದಿನ ದಿನದಲ್ಲಿ ಫಿಸಿಯೋಥೆರಪಿ ಕೋರ್ಸ್ನ ಆಪ್ಟ್ ಮಾಡ್ಕೋಬೇಕು ಅನ್ನೋದಾಗಿದ್ರೆ ಅವರು ತಗೋಬೇಕಾದಂತಹ ನಿರ್ಧಾರ ಏನು ಅನ್ನೋದು ಅವರಿಗೆ ಅರಿವಾಗಿರುತ್ತೆ ಅಂತ ಅನ್ಕೋತೀನಿ. ಧನ್ಯವಾದ.
0: ಥ್ಯಾಂಕ್ ಯು.
3: ಇದುವರೆಗೆ ಫಿಸಿಯೋಥೆರಪಿ ಕ್ಷೇತ್ರದಲ್ಲಿನ ಅವಕಾಶಗಳ ಬಗ್ಗೆ ಡಾಕ್ಟರ್ ಸುಭಾಷ್ ಚಂದ್ರ ರೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಯುವವಾಣಿ ಪ್ರಸಾರವಾಯಿತು.
1: ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ತೊಂದರೆಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸೌರಭ ಭಟ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999, STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

ಈಗ ಕೇಳಿ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಈ ಸಂಜೆ 6:10 ಭಕ್ತಿಗೀತೆಗಳು, 6:30 ರಸವಾರ್ತೆ, 6:50 ಕೃಷಿರಂಗ, ಮಳೆಗಾಲದಲ್ಲಿ ಜಾನುವಾರುಗಳ ನಿರ್ವಹಣೆ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹರಿಣಿ ಕೆಆರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಗಾಯತ್ರಿ ಎಂ. 7:15 ಪ್ರಾಯೋಜಿತ ಕಾರ್ಯಕ್ರಮ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ.

8:50ಕ್ಕೆ ಕೃಷಿರಂಗ. ಮಳೆಗಾಲದಲ್ಲಿ ಜಾನುವಾರುಗಳ ನಿರ್ವಹಣೆ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹರಿಣಿ ಕೆಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ. ವಿಷಯ ಮಯೋಪಿಯಾ ಕಾರಣಗಳು ಮತ್ತು ಚಿಕಿತ್ಸೆ. ಈ ವಿಚಾರವಾಗಿ ಡಾಕ್ಟರ್ ವಸಂತ್ ಎಂ ಪೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ತಾನೆ. ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಮಂಗಳೂರು. 7:45ಕ್ಕೆ ಚಿತ್ರಗೀತೆಗಳು. 8:00ಗೆ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಹಾರ್ಮೋನುಗಳ ಅಸಮತೋಲನದ ಸಮಸ್ಯೆಗಳು ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಡಾಕ್ಟರ್ ಸೌರಭ ಭಟ್ ಅವರೊಂದಿಗೆ ಸಂದರ್ಶನ. ಪ್ರಾಯೋಜಕರು ಏನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು. 8:30ಕ್ಕೆ ಹಿಂದಿ ಚಿತ್ರಗೀತೆಗಳು. 9:30ಕ್ಕೆ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಮತ್ತು ಏಕಲವ್ಯ ಪ್ರಶಸ್ತಿ ಗೆದ್ದಿರುವ ಮೇಘ ಗುಗಡ್ ಅವರೊಂದಿಗೆ ಸಂದರ್ಶನ. 10:00ಗೆ ಶಾಸ್ತ್ರೀಯ ಸಂಗೀತ. ಕೃಷ್ಣ ಪವನ್ ಕುಮಾರ್ ಅವರ ವೇಣುವಾದನ. 10:30ಕ್ಕೆ ಚಿತ್ರಗೀತೆಗಳು. 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ನಮ್ಮ ನಾಳಿನ ಕಾರ್ಯಕ್ರಮಗಳು: 6:10ಕ್ಕೆ ವಂದನ, 6:30ಕ್ಕೆ ಚಿಂತನ, ಪ್ರಸ್ತುತಿ ಜ್ಯೋತಿ ಮಹಾದೇವ್, 6:40ಕ್ಕೆ ತತ್ವಪದ, 6:45ಕ್ಕೆ ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸಂದೀಪ್ ಬೇಕಲ್, 6:50ಕ್ಕೆ ರೈತರಿಗೆ ಸಲಹೆ, 7:15ಕ್ಕೆ ಸುಗಮ ಸಂಗೀತ, 7:45ಕ್ಕೆ ರಾಗರಂಜನಿ ಚಿತ್ರಗೀತೆಗಳು, 8:30ಕ್ಕೆ ಚಿತ್ರಗೀತೆಗಳು, 9:00ಗೆ ಸುಗಮ ಸಂಗೀತ, 9:20ಕ್ಕೆ ಹಿಂದಿ ಚಿತ್ರಗೀತೆಗಳು, 10:00ಗೆ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ. 10:30ಕ್ಕೆ ಹೃದಯರಾಗ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 11:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ಉಲ್ಲಾಸ್ ಬಾಪಟ್ ಅವರ ಸಂತೂರ್ ವಾದನ. 12:05ಕ್ಕೆ ವನಿತಾ ವಿಹಾರ. 12:35ಕ್ಕೆ ಆರೋಗ್ಯ ಸಂಚಿಕೆ. 1:00ಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. 1:20ಕ್ಕೆ ಸ್ವರ ಮಾಧುರ್ಯ. ಮೌನೇಶ್ ಕುಮಾರ್ ಚಾವಣಿಯವರು ಹಾಡಿದ ಅಮೃತ ಸೋಮೇಶ್ವರ ಹಾಗೂ ರತ್ನಾಕರ ವರ್ಣಿಯವರ ರಚನೆಗಳು. 1:30ಕ್ಕೆ ಸಂಯೋಜಿತ ಚಿತ್ರಗೀತೆಗಳು. 2:15ಕ್ಕೆ ಹಿಂದಿ ಚಿತ್ರಗೀತೆಗಳು. 2:40ಕ್ಕೆ ಚಿತ್ರಗೀತೆಗಳು. ನಾಳೆ ಸಂಜೆ 5:00ಗೆ ಜನಪದ ಸಂಗೀತ. ಕಡ್ತಲ ಚೆನ್ನಬಿಟ್ಟಿನ ರಘು ಪರವ ಮತ್ತು ವಸಂತಿ ಪರವ ಅವರಿಂದ ಬೈದರ್ಕಳ ಪಾರ್ದನ. 5:30ಕ್ಕೆ ಚಿತ್ರಗೀತೆಗಳು. 6:00ಗೆ ತುಳುಸುದ್ದಿ ಸಾರಾಂಶ. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ. 6:50ಕ್ಕೆ ಕಿಸಾನ್ ವಾಣಿ. ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪಶುವೈದ್ಯಕೀಯ ಶಿಕ್ಷಣದ ಪ್ರವೇಶಾತಿ ಹಾಗೂ ಶಿಕ್ಷಣದ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾಕ್ಟರ್ ಎಂಸಿ ಶಿವಕುಮಾರ್ ಅವರೊಂದಿಗೆ ಗಾಯತ್ರಿ ಎಂ ನಡೆಸಿರುವ ಸಂದರ್ಶನ ಕೇಳುವಿರಿ. 7:45ಕ್ಕೆ ಚಿತ್ರಗೀತೆಗಳು. 8:00ಗೆ ಯುವವಾಣಿ. ಅನ್ವಿತಾ ಟಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ವಯಲಿನ್ ಪ್ರಣೀತ್ ಬಿ, ಮೃದಂಗ ಬಿಎಸ್ ಕಿಶನ್. ಬಳಿಕ ಭುವನ್ ಅವರಿಂದ ದೇವರ ನಾಮಗಳು. ವಯೋಲಿನ್ ಗೌತಮ್ ಪಿ ಜಿ ಭಟ್, ಮೃದಂಗ ವಿಶ್ವಾಸ್ ಪಿ. ಪ್ರೀತಮ್ ಅವರಿಂದ ಕವನ ವಾಚನ. 8:30ಕ್ಕೆ ಕೊಂಕಣಿ ಕಾರ್ಯಕ್ರಮ. 9:15ಕ್ಕೆ ಸ್ಪಾಟ್ಲೈಟ್. 9:30ಕ್ಕೆ ಕನ್ನಡ ಭಾರತಿ. ಅಂಗನವಾಡಿ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದ ಕೆಸಿ ವಿಜಯಕುಮಾರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಕಾನ್ಯಾಗಾಡ್ ಟಿ ಪಿ ಶ್ರೀನಿವಾಸನ್ ಅವರ ಹಾಡುಗಾರಿಕೆ. 10:30ದಿಂದ ಲಂಡನ್ನಲ್ಲಿ ನಡೆಯಲಿರುವ ಐಸಿಸಿ T20 ಮಹಿಳೆಯರ ವಿಶ್ವಕಪ್ 2ನೇ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯಾಟದ ವೀಕ್ಷಕ ವಿವರಣೆ ಆಟದ ಮುಕ್ತಾಯದವರೆಗೂ ಕೇಳುವರಿ. ನಡುವೆ 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೆಳಗರೆ, ಇವು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಗಳು.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಎಸ್ ಜಾನಕಿ ಅವರು ಹಾಡಿದ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಪ್ರಿಯ ಶ್ರೋತೃಗಳೇ, ಹೋದ್ವಾರ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಸೀಶೆಲ್ಸ್ಗೆ ಹೋಗಿದ್ರು. ಹೀಗೆ ಹೋದಾಗ ಅವರು ಅಲ್ಲಿರೋ ರಾಷ್ಟ್ರೀಯ ಸಸ್ಯೋದ್ಯಾನವನಕ್ಕೂ ಭೇಟಿ ಕೊಟ್ರು. ಭೇಟಿ ಕೊಟ್ಟು ಸುಮ್ಮನೆ ಬರಲಿಲ್ಲ, ಅಲ್ಲಿರೋ ವಿಶ್ವದ ಅತ್ಯಂತ ಹಿರಿಯ ಜೋನಾಥನ್ ಆಮೆಯನ್ನೂ ಭೇಟಿಯಾಗಿ ಅದಕ್ಕೆ ಊಟೋಪಚಾರ ಮಾಡಿ ಬಂದರು. ಈ ಆಮೆ ವಯಸ್ಸು ನಮ್ಮ ನಿಮ್ಮ ವಯಸ್ಸನ್ನು 4 ಸಲ ಗುಣಿಸಿದ್ರೂ ಸಾಲೋಲ್ಲ, ಅಂದರೆ 194 ವರ್ಷ. ಇದಕ್ಕೆ ಮುದಿ ಆಮೆ ನೆಲದಿಂದ 1 ಅಡಿ ಎತ್ತರ, ಇದರ ಚಿಪ್ಪೆ 4 ಅಡಿ ಅಂತೆ. ಸಾಮಾನ್ಯವಾಗಿ ಆಮೆಗಳ ಆಯಸ್ಸು 100 ರಿಂದ 150 ವರ್ಷ ಅಂತಾರೆ. ಈ ಆಮೆ ನೋಡಿದರೆ ನಮ್ಮ ಪ್ರಧಾನಿಗಳ ವಯಸ್ಸಿನ 3 ಪಟ್ಟು ಹಿರಿದು. ಅಂದ ಹಾಗೆ ಈ ಜೋನಾಥನ್ ಈಗ ವಿಶ್ವದ ದೊಡ್ಡ ಆಮೆಯಾಗಿರಬಹುದು. ಆದರೆ ನಮ್ಮ ಕೋಲ್ಕತ್ತಾದ ಅಲಿಪುರ್ ಮೃಗಾಲಯದಲ್ಲಿ ಇದ್ದ ಅದ್ವೈತ್ ಸುಮಾರು 250 ವರ್ಷಗಳ ಕಾಲ ಬದುಕಿ ವಿಶ್ವದ ಹಿರಿಯ ಆಮೆ ಆಗಿತ್ತು. ನಮ್ಮ ಅದ್ವೈತ್ ಇಂಡಿಯಾಕ್ಕೆ ಬಂದ ರೋಚಕ ಕಥೆ ನಿಮಗೆ ಹೇಳ್ತೀನಿ. ಇದು ಅಲ್ಡರ್ಬಾ ಅಟಾಲ್ ಅನ್ನೋ ದ್ವೀಪದಲ್ಲಿತ್ತು. 18ನೇ ಶತಮಾನದಲ್ಲಿ ಬ್ರಿಟಿಷ್ ನಾವಿಕರು ಇದನ್ನ ತಂದು ಈಸ್ಟ್ ಇಂಡಿಯಾ ಕಂಪನಿಯ ರಾಬರ್ಟ್ ಕ್ಲೈವ್ಗೆ ಕೊಟ್ಟಂತೆ. ಆತ ಇದೇ ಕೋಲ್ಕತ್ತಾ ಹೊರವಲಯದ ಬ್ಯಾರಕ್ಪುರದಲ್ಲಿದ್ದ ತನ್ನ ಎಸ್ಟೇಟ್ನಲ್ಲಿ ಪ್ರೀತಿಯಿಂದ ಹಲವು ದಶಕಗಳ ಕಾಲ ಸಾಕ್ತಾ ಇದ್ದ. ಕೊನೆಗೆ ಕಾರ್ಲ್ ಲೂಯಿಸ್ 1876 ಸುಮಾರಿಗೆ ರಾಬರ್ಟ್ ಕ್ಲೈವ್ನಿಂದ ಈ ಅದ್ವೈತಾಮಿನ ತಗೊಂಡು ಬಂದು ನಮ್ಮ ಈ ಅಲಿಪುರ್ ಮೃಗಾಲಯದಲ್ಲಿ ಇಟ್ಕೊಂಡ್ರು. ಮುಂದೆ 133 ವರ್ಷ ಅದು ಭಾರತದಲ್ಲೇ ಬದುಕಿ ವಿಶ್ವದಲ್ಲೇ ಹೆಸರು ಮಾಡ್ತಂತೆ. ಈ ಆಮೆ ಕಥೆ ಇದಾದ್ರೆ ನಮ್ಮ ನಾಯಿ ಕಥೆ ಇನ್ನೊಂದು. ಮೊನ್ನೆ ಮುಗೀತಲ್ಲ ವಿಶ್ವ ಯೋಗ ದಿನ, ಅವತ್ತು ಸಿಯಾಚಿನ್ನಂಥ -ಡಿಗ್ರಿಯ ಕೊರೆಯೋ ಚಳಿಲಿ ಯೋಗ ಮಾಡೋದೇನು ಸುಮ್ಮನೆ ಅಲ್ಲ. ಮನುಷ್ಯರೇ ಇಲ್ಲಿ ವಿಲವಿಲಾ ಅಂತ ಒದ್ದಾಡ್ತಾ ಇರುವಾಗ ನಮ್ಮ ಸೇನೆಯ ನಾಯಿಗಳು ಅದೇ ಸ್ನಿಫರ್ ಡಾಗ್ಗಳು ಸುಮ್ಮನೆ ಇರಲಿಲ್ಲ. ತಾವೂ ಯೋಧರ ಪಕ್ಕದಲ್ಲಿ ನಿಂತು ಯೋಗ ಮಾಡಿ ಎಲ್ಲರೂ ಬೆರಗುಗೊಳಿಸಿಬಿಟ್ಟಿವೆ. ಭೂಮಿಯಿಂದ 18,000 ಅಡಿ ಮೇಲೆ ಉಸಿರಾಡೋದೇ ಕಷ್ಟ. ಅಂಥದ್ರಲ್ಲಿ ಲಡಾಖ್ನ ಪ್ಯಾಂಗೋಂಗ್ ತ್ಸೋ ಗಾಲ್ವಾನ್ ಕಣಿವೆ, ಅರುಣಾಚಲ ಪ್ರದೇಶದ ಲೋಹಿತ್ ಕಣಿವೆಯಲ್ಲಿಯೋ ಯೋಧರು ಅವರ ಶ್ವಾನದಳಗಳು ಇಂಥ ಕಡೆ ಹೇಗೆ ಉಸಿರಾಡಬೇಕು ಅನ್ನೋದನ್ನು ತೋರಿಸಿವೆ. ಪ್ರಣಾಮಾಸನ, ಶಶಂಕಾಸನ, ಶವಾಸನಗಳನ್ನು ಮಾಡಿ ಚಪ್ಪಾಳೆಗಿಡಿಸಿವೆ. ನಾಯಿಯ ಉಸಿರಾಟಕ್ಕೂ ನಮ್ಮ ಪ್ರಾಣಾಯಾಮಕ್ಕೂ ನಂಟಿದೆ. ಯೋಗದಲ್ಲಿ ಶ್ವಾನ ಪ್ರಾಣಾಯಾಮ ಅಂತಲೂ ಇದೆ. ನಾಯಿ ಥರ ನಾಲ್ಗೆನ ಹೊರಚಾಚಿ ವೇಗವಾಗಿ ಉಸಿರೆಳೆದುಕೊಳ್ಳೋದ್ರಿಂದ ಹೊಟ್ಟೆಯ ಸ್ನಾಯುಗಳಿಗೆ ಬಲ ಬರುತ್ತೆ. ಇದು ನಮ್ಮ ಭಸ್ತ್ರಿಕಾ ಕಪಾಲಭಾತಿ ಪ್ರಾಣಾಯಾಮದಷ್ಟೇ ಪರಿಣಾಮಕಾರಿ. ಶ್ವಾಸಕೋಶ ಸಾಮರ್ಥ್ಯ ಹೆಚ್ಚಾಗುತ್ತೆ, ಬೇಗ ದೇಹಕ್ಕೆ ಚೈತನ್ಯ ಸಿಗುತ್ತೆ. ನಾಯಿಗಳೇನು ಸುಮ್ಮನೆ ಉಸಿರಾಡ್ತಾವ? ನಿಮಿಷಕ್ಕೆ 20-30 ಬಾರಿ ಗಾಳಿ ಎಳ್ಕೊಂತಾವೆ. ಹೀಗೆ ಉಸಿರಾಡೋದ್ರಿಂದ ಅವಕ್ಕೆ ಘ್ರಾಣ ಶಕ್ತಿ ಹೆಚ್ಚು. ಬೆಟ್ಟದ 40-50 ಅಡಿ ಕೆಳಗೆ ಹಿಮದಲ್ಲಿ ಮುಚ್ಚೋಗಿರೋ ಶವಗಳನ್ನು ವಾಸನೆಯಿಂದಲೇ ಪತ್ತೆ ಹಚ್ಚೋದು ಯೋಗದಿಂದಲೇ. ಇಷ್ಟೇ ಅಲ್ಲ, ಶತ್ರುಗಳ ನೆಲೆಯಲ್ಲೂ ಹೀಗೆ ಕಂಡುಹಿಡಿಯುವ ಶಕ್ತಿ ಶ್ವಾನದ ಮೂಗಿಗಿದೆ. ಅದಕ್ಕೆ ಶ್ವಾನಗಳು ಸೇನೆಯಲ್ಲಿರೋದು ನಮಗೆಲ್ಲ ಕ್ಷೇಮ, ಮತ್ತು ಅದುವೇ ಯೋಗ. ಪ್ರಿಯ ಶ್ರೋತೃಗಳೇ, ಜೈಪುರದ ಸಿಟಿ ಪ್ಯಾಲೇಸಲ್ಲಿ ದೊಡ್ಡ ದೊಡ್ಡ 2 ಪ್ಯೂರ್ ಬೆಳ್ಳಿಯಿಂದ ಮಾಡಿರೋ ವಾಡೆಗಾತ್ರದ ಕಳಶಗಳಿವೆ. ಇದರಲ್ಲಿ 4+4 8,000 ಲೀಟರ್ ನೀರನ್ನು ಭರ್ತಿ ಮಾಡಬಹುದು. ಆದರೆ ಎತ್ತೋದು ಮಾತ್ರ ಕಡು ಕಷ್ಟ. ಇದರ ಹಿಂದೆ ಒಂದು ರೋಚಕ ಕಥೆನೇ ಇದೆ. 1902 ರಾಜಸ್ಥಾನನ ಜೈಪುರದ ಮಹಾರಾಜ 2ನೇ ಸವಾಯಿ ಮಾಧೋ ಸಿಂಗ್ ಆಳ್ತಾ ಇದ್ರು. ಅವರಿಗೆ ಬ್ರಿಟನ್ ರಾಜ ಎಡ್ವರ್ಡ್ ನನ್ನ ಪಟ್ಟಾಭಿಷೇಕಕ್ಕೆ ಬನ್ನಿ ಮಹಾರಾಜ್ರಿ ಅಂತ ಆಮಂತ್ರಣ ಕೊಟ್ರು. ನಮ್ಮ ರಾಜರಿಗೆ ವಿದೇಶದ ನೀರು ಗೀರು ಸರಿ ಹೋಗ್ತಿರ್ಲಿಲ್ಲ, ಅದಕ್ಕೆ ಅಂತಲೇ ಈ ಬೃಹತ್ ಗಾತ್ರದ ಬೆಳ್ಳಿ ಕಳಶಗಳನ್ನು ತಯಾರಿಸಿಟ್ಕೊಂಡ್ರು. ಇದೇನು ಸುಮ್ಮನೆ ಅಲ್ಲ, 14,000 ಬೆಳ್ಳಿ ನಾಣ್ಯಗಳನ್ನು ಕರಗಿಸಿ ತಯಾರಿಸಿರೋ ಕಳಶಗಳು. ಪ್ರತಿ ಕಳಶದ ತೂಕ 760 ಪೌಂಡ್, ಎತ್ತರ 5.3 ಅಡಿ, ಅಂದರೆ ಒಬ್ಬ ಮನುಷ್ಯನ ಎತ್ತರ. ಇಡೀ ಕಳಶಕ್ಕೆ ಎಲ್ಲೂ ಕೂಡ ಬೆಸುಗೆ ಹಾಕಿಲ್ಲ. ಇದನ್ನು ತಗೊಂಡು ಹೋಗೋಕೆ ಅಂತಲೇ ಮಹಾರಾಜರು SS ಒಲಿಂಪಿಯಾ ಅನ್ನೋ ಬೃಹತ್ ಹಡಗನ್ನು ಬುಕ್ ಮಾಡಿದ್ರಂತೆ. ಇವತ್ತು ಈ ಬೃಹದಾಕಾರದ ಕಳಶಗಳು ಪ್ಯೂರ್ ಬೆಳ್ಳಿಯಿಂದ ನಿರ್ಮಿತವಾಗಿವೆ ಅಂತಲೇ ವಿಶ್ವದಾಖಲೆ ಸೇರಿದೆ. ಜೈಪುರಕ್ಕೆ ಕಳಶಗಳೇ ಕಳಶಪ್ರಾಯವಾಗಿವೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದ ಸುಹಾಸ್.

0: Ar.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ತೊಂದರೆಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸೌರಭ ಭಟ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999, STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. 6:40 ಗಂಟೆಗೆ ಪ್ರದೇಶ ಸಮಾಚಾರ ಕೇಳುವಿರಿ.

0: ನಂತರ 6:40 ಪ್ರದೇಶ ಸಮಾಚಾರ.
1: इससे बेहतर कुछ नहीं.
2: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
3: ಕೇಳುವರೆ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2237 4 8 8 ಎಸ್ಟಿಡಿ ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
0: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
6: ವಿಕೃ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
5: ಯು ಆರ್ ಅನಂತಮೂರ್ತಿ,
6: ಗಿರೀಶ್ ಕಾರ್ನಾಡ್,
5: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
6: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
5: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
6: ಸಿರಿಗನ್ನಡಂ ಗೆಲಿಗೆ,
5: ಸಿರಿಗನ್ನಡಂ ಬಾಳಿಗೆ.

0: ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಕಂದಾಯ ಇಲಾಖೆಯಲ್ಲಿ ಪೌತಿ ಖಾತೆ, ಹಕ್ಕುಪತ್ರ ವಿತರಣೆ, ಆಕಾರ್ ಬಂದ್, ಕಂದಾಯ ಗ್ರಾಮಗಳ ಘೋಷಣೆ 3 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿದ್ದು ಕಾಲಮಿತಿಯೊಳಗೆ ಪೂರ್ಣಗೊಳಿಸುವುದಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ಜಿಲ್ಲೆಯಲ್ಲಿ ಬರದ ಛಾಯೆ ಕಾಣಿಸುತ್ತಿದ್ದು ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಬರ ಘೋಷಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ, ಬರ ತಾಲೂಕು ಅಥವಾ ಜಿಲ್ಲೆ ಎಂದು ಘೋಷಣೆ ಮಾಡಲು ಮಾನದಂಡಗಳಿದ್ದು ಈ ಬಗ್ಗೆ ಚರ್ಚೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸರ್ಕಾರ ರಾಜ್ಯದಲ್ಲಿ ಬರ ನಿರ್ವಹಣೆ ಬಗ್ಗೆ ಆದ್ಯತೆ ನೀಡಿದ್ದು ಮೋಡ ಬಿತ್ತನೆ ಬಗ್ಗೆ ಚಿಂತಿಸಿಲ್ಲ ಎಂದು ತಿಳಿಸಿದ್ದಾರೆ. ನಿರ್ಭೀತಿಯ ಪತ್ರಿಕಾ ವೃತ್ತಿ ಅತ್ಯಂತ ಸವಾಲಿನ ಕೆಲಸವಾಗಿದ್ದು ವೃತ್ತಿಪರತೆ ಇಂದಿನ ಅಗತ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸುಳ್ಳು ಸುದ್ದಿಗಳನ್ನು ಪ್ರಕಟಿಸದಂತೆ ಹಾಗೂ ಪ್ರಸಾರ ಮಾಡದಂತೆ ಮನವಿ ಮಾಡಿದ್ದಾರೆ. ಪ್ರತಿಯೊಂದು ಸುದ್ದಿಯಲ್ಲೂ ಸತ್ಯ ಮತ್ತು ಪ್ರಾಮಾಣಿಕತೆ ಇರಬೇಕು ಎಂದು ಸಲಹೆ ನೀಡಿದ್ದಾರೆ. ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಚಾಮುಂಡಿ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿಂದು ಆಷಾಢ ಶುಕ್ರವಾರ ಸಂಬಂಧ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದರ್ಶನಕ್ಕೆ ಬರುವ ಭಕ್ತರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಯಾವುದೇ ಕಾಲ್ತುಳಿತ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಹಾಗೂ ದೇವಸ್ಥಾನದ ಬಳಿ 3 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯವನ್ನು ಇಂದಿನಿಂದ ಎಸ್ಕಾಂಗಳ ಸಿಬ್ಬಂದಿ ಕೈಗೊಂಡಿದ್ದಾರೆ. ಎಸ್ಕಾಂಗಳ ಮೀಟರ್ ರೀಡರ್ಗಳು ಹಾಗೂ ಎಸ್ಕಾಂ ಸಿಬ್ಬಂದಿ ಗ್ರಾಹಕರ ಮನೆಗಳಿಗೆ ಭೇಟಿ ನೀಡಿ ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆಸಿ ಅವರ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಮೊಬೈಲ್ ಆಪ್ ಹಾಗೂ ಘೋಷಣಾ ಪತ್ರ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆ ಪೂರ್ಣಗೊಳಿಸಲಿದ್ದಾರೆ. ಎಸ್ಕಾಂ ಸಿಬ್ಬಂದಿ ಮನೆ ಮನೆ ಭೇಟಿ ಸಂದರ್ಭದಲ್ಲಿ ಆಧಾರ್ ಕಾರ್ಡ್, ಫಲಾನುಭವಿಯ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರಗಳು, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರವನ್ನು ತೋರಿಸಲು ಕೋರಲಾಗಿದೆ. ಗ್ರಾಹಕರು ಮತ್ತು ಫಲಾನುಭವಿಗಳು ಮೀಟರ್ ರೀಡರ್ಗಳಿಗೆ ಸಂಪೂರ್ಣ ಸಹಕಾರ ನೀಡಿ ಪರಿಶೀಲನೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಇಂಧನ ಇಲಾಖೆ ಮನವಿ ಮಾಡಿದೆ. ರಾಜ್ಯ ಸರ್ಕಾರ ಗೃಹಜ್ಯೋತಿ ಉಚಿತ ವಿದ್ಯುತ್ ಬಳಕೆದಾರರ ಮಾಹಿತಿಗಳನ್ನು ಪಡೆಯಲು ಮುಂದಾಗಿದ್ದು ಈ ವಿಷಯದಲ್ಲಿ ಜನರು ಗೊಂದಲಕ್ಕೀಡಾಗುವುದು ಬೇಡ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಅನರ್ಹರು ಇದ್ದರೆ ಯೋಜನೆಯಿಂದ ಕೈಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯ ಪರಿಶೀಲನೆಗೆ ನೀಡುವ ಅರ್ಜಿಗಳನ್ನು ಜನರು ಭರ್ತಿ ಮಾಡಿ ಎಸ್ಕಾಂ ಅಧಿಕಾರಿಗಳಿಗೆ ನೀಡುವಂತೆ ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಗಳೂರಿನ ನಾಗೂರಿಯಲ್ಲಿ ತಡೆಗೋಡೆ ಕುಸಿದು ಮೃತಪಟ್ಟ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಗಾಯಾಳುಗಳಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ಚಿಕಿತ್ಸೆ ನೀಡಲಾಗುವುದು ಎಂದು ಹೇಳಿದ್ದಾರೆ. ನಿಯಮಾನುಸಾರ 1,20,000 ರೂಪಾಯಿ ಮನೆಯ ಪರಿಹಾರ ಮೊತ್ತವನ್ನು

0: ಶೀಘ್ರವೇ ವಿತರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯಬಾರದು ಎಂದು ಒತ್ತಾಯಿಸಿದ್ದಾರೆ. ಯಾವುದೇ ಅರ್ಹ ಮತದಾರರನ್ನು ಹೊರಗಿಡದಂತೆ ಖಚಿತಪಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಅಕ್ಟೋಬರ್ ವೇಳೆಗೆ ತುಮಕೂರು ಜಿಲ್ಲೆಯವರೆಗೆ ಎತ್ತಿನಹೊಳೆ ನೀರು ಹರಿಯಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಎತ್ತಿನಹೊಳೆ ಯೋಜನೆ ಕಾಮಗಾರಿ ಪರಿಶೀಲನೆ ಸಂಬಂಧ ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಂಚಿಗಾನಹಳ್ಳಿ ಮಾರಶೆಟ್ಟಿಹಳ್ಳಿ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಹತ್ವದ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಒಟ್ಟು 252 ಕಿಲೋಮೀಟರ್ ಇದ್ದು ಈಗಾಗಲೇ 220 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ. 23 ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಾಕಿ 9 ಕಿಲೋಮೀಟರ್ ಕಾಮಗಾರಿ ವ್ಯಾಪ್ತಿಯಲ್ಲಿ 6 ಕಿಲೋಮೀಟರ್ ಅರಣ್ಯ ಪ್ರದೇಶ ಇದ್ದುದರಿಂದ ಕಾಮಗಾರಿ ವಿಳಂಬಕ್ಕೆ ಕಾರಣವಾಗಿದೆ. ಇದೀಗ ಕೇಂದ್ರ ಸರ್ಕಾರ ಪ್ರಕರಣವನ್ನು ಇತ್ಯರ್ಥಗೊಳಿಸಿದ್ದು ಕಾಮಗಾರಿ ಪೂರ್ಣಗೊಂಡು ಅಕ್ಟೋಬರ್ ವೇಳೆಗೆ ತುಮಕೂರಿನವರೆಗೆ ಎತ್ತಿನಹೊಳೆ ನೀರು ಹರಿಸುವ ಎಲ್ಲಾ ಸಾಧ್ಯತೆಗಳಿವೆ ಎಂದು ತಿಳಿಸಿದ್ದಾರೆ. ಮುಂದಿನ 100 ದಿನಗಳಲ್ಲಿ ಒಟ್ಟಾರೆ 174 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದ ಅಂಗವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭಗೊಂಡಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡ ಹಾಗೂ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನಿರ್ದೇಶನದಂತೆ ಪಾದಚಾರಿ ಮಾರ್ಗಗಳಲ್ಲಿದ್ದ ಅಡೆತಡೆಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಸರ್ಕಾರದ ಈ ಅಭಿಯಾನಕ್ಕೆ ವ್ಯಾಪಾರಿಗಳು, ಸಾರ್ವಜನಿಕರು ಹಾಗೂ ಎಲ್ಲಾ ವಾಣಿಜ್ಯ ಸಂಸ್ಥೆಗಳು ಕೈಜೋಡಿಸಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ದಾರೆ. ಸರ್ಕಾರದ ಅಭಿಯಾನ ನಾಗರಿಕರ ಸಹಭಾಗಿತ್ವದ ಜನಾಂದೋಲನವಾಗಬೇಕು ಎಂದು ಕರೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ವೈಪರೀತ್ಯದಿಂದ ರೈತರಿಗೆ ನಷ್ಟ ತಡೆಗಟ್ಟಲು ಪರ್ಯಾಯ ಬೆಳೆಗಳನ್ನು ಬೆಳೆಯುವ ಬಗ್ಗೆ ಅರಿವು ಮೂಡಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬಿತ್ತನೆ ಬೀಜ ವಿತರಣೆ ಹಾಗೂ ಪರ್ಯಾಯ ಬೆಳೆ ಬೆಳೆಯುವ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು ಬಿತ್ತನೆ ಗುರಿಯ ಪೈಕಿ 5% ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದ್ದು ಮಳೆಯ ಕೊರತೆಯಿಂದಾಗಿ ಬಿತ್ತನೆ ಕಾರ್ಯವು ನಿಧಾನಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಭತ್ತಕ್ಕೆ ಪರ್ಯಾಯವಾಗಿ ರಾಗಿ, ನವಣೆ, ಮುಸುಕಿನ ಜೋಳ, ಅರ್ಕ, ಹುರುಳಿ, ಅಲಸಂದೆ, ಸೂರ್ಯಕಾಂತಿ ಬೆಳೆಯಲು ಕೃಷಿ ಇಲಾಖೆಯಿಂದ ರೈತರಿಗೆ ಅರಿವು ಮೂಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಧಾರವಾಡದ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯು 55 ವರ್ಷದ ಮಹಿಳೆಯ ಎಡಗಾಲಿನ ಮೊಣಕಾಳು ಕೀಲು ಬದಲು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಗೊಳಿಸಲಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕ ಡಾ ಕೆಎಫ್ ಕುಮಾರ ತಿಳಿಸಿದ್ದಾರೆ. ಪುನರ್ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ರೈತರ ನೋಂದಣಿ ಅವಧಿಯನ್ನು ಇದೇ 15ರವರೆಗೆ ವಿಸ್ತರಿಸುವಂತೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿರುವ ಪ್ರಭಾ ಮಲ್ಲಿಕಾರ್ಜುನ್, ರಾಜ್ಯದ ತೋಟಗಾರಿಕಾ ಇಲಾಖೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ತುರ್ತಾಗಿ ಅನುಮೋದಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಆನ್ಲೈನ್ ನೋಂದಣಿಯಲ್ಲಿ ತಾಂತ್ರಿಕ ದೋಷಗಳು ಉಂಟಾಗಿದ್ದರಿಂದ ಹಾಗೂ ಸರ್ಕಾರಿ ರಾಜ್ಯಗಳು ಬಂದಿದ್ದರಿಂದ ಅನೇಕ ಅರ್ಹ ರೈತರಿಗೆ ನಿಗದಿತ ಅವಧಿಯೊಳಗೆ ನೋಂದಣಿ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಜೂನ್ 30ರ ಗಡುವನ್ನು ಇದೇ 15ರವರೆಗೆ ವಿಸ್ತರಿಸುವುದು ಅಗತ್ಯವಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕೃಷಿರಂಗ.

ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಜಾನುವಾರುಗಳ ನಿರ್ವಹಣೆ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹರಿಣಿ ಕೆಆರ್ ಅವರೊಂದಿಗೆ ಸಂದರ್ಶನ ಕೇಳುವರು. ಸಂದರ್ಶಕರು ಗಾಯತ್ರಿ ಎಂ. ಬಳಿಕ ಕೃಷಿ ಮಾಹಿತಿ.

0: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. ಎಫ್ಎಫ್ಎಫ್, ಐಎಂಆರ್ಟಿ, ಐಜಿಆರ್ಟಿ, ಎಲೆಕ್ಟ್ರಾನ್ ಥೆರಪಿ, ಎಚ್ಡಿಆರ್ ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0 8 2 4 2 2 2 5 5 3 3.
1: ಮಳೆಗಾಲದಲ್ಲಿ ಪಶುಗಳ ಆರೋಗ್ಯ ಮತ್ತು ಉತ್ಪಾದಕತೆಯನ್ನು ಕಾಪಾಡಿಕೊಳ್ಳುವುದು ನಮ್ಮ ರೈತರಿಗೆ ಬಹುದೊಡ್ಡ ಸವಾಲು. ಯಾಕಂದರೆ ಈ ಸಮಯದಲ್ಲಿ ವಾತಾವರಣದಲ್ಲಿರುವ ತೇವಾಂಶ ಹೆಚ್ಚಾಗಿರೋದ್ರಿಂದ ಪಶುಗಳಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚು. ಮಳೆಗಾಲದಲ್ಲಿ ಪಶುಗಳ ಸಮರ್ಪಕ ನಿರ್ವಹಣೆ ಯಾವ ರೀತಿ ಮಾಡಿಕೊಳ್ಬಹುದು ಅಂತ ನಮ್ಮ ರೈತರಿಗೆ ತಿಳಿಸಿಕೊಳ್ಳಿಕ್ಕೆ ಈಗ ಸ್ಟುಡಿಯೋದಲ್ಲಿದ್ದಾರೆ ಕಡಬ ತಾಲೂಕು ಕೊಯ್ಲದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹರಿಣಿ ಕೆಆರ್. ನಮಸ್ತೆ ಮ್ಯಾಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಮೇಡಮ್.
1: ಈಗ ಮಳೆಗಾಲದಲ್ಲಿ ಪಶುಗಳ ನಿರ್ವಹಣೆಯ ಅಗತ್ಯ ಹೆಚ್ಚು ಬೇಕು ಅಂತ ಹೇಳ್ತಾರೆ, ಯಾಕಾಗಿ ಅದು?
2: ಮೊದಲನೇದಾಗಿ ಮಳೆಗಾಲದಲ್ಲಿ ವಾತಾವರಣ ತಂಪಿರೋದ್ರಿಂದ ಹಸುಗಳಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಇರುತ್ತೆ, ಮತ್ತೆ ಹಸುಗಳು ಸರಿಯಾದ ಸಮಯಕ್ಕೆ ಬೆದೆಗೆ ಬರುತ್ತೆ, ಮತ್ತೆ ಬೆದೆಯ ಲಕ್ಷಣಗಳು ಚೆನ್ನಾಗಿ ಕಾಣಿಸುತ್ತೆ. ಸೊ ಇದರಿಂದ ಗರ್ಭಧಾರಣೆಯ ಪ್ರಮಾಣವು ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹಸುಗಳನ್ನು ಚೆನ್ನಾಗಿ ನಿರ್ವಹಿಸಿದರೆ ರೈತರಿಗೆ ಲಾಭ ಆಗುತ್ತೆ. ಆದರೆ ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಇರೋದ್ರಿಂದ ರೋಗ ಹರಡೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಮತ್ತೆ ಮೇವು ಏನು ಶೇಖರಿಸಿಟ್ಟಿರ್ತೀವಿ ಅದು ಹಾಳಾಗೋ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಹಾಗಾಗಿ ಹಸುಗಳಿಗೆ ವಸತಿ ನಿರ್ವಹಣೆ, ಆರೋಗ್ಯ ನಿರ್ವಹಣೆ ಮತ್ತು ಮೇವಿನ ನಿರ್ವಹಣೆ ತುಂಬಾ ಮುಖ್ಯವಾಗಿರುತ್ತೆ ಮೇಡಮ್.
1: ಈಗ ವಸತಿ ನಿರ್ವಹಣೆಯನ್ನು ಅವುಗಳಿಗೆ ಕೊಟ್ಟಿಗೆ ಅದರ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ಹೇಳ್ಬೋದು?
2: ಮೊದಲನೇದಾಗಿ ಕೊಟ್ಟಿಗೆ ಸ್ವಚ್ಛವಾಗಿರಬೇಕು ಮತ್ತೆ ಒಣಗಿರಬೇಕು. ಮಳೆಗಾಲದಲ್ಲಿ ತೇವಾಂಶ ಹೆಚ್ಚಿರೋದ್ರಿಂದ ಸೂರ್ಯನ ಕಿರಣ ಮತ್ತೆ ಗಾಳಿ ಕೊಟ್ಟಿಗೆಯಲ್ಲಿ ಚೆನ್ನಾಗಿ ಆಡೋ ತರ ಇರಬೇಕು. ಮತ್ತೆ ಮಳೆಗಾಲ ಶುರುವಾಗೋ ಮೊದ್ಲೇನೆ ಇವಾಗ ಚಾವಣಿ ರೂಫ್ ಅಂತ ಏನ್ ಹೇಳ್ತೀವಿ ಅದು ನೀರ್ ಸೋರ್ದಿರೋ ತರ ರಿಪೇರಿ ಮಾಡ್ಬೇಕು ಏನಾದ್ರು ಇದ್ರೆ. ಮತ್ತೆ ನಾ ಹೇಳ್ದಂಗೆ ಕೊಟ್ಟಿಗೆ ಒಣಗಿರ್ಬೇಕು, ಆದ್ರಿಂದ ನೀರು ಮತ್ತೆ ಗಂಜಲ ಕೊಟ್ಟಿಗೆಯಲ್ಲಿ ನಿಲ್ಲದಂಗೆ ಕ್ಲೀನ್ ಮಾಡಬೇಕು. ಹಾಗಾಗಿ ಚರಂಡಿಯ ವ್ಯವಸ್ಥೆ ಕೂಡ ಸರಿಯಾಗಿ ಇರಬೇಕು. ಕರುಗಳಿಗೆ ಏನಾದರೂ ಹುಲ್ಲಿನ ಹಾಸಿಗೆ ಹಾಕಿದರೆ ಅದು ಕೂಡ ತೇವಾಂಶ ಜಾಸ್ತಿ ಆಗದಿರೋ ಥರ ಬದಲಾಯಿಸಬೇಕು. ಮತ್ತು ಕೊಟ್ಟಿಗೆ ಸುತ್ತಮುತ್ತ ನೀರು ನಿಲ್ಲದೆ ಇರೋ ಥರ ನೋಡ್ಕೋಬೇಕು. ಇದು ನೀರು ನಿಂತರೆ ಸೊಳ್ಳೆಗಳೆಲ್ಲ ಜಾಸ್ತಿಯಾಗಿ ಅದರಿಂದ ಕೂಡ ಹಸುಗಳಿಗೆ ರೋಗ ಹರಡೋ ಸಾಧ್ಯತೆ ಜಾಸ್ತಿ ಇರುತ್ತೆ.
1: ಈಗ ಹೊಸದಾಗಿ ಕೊಟ್ಟಿಗೆ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥವರು ಅನುಸರಿಸಬೇಕಾದಂತಹ ಕ್ರಮಗಳು ಯಾವುವು?
2: ಹೊಸದಾಗಿ ಕೊಟ್ಟಿಗೆ ನಿರ್ಮಾಣ ಮಾಡುವವರು ಕೆಲವೊಂದು ಅಗತ್ಯವಾದ ಕ್ರಮಗಳನ್ನು ವಹಿಸಬೇಕು. ಮೊದಲನೇದಾಗಿ ಕೊಟ್ಟಿಗೆ ನಿರ್ಮಾಣ ಮಾಡೋ ಸ್ಥಳ ಮಳೆಗಾಲದಲ್ಲಿ ನೀರು ನಿಲ್ಲದೆ ಇರೋ ಥರ ಕೊಟ್ಟಿಗೆ ಯಾವಾಗಲೂ ಸ್ವಲ್ಪ ಎತ್ತರವಾದ ಪ್ರದೇಶದಲ್ಲಿ, ಸಮತಟ್ಟಾದ ಪ್ರದೇಶದಲ್ಲಿ ಇರಬೇಕು. ಸೊ ಆ ಜಾಗದಲ್ಲಿ ಆ ಮಣ್ಣು ಕೂಡ ಮಳೆ ನೀರು ಮತ್ತು ಜೋಗು ನೀರು ಬಸ್ಸು ಹೋಗೋ ಥರ ಇರಬೇಕು. ಅದರಲ್ಲಿ ಕಟ್ಟಡ ಯಾವಾಗಲೂ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ನಿರ್ಮಾಣ ಮಾಡಬೇಕು. ಅದರಿಂದ ಸೂರ್ಯನ ಕಿರಣ ಕೂಡ ಸರಿಯಾಗಿ ಅಗತ್ಯವಾದ ಪ್ರಮಾಣದಲ್ಲಿ ಕೊಟ್ಟಿಗೆಗೆ ಬರುತ್ತದೆ. ನೆಕ್ಸ್ಟ್ ಚಾವಣಿ ರೂಫ್ ಅಂತ ಏನಂತೀವಿ ಅದು ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಸೊ ಯಾವಾಗಲೂ ರೂಫು ವಾಟರ್ ಪ್ರೂಫ್ ತರ ಅಂದ್ರೆ ನೀರು ಒಳಗಡೆ ಬರದೆ ಇರೋ ತರ ಇರಬೇಕು, ಮತ್ತೆ ಮಳೆ ನೀರು ನಿಲ್ಲದೆ ಇರೋ ತರ ಸ್ಲೋಪ್ ಆಗಿ ಇಳಿಜಾರು ಇರಬೇಕು ಇದರಲ್ಲಿ. ಸೊ ನಾವು ರೂಫು ಶೀಟ್ಸ್ ಇಲ್ಲ ಟೈಲ್ಸ್ ಅನ್ನ ಉಪಯೋಗಿಸಿ ಚಾವಣಿನ ನಿರ್ಮಿಸಬಹುದು. ಮತ್ತೆ ಚಾವಣಿ ಗೋಡೆಯಿಂದ 1.5 meters ಅಷ್ಟು ಉದ್ದ ಇರಬೇಕು. ಅದರಿಂದ ಏನಾಗುತ್ತೆ ಹೊರಗಿಂದ ಮಳೆ ನೀರು ಕೊಟ್ಟಿಗೆ ಒಳಗೆ ಹೋಗೋದಿಲ್ಲ. ನೆಕ್ಸ್ಟ್ ಬರೋದು ನೆಲದ ನಿರ್ವಹಣೆ. ಸೊ ನೆಲ ಯಾವಾಗಲೂ ಕ್ಲೀನ್ ಮಾಡೋದಕ್ಕೆ ಸುಲಭವಾಗಿರಬೇಕು. ಆದ್ರಿಂದ ಕಾಂಕ್ರೀಟಿಂದ ನಿರ್ಮಾಣ ಮಾಡೋದು ತುಂಬಾ ಉತ್ತಮ ಇರುತ್ತೆ. ಮತ್ತೆ ನೆಲ ನಿರ್ಮಾಣ ಮಾಡ್ಬೇಕಾದ್ರೆ ಅದು ಸ್ವಲ್ಪ ಇಳಿಜಾರು ಇರೋ ತರ ಕಟ್ಟಬೇಕು. ಅದರಿಂದ ಬಿದ್ದ ನೀರು ಮತ್ತೆ ಗಂಜಲ ಏನಿರುತ್ತೆ ಅದು ಸರಾಗವಾಗಿ ಹರಿದೋಗುತ್ತೆ ಚರಂಡಿ ಕಡೆಗೆ. ಚರಂಡಿಯ ಇಳಿಜಾರು ಕೂಡ ನೀರು ಸರಾಗವಾಗಿ ಕೊಟ್ಟಿಗೆಯಿಂದ ಹೊರಗೆ ಹೋಗೋ ತರ ಇರಬೇಕು. ಕಾಂಕ್ರೀಟ್ ನೆಲದ ಮೇಲೆ ಹಸುಗಳು ಜಾರದಂತೆ ನೆಲ ಸ್ವಲ್ಪ ದೊರಗಾಗಿ ಇರಬೇಕು. ಮತ್ತೆ ಗೋಡೆ

0: ಒಂದೂವರೆ ಮೀಟರ್ಷ್ಟು ಗೋಡೆ ಕಟ್ಟಿ ಮೇಲೆ ಖಾಲಿನೂ ಬಿಡ್ಬೋದು, ಇಲ್ಲ ಮೆಶ್ ಆದ್ರೂ ಹಾಕ್ಬಹುದು ಅದಕ್ಕೆ. ಮತ್ತೆ ಹಸುಗಳಿಗೆ ನೀಡುವ ಸ್ಥಳಾವಕಾಶ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಹಸುಗಳಿಗೆ ಬೆಳವಣಿಗೆ ತಕ್ಕಂತೆ ಸ್ಥಳಾವಕಾಶ ನೀಡಬೇಕು. ಸಣ್ಣ ಕರುಗಳಿಗೆ 1 ಮೀಟರ್ ಸ್ಕ್ವೇರ್, ದೊಡ್ಡ ಕರುಗಳಿಗೆ 2 ಮೀಟರ್ ಸ್ಕ್ವೇರ್, ಹಸುವಿಗೆ 3.5 ಮೀಟರ್ ಸ್ಕ್ವೇರ್, ಎತ್ತುಗಳಿಗೆ 12 ಮೀಟರ್ ಸ್ಕ್ವೇರ್ ಅಷ್ಟು ಜಾಗ ಒದಗಿಸಬೇಕು, ಕೊಟ್ಟಿಗೆಯಲ್ಲಿ ಒದಗಿಸಬೇಕಾಗುತ್ತದೆ. ಇನ್ ಜನರಲ್ ಆಗಿ ಹೇಳಬೇಕು ಅಂತಂದ್ರೆ, ಒಂದು ಹಸುಗೆ ನಿಲ್ಲುವ ಸ್ಥಳದ ಉದ್ದ 2-2.5 ಮೀಟರ್ ಇರಬೇಕು, ಮತ್ತೆ ಅಗಲ 1-1.25 ಮೀಟರ್ ಅಷ್ಟು ಅಗಲ ಇರಬೇಕು.
1: ಈಗ ಮಳೆಗಾಲದಲ್ಲಿ ಮೇವಿನ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀರಿ?
0: ಮಳೆಗಾಲದಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಇರೋದ್ರಿಂದ ಅದಕ್ಕೆ ತಕ್ಕಂತೆ ಮೇವಿನ ಪೂರೈಕೆ ಕೂಡ ಮಾಡಬೇಕು. ಮಳೆಗಾಲದಲ್ಲಿ ಹೆಚ್ಚಾಗಿ ಹಸಿರು ಮೇವು ಸಿಗುತ್ತೆ, ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಮತ್ತೆ ಡ್ರೈ ಮ್ಯಾಟರ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಇರುತ್ತೆ. ಅದರಿಂದ ಹಸಿ ಮೇವಿನ ಜೊತೆಗೆ ಒಣ ಮೇವನ್ನು ಕೂಡ ಕೊಡಬೇಕು. ನಾವು ಹೇಳೋ ಪ್ರಕಾರ 1/3 ಹಸಿ ಮೇವು ಹಾಕಿದ್ರೆ 2/3 ಒಣ ಮೇವನ್ನು ಹಾಕ್ತೀವಿ. ಅಂದರೆ ಒಂದು ಅಂದಾಜು 300 ಕೆಜಿ ಇರೋ ಹಸುಗೆ 6 ಕೆಜಿ ಒಣ ಹುಲ್ಲನ್ನು ಹಾಕಿದ್ರೆ 15-20 ಕೆಜಿ ಹಸಿ ಹುಲ್ಲು ಹಾಕಬೇಕು. ಮತ್ತು ಇದ್ರ ಜೊತೆಗೆ 2 ಕೆಜಿಯಷ್ಟು ದಾನಿ ಮಿಶ್ರಣ, ಹಿಂಡಿ ಬೂಸ ಅಂತ ಏನು ಹೇಳ್ತೀವಿ ಅದನ್ನು ಕೊಡಬೇಕು. ಇದರಿಂದ ಅದರ ಉತ್ಪಾದನೆಗೆ ತಕ್ಕಂತೆ ಪೌಷ್ಟಿಕಾಂಶ ದೊರೆಯುತ್ತೆ ಅದಕ್ಕೆ. ಮತ್ತು ಮಳೆಗಾಲದಲ್ಲಿ ಹಾಲಿನ ಡಿಗ್ರಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ, ಸೊ ಇದರ ಸಮಸ್ಯೆ ಕೂಡ ಇದರಿಂದ ಕಡಿಮೆ ಆಗುತ್ತೆ. ಮತ್ತೆ ಬರೀ ಹಸಿ ಹುಲ್ಲನ್ನು ತಿನ್ನಿಸೋದ್ರಿಂದ ಹಸುಗಳಲ್ಲಿ ಬೇದಿ ಆಗೋ ಸಾಧ್ಯತೆ ಕೂಡ ಇರುತ್ತೆ, ಅದರಿಂದ ಒಣ ಹುಲ್ಲನ್ನು ಸೇರಿಸಿ ಕೊಡೋದ್ರಿಂದ ಈ ಸಮಸ್ಯೆ ತಡೆಗಟ್ಟಬಹುದು.
1: ಮಳೆಗಾಲದಲ್ಲಿ ಮೇವನ್ನು ಶೇಖರಿಸಿಡುವಂತಹ ಕ್ರಮಗಳಿರುತ್ತವೆ, ಈಗ ಮೇವಿನ ಶೇಖರಣೆಯಲ್ಲಿ ಆಗುವ ಸಮಸ್ಯೆಗಳೇನು ಮಳೆಗಾಲದಲ್ಲಿ?
0: ಮಳೆಗಾಲದ ಮೊದಲೇ ರೈತರುಗಳೆಲ್ಲ ಮೇವನ್ನು ಶೇಖರಿಸಿಡೋದ್ರಿಂದ ನಾವು ಶೇಖರಿಸಿಡೋ ಜಾಗ ತುಂಬ ಮುಖ್ಯ ಆಗುತ್ತೆ. ತೇವಾಂಶ ಇರೋ ಜಾಗದಲ್ಲಿ ಶೇಖರಿಸಿಟ್ರೆ ಅದರಲ್ಲಿ ಫಂಗಸ್, ಬೂದು ಅಂತ ಏನು ಹೇಳ್ತೀವಿ ಅದು ಬೆಳವಣಿಗೆ ಆಗುತ್ತೆ. ಇವಾಗ ಸಾಮಾನ್ಯವಾಗಿ ನೋಡಿದ್ರೆ ಆಸ್ಪರ್ಜಿಲಸ್ ಅನ್ನೋ ಒಂದು ಫಂಗಸ್ ಬೆಳವಣಿಗೆ ಆಗುತ್ತೆ, ಅದು ಮೈಕೋಟಾಕ್ಸಿನ್ ಅಫ್ಲೋಟಾಕ್ಸಿನ್ B1 ಅಂತ ಪ್ರೊಡ್ಯೂಸ್ ಮಾಡುತ್ತೆ. ಅದು ಮೇವಿನ ಮುಖಾಂತರ ಹಸುಗಳ ದೇಹಕ್ಕೆ ಸೇರಿದ್ರೆ ಅದು ಅಫ್ಲೋಟಾಕ್ಸಿನ್ M1 ಆಗಿ ಕನ್ವರ್ಟ್ ಆಗುತ್ತೆ, ಪರಿವರ್ತನೆ ಆಗುತ್ತೆ. ಅದು ಹಸುಗಳ ಆರೋಗ್ಯಕ್ಕೆ ಹಾನಿಕರವಾಗಿರುತ್ತೆ. ಮತ್ತೆ ಆ ಅಫ್ಲೋಟಾಕ್ಸಿನ್ M1 ಅಂತ ಏನು ಹೇಳ್ತೀವಿ ಅದು ಹಾಲಿನ ಮುಖಾಂತರ ಹೊರಗೆ ಬರುತ್ತೆ. ಸೊ ಅದನ್ನ ಜನಗಳು ಸೇವಿಸಿದಾಗ ಅದು ಜನಗಳ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಇದು ಹಾಲಿನಲ್ಲಿ ಇರೋದ್ರಿಂದ ಹೊರ ದೇಶಗಳಿಗೆ ರಫ್ತು ಮಾಡುವ ಹಾಲಿನ ಮೇಲೆ ಕೂಡ ಪರಿಣಾಮ ಬೀಳುತ್ತೆ.
1: ಈಗ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಪಶುಗಳ ಆರೋಗ್ಯದಲ್ಲಿ ಯಾವ ಸಮಸ್ಯೆಗಳು ಉಂಟಾಗ್ತದೆ?
0: ಪಶುಗಳಲ್ಲಿ ತೇವಾಂಶ ಹೆಚ್ಚಾಗಿರೋದ್ರಿಂದ ರೋಗ ಹರಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಳೆಗಾಲದಲ್ಲಿ ನಿಂತ ನೀರಿಂದ ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಈ ಸೊಳ್ಳೆಗಳಿಂದ ಕೂಡ ರೋಗ ಹರಡುತ್ತೆ. ಮತ್ತೆ ಉಣ್ಣೆಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ, ಉಣ್ಣೆಗಳಿಂದ ಕೂಡ ರೋಗಗಳು ಜಾಸ್ತಿ ಹರಡುತ್ತೆ. ಮತ್ತೆ ಕೆಚ್ಚಲು ಬಾವು, ಗೊರಸಿನ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ ಮಳೆಗಾಲದಲ್ಲಿ.
1: ಈಗ ಕೆಚ್ಚಲು ಬಾವು ಬರಲಿಕ್ಕೆ ಏನು ಕಾರಣ, ಮತ್ತೆ ಬಂದರೆ ಯಾವ ರೀತಿ ನಿರ್ವಹಣೆ ಮಾಡಬಹುದು?
0: ಕೆಚ್ಚಲು ಬಾವಿಗೆ ಹಲವಾರು ಕಾರಣ ಇದೆ, ಅದರಲ್ಲಿ ಒಂದು ಮುಖ್ಯ ಕಾರಣ ಕೊಟ್ಟಿಗೆ ಮತ್ತು ಹಸುವಿನ ಅಶುದ್ಧತೆ ಮತ್ತು ಹಾಲು ಕರೆಯುವಾಗ ಅನುಸರಿಸುವ ಮುಂಜಾಗ್ರತೆ ಕ್ರಮ. ಮೊದಲನೇದಾಗಿ ಕೊಟ್ಟಿಗೆ ಮತ್ತು ಹಸುವನ್ನು ಶುಚಿಯಾಗಿ ಇಡಬೇಕು, ಮತ್ತು ಹಸುಗಳನ್ನು ಒಣಗಿದ ನೆಲ ಮೇಲೆ ಕಟ್ಟಬೇಕು, ಸಾಧ್ಯವಾದರೆ ಮ್ಯಾಟನ್ನು ಹಾಕಬಹುದು. ಹಾಲು ಕರೆಯುವ ಮೊದಲು ಹಾಲು ಕರೆಯುವವರ ಕೈ ಶುದ್ಧ ಇರಬೇಕು, ಮತ್ತು ಹಾಲು ಕರೆಯುವ ಮುನ್ನ ಕೆಚ್ಚಲನ್ನು ತೊಳಿಬೇಕು, ಮತ್ತು ಒಣ ಬಟ್ಟೆಯಲ್ಲಿ ಅದನ್ನು ಒರೆಸಬೇಕು. ಹಾಲನ್ನು ಕರೆಯುವ ವಿಧಾನ ಅಂದರೆ ಪೂರ್ತಿ ಮುಷ್ಟಿಯಲ್ಲಿ ಹಾಲನ್ನು ಕರಿಬೇಕು, ಎಬ್ಬೆರಳನ್ನು ಮಡಚಿ ಕರಿಬಾರ್ದು. ಮತ್ತೆ ಹಾಲು ಕರೆಯೋದನ್ನು 7-8 ನಿಮಿಷದಲ್ಲಿ ಪೂರ್ತಿ ಕರೆದು ಬಿಡಬೇಕು. ಹಾಲು ಕರೆದ ನಂತರ ಮೊಲೆಯ ತೊಟ್ಟಿನಿಂದ ಕೆಚ್ಚಲಿಗೆ ರೋಗಾಣು ಹೋಗುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಹಾಲು ಕರೆದ ನಂತರ ಆ ಮೊಲೆಯನ್ನು ಟೀಟ್ ಡಿಪ್ ಅಂತ ಹೇಳ್ತೀವಿ, ಪೌಡಿನ್ ಸೊಲ್ಯೂಷನ್ ಅಲ್ಲಿ ಅದ್ದಬೇಕು. ಅದರಿಂದ ರೋಗಾಣುಗಳು ಏನೇ ಇದ್ರೂ ಒಳಗಡೆ ಹೋಗೋದಿಲ್ಲ. ಮತ್ತೆ ಹಾಲು ಕರೆದ ನಂತರ ಹಸು ಮಲಗದೆ ಇರೋ ತರ ನೋಡ್ಕೋಬೇಕು, ಯಾಕಂದ್ರೆ ಹಸು ಕೂತಾಗ ನೆಲದಲ್ಲಿರೋ ರೋಗಾಣುಗಳೆಲ್ಲಾನು ಆ ಮೊಲೆ ತೊಟ್ಟಿನ ಮುಖಾಂತರ ಕೆಚ್ಚಲಿಗೆ ಹೋಗಿ ಕೆಚ್ಚಲು ಬಾವಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ಫಾರ್ಮ್ ಅಲ್ಲಿ ಹಸುಗಳನ್ನು ಕೆಚ್ಚಲು ಬಾವಿಗೆ ಪರೀಕ್ಷಿಸಬೇಕು. ಮೊದಲನೇದಾಗಿ ಹಸುಗಳ ಕೆಚ್ಚಲು ಊತ ಇದೆಯಾ ಅಂತ ನೋಡಬೇಕು. ನಂತರ ಹಾಲು ಹೇಗಿದೆ ಅಂತ, ಹಾಲಿನಲ್ಲಿ ಮೊಸರು ತರ ಇಲ್ಲ ಒಡೆದಿರೋ ತರ ಏನಾದ್ರೂ ಬರ್ತಾ ಇದೆಯಾ ಅಂತ ನೋಡಬೇಕು. ಕೆಲವೊಂದು ಸಲ ಹೊರಗಡೆ ಏನು ಊತ ಇಲ್ಲದೆ ಒಳಗಡೆ ಅಫೆಕ್ಟ್ ಆಗಿರೋ ಸಾಧ್ಯತೆ ಇರುತ್ತೆ, ಅದನ್ನ ಕ್ಯಾಲಿಫೋರ್ನಿಯನ್ ಮ್ಯಾಸ್ಟೈಟಿಸ್ ಟೆಸ್ಟ್ ಅಂತ ಬರುತ್ತೆ. ಅದ್ರ ಮುಖಾಂತರ ಹಸುವಿಗೆ ಕೆಚ್ಚಲು ಬಾವಾಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಆಗಿದ್ದಲ್ಲಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡಿಸಬೇಕು.

0: ಮತ್ತೆ ಹಾಲು ಕರೆಯುವಾಗ ಮೊದಲು ಆರೋಗ್ಯವಂತ ಹಸುವಿನ ಹಾಲು ಕರಿಬೇಕು, ಅದಾದ ನಂತರ ಕೆಚ್ಚಲುಭಾವಾಗಿರೋ ಹಸುವಿನ ಹಾಲು ಕರಿಬೇಕು. ಕೆಚ್ಚಲುಭಾವಾಗಿರೋ ಹಸುಗಳಲ್ಲಿ 3-4 ಬಾರಿ ಹಾಲನ್ನು ಕರಿಬೇಕು, ಕರೆದು ಚೆಲ್ಲಬೇಕು. ಸೊ ಇದರಿಂದ ಹಸುಗಳಲ್ಲಿ ಹಾಲು ಹಾಗೆ ಬಿಡೋದ್ರಿಂದ ಕೆಚ್ಚಲುಭಾವು ಜಾಸ್ತಿ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ.
1: ಮೇಡಮ್, ನೀವು ಆವಾಗ ಕ್ಯಾಲಿಫೋರ್ನಿಯನ್ ಮ್ಯಾಸ್ಟೈಟಿಸ್ ಟೆಸ್ಟ್ ಅಂತ ಹೇಳಿದ್ರಿ, ಏನಿದು, ಯಾಕಾಗಿ ಮಾಡುವಂಥದ್ದು, ಯಾವ ರೀತಿ ಮಾಡುವಂಥದ್ದು?
0: ಇದು ಹಸುವಿಗೆ ಕೆಚ್ಚಲುಭಾವಾಗಿದೆಯಾ ಇಲ್ವೋ ಅಂತ ತಿಳ್ಕೊಳ್ಳೋವಂಥ ಒಂದು ವಿಧಾನ ಇದು. ಮೇಡಮ್, ಇದು ರೈತರು ತಮ್ಮ ಫಾರ್ಮಲ್ಲೇ ಮಾಡ್ಕೊಳ್ಳೋವಂಥ ಒಂದು ಟೆಸ್ಟ್ ಇದು. ಇದನ್ನು ರೈತರು 10 ದಿನಗಳು ಇಲ್ಲ ತಿಂಗಳಿಗೆ ಇಲ್ಲ ಹಾಲಿನ ಪ್ರಮಾಣ ಕಡಿಮೆ ಆದಾಗ ಟೆಸ್ಟ್ ಮಾಡ್ಕೋಬೋದು. ಮೊದಲನೇದಾಗಿ ಇದರಲ್ಲಿ ಒಂದು ಪ್ಲೇಟ್ ಇರುತ್ತೆ, ಆ ಪ್ಲೇಟಲ್ಲಿ 4 ಕಪ್ ಇರುತ್ತೆ, ಒಂದೊಂದು ಮೇಲೆಗೆ ಒಂದೊಂದು ಕಪ್ ಅಂತ ಇರುತ್ತೆ. ಸೊ ಈ ಹಾಲನ್ನು 2-3 ಹನಿ ಹೊರಗೆ ಚೆಲ್ಲಿ ಆ 4 ಕಪ್ ಏನಿರುತ್ತೆ ಅದು 4 ಮೊಲೆಗಳ ಕೆಳಗೆ ಇಟ್ಟು ಒಂದೊಂದು ಮೊಲೆಯಲ್ಲೂ ಕೂಡ

0: ಹಾಗಾಗಿ ಇದರಲ್ಲಿ ಒಂದು ಪ್ಲೇಟ್ ಇರುತ್ತೆ. ಆ ಪ್ಲೇಟಲ್ಲಿ 4 ಕಪ್ ಇರುತ್ತೆ, ಒಂದೊಂದು ಮಲೆಗೆ ಒಂದೊಂದು ಕಪ್ ಅಂತ ಇರುತ್ತೆ. ಸೊ ಈ ಹಾಲನ್ನು ಒಂದು 2-3 ಹನಿ ಹೊರಗೆ ಚೆಲ್ಲಿ, ಆ 4 ಕಪ್ ಏನಿರುತ್ತೆ ಅದು 4 ಮೊಲೆಗಳ ಕೆಳಗೆ ಇಟ್ಟು, ಒಂದೊಂದು ಮೊಲೆಯಲ್ಲೂ ಕೂಡ ಹಾಲು ಮೊದಲನೇದಾಗಿ ಒಂದು 2-3 ಹನಿಗಳನ್ನು ಹೊರಗಡೆ ಬಿಟ್ಟು, ಒಂದು ಚಮಚದಷ್ಟು ಹಾಲನ್ನು ಆ ಕಪ್ಗೆ ಕರಿಬೇಕು. ಅಷ್ಟೇ ಪ್ರಮಾಣದ CMT ಸೊಲ್ಯೂಷನ್ ಅಂತ ಇರುತ್ತೆ, ಅದನ್ನು ಹಾಕಿ 15 ಸೆಕೆಂಡಷ್ಟು ತಿರುಗಿಸ್ಬೇಕು. ಅದಾದಮೇಲೆ ಅದು ಹಾಲು ಹೇಗಿದೆ ಅಂತ ನೋಡಬೇಕು. ಹಾಲು ನೀರಾಗಿದ್ದರೆ ಹಸುಗಳಿಗೆ ಕೆಚ್ಚಲುಬಾವಿಲ್ಲ ಅಂತ, ಸ್ವಲ್ಪ ಲೋಳೆ ಥರ ಆಗಿದ್ದರೆ ಕೆಚ್ಚಲುಬಾವು ಸ್ಟಾರ್ಟ್ ಆಗ್ತಾ ಇದೆ ಅಂತ, ಅದು ದಪ್ಪವಾಗಿ ಜಲ್ಲಿ ಥರ ಏನಾದರೂ ಆದರೆ ಹಸುವಿಗೆ ಕೆಚ್ಚಲುಬಾವಿದೆ ಅಂತ. ಇದನ್ನು ಪರೀಕ್ಷೆ ಮಾಡಿ ಕೆಚ್ಚಲುಬಾವಿದ್ದರೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡಬೇಕು.
1: ಈಗ ಪಶುಗಳ ಗೊರಸಿನಲ್ಲಿ ಕೂಡ ಸಮಸ್ಯೆಗಳು, ತೊಂದರೆಗಳು ಕಾಣಿಸಿಕೊಳ್ಳುವಂಥದ್ದು ಸಾಮಾನ್ಯ. ಈ ತೊಂದರೆಗಳು ಆದರೆ ಅದರ ನಿರ್ವಹಣೆಯನ್ನು ಯಾವ ರೀತಿ ಮಾಡುವಂಥದ್ದು?
0: ಮಳೆಗಾಲದಲ್ಲಿ ಕೆಸರು ಮತ್ತು ಸಗಣಿ ಎಲ್ಲಾನು ಹಸುವಿನ ಗೊರಸಿಗೆ ಅಂಟ್ಕೊಳ್ಳೋದ್ರಿಂದ ಗೊರಸು ಸ್ವಲ್ಪ ಮೃದುವಾಗುತ್ತೆ. ಇದರಿಂದ ಗೊರಸಿನ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಫುಟ್ ರಾಟ್ ಅನ್ನೋ ಒಂದು ಕಂಡೀಷನ್ನು ಆಗುತ್ತೆ ಹಸುಗೆ. ಸೊ ನಾವು ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ, ಹಸುಗಳನ್ನ ಒಣಗಿರೋ ಜಾಗದಲ್ಲಿ ಕಟ್ಟಬೇಕು, ಮತ್ತು ಕೆಸರು ಸಗಣಿ ಏನಾದರೂ ಅಂಟ್ಕೊಂಡಿದ್ರೆ ಅದನ್ನು ತೊಳಿಬೇಕು, ಮತ್ತು ಫುಡ್ ಡಿಪ್ ಅಂತ KM-NO4 ಸಲ್ಯೂಷನನ್ನು ಅದಕ್ಕೆ ಅದ್ದಬೇಕು, ಗೊರಸಿಗೆ ಅದ್ದಬೇಕು, ಇಲ್ಲ ಅದರಲ್ಲಿ ತೊಳಿಬೇಕು. ಇದರಿಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ, ಮತ್ತು ಗೊರಸು ಹೆಚ್ಚಿಗೆ ಬೆಳೆದಿದ್ರೆ ಅದನ್ನು ಕಟ್ ಮಾಡಬೇಕು. ಇದರಿಂದ ನಾವು ಗೊರಸಿಗೆ ಬರುವಂಥ ಸಮಸ್ಯೆಗಳನ್ನು ತಡೆಗಟ್ಟಬಹುದು.
1: ಈಗ ಮಳೆಗಾಲದ ಮೊದಲು ಆರೋಗ್ಯಕ್ಕೆ ತೆಗೆದುಕೊಳ್ಳುವಂತಹ ಮುಂಜಾಗ್ರತೆ ಕ್ರಮಗಳೇನು?
0: ಮಳೆಗಾಲದ ಮೊದಲು ಲಸಿಕೆ ಹಾಕ್ಸೋದು ತುಂಬ ಮುಖ್ಯ ಆಗುತ್ತೆ. ಇದರಲ್ಲಿ ಮೊದಲನೇದು FMD, ಫುಟ್ ಅಂಡ್ ಮೌತ್ ಡಿಸೀಸ್, ಕಾಲು ಬಾಯಿ ರೋಗ ಅಂತ ಹೇಳ್ತೀವಿ, ಇದರ ಲಸಿಕೆ ಹಾಕಿಸ್ಬೇಕು. ಮತ್ತು ಹೆಮರೇಜಿಕ್ ಸೆಪ್ಟಿಸೀಮಿಯಾ ಅಂದರೆ ಗಂಟಲು ಬೇನೆ ಆ ರೋಗದ್ದು, ಮತ್ತು ಬ್ಲ್ಯಾಕ್ ವಾಟರ್ ಅಂತ ಚಪ್ಪೆ ಬೇನೆ ಅಂತ ಹೇಳ್ತೀವಿ, ಈ 3 ಕಾಯಿಲೆಗಳಿಗೆ ಲಸಿಕೆ ಹಾಕ್ಸೋದು ಮುಖ್ಯ ಆಗುತ್ತೆ. ಮತ್ತು ಮಳೆಗಾಲದಲ್ಲಿ ಜಂತು ಹುಳುಗಳು ಹಸುಗಳಲ್ಲಿ ಜಾಸ್ತಿ ಆಗುತ್ತೆ, ಅದರಿಂದ ಜಂತುನಾಶಕ ಔಷಧಿ ಹಾಕಬೇಕಾಗತ್ತೆ. ಮತ್ತು ಉಣ್ಣೆಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ, ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ.
1: ಈಗ ಮೇಡಮ್, ನೀವು ಮಳೆಗಾಲದಲ್ಲಿ ಜಂತು ಹುಳುಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಿ, ಇದು ಯಾಕಾಗಿ ಅಂತ ಹೇಳ್ಬೋದಾ?
0: ಹಸುವಿನ ಸಗಣಿಯಿಂದ ಬಂದಂಥ ಜಂತು ಹುಳುವಿನ ಮೊಟ್ಟೆಗಳು ಮಳೆಗಾಲದಲ್ಲಿ ತುಂಬ ಬೇಗ ಬೆಳೆಯುತ್ತೆ. ಅದು ಬೆಳೆದು ಲಾರ್ವಾ ಅಂತ ಹೇಳ್ತೀವಿ, ಅಂದರೆ ಮರಿಗಳಾಗಿ ಪರಿವರ್ತನೆ ಆಗುತ್ತೆ. ಅದು ಹಸಿರು ಹುಲ್ಲಿನ ಮೇಲೆ ಅಂಟ್ಕೊಂಡಿರುತ್ತೆ. ಇದನ್ನು ಹಸುಗಳು ಸೇವಿಸಿದಾಗ ಅದು ಹಸುವಿನ ದೇಹಕ್ಕೆ ಸೇರಿ ಜಂತು ಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು, ಶಂಕು ಹುಳುಗಳು ಜಾಸ್ತಿ ಆಗುತ್ತೆ ಮಳೆಗಾಲದಲ್ಲಿ. ಶಂಕು ಹುಳುಗಳು ಲಿವರ್ ಫ್ಲೂಕ್ ಅನ್ನೋ ಒಂದು ವರ್ಮನ್ನು ಸ್ಪ್ರೆಡ್ ಮಾಡುತ್ತೆ, ಅಂದರೆ ಸಗಣಿಯಿಂದ ಮೊಟ್ಟೆ ಶಂಕು ಹುಳುವಿನ ದೇಹ ಸೇರಿ ಅದರಿಂದ ಬಂದ ಮರಿಗಳು ಹಸಿ ಹುಲ್ಲಿಗೆ ಅಂಟಿಕೊಂಡು ಅದನ್ನು ಹಸು ಸೇವಿಸಿದಾಗ ಅದರಲ್ಲಿ ಅದರ ಹುಳುಗಳ ಸಂಖ್ಯೆ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಆದ್ದರಿಂದ ಇದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಬಾತುಕೋಳಿ ಸಾಕೋದ್ರಿಂದ ಶಂಕು ಹುಳುಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಯಾಕಂದರೆ ಬಾತುಕೋಳಿಗಳು ಶಂಕು ಹುಳುಗಳನ್ನು ಹೆಕ್ಕಿ ತಿನ್ನುತ್ತೆ. ಸೊ ಹಾಗಾಗಿ ಬಾತುಕೋಳಿಗಳನ್ನು ಸಾಕಬಹುದು.
1: ಈಗ ಸಾಮಾನ್ಯವಾಗಿ ಕೆಲವರು ರೈತರು ಪಶುಗಳ ನಿರ್ವಹಣೆ ಕೊಟ್ಟಿಗೆಯಲ್ಲಿ ಕಟ್ಟಿ ಸಾಕುವಂತಹ ಸಂದರ್ಭಗಳಿರ್ತವೆ, ಕೆಲವರು ಮೇಯಲಿಕ್ಕೋಸ್ಕರ ಹೊರಗಡೆ ಬಿಡುವಂತಹ ಸಾಧ್ಯತೆಗಳು ಇರ್ತವೆ. ಈಗ ಮಳೆಗಾಲದಲ್ಲಿ ಈಗ ಮೇಯಲು ಬಿಡುವಂತಹ ದನಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು?
0: ಹೆಚ್ಚು ಮಳೆ ಬರಬೇಕಾದ್ರೆ ಹಸುವನ್ನು ಮೇಯೋದಕ್ಕೆ ಬಿಡಬಾರ್ದು. ಮತ್ತು ಎಲ್ಲರಿಗೂ ಗೊತ್ತಿರೋ ಥರ ಗುಡುಗು ಮಿಂಚು ಬಂದಾಗ ಮರದ ಕೆಳಗೆ ಹಸುವನ್ನು ಕಟ್ಟಬಾರ್ದು, ಜೋಗು ಇರುವ ಜಾಗದಲ್ಲಿ ಹಸುವನ್ನು ಮೇಯಲು ಬಿಡಬಾರ್ದು, ಮತ್ತು ನಿಂತ ನೀರನ್ನು ಕುಡಿಸ್ಬಾರ್ದು, ಯಾಕಂದರೆ ಅದರಿಂದ ಕೂಡ ಕಾಯಿಲೆ ಹರಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಸುಗಳನ್ನು ಒಂದೇ ಜಾಗದಲ್ಲಿ ಮೇಯೋಕೆ ಬಿಡದೆ ತಿರುಗು ಮೇಯೋಕೆ ಅಂತ ಅಂತಾರೆ, ಒಂದೇ ಜಾಗದಲ್ಲಿ ಸ್ವಲ್ಪ ದಿನ ಮತ್ತು ಬೇರೆ ಜಾಗದಲ್ಲಿ ಸ್ವಲ್ಪ ದಿನ ಹೀಗೆ ತಿರುಗು ಮೇಯುವಿಕೆ ಮಾಡಬೇಕು. ಮತ್ತು ಶಂಕು ಹುಳುಗಳ ನಿವಾರಣೆ, ನಾನು ಹೇಳಿರೋ ಥರ ಮೊದಲನೇ ಶಂಕು ಹುಳುಗಳು ಜಾಸ್ತಿ ಆಗುತ್ತೆ. ಸೊ ಗ್ರೇಸಿಂಗ್ ಫೀಲ್ಡ್ ಅಂತ ಅಂದರೆ ಎಲ್ಲಿ ಮೇಯುತ್ತೆ ಅಲ್ಲಿ ಕಾಪರ್ ಸಲ್ಫೇಟ್ ಅನ್ನೋ ಒಂದು ಕ್ರಿಸ್ಟಲ್ಲು ಅದು ನೀರಲ್ಲಿ ಅಥವಾ ಮರಳಿನಲ್ಲಿ ಹಾಕಿ ಅದು ನೀರು ಇರೋ ಸುತ್ತ ದಂಡೆಯ ಮೇಲೆ ಸ್ವಲ್ಪ ಹಾಕಿದ್ರೆ ಶಂಕು ಹುಳುಗಳು ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಸಗಣಿನ ಹೇಳಿರೋ ಥರ ಸಗಣಿಯಿಂದ ಜಂತು ಹುಳುಗಳ ಮೊಟ್ಟೆ ಹೊರಗೆ ಬಂದು ಅದರಿಂದ ಮತ್ತೆ ಹರಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಗಣಿಯನ್ನು ನಾವೇನು ಗೊಬ್ಬರ ಅಂತ ಮಾಡ್ತೀವಿ, ಆ ಗೊಬ್ಬರದ ಗುಂಡಿಗೆ ನೀರು ತುಂಬಿ ಅದು ಹರಿದು ಹೋಗದೇ ಇರೋ ತರ ನೋಡ್ಕೋಬೇಕು. ಅದರಿಂದ ಸ್ವಲ್ಪ ಎತ್ತರವಾದ ಜಾಗದಲ್ಲಿ ಇಲ್ಲ ಒಂದು ನೆಲದ ಮೇಲೆ ಒಂದು ಪಿಟ್ ತರ ಮಾಡಿಬಿಟ್ಟು ಸಗಣಿಯನ್ನು ಹಾಕಬೇಕು, ಮತ್ತೆ ಅದ್ರ ಮೇಲೆ ಒಂದು ಚಾವಣಿ ಹಾಕಿ

0: ಹಾಕಬೇಕು, ಮಳೆ ನೀರು ಅದರೊಳಗೆ ಬರದೇ ಇರೋ ಥರ. ಇದರಿಂದ ಗೊಬ್ಬರದಲ್ಲಿರೋ ಸತ್ವ ಕೂಡ ಕಡಿಮೆ ಆಗೋದಿಲ್ಲ, ಮತ್ತು ಜಂತು ಹುಳುಗಳ ಹರಡುವಿಕೆ ಕೂಡ ಕಡಿಮೆ ಆಗುತ್ತೆ.
1: ಈಗ ಕೊನೆಯದಾಗಿ ರೈತರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಿ?
0: ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಇರೋದ್ರಿಂದ ಹಸುಗಳನ್ನು ನಾವು ಕಟ್ಟೋ ಜಾಗ ಸ್ವಚ್ಛವಾಗಿರಬೇಕು, ಮತ್ತು ಒಣಗಿರೋ ಥರ ನೋಡ್ಕೋಬೇಕು. ಮತ್ತು ನಾವೇನು ಶೇಖರಿಸಿಡ್ತೀವಿ ಮೇವು, ಅದು ಕೂಡ ಒಣಗಿರೋ ಪ್ರದೇಶದಲ್ಲಿ ಶೇಖರಿಸ್ಬೇಕು. ಮತ್ತು ಹಸಿ ಹುಲ್ಲಿನ ಜೊತೆ ಒಣ ಹುಲ್ಲು ಮತ್ತು ದಾಣಿ ಮಿಶ್ರಣ ಕೊಡಬೇಕಾಗತ್ತೆ. ರೋಗ ನಿಯಂತ್ರಣ ಕ್ರಮಗಳನ್ನು ಅನುಸರಿಸ್ಬೇಕು, ಲಸಿಕೆ ಹಾಕ್ಸೋದು, ಜಂತುನಾಶಕ ಕೊಡೋದು, ಮತ್ತು ಕೆಚ್ಚಲು ಬಾವು ಬರದೇ ಇರೋ ಥರ, ಗೊರಸಿನ ರೋಗಗಳು ಬರದೇ ಇರೋ ಥರ ನೋಡ್ಕೋಬೇಕು. ಈ ಎಲ್ಲ ಕ್ರಮಗಳನ್ನು ಅನುಸರಿಸಿದರೆ ರೈತರಿಗೆ ಮಳೆಗಾಲದ ಟೈಮಲ್ಲಿ ಹಸುವಿಂದ ಬರುವ ಲಾಭ ಜಾಸ್ತಿ ಆಗುತ್ತೆ, ಯಾಕಂದರೆ ಹಾಲು ಉತ್ಪಾದನೆ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಮಳೆಗಾಲದಲ್ಲಿ ಹಸುವಿನ ನಿರ್ವಹಣೆ ಮುಖ್ಯ ಆಗುತ್ತೆ.
1: ಮಳೆಗಾಲದಲ್ಲಿ ಪಶುಗಳ ಆರೈಕೆ ಮತ್ತು ನಿರ್ವಹಣೆಗೆ ಹೆಚ್ಚಿನ ಗಮನ ನೀಡುವುದು ಅತ್ಯಗತ್ಯ. ಈ ಸಮಯದಲ್ಲಿ ಸ್ವಚ್ಛತೆ, ಸರಿಯಾದ ಆಹಾರ ಮತ್ತು ರೋಗ ನಿಯಂತ್ರಣ ಕ್ರಮಗಳನ್ನು ಪಾಲಿಸಿದರೆ ಪಶುವಿನ ಆರೋಗ್ಯ ಮತ್ತು ಗುಣಮಟ್ಟದ ಉತ್ಪಾದನೆಯನ್ನು ಕಾಪಾಡಿಕೊಳ್ಬೋದು ಅಂತ ತಿಳಿಸಿಕೊಟ್ರಿ ಮೇಡಮ್ ನೀವು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮೇಡಮ್.
2: ಮಳೆಗಾಲದಲ್ಲಿ ಜಾನುವಾರುಗಳ ನಿರ್ವಹಣೆಯ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಹರಿಣಿ ಕೆಆರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ. ಈಗ ಕೇಳಿ ಕೃಷಿ ಮಾಹಿತಿ.
3: ರಾಸಾಯನಿಕ ಕೃಷಿ ವಿಧಾನಗಳಿಂದ ಸಸ್ಯ ಸಂರಕ್ಷಣಾ ವೆಚ್ಚ ಹೆಚ್ಚಾಗುತ್ತಿದ್ದು ಇಂದು ನಮ್ಮ ರೈತರು ಬಹಳ ಕಂಗೆಟ್ಟಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ರೈತರಿಗೆ ಸಸ್ಯಜನ್ಯ ಕೀಟನಾಶಕ ಅತ್ಯುತ್ತಮವಾದಂಥ ಆಯ್ಕೆ. ಇವು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿ ಕೀಟಗಳನ್ನು ನಿಯಂತ್ರಿಸುತ್ತವೆ. ರಾಸಾಯನಿಕ ಕೀಟನಾಶಕಗಳಿಂದ ಆಹಾರ ಚಕ್ರ ವಿಷಮಯವಾಗುತ್ತಿರುವುದರಿಂದ ಇಂದು ಕೃಷಿಯಲ್ಲಿ ಸಸ್ಯಜನ್ಯ ಕೀಟನಾಶಕಗಳು ರೈತರ ಆದ್ಯತೆಯೇ ಆಗಿವೆ. ಕೆಲವು ಸಸ್ಯಗಳು ಔಷಧೀಯ ಗುಣವನ್ನು ಹೊಂದಿರುತ್ತವೆ, ಇನ್ನೂ ಕೆಲವು ಮಾನವನಿಗೆ ಮತ್ತು ಪ್ರಾಣಿಗಳಿಗೆ ಆಹಾರ ಒದಗಿಸುತ್ತವೆ. ಕೆಲವು ಸಸ್ಯಗಳು ಬೆಳೆಗೆ ಬರುವ ಪೀಡೆಗಳನ್ನು ಹತೋಟಿ ಮಾಡುವ ಶಕ್ತಿಯನ್ನು ಹೊಂದಿರುತ್ತವೆ. ಸಸ್ಯಜನ್ಯ ಪೀಡೆ ನಾಶಕಗಳ ಪ್ರಯೋಜನಗಳೆಂದರೆ ಇವು ಬೆಳೆ ಮತ್ತು ಪರಿಸರಕ್ಕೆ ಸುರಕ್ಷಿತ, ಕೀಟ ನಿರೋಧಕ ಶಕ್ತಿಯ ಬೆಳವಣಿಗೆ ಇದರಲ್ಲಿ ಇರುವುದಿಲ್ಲ, ಉತ್ತಮ ಗುಣಮಟ್ಟ ಮತ್ತು ಕಡಿಮೆ ಖರ್ಚು. ಹಿಂದಿನ ಕಾಲದಿಂದಲೂ ಕೆಲವೊಂದು ಸಸ್ಯಗಳಾದ ಬೇವು, ಸೀತಾಫಲ, ಗೊಬ್ಬರ ಗಿಡ, ಲಕ್ಕಿ ಗಿಡ, ಬೆಳ್ಳುಳ್ಳಿ ಇತ್ಯಾದಿಗಳಿಂದ ಕಷಾಯವನ್ನು ಮಾಡಿ ಕೀಟಗಳನ್ನು ನಿಯಂತ್ರಿಸುತ್ತಿರುವುದು ಕಂಡುಬಂದಿದೆ. ಇದರಲ್ಲಿ ಮುಖ್ಯವಾದದ್ದು ಬೇವು. ಬೇವಿನಲ್ಲಿ ಅಜಾಡಿರೆಕ್ಟಿನ್, ನಿಂಬಿನ್ ಮುಂತಾದಂತಹ ವಸ್ತುಗಳು ಇರುತ್ತವೆ. ಬೇವಿನ ಬೇರು, ಎಲೆ, ಹೂ, ಬೀಜ ಮತ್ತು ಕಾಯಿ ಇವೆಲ್ಲವೂ ಕೂಡ ಉಪಯೋಗವಾಗುವಂತಹ ಭಾಗಗಳು. ಬೇವಿನ ಎಲೆಗಳನ್ನು 2 ಕೆಜಿ ತೆಗೆದು ರುಬ್ಬಿ ಒಂದು ಮಣ್ಣಿನ ಗಡಿಗೆಯಲ್ಲಿ ಇಟ್ಟು 4 ಲೀಟರ್ ನೀರು ಹಾಕಬೇಕು. ಗಡಿಗೆಯ ಬಾಯಿಯನ್ನು ಬಟ್ಟೆಯಿಂದ ಮುಚ್ಚಿ 3 ದಿನಗಳವರೆಗೆ ಹಾಗೆಯೇ ಬಿಡಬೇಕು. ನಂತರ ಇದನ್ನು ಸೋಸಿ ದ್ರಾವಣವನ್ನು ಸಿದ್ಧಪಡಿಸಿ ಬಂದಂತಹ 1 ಲೀಟರ್ ದ್ರಾವಣಕ್ಕೆ 9 ಲೀಟರ್ ನೀರು ಮತ್ತು 100 ಮಿಲಿಲೀಟರ್ ಸಾಬೂನಿನ ದ್ರಾವಣವನ್ನು ಸೇರಿಸಿ ಸಿಂಪಡಿಸಬೇಕು. ಇದರಿಂದ ಸಸ್ಯಹೇನು, ಹಸಿರು ಜಿಗಿಹುಳು, ನುಸಿಗಳು, ಬಿಳಿ ನೊಣಗಳು ಮುಂತಾದವುಗಳು ಜೊತೆಗೆ ಮಿಡಿತೆಗಳನ್ನು ಕೂಡ ನಿರ್ವಹಿಸಬಹುದು. ಬೇವಿನ ಪುಡಿಯನ್ನು ತಯಾರಿಸುವುದೆಂದರೆ ಸರಿಯಾಗಿ ಒಣಗಿದ ತಿರುಳು ಸಹಿತ ಬೇವಿನ ಬೀಜವನ್ನು ಕುಟ್ಟಿ ಪುಡಿ ಮಾಡಬಹುದು. 10 ಕೆಜಿ ಬೀಜವನ್ನು ಕುಟ್ಟಿ ಒಂದು ತೆಳುವಾದ ಬಟ್ಟೆಯನ್ನು ಕಟ್ಟಿ 10 ಲೀಟರ್ ನೀರಿನಲ್ಲಿ 10 ಗಂಟೆಗಳ ಕಾಲ ನೆನೆಯಲು ಬಿಡಬೇಕು. ನಂತರ ಕಷಾಯವನ್ನು ತೆಗಿಬೇಕು. ಬಂದಂತಹ ಕಷಾಯವನ್ನು 200 ಲೀಟರ್ ನೀರಿನಲ್ಲಿ ಮತ್ತು 100 ಮಿಲಿಲೀಟರ್ ಸಾಬೂನಿನ ದ್ರಾವಣವನ್ನು ಬೆರೆಸಿ ಸಿಂಪಡಿಸಬೇಕು. ಇದರಿಂದ ಹೇನು, ವಜ್ರಬೆನ್ನಿನ ಪತಂಗ, ಎಲೆ ಸುರಂಗ ಹುಳು ಮುಂತಾದವುಗಳನ್ನು ನಿಯಂತ್ರಿಸಬಹುದು. ಹಾಗೆ ಬೇವಿನ ಎಣ್ಣೆಯನ್ನು ಪ್ರತಿ ಲೀಟರ್ ನೀರಿಗೆ 3 ಮಿಲಿಲೀಟರ್ ಎಣ್ಣೆ ಮತ್ತು 1 ಮಿಲಿಲೀಟರ್ ಸಾಬೂನನ್ನು ಬೆರೆಸಿ ಸಿಂಪಡಿಸಬೇಕು. ಇದರಿಂದ ಎಲೆ ಸುರಂಗ ಕೀಟ, ಬಿಳಿ ನೊಣ, ಸಸ್ಯ ಹೇನುಗಳನ್ನು ನಿಯಂತ್ರಿಸಬಹುದು. ಸಾಮಾನ್ಯವಾಗಿ ಬೇರೆ ಬೇರೆ ಕೀಟಗಳ ನಿರ್ವಹಣೆಗೆ ಬೇಕಾಗುವಂತಹ ಬೇವಿನ ಬೀಜದ ಪುಡಿ ಬೇರೆ ಬೇರೆಯಾಗಿರ್ತದೆ. ಮಿಡಿತೆ ಮತ್ತು ಕಂಬಳಿ ಹುಳುವಿಗೆ ಪ್ರತಿ ಲೀಟರಿಗೆ 10 ಗ್ರಾಂ ಬೀಜದ ಪುಡಿ ಬೇಕಾದರೆ ಎಲೆ ಸುರಂಗ ಹುಳು ಮತ್ತು ಎಲೆ ತಿನ್ನುವ ಹುಳುವಿಗೆ ಕೂಡ 10 ಗ್ರಾಂ ಬೇಕಾಗ್ತದೆ. ಮಿಡತೆ, ಸಾಸಿವೆ ಹೇನು, ಬಿಳಿ ನೊಣ ಇವಕ್ಕೆ ಪ್ರತಿ ಲೀಟರಿಗೆ 50 ಗ್ರಾಂ ಬೀಜದ ಪುಡಿ ಬೇಕಾಗ್ತದೆ. ನಿಂಬೆ ಎಲೆ ಸುರಂಗ ಹುಳುವಿಗೆ 100 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೇವಿನ ಬೀಜದ

0: ಪುಡಿ ಬೇಕಾಗ್ತದೆ. ಇದೇ ರೀತಿಯಲ್ಲಿ ಇನ್ನೊಂದು ಔಷಧೀಯ ಸಸ್ಯ ಅಂದರೆ ಹೊಂಗೆ. ಎಲೆಗಳನ್ನು 1 ಕೆಜಿ ಎಲೆಯನ್ನು ತೆಗೆದು ಒಂದು ರಾತ್ರಿ ನೆನೆಸಿಟ್ಟು ಮಾರನೇ ದಿನ ರುಬ್ಬಿ ಕಷಾಯವನ್ನು ಮಾಡಬೇಕು. ಬಂದ ಕಷಾಯವನ್ನು ಸಿಂಪಡಿಸಬೇಕು. ಇದರಿಂದ ಎಲೆ ತಿನ್ನುವ ಕೀಟಗಳನ್ನು ನಿಯಂತ್ರಿಸಬಹುದು. ಹೊಂಗೆ ಬೀಜಗಳನ್ನು 5 ಲೀಟರ್ ನೀರಿನಲ್ಲಿ 5 ಕೆಜಿ ತೆರೆದ ಬೀಜಗಳನ್ನು ಪುಡಿ ಮಾಡಿ ಒಂದು ತೆಳುವಾದ ಬಟ್ಟೆಯಲ್ಲಿ ಒಂದು ರಾತ್ರಿ ನೆನೆಸಿ ಇಡಬೇಕು. ಮಾರನೇ ದಿವಸ ಸರಿಯಾಗಿ ಹಿಂಡಿ ಕಷಾಯವನ್ನು ತೆಗಿಬೇಕು. ಬಂದಂತಹ ಕಷಾಯಕ್ಕೆ 100 ಲೀಟರ್ ನೀರಿನ ಜೊತೆಗೆ 100 ಮಿಲಿಲೀಟರ್ ಸಾಬೂನಿನ ದ್ರಾವಣವನ್ನು ಬೆರೆಸಿ ಸಿಂಪಡಿಸಬೇಕು. ಇದರಿಂದ ಸಸ್ಯಹೇನು, ಸೈನಿಕ ಹುಳು, ಹಸಿರು ಜಿಗಿ ಹುಳು, ಬಿಳಿ ನೊಣ ಮುಂತಾದವುಗಳನ್ನು ನಿಯಂತ್ರಿಸಬಹುದು. ಹೊಂಗೆ ಹಿಂಡಿ 10 ಕೆಜಿಯನ್ನು ಪುಡಿ ಮಾಡಿ ಬಟ್ಟೆಯಲ್ಲಿ ಒಂದು ರಾತ್ರಿ ನೆನೆಸಿಟ್ಟು ಮಾರನೇ ದಿನ ಅದನ್ನು ಹಿಂಡಿ ಕಷಾಯವನ್ನು ಸೋಸಬೇಕು. ಬಂದ ಕಷಾಯಕ್ಕೆ 100 ಲೀಟರ್ ನೀರಿನ ಜೊತೆ 100 ಮಿಲಿಲೀಟರ್ ಸಾಬೂನಿನ ದ್ರಾವಣವನ್ನು ಬೆರೆಸಿ ಸಿಂಪಡಿಸಿದರೆ ಬಿಳಿ ನೊಣಗಳನ್ನು ನಿಯಂತ್ರಿಸಬಹುದು.
1: ಕೃಷಿ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಂಗಳೂರು ಇದರ ಇಂದಿನ ಕೆಲ ಉದಾಹರಣೆಗಳು. ಹಳೆ ಅಡಿಕೆ ಕ್ವಿಂಟಾಲ್ಗೆ 36,000 55,000 ರೂಪಾಯಿಗಳು, ಹೊಸ ಅಡಿಕೆ 30,000 47,000 ರೂಪಾಯಿಗಳು, ಕೋಕಾ 25,000 33,000 ರೂಪಾಯಿ, ಸ್ಥಳೀಯ ಕೊಬ್ಬರಿ ಮಿಲ್ಲಿಂಗ್ 16,500 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000 28,000 2ನೇ ವರ್ಗ 22,000 30,000, ಸ್ಥಳೀಯ ಅಕ್ಕಿ 4,600 5,500, ಕಟ್ಟ ಸಾಂಬಾರ್ 3,500 4,500, IR8 3,800 4,500, ಆಮದು ಭತ್ತ 2,350 2,550, ಬೆಲ್ಲ ಆಮದು ಹಳದಿ 4,650 5,400, ಕೆಂಪು 4,500 5,000, ಕಪ್ಪು 5,000 5,500, ಮೆಣಸು ಕ್ವಿಂಟಾಲ್ಗೆ 17,000 24,000, ಕಾಳುಮೆಣಸು 13,000 67,500, ಗೇರುಬೀಜ ಕಚ್ಚಾ 12,000 14,000, ಬಾಳೆಕಾಯಿ ಮೈಸೂರು 5,000 6,500, ಕದಳಿ 6,000 7,500, ಗಾಳಿ 6,000 6,500 ಮತ್ತು ನೇಂದ್ರ ಬಾಳೆಗೆ ಕ್ವಿಂಟಾಲ್ಗೆ 7,000 8,000 ರೂಪಾಯಿಗಳ ಧಾರಣೆ ಇದೆ. ಇವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಂಗಳೂರು ಇದರ ಕೆಲವು ಧಾರಣೆಗಳು. ಕೃಷಿರಂಗ ಪ್ರಸಾರವಾಯಿತು.

0: ಆಕಾಶವಾಣಿ ಮಂಗಳೂರು. ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮಯೋಪಿಯ ಕಾರಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಾಗಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ವಸಂತ ಪೈಯವರೊಂದಿಗೆ ಸಂದರ್ಶನ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಕಂಕನಾಡಿ ಮಂಗಳೂರು.
1: ಮಂಗಳೂರಿನ ಕಂಕನಾಡಿಯಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಿರುವ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ಉದ್ಘಾಟನಾ ಕೊಡುಗೆಯಾಗಿ ಉಚಿತ ಐ ಚೆಕಪ್ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಎಲ್ಲಾ ಬಗೆಯ ಕಣ್ಣಿನ ಸಮಸ್ಯೆಯ ತಪಾಸಣೆ ಹಾಗೂ ಆರೈಕೆಗೆ ಹೆಸರುವಾಸಿಯಾಗಿರುವ ನುರಿತ ಮತ್ತು ಸುಸಜ್ಜಿತ ಸೌಕರ್ಯವುಳ್ಳ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ಗೆ ಭೇಟಿ ನೀಡಿ. @ ಕಂಕನಾಡಿ ಬೈಪಾಸ್ ರೋಡ್, ಮಂಗಳೂರು.

0: ಈಗ ಕೇಳಿ ಮಯೋಪಿಯ ಕಾರಣಗಳು ಹಾಗೂ ಚಿಕಿತ್ಸೆ. ಈ ಕುರಿತಾಗಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ವಸಂತ ಪೈಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಕಂಕನಾಡಿ ಮಂಗಳೂರು ಇಲ್ಲಿನ ಕನ್ಸಲ್ಟೆಂಟ್ ಆಪ್ತಮಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಎಂ ವಸಂತ್ ಪೈ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಎಲ್ಲರಿಗೂ ನಮಸ್ಕಾರ.
1: ಡಾಕ್ಟರ್, ಈಗ ನಾವು ಕಳೆದ ಸಂಚಿಕೆಯಲ್ಲಿ ಮಯೋಪಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಮಯೋಪಿಯ ಏನು, ಅದರ ಕೆಲವೊಂದು ಲಕ್ಷಣಗಳ ಬಗ್ಗೆ ಎಲ್ಲ ತಾವು ತಿಳಿಸಿದ್ರಿ. ಈಗ ಈ ಮಯೋಪಿಯ ಏನಿದೆ, ಇದಕ್ಕೆ ತಾವು ಹೇಳಿದ್ರಿ ಕನ್ನಡಕ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನ ನಾವು ಟ್ರೀಟ್ಮೆಂಟ್ ಅಲ್ಲಿ ಬಳಸಬಹುದು ಅಂತ. ಆದ್ರೆ ಇದಕ್ಕೆ ಏನಾದರೂ ಶಾಶ್ವತ ಪರಿಹಾರ ಅಂತ ಏನಾದರೂ ಇದೆಯಾ?
2: ಇದೆ ಶಾಶ್ವತ ಪರಿಹಾರ ಅಂತ ಹೇಳಿದರೆ ಸುಮಾರು ವರ್ಷದಿಂದ ಇದೆ, ಒಂದು 15-20 ವರ್ಷದಿಂದ ಬಂದಿದೆ. ಬಟ್ ಅದು ಟೈಪಲ್ಲಿ ಇವಾಲ್ ಆಗ್ತಾ ಉಂಟು, ಅಂದರೆ ಚೇಂಜ್ ಆಗ್ತಾ ಉಂಟು. ಹೇಗೆ ಮಾಡೋದು, ಯಾವ ಯಾವ ಡಿಫ್ರೆಂಟ್ ಮೊಡಾಲಿಟೀಸಲ್ಲಿ ಚೇಂಜಸ್ ಇದೆ, ಅದಕ್ಕೆ ನಾವು ಬೇಸಿಕಲಿ ಲಾಸಿಕ್ ಅಂತ ಹೇಳ್ತೇವೆ. ಲಾಸಿಕ್ ಇಲ್ಲಾಂದರೆ ಫೆಮ್ಟೋಸೆಕೆಂಡ್ ಅಸಿಸ್ಟೆಡ್ ಲಾಸಿಕ್ ಅಂತ ಹೇಳ್ತೇವೆ. ಮತ್ತು ಈಗ ಹೊಸದು ಬಂದಿದೆ ಸ್ಮೈಲ್ ಅಂತ ಹೇಳಿ. ಸೊ ಈ ತಂತ್ರಜ್ಞಾನದಿಂದ ನಾವು ಜನರದು ದೃಷ್ಟಿದೋಷವನ್ನು ಕಂಪ್ಲೀಟ್ ಆಗಿ ತೆಗಿಬಹುದು. ಕಂಪ್ಲೀಟ್ ಅಂತ ಹೇಳಿದರೆ ಅದಕ್ಕೆ ಸಹ ಸ್ವಲ್ಪ ಅಡಚಣೆಗಳು ಇದೆ. ತುಂಬ ಜಾಸ್ತಿ ಪವರ್ ಇದ್ದರೆ ಅದು ಮಾಡಲಿಕ್ಕೆ ಆಗುದಿಲ್ಲ. ಕೆಲವು ಅಪ್ ಟಿಲ್ ಅರೌಂಡ್ -7 -6 ಪವರ್ -7 ಇದ್ದವರಿಗೆ, ಎಸ್ಪೆಷಲಿ ಇದು ಹೆಂಗಸರಿಗೆ, ದಟ್ ಈಸ್ ಎಸ್ಪೆಷಲಿ ಸ್ಟೂಡೆಂಟ್ ಪಾಪ್ಯುಲೇಷನ್ ಬಿಟ್ವೀನ್ ದ ಏಜ್ ಆಫ್ ಅರೌಂಡ್ 20-30 ಇಯರ್ಸ್ ಜನರು ತುಂಬ ಜನ ಮಾಡ್ತಾರೆ. ಈಗ ಕೆಲವರು ಕೆಲಸಕ್ಕಾಗಿ ಮಾಡ್ತಾರೆ, ಕೆಲವರು ಮದುವೆಗಾಗಿ ಮಾಡ್ತಾರೆ. ಸೊ ದಿಸ್ ಇಸ್ ಅ ಪರ್ಮನೆಂಟ್ ಸೊಲ್ಯೂಷನ್. ಈ ಮಾಡಿದ್ರಿಂದ ಜನರ ಇದು ಕಂಪ್ಲೀಟ್ ಇಂಪ್ರೂವ್ ಆಗ್ತದೆ. ಅವ್ರು ಮತ್ತೆ ಪುನಃ ಕನ್ನಡಕ ಸಹ ಇಡಬೇಕಂತಿಲ್ಲ, ಕಾಂಟ್ಯಾಕ್ಟ್ ಲೆನ್ಸಸ್ ಸಹ ಇಡಬೇಕಂತಿಲ್ಲ. ಇಟ್ಸ್ ಅ ಲೇಟೆಸ್ಟ್ ಆ್ಯಂಡ್ ಈ ಸೊಲ್ಯೂಷನಿಂದ ತುಂಬ ಜನರಿಗೆ ಅದರಲ್ಲಿ ಇಂಪ್ರೂವ್ಮೆಂಟ್ ಸಿಕ್ಕಿದೆ. ಸೊ ಪೀಪಲ್ ಆರ್ ವೆರಿ ಹ್ಯಾಪಿ. ಅವರು ಒಳಗೆ ಹೋಗುವಾಗ ಕನ್ನಡಕ ಇಟ್ಟು ಹೋಗ್ತಾರೆ, ಹೊರಗೆ ಬರುವಾಗ ಕನ್ನಡಕ ಇಲ್ಲದೆ ಬರ್ತಾರೆ. ಆ್ಯಂಡ್ ಇಟ್ ಈಸ್ ರಿಲೇಟಿವ್ಲಿ ಸೇಫ್. ಸೊ ಸಾಧಾರಣ ಒಂದು -6 -7 ಇದ್ದವರಿಗೆ ಇದನ್ನು ಮಾಡ್ಬೋದು. ಹಾಗಾದರೆ ಒಂದು -10 -12 ಇದ್ದವರಿಗೆ ಏನು ಮಾಡೋದು ಅಂತ ಹೇಳ್ತಾರೆ. -10 -12 ಇದ್ದವರಿಗೆ ಸಹ ಪರಿಹಾರ ಇದೆ ಅದರಲ್ಲಿ. ಈಗ ಸ್ಮೈಲ್ ಮಾಡಲಿಕ್ಕೆ ಆಗೋದಿಲ್ಲ, ಲೇಸಿಕ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಏನು ಮಾಡೋದು? ನೆಕ್ಸ್ಟ್ ಇಂಪ್ಲಾಂಟೇಬಲ್ ಕಾಂಟ್ಯಾಕ್ಟ್ ಲೆನ್ಸಸ್ ಅಂತ ಹೇಳ್ತೇವೆ. ಇಂಪ್ಲಾಂಟೇಬಲ್ ಅಂದರೆ ಕಣ್ಣಿನ ಒಳಗೆ ಲೆನ್ಸ್ ಇಡೋದು. ಈ ನಾರ್ಮಲ್ ಲೆನ್ಸ್ನ ಮೇಲೆ ಒಂದು ಪಿಗ್ಗಿ ಬ್ಯಾಗ್ ಲೆನ್ಸಸ್ ಅಂತ ಇಡ್ತೇವೆ. ಅದು ಆ ಇಟ್ಟರೆ ಅದರಲ್ಲಿ ಸಹ ಅವರಿಗೆ ಜನರಿಗೆ, ಬಟ್ ಇಟ್ಸ್ ಅ ಇಂಟ್ರಾಆಪರೇಟಿವ್ ಪ್ರೊಸೀಜರ್, ಅಂದರೆ ಕ್ಯಾಟ್ರಾಕ್ಟ್ ಆಪರೇಷನ್ ಅಷ್ಟಲ್ಲ, ಬಟ್ ಕಣ್ಣಿನ ಒಳಗೆ ಹೋಗಬೇಕಾಗ್ತದೆ. ಇದೆಲ್ಲ ಕಣ್ಣಿನ ಹೊರಗೆ ಮಾಡುವಂಥ ವಿಧಾನಗಳು, ಇದು ಕಣ್ಣಿನ ಒಳಗೆ ಹೋಗಿ ಮಾಡಬೇಕಾಗ್ತದೆ. ಇದು ಇಂಪ್ಲಾಂಟೇಬಲ್ ಕಾಂಟ್ಯಾಕ್ಟ್ ಲೆನ್ಸ್, ಇದೂ ಸಹ ನಾವು ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಫೆಸಿಲಿಟೀಸ್, ಕಣ್ಣಿನ ದೃಷ್ಟಿಗೆ ಇಲ್ಲಾದರೆ ಮಯೋಪಿಕ್ ಬೇಕಂತ ಎಲ್ಲ ಸಮಸ್ಯೆಗಳಿಗೂ ನಮ್ಮ ಹತ್ರ ಪರಿಹಾರ ಇದೆ. ಮತ್ತು ಇದು ಮಕ್ಕಳಿಗೆ ಎಸ್ಪೆಷಲಿ, ಕೆಲವರು ಕೇಳುವುದಿಲ್ಲ, ಮಕ್ಕಳು ಕೇಳುವುದಿಲ್ಲ, ಈ ಮೊಬೈಲ್ ನೋಡ್ತಾ ಇರ್ತಾರೆ. ಈ ಮೊಬೈಲ್ ನೋಡಿದ್ರಿಂದ ಮಯೋಪಿಯ ಬೇಗ ಜಾಸ್ತಿ ಆಗುವ ಚಾನ್ಸಸ್ ಹೆಚ್ಚಿದೆ. ಈಗ ಕೆಲವು ಮಕ್ಕಳಿಗೆ -1.5 ಅಂತ ಬಂದರೆ ನೆಕ್ಸ್ಟ್ ಟೈಮ್ ಬರುವಾಗ -3 ಹತ್ರ ಹೋಗ್ತದೆ. ಇದು ಬೆಳವಣಿಗೆಯಲ್ಲಿ ಸಹಜವಾಗಿ ಸ್ವಲ್ಪ ಇನ್ಕ್ರೀಸ್ ಆಗ್ತದೆ, ಆದರೆ ಇದು ಸ್ವಲ್ಪ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಹೇಗೆ ಪ್ರಿವೆಂಟ್ ಮಾಡುವುದಂತ ಕೆಲವು ಮದ್ದುಗಳು ಬಂದಿದೆ. ಸ್ಮಾಲ್ ಡೋಸೇಜ್ ಎಟ್ರೋಪಿನ್ ಗ್ಲಾಸ್ ಇದು ಅಂತ ಬಂದಿದೆ, ಅದು ಹಾಕಿದರೆ ಸ್ವಲ್ಪ ರಿಸ್ಟ್ರಿಕ್ಟ್ ಆಗ್ತದೆ, ಹೋಗುವುದಿಲ್ಲ, ಜಾಸ್ತಿ ಇರೋದು ರಿಸ್ಟ್ರಿಕ್ಟ್ ಆಗ್ತದೆ. ಮತ್ತು ಈಗ ಹೊಸ ಕನ್ನಡಕಗಳು ಎಲ್ಲ ಬಂದಿದ್ದಾವೆ, ಮಯೋಕೇರ್ ಗ್ಲಾಸಸ್ ಅಂತ ಹೇಳ್ತೇವೆ. ಮಯೋಕೇರ್ ಗ್ಲಾಸಸ್ಸಿಂದ ಡಿಫ್ರೆಂಟ್ ಟೈಪ್ ಆಫ್ ಗ್ಲಾಸಸ್, ಅದರದು ನಾರ್ಮಲ್ ಗ್ಲಾಸ್ ಹಾಗೆ ಅಲ್ಲ, ಅದು ಅದಕ್ಕೆ ಕಾನ್ಸಂಟ್ರೇಟ್ ರಿಂಗ್ಸ್ ಆಗಿ, ಆಗ ಏನಾಗ್ತದೆ ಅಂತ ಹೇಳಿದರೆ ಅದರಲ್ಲಿ ಕಣ್ಣಲ್ಲಿ ಮಯೋಪಿಯ ಜಾಸ್ತಿ ಆಗೋದು ಸ್ವಲ್ಪ ಕಮ್ಮಿ ಮಾಡ್ತದೆ. ಈಗ ಒಂದು -1 -1.5 ಜಾಸ್ತಿ ಆಗೋದಕ್ಕಿಂತ 0.5 ಜಾಸ್ತಿ ಆಗ್ಬೋದು. ಸೊ ಇದು ತುಂಬ ಜನರು ಈಗ ತಗೊಳ್ತಾ ಇದ್ದಾರೆ, ಬಿಕಾಸ್ ಅದು ಅವೇರ್ನೆಸ್ ಆಗಿದೆ ಮಯೋ ಕೇರ್ ಗ್ಲಾಸಸ್. ಅದರಿಂದ ಜನರಿಗೆ ತುಂಬ ಉಪಯೋಗ ಆಗಿದೆ. ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಗ್ಲಾಸಸ್, ಬಟ್ ಅದು ಇಟ್ಸ್ ವರ್ತ್ ಇಟ್. ಜನರಿಗೆ ಎಫರ್ಟ್ ಮಾಡಲಿಕ್ಕೆ ಆಗೋದಾದರೆ ನಾವಂದರೆ ಎಲ್ಲ ಆಪ್ಷನ್ ಕೊಡ್ತೇವೆ. ಎಲ್ಲರೂ ಇದೇ ಮಾಡಬೇಕಂತ ಹೇಳಿದಲ್ಲ, ಎಲ್ಲ ಆಪ್ಷನ್ಸ್ ಕೊಡ್ತೇವೆ. ಜನರಿಗೆ ಎಫರ್ಟ್ ಮಾಡಲಿಕ್ಕೆ ಆದರೆ ಮಯೋ ಕೇರ್ ಗ್ಲಾಸಸ್ ಆರ್ ಎಕ್ಸ್ಟ್ರೀಮ್ ಹೆಲ್ಪ್ಫುಲ್. ಇದು ಸಾಧಾರಣ ಒಂದು 8-9 ಇಯರ್ಸ್ to around 14-15 ಇಯರ್ಸ್, ಅದಕ್ಕಿಂತ ಜಾಸ್ತಿ ಅದು ತುಂಬ ಯೂಸ್ ಆಗೋದಿಲ್ಲ. ಅದರಿಂದ ಮತ್ತೆ ಆ ಟೈಮಲ್ಲಿ ಇನ್ನೇನು ಸ್ಟೇಬಿಲೈಸ್ ಆಗ್ತದೆ, ಪವರ್ ಜಾಸ್ತಿ ಆಗ್ತಾ ಹೋಗುದಿಲ್ಲ ಜೀವನ ಪರ್ಯಂತ. ಮಕ್ಕಳಿಗೆ ಎಸ್ಪೆಷಲಿ ಸ್ಟಾರ್ಟಿಂಗಿಂದ ಒಂದು 16-17 ಆಗೋ ತನಕ ಪವರ್ ಜಾಸ್ತಿ ಆಗ್ತಾ ಹೋಗ್ತದೆ, ಮತ್ತೆ ಅದು ಸ್ಟೆಬಿಲೈಸ್ ಆಗ್ತದೆ. ಸ್ಟೆಬಿಲೈಸ್ ಅಂತ ಹೇಳಿದರೆ ಅವರ ಗ್ರೋತು ಕಮ್ಮಿ, ಸ್ಟೆಬಿಲೈಸ್ ಆಗುವಾಗ ಕಣ್ಣಿನ ಪವರ್ ಸಹ ಸ್ಟೆಬಿಲೈಸ್ ಆಗ್ತದೆ. ಸೊ ಅದರಿಂದ ತುಂಬ ಅಡ್ವಾಂಟೇಜಸ್ ಇದೆ ಈ ಟೈಪ್ ಆಫ್ ಗ್ಲಾಸ್. ಸೊ

0: ನಮ್ಮ ಹತ್ರ ಎಲ್ಲ ಪ್ರಾಬ್ಲಮಿಗೆ ನಮ್ಮ ಹತ್ರ ವಿ ಹ್ಯಾವ್ ಸೊಲ್ಯೂಷನ್ಸ್ ಫಾರ್ ಆಲ್ ಪ್ರಾಬ್ಲಮ್ಸ್. ನಮ್ಮ ಅಗರ್ವಾಲ್ ಸಾಯಿ ಹಾಸ್ಪಿಟಲಲ್ಲಿ ನಾವು ಫ್ರೀ ಐ ಕನ್ಸಲ್ಟೇಷನ್ಸ್ ಮಾಡ್ತಾ ಇದ್ದೇವೆ, ಜನರು ಇದರ ಉಪಯೋಗ ಸಹ ಪಡ್ಬೋದು. ನಾವು ಏನು ಚಾರ್ಜ್ ಮಾಡೋದಿಲ್ಲ ಕನ್ಸಲ್ಟೇಷನ್, ಮತ್ತು ಬೇರೆ ಫೆಸಿಲಿಟೀಸ್ ಬೇಕಾದರೆ ಅವರು ಮಾಡಬೇಕಾಗ್ತದೆ. ಸೊ ಎಲ್ಲ ಫ್ರೀ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಏನು ಕನ್ಸೆಷನ್ ರೀಸನೇಬಲ್ ರೇಟ್ಸಲ್ಲಿ ಸಹ ನಾವು ತುಂಬ ಮಾಡ್ತೇವೆ ನಮ್ಮ ಡಾಕ್ಟರ್ ಅಗರ್ವಾಲ್ ಸಾಯಿ ಹಾಸ್ಪಿಟಲ್. ಮತ್ತು ಈಗ ಸರ್ಜರೀಸ್ ಆರ್ ಏನಾದರೂ ಆಪರೇಟಿವ್ ಪ್ರೊಸೀಜರ್ಸ್ ಏನಾದರೂ ಇದ್ದರೆ ನಮ್ಮ ಹತ್ರ ಎಲ್ಲ ನಮ್ಮನೇದು ESI, ಯಶಸ್ವಿನಿ, ಬೇರೆ ಬೇರೆ ಈ ಇನ್ಶೂರೆನ್ಸ್ ಕಂಪನೀಸು ಅಫಿಲಿಯೇಷನ್ ಸಹ ಇದೆ. ಸೊ ಎಲ್ಲ ಇದಕ್ಕೆ ನಮ್ಮ ಹತ್ರ ವಿ ಹ್ಯಾವ್ ಅ ಸೊಲ್ಯೂಷನ್ ಅಟ್ ಒನ್ ಪಾಯಿಂಟ್.
1: ಹಾಗಾಗಿ ಇದು ಇನ್ಶೂರೆನ್ಸ್ ಅಲ್ಲೂ ಕೂಡ ಕವರ್ ಆಗುವಂತಹ
0: ಎಲ್ಲ ಕವರ್ ಆದರೆ ನಾವು ಜನರಿಗೆ ಹೆಲ್ಪ್ ಮಾಡ್ತೇವೆ ಆ ವಿಷಯದಲ್ಲಿ.
1: ಡಾಕ್ಟರ್, ಈಗ ಮಯೋಪಿಯಾದ ಹಾಗೆ ಬೇರೆ ಯಾವ ರೀತಿಯಾದಂತಹ ದೃಷ್ಟಿದೋಷಗಳು ಸಾಮಾನ್ಯವಾಗಿರ್ತವೆ?
0: ಈಗ ಮಯೋಪಿಯಾದ ಆಪೋಸಿಟ್ ಅಂತ ಹೇಳಿದರೆ ಹೈಪರ್ಮೆಟ್ರೋಪಿ ಅಂತ ಹೇಳ್ತೇವೆ. ಇದು ಓಲ್ಡರ್ ಪಾಪ್ಯುಲೇಷನ್ನಲ್ಲಿ ಕಾಮನ್ ಇದೆ, ಎಸ್ಪೆಷಲಿ ಇಟ್ಸ್ ಮೋರ್ ಕಾಮನ್. ಈಗ ನಾನು ಹೇಳೋದು ಮಯೋಪಿಯಾ ಯಂಗರ್ ಪಾಪ್ಯುಲೇಷನ್ನಲ್ಲಿ ಕಾಮನ್ ಇದೆ. ಈ ಹೈಪರ್ಮೆಟ್ರೋಪಿ ಇಸ್ ಇನ್ ಓವರ್, ಕೆಲವರಿಗೆ ಪ್ರಾಯ ಆಗುವಾಗ ಪ್ಲಸ್ ಪ್ಲಸ್ ಒನ್ ಪ್ಲಸ್ ಒನ್ ಪಾಯಿಂಟ್ ಫೈವ್ ಸಹ ಬರ್ತದೆ, ಪಾಯಿಂಟ್ ಫೈವ್ ಹಾಗೆ. ಬಟ್ ಓಲ್ಡರ್ ಪಾಪ್ಯುಲೇಷನಲ್ಲಿ ಬಂತ ಅಂತ ಹೇಳಿದರೆ ಯಂಗರಲ್ಲಿ ಬರುವುದಿಲ್ಲ ಅಂತ ಏನಿಲ್ಲ, ಯಂಗರಲ್ಲಿ ಸಹ ಬರ್ತದೆ. ಜನ್ಮದಿಂದಲೇ ಪ್ಲಸ್ ಪವರ್ ಇದ್ದವರು ಸಹ ಇದ್ದಾರೆ, ಎಲ್ಲ ಕಾಮನ್ ಇದೆ ಇದು. ಬಟ್ ದ ಚಾನ್ಸಸ್, ಪ್ಲಸ್ ಪವರ್ ಚಾನ್ಸಸ್ ಬರೋದು ಸ್ವಲ್ಪ ಕಡಿಮೆ ಕಂಪೇರ್ ಟು ಮೈನಸ್ ಪವರ್ಸ್. ಸೊ ಈ ಹೈಪರ್ಮೆಟ್ರೋಪಿಗೆ ನಾರ್ಮಲಿ ನಾವು ಪ್ಲಸ್ ಪವರ್ ಕೊಡ್ತೇವೆ, ಬೈ ಕಾನ್ವೆಕ್ಸ್ ಲೆನ್ಸಸ್ ಅಂತ ಹೇಳ್ತೇವೆ ಅದಕ್ಕೆ. ಇದು ಬೇರೆ ವಿಧಾನ, ಕಣ್ಣಿನ ಹಿಂದೆ ಬೀಳ್ತದೆ ದೃಷ್ಟಿ, ಸೊ ಅದು ನಾವು ಮುಂದೆ ತರಬೇಕು. ಸೊ ದ್ಯಾಟ್ ಈಸ್ ಹೌ ಹೈಪರ್ಮೆಟ್ರೋಪಿ ವರ್ಕ್ಸ್. ಬಟ್ ಇಫ್ ಯು ಸಿ, ಮನುಷ್ಯರು ಇಷ್ಟರವರೆಗೆ ಕನ್ನಡಕವೇ ಇಡಲಿಲ್ಲ, 40-45 ಬಂದರೆ ಅವರಿಗೆ ಪ್ಲಸ್ ಬರುವ ಚಾನ್ಸಸ್ ತುಂಬ ಜಾಸ್ತಿ ಉಂಟು. ಸೊ ದಟ್ ಈಸ್ ವೆರಿ ವೆರಿ ಕಾಮನ್.
1: ಅಂದರೆ ಇದು ಯಾವ ವಯಸ್ಸಿನ ನಂತರ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ?
0: ಹಾಗೇನು ವಯಸ್ಸೇನಿಲ್ಲ, ಬಟ್ ನಾರ್ಮಲಿ 40+ ನಾರ್ಮಲಿ ಪ್ಲಸ್ ಪವರ್ ಸರಿ ಇದ್ದವರಿಗೆ, 40+ ದೃಷ್ಟಿ ಸರಿ ಇದ್ದವರಿಗೆ. ಕೆಲವರಿಗೆ ಬರಲೇಬೇಕಂತಿಲ್ಲ, ದೇರ್ ಆರ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಅಂತ ಹಾಗೇನಿಲ್ಲ. ಕೆಲವರಿಗೆ ದೂರಕ್ಕೆ ಜೀವನ ಪರ್ಯಂತ ಒಳ್ಳೆ ಇರ್ತದೆ, ಬಟ್ ವೆರಿ ಫ್ಯೂ. ಮುಂಚೆ ಮೈನಸ್ ಪವರ್ ಇಲ್ಲದಿದ್ದರೆ ಪ್ಲಸ್ ಪವರ್ ಬರುವ ಚಾನ್ಸಸ್ ಜಾಸ್ತಿ, ಅನ್ಲೆಸ್ ದ ಪೇಷಂಟ್ ಗೋಸ್ ಇನ್ ಟು ಕ್ಯಾಟ್ರಾಕ್ಟ್ ಆಫ್ ಸಮಥಿಂಗ್. ಕ್ಯಾಟ್ರಾಕ್ಟ್ ಬರುವಾಗ ಪುನಃ ಕೆಲವು ಸರ್ತಿ ಕೆಲವರಿಗೆ ಮೈನಸ್ ಪವರ್ ಪುನಃ ಉದ್ಭವ ಆಗ್ತದೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್.
2: ನಮ್ಮ ಮಂಗಳೂರಿಗೆ ಬಂದಿದೆ ಹೊಸ ಆರೋಗ್ಯ ಸ್ಪರ್ಶ, ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಈಗ ನಮ್ಮ ಕರಾವಳಿ ನಗರದಲ್ಲಿ ತೆರೆದಿದೆ. ವಿಶೇಷ ಉದ್ಘಾಟನೆ ಕೊಡುಗೆಯಾಗಿ ಎಲ್ಲರಿಗೂ ಉಚಿತ ಕಣ್ಣಿನ ತಪಾಸಣೆ. ನೀವು ನಂಬಬಹುದಾದ ಕಾಳಜಿಯೊಂದಿಗೆ ಬಂದು ಜಗತ್ತನ್ನು ಹೆಚ್ಚು ಸ್ಪಷ್ಟವಾಗಿ ನೋಡಿ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಪಂಪ್ವೆಲ್ ಸರ್ಕಲ್, ಮಂಗಳೂರು. ನಿಮ್ಮ ದೃಷ್ಟಿ ಮುಖ್ಯವಾಗಿದೆ.
1: ಇದೀಗ ಅವರಿಗೆ ಪರೀಕ್ಷೆ ಮಾಡಿನೇ ಗೊತ್ತಾಗಬೇಕಾ ಅಥವಾ ಸಾಮಾನ್ಯವಾಗಿ ಅವರ ದೃಷ್ಟಿಯಲ್ಲಿ ಏನಾದರೂ ಬದಲಾವಣೆಗಳಾದಾಗ ಗೊತ್ತಾಗುತ್ತಾ ಹೇಗೆ?
0: ನೋಡಿ, ಪ್ಲಸ್ ಪವರ್ ಎಗೇನ್ ಮಕ್ಕಳಿಗೆ ನಾವು ಪುನಃ ಡ್ರಾಪ್ಸ್ ಎಲ್ಲ ಹಾಕಿ ಕಂಪ್ಲೀಟ್ ಚೆಕ್ ಮಾಡಿ ನೋಡಬೇಕಾಗ್ತದೆ. ಪ್ಲಸ್ ಪವರ್ ಇಸ್ ಮೋರ್ ಡೇಂಜರಸ್ ದ್ಯಾನ್ ಮೈನಸ್ ಪವರ್ ಮಕ್ಕಳಿಗೆ ಎಸ್ಪೆಷಲಿ. ಕೆಲವರಿಗೆ ಒಂದು ಕಣ್ಣಲ್ಲಿ ವ್ಯತ್ಯಾಸ ತುಂಬ ಇದ್ದರೆ, ಒಂದು ಕಣ್ಣಲ್ಲಿ ದೃಷ್ಟಿ ಕಮ್ಮಿ ಇರ್ತದೆ, ನಾವು ಆಂಬ್ಲೋಪಿ ಅಂತ ಹೇಳ್ತೇವೆ, ಲೇಜಿ ಅಂತ ಹೇಳ್ತೇವೆ. ಸೊ ಇದು ಪ್ಲಸ್ ಪವರಲ್ಲಿ ಬರುವಂಥದ್ದು ಪ್ರಾಬ್ಲಮ್. ಓಲ್ಡರ್ ಏಜ್ ಗ್ರೂಪಲ್ಲಿ ಪ್ಲಸ್ ಪವರ್ ಬಂದರೆ ಏನು ಪ್ರಾಬ್ಲಮ್ ಏನಿಲ್ಲ ಅವರಿಗೆ. ನಾವು ಕನ್ನಡಕ್ಕೆ ಕೊಟ್ಟರೆ ಅವರ ದೂರದೃಷ್ಟಿ, ನಾವು ಏನು ಮಾಡೋದು ಅಂತ ಹೇಳಿದರೆ ಆಫ್ಟರ್ 40 ನಾವು ದೂರಕ್ಕೆ ನೋಡುವಾಗ ಫಸ್ಟ್ ದೂರದ್ದು ಕರೆಕ್ಟ್ ಮಾಡಿ ಮತ್ತೆ ಅವರಿಗೆ ಹತ್ತಿರಕ್ಕೆ. ದಿಸ್ ಈಸ್ ಕಾಲ್ಡ್ ಆಸ್ ಪ್ರೆಸ್ ಬಯೋಪಿಯ. ಇದು ಪ್ರೆಸ್ ಬಯೋಪಿ ಅಂತ ಹೇಳಿದರೆ 40 ನಂತರ ಬರುವಂಥ ಪ್ರಾಬ್ಲಮ್. ಈಗ ಮನುಷ್ಯರು ಕರೆಕ್ಟ್ ಇದ್ದಾರೆ, ಸಡನ್ಲಿ ಯು ಮೈಟ್ ಸಿ ದ್ಯಾಟ್ ಒಂದು 40-42 ಹೋಗುವಾಗ ಒಬ್ಬಳು ಲೇಡಿ ಬಂದು ಹೇಳ್ತಾರೆ ನನಗೆ ಸೂಜಿಗೆ ನೂಲು ಹಾಕ್ಲಿಕ್ಕೆ ಕಾಣೋದಿಲ್ಲ ಅಂತೇಳಿ. ಒಬ್ಬರು ಎಲೆಕ್ಟ್ರಿಷಿಯನ್ ಬರ್ತಾರೆ ನನಗೆ ಸ್ಕ್ರೂ ಎಲ್ಲ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ. ಆರ್ ಎನಿ ಅದರ್ ಪರ್ಸನ್ ನನಗೆ ಮೊಬೈಲ್ ನೋಡಲಿಕ್ಕೆ ಆಗೋದಿಲ್ಲ, ನನಗೆ ಸಣ್ಣ ಲೆಟರ್ಸ್ ಕಾಣೋದಿಲ್ಲ ಅಂತ. ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಆಸ್ ಪ್ರೆಸ್ ಬಯೋಪಿ. ಇದು ಸಾಧಾರಣ ಎಲ್ಲರಿಗೆ ಬರ್ತದೆ. ಇದು ದಿಸ್ ಇಸ್ ಬಿಕಾಸ್ ನಮ್ಮ ಕಣ್ಣಿನ ಒಳಗಿರುವ ಮಸಲ್ಸ್ ಸ್ವಲ್ಪ ವೀಕ್ ಆಗ್ತದೆ. ಈ ವೀಕ್ ಆಗಿದ್ದರಿಂದ ಅವರಿಗೆ ಅಡಿಷ್ನಲ್ ಪವರ್ ಬೇಕಾಗ್ತದೆ ಓದಲಿಕ್ಕೆಲ್ಲ. ಸೊ ಅದಕ್ಕೆ ಪ್ಲಸ್ ಪವರ್ ಅಂತ ಕೊಡ್ತೇವೆ. ಈಗ ಕೆಲವರಿಗೆ ಮೈನಸ್ ಪವರ್ ಇದ್ದರೆ ಸಹ ನಾವು ಅವರಿಗೆ ರೀಡಿಂಗಿಗೆ ಬೇರೆ ಪವರ್ ಕೊಡಬೇಕಾಗ್ತದೆ. ಸೊ ಇಟ್ಸ್ ಅ ಲಿಟಲ್ ಕಾಂಪ್ಲಿಕೇಟೆಡ್, ಅದು ಈ ಇದರಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಲಿ ಹೇಳಲಿಕ್ಕೆ ಸಹ ಆಗೋದಿಲ್ಲ ಜನರಿಗೆ. ಆದರೆ ದೂರದೃಷ್ಟಿ ಮುಂಚೆ ಕನ್ನಡಕ ಇಟ್ಟವರು ಸಹ ಈಗ ಹತ್ತಿರಕ್ಕೆ ಸಹ ಬೇಕಾಗ್ತದೆ.
1: ಇದಕ್ಕೆ ಶಾಶ್ವತ ಪರಿಹಾರ ಅಂತ ಏನಾದರೂ ಇದೆಯಾ?
0: ಪ್ಲಸ್ ಪವರಿಗೆ ಶಾಶ್ವತ ಪರಿಹಾರ ಏನಿಲ್ಲ, ಅವ್ರ ಕನ್ನಡಕ್ಕೆ ಇಡಬೇಕಾಗ್ತದೆ. ಮಯೋಪಿಯ ಹಾಗೆ ಇದು ಮಾಡುವುದು ಕಮ್ಮಿ, ಕೆಲವರೆಲ್ಲ ಕಾಂಪ್ಲಿಕೇಟೆಡ್ ಮಾಡಿ ಹಾಕ್ತಾರೆ, ಬಟ್ ಬೆಟರ್ ಟು ಅವಾಯ್ಡ್. ಇದು ನಾರ್ಮಲಿ 40-45 ಅಂತ ಆಗ ಅದು ಇದು ಸಹ ಮಾಡಲಿಕ್ಕೆ ಆಗುದಿಲ್ಲ, ಲೇಸರ್ ಸಹ ಮಾಡಲಿಕ್ಕೆ ಆಗುದಿಲ್ಲ. ಅಂದರೆ ವರ್ಷ ವರ್ಷ ರೀಡಿಂಗ್ ಪವರ್ ಸ್ವಲ್ಪ ಚೇಂಜ್ ಆಗ್ತಾ ಇರ್ತದೆ. ಬಟ್ ದಿಸ್ ಇಸ್ ಅಗೇನ್ ಅ ವೆರಿ ಕಾಮನ್ ಜನರಿಗೆ. ಈಗ 40 ಆದ ನಂತರ ಎಲ್ಲರಿಗೆ ಇದು ಬರುವಂಥದ್ದೇ. ಸೊ ಇಷ್ಟವರೆಗೆ 40 ನಂತರ ವರೆಗೆ ದೃಷ್ಟಿ ಸರಿ ಇದ್ದವರು ಮತ್ತೆ ರೀಡಿಂಗಿಗೆ ಕನ್ನಡಕ ಬೇಕು.

0: ಆಗ್ತದೆ. ಚಾರಿಸ್ಕಾ ಚಶ್ಮಾ ಅಂತ ಹೇಳ್ತೇವೆ ನೋಡಿ, ಹಾಗೆ ಎಲ್ಲರಿಗೆ ಬರ್ತದೆ ಅದು. ಅದು ಇದು ಡಿಸೀಸ್ ಅಲ್ಲ, ಅದು ಒಂದು ದೋಷ ಪ್ರಾಯದು. ಈಗ ಕೂದಲು ಹೇಗೆ ಬಿಳಿ ಆಗ್ತದೆ ನೋಡಿ, ಹಾಗೆ ಇದು ಸಹ ಒಂದು ಬರ್ತದೆ. ಇಟ್ಸ್ ಕಾಮನ್.
1: ಡಾಕ್ಟರ್, ಈಗ ಈ ದೃಷ್ಟಿ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಈ ಆಧುನಿಕ ತಂತ್ರಜ್ಞಾನಗಳು ಬರ್ತಾನೆ ಇರ್ತವೆ. ಈಗ ತಮ್ಮ ಆಸ್ಪತ್ರೆಯಲ್ಲಿ ಇದನ್ನೆಲ್ಲ ಅಳವಡಿಸಿಕೊಂಡಿದ್ದೀರಾ, ಮತ್ತು ನಿಮ್ಮ ಆಸ್ಪತ್ರೆಯ ವಿಶೇಷತೆಗಳು ಏನು?
0: ಫಸ್ಟ್ ಅಂತ ಹೇಳಿದರೆ ಜನರು ಒಂದ್ಸರ್ತಿ ಬಂದು ನೋಡಬೇಕು ನಮ್ಮ ಆಸ್ಪತ್ರೆ. ಇದು ಮಂಗಳೂರಲ್ಲಿ ಅತ್ಯಾಧುನಿಕವಾದ ಆಸ್ಪತ್ರೆ. ನಮ್ಮ ಹತ್ರ 15,000 ಸ್ಕ್ವೇರ್ ಫೀಟ್, 3 ಫ್ಲೋರ್ಸಲ್ಲಿ ನಮ್ಮ ಆಸ್ಪತ್ರೆ ಇದೆ. ಈಗ ನಮ್ಮ ಹಾಸ್ಪಿಟಲಲ್ಲಿ 3 ಜನ ಡಾಕ್ಟರ್ಸ್ ಇದ್ದೇವೆ. ಡಾಕ್ಟರ್ ಅದಿತಿ ಸಿಂಗ್ ಅಂತ, ಅವರು ಕ್ಯಾಟ್ರಾಕ್ಟ್ ಮತ್ತು ರಿಫ್ರಾಕ್ಟಿವ್ ಸರ್ಜರಿ ಮತ್ತು ಗ್ಲೋಕೋಮಾ, ಈ 3 ವಿಷಯದಲ್ಲಿ ಅವರು ತುಂಬ ಪರಿಣಿತರು. ನಾನು ಡಾಕ್ಟರ್ ಎಂ ವಸಂತ್ ಪೈ, ನಾನು ಜನರಲ್ ಆಫ್ಥಾಲ್ಮಾಲಜಿಸ್ಟ್. ಎಲ್ಲ ಪ್ರಾಬ್ಲಮ್ಸಿಗೆ ನಾನು ತಾನೆ ಸ್ಪೆಷಲೈಸ್ಡ್ ಮಾಡಿದ್ದೇನೆ. ಇನ್ನೊಬ್ಬರು ಡಾಕ್ಟರ್ ದೀಪ್ತರಾಜನ್ ಅಂತ ಹೇಳಿ, ಅವರು ಮೆಡಿಕಲ್ ರೆಟಿನಾ, ಕಣ್ಣಿನ ಅಕ್ಷಿಪಟದ ಸ್ಪೆಷಲಿಸ್ಟ್. ಸೊ ಈ 3 ಡಾಕ್ಟರ್, ನಾವು ಸಾಧಾರಣ 85-90% ಆಫ್ ದ ಪ್ರಾಬ್ಲಮ್ಸ್ ನಾವು ಅಲ್ಲೇ ಸರಿ ಮಾಡುವಂಥದ್ದು. ಸೊ ಈ ಎಲ್ಲ ಸೌಲಭ್ಯ ನಮ್ಮ ಹತ್ರ ಇದೆ. ಒಂದೇ ಹಾಸ್ಪಿಟಲಲ್ಲಿ ಎಲ್ಲ ಲೇಟೆಸ್ಟ್ ಗ್ಯಾಜೆಟ್ಸ್ ಇದೆ ಎಲ್ಲ ಪ್ರಾಬ್ಲಮ್ಸಿಗೆ, ರೈಟ್ ಫ್ರಮ್ ದೃಷ್ಟಿದೋಷ ಮತ್ತು ಲಾಸಿಕ್ ಲೇಸರ್ ಎಲ್ಲ ಇದಕ್ಕೆ ನಮ್ಮ ಹತ್ರ ಪರಿಹಾರ ಇದೆ. ಆಪ್ಟಿಕಲ್ಸ್ ಇರಲಿ, ಲೇಟೆಸ್ಟ್ ಝೈಸ್ ಲೆನ್ಸಸ್ ಇದೆ, ಮಯೋಕೇರ್ ಲೆನ್ಸಸ್ ಇದೆ. ಈ ಮಯೋಕೇರ್ ಲೆನ್ಸಿಂದ ಮಯೋಪಿಯ ಸ್ವಲ್ಪ ಕಮ್ಮಿ ಮಾಡ್ಬೋದು ಅಂತ ಒಂದು ಸೌಲಭ್ಯ ಇದೆ ನಮ್ಮ ಹತ್ರ. ಮತ್ತು ಪೇಷಂಟ್ ಕೇರ್, ಪೇಷಂಟ್ ನಮ್ಮ ಹಾಸ್ಪಿಟ್ಲಿಗೆ ಒಳಗೆ ಬಂದ ನಂತರ ಅವರ ನಮ್ಮ ರೆಸ್ಪಾನ್ಸಿಬಿಲಿಟಿ. ಅವರನ್ನು ರೈಟ್ ಫ್ರಮ್ ರಿಸೆಪ್ಷನಿಂದ ನಾವು ತುಂಬ ಕೇರಿಂದ ನೋಡಿ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೇವೆ. ಮತ್ತು ಎಲ್ಲ ಒಂದೇ ರೂಫಲ್ಲಿ, ಒಂದೇ ರೂಫಲ್ಲಿ ಅಂತ ಹೇಳಿದರೆ ನೀವು ಒಂದ್ಸರ್ತಿ ನಮ್ಮ ಆಸ್ಪತ್ರೆಗೆ ಬಂದರೆ ಮತ್ತು ಬೇರೆ ಕಣ್ಣಿನ ವಿಷಯಕ್ಕೆ ನೀವು ಎಲ್ಲಿ ಸಹ ಹೋಗುವ ಅಗತ್ಯವೇ ಇಲ್ಲ. ಸೊ ನಮ್ಮ ಆಸ್ಪತ್ರೆ ಒಂದು ಒಳ್ಳೆ ಕಾನ್ಸೆಪ್ಟಲ್ಲಿ ಮಾಡಿದ್ದೇವೆ, ಆ್ಯಂಡ್ ಇದರಿಂದ ಜನರು ಪ್ರಯೋಜನ ತಗೊಳ್ಬೇಕಂತ ನನ್ನ ಮನವಿ.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಮಾಹಿತಿಗಳನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ನಮಸ್ಕಾರ, ಥ್ಯಾಂಕ್ ಯು.
1: ಕೇಳುಗರೆ, ಈ ಸರಣಿಯ ಮುಂದಿನ ಸಂಚಿಕೆ ಮುಂದಿನ ವಾರ ಪ್ರಸಾರ ಆಗಲಿದೆ. ಅದರಲ್ಲಿ ಮತ್ತಷ್ಟು ಕಣ್ಣಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಬರಲಿದ್ದೇವೆ. ಧನ್ಯವಾದಗಳು.
2: ಇದುವರೆಗೆ ಡಾಕ್ಟರ್ ಅಗರ್ವಾಲ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಮಯೋಪಿಯಾ ಕಾರಣಗಳು ಹಾಗೂ ಚಿಕಿತ್ಸೆ ಈ ಕುರಿತಾಗಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ವಸಂತ ಪೈಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು.
3: ಮಂಗಳೂರಿನ ಕಂಕನಾಡಿಯಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಿರುವ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ಉದ್ಘಾಟನಾ ಕೊಡುಗೆಯಾಗಿ ಉಚಿತ ಐ ಚೆಕಪ್ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಎಲ್ಲಾ ಬಗೆಯ ಕಣ್ಣಿನ ಸಮಸ್ಯೆಯ ತಪಾಸಣೆ ಹಾಗೂ ಆರೈಕೆಗೆ ಹೆಸರುವಾಸಿಯಾಗಿರುವ ನುರಿತ ಮತ್ತು ಸುಸಜ್ಜಿತ ಸೌಕರ್ಯವುಳ್ಳ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ಗೆ ಭೇಟಿ ನೀಡಿ ಅಟ್ ಕಂಕನಾಡಿ ಬೈಪಾಸ್ ರೋಡ್, ಮಂಗಳೂರು.
4: ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಕೆಳಗರೆ ಒಂದು ಪ್ರಕಟಣೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಮುಂದಿನ 3 ಗಂಟೆಗಳ ಅವಧಿಯಲ್ಲಿ ಜೋರಾಗಿ ಗಾಳಿ ಮಳೆ ಬೀಳುವ ಸಂಭವವಿರುವುದರಿಂದ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ನಾಗರಿಕರು ಸೂಕ್ತವಾದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸುವಂತೆ ಹವಾಮಾನ ಇಲಾಖೆಯ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.
5: ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ತೊಂದರೆಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸೌರಭ ಭಟ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

ಪ್ರಿಯ ಕೇಳುಗರೆ, ಈ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೃಷ್ಣ ಪವನ್ ಕುಮಾರ್ ಅವರ ವೇಣುವಾದನ ಪ್ರಸಾರವಾಗಲಿದೆ.

ಕೇಳುಗರೆ, ಈ ರಾತ್ರಿ 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಮತ್ತು ಏಕಲವ್ಯ ಪ್ರಶಸ್ತಿ ಪಡೆದಿರುವ ಮೇಘಾ ಗುಗಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ.

0: ಆಕಾಶವಾಣಿ ಸಮಯ 7:34 ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಕೇಳುವರೇ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7, 2237 4 8 8, STD ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ, ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ವಾರ್ತೆಗಳ ವಿವರ. ಡಿಜಿಟಲ್ ಇಂಡಿಯಾ ಉಪಕ್ರಮ ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಎಂದು

0: ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ 11 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಬಡವರು ಮತ್ತು ಹಿಂದುಳಿದವರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುವಲ್ಲಿ ಈ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದಿದ್ದಾರೆ. ಆಪ್ಟಿಕಲ್ ಫೈಬರ್ ಜಾಲ ವಿಸ್ತರಣೆಯಿಂದ ಡಿಜಿಟಲ್ ವಹಿವಾಟುಗಳ ಏರಿಕೆಯವರೆಗೆ ಈ ಉಪಕ್ರಮದ ಅಭೂತಪೂರ್ವ ಯಶಸ್ಸು ಭಾರತದತ್ತ ಜಾಗತಿಕ ಗಮನವನ್ನು ಸೆಳೆದಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ. ಈ ಉಪಕ್ರಮವು ಶಿಕ್ಷಣ, ಆರೋಗ್ಯ, ರಕ್ಷಣೆ, ಕೃಷಿ, ವಾಣಿಜ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ದ್ವಾರಕಾ ಎಕ್ಸ್ಪ್ರೆಸ್ ವೇಅನ್ನು ದೆಹಲಿಯ ನೆಲ್ಸನ್ ಮಂಡೇಲಾ ಮಾರ್ಗ ವಸಂತ್ ಕುಂಜ್ನೊಂದಿಗೆ ಸಂಪರ್ಕಿಸುವ ರಾಷ್ಟೀಯ ಹೆದ್ದಾರಿ 148ರಲ್ಲಿ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, 8.1 ಕಿಲೋಮೀಟರ್ ವಿಸ್ತೀರ್ಣದ ಯೋಜನೆಯನ್ನು ಒಟ್ಟು 67,969 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಉತ್ತರ ಪ್ರದೇಶದ ರಾಷ್ಟೀಯ ಹೆದ್ದಾರಿ 34ರ ಕಾನ್ಪುರ್ ಕಬ್ರಿ ವಿಭಾಗದ ನಿರ್ಮಾಣಕ್ಕೂ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಈ ಯೋಜನೆಯ ಅಂದಾಜು ವೆಚ್ಚ 7,145 ಕೋಟಿ ರೂಪಾಯಿ ಆಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಯೋಜನೆಯು ಕಾನ್ಪುರ್ ಮತ್ತು ಕಬ್ರೈ ನಡುವೆ ತಡೆರಹಿತ ಹೆಚ್ಚಿನ ವೇಗದ ಸಂಪರ್ಕವನ್ನು ಒದಗಿಸುತ್ತದೆ. ಅಲ್ಲದೆ ಸಾಗರ್, ಭೋಪಾಲ್ ಮತ್ತು ಮಧ್ಯಪ್ರದೇಶದ ಇತರ ಭಾಗಗಳಿಗೆ ಮುಂದಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಅಯೋಧ್ಯೆಯ ರಾಮಮಂದಿರ ದೇಣಿಗೆ ದುರುಪಯೋಗದ ಆರೋಪಗಳನ್ನು ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿಗೆ ತನ್ನ ವರದಿ ಸಲ್ಲಿಸುವ ಕಾಲಾವಧಿಯನ್ನು ಉತ್ತರ ಪ್ರದೇಶ ಸರ್ಕಾರ 15 ದಿನಗಳವರೆಗೆ ವಿಸ್ತರಿಸಿದೆ. ಎಸ್ಐಟಿ ತನ್ನ ತನಿಖೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಮತ್ತು ಪ್ರಕರಣದ ಎಲ್ಲಾ ಅಂಶಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಅನುವು ಮಾಡಿಕೊಡಲು ಈ ವಿಸ್ತರಣೆಯನ್ನು ನೀಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರ ಜೂನ್ 15ರಂದು ಲಖನೌ ಜಿಲ್ಲಾಧಿಕಾರಿ ವಿಜಯ್ ವಿಶ್ವಾಸ್ ಪಂತ್ ಅವರ ನೇತೃತ್ವದಲ್ಲಿ ತನಿಖೆಗಾಗಿ 3 ಸದಸ್ಯರ ತಂಡವನ್ನು ರಚಿಸಿದೆ. 7 ದಿನಗಳಲ್ಲಿ ಪ್ರಾಥಮಿಕ ವರದಿಯನ್ನು ಮತ್ತು 15 ದಿನಗಳಲ್ಲಿ ಅಂತಿಮ ವರದಿಯನ್ನು ಸಲ್ಲಿಸುವಂತೆ ಈ ತಂಡಕ್ಕೆ ಸೂಚಿಸಲಾಗಿತ್ತು. ಈ ಅವಧಿ ನಿನ್ನೆಗೆ ಕೊನೆಗೊಂಡಿದೆ. ಇದರ ಹಿನ್ನೆಲೆಯಲ್ಲಿ ಅವಧಿಯನ್ನು ವಿಸ್ತರಿಸಲಾಗಿದೆ. ಪ್ರಾಥಮಿಕ ಸಲ್ಲಿಸಿದ ನಂತರ 8 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಜನಸಂಖ್ಯಾ ಬದಲಾವಣೆಗಳ ಕುರಿತು ಅಧ್ಯಯನ ನಡೆಸುತ್ತಿರುವ ಉನ್ನತ ಮಟ್ಟದ ಸಮಿತಿಯು ತನ್ನ ಶಿಫಾರಸುಗಳನ್ನು ಆದಷ್ಟು ಶೀಘ್ರದಲ್ಲಿ ಸಲ್ಲಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನಾವಲೇಕರ್ ನೇತೃತ್ವದ ಸಮಿತಿಯು ದೇಶದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳೀಯ ಆಡಳಿತಗಳೊಂದಿಗೆ ಪ್ರತ್ಯಕ್ಷ ಮಾಹಿತಿ ಸಂಗ್ರಹಿಸಲಿದೆ. ಭೇಟಿಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸಲು ಈಗಾಗಲೇ ವಿವರವಾದ ಪ್ರಶ್ನಾವಳಿಗಳನ್ನು ಸಿದ್ಧಪಡಿಸಲಾಗಿದ್ದು ವಿವಿಧ ಕೇಂದ್ರ ಸಚಿವಾಲಯಗಳೊಂದಿಗೂ ಸಮಾಲೋಚನೆ ನಡೆಸಲಾಗುವುದು ಎಂದು ಸಮಿತಿ ವಿವರಿಸಿದೆ. ಸಮಿತಿಯ ಈ ಕಾರ್ಯತಂತ್ರವನ್ನು ಶ್ಲಾಘಿಸಿದ ಸಚಿವ ಅಮಿತ್ ಶಾ, ಸಮಿತಿಯ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಹಾಗೂ ರಾಜ್ಯಗಳ ಭೇಟಿಯ ಸಂದರ್ಭದಲ್ಲಿ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ನೀಡುವಂತೆ ಕೇಂದ್ರ ಗೃಹ ಕಾರ್ಯದರ್ಶಿಯವರಿಗೆ ಸೂಚಿಸಿದರು. ಕಳೆದ ವರ್ಷ ಆಗಸ್ಟ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದ ಮಹತ್ವಾಕಾಂಕ್ಷೆಯ ಹೈ ಪವರ್ಡ್ ಡೆಮೋಗ್ರಫಿ ಮಿಷನ್ ಅಡಿಯಲ್ಲಿ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ. ಅಕ್ರಮ ವಲಸೆಯಿಂದ ದೇಶದ ಜನಸಂಖ್ಯಾ ಚಿತ್ರಣದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಸಮಗ್ರವಾಗಿ ವಿಶ್ಲೇಷಿಸಿ ಅದನ್ನು ತಡೆಗಟ್ಟಲು ಅಗತ್ಯವಿರುವ ಸೂಕ್ತ ನೀತಿಗಳು, ಶಾಸಕಾಂಗ ಹಾಗೂ ಆಡಳಿತಾತ್ಮಕ ಕ್ರಮಗಳನ್ನು ಶಿಫಾರಸು ಮಾಡುವುದು ಈ ಸಮಿತಿಯ ಮುಖ್ಯ ಜವಾಬ್ದಾರಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆಯು ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಿದೆ ಮತ್ತು ತೆರಿಗೆ ಆಡಳಿತದಲ್ಲಿ ಪಾರದರ್ಶಕತೆ ತಂದಿದೆ ಎಂದು ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಖ್ರು ಹೇಳಿದ್ದಾರೆ.

0: ಬೆಂಗಳೂರಿನ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಜಿಎಸ್ಟಿ ದಿನಾಚರಣೆಯ ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 2017 ಜುಲೈ 1ರಂದು ಜಾರಿಗೆ ಜಿಎಸ್ಟಿ ಕಾಯ್ದೆಯು 9 ವರ್ಷಗಳ ಯಶಸ್ವಿ ಆರ್ಥಿಕ ಮತ್ತು ಸಾಂಸ್ಥಿಕ ಪ್ರಯಾಣವನ್ನು ಪೂರ್ಣಗೊಳಿಸಿದೆ. ಹಳೆಯ ಸಂಕೀರ್ಣ ತೆರಿಗೆಗಳ ಬದಲಾಗಿ ಜಾರಿಗೆ ಬಂದ ಒಂದು ರಾಷ್ಟ್ರ ಒಂದು ತೆರಿಗೆ ಪರಿಕಲ್ಪನೆಯು ದೇಶಾದ್ಯಂತ ಏಕರೂಪದ ಮುಕ್ತ ಮಾರುಕಟ್ಟೆಯನ್ನು ಸೃಷ್ಟಿಸಿದೆ ಎಂದರು. ಈ ಸುಧಾರಣೆಯು ರಾಜ್ಯ ಗಡಿಗಳಲ್ಲಿ ತಪಾಸಣಾ ವಿಳಂಬವನ್ನು ನಿವಾರಿಸಿ ಸಾರಿಗೆ ವ್ಯವಸ್ಥೆಯನ್ನು ಸುಗಮಗೊಳಿಸಿದೆ. ತಂತ್ರಜ್ಞಾನ ಚಾಲಿತ ಜಿಎಸ್ಟಿ ಜಾಲ ಭೌತಿಕ ಸಂವಹನವನ್ನು ಕಡಿಮೆ ಮಾಡಿದ್ದು ಭ್ರಷ್ಟಾಚಾರ ಮುಕ್ತ ಆಡಳಿತ ನಿರ್ಮಾಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇದೇ ವೇಳೆ ಗರಿಷ್ಠ ತೆರಿಗೆ ಮಿತಿ ಸಲ್ಲಿಸಿದ ತೆರಿಗೆ ಪಾವತಿದಾರರಿಗೆ ಗೌರವಿಸಲಾಯಿತು. ಪಿಎಂ ಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಬೆಂಗಳೂರಿಗೆ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. ಆದರೆ ಈ ಯೋಜನೆಯನ್ನು ಕರ್ನಾಟಕದ ಸಾರಿಗೆ ಸಚಿವರು ಹೊರೆ ಎಂದಿದ್ದಾರೆ. ಮಂಜೂರಾದ ಬಸ್ಗಳನ್ನು ನಿಯೋಜಿಸಲು ರಾಜ್ಯ ಸರ್ಕಾರ ಹಿಂಜರಿಯುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ದೂರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಹೆಚ್ಚುತ್ತಿರುವ ಸಾರ್ವಜನಿಕ ಸಾರಿಗೆ ಬೇಡಿಕೆಯನ್ನು ಪೂರೈಸಲು ಬೆಂಗಳೂರಿಗೆ ತುರ್ತಾಗಿ ಹೆಚ್ಚಿನ ಬಸ್ಗಳು ಅಗತ್ಯವಿದೆ. ಖಾಸಗಿ ನಿರ್ವಾಹಕರು ಬಸ್ಗಳನ್ನು ಖರೀದಿಸುತ್ತಾರೆ, ಅವುಗಳ ನಿರ್ವಹಣೆಯನ್ನು ಕೈಗೊಳ್ಳುತ್ತಾರೆ ಮತ್ತು ಬ್ಯಾಟರಿಗಳನ್ನು ಬದಲಾಯಿಸುತ್ತಾರೆ. ಆದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಪ್ರತಿ ಕಿಲೋಮೀಟರ್ ಆಧಾರದ ಮೇಲೆ ಮಾತ್ರ ಪಾವತಿಸುತ್ತದೆ ಎಂದು ವಿವರಿಸಿದರು. ಏರ್ ಮಾರ್ಷಲ್ ತೇಜಿಂದರ್ ಸಿಂಗ್ ಅವರು ಇಂದು ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಟು ಚೇರ್ಮನ್ ಚೀಫ್ ಆಫ್ ಸ್ಟಾಫ್ ಕಮಿಟಿ ಸಿಐಎಸ್ಎಫ್ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ನಂತರ ಅವರು ನವದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ತೆರಳಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್ ಇಂದು ಅಧಿಕಾರ ವಹಿಸಿಕೊಂಡರು. 4 ದಶಕಗಳ ಸೇವೆಯ ನಂತರ ನಿನ್ನೆ ನಿವೃತ್ತರಾದ ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರ ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಸಂದೀಪ್ ಜೈನ್ ಅವರು ಇಂದು ಭಾರತೀಯ ಸೇನಾ ಸಿಬ್ಬಂದಿಯ ಉಪಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ಇವರು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1988 ಜೂನ್ನಲ್ಲಿ ಮಹಾರ್ ರೆಜಿಮೆಂಟ್ಗೆ ಸೇರ್ಪಡೆಯಾದರು. ಪಾಕಿಸ್ತಾನದಲ್ಲಿರುವ ಐಸಿಸ್ಗೆ ಸೇರಿದ ಪ್ರದೇಶಗಳ ಮೇಲೆ ಅಫ್ಘಾನಿಸ್ತಾನ ಪಡೆಗಳು ವಾಯುದಾಳಿ ನಡೆಸಿವೆ. ಪಾಕಿಸ್ತಾನದ ಬಲೂಚಿಸ್ತಾನ ಮತ್ತು ಖೈಬರ್ ಪಂಖ್ತುಂಕ್ವಾ ಪ್ರಾಂತ್ಯಗಳಲ್ಲಿನ ಐಸಿಸ್ ಕೇಂದ್ರಗಳ ಮೇಲೆ ನಿನ್ನೆ ರಾತ್ರಿ ದಾಳಿ ನಡೆಸಲಾಗಿದೆ. ಇಂಗ್ಲೆಂಡ್ನ ಚೆಸ್ಟರ್ ಲೇ ಸ್ಟ್ರೀಟ್ನ ರಿವರ್ ಸೈಡ್ ಮೈದಾನದಲ್ಲಿಂದು ನಡೆಯಲಿರುವ 5 ಪಂದ್ಯಗಳ ಸರಣಿಯ ಪುರುಷರ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಟಿ20 ಕ್ರಿಕೆಟ್ ಸರಣಿಯ ನಂತರ ಭಾರತ ತಂಡ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿಂದು ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನಲ್ಲಿ ಇಂಗ್ಲೆಂಡ್ ಮತ್ತು ಕಾಂಗೋ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ನಡೆಯುವ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ, ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಅಪೂರ್ವ ಸಂಗಮ ಚಿತ್ರದ ಹಾಡು ಹಾಡಿದ್ದಾರೆ ವಾಣಿ ಜಯರಾಮ್. ಚಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ಉಪೇಂದ್ರ ಕುಮಾರ್.

ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಸಮಯದ ಗೊಂಬೆ ಚಿತ್ರದ ಹಾಡು. ಚಿ ವಿಜಯಶಂಕರ್ ಅವರ ರಚನೆಗೆ ಸಂಗೀತ ಎಂ ರಂಗರಾವ್ ಅವರದ್ದು.

0: ನೋಡಿ ಸ್ವಾಮಿ,
1: ನೀವು ಇಲ್ಲವನ್ನ ಸ್ವಾಮಿ
0: ನೋಡಿ,
1: ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ ಅರೆ ನೋಡಿ.
2: ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ.
3: ನಿಮ್ಮ ಆರೋಗ್ಯ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ಹಲವು ದಶಕಗಳಿಂದ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಆಸ್ಪತ್ರೆ ಮಂಗಳೂರು ದೇರಳಕಟ್ಟೆಯ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎಲ್ಲಾ ವಿಭಾಗಗಳಲ್ಲಿ ಪರಿಣಿತ ತಜ್ಞ ವೈದ್ಯರುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸಾ ಸೌಲಭ್ಯ ಹೊಂದಿರುವ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 3T, MRI, 128 ಸ್ಲೈಸ್ ಸಿಟಿ ಸ್ಕ್ಯಾನ್, ಪೆಟ್ ಸ್ಕ್ಯಾನ್, ಸ್ಪೆಕ್ಟ್ ಫೆಸಿಲಿಟಿ, ರೇಡಿಯೋಥೆರಪಿ, ಕೀಮೋಥೆರಪಿ ಮತ್ತು IVF ಸೆಂಟರ್, ಸ್ಲೀಪ್ ಲ್ಯಾಬ್ ಹಾಗೂ ಆಧುನಿಕ ತಂತ್ರಜ್ಞಾನ ಹೊಂದಿರುವ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ, ಸಿಮ್ಯುಲೇಷನ್ ಲ್ಯಾಬ್, ಸರ್ಕಾರಿ ಮತ್ತು ಖಾಸಗಿ ವಿಮಾ ಯೋಜನೆಗಳೊಂದಿಗೆ ಏನಪೋಯ ಆಸ್ಪತ್ರೆಯ ಎನ್ ಆರೋಗ್ಯ ಕಾರ್ಡ್, ವೈದ್ಯರೊಂದಿಗೆ ಟೆಲಿಮೆಡಿಸಿನ್ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಮತ್ತು ಹೋಮ್ ಕೇರ್ ಸೇವೆಗಳು ಲಭ್ಯ. ಗುಣಮಟ್ಟದ ಮತ್ತು ಮಿತ ದರದ ಆರೋಗ್ಯ ಚಿಕಿತ್ಸೆ ಸೇವೆಗಳು.

0: ಗಾಗಿ ಕರ್ನಾಟಕ ಮತ್ತು ಕೇರಳದಾದ್ಯಂತ ಮನೆ ಮಾತಾಗಿರುವ ಏಕೈಕ ಆಸ್ಪತ್ರೆ ನಮ್ಮ ನಿಮ್ಮೆಲ್ಲರ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ. ಸಂಪರ್ಕಿಸಿರಿ 9686985555.
1: ಕೇಳುಗರೆ, ಇಂದಿನ ವಿಷಯ ಹಾರ್ಮೋನ್ಗಳ ತೊಂದರೆ ಮತ್ತು ಚಿಕಿತ್ಸೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಏನಪೋಯ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಸೌರಭ ಭಟ್. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಕದ್ರಿ ಮನೋಹರ್. ಈಗ ನೇರವಾಗಿ ಸ್ಟುಡಿಯೋದತ್ತ.
2: ನಮ್ಮೆಲ್ಲ ಪ್ರೀತಿಯ ಬಾನುಲಿ ಕೇಳುಗರಿಗೆ ಏನಪ್ಪಾಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೇ, ಮನುಷ್ಯನ ದೇಹದಲ್ಲಿರುವ ಅನೇಕ ಗ್ರಂಥಿಗಳು ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತವೆ. ಹಾಗಾದರೆ ಹಾರ್ಮೋನ್ ಅಂದ್ರೇನು, ಇದರ ತೊಂದರೆಗಳು ಏನೇನು,

0: ತಜ್ಞ ವೈದ್ಯರಾದ ಡಾಕ್ಟರ್ ಸೌರಭ ಭಟ್. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಕದ್ರಿ ಮನೋಹರ್. ಈಗ ನೇರವಾಗಿ ಸ್ಟುಡಿಯೋದತ್ತ.
1: ನಮ್ಮೆಲ್ಲ ಪ್ರೀತಿಯ ಬಾನುಲಿ ಕೇಳುಗರಿಗೆ ಏನಪ್ಪಾಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಮನುಷ್ಯನ ದೇಹದಲ್ಲಿರುವ ಅನೇಕ ಗ್ರಂಥಿಗಳು ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತವೆ. ಹಾಗಾದರೆ ಹಾರ್ಮೋನ್ ಅಂದ್ರೇನು, ಇದರ ತೊಂದರೆಗಳು ಏನೇನು, ಹಾಗೇನೇ ಚಿಕಿತ್ಸೆಗಳ ಕುರಿತ ಶ್ರೋತೃಗಳ ನೇರ ದೂರವಾಣಿ ಕರೆಗಳಿಗೆ ಉತ್ತರಿಸಲು ಈಗ ಯೋನಪಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ತಜ್ಞ ವೈದ್ಯರಾದ ಡಾಕ್ಟರ್ ಸೌರಭ ಭಟ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನೇರ ಕರೆ ಮಾಡಿ ಮಾತನಾಡಿ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ.
2: ನಮಸ್ಕಾರ.
1: ಮೊದಲನೇದಾಗಿ ಹಾರ್ಮೋನ್ಗಳು ಅಂದ್ರೇನು ಡಾಕ್ಟ್ರೆ?
2: ಹಾರ್ಮೋನ್ ಅಂದರೆ ಗ್ರಂಥಿಗಳಿಂದ ತಯಾರಾಗುವಂಥ ಅಂಶಗಳು. ಇವು ಪ್ರೋಟೀನ್ ಇರ್ಬೋದು, ಸ್ಟೀರಾಯ್ಡ್ ಹಾರ್ಮೋನ್ ಅಂತ ಇರ್ಬೋದು. ಶರೀರದಲ್ಲಿ ಹಲವಾರು ಗ್ರಂಥಿಗಳಿಂದ ತಯಾರಾಗುವಂಥ ಅಂಶಗಳು. ಇದರಿಂದಾಗಿ ನಮ್ಮ ಆರೋಗ್ಯಕ್ಕೆ ಇಫೆಕ್ಟ್ ಇದೆ. ಅಂದರೆ ಥೈರಾಯ್ಡ್ ಹಾರ್ಮೋನ್ ಇರ್ಬೋದು, ಪ್ಯಾರಥೈರಾಯ್ಡ್ ಹಾರ್ಮೋನ್, ಎಡ್ರಿನಲ್ ಗ್ಯಾಂಡಿಂದ ಕಾರ್ಟಿಸೋಲ್ ಹಾರ್ಮೋನ್, ಗ್ರೋತಿಗೆ ಬೇಕಾಗುವ ಗ್ರೋತ್ ಹಾರ್ಮೋನ್, ಹೀಗೆ ಹಲವಾರು ಹಾರ್ಮೋನ್. ಇವುಗಳು ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ. ಈ ಹಾರ್ಮೋನ್ ಹೆಚ್ಚಿಗೆ ತಯಾರಾದರೆ, ಕಡಿಮೆ ತಯಾರಾದರೆ ರೋಗಗಳು ಉಂಟಾಗಬಹುದು.
1: ಓಕೆ. ಹಾರ್ಮೋನ್ ತೊಂದರೆಗಳಿದ್ದರೆ ಎಂಡೋಕ್ರೈನಾಲಜಿಸ್ಟ್ಗಳು ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾರೆ ಅಂತ ಪ್ರಶ್ನೆಗೆ ಉತ್ತರ ಕೊಡಬೇಕು. ಡಾಕ್ಟರ್, ಒಂದು ಕರೆ ಕಾಯ್ತಾ ಇದೆ. ಹಲೋ, ಜಯರಾಜ್ ಅವರು ಪ್ರಶ್ನೆ ಕೇಳಿ.
3: ಗಣೇಶ್ವರದಲ್ಲಿ ಬಟ್ಟೆ ಉಂಟಲ್ಲ, ಅವರ ಉದ್ರದಲ್ಲ ಅದು ಸ್ಥಾನ ಉಂಟಲ್ಲ, ಇದು ಮೊಳೆ ಆಗಿ ಉಂಟು ಅವ್ರದ್ದು, ಅದು ಏನಾಗಿ ಅಂತ ಕೇಳಲಿಕ್ಕೆ. ಮತ್ತೆ ಅಣ್ಣನ ಕೂಡ ಹಾಗೆ ಶರ್ಟ್ ಮತ್ತೆ ಮನೆ ಹಾಕಿ ಇದು ಮುಜಿ ಆಗ್ತಾ ಉಂಟು ಅವ್ರಿಗೆ, ಅದು ಏನಾಗಿ ಕೇಳಲಿಕ್ಕೆ.
1: ಬಹುಶಃ ನಿಮ್ಮ ಪ್ರಶ್ನೆ ಸರಿಯಾಗಿ ಕೇಳ್ತಾ ಇಲ್ಲ ಅವ್ರೆ, ಮತ್ತೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ.
3: ಸ್ಥಾನ ದೊಡ್ಡ ಉಂಟು ಅಂತ. ಹೌದು, ಅದೇನಂತ.
1: ಓಕೆ, ಬಹುಶಃ ಅದು ಪ್ರಶ್ನೆನ ಅರ್ಥ ಆಗಿಲ್ಲ. ಅವರು ಮತ್ತೆ ಪ್ರಯತ್ನ ಪಟ್ಟರೆ ಅದಕ್ಕೂ ಉತ್ತರ ಕೊಡ್ಬೋದು ಅಂತ ಅನ್ಸುತ್ತೆ ಡಾಕ್ಟ್ರೆ. ಈಗ ಹಾರ್ಮೋನ್ ತೊಂದರೆಗಳಿದ್ರೆ ಎಂಡೋಕ್ರೈನಾಲಜಿಸ್ಟ್ಗಳು ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾರೆ ಡಾಕ್ಟರ್, ಹೇಳ್ತೀರಾ?
2: ಹಾರ್ಮೋನ್ ತೊಂದರೆಗಳು ಹಾರ್ಮೋನ್ಗಳು ಜಾಸ್ತಿ ಆದರೆ ಅದನ್ನು ಕಡಿಮೆ ಮಾಡುವಂತಹ ಮಾತ್ರೆಗಳು ಕೊಡಬೇಕಾಗ್ತದೆ. ಉದಾಹರಣೆಗೆ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಮಾತ್ರೆ ಕೊಡ್ಬೋದು. ಕೆಲವು ಸತಿ ಆಪರೇಷನ್ ಮಾಡಿ ಆ ಗ್ರಂಥಿಯನ್ನೇ ತೆಗಿಬೇಕಾಗಬಹುದು ಅತಿಯಾಗಿ ತಯಾರಾಗಿದ್ದರೆ. ಕೆಲವು ಸಲ ಹಾರ್ಮೋನ್ ಕಡಿಮೆ ಆದರೆ, ಅಂದರೆ ಡೆಫಿಷಿಯನ್ಸಿ, ಹಾರ್ಮೋನ್ ಡೆಫಿಷಿಯನ್ಸಿ ಅಂತ ನಾವು ಹೇಳ್ತೇವೆ, ಆ ಥರ ಆದರೆ ಹಾರ್ಮೋನ್ ರೀಪ್ಲೇಸ್ಮೆಂಟ್, ಅಂದರೆ ಆ ಹಾರ್ಮೋನನ್ನು ಮಾತ್ರೆ ಅಥವಾ ಇಂಜೆಕ್ಷನ್ ರೂಪದಲ್ಲಿ ನಾವು ಪೇಷಂಟಿಗೆ ಕೊಡಬೇಕಾಗ್ತದೆ. ಸೊ ಇದು ತುಂಬ ಸತಿ ಜೀವನ ಪೂರ್ತಿ ಕೊಡಬೇಕಾಗುವಂತಹ ಕಾಯಿಲೆಗಳು ಇರ್ತವೆ ಹಾರ್ಮೋನ್.
1: ಅಂದರೆ ಅದು ವೇರಿಯೇಷನ್ ಆಗುತ್ತೆ ಅಂತ ಹೇಳ್ತೀರಾ?
2: ಹೌದು,
1: ದೇಹದಲ್ಲಿ.
2: ಈಗ ದೇಹದಲ್ಲಿ ಒಂದು ಗ್ರಂಥಿಯಿಂದ ಅತಿಯಾಗಿ ತಯಾರಾದರೆ, ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ತಯಾರಾದರೆ ಅಥವಾ ಕಾರ್ಟಿಸೋಲ್ ಅಂತ ಹಾರ್ಮೋನ್ ಜಾಸ್ತಿಯಾಗಿ ತಯಾರಾದರೆ ಅದಕ್ಕೆ ಒಂದು ಟ್ಯೂಮರ್ ಇರ್ಬೋದು, ಒಂದು ಗಡ್ಡೆ ಥರ ಇರ್ಬೋದು ಗ್ರಂಥಿಯಿಂದ, ಗ್ರಂಥಿಯಲ್ಲಿ. ಸೊ ಸ್ವಲ್ಪ ವಿಚಿತ್ರವಾಗಿ ಆ ಸೆಲ್ಸಿಂದ ಅತಿಯಾಗಿ ಹಾರ್ಮೋನ್ ತಯಾರಾಗ್ಬೋದು. ಆ ಹಾರ್ಮೋನ್ ಜಾಸ್ತಿ ಆದ ಕೂಡಲೇ ಅದರಿಂದ ನಮ್ಮ ಆರೋಗ್ಯ ಕೆಡ್ತದೆ. ಅಂದರೆ ಉದಾಹರಣೆಗೆ ಈಗ ಕಾರ್ಟಿಸೋಲ್ ಜಾಸ್ತಿ ಆದರೆ ಶುಗರ್, ಸಕ್ಕರೆ ಕಾಯಿಲೆ ಬರ್ಬೋದು, ಅದರಿಂದ ಬಿ ಪಿ ಜಾಸ್ತಿ ಆಗ್ಬೋದು. ಮಾಮೂಲಿಯಾಗಿ ಯಾವ ಥರ ಕೆಲವು ಅಂಗಾಂಗಗಳು ಕೆಲಸ ಮಾಡ್ತವೆ, ಈ ಹಾರ್ಮೋನ್ ಅತಿಯಾದಾಗ ಆ ಎಲ್ಲ ಎಡವಟ್ಟಾಗ್ತದೆ, ಎಲ್ಲ ತೊಂದರೆ ಏರ್ಪೇರಾಗ್ತದೆ ಶರೀರದಲ್ಲಿ. ಆಗ ನಾವು ಆ ಹಾರ್ಮೋನನ್ನು ಕಡಿಮೆ ಮಾಡಬೇಕು. ಒಂದು ಅದರ ಒಂದು ಗಡ್ಡೆ ಇದ್ದರೆ, ಆ ಹಾರ್ಮೋನ್ ಜಾಸ್ತಿ ತಯಾರು ಮಾಡುವಂಥ ಗಡ್ಡೆ ಇದ್ದರೆ ಆ ಗಡ್ಡೆಯನ್ನು ಆಪರೇಷನ್ ಮಾಡಿ ತೆಗೆಸಬೇಕಾಗ್ಬೋದು. ಈ ರೀತಿ
1: ಈಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಏನೇನು ಕಾರಣಗಳು ರೋಗಿಗಳಲ್ಲಿ ಕಂಡುಬರುತ್ತೆ ಡಾಕ್ಟ್ರೆ?
2: ಈಗ ಪ್ರತಿ ಹಾರ್ಮೋನಿಗೆ ಅದರದೊಂದು ಒಂದೊಂದು ಥರದ ಕೆಲಸ ಇರ್ತದೆ. ಈಗ ಗ್ರೋತ್ ಹಾರ್ಮೋನ್, ಮಕ್ಕಳಲ್ಲಿ ಪಿಟ್ಯೂಟ್ರಿ ಗ್ಲ್ಯಾಂಡ್ ಅಂತ ತಲೆ ಮಧ್ಯದಲ್ಲಿ, ಬ್ರೈನ್ ಮೆದುಳಿನಲ್ಲಿ ಒಂದು ಪಿಟ್ಯೂಟ್ರಿ ಗ್ರಂಥಿ ಇದೆ, ಅದರಿಂದ ತಯಾರಾಗ್ತದೆ ಗ್ರೋತ್ ಹಾರ್ಮೋನ್. ಮಾಮೂಲಿಯಾಗಿ ಅದು ಬೆಳವಣಿಗೆಗೆ ಅಗತ್ಯ. ಆದರೆ ಅದು ಅತಿಯಾಗಿ ತಯಾರಾದ ಕೂಡಲೇ ಏನಾಗ್ತದೆ ಅಂದರೆ ನಮ್ಮ ಆಕ್ರೋಮೆಗೆಲಿ ಅಂತ ಆಗ್ಬೋದು, ಗ್ರೋತ್ ಹಾರ್ಮೋನ್ ಎಕ್ಸೆಸ್. ಇದು ಟ್ಯೂಮರ್ ಒಂದು 10 ವರ್ಷ ನಿಧಾನವಾಗಿ ಬೆಳೀತಾ ಹೋಗ್ತದೆ ಗ್ರಂಥಿ. ಆಗ ಈ ಹಾರ್ಮೋನ್ ಜಾಸ್ತಿ ಆದ ಕೂಡಲೇ ಕೈಗಳು ದೊಡ್ಡದಾಗುವುದು, ಆಕ್ರೋಮೆಗೆಲಿ ಅಂದರೆ ಕೈ ಕಾಲುಗಳು ದೊಡ್ಡ ಆಗುವಂತಹ ಕಾಯಿಲೆ. ಅದು ದಪ್ಪ ಆಗಿ, ಮೂಗು ದಪ್ಪಾಗಿ, ಬಾಯಿ ದಪ್ಪಾಗಿ, ಮತ್ತು ಗಂಟುಗಳಲ್ಲಿ

0: ನೋವು ಬರ್ತದೆ, ಆರ್ಥ್ರೈಟಿಸ್ ಬರ್ಬೋದು ಅವರಿಗೆ. ಸೊ ಈ ಕಂಡೀಷನ್ಗೆ ನಾವು ಆಕ್ರೋಮೆಗೆಲಿ ಅಂತ ಹೇಳ್ತೇವೆ. ಗ್ರೋತ್ ಹಾರ್ಮೋನ್ ಅತಿಯಾಗಿ ತಯಾರಾದಾಗ ಹೀಗೆ ಆಗ್ತದೆ. ಸೊ ಆಗ ಆ ಟ್ಯೂಮರನ್ನು ನಾವು ತೆಗಿಬೇಕಾಗ್ತದೆ, ಗ್ರೋತ್ ಹಾರ್ಮೋನ್ ಹೆಚ್ಚಾದರೆ. ಥೈರಾಯ್ಡ್ ಅತಿಯಾದ ಕೂಡಲೇ ಏನಾಗ್ತದೆ ಅಂದರೆ ಶರೀರದಲ್ಲಿ ಎಲ್ಲ ಕೆಲಸಗಳು ವೇಗವಾಗಿ ಆಗಲಿಕ್ಕೆ ಶುರು ಆಗ್ತದೆ. ಈಗ ಥೈರಾಯ್ಡ್ ಹಾರ್ಮೋನ್ ಆಹಾರ ಪಚನ ಆಗಲಿಕ್ಕೆ, ನಮ್ಮ ಹೃದಯ ಬಡಿತ ಅನ್ನು ಮೇಂಟೈನ್ ಮಾಡಲಿಕ್ಕೆ ಇದಕ್ಕೆ ಬೇಕಾಗ್ತದೆ. ಆಗ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆದ ಕೂಡಲೇ ಹೈಪರ್ ಥೈರಾಯ್ಡಿಸಮಲ್ಲಿ ಏನಾಗ್ತದೆ ಅಂದರೆ ಬೇಗ ಬೇಗ ಹಸಿವೆ ಆಗೋದು, ತಿಂದದ್ದು ಬೇಗ ಬೇಗ ಪಚನ ಆಗೋದು, ಮೋಷನ್ ಪದೇ ಪದೇ ಆಗೋದು. ಲೂಸ್ ಮೋಷನ್ ಅಂತ ಆಗೋದಿಲ್ಲ, ಆದರೆ ಗಟ್ಟಿಯಾಗಿಯೇ ಆಗ್ತದೆ ಮೋಷನ್, ಆದರೆ ತುಂಬ ಸಲ. ಅದಕ್ಕೆ ನಾವು ಹೈಪರ್ ಡಿಫಿಕೇಶನ್ ಅಂತ ಹೇಳೋದು. ದಿನಕ್ಕೆ 5-6 ಸತಿ ತೂಕ ಕಡಿಮೆ ಆಗೋದು, ಒಂದು 6-7 kg-8 kg ಕಡಿಮೆ ಆಗೋದು, ಕೈ ನಡ್ಕ ಬರೋದು, ಎದೆ ಬಡಿತ ಜೋರಾಗೋದು. ಆಗ ಹಾರ್ಟಿದು ಸಹ ಪ್ರಾಬ್ಲಮ್ ಬರ್ಬೋದು, ಅಂದರೆ ಎರಿದ್ಮಿಯಾ, ಹಾರ್ಟ್ ವೇಗವಾಗಿ ಬಡಿಯೋದು, ಅದರಲ್ಲಿ ಇರೆಗ್ಯುಲರ್ ಆಗಿ ಹಾರ್ಟಿನ ಬಡಿತ ಎರಿದ್ಮಿಯಾಸ್ ಅಂತ ಆಗ್ಬೋದು. ಅದರಿಂದ ಹಾರ್ಟ್ ಅಟ್ಯಾಕ್ ಈ ಥರ ಪ್ರಾಬ್ಲಮ್ಸು ಬರ್ಬೋದು. ಹಾಗೆ ಎಷ್ಟು ವೆರೈಟಿ ಆ್ಯಕ್ಷನ್ಸ್ ಒಂದು ಹಾರ್ಮೋನಿಗಿದೆ ಅಷ್ಟು ಅದರ ಇಫೆಕ್ಟ್ ಇರ್ತದೆ. ಹಾಗೆ ಬಿಟ್ಟ ಕೂಡಲೇ ಅದು ಕಾಂಪ್ಲಿಕೇಶನ್ ಆಗ್ತದೆ. ಹಾಗೆ ಕಾರ್ಟಿಸೋಲ್ ಅಂತ ಹಾರ್ಮೋನು ನಮ್ಮ ಎಡ್ರಿನಲ್ ಗ್ಲ್ಯಾಂಡ್, ಕಿಡ್ನಿಯ ಮೇಲೆ ಇರುವ ಗ್ರಂಥಿಯಿಂದ ತಯಾರಾಗ್ತದೆ. ಜಾಸ್ತಿ ಆದ ಕೂಡಲೇ ಅದರಿಂದ ಬಿ ಪಿ ಜಾಸ್ತಿ ಆಗ್ಬೋದು, ಶುಗರ್ ಜಾಸ್ತಿ ಆಗ್ಬೋದು, ಮೂಳೆಗರು ಕರಗಲಿಕ್ಕೆ ಶುರು ಆಗ್ಬೋದು, ಆಸ್ಟಿಯೋಪೊರೋಸಿಸ್. ಹಾಗೆ ಎಲ್ಲ ಏರ್ಪೇರಾಗ್ತದೆ ಒಂದು ಒಂದು ಹಾರ್ಮೋನಿಂದ.
1: ಸಾಮಾನ್ಯವಾಗಿ ನಾವು ತಿಳ್ಕೊಂಡದ್ದಂತಂದ್ರೆ ಜೀವನ ಶೈಲಿ ಬದಲಾವಣೆ ಆದಾಗ ರೋಗಗಳು ಬರುತ್ತೆ ಅಂತೇಳಿ, ಏರುಪೇರಾಗುತ್ತೆ ಅಂತೇಳಿ. ನೀವು ಹೇಳೋ ಪ್ರಕಾರ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಇಷ್ಟೆಲ್ಲ ತೊಂದರೆಗಳು ಬರುತ್ತೆ ಅಂತ ಹೇಳಿ. ಡಾಕ್ಟರ್, ನೀವು ಆಗಲೇ ಹೇಳಿದೆ ಮಧುಮೇಹ ಕಾಯಿಲೆ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಬರುತ್ತೆ ಅಂತ, ಇದಕ್ಕೆ ಕಾರಣ ಏನು ಮಧುಮೇಹ ಬರಲಿಕ್ಕೆ?
0: ಮಾಮೂಲಿಯಾಗಿ ನಮ್ಮ ಶರೀರದಲ್ಲಿ ನಾವು ತಗೊಳ್ಳುವ ಆಹಾರ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗಿ, ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ ಅಂಶ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗಿ ಅದು ರಕ್ತದಲ್ಲಿ ರಕ್ತ ಸಂಚಾಲನೆ ಆಗುವಾಗ ರಕ್ತದಲ್ಲಿ ಬೇರೆ ಬೇರೆ ಅಂಗಗಳಿಗೆ ಮುಟ್ತದೆ. ಅಲ್ಲಿ ಅದು ಶಕ್ತಿ ಕೊಡ್ತದೆ, ಎನರ್ಜಿ ಕೊಡ್ತದೆ.
1: ಹಲೋ, ನಮಸ್ತೆ, ಯಾರು ಇಲ್ಲಿಂದ ಹೇಳಿ? ಹಲೋ ಹಲೋ,
2: ಗುಣಿಮೆಯಿಂದ ನಾಗೇಶ್ ಮಯ್ಯ ಮಾತಾಡೋದು, ಕೇಳುದಿಲ್ವಾ?
1: ಕೇಳ್ತಾ ಇದೆ, ಹೇಳಿ ಸರ್, ಪ್ರಶ್ನೆ ಕೇಳಿ ಡಾಕ್ಟರ್.
2: ಎಂತಂದು ಹೇಳಿದ್ರೆ, ಈ ಥೈರಾಯ್ಡ್ ಎನ್ಲಾರ್ಜ್ ಆದಾಗ ಒಂದು 75% ತೆಗೆದು 25% ಇರ್ತಾರಾ?
0: ಓಕೆ, ಧನ್ಯವಾದಗಳು ನಿಮ್ಮ ಪ್ರಶ್ನೆಗೆ. ಥೈರಾಯ್ಡ್ ಗ್ರಂಥಿ ಎನ್ಲಾರ್ಜ್ ಆದಾಗ ಯಾವುದೇ ಕಾರಣದಿಂದ ಥೈರಾಯ್ಡೆಕ್ಟಮಿ ಅಂತ ಮಾಡ್ತಾರೆ, ಅಂದರೆ ಥೈರಾಯ್ಡ್ ಗ್ರಂಥಿಯನ್ನು ತೆಗಿತಾರೆ. ಆದರೆ ಅದು ಟೋಟಲ್ ಥೈರಾಯ್ಡೆಕ್ಟಮಿ ಅಂದರೆ ಇಡೀ ಗ್ರಂಥಿಯನ್ನು ತೆಗಿತಾರೆ. ಆದರೆ ಏನಾಗ್ತದಂದರೆ ಅದರ ಹತ್ತಿರ ಒಂದು 2 ನರಗಳಿರುವ ಕಾರಣ ನಿಯರ್ ಟೋಟಲ್ ಥೈರಾಯ್ಡೆಕ್ಟಮಿ ಅಂತ ಹೆಚ್ಚಾಗಿ ಮಾಡ್ತಾರೆ. ಹೆಮಿ ಥೈರಾಯ್ಡೆಕ್ಟಮಿ ಅಂದರೆ ಅರ್ಧ ಗ್ರಂಥಿಯನ್ನು ತೆಗೆಯುವುದು. ಸೊ ಅವರು ಹೇಳೋದು ಮುಕ್ಕಾಲಂಶ ತೆಗೆಯುವುದು ಯೂಶಲಿ ಥೈರಾಯ್ಡ್ ಗ್ರಂಥಿಯ ಹಿಂದೆ ಇರುವಂಥ 4 ಪ್ಯಾರಥೈರಾಯ್ಡ್ ಗ್ರಂಥಿಗಳು. ಆಗ 3.5 ಗ್ರಂಥಿ ತೆಗಿತಾರೆ ಒಮ್ಮೊಮ್ಮೆ ಪ್ಯಾರಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆದಾಗ. ಹಾಗೆ ಸ್ವಲ್ಪ ಭಾಗ ಉಳಿಸಬೇಕಾಗ್ತದೆ ಒಮ್ಮೊಮ್ಮೆ, ಇದು ಥೈರಾಯ್ಡ್ ದೊಡ್ಡದಾದಾಗ, ಎನ್ಲಾರ್ಜ್ ಆದಾಗ.
1: ಇನ್ನೊಂದು ಕರೆ ಇದೆ ಡಾಕ್ಟರ್, ಸ್ವೀಕರಿಸೋಣ. ಹಲೋ ಹಲೋ ಹಲೋ ಹಲೋ. ಓಕೆ ಡಾಕ್ಟರ್, ಈ ಮಧುಮೇಹ ಕಾಯಿಲೆ ಬರಲಿಕ್ಕೆ ಏನು ಕಾರಣ ಅಂತ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ.
0: ಸೊ ಗ್ಲೂಕೋಸನ್ನು ಶರೀರದ ಬೇರೆ ಬೇರೆ ಅಂಗಗಳ ಒಳಗಡೆ, ಸೆಲ್ಸಿನ ಒಳಗಡೆ ಕಳಿಸುವ ಕೆಲಸ ಇನ್ಸುಲಿನ್ ಅಂತ ಹಾರ್ಮೋನ್ ಇದು. ಇನ್ಸುಲಿನ್ ಹಾರ್ಮೋನ್ ನಮ್ಮ ಪ್ಯಾಂಕ್ರಿಯಾಸಿಂದ ತಯಾರಾಗ್ತದೆ. ಪ್ಯಾಂಕ್ರಿಯಾಸ್ ಗ್ರಂಥಿಯಲ್ಲಿ ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾಂಡ್ಸ್ ಅಂತ ಇರ್ತದೆ, ಅದರಲ್ಲಿ ಇನ್ಸುಲಿನ್ ತಯಾರು ಮಾಡುವ ಬೀಟಾ ಸೆಲ್ಸಿಂದ ತಯಾರಾಗ್ತದೆ. ಹಾಗಾಗಿ ಈ ಇನ್ಸುಲಿನ್ ಕಡಿಮೆ ತಯಾರಾದರೆ ಶುಗರ್ ಕಾಯಿಲೆ, ಸಕ್ಕರೆ ಕಾಯಿಲೆ, ಮಧುಮೇಹ ಕಾಯಿಲೆ ಬರ್ಬೋದು. ಅಥವಾ ಇನ್ಸುಲಿನ್ ತಯಾರಾದರೆ ಅದು ಸರಿ ಕೆಲಸ ಮಾಡದಿದ್ರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇದ್ರೆ ಹಾಗೆ ಬರ್ಬೋದು.
1: ಹೌದು, ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ
3: ಹಲೋ, ನಮಸ್ತೆ ಸರ್.
1: ನಮಸ್ಕಾರ ಸರ್, ಹೇಳಿ, ಪ್ರಶ್ನೆ ಕೇಳಿ.
3: ಡಾಕ್ಟರ್ ನಮಸ್ತೆ.
0: ನಮಸ್ತೆ, ಹೇಳಿ.
3: ಈಗ ಹಾರ್ಮೋನ್ ತೊಂದರೆ ಅಂತ ನೀವು ಹೇಳ್ತೀರ, ಅದು ಗಂಡು ಹೆಣ್ಣು ಅಂತ ಈಗ ನೋಡಿ, ನಾನು ಗಂಡಸು ಎಂತ ಗಂಡಸು ಹೆಂಗಸು ಅಂತ ಇವರಿಗೆ ಬೇರೆ ಬೇರೆ ತರದಲ್ಲಿ ಹಾರ್ಮೋನ್ ತೊಂದರೆ ಆಗ್ತದ? ಮತ್ತೊಂದು, ಹಾರ್ಮೋನ್ ತೊಂದರೆ ಆದ್ರೆ ಬ್ಲಡ್ ಗೆ ಬರುವುದಾ, ನರನಾಡಿಗೆ ಬರ್ತದ ಅಂತ.
1: ಇಸ್ಮಾಯಿಲ್ ಕಲ್ಲಾಡಿ ಅವರಲ್ಲ?
3: ಹೌದು.
1: ಓಕೆ ಓಕೆ,
0: ಧನ್ಯವಾದಗಳು.

0: ನಿಮ್ಮ ಪ್ರಶ್ನೆಗೆ. ಸೊ ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ, ಹೆಂಗಸರಲ್ಲಿ ಗಂಡಸರಲ್ಲಿ ಕೆಲವು ಗ್ರಂಥಿಗಳು ಒಂದೇ ಥರ ಇದೆ, ಆದರೆ ಥೈರಾಯ್ಡ್, ಉದಾಹರಣೆಗೆ ಥೈರಾಯ್ಡ್ ಹೆಂಗಸರಲ್ಲಿ ಜಾಸ್ತಿ ಥೈರಾಯ್ಡ್ ತೊಂದರೆ ಬರ್ತದೆ, ಹಾಗೆ ಪ್ಯಾರಥೈರಾಯ್ಡ್, ಎಡ್ರಿನಲ್ ಗ್ರಂಥಿ ಇವೆಲ್ಲ ಎಂಡೋಕ್ರೈನ್ ಗ್ರಂಥಿಗಳು. ಅಂದರೆ ಅದರ ಸೆಕ್ರೀಷನನ್ನು ಒಂದು ಡಕ್ಟಿಗೆ, ಒಂದು ಪೈಪಿಗೆ ಹಾಕುವುದಲ್ಲ, ಸೀದಾ ರಕ್ತಕ್ಕೆ ಬಿಡುವಂಥ ಹಾರ್ಮೋನುಗಳು ಎಂಡೋಕ್ರೈನ್ ಹಾರ್ಮೋನ್ಗಳು. ಆದರೆ ಇದರಲ್ಲಿ ಓವರಿ ಅಂತ ಹೆಂಗಸರಲ್ಲಿ ಇರುವುದು, ಓವರೀಸಿಂದ ತಯಾರಾಗುವ ಹಾರ್ಮೋನ್ ಈಸ್ಟ್ರೋಜನ್ ಇರ್ಬೋದು, ಪ್ರೊಜೆಸ್ಟ್ರಾನ್ ಇರ್ಬೋದು, ಹಾಗೆ ಗಂಡಸರಲ್ಲಿ ಟೆಸ್ಟೋಸ್ಟಿರೋನ್ ಅಂತ ತಯಾರಾಗ್ತದೆ ಟೆಸ್ಟಿಸಿಂದ. ಸೊ ಆ ಕಾಯಿಲೆಗಳು ಇಬ್ಬರಲ್ಲಿ ಬೇರೆ ಬೇರೆ ಥರ ಆಗಿ ಕಂಡುಬರ್ಬೋದು. ಹಾಗೆ ಈಗ ಚಿಕ್ಕ ಮುಟ್ಟು ಸ್ಟಾರ್ಟ್ ಆಗುವಾಗ ಲೇಡೀಸಲ್ಲಿ ಡಿಲೇಡ್ ಪ್ಯೂಬರ್ಟಿ, ಅಂದರೆ ಪ್ಯೂಬರ್ಟಿ ಲೇಟ್ ಆಗಿ ಆದಾಗ ಡಿಲೇಡ್ ಪ್ಯೂಬರ್ಟಿ, ಅದು ಯಾಕೆ ಆಗಿದೆ, ಯಾಕೆ ಓವರಿ ಸರಿ ಇಲ್ಲ, ಅದರಿಂದ ಹಾರ್ಮೋನ್ ತಯಾರಾಗ್ತಾ ಇಲ್ಲ ಅಂತ ಅದು ಎಂಡೋಕ್ರೈನಾಲಜಿಸ್ಟ್ ಟ್ರೀಟ್ ಮಾಡ್ತಾರೆ ಡಿಲೇಡ್ ಪ್ಯೂಬರ್ಟಿ. ಆದರೆ ಕೆಲವು ಸತಿ ಕೆಲವು ಚಿಕ್ಕ ಹುಡುಗಿಯರಿಗೆ, ಅಂದರೆ 4 ವರ್ಷ 5 ವರ್ಷದಲ್ಲಿ ಮುಟ್ಟು ಸ್ಟಾರ್ಟ್ ಆದದ್ದು ನೋಡಿದ್ದೇವೆ ನಾವು, ಅಂದರೆ ಬ್ರೈನಲ್ಲಿ ಒಂದು ಹಾರ್ಮೋನ್ ತಯಾರು ಮಾಡುವ GnRH ಅಂತ ಹಾರ್ಮೋನ್ ತಯಾರಾಗುವ ಟ್ಯೂಮರ್ ಆಗಿ ಅವರಿಗೆ ಚಿಕ್ಕ ವಯಸ್ಸಲ್ಲೇ ಹಾಗೆ ಎದೆ ಡೆವಲಪ್ ಆಗಿ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗಿ ಹೀಗೆ. ಆಗ ನಾವು ಯಾಕೆ ಹಾಗೆ ಆಗಿದೆ ಅಂತ ನೋಡಬೇಕಾಗ್ತದೆ, ಟ್ಯೂಮರ್ ಇದ್ದರೆ ಅದನ್ನು ಆಪ್ರೇಷನ್ ಮಾಡಬೇಕಾ ಬೇಡವಾ ಅಂತ ನೋಡಬೇಕಾಗ್ತದೆ. ಹಾಗೆ ಗಂಡಸರಲ್ಲಿ ಸಹ ಹಾಗೆ ಪ್ರಿಕಾಷನ್ಸ್ ಪ್ಯೂಬರ್ಟಿ, ಅಂದರೆ ಪ್ಯೂಬರ್ಟಿ ಬೇಗ ಆಗೋದು ಅಥವಾ ಲೇಟ್ ಆಗೋದು ಹೀಗೆ ಸಹ ಆಗ್ಬೋದು. ಮತ್ತು ಹೈಪೋಗೊನಾಡಿಸಮ್ ಅಂತ ಬರ್ತದೆ, ಟೆಸ್ಟೋಸ್ಟಿರೋನ್ ಕಡಿಮೆ ಇದ್ದ ಕೂಡಲೇ ಅವರಿಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರ್ತದೆ. ಟೆಸ್ಟೋಸ್ಟಿರೋನ್ ಕಮ್ಮಿ ಇದ್ದರೆ ಮಸಲ್ ಮಾಸ್ ಕಮ್ಮಿ ಆಗ್ತದೆ, ಮಕ್ಕಳಾಗಲಿಕ್ಕೆ ತೊಂದರೆ ಬರಬಹುದು, ಆಸ್ಟಿಯೋಪೊರೋಸಿಸ್, ಮೂಳೆ ಗಟ್ಟಿ ಇರುವುದಿಲ್ಲ, ಹೀಗೆ ಪ್ರಾಬ್ಲಮ್ಸ್ ಬರ್ತದೆ.
1: ಬಹುಶಃ ಇಸ್ಮಾಯಿಲ್ ಕಲ್ಲಾಡಿ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಳ್ತಾ, ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಡಯಾಬಿಟೀಸ್ ಕಾಯಿಲೆ ಬರ್ತದೆ ಅಂಥೇಳಿ. ಈಗ ಡಯಾಬಿಟೀಸ್ ಕಾಯಿಲೆಯಲ್ಲಿ ಟೈಪ್ಸ್ ಆಫ್ ಡಯಾಬಿಟೀಸ್ ಅಂತ ಇರುತ್ತಲ್ವ ವಿಧಗಳು, ಅದು ಯಾವುದು ಮತ್ತು ಇದು ಗುಣವಾಗದ ಕಾಯಿಲೆ ಹೇಗೆ?
0: ಓಕೆ, ಧನ್ಯವಾದ. ಡಯಾಬಿಟೀಸಲ್ಲಿ ಒಂದು ಸುಮಾರು 30 ಥರದ ಡಯಾಬಿಟೀಸ್ ಇದೆ, ಆದರೆ ಹೆಚ್ಚಾಗಿ ನಾವು ನೋಡುವಂಥದ್ದು ಟೈಪ್ 2 ಡಯಾಬಿಟೀಸ್ ಅಂತ ಜಾಸ್ತಿ ನಾವು ನೋಡೋದು. ಅಂದರೆ ಇದರಲ್ಲಿ ಇನ್ಸುಲಿನ್ ಅಂತ ತಯಾರಾಗ್ತಾ ಇರ್ತದೆ ಹಾರ್ಮೋನ್, ಆದರೆ ಸ್ವಲ್ಪ ಕಡಿಮೆ ತಯಾರಾಗ್ತದೆ. ಇದು ಪ್ರೋಗ್ರೆಸಿವ್ ಕಾಯಿಲೆ, ಅಂದರೆ ಶುರು ಆದರೆ ಇನ್ಸುಲಿನ್ ತಯಾರು ಮಾಡುವ ಸೆಲ್ಸ್ ಕಡಿಮೆ ಆಗ್ತಾ ಹೋಗ್ತದೆ. ಎಷ್ಟು ಬೇಗ ಅದು ಕಾಯಿಲೆ ಮುಂದುವರಿತದೆ ಅದು ಬೇರೆ ಬೇರೆ ಕಾರಣದಿಂದ ಆಗ್ಬೋದು. ಕೆಲವರಲ್ಲಿ ಬೇಗ ಮುಂದುವರ್ಬೋದು, ಶುಗರ್ ಒಳ್ಳೆ ಕಂಟ್ರೋಲ್ ಮಾಡದಿದ್ದರೆ ಬೇಗ ಮುಂದುವರಿತದೆ, ಹಾಗೆ ಕೆಲವರಲ್ಲಿ ಲೇಟಾಗಿ ಮುಂದುವರಿಬೋದು. ಆದರೆ ಶುರುವಿನಲ್ಲಿ ನಾವು ಮಾತ್ರೆ ಕೊಡ್ತೇವೆ. ಫಸ್ಟ್ 6 ವರ್ಷದಲ್ಲಿ ನಾವು ಅದನ್ನು ಈಗ ಸ್ವಲ್ಪ ತೂಕ ಕಡಿಮೆ ಮಾಡಿದರೆ ಹೋಗಿಸ್ಬಹುದು, ಹಾಗೆ ಮೇಂಟೈನ್ ಮಾಡ್ಬೋದು ಅಂತ ಈಗ ನಮಗೆ ರಿಸರ್ಚಲ್ಲಿ ಎವಿಡೆನ್ಸ್ ಸಿಕ್ಕಿದೆ. ಹಾಗಾಗಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅದು ಟ್ರೈ ಮಾಡ್ಬೋದು, ಆದರೆ ಬರ್ತಾ ಬರ್ತಾ ಕಾಯಿಲೆ ಪರ್ಮನೆಂಟ್ ಆಗ್ತದೆ. ಹಾಗೆ ಅಂದರೆ ಆ ಸೆಲ್ಸ್ ಕಡಿಮೆ ಆಗೋದು, ವಾಪಸ್ ಜನರೇಟ್ ಆಗೋದಿಲ್ಲ. ಅದೇ ಥರ ಟೈಪ್ 1 ಡಯಾಬಿಟಿಸ್ ಅಂತ ನಾವು ಮಕ್ಕಳಲ್ಲಿ ನೋಡ್ತೇವೆ. ಇದರಲ್ಲಿ ಇನ್ಸುಲಿನ್ ತಯಾರು ಮಾಡುವ ಸೆಲ್ಸೇ ಇಲ್ಲ, ಅದರ ವಿರುದ್ಧ ಆ್ಯಂಟಿಬಾಡಿ ತಯಾರಾಗಿ ಅದು ಫುಲ್ ನಾಶ ಆದರೆ ನಾವು ಇನ್ಸುಲಿನ್ನೇ ಕೊಡಬೇಕು, ಅಂದರೆ ಲೈಫ್ ಲಾಂಗ್ ಬೇಕಾಗ್ತದೆ ಇನ್ಸುಲಿನ್. ಇನ್ಸುಲಿನ್ ಈಗ ಇಂಜೆಕ್ಷನ್ ರೂಪದಲ್ಲಿ ಇರ್ಬೋದು, ಈಗ ನಾವು ಇನ್ಸುಲಿನ್ ಪಂಪ್ ಅಂತ ಬರ್ತದೆ, ಕಂಟಿನ್ಯೂಸ್ ಇನ್ಸುಲಿನ್ ತಯಾರು ಮಾಡೋದು, ಅದನ್ನೊಂದು ಆರ್ಟಿಫಿಷಿಯಲ್ ಪ್ಯಾಂಕ್ರಿಯಾಸ್ ಅಂತ ನಾವು ಹೇಳ್ತೇವೆ. ಸೊ ಇದು ಪರ್ಮನೆಂಟ್, ಅದು ಬೇಕೇ ಬೇಕು ಮಕ್ಕಳಿಗೆ ಟೈಪ್ 1 ಡಯಾಬಿಟಿಸಲ್ಲಿ. ಜೆಸ್ಟೇಷನ್ ಡಯಾಬಿಟಿಸ್ ಅಂತ ಇರ್ಬೋದು, ಗರ್ಭಾವಸ್ಥೆಯಲ್ಲಿ ಬರುವಂಥ ಸಕ್ಕರೆ ಕಾಯಿಲೆ, ಅದು ಹಾರ್ಮೋನ್ ಚೇಂಜಸ್ ಪ್ರೆಗ್ನೆನ್ಸಿಯಲ್ಲಿ ಹೆಚ್ಚಾಗಿ ಟೆಂಪ್ರರಿ. ಆದರೆ ಗರ್ಭಾವಸ್ಥೆಯಲ್ಲಿ ಜೆಸ್ಟೇಷನ್ ಡಯಾಬಿಟಿಸ್ ಬಂದವರಿಗೆ ಮುಂದೆ ಡೆಲಿವರಿ ಆದ ನಂತರ ಫ್ಯೂಚರಲ್ಲಿ 10 ಪಾಲು ಜಾಸ್ತಿ ಡಯಾಬಿಟಿಸ್ ಬರುವ ರಿಸ್ಕ್.
1: ಓಕೆ ಡಾಕ್ಟರ್, ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ಹೇಳಿ. ಯಾರು? ಇಕ್ಬಾಲ್ ಮಂಜುನಾಡಿ ಅವರು ಪ್ರಶ್ನೆ ಕೇಳಿ ಡಾಕ್ಟರ್ ಹತ್ರ.
2: ಅಂದ್ರೆ ಇದು ಈ ಎಮರಾಯ್ಡ್ಸ್ ಅಂತ ಹೇಳ್ತಾರೆ, ಅದು ಫೈಲ್ಸ್ ಗೆ ಸಂಬಂಧ ಪಟ್ಟದ್ದು, ಅದು ಇವತ್ತು ಕೇಳ್ಬಹುದು ಹೇಗೆ ಅಂತ
1: ಪ್ರಶ್ನೆಯನ್ನು ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀರಾ?
2: ಇದು ಎಮರಾಯ್ಡ್ ಫೈಲ್ಸ್ ಗೆ ಸಂಬಂಧಪಟ್ಟದ್ದು, ಕುರು ಹಾಗೆ ಈ ಮಲದ್ವಾರದಲ್ಲಿ.
1: ಓಕೆ ಡಾಕ್ಟರ್
0: ಹೇಳಿ. ಹಾ, ಅದರ ಕುರಿತು ನಿಮ್ಗೆ ಏನು ಕೇಳಲಿಕ್ಕಿತ್ತು ಅಂದ್ರೆ, ಅದು ಡೈರೆಕ್ಟ್ ಹಾರ್ಮೋನ್ ತೊಂದರೆ ಅಲ್ಲ.
2: ಹೌದು ಅಲ್ಲ ಮೇಡಮ್, ಅದು ಅಂದ್ರೆ ಈಗ ಒಂದು 5-6 ವರ್ಷಗಳಿಂದ ಕಂಟಿನ್ಯೂ ಇಯರ್ಲಿ ಆಗ್ತಾ ಉಂಟು. ಒಮ್ಮೆ ಇದು ತುಂಬಾ ಜಾಸ್ತಿ ಆಗಿ 2.5 ತಿಂಗಳು 3 ತಿಂಗಳವರೆಗೆ ಇತ್ತು ಕಂಟಿನ್ಯೂ, ಏನು ಅಂದ್ರೆ ತುಂಬಾ ಜಾಸ್ತಿ ಆಗ್ತಾ ಹೋದದ್ದು.
0: ಓಕೆ,

0: ಹೆಚ್ಚಾಗಿ ಇದು ಹಾರ್ಮೋನಿಂದ ಅಂತ ಹೇಳಲಿಕ್ಕಾಗೋದಿಲ್ಲ ನಮಗೆ, ಅದು ಹೆಚ್ಚಾಗಿ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಸರ್ಜರಿ ಡಿಪಾರ್ಟ್ಮೆಂಟ್ಗೆ ನೀವು ಹೋಗಿ ಕನ್ಸಲ್ಟ್ ಮಾಡಿದರೆ ಅದಕ್ಕೆ ಅವರು ಹೇಳ್ತಾರೆ ಪೈಲ್ಸ್.
1: ಅಲ್ಲ ನಾನೊಮ್ಮೆ ಕೇಳಿದೆ, ಅವರು ಸರ್ಜರಿ ಮಾಡಿದ್ರು ಅದು ಮತ್ತೆ ನೆಕ್ಸ್ಟ್ ಬರುವುದಿಲ್ಲ ಅಂತ, ಗ್ಯಾರಂಟಿ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ.
0: ಹೌದು, ಆದರೆ ಅದು ಡೈರೆಕ್ಟ್ ಹಾರ್ಮೋನಿಂದ ತೊಂದರೆ ಅಲ್ಲ,
1: ಹೌದು
0: ಕೆಲವರಿಗೆ ಲಿವರ್ ತೊಂದರೆ ಇದ್ದರೆ ಹಾಗೆ ಬರ್ಬೋದು ಕೆಲವರಿಗೆ. ಹೌದು ಹೌದು ಹೌದು ಹೌದು ಹೌದು, ನೀರು ಕಡಿಮೆ ಕುಡಿದ್ರೆ ಆಗ್ತದೆ ಹಾಗೆ, ಮೋಷನ್ ಎಲ್ಲ ಗಟ್ಟಿಯಾಗಿ ಹಾಗೆ ಆಗ್ಬೋದು. ಅದು ಡೀಟೇಲ್ಡ್ ಆಗಿ ನೀವು ಸರ್ಜನ್ ಹತ್ರ ಕೇಳಬೇಕಾಗ್ತದೆ, ಆದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ, ಅದು ಆಗದ ಹಾಗೆ ನೋಡಿಕೊಂಡು ನಮ್ಮ ಆಹಾರ ಎಲ್ಲ ನಾವು ಚೇಂಜ್ ಮಾಡಿದರೆ ಒಳ್ಳೆಯದು.
1: ಇವತ್ತು ಒಂದು 2 ವಾರ ಮೊದಲು ನಾನು ಮದ್ದು ಮಂಗಳೂರಿಂದ ತಂದದ್ದು, ಈ ಸಲ ಒಂದು ಸಿಂಪಲ್ ಅಲ್ಲಿ ಹೋಯ್ತು, ಅಂದ್ರೆ ಒಂದು 2 ವಾರದಲ್ಲಿ ಕಮ್ಮಿ ಆಯ್ತು.
0: ಓಕೆ ಓಕೆ
1: ಇಲ್ಲಾಂದ್ರೆ
0: ಓಕೆ
1: ಲಾಸ್ಟ್ ಟೈಮ್ ಎಲ್ಲ ಸ್ವಲ್ಪ ಇದು ಬೇಸಿಗೆ ಕಾಲದಲ್ಲಿ ಸ್ಟಾರ್ಟ್ ಆದ್ರೆ ಒಂದು ಹೆಚ್ಚು ಕಮ್ಮಿ ಅಂದ್ರೆ ಒಂದು 20-25 ಡೇಸ್ ಇರ್ತಿತ್ತು.
0: ಓಕೆ ಓಕೆ
2: ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಓಕೆ, ತುಂಬಾ ಥ್ಯಾಂಕ್ಸ್ ಮೇಡಮ್.
0: ಥ್ಯಾಂಕ್ ಯು,
2: ಥ್ಯಾಂಕ್ ಯು. ಡಾಕ್ಟರ್ ಹೇಳ್ತಾ ಇದ್ರೆ ನಮ್ಮ ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತ ದೇಶ ಡಯಾಬಿಟಿಸ್ ನಂಬರ್ 1 ಇದೆ ಅಂತ ಹೇಳಿ. ನಾವೆಲ್ಲ ತಿಳ್ಕೊಂಡಿದ್ದು ಸಾಮಾನ್ಯವಾಗಿ ಅಂತೇಳಿ ಡಯಾಬಿಟಿಸ್ ಬರೋದು ಸಕ್ಕರೆ ತಿನ್ನುವುದರಿಂದ ಅಂತ, ಸಿಹಿ ಪದಾರ್ಥಗಳು. ನೀವು ಹೇಳೋ ಪ್ರಕಾರ ಈ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಕೂಡ ಬರ್ತದೆ ಅಂತ ಹೇಳಿ. ಈಗ ಪ್ರಶ್ನೆ ಅಂತ ಅಂದರೆ, ಹಾರ್ಮೋನ್ಗೂ ಇನ್ನೊಂದು ಥೈರಾಯ್ಡ್ ಗ್ಲ್ಯಾಂಡ್ ಹೇಳಿದ್ರಲ್ಲ, ಥೈರಾಯ್ಡ್ ಗ್ಲ್ಯಾಂಡ್ಗೆ ಏನು ಸಂಬಂಧ ಮೇಡಮ್?
0: ಥೈರಾಯ್ಡ್ ಗ್ಲ್ಯಾಂಡ್ ಕತ್ತಲಿ ಒಂದು ಗ್ರಂಥಿ, ಅದರಿಂದ ಥೈರಾಯ್ಡ್ ಹಾರ್ಮೋನ್ ಥೈರಾಕ್ಸಿನ್ ಅಂತ ತಯಾರಾಗ್ತದೆ. ಆ ಹಾರ್ಮೋನ್ ರಕ್ತದಲ್ಲಿ ಹೋಗಿ ಅದು ಬಹಳ ಅಂಗಾಂಗಗಳನ್ನು ಎಫೆಕ್ಟ್ ಮಾಡ್ತದೆ. ಅಂದರೆ ಒಂದು ಚಿಕ್ಕ ಮಕ್ಕಳಲ್ಲಿ ಅವರ ಬೆಳವಣಿಗೆಗೆ ಗ್ರೋತಿಗೆ ಬಹಳ ಮುಖ್ಯ, ಬ್ರೈನ್ ಡೆವಲಪ್ಮೆಂಟಿಗೆ ಬಹಳ ಮುಖ್ಯ. ಹಾಗೆ ಅಂದರೆ ಗರ್ಭಾವಸ್ಥೆಯಲ್ಲಿ ತಾಯಿಗೆ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಇದ್ದರೆ ಮಗುಗೆ ಎಫೆಕ್ಟ್ ಆಗ್ಬೋದು, ಮತ್ತು ಹುಟ್ಟಿದ ಮಗುಗೆ ಥೈರಾಯ್ಡ್ ಗ್ರಂಥಿಯೇ ಇಲ್ಲದಿದ್ದರೆ ಕಂಜನೈಟಲ್ 2-3 ವಾರದ ಅಂತ ಆಗ್ತದೆ. ಅವರಿಗೆ 2-3 ವಾರದ ಒಳಗೆ ಅದು ಡಿಟೆಕ್ಟ್ ಆಗಿ ಹಾರ್ಮೋನ್ ಕೊಡದಿದ್ದರೆ ಬುದ್ಧಿಶಕ್ತಿ ಎಫೆಕ್ಟ್ ಆಗ್ಬೋದು, ಮೆಂಟಲಿ ರಿಟಾರ್ಡೆಡ್ ಆಗ್ಬೋದು,
2: ಬ್ರೈನ್ ಡೆವಲಪ್ಮೆಂಟ್
0: ಎಫೆಕ್ಟ್.
2: ಓಕೆ ಡಾಕ್ಟರ್, ಒಂದು ಕರೆಯನ್ನು ಸ್ವೀಕರಿಸೋಣ. ಹಲೋ,
3: ನಮಸ್ತೆ ಸರ್.
2: ನಮಸ್ತೆ, ತಾವು ಯಾರು, ಎಲ್ಲಿಂದ ಹೇಳಿ?
3: ನಾನು ನೀರಜ್.
2: ನೀರಜ್ ಅವರೇ, ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ.
0: ನಮಸ್ತೆ ಹೇಳಿ.
3: ನನ್ನದು 2 ಪ್ರಶ್ನೆ. ಈಗ ಹಾರ್ಮೋನ್ ಮತ್ತು ಥೈರಾಯ್ಡ್ ಅಂದ್ರೆ 2 ಒಂದೇನಾ ಅಂತ, ಒಂದು. ಮತ್ತೊಂದು, ಹಾರ್ಮೋನಿನ ಲಕ್ಷಣಗಳು ಯಾವುದು, ನಮ್ಗೆ ಹಾರ್ಮೋನ್ ಇದೆ ಅಂತ ಹೇಗೆ ನಾವು ಕಂಡುಹಿಡಿಯಬಹುದು ಅಂತ, ಅದು 2 ಪ್ರಶ್ನೆ.
0: ಓಕೆ, ಧನ್ಯವಾದಗಳು. ಹಾರ್ಮೋನ್ ಮತ್ತೆ ಥೈರಾಯ್ಡ್ ಒಂದೇ ಅಲ್ಲ, ಅಂದ್ರೆ ಥೈರಾಯ್ಡ್ ಒಂದು ತರದ ಹಾರ್ಮೋನ್. ಈಗ ಎಂಡೋಕ್ರೈನ್ ಹಾರ್ಮೋನ್ ಅಂತ ನೀವು ತಲೆಯಿಂದ ಕಾಲು ತನಕ ಹೇಳೋದಾದರೆ, ಪಿಟ್ಯೂಟ್ರಿ ಗ್ರಂಥಿಯಲ್ಲಿ ಹಲವಾರು ಹಾರ್ಮೋನ್ ಇದೆ. LH ಲೂಟಿನೈಸಿಂಗ್ ಹಾರ್ಮೋನ್, FSH, ACTH, ಹೀಗೆ ಬಹಳ ಹಾರ್ಮೋನ್ಗಳಿದೆ. ಇದು ಕತ್ತಲ್ಲಿ ಥೈರಾಯ್ಡ್ ಹಾರ್ಮೋನ್ ತಯಾರಾಗ್ತದೆ, ಅಂದರೆ ಥೈರಾಯ್ಡ್ ಗ್ರಂಥಿಯಿಂದ ಥೈರಾಯ್ಡ್ ಹಾರ್ಮೋನ್ ತಯಾರಾಗ್ತದೆ. ಥೈರಾಯ್ಡಿನ ಹಿಂದೆ ಪ್ಯಾರಥೈರಾಯ್ಡ್ ಗ್ರಂಥಿ ಅಂತ ಇರ್ತದೆ, ಅದರಿಂದ ಪ್ಯಾರಥೈರಾಯ್ಡ್ ಹಾರ್ಮೋನ್ ತಯಾರಾಗ್ತದೆ. ಪ್ಯಾರಥೈರಾಯ್ಡ್ ಏರ್ಪೇರಾದ ಕೂಡಲೇ ಕ್ಯಾಲ್ಶಿಯಂ ಎಫೆಕ್ಟ್ ಆಗ್ಬೋದು, ಮೂಳೆಗಳು ಎಫೆಕ್ಟ್ ಆಗ್ಬೋದು, ಮತ್ತು ನಮ್ಮ ಎಡ್ರಿನಲ್ ಗ್ಲ್ಯಾಂಡ್ ಅಂದರೆ ಕಿಡ್ನಿನ ಮೇಲ್ಗಡೆ 2 ಎಡ್ರಿನಲ್ ಅಥವಾ ಸುಪ್ರಾರಿನಲ್ ಗ್ರಂಥಿ ಅಂತ ಇದೆ, ಬಹಳ ಮುಖ್ಯವಾದ ಗ್ರಂಥಿಗಳು. ಅದರಿಂದ ಕಾರ್ಟಿಸೋಲ್, ಆಲ್ಡೋಸ್ಟಿರೋನ್, ಇದು ನಮ್ಮ BP ಮೇಂಟೈನ್ ಮಾಡುವಂಥ ಬಹಳ ಇಂಪಾರ್ಟೆಂಟ್ ಹಾರ್ಮೋನ್. ಕಾರ್ಟಿಸೋಲ್ ಯಾರಿಗಾದರೂ ಕಡಿಮೆ ಇದ್ದರೆ ಅಥವಾ ಎಡ್ರಿನಲ್ ಗ್ಲ್ಯಾಂಡಲ್ಲಿ ಟ್ಯೂಮರ್ ಏನಾದರೂ ಇದ್ದದ್ದು ತೆಗಿಬೇಕಾದ್ರೆ ಹಾರ್ಮೋನ್ ಕೊಡದಿದ್ದರೆ ಪ್ರಾಣಕ್ಕೆ ಅಪಾಯ ಬರ್ಬೋದು, BP ಡೌನ್ ಆಗ್ಬೋದು. ಮತ್ತು ನಿಮ್ಮ ಗೊನಾಡ್ಸ್ ಅಂದರೆ ಓವರೀಸ್ ಲೇಡೀಸಲ್ಲಿ, ಅದರಿಂದ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ತಯಾರಾಗ್ತದೆ, ಜೆಂಟ್ಸಲ್ಲಿ ಟೆಸ್ಟೋಸ್ಟಿರೋನ್ ತಯಾರಾಗ್ತದೆ, ಹಾಗೆ ಹಲವಾರು ಈ ಥರ ಹಾರ್ಮೋನ್ಗಳಿದೆ ಶರೀರದಲ್ಲಿ.
2: ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಡಾಕ್ಟರ್, ನಾವು ಕೇಳ್ತಾ ಇರೋದು ಈಗ ಜೀವನ ಶೈಲಿ ಅಂತೇಳಿ, ಸಿಹಿ ತಿನ್ನೋದ್ರಿಂದ ಡಯಾಬಿಟಿಸ್ ಬರ್ತದೆ, ಉಪ್ಪು ತಿನ್ನೋದ್ರಿಂದ BP ಬರ್ತದೆ ಅಂತ ನೀವು ಹೇಳೋ ಪ್ರಕಾರ ಅದು ಮಾತ್ರ ಅಲ್ಲ, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ ಕೂಡ ಬರುತ್ತೆ ಅಂತ ಹೇಳಿ. ಈಗ ಇನ್ನೊಂದು ಪ್ರಶ್ನೆ, ವೈದ್ಯಕೀಯದಲ್ಲಿ ನಾವು ಕೇಳ್ತಾ ಇರ್ತೀವಿ PCOS ಅಂತ, ಅಥವಾ ಅದನ್ನು ಈಗ POMS ಅಂತಲೂ ಕರೀತಾರೆ ಅಂತ ಹೇಳ್ತಿರಲ್ಲ, ಇದು ಏನು ಡಾಕ್ಟ್ರೇ?
0: ಓಕೆ, PCOS ಅಂದರೆ ಮೊದಲು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತಾ ಇದ್ರು, ಇತ್ತೀಚೆಗೆ ಅದನ್ನು ಹೆಸರು ಚೇಂಜ್ ಮಾಡಿದ್ದಾರೆ, ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್.
2: ಒಂದು ಕರೆ ಸ್ವೀಕರಿಸೋಣ ಮೇಡಮ್, ಮತ್ತೆ ನಮ್ಮ ಚರ್ಚೆ ಮುಂದುವರಿಸೋಣ. ಹಲೋ,
4: ಹಲೋ, ನಮಸ್ತೆ, ನಾನು ಜಸಿಂತಾ ಶೇರ್ವಾ, ಉಡುಪಿ ಡಿಸ್ಟ್ರಿಕ್ಟ್ ಇಂದ
2: ಮಾತನಾಡಿ ಡಾಕ್ಟರ್ ಹತ್ರ.
4: ನಮಸ್ತೆ ಡಾಕ್ಟರ್.
0: ನಮಸ್ತೆ
4: ಡಾಕ್ಟರ್. ನೀವು ಹೇಳಿದ್ರಿ ಹೈಪೋ ಮತ್ತೆ ಹೈಪರ್ ಅಂತ, ಈ 2

0: ಡಿಫರೆನ್ಸ್ ಏನು? ಮತ್ತೆ ಹೈಪೋದಲ್ಲಿ ಹೈಪೋ ಇರುವವರು ದಪ್ಪಗಾಗ್ತಾರೆ, ಹೈಪರ್ ಇರುವವರು ತಳ್ಳಗಾಗ್ತಾರೆ, ಅದು ಯಾವ ಕಾರಣವೇನು ಡಾಕ್ಟರ್?
1: ನಮಸ್ತೆ. ಈಗ ಥೈರಾಯ್ಡ್ ಗ್ರಂಥಿ ಒಂದು ನಮ್ಮ ಶರೀರಕ್ಕೆ ಪೆಟ್ರೋಲ್ ಇದ್ದಾಗೆ, ಅದು ಜಾಸ್ತಿ ಆದ ಕೂಡಲೇ ನಮ್ಮ ಶರೀರದ ಮೆಟಬಾಲಿಸಮ್ ಎಲ್ಲ ಜಾಸ್ತಿ ಆಗ್ತದೆ, ನಾವು ತಿಂದದ್ದು ಬೇಗ ಬೇಗ ಕರಗ್ತದೆ, ಹಾಗೆ ಕೈ ನಡ್ಕ ಬರೋದು, ಹಸಿವೆ ಆಗೋದು, ಮೈಮೆಲ್ಲ ಬಿಸಿ ಆಗೋದು, ಇದೆಲ್ಲ ಹೈಪರ್ ಥೈರಾಯ್ಡಿಸಮ್ ಇದು ಲಕ್ಷಣಗಳು. ಅಂದರೆ ಚಳಿ ಆಗು, ತುಂಬ ಬಿಸಿ ಬಿಸಿ ಸೆಕೆ ಆಗೋದು, ನಾವು ತಿಂದದ್ದು ಬೇಗ ಬೇಗ ಕರಗೋದು, ತೂಕ ಕಡಿಮೆ ಆಗೋದು. ಹೈಪರ್ ಥೈರಾಯ್ಡಿಸಮ್ಲಿ ಒಂದು 7-10 kg ಜಾಸ್ತಿ ಆಗ್ಬೋದು. ಹೈಪೋಥೈರಾಯ್ಡಿಸಮ್ ಅಂದರೆ ಥೈರಾಯ್ಡ್ ಗ್ರಂಥಿಯಿಂದ ಹಾರ್ಮೋನ್ ಕಡಿಮೆ ಆಗುವಂಥದ್ದು, ಅದರಲ್ಲಿ ತೂಕ ಸ್ವಲ್ಪ ಜಾಸ್ತಿ ಆಗ್ಬೋದು, ಅಂದರೆ ಒಂದು 3-4 kg ಜಾಸ್ತಿ ಆಗ್ಬೋದು. ತುಂಬ ಪೇಷಂಟ್ಸ್ ಏನೆಣಿಸ್ತಾರೆ ಅಂದರೆ ಅವರಿಗೆ 20 kg ಜಾಸ್ತಿ ಇದ್ದರೆ ಸಹ ಎಲ್ಲ ಥೈರಾಯ್ಡ್ ಗ್ರಂಥಿಯಿಂದ ಥೈರಾಯ್ಡ್ ಹಾರ್ಮೋನ್ ಕಡಿಮೆಯಿಂದ ಆಗಿ ಹಾಗೆ ಆಗಿರೋದು ಅಂತ. ಆ ಥರ ಇಲ್ಲ, ಅದೊಂದು ತಪ್ಪು ಕಲ್ಪನೆ. ಒಂದು 3-4 kg ಹಾಗೆ ಹೈಪೋಥೈರಾಯ್ಡಿಸಮಲ್ಲಿ ತೂಕ ಜಾಸ್ತಿ ಆಗ್ಬೋದು. ಬಟ್ ಥೈರಾಯ್ಡ್ ಹಾರ್ಮೋನ್ ನಾವು ರೀಪ್ಲೇಸ್ ಮಾಡಿದಾಗ ಅದು ಎಲ್ಲ ತೂಕ ಅದರಿಂದಾಗಿ ಜಾಸ್ತಿ ಆಗಿದ್ದದ್ದು ಸರಿಯಾಗ್ತದೆ. ಇನ್ನೊಂದು ಹೈಪೋಥೈರಾಯ್ಡಿಸಮಲ್ಲಿ ಮುಟ್ಟು ಏರ್ಪೇರ್ ಆಗ್ಬೋದು, ಅಂದರೆ ಲೇಟಾಗಿ ಆಗ್ಬೋದು, ಒಲಿಗೊಮೆನೋರಿಯಾ ಅಂತ ಹೇಳ್ತೇವೆ, ಮುಟ್ಟು ಡಿಲೇ ಆಗ್ಬೋದು ಹೈಪೋಥೈರಾಯ್ಡಿಸಮಲ್ಲಿ. ಇನ್ನೊಂದು ಚಳಿ, ತುಂಬ ಚಳಿ ಆಗುವಂಥದ್ದು, ಕೂದಲು ಉದುರೋದು, ಕೆಲವೆಲ್ಲ ಸಿಂಪ್ಟಮ್ಸ್ ನಾನ್ ಸ್ಪೆಸಿಫಿಕ್, ಹಾರ್ಮೋನ್ ತೊಂದರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾವಾಗಲೂ ಬೇರೆದ್ರಿಂದನೂ ಇದೇ ಥರ ಸಿಂಪ್ಟಮ್ಸ್ ಬರ್ಬೋದು, ಹಾಗಾಗಿ ಈಗ ಟೆಸ್ಟಿಂಗ್ ಜಾಸ್ತಿ ಆದ ಕಾರಣ ನಮಗೆ ಕಂಡು ಬರ್ತದೆ.
2: ಅಂದರೆ ಪರೀಕ್ಷೆಗಳು ಪಟ್ಟಾಗ ಡಾಕ್ಟರ್ ಹೇಳ್ತಾರೆ ಇದು ಥೈರಾಯ್ಡ್ ಪರೀಕ್ಷೆ ಮಾಡಬೇಕೇ ಬೇಡವೆ ಅಂತ.
1: ಹೌದು.
2: ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ ಡಾಕ್ಟರ್. ಇನ್ನು ಕೆಲವು ಕಾಯಿಲೆಗಳಿಗೆ ಸ್ಟೀರಾಯ್ಡ್ಗಳನ್ನು ರೋಗಿಗಳು ತೆಗೆದುಕೊಳ್ಳೋದಿದೆ ನಾನು ಕೇಳಿದ್ದೇನೆ, ಇದು ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಥವಾ ವ್ಯತ್ಯಯವನ್ನು ಮಾಡೋದಕ್ಕೆ ಕಾರಣ ಆಗುತ್ತೆ ಡಾಕ್ಟ್ರೆ?
1: ಹೌದು, ಶರೀರದಲ್ಲಿ ಕಾರ್ಟಿಸೋಲ್ ಅಂತ ಒಂದು ಬಹಳ ಮುಖ್ಯವಾದ ಹಾರ್ಮೋನ್ ತಯಾರಾಗ್ತದೆ ಅಡ್ರಿನಲ್ ಗ್ರಂಥಿಯಿಂದ. ಆದರೆ ಹೊರಗಡೆಯಿಂದ ನಾವು ಇಂಜೆಕ್ಷನ್ ರೂಪದಲ್ಲಿ ಅಥವಾ ಮಾತ್ರೆ ರೂಪದಲ್ಲಿ ಸ್ಟೀರಾಯ್ಡ್ ಮಾತ್ರೆ ಕೊಟ್ಟಾಗ ಅದು ಶರೀರದಲ್ಲಿ ತಯಾರಾಗುವ ಹಾರ್ಮೋನನ್ನು ತಡೀತದೆ, ಅಂದರೆ ಅದನ್ನ ಸಪ್ರೆಸ್ ಮಾಡ್ತದೆ, ಅದರಿಂದ ಹಾರ್ಮೋನ್ ತಯಾರಾಗುವುದಿಲ್ಲ. ಇದು ಒಂದು 3-4 ವಾರಕ್ಕಿಂತ ಜಾಸ್ತಿ ನಾವು ಸ್ಟೀರಾಯ್ಡ್ ಹಾರ್ಮೋನ್ ತಗೊಂಡಾಗ, ಯಾವ ಡೋಸ್ ಅಂದರೆ ಡಾಕ್ಟರ್ ಕೊಟ್ಟಿರ್ದ ಅದಕ್ಕಿಂತ ಅತಿಯಾದ ಡೋಸಲ್ಲಿ ಕೊಟ್ಟಾಗ ತೊಂದರೆ ಉಂಟಾಗಬಹುದು.
2: ಓಕೆ, ಕರೆ ಇದೊಂದು ಸ್ವೀಕರಿಸೋಣ. ಹಲೋ
3: ಸರ್, ನಮಸ್ತೆ.
2: ನಮಸ್ಕಾರ ಸರ್, ಹೇಳಿ.
3: ಆಕಾಶವಾಣಿಗೂ ಧನ್ಯವಾದಗಳು. ಡಾಕ್ಟರ್ ಕೂಡ ಆರೋಗ್ಯನ ಕೊಟ್ಟು ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಸುವಂತೆ ದೇವರು ಅನುಗ್ರಹಿಸಿದೆ.
2: ತಮ್ಮ ಹೆಸರು?
1: ಧನ್ಯವಾದಗಳು.
3: ಈಗ
2: ನಿಮ್ಮ ಹೆಸರು ಹೇಳಿ ಸರ್.
3: ಇದ್ದವರು ಅದು ಕಂಟಿನ್ಯೂ ಮಾತ್ರ ತಗೊಳ್ಬೇಕಂತ ಹೇಳಿದ್ದಾರೆ ಡಾಕ್ಟರ್.
1: ಯಾವುದಕ್ಕೆ
3: ತಗೊಳ್ಬೇಕಾ?
1: ಯಾವುದಕ್ಕೆ ಸರ್?
3: ಏರಿಳಿತ ಆಗುವಾಗ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ, ಅದು ಹಾರ್ಮೋನ್ ಮಿಸ್ಟಿಕ್ನಿಂದ ಸರ್ ಯಾವುದರಿಂದ ಅಂತ ನಾನು ರೇಡಿಯೋದಲ್ಲಿ ಕೇಳ್ತೇನೆ.
1: ಯಾವ ಹಾರ್ಮೋನ್ ಸರ್? ಥೈರಾಯ್ಡಾ? ಯಾವುದು
3: ಥೈರಾಯ್ಡ್ ಉಂಟು. ಡಾಕ್ಟರ್ ಅಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ತಾ ಇದ್ದೇವೆ 3 ತಿಂಗಳಿಗೊಮ್ಮೆ.
1: ಹೌದು.
3: ಈಗ ಮೊದಲು ಗಂಟಲಲ್ಲಿ ಸ್ವಲ್ಪ ಇದಿತ್ತು, ಈಗ ಕರೆಕ್ಟ್ ಕಂಟಿನ್ಯೂ ತೆಗಿತಾ ಇದ್ದಾರೆ.
1: ಸರಿ,
3: ಏನು ಸಮಸ್ಯೆ ಏನಿಲ್ಲ. ಅದೇ ಅದು ಹಾರ್ಮೋನ್ ಅಲ್ಲಿ ಅದು ಕಂಟಿನ್ಯೂ ಮಾತ್ರ ತಗೊಳ್ಬೇಕಾ, ತಗೊಳ್ಳದಿದ್ರೆ ಏನಾದ್ರೂ ತೊಂದರೆ ಉಂಟಾ ಅಂತ ನಿಮ್ಮಲ್ಲಿ ಒಂದು.
1: ಹೌದು, ಹೆಚ್ಚಿನ ಅಂಶ ಅವರಿಗೆ ಇರೋದು ಹೈಪೋಥೈರಾಯ್ಡಿಸಮ್, ಕಂಟಿನ್ಯೂಸ್ ಆಗಿ ತಗೊಳ್ಬೇಕು. ಯಾಕಂದ್ರೆ ಥೈರಾಯ್ಡ್ ಹಾರ್ಮೋನ್ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ಮೇಂಟೈನ್ ಮಾಡಲಿಕ್ಕೆ, ನಮ್ಮ ಹಾರ್ಟಿಗೆ, ನಮ್ಮ ಮೂಳೆಗೆ, ನಮ್ಮ ಇದಕ್ಕೆ ಕ್ವಾಲಿಟಿ ಆಫ್ ಲೈಫಿಗೆ ಎಲ್ಲ ಬಹಳ ಮುಖ್ಯ. ಅದು ಕಡಿಮೆ ಆದ ಕೂಡಲೇ ಪ್ರಾಬ್ಲಮ್ ಆಗ್ತದೆ. ಹಾಗೆ ಹೆಚ್ಚಾಗಿ ಮಾತ್ರೆ ಬೇಕು ಅಂತಿದ್ರೆ ನಾವು ಟೆಸ್ಟ್ ಮಾಡಿದರೆ ನಮಗೆ ಗೊತ್ತಾಗ್ತದೆ. ಅದು ಕಂಟಿನ್ಯೂಸ್ ಲೈಫ್ ಲಾಂಗ್ ಬೇಕೇ ಆಗ್ತದೆ. ಹೆಚ್ಚಾಗಿ ಏರ್ಪೇರ್ ಸ್ವಲ್ಪ ಆಗ್ತದೆ, ಅಂದರೆ ತೂಕ ಜಾಸ್ತಿ ಆದಾಗ ಡೋಸ್ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು, ತೂಕ ಕಡಿಮೆ ಆದಾಗ ಡೋಸ್ ಸ್ವಲ್ಪ ಕಡಿಮೆ ಬೇಕಾಗಬಹುದು.
2: ಓಕೆ, ಧನ್ಯವಾದ ಅವರ ಕರೆಗೆ. ಮತ್ತೊಂದು ಕರೆ ಇದೆ ಡಾಕ್ಟ್ರೆ. ಹಲೋ
4: ಹಲೋ, ನಮಸ್ಕಾರ.
2: ನಮಸ್ಕಾರ,
4: ನಾನು ಸದಾನಂದ ನಾಯ್ಕ ಮಂಟಕಲ್ಲಿಂದ
2: ಮಾತಾಡಿ ಸರ್.
4: ಸ್ಟಿರಾಯ್ಡ್ ತಗೊಳ್ಳೋದ್ರಿಂದ ಏನೋ ಪ್ರಾಬ್ಲಮ್ ಆಗ್ತದೆ ಅಂತ ಮೇಡಮ್ ಹೇಳಿದ್ರು, ಅದು ಯಾವ ಗ್ರಂಥಿಗೆ ಪ್ರಾಬ್ಲಮ್ ಆಗ್ತದೆ ಅಂತ ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ರೆ ಒಳ್ಳೆಯದು.
1: ಸ್ಟಿರಾಯ್ಡ್ ಟ್ಯಾಬ್ಲೆಟ್, ಧನ್ಯವಾದಗಳು ಪ್ರಶ್ನೆಗೆ. ಸ್ಟಿರಾಯ್ಡ್ ಟ್ಯಾಬ್ಲೆಟ್ ಈಗ ಆಸ್ತಮಾ ಕಾಯಿಲೆಗೆ, ಸ್ಕಿನ್ ಕಾಯಿಲೆಗೆ ಎಲ್ಲ ತಗೊಳ್ತಾರಲ್ಲ, ಅದು ಅತಿಯಾಗಿ ತಗೊಂಡ್ರೆ, ಡಾಕ್ಟರ್ ಹತ್ರ ಕೇಳದೆ ತಗೊಂಡ್ರೆ, ಒಂದು ಸೂಪ್ರಾ ಫಿಸಿಯೋಲಾಜಿಕಲ್ ಅಂದರೆ ಶರೀರಕ್ಕೆ ಅಗತ್ಯ ಇರುವಕ್ಕಿಂತ ಹೆಚ್ಚಿನ ಡೋಸಲ್ಲಿ ತುಂಬ ಕಾಲ ತಗೊಂಡ್ರೆ ಎಡ್ರಿನಲ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ, ಕಿಡ್ನಿಯ ಮೇಲ್ಗಡೆ ಇರುವಂಥ ಎರಡು ಗ್ರಂಥಿಗಳು, ಆ ಗ್ಲ್ಯಾಂಡಲ್ಲಿ ತಯಾರಾಗುವ ಹಾರ್ಮೋನ್ ಕಾರ್ಟಿಸೋಲ್ ಕಡಿಮೆ ಆಗಿಬಿಡ್ತದೆ. ಆಗ ನಮಗೆ ಪ್ರಾಣಕ್ಕೂ ಅಪಾಯ ಇರ್ತದೆ ಆ ಹಾರ್ಮೋನ್ ಕಡಿಮೆ ಆದ ಕೂಡಲೇ. ಆಗ ನಾವು ಎಂತ ಕೊಡ್ತೇವೆ ಅಂದರೆ, ಆ ಹಾರ್ಮೋನ್ ಕಾರ್ಟಿಸೋಲ್ ಬದಲಿಗೆ ನಾವು ಸ್ಟಿರಾಯ್ಡ್ ಮಾತ್ರೆ ಎಷ್ಟು ಬೇಕಾ ಆ ಡೋಸಲ್ಲಿ ಮಾತ್ರ ಕೊಡ್ತೇವೆ.

0: ಬೇಕಾಗ್ತದೆ. ಆ ಗ್ರಂಥಿ ಪುನಃ ರಿಕವರ್ ಆಗುವ ತನಕ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಅಂತ ಕೊಡಬೇಕಾಗ್ತದೆ. ಹಾಗಾಗಿ ಡಾಕ್ಟ್ರಲ್ಲಿ ಕೇಳದೆ ಸುಮ್ಮನೆ ಮೆಡಿಕಲ್ ಸ್ಟೋರಲ್ಲಿ ಗಂಟು ನೋವಿಗೆ, ಮೈಕೈ ನೋವಿಗೆ ತುಂಬ ಜನ ಸ್ಟೀರಾಯ್ಡ್ ಟ್ಯಾಬ್ಲೆಟನ್ನು ತಗೊಳ್ತಾರೆ. ಹಾಗೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಇರೋದು.
1: ಆಯಿತು, ಸದಾನಂದ ನಾಯ್ಕ ಅವರಿಗೆ ಧನ್ಯವಾದ ಕರೆ ಮಾಡೋದಕ್ಕೆ. ಮತ್ತೆ ಮುಂದಿನ ಕರೆ ಇದೆ ಡಾಕ್ಟ್ರೆ. ಹಲೋ,
2: ಹಲೋ,
1: ನಮಸ್ತೆ.
2: ಶ್ರೀ ಗುರು ಗೌರಂಗ ಗದಾ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿದ್ದೇನೆ. ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕಾತ್ಯಾನಿ ಮಂಗಳಾಂಬಿಕೆ ಮಂಗಳೂರಿಂದ ವೈದ್ಯನಾರಾಯಣ ವೈದ್ಯರಿಗೆ ನಮಸ್ಕಾರ. ಇದು ಈಗ ನೀವು ಲೈಫ್ ಸ್ಟೈಲ್ ಇದ್ರಿಂದಾಗಿ ಪರಿವರ್ತನೆಯಿಂದಾಗಿ ನಾವು ಫುಡ್ ಏನಾದ್ರೂ ಸರಿಯಾಗಿ ಸಾತ್ವಿಕ ಆಹಾರ ಏನಂತ ತಕೊಂಡ್ರೆ ಇದು ಹಾರ್ಮೋನ್ ಏನು ನಮ್ಮ ಆರೋಗ್ಯಕ್ಕೆ ಪೂರಕವಾಗುವಾಗ ಏನಾದ್ರು ಮಾಡ್ಲಿಕ್ಕೆ ಆಗ್ತದೆ ಅಂತ ಒಂದು ಪ್ರಶ್ನೆ. ಇನ್ನೊಂದೇನಂದ್ರೆ ಇನ್ನೊಂದು ಪ್ರಶ್ನೆ ಕೇಳ್ಬೋದಲ್ಲ, ಇನ್ನೊಂದು ಈಗ ಸತ್ವಗುಣದಲ್ಲಿ ಈಗ ಬಹಳ ಕಾಮ್ ಆಗಿ ರಿಲ್ಯಾಕ್ಸ್ ಆಗಿ ಇರ್ತಾರೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ, ಮತ್ತೆ ರಜಗುಣದಲ್ಲಿ ಎಲ್ಲ ಹೈಪರ್ ಆಕ್ಟಿವ್, ಮತ್ತೆ ತಮ್ಮ ಗುಣದಲ್ಲಿ ಡಲ್ನೆಸ್, ಇದನ್ನ ಕೋರ್ಡಿನೇಟ್ ಮಾಡ್ಲಿಕ್ಕೆ ಆಗ್ತದೆ? ನೀವೀಗ ಹೈಪರ್ ಮತ್ತೆ ಹೈಪೋದ ಲಕ್ಷಣ ಹೇಳಿದ್ರಲ್ಲ, ಈಗ ವಾತಪಿತ್ತ ಕಫ ಅಂತ ಕೂಡ ಆಯುರ್ವೇದದಲ್ಲಿ ಹೇಳ್ತಾರೆ, ಅದು ಕೋರಿನೇಟ್ ಏನಾದ್ರೂ ಮಾಡ್ಲಿಕ್ಕೆ ಆಗ್ತದಾ ಅಂತ, ಈಗ ಇಂಟಿಗ್ರೇಟೆಡ್ ಮೆಡಿಸಿನ್ ಅಲ್ಲಿ ಏನಾದ್ರೂ ಮಾಡಿದಾರ ಹಾಗೆ ಅಂತ.
0: ಹಾಂ, ನಮಸ್ತೆ. ಇದು ನಿಮ್ಮ ಮೊದಲನೇ ಪ್ರಶ್ನೆಗೆ ಅಂದರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಸಾತ್ವಿಕ ಆಹಾರ ತಗೊಂಡೋದ್ರಿಂದ ಅಟ್ಲೀಸ್ಟ್ ನಾವು ಮಧುಮೇಹ ಕಾಯಿಲೆಯನ್ನು ಪ್ರಿವೆಂಟ್ ಮಾಡ್ಬೋದು. ನಮ್ಮ ಲೈಫ್ ಸ್ಟೈಲು ನಮ್ಮ ವೆಯ್ಟನ್ನು ಮೇಂಟೈನ್ ಮಾಡೋದ್ರಿಂದ ನಾವು ಸಹ ಹಾಗೆ ಹೇಳ್ತೇವೆ, ತರಕಾರಿ ಜಾಸ್ತಿ ತಿನ್ನಬೇಕು, ಮಾಂಸ ಎಣ್ಣೆ ಪದಾರ್ಥ ಸ್ವೀಟ್ ಎಲ್ಲ ಕಮ್ಮಿ ತಿನ್ನಬೇಕು ಆ ರೀತಿ. ಆದರೆ ಥೈರಾಯ್ಡಿಗೆ ಈಗ ಸದ್ಯಕ್ಕಂತೂ ನಾವು ಸಾತ್ವಿಕ ಆಹಾರ ಒಂದು ಆಹಾರದಲ್ಲಿ ಅದು ಬರದೇ ಇದ್ದ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ, ಎವಿಡೆನ್ಸ್ ಇಲ್ಲ. ಇನ್ನೊಂದು, ನಿಮ್ಮ ಈ ಆಯುರ್ವೇದಕ್ಕೂ ಇದಕ್ಕೂ ಕೋರಿಲೇಷನ್ ಅಂದರೆ ಈಗ ಹಾಗೆ ರಿಸರ್ಚ್ ಮಾಡ್ತಾ ಇದ್ದಾರೆ, ಆದರೆ 100% ಆಗಿ ಎವಿಡೆನ್ಸ್ ಹಾಗೆ ಇಲ್ಲ. ನಾವು ಜಾಸ್ತಿ ಈ ಆ್ಯಲೋಪತಿಯೇ ಓದಿರ್ತೇವೆ.
1: ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ ಡಾಕ್ಟ್ರೆ. ಇನ್ನೊಂದು ಕೊನೆಯ ಪ್ರಶ್ನೆ, ನಿಮ್ಮ ಯೋನಪಯ ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿ ಎಂಡ್ರೋಕ್ರೈನಾಲಜಿ ವಿಭಾಗದ ಸಂಕ್ಷಿಪ್ತ ಪರಿಚಯ ಕೊಡ್ತೀರಾ ಸ್ವಲ್ಪ?
0: ಓಕೆ, ನಮ್ಮ ಎಂಡೋಕ್ರೈನಾಲಜಿ ಡಿಪಾರ್ಟ್ಮೆಂಟ್ ಅಂತ ಇದೆ, ಅದರಲ್ಲಿ ನಾವು ಓ ಪಿ ಡಿ ಸರ್ವಿಸಸ್ ಅಂತ ಕೊಡ್ತೇವೆ. ವಾರದಲ್ಲಿ 4 ದಿನ, ಸೋಮವಾರ, ಮಂಗಳವಾರ, ಗುರುವಾರ ಮತ್ತು ಶುಕ್ರವಾರ. ಇದರಲ್ಲಿ ನಾವು ಥೈರಾಯ್ಡ್, ಶುಗರ್ ಕಾಯಿಲೆ ಅಥವಾ ಪಿ ಎಮ್ ಒ ಎಸ್ ಅಂದರೆ ಮುಟ್ಟಿನ ಏರ್ಪೇರಾದರೆ ಅಥವಾ ಮುಟ್ಟು ಲೇಟಾಗಿ ಆದರೆ ಈ ಥರ, ಆಸ್ಟಿಯೋಪೊರೋಸಿಸ್ ಈ ಕಾಯಿಲೆಗಳಿಗೆ ನಾವು ಚಿಕಿತ್ಸೆ ಕೊಡ್ತೇವೆ. ಅಡ್ಮಿಷನ್ ಬೇಕಾದರೆ ನಾವು ಅಡ್ಮಿಟ್ ಮಾಡ್ತೇವೆ ವಾರ್ಡಲ್ಲಿ. ಹೆಚ್ಚಾಗಿ ಎಮರ್ಜೆನ್ಸೀಸ್ ಎಲ್ಲ ಇರುವುದಿಲ್ಲ, ಆದರೆ ಶುಗರ್ ಕಂಟ್ರೋಲಿಗೆ ನಾವು ಅಡ್ಮಿಟ್ ಮಾಡಿ ಇನ್ಸುಲಿನ್ ಕೊಟ್ಟು ಅವರ ಚಿಕಿತ್ಸೆ ಮಾಡ್ತೇವೆ. ಮತ್ತು ಇನ್ಸುಲಿನ್ ಹೇಗೆ ಕೊಡಬೇಕು ಅದನ್ನು ಎಜುಕೇಷನ್ ನಾವು ಕೊಡ್ತೇವೆ. ಇದಲ್ಲದೆ ನಾವು ರೆಫರೆನ್ಸಸ್ ಅಂತ ನಮಗೆ ಬರ್ತದೆ, ಬೇರೆ ಬೇರೆ ಆಪರೇಷನಿಗೆ ಬೇರೆ ಕಾಯಿಲೆಗಳಿಗೆ ಅಡ್ಮಿಟ್ ಆದವರು ನಮಗೆ ಶುಗರ್ ಕಂಟ್ರೋಲಿಗೆ ಥೈರಾಯ್ಡ್ಗೆ ಎಲ್ಲ ರೆಫರೆನ್ಸ್ ಕೊಡ್ತಾರೆ, ಅವರನ್ನು ನೋಡ್ತೇವೆ.
1: ಸಂತೋಷ ಡಾಕ್ಟ್ರೆ. ಇದುವರೆಗೆ ಏನಪ್ಪಾಯ ಆಸ್ಪತ್ರೆ ಆರೋಗ್ಯದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ದೇಹದ ಹಾರ್ಮೋನ್ ತೊಂದರೆಗಳು ಮತ್ತು ಚಿಕಿತ್ಸಾ ವಿಧಾನಗಳ ಕುರಿತು ಯೋನಪಾಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿಯ ಎಂಡೋಕ್ರೈನಾಲಜಿ ವಿಭಾಗದ ತಜ್ಞರಾದ ಡಾಕ್ಟರ್ ಸೌರಭ್ ಭಟ್ ಅವರು ಸಮರ್ಪಕವಾದ ಉತ್ತರಗಳನ್ನು ನೀಡಿದ್ದಾರೆ. ಡಾಕ್ಟರ್, ನಿಮಗೆ ಮತ್ತೊಮ್ಮೆ ವಿಶ್ವ ವೈದ್ಯರ ದಿನದ ಸಂದರ್ಭದಲ್ಲಿ ಶುಭಾಶಯಗಳು ಕೂಡ. ಮತ್ತೆ ನಿಮಗೆ ನಮ್ಮ ಎಲ್ಲ ರೇಡಿಯೋ ಕೇಳುಗರ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ ಡಾಕ್ಟ್ರೆ.
0: ನಮಸ್ಕಾರ.
3: ಇದುವರೆಗೆ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ.
4: ನಿಮ್ಮ ಆರೋಗ್ಯ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ಹಲವು ದಶಕಗಳಿಂದ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಆಸ್ಪತ್ರೆ ಮಂಗಳೂರು ದೇರಳಕಟ್ಟೆಯ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎಲ್ಲಾ ವಿಭಾಗಗಳಲ್ಲಿ ಪರಿಣಿತ ತಜ್ಞ ವೈದ್ಯರುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸಾ ಸೌಲಭ್ಯ ಹೊಂದಿರುವ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 3T, MRI, 128 ಸ್ಲೈಸ್ ಸಿಟಿ ಸ್ಕ್ಯಾನ್, ಪೆಟ್ ಸ್ಕ್ಯಾನ್, ಸ್ಪೆಕ್ಟ್ ಫೆಸಿಲಿಟಿ, ರೇಡಿಯೋಥೆರಪಿ, ಕೀಮೋಥೆರಪಿ ಮತ್ತು IVF ಸೆಂಟರ್, ಸ್ಲೀಪ್ ಲ್ಯಾಬ್ ಹಾಗೂ ಆಧುನಿಕ ತಂತ್ರಜ್ಞಾನ ಹೊಂದಿರುವ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ, ಸಿಮ್ಯುಲೇಷನ್ ಲ್ಯಾಬ್, ಸರ್ಕಾರಿ ಮತ್ತು ಖಾಸಗಿ ವಿಮಾ ಯೋಜನೆಗಳೊಂದಿಗೆ ಏನಪೋಯ ಆಸ್ಪತ್ರೆಯ ಎನ್ ಆರೋಗ್ಯ ಕಾರ್ಡ್, ವೈದ್ಯರೊಂದಿಗೆ ಟೆಲಿಮೆಡಿಸಿನ್ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಮತ್ತು ಹೋಮ್ ಕೇರ್ ಸೇವೆಗಳು ಲಭ್ಯ. ಗುಣಮಟ್ಟದ ಮತ್ತು ಮಿತ ದರದ ಆರೋಗ್ಯ ಚಿಕಿತ್ಸೆ ಸೇವೆಗಳಿಗಾಗಿ ಕರ್ನಾಟಕ ಮತ್ತು ಕೇರಳದಾದ್ಯಂತ ಮನೆ ಮಾತಾಗಿರುವ ಏಕೈಕ ಆಸ್ಪತ್ರೆ ನಮ್ಮ ನಿಮ್ಮೆಲ್ಲರ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ. ಸಂಪರ್ಕಿಸಿರಿ 9686985555.
3: ಹಾರ್ಮೋನ್ಗಳ ತೊಂದರೆ ಮತ್ತು ಚಿಕಿತ್ಸೆ ಈ ಕುರಿತು ಶ್ರೋತೃಗಳ

ಪ್ರಶ್ನೆಗಳಿಗೆ ಉತ್ತರಿಸಿದವರು ಏನಪೋಯ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಸೌರಭ ಭಟ್. ಕಾರ್ಯಕ್ರಮ ನಡೆಸಿಕೊಟ್ಟವರು ಕದ್ರಿ ಮನೋಹರ್, ತಾಂತ್ರಿಕ ನೆರವು ಗಣೇಶ್ ಕುಮಾರ್ ಬೆಟ್ಟಂಪಾಡಿ ಹಾಗೂ ಅನಿಲ್ ರೈ ದೇರ್ಲಾ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಹಿಂದಿ ಚಿತ್ರಗೀತೆಗಳು. ರಜನಿಗಂಧ ಚಿತ್ರದ ಗೀತೆ ಹಾಡಿದವರು ಲತಾ ಮಂಗೇಶ್ಕರ್. ಯೋಗೀಶ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಲೀಲ್ ಚೌಧರಿ.

ಈಗ ಕೇಳಿ ಮುಖೇಶ್, ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರು ಹಾಡಿದ ರೋಟಿ ಕಪಡಾ ಔರ್ ಮಕಾನ್ ಚಿತ್ರದ ಹಾಡು. ಸಂತೋಷ್ ಆನಂದ್ ಅವರ ಸಾಹಿತ್ಯಕ್ಕೆ ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್.

ಈಗ ಕೇಳಿ ಸುನಿಧಿ ಚೌಹಾಣ್ ಅವರು ಹಾಡಿದ ಹವಾಸ್ ಚಿತ್ರದ ಹಾಡು. ಪ್ರವೀಣ್ ಭಾರದ್ವಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ದಾಬು ಮಲಿಕ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇನ್ನು ಮುಂದೆ ಹಿಂದಿಯಲ್ಲಿ, ಬಳಿಕ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೇಘಾ ಗುಗಾಡ್ ಜೊತೆಗೆ ಸಂವಾದ. ಸೈಕ್ಲಿಂಗ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಮೇಘಾ ಗುಗಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಇವರ ಕ್ರೀಡಾ ಸಾಧನೆಗೆ ಕೆಡಿಎ ಬೆಸ್ಟ್ ಫಿಮೇಲ್ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ದೊರೆತಿದೆ. ಅವರ ಸೈಕಲ್ ಪಯಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧಕರಾಗಲು ಹೇಗೆ ಸಹಾಯಕಾರಿ ಆಯಿತು ಎಂಬುದರ ಕುರಿತಾಗಿ ಅವರೊಂದಿಗೆ ಮಾತನಾಡೋಣ. ಮೇಘಾ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
1: ಮೇಘಾ, ಹೇಳಿ, ಕುಲಹಳ್ಳಿ ಎಂಬ ಪುಟ್ಟ ಗ್ರಾಮದಿಂದ ಇಂಟರ್ನ್ಯಾಷನಲ್ ಲೆವೆಲ್ ಸೈಕ್ಲಿಸ್ಟ್ ಹೇಗಾದ್ರೆ ಎರಡು ಗಾಲಿಯ ಬ್ಯಾಲೆನ್ಸಿಂಗ್ ಕ್ರೀಡೆಯತ್ತ ಒಲವು ಮೂಡಿದ್ದು ಹೇಗೆ?
2: ನಮ್ಮ ಮನೆಯೊಳಗ ನಮ್ಮ ಪಪ್ಪಾನು ಸ್ಪೋರ್ಟ್ಸ್ ಮ್ಯಾನ್ ರೀ, ಅವರು ಕಬಡ್ಡಿ ಪ್ಲೇಯರ್ ರೀ. ಆಮೇಲೆ ನಮ್ ದೊಡ್ಡಪ್ಪ
1: ಹೆಸರು
2: ಶಿವಲಿಂಗ್ ಗುಗಾಡ್. ನಮ್ ದೊಡ್ಡಪ್ಪ ಈಗ ಹಳ್ಳಿ ಒಳಗ ಕಲ್ಲೆತ್ತು ಸ್ಪರ್ಧೆ ಆಡ್ತಿದ್ರಲ್ರಿ, ಅದು ಮಾಡ್ತಿದ್ರಿ. ಹಂಗಾಗಿ ಮನೆಯೊಳಗೆ ಎಲ್ರಿಗೂ ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಐತ್ರಿ. ನಮ್ಮ ಊರೊಳಗ ಹಂಗೆ ಒಂದ್ಸಲ ನಾನು 4th standard ಕಂಪ್ಲೀಟ್ ಆಗಂತಿತ್ತು, ನ್ಯೂಸ್ ಪೇಪರ್ ಒಳಗ್ ಕೊಡ್ತಾರ್ರಿ 5th, 6th, 7th ಬಾಗಲಕೋಟ್ ಹಾಸ್ಟೆಲ್ಗೆ ಟ್ರಯಲ್ ಇದೆ ಅಂತ ಹೇಳಿ ನಮಗ ಇನ್ಫಾರ್ಮೇಶನ್ ಬಂತ್ರಿ. ಬಂದ ತಕ್ಷಣ ನನಗಿನ್ನು ಸೈಕಲ್ ಹೊಡಿಲಿಕ್ಕೂ ಬರ್ತಿರ್ಲಿಲ್ಲ ರೀ. ಇವಾಗ ಊರೊಳಗ ಹಳ್ಳಿ ಒಳಗ ಗೌರ್ಮೆಂಟ್ ಸೈಕಲ್ ಬರ್ತದಲ್ಲ, ಅದು ಸೈಕಲ್ ತಗೊಂಡು ನಾನು ಅಲ್ಲೇ ಸೈಕಲ್ ಕಲ್ತೀನಿ ರೀ. 4 ದಿವಸ ಒಳಗ

0: ಟ್ರಯಲ್ ಇತ್ತು. ಅಷ್ಟಲ್ಲಿ ನಾನು ಸೈಕಲ್ ಕಲತೇರಿ, ಕಲಿತು ಟ್ರಯಲ್ ಕೊಡಕ್ ಹೋದ್ವಿ ಬಾಗಲಕೋಟೆಗೆ. ಟ್ರಯಲ್ ಅಲ್ಲಿ ನಾ ಸೆಲೆಕ್ಟ್ ಆದೆ ರೀ. ಅಲ್ಲಿ 3 ವರ್ಷ ಇದೆ ರೀ ಬಾಗಲಕೋಟೆ ಒಳಗ, 5th, 6th, 7th 3 ವರ್ಷ ಇದ್ದೆ ರೀ. ಅಲ್ಲಿ ನಮಗ ಅಂತ ನಿಂಬರ್ಗಿ ಮತ್ತ ದುಂಡಪಾತನಿ ಅಂತೇ ಕೋಚ್ ಆಗಿ ಕೋಚ್ ಕೊಟ್ರಿ ನಮಗಲ್ಲಿ.
1: ಈಗ ಮೇಘಾ ಅವ್ರೆ, ನೀವ್ ಹೇಳ್ತಾ ಇದ್ರಿ ಮನೆಯಲ್ಲಿ ಸ್ವಲ್ಪ ಕ್ರೀಡಾ ವಾತಾವರಣ ಇತ್ತು, ತಂದೆ ಕಬಡ್ಡಿ ಆಟ ಆಡ್ತಿದ್ರು, ಹಾಗೆ ದೊಡ್ಡಪ್ಪ ಕಲ್ಲು ಎತ್ತೋ ಕ್ರೀಡೆ ಅಂತ ಆಸಕ್ತಿ ಇತ್ತು, ನಿಮಗೆ ಸೈಕ್ಲಿಂಗ್ ಕ್ರೀಡೆ ಹೇಗೆ ಆಸಕ್ತಿ ಬಂತು ಅಂತ
0: ಅಂದ್ರ, ನನಗ ಅವ್ರು ಸೇರಿಸ್ಬೇಕಂತ ಸೇರಿಸಿದ್ರ ಅಷ್ಟೇ ರೀ. ಬಟ್ ಅವಾಗ ನನಗ್ ಸ್ಪೋರ್ಟ್ಸ್ ಅಂದ್ರೆ ಏನಂತ ಏನು ಗೊತ್ತಿರ್ಲಿಲ್ಲ ರೀ. ಅಂದ್ರೆ ಹಾಸ್ಟೆಲ್ ಹೋದ್ಮೇಲೆ ಎಲ್ಲರೂ ಸೈಕಲ್ ಓಡಿಸೋದ್ ನೋಡಿ ನಮ್ದ ಫ್ರೆಂಡ್ಸ್ ನಾವ್ ಎಲ್ಲರೂ ಸೇರಿ ರೈಡ್ ಮಾಡಕ್ ಹೋದಾಗ, ಆಮೇಲೆ ಅಲ್ಲಿ ಫಿಟ್ನೆಸ್ ಮಾಡಿಸೋದು, ರನ್ನಿಂಗ್ ಮಾಡೋದು, ಆಕ್ಟಿವಿಟೀಸ್ ಮಾಡೋದೆಲ್ಲ ನೋಡಿ ಅದ್ರೊಳಗೆ ಇಂಟ್ರೆಸ್ಟ್ ಬಂತ್ರಿ.
1: ಅಂದ್ರೆ ನೀವು ಸರ್ಕಾರಿ ಶಾಲೆಯಲ್ಲೇ ಓದಿ?
0: ಹೌದ್ರಿ.
1: ಅಲ್ಲಿ ಆದ್ರೆ ಕಬಡ್ಡಿ, ಖೋಖೋ ಬಹಳಷ್ಟು ಆಟಗಳನ್ನ ಆಡ್ತಾ ಇರ್ತಾರೆ ಸ್ಕೂಲ್ ಲೆವೆಲ್. ಸೊ ಅವೆಲ್ಲ ಕ್ರೀಡೆ ಅಂತ ಆಸಕ್ತಿ ಇರ್ಲಿಲ್ಲವ ನಿಮ್ಗೆ?
0: ಅಂದ್ರೆ ನಮ್ದು ಹಾಸ್ಟೆಲ್ಲೇ ಬೇರೆ ಮ್ಯಾಮ್, ಸ್ಕೂಲೇ ಬೇರೆ ರೀ. ಅಂದ್ರೆ ಹಾಸ್ಟೆಲ್ ವತಿಯಿಂದ ಅದು ಸ್ಕೂಲ್ ಇರ್ಲಿಲ್ಲ ರೀ. ಅಂದ್ರೆ ಹಾಸ್ಟೆಲ್ ಒಳಗ ಅಂದ್ರೆ ನಮ್ ಸೈಕ್ಲಿಂಗ್ ಹಾಸ್ಟೆಲ್, ಆಮೇಲೆ ಇಲ್ಲಿ ಇನ್ನೊಂದ್ ಗೇಮ್ ಇತ್ತು ಕುಸ್ತಿ, ಎರಡೇ ಗೇಮ್ ರೀ. ನಾ ಸೈಕ್ಲಿಂಗ್ ಟ್ರಯಲ್ ಕೊಟ್ಟು ಸೈಕ್ಲಿಂಗ್ ಹಾಸ್ಟೆಲ್ ಗೆ ಸೇರಿದ್ದೆ ರೀ 12ನೇ ವಯಸ್ಸಿಗೆ ರೀ.
1: ಸ್ಪೋರ್ಟ್ಸ್ ಹಾಸ್ಟೆಲ್?
0: ಸ್ಪೋರ್ಟ್ಸ್ ಹಾಸ್ಟೆಲ್. ಹಾ, ಸ್ಪೋರ್ಟ್ಸ್ ಹಾಸ್ಟೆಲ್ ಮ್ಯಾಮ್. ಅದು ನಾವ್ ಸ್ಕೂಲ್ ಏನೈತಿ ಸಪರೇಟ್ ಹೋಗ್ತಿದ್ವಿ ರೀ, ಅದು ನಮ್ ಇಷ್ಟ, ಯಾವ ಸ್ಕೂಲ್ ಬೇಕಾದ್ರೂ ನಾವು ಕಲಿಬಹುದು. ಬಟ್ ನಾ ಹಾಸ್ಟೆಲ್ ಗಿಂತ ಸೇರಿದ್ದೆ ಸೈಕ್ಲಿಂಗ್ ಮಾಡಕ್ಕಂತ ಸೇರಿದ್ರಿ. ಹಾ ರೀ, ಹಂಗ
1: ಆಯ್ಕೆ ಹೇಗಾದ್ರಿ ಅದಕ್ಕೆ?
0: ಅದು ಟ್ರಯಲ್ ಇರುತ್ತರಿ, 2 ಮಂತ್ಸ್ ಬೇಸಿಗೆ ರಜೆ ಇರುತ್ತಲ್ರಿ, ಅದ್ರಲ್ಲಿ ನಮ್ ಟ್ರಯಲ್ ಇರುತ್ತರಿ. ಈ ಪ್ರತಿ ವರ್ಷ ನಡೀತೈತ್ರಿ ಅದು. ನಮ್ಗೆ ಇಂಟ್ರೆಸ್ಟ್ ಇದ್ರೆ ನಾವು ಆ ಟ್ರಯಲ್ ಇರೋದು 1 ವೀಕ್ ಬಿಫೋರ್ ನ್ಯೂಸ್ ಪೇಪರ್ ಅಲ್ಲಿ ಬರತ್ರಿ. ಅದನ್ನ ನಾವು ನೋಡ್ಕೊಂಡು ನಾವು ಟ್ರಯಲ್ ಕೊಡಕ್ ಅದ ಡೇಟ್ ಮೆನ್ಷನ್ ಮಾಡಿರ್ತಾರ, ಆ ಡೇಟಿಗೆ ನಾವು ಹೋಗ್ಬೋದ್ರಿ ಬಾಗಲಕೋಟೆ ಕ್ರೀಡಾ ಹಾಸ್ಟೆಲ್ ಕ್ರೀಡಾಂಗಣದೊಳಗ್ರಿ. ಹಂಗೆ ಅದನ್ನ ನೋಡ್ಕೊಂಡು ನಾವು ಹೋದ್ವಿ ರೀ. ಹೋಗಿ ನಂದ ನಾ ಆಕ್ಚುಲಿ ಟ್ರಯಲ್ ಅಷ್ಟು ಕರೆಕ್ಟ್ ಆಗಿ ಓಡಿಸಿಲ್ಲ, ನಾ ಸೈಕಲ್ ಓಡಿಸ್ಬೇಕಾದ್ರನ್ನ ಬಿದ್ಬಿಟ್ಟೆ ರೀ. ಅದು 2 ಕಿಲೋಮೀಟರ್ ಸರ್ಕ್ಯೂಟ್ ಇತ್ರಿ, ನಾ 1 ಕಿಲೋಮೀಟರ್ ಒಳಗ ಅರ್ಧ ರೌಂಡ್ ಹೋಗಿನ ಬಿದ್ಬಿಟ್ಟೆ ರೀ. ಆದ್ರೆ ನನ್ನ ಹೈಟು, ಆಮೇಲೆ ನಾ ಜಾಸ್ತಿ ಫ್ಯಾಟ್ ಇದ್ದೆ ರೀ, ಅದೆಲ್ಲ ನೋಡಿ ಇವಳು ಮಾಡ್ತಾಳ ಅಂತ ಹೇಳಿ ಅಂತ ಮೇಡಮ್ ನನ್ನ, ನಾ ಮನೆಗೆ ಹೋದ್ಮೇಲೆ ಟ್ರಯಲ್ ಮುಗಿದ್ಮೇಲೆ ನಾ ಬರಲ್ಲ ಮೇಡಮ್ ಅಂತ ಹೇಳಿ, ಯಾಕಂದ್ರೆ ಅಪ್ಪ ಅಮ್ಮನ್ ಬಿಟ್ಟು ನಾನು ಯಾವಾಗೂ ಇಲ್ಲೇ ಇಲ್ಲ ರೀ, ಹಂಗಾಗಿ ಬರಲ್ಲ ಅಂತ ಹೇಳಿದ್ದೀರಿ. ಅವ್ರು ನನ್ ಬಿಡ್ಲೇ ಇಲ್ಲ ರೀ, ಇಲ್ಲ ನೀ ಅವ್ರನ್ನ ಕಳಿಸ್ಲೇಬೇಕು, ಅವ್ಳನ್ ಕಳಿಸ್ಲೇಬೇಕಂತ ನಮ್ ಡ್ಯಾಡಿಗೆ ಫುಲ್ ಫೋರ್ಸ್ ಮಾಡಿ ಮನೆಯೊಳಗ ಪಪ್ಪ ಮಮ್ಮಿ ಇಬ್ರು ಎಲ್ಲರೂ ಇಲ್ಲ ಹೋಗ್ಲಿ ಅವಳು ಸ್ಪೋರ್ಟ್ಸ್ ಮಾಡ್ಲಿ ಅಂತೇಳಿ ಹಾಸ್ಟೆಲ್ ಬಿಟ್ರಿ.
1: ಫಸ್ಟ್ ಸೈಕಲ್ ಹತ್ಸಿದ್ದೆ ಯಾರು? ಅಪ್ಪನ?
0: ಹಾ, ಅಪ್ಪನೇ ರೀ. ಸೈಕಲ್ ಕಲ್ಸಿದ್ದೆ ಅವರೇನ, ನನಗೆ ಹಿಂದ್ ಕೈ ಹಿಡ್ಕೊಂಡು ಮುಂದ್ ನನ್ ಸೈಕಲ್ ಮಾಡಬೇಕಾದ್ರ ಸೆಲೆಕ್ಷನ್ ಐತಿ ಅಂತೇಳಿ ನ್ಯೂಸ್ ಪೇಪರ್ ಒಳಗ್ ಬಂದಿದ್ ನೋಡಿ 4 ದಿವಸ ಒಳಗೆ ನಾನು ಸೈಕಲ್ ಕಲ್ತಿದ್ದೆ.
1: ಅದಕ್ಕಿಂತ ಮುಂಚೆನೆ
0: ಬರ್ತಾ ಇರ್ಲಿಲ್ಲ ರೀ. ಇಲ್ಲ ರೀ, ನನಗೆ ಸೈಕಲೇ ಬರ್ತಿರ್ಲಿಲ್ಲ. ನಾವು ತೋಟದಲ್ಲಿ ಇದ್ವಿ, ಊರೊಳಗ್ ಸ್ಕೂಲಿಗೆ ಹೋಗೋದು ಬರೋದು ಬೈ ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ, ಬರ್ತಿದ್ವಿ ಇಷ್ಟೇ ರೀ.
1: ಸೊ ಈಗ ನೀವು ಹೇಗೋ ಕ್ರೀಡಾ ಒಂದು ಹಾಸ್ಟೆಲ್ ಗೆ ಸೇರಿದ್ರಿ, ಅಲ್ಲಿಂದ ನಿಮ್ಮ ಕ್ರೀಡಾ ಪ್ರಯಾಣ ಆರಂಭವಾಯ್ತು.
0: ಹೌದ್ರಿ.
1: ಅವಾಗ ನೀವು ಅಪ್ಪ ಅಮ್ಮನ ಬಿಟ್ಟಿರ್ಲಿಲ್ಲ, ಒಂದ್ 5ನೇ ಕ್ಲಾಸ್ ಅಂದ್ರೆ ಬಹಳ ಚಿಕ್ಕವರಿದ್ರಿ ಅವಾಗ, ಹೇಗಿತ್ತು ಆ ಜೀವನ?
0: 4th ಸ್ಟ್ಯಾಂಡರ್ಡ್ ವರೆಗೂ ಅಪ್ಪ ಅಮ್ಮನ ಬಿಟ್ಟು ನಾ ಒಂದಿನ ಎಲ್ಲೂ ನಮ್ ರಿಲೇಟಿವ್ ಮನೆಗೆ ಸಹಿತ ನಾವು ಹೋಗ್ತಿರ್ಲಿಲ್ಲ ರೀ. ಅಲ್ಲಿ ಹಾಸ್ಟೆಲ್ಗೆ ಹೋದ ತಕ್ಷಣ ಫ್ರೆಂಡ್ಸ್ ನೆಲ್ಲ ನೋಡಿ ಏನೋ ಒಂದ್ ಹೊಸ ರೀತಿ ಅಂತ ಅನಿಸ್ತ್ರಿ. ಅಲ್ಲಿ ಹಂಗೇನ್ ನನಗ ಮನೆ ಕಡೆ ಜಾಸ್ತಿ ಇದನ್ನಾಗ್ಲಿಲ್ಲ ರೀ. ನನಗೂ ಸ್ಪೋರ್ಟ್ಸ್ ಮಾಡ್ಬೇಕು, ಅಲ್ಲೆಲ್ಲ ಆಕ್ಟಿವಿಟೀಸ್ ಮಾಡೋದಾಗ್ಲಿ, ಸ್ಕೂಲಿಗೆ ಹೋಗೋದಾಗ್ಲಿ, ಅಲ್ಲಿರೋದಾಗ್ಲಿ, ಎಲ್ರು ನಾವು ಎಂಜಾಯ್ ಆಗತ್ತಿತ್ರಿ. ಹಂಗಾಗಿ ನಾ ಅಲ್ಲೇ ಉಳ್ಕೊಂಡೆ ರೀ. ನಾ ಇಷ್ಟು ದೊಡ್ಡ ಮುಂದುವರಿತೀನಿ, ಇಷ್ಟು ದೊಡ್ಡ ರೈಡರ್ ಆಗ್ತೀನಿ, ಇಷ್ಟು ನಾನು ಅಚೀವ್ಮೆಂಟ್ ಮಾಡ್ತೀನಿ ಅಂತ ನಾನು ಯಾವಾಗೂ ಅನ್ಕೊಂಡಿರ್ಲಿಲ್ಲ. ನಾ ಸೇರೋವಾಗ ನಾ ಅದನ್ನ ತಲೆಯೊಳಗೂ ಇಟ್ಕೊಂಡಿರ್ಲಿಲ್ಲ, ನಾನು ದೊಡ್ಡ ಸೈಕ್ಲಿಸ್ಟ್ ಆಗ್ಬೇಕಂತ ನಾ ಯಾವಾಗೂ ಅನ್ಕೊಂಡೇ ಇರ್ಲಿಲ್ಲ ರೀ. ಆಮೇಲೆ ಅದು ನಾವು ಡೈಲಿಯಲ್ಲಿ ಪ್ರಾಕ್ಟೀಸ್ ಮಾಡೋದಾಗ್ಲಿ, ಅದ್ರೊಳಗೆ ಇಂಟ್ರೆಸ್ಟ್ ಬಂದು ಆಮೇಲೆ 7th ಅದ್ ಮುಗಿದ ತಕ್ಷಣ 8th, 9th, 10th ಬಿಜಾಪುರ್ ಸೀನಿಯರ್ ಹಾಸ್ಟೆಲ್ ಐತ್ರಿ.
1: ಅಲ್ಲಿ ನೀವ ಎಲ್ಲ ಮಾಡ್ಕೋಬೇಕಿತ್ತು ಹಾಸ್ಟೆಲ್ ಜೀವನ ಅಂತಂದ್ರೆ, ಹೇಗಿತ್ತು ಅಲ್ಲಿ ನಿಮ್ಮ ದಿನಚರಣೆ?
0: ಮಾರ್ನಿಂಗ್ ನಮ್ನ 5:30 ಅದು ಎಬ್ಬಿಸಿದ್ರಿ ಅಲ್ಲಿ ವಾಚ್ಮ್ಯಾನ್ ಅಂಕಲ್ ಅವ್ರು ಎಬ್ಬಿಸಿ ನಮ್ನ 6 o'clock ಅಂದ್ರೆ ನಾವು ರೆಡಿ ಆಗಿ ಪ್ರಾಕ್ಟೀಸ್ ಹೋಗ್ಬೇಕಾಗಿತ್ರಿ. 6 to 8, 8:30, 9 o'clock ವರೆಗೂ ನಮ್ದು ಕಾಂಪಿಟೇಷನ್ ಇಯರ್ ಬಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸ್ತಿದ್ರಿ. ಬಾಕಿ ಟೈಮ್ ಒಳಗೆ ನಾರ್ಮಲ್ ಪ್ರಾಕ್ಟೀಸ್ ಮಾಡಿಸಿ 9 o'clock ತನ ಅದು ಬಂದು 9:30 ತನ ಅದು ಫ್ರೆಶ್ಅಪ್ ಆಗಿ 9:30 ಅಪ್ ಟು 5 o'clock ವರೆಗೂ ಸ್ಕೂಲ್ ರೀ. ವಾಪಸ್ ಮತ್ತೆ 5 o'clock ಬಂದು 5:30 ತನ ಅಂದ್ರೆ ರೆಡಿ ಆಗಿ ವಾಪಸ್ ಮತ್ತೆ ಪ್ರಾಕ್ಟೀಸ್ ರೀ. 5:30 to 7 o'clock ತನ ಅದು ಪ್ರಾಕ್ಟೀಸ್ ಆಗ್ತಿದ್ರಿ. ಅಲ್ಲೇ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿಸ್ತಿದ್ರಿ, ರನ್ನಿಂಗು, ಗೇಮ್ಸ್ ಇದು ಮಾಡಿಸ್ತಿದ್ರಿ ಗ್ರೌಂಡ್ ಒಳಗ್ರಿ. ಮಾಡಿಸಿ ಆಮೇಲೆ 7 to 8:30 ವರೆಗೂ ಟ್ಯೂಷನ್ ಇರ್ತಿದ್ರಿ ಹಾಸ್ಟೆಲ್ ಅಲ್ಲಿ. ಟ್ಯೂಷನ್ ಮಾಡ್ಕೊಂಡು 8:30 ಊಟ, 9:30 ಅಂದ್ರೆ ವಾಪಸ್ ಮತ್ ಮಲಿಗ್ ಬಿಡೋದ್ರಿ.
1: ರೊಟ್ಟಿ ಎಲ್ಲ ಸ್ಪೆಷಲ್ ಆಗಿ ಕೊಡ್ತಿದ್ರಿ, ಪೌಷ್ಟಿಕ ಆಹಾರ ಆಗತ್ತೆ.
0: ಇಲ್ಲ ಚೆನ್ನಾಗಿತ್ರಿ. ಡೈಲಿ ಬ್ರೇಕ್ಫಾಸ್ಟ್ ಒಳಗ ಬಾಯ್ಲ್ಡ್ ಎಗ್, ಹಾಲು, ಹಣ್ಣು, ಆಮೇಲೆ ಮಧ್ಯಾಹ್ನ ಕಾಳ್ ಪಲ್ಯ, ಚಪಾತಿ, ರಾತ್ರಿ ನಾನ್ ವೆಜ್. ಎಗ್ ಮಾತ್ರ ಕಂಪಲ್ಸರಿ ತಿನ್ಲೇಬೇಕು. ಹೌದ್ರಿ. ಹಂಗಾಗಿ ಎಲ್ಲೆಲ್ಲ ಊಟ ಎಲ್ಲ ಬಹಳ ಚಲೋ ಐತ್ರಿ. ಊಟದ ಬಗ್ಗೆ ಏನ್ ಸ್ಪೋರ್ಟ್ಸ್ ಹಾಸ್ಟೆಲ್ ಒಳಗೆ ಎಲ್ಲೂ ಕಂಪ್ಲೇಂಟ್ಸ್ ಇಲ್ಲ ರೀ.
1: ಸೊ ಆ ಒಂದು ಹಾಸ್ಟೆಲ್ ಅಲ್ಲಿ ಇದ್ದಾಗ ಜೂನಿಯರ್ ಲೆವೆಲ್ ಅಲ್ಲಿ ರಾಜ್ಯ ಮಟ್ಟದ ಯಾವ್ದು ಯಾವ್ದಾದ್ರು ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಾ?

0: ಪ್ಲೇಸ್ ಮಾಡಿದಿರಿ. ಫಿಫ್ತ್ ಸೇರಿ ನನ್ನ 6th June, July ಒಳಗನೆ ಒಂದು ನ್ಯಾಷನಲ್ ಲೆವೆಲ್ ಟ್ರಯಲ್ಸ್ ಮಾಡಿದ್ರಿ. ಅದು ಪಟಿಯಾಲ ಒಳಗೆ ನಡೀತ್ರಿ 2011 ಒಳಗ್ರಿ. ಅದು ಟ್ರ್ಯಾಕ್ ಇವೆಂಟ್ ರೀ. ಟ್ರ್ಯಾಕ್ ಇವೆಂಟ್ ಅಂದ್ರೆ ಅದಕ್ಕೆ ಬ್ರೇಕ್ ಇರಲ್ಲ ರೀ ಟ್ರ್ಯಾಕ್ ಸೈಕಲ್ ಕ್ರಿ. ನಾನು ಅದನ್ನ ಫಸ್ಟ್ ಹತ್ತಿದ್ದೇನೆ ಅಲ್ಲೇ ರೀ. ನನಗೆ ಯಾರ್ದೋ ಒಂದು ಸೈಕಲ್ ಇಸ್ಕೊಂಡ್ ಬಂದ ಸರ್ ದುಂಡಪ್ಪ ಅತ್ನಿ ಅಂತಿದ್ರಿ ಅವರು. ಅವ್ರಿಗೆ ಸ್ಪೋರ್ಟ್ಸ್ ಅಂದ್ರೆ ಬಹಳ ಅಂದ್ರೆ ಬಹಳ ಹುಚ್ಚು ಸ್ಪೋರ್ಟ್ಸ್ ಒಳಗೆ ಇದ್ರಿ ಅವ್ರಿ. ಅಷ್ಟ ಅವ್ರಿಗೆ ಇಂಟ್ರೆಸ್ಟ್ ರೀ. ಅವ್ರದ್ದು ಸರ್ವಿಸ್ ಮುಗಿದ್ರು ಸಹಿತ ಬಾಗಲಕೋಟ್ ಒಳಗೆ ಅವ್ರ ಕೋಚಿಂಗ್ ಮಾಡ್ಸಕ್ ಬೇಕು ಸರ್ ಅಂತ ಹೇಳಿ ಅವ್ರನ್ನಲ್ಲೇ ಕರ್ಸ್ಕೊಂಡು ಅಲ್ಲೇ ಹಾಸ್ಟೆಲ್ ಅಲ್ಲಿ ಇಟ್ಕೊಂಡಿದ್ರಿ. ಹಂಗಿದ್ದಾಗ ಅವ್ರು ಯಾರ್ದೋ ಒಂದ್ ಸೈಕಲ್ ಇಸ್ಕೊಂಡ್ಬಂದು ನಮಗ್ ಕೊಟ್ರಿ. ನಾನು ಹಂಗೆ ಓಡಿಸ್ತೀರಿ, ಸೆಲೆಕ್ಷನ್ ಆಗಿಬಿಟ್ಟಿರಿ. ಅದ್ ನನಗೆ ಗೊತ್ತಿಲ್ಲ, ನಾ ಇದು ನ್ಯಾಷನಲ್ ಲೆವೆಲ್ ಫಸ್ಟ್ ಸ್ಟೇಟ್ ಲೆವೆಲ್ ಈ ಸ್ಟೇಟ್ ಲೆವೆಲ್ ಒಳಗೆ ನಾನು ಮೆಡಲ್ ಮಾಡಿನಿ, ಅದಕ್ಕೆ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿನಿ. ಅದೇನು ಗೊತ್ತಿಲ್ಲ ರೀ. ಫಸ್ಟ್ ನಂದು ನ್ಯಾಷನಲ್ ಆಡಿದ್ದೆ ನಾನು ಪಂಜಾಬ್ ರೀ. ಪಂಜಾಬ್ ಹೋಗೋದೈತಿ ಅಂದ ತಕ್ಷಣ ನಾನು
1: ಗೊತ್ತಿಲ್ಲ ಕರ್ನಾಟಕ ಏನು ಬಾಗಲಕೋಟೆ ಬಿಟ್ಟು ಬೇರೆ ಕಡೆ ಹೋಗಿರ್ಲಿಲ್ಲ.
0: ಮನೆಯಿಂದ ಹೊರಗ್ ಬಿದ್ದಿದ್ದೆ ಬಂದಿದ್ದೆ ಬಾಗಲಕೋಟ್ರಿ. ಅದ್ ಬಿಟ್ರೆ ನಾನು ಎಲ್ಲೂ ಅಲ್ಲೇ ನಮ್ಮ 3 ನಿಯರ್ ಜಮಖಂಡಿ ಅಂತ ಹೇಳಿ ನಮ್ ತಾಲೂಕ್ರಿ. ಅದು ನನಗ್ ಗೊತ್ತಿರ್ಲಿಲ್ಲ ರೀ. ಆಮ್ ಪಂಜಾಬ್ ಹೋಗೋದಂದ್ರು ಹಾ ಪಂಜಾಬ್ ಹೋಗೋದ ಮುಗೀತು. ಆಮೇಲೆ ಸೆಲೆಕ್ಷನ್ ಆದ್ಮೇಲೆ ಅಪ್ಪಾಜಿ ಕಾಲ್ ಮಾಡಿ ಏನಾಯ್ತು ಅಂತ ಕೇಳಿದಾಗ ಹಾ ಪಾಪ ಸೆಲೆಕ್ಟ್ ಆಗಿನಿ, ಪಂಜಾಬ್ ಹೋಗೋದೈತಿ ಅಂತ ನಾ ಅಪ್ಪಾಜಿ ಹತ್ರ ಪಂಜಾಬ್
1: ಇರ್ಬೋದು ಅಂತ
0: ನಾ ಹಿಂಗೆ ಅನ್ಕೊಂಡಿಲ್ಲ ನಮ್ ಕರ್ನಾಟಕ ಒಳಗೆ ಇರ್ಬೋದು ಅಂತ ಹೇಳಿ. ಪಂಜಾಬ್ ಹೋಗ್ತೀಯಾ, ಪಂಜಾಬ್ ಅಂದ್ರೆ ನಮ್ದು ಔಟ್ ಆಫ್ ಸ್ಟೇಟ್ ಅಂತ ಹೇಳಿ ಹಿಂಗೆಲ್ಲ ಅಪ್ಪಾಜಿ ಹೇಳಿದ ತಕ್ಷಣ ನಾನು ಹೌದು ಅಂತ ಹೇಳಿ ನಾನು ಅದ ಅರ್ಥ ಮಾಡ್ಕೊಂಡಿರಿ. ಕರ್ಕೊಂಡು ಹೋದ್ರಿ ನಮ್ಮನ್ನ. 1 month ಅದು ಗ್ಯಾಪ್ ಇತ್ತು. ಆಕ್ಚುಲಿ ಟ್ರ್ಯಾಕ್ ಇವೆಂಟ್ ಬಂದು ನಮ್ದು ಇನ್ನು ಟ್ರ್ಯಾಕ್ ಇರ್ಲಿಲ್ಲ ರೀ. ಈಗ ಚಂದ್ರಿಗೆ ಒಳಗೆ ಟ್ರ್ಯಾಕ್ ಮಾಡಿದ್ದಾರೆ ರೀ. 2011 ಒಳಗೆ ಅದು ಇರ್ಲಿಲ್ಲ ಟ್ರ್ಯಾಕ್ ರೀ. ಹಂಗಾಗಿ ಮೇಡಮ್ ಸರ್ ಅಲ್ಲೇ ಮಣ್ಣಿನ ಟ್ರ್ಯಾಕ್ ಒಳಗನ ಓಡಿಸಿದ್ರಿ. ಬಟ್ ಸೈಕ್ಲಿಂಗ್ ಟ್ರ್ಯಾಕ್ ಬೇರೆ ಇರತ್ರಿ ಕರ್ನಾಟಕದ. ಈಗ ಅದ್ರೂ ಪ್ರೆಸೆಂಟ್ ಮೆಡಲ್ ಆಗೋದು ಬಹಳ ಅಪರೂಪ ರೀ. ಯಾಕಂದ್ರೆ ನಮ್ಮಲ್ಲಿ ಕರ್ನಾಟಕ ಒಳಗೆ ಟ್ರ್ಯಾಕ್ ಇಲ್ಲ ರೀ. ಇವಾಗ ಬಿಜಾಪುರ ಒಳಗೆ ಮಾಡಿದಾರ್ರಿ, ಆಮೇಲೆ ಈ ಚಂದ್ರಿಗೆ ಒಳಗೆ ಈಗೀಗ ಆಗಿತ್ರಿ. ಹಿಂಗಿರ್ಬೇಕಾದ್ರೆ ಆಗಿನ ಟೈಮ್ ಒಳಗೆ ರೋಡ್ ಒಳಗೆ ಓಡಿಸ್ತಿದ್ರಿ ಪ್ರಾಕ್ಟೀಸ್ ರೀ. ಟ್ರ್ಯಾಕ್ ಇವೆಂಟ್ ಬಂತಂದ್ರೆ ಮಣ್ಣಿನ ಟ್ರ್ಯಾಕ್ ಒಳಗೆ ಅಲ್ಲೇ ಓಡಿಸೋದ್ರಿ. ಅಂದ್ರೆ ಬ್ರೇಕ್ ಇರಲ್ಲ, ಹಂಗಾಗಿ ನಮಗ್ ಮುಂದದು ಏನಾದ್ರೂ ಬರತ್ತಂತ ಹೇಳಿ ನಮಗಲ್ಲೇ ಮಣ್ಣಿನ ಟ್ರ್ಯಾಕ್ ಒಳಗೆ ಓಡಿಸಿದ್ರಿ. 15 days ಅಲ್ಲೇ ಪ್ರಾಕ್ಟೀಸ್ ಮಾಡಿ ನಾವು ಪಟಿಯಾಲಕ್ಕೆ ಹೋದ್ವಿ ರೀ. ಪಟಿಯಾಲ ಒಳಗೆ ಇವೆಂಟ್ಸ್ ಇತ್ತು, ನನ್ನ ಇವೆಂಟ್ಸ್ ಬಂತು, ಕಾಮನ್ ಆಗಿ ರೆಡಿ ಆದ್ವಿ, ವಾರ್ಮ್ ಅಪ್ ಮಾಡಿದ್ವಿ. ನನ್ನ ಸ್ಟಾರ್ಟ್ ಆಗಿ ಬಿಟ್ರಿ. 500 meter ಇತ್ರಿ. 500 meter ನನಗೆ ಇಷ್ಟ ಲ್ಯಾಪ್ ಹಾಕ್ಬೇಕಂತ ಹೇಳಿದ್ರಿ. ಅಷ್ಟ ಲ್ಯಾಪ್ ಹಾಕಿ ಹೇಳಿದ್ರಿ ನನ್ ಬ್ರಾಂಚ್ ಮೆಡಲ್ ರೀ.
1: ಫಸ್ಟ್ ನ್ಯಾಷನಲ್ ಜೂನಿಯರ್ ಇತ್ತೇನೆ?
0: ಹಾ ಜೂನಿಯರ್, under 13 ಇದ್ದೀರಿ ಅವ್ರಿ. ನನಗೂ ಖುಷಿ ಆಯ್ತ್ರಿ ಮೆಡಲ್ ಆಗಿದ್ಕ. ಆಮೇಲೆ ಹಾಸ್ಟೆಲ್ಗೆ ಬಂದ್ಮೇಲೆ ಸರ್ ಮೇಡಮ್ ಎಲ್ಲರೂ ನನ್ನ ನ್ಯಾಷನಲ್ ಲೆವೆಲ್ ಅಂದ್ರೆ ಅದು ಬಿಗ್ ಅಚೀವ್ಮೆಂಟ್ ರೀ.
1: ಕರ್ನಾಟಕಕ್ಕೆ ನೀವು ಪದಕ
0: ಅದ್ರೊಳಗೆ ಇರೋದಂದ್ರೆ ಇಬ್ಬರದೇ ಮೆಡಲ್ ಆಗಿತ್ರಿ. ನಂದು ಶ್ರೀಧರ್ ಸೌನೂರ್ ಅಂತ ಹೇಳಿ ಒಬ್ರು ಸೀನಿಯರ್ ಸೈಕ್ಲಿಸ್ಟ್ ರೀ. ಇಬ್ಬರದೇ ಟ್ರ್ಯಾಕ್ ಒಳಗೆ ಮೆಡಲ್ ರೀ, ಬಿಟ್ರೆ ಯಾರೂ ಮೆಡಲ್ ಇಲ್ಲ ರೀ ಕರ್ನಾಟಕದಿಂದ
1: ರೀ. ಒಂಥರ ನಿಮ್ಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಮುಂದೆ ಸೈಕ್ಲಿಂಗ್ ಅಲ್ಲಿ ಆಸಕ್ತಿ ಬೆಳೆಯಲಿಕ್ಕೆ
0: ನನ್ 5th ಹಾಸ್ಟೆಲ್ ಹೋಗಿಂದ್ರೆ 6th ಮೆಡಲ್ ಆಗೈತ್ರಿ. ಆಮೇಲೆ 6th ಮತ್ತೊಂದು ಕಾಂಪಿಟೇಷನ್ ನಡೀತ್ರಿ. 2012 ಪುಣೆ ಒಳಗೆ ರೋಡ್ ಇವೆಂಟ್ ನಡೀತ್ರಿ. ಆ ರೋಡ್ ಇವೆಂಟ್ ಒಳಗೂ ಮುಂಚೆ ಸ್ಟೇಟ್ ಲೆವೆಲ್ ನಡೀತ್ರಿ. ಸ್ಟೇಟ್ ಲೆವೆಲ್ ಒಳಗೂ ನಂದು ಫಸ್ಟ್ ರೀ. ಆಮೇಲೆ ನ್ಯಾಷನಲ್ ಲೆವೆಲ್ ಹೋದ್ವಿ ರೀ ಪುಣೆಕ್ ರೀ. ಪುಣೆಗೆ ಹೋದ್ಮೇಲೆ ಅಲ್ಲಿ ನನ್ನ ಹತ್ರ ಸೈಕಲ್ ಇರ್ಲಿಲ್ಲ ರೀ. ಸೈಕಲ್ ಇರ್ಲಾರ್ದಕ್ ನಮ್ ಕೋಚ್ ಏನ್ ಮಾಡಿದ್ರು, ಪುಣೆ ಒಳಗೆ ಒಬ್ರು ಅಣ್ಣನ್ ಸೈಕಲ್, ಈಗ ಎಷ್ಟ್ ಕೆಟ್ಟದ್ನಲ್ಲಿ ಇದಕ್ಕೆ ಇನ್ನು ಸಣ್ಣವಳು ಇದ್ದೆ ರೀ. ಅಷ್ಟ ಇರ್ಬೇಕಾದ್ರು ಫುಲ್ ಸೀನಿಯರ್ ಹುಡುಗನ್ ಸೈಕಲ್ ತಗೊಂಬಂದು ನನ್
1: ಪೆಡಲ್ ಕಾಲಿಗೆ
0: ನನ್ ಕೊಟ್ರಿ. ಕೊಟ್ಟ ತಕ್ಷಣ ಅದು ಗೇರು ಬಾಳ ಹೆವಿ ಇತ್ರಿ, ನನಗೆ ಜಗ್ಗಕ್ಕೂ ಆಗ್ತಿರ್ಲಿಲ್ರಿ. ಹೆಂಗ್ ಹೆಂಗಪ್ಪ ಓಡಿಸೋದಂತ ಹೇಳಿ ಹಂಗೆ ಓಡಿಸಿ ಫಿನಿಶ್ ಮಾಡಿದೆ ರೀ. ಎಷ್ಟು ಎಫರ್ಟ್ ಐತಿ ಎಲ್ಲ ಹಚ್ಚಿದೀರಿ. ಅಲ್ಲಿ ನನ್ ಗೋಲ್ಡ್ ಮೆಡಲ್ ರೀ. ಇನ್ನೂ ಆದ್ರೂ ಯಾವ ಹಿಂಗ ಮಿಸ್ ಆಗ್ಯಾವಂತ ಇಲ್ಲ ರೀ ನ್ಯಾಷನಲ್ ಎಲ್ಲದ್ರೊಳಗೆ.
1: ನಿಮ್ಗೆ ಸೈಕಲ್ ಇಲ್ಲ ಅಂತ ಹೇಳಿದ್ರಲ್ಲ, ಮನೆಯ ಪರಿಸ್ಥಿತಿ ಹೇಗಿತ್ತ ಅವಾಗ?
0: ಬಾಳ ಅಂದ್ರೆ ಅದನ್ನ ಇನ್ನೂ ನಾವು ನೆನೆಸ್ಕೊಳಕ್ ನನಗ ಆಗಲ್ಲ ರೀ. ಅಷ್ಟ ಕಷ್ಟ ಐತ್ರಿ ಅಲ್ಲಿ. ಸೈಕ್ಲಿಂಗ್ ಅಂದ್ರೆ ನಮಗೆಲ್ಲ ಏನ್ ಅನಿಸ್ತೈತಿ, ಅಯ್ಯೋ ಸೈಕಲ್ ಹೊಡ್ಯಾಕ್ ಬಂದ್ರೆ ಸಾಕು ಬಿಡು, ಹಾಸ್ಟೆಲ್ ಒಳಗೆ ಸೈಕಲ್ ಕೊಡ್ತಾರ, ಏನು ಮಾಡಬಹುದು. ಬಟ್ ಹಾಸ್ಟೆಲ್ ಒಳಗೂ ನಮಗೆ ಅಷ್ಟು ಸಪೋರ್ಟ್ ಮಾಡಿದ್ರಿ. ಅಡಿಗಿನ ಟೈಮ್ ಒಳಗಾದ್ರು
1: ಮಾಡ್ತಿದ್ರ ಅಪ್ಪ ಅವಾಗ?
0: ಮುಂಚೆ ಹೊಲದೊಳಗನೆ ಕೆಲಸ ಮಾಡ್ತಾರೆ. ನಮ್ದು 1 acre ಹೊಲ ಇದ್ರಿ, ಅದ್ರೊಳಗೇನೆ ಕೆಲಸ ಮಾಡ್ತಾರೆ, ಅದೇ ಡ್ಯೂಟಿ ಅವ್ರ.
1: ಅವ್ರಿಗೆ ಕಬಡ್ಡಿ ಆಸಕ್ತಿ ಹೆಂಗಿತ್ತು ಅವಾಗ? ಅಂದ್ರೆ ಆಡಿದ್ರ ಅವರು ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್?
0: ಸ್ಟೇಟ್ ಲೆವೆಲ್ ಆಡಿದಾರ್ರಿ. ಅಂದ್ರೆ ಅವ್ರ ಹಿಂಗ ಹಳ್ಳಿ ಒಳಗೆ ಜಾತ್ರಿ ಒಳಗೆಲ್ಲ ಕಬಡ್ಡಿ ಸ್ಪರ್ಧೆ ಇಡ್ತಿರಲ್ರಿ, ಅದ ಆಡೋದಕ್ಕೆ ಹೋಗ್ತಿದ್ರಿ. ಅಂದ್ರೆ ಅವ್ರಿಗೆ ಒಟ್ಟು ಸ್ಪೋರ್ಟ್ಸ್ ಅಂದ್ರೆ ಇಂಟ್ರೆಸ್ಟ್ ರೀ. ನಮ್ ತಂಗಿ ಇದಾಡ್ರಿ ಒಬ್ಳು, ನನಗ ಅಣ್ಣ, ನಾನು ತಂಗಿ. ನಮ್ ತಂಗಿ ಹುಟ್ಟಿದ್ಮೇಲೂ 2 ವರ್ಷ ಅಪ್ಪಾಜಿ ಕಬಡ್ಡಿ ಆಡಿದಾರ್ರಿ. ಅವ್ರ ಕಬಡ್ಡಿ ಆಡ್ಬೇಕಾದ್ರೆ ತಂಗಿ ಹುಟ್ಟಿದ್ಮೇಲೆ ಅವ್ರ ಕಾಲ್ ಇಂಜುರಿ ಐತ್ರಿ, ಹಂಗಾಗಿ ಅವ್ರ ಕಬಡ್ಡಿ ಆಡೋದ್ ಬಿಟ್ರಿ. ಅಲ್ಲಿ ತನಕ ಕಬಡ್ಡಿ ಆಡಿದಾರ್ರಿ.
1: ಸೊ ಮನೆಯಲ್ಲಿ ಪರಿಸ್ಥಿತಿ ಅಷ್ಟು ಚೆನ್ನಾಗಿರ್ಲಿಲ್ಲ, ಹಾಗಾದ್ರೆ ನಿಮ್ಗೆ ಸೈಕಲ್ ಕೊಡಿಸಿ ನಿಮ್ಮನ್ನ ಪ್ರೋತ್ಸಾಹ ಮಾಡುವಷ್ಟು ಪರಿಸ್ಥಿತಿ ಇರ್ಲಿಲ್ಲ?
0: ಇರ್ಲಿಲ್ಲ ಮ್ಯಾಮ್, ಇರ್ಲಿಲ್ಲ. ನಾನ್ ಚಲೋ ಅಚೀವ್ಮೆಂಟ್ ಮಾಡೋದಕ್ಕೂ ಎಲ್ಲ ಅದನ್ನ ನೋಡಿ ಅಪ್ಪಾಜಿ ಹೊರಗಡೆ ಸಾಲ ಮಾಡಿ ನನಗೊಂದು ಸೈಕಲ್ ಕೊಡ್ಸಿದ್ರಿ. ಅದು 2014 ಒಳಗ್ರಿ. ಅದೇ ಟೈಮ್ ನನಗೆ ಫಸ್ಟ್ ಸೈಕಲ್ ತಗೊಂಡಿದ್ರಿ.
1: ಎಷ್ಟ ಸೈಕಲ್? ಅಲ್ಲಿ?
0: ನಾನ್ ಕೊಟ್ಟು ತಗೊಂಡಿದ್ದು 110,000 ರೀ. ಅದು ನಮ್ ಸರ್ ಒಂದು ಸೈಕಲ್ ಕೊಡಿಸಿದ್ರಿ, ಅದು ಸೆಕೆಂಡ್ ಹ್ಯಾಂಡ್ ರೀ, ಅದು ಹೊಸದ್ ಸಹಿತ ಅಲ್ಲ ರೀ. 10th ವರೆಗೂ ನನಗೆ ಹಾಸ್ಟೆಲ್ ಇಂದ ಸಪೋರ್ಟ್ ಕೊಟ್ಟಾರ್ರಿ. ನಾನು ಅಚೀವ್ಮೆಂಟ್ ಮಾಡೋದಕ್ಕೂ ಎಲ್ಲದಕ್ಕೂ ನನ್ನ ಸಪೋರ್ಟ್.

0: ಬಾಗಲಕೋಟೆಯಲ್ಲೇ ಇದ್ರ?
1: ಬಾಗಲಕೋಟೆ ಒಳಗ್ ಇದ್ದೀರಿ. 8th, 9th, 10th ಬಿಜಾಪುರ್ ರೀ.
0: ಅದು ಸ್ಪೋರ್ಟ್ಸ್ ಹಾಸ್ಟೆಲ್?
1: ಸ್ಪೋರ್ಟ್ಸ್ ಹಾಸ್ಟೆಲ್ ರೀ. ಆಮೇಲೆ 10th ಮುಗಿದ್ಮೇಲೆ ನನಗೆ ಒಂದ್ ಸ್ವಂತ ಸೈಕಲ್ ಬೇಕಂತ ಹೇಳಿ ಸ್ವಂತ ಸೈಕಲ್ ತಗೊಂಡೇರಿ ಬಂದ್ರಿ. ತಗೊಂಡ್ ಸ್ವಲ್ಪ ದಿವಸಕ್ಕೆ 10th ಇದ್ದಾಗ ಜಮಖಂಡಿ ನ್ಯಾಷನಲ್ ನಡೀತೀರಿ 2014 ಒಳಗ್ ರೀ. ಒಂದ್ ಗೋಲ್ಡ್, 2 ಸಿಲ್ವರ್ ಮೆಡಲ್ ರೀ ಜಮಖಂಡಿ ನ್ಯಾಷನಲ್ ಒಳಗ್ರಿ. Under-16 ಇದ್ದೇರಿ. ನಮ್ದು ಪರ್ಫಾರ್ಮೆನ್ಸ್ ನೋಡಿ ನಮ್ನ ಸಾಯಿ ಹಾಸ್ಟೆಲ್ ಸೆಲೆಕ್ಟ್ ಮಾಡಿದ್ರಿ ಡೆಲ್ಲಿ. ಆಮೇಲೆ ಅಲ್ಲಿ ಹೋದೇರಿ ಎಲ್ಲ ನಮಗ್ ಸೈಕಲ್ ಅದು ಕೊಟ್ರಿ.
2: ಈಗ ನೀವು ರೋಡ್ ಮತ್ತೆ ಟ್ರ್ಯಾಕ್ ಅಂತ ಹೇಳಿದ್ರಲ್ಲ, ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಎರಡು ಇವೆಂಟ್ ಇರ್ತದೆ ಅಂತ ಹೇಳಿದ್ರಿ. ಕಿಲೋಮೀಟರ್ ಮೇಲೆ ವ್ಯತ್ಯಾಸ ಇರ್ತದ, ಹೇಗೆ ಅದು?
1: ಹಾ ಮ್ಯಾಮ್, ನಮ್ದು ಏಜ್ ಗ್ರೂಪ್ ಮೇಲೆ ಡಿಪೆಂಡ್ ಇರತ್ರಿ. ಇವಾಗ Under-14, 16, 18 ಸೀನಿಯರ್ ಇಷ್ಟ ನಾಲ್ಕ ಕ್ಯಾಟಗರಿ ಇರ್ತಾವ್ರಿ. ಅದ್ರೊಳಗ Under-16 ಅವ್ರಿಗೆ ಡಿಸ್ಟೆನ್ಸ್ ಕಮ್ಮಿ ಇರತ್ತೆ, 10 kilometers, 20 kilometers ಈ ರೀತಿ ಇರ್ತೈತ್ರಿ. ಬಟ್ ನಂದು ಇವಾಗ ಸೀನಿಯರ್ ರೀ. ನನ್ ಸೀನಿಯರ್ ಅಂದ್ಮೇಲೆ ನಂದು ರೋಡ್ ಒಳಗ 30 kilometers ಬಂದಿದ್ದೀರಿ, 60 kilometers ಬಂದಿರತ್ರಿ, ಆಮೇಲೆ 120 kilometers ಬಂದಿರತ್ರಿ. ಮೂರ್ ಇವೆಂಟ್ಸ್ ರೀ ಕಂಟಿನ್ಯೂಸ್. ಫಸ್ಟ್ ಡೇ 30 kilometers, ಸೆಕೆಂಡ್ ಡೇ 60 kilometers ಅಲ್ಲಿ ರಿಲೇ ಇರತ್ರಿ. ಅದರಲ್ಲಿ ನಾವು 30 kilometers ಓಡಿಸೋದು, ಮೆನ್ಸ್ 30 kilometers ಓಡಿಸೋದು, ಇಬ್ಬರದು ಸೇರಿ ಟೈಮಿಂಗ್ ಹಿಡಿದು ಅದು ಫೈನಲ್ ಮೆಡಲ್ಸ್ ಇದನ್ನ ವಿನ್ನರ್ಸ್ ಇದನ್ನ ಅನೌನ್ಸ್ ಮಾಡ್ತಾರ್ರಿ. ಆಮೇಲೆ 120 kilometers ಏನಿತ್ತು ಮಾಸ್ಟರ್ ರೀ ರೋಡ್ ರೇಸ್ ರೀ. ಅದಕ್ಕೆ
2: ಟೈಮಿಂಗ್ ಇರುತ್ತೆ? ಅದಕ್ಕೆ
1: ರೋಡ್ ರೇಸ್ ಅಲ್ಲಿ ಏನ್ ಟೈಮಿಂಗ್ಸ್ ಇರಲ್ಲ ರೀ.
2: ಟ್ರ್ಯಾಕ್ ಅಂದ್ರೆ
1: ಟ್ರ್ಯಾಕ್ ಅಲ್ಲಿ ಟೈಮಿಂಗ್ಸ್ ಇವೆಂಟ್ಸ್ ಬೇರೆ ಇದೆ ರೀ, ಗ್ರೂಪ್ಸ್ ಇವೆಂಟ್ಸ್ ಬೇರೆ ಇದೆ. ಗ್ರೂಪ್ಸ್ ಇವೆಂಟ್ಸ್ ಗೆ ಟೈಮಿಂಗ್ಸ್ ಇರಲ್ಲ ರೀ. ಅಂದ್ರೆ ನಾವು 20 laps ಇದ್ರೆ 20 laps ಯಾರು ಫಸ್ಟ್ ಫಿನಿಶ್ ಮಾಡ್ತಾರೆ ಅವರೇ ಫಸ್ಟ್ ರೀ. ಅವ್ರ ಎಷ್ಟು ಬೇಕಾದ್ರೆ ಟೈಮ್ ತಗೊಳ್ಳಿ, ಅದ್ರೊಳಗೆ ಏನಿಲ್ಲ ರೀ. ಬಟ್ ಫಸ್ಟ್ ಫಿನಿಶ್ ಮಾಡೋರು ಫಸ್ಟ್ ರೀ. ಬಟ್ ಇವಾಗ ಟೈಮಿಂಗ್ಸ್ ಮೇಲೆ ಅಂತ ಇವೆಂಟ್ಸ್ ಇರ್ತಾವ್ರಿ. ಈ 4 kilometers ನಮ್ದು ಇಂಡಿವಿಜುವಲ್ ಪರ್ಸೂಟ್ ಅಂತ ಇವೆಂಟ್ಸ್ ಐತ್ರಿ. ಅದ್ರೊಳಗೆ ಫಸ್ಟ್ ಕ್ವಾಲಿಫಿಕೇಶನ್ ರೌಂಡ್ ಇರುತ್ತೆ, ಆಮೇಲೆ ಫೈನಲ್ ಇರತ್ರಿ. ಕ್ವಾಲಿಫಿಕೇಶನ್ ಒಳಗ ನಾವು ಯಾರು ಕಡಿಮೆ ಟೈಮಿಂಗ್ ಒಳಗೆ ನಾವು 4 kilometers ಫಿನಿಶ್ ಮಾಡಿರ್ತೀವಿ, ಅವರು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿ ಕ್ವಾಲಿಫೈ ಹಾಕೋದ್ ಬರ್ತೀವ್ರಿ. ಆಮೇಲೆ ಫೈನಲ್ ಗೆ ಫಸ್ಟ್ ಸೆಕೆಂಡ್ ಅದವ್ರನ್ನ ಅಪೋಸಿಟ್ ಅಪೋಸಿಟ್ ಆಗಿ ಬಿಡ್ತಾರ್ರಿ. ನಾವ್ ಯಾರು ಫಸ್ಟ್ 4 kilometers ಫಸ್ಟ್ ಫಿನಿಶ್ ಮಾಡ್ತೀವಿ ಅವ್ರ ಫಸ್ಟ್.
2: ಈಗ ನೀವು ಹಲವು ನ್ಯಾಷನಲ್ NTB ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ, ಪದಕಗಳನ್ನ ಪಡೆದಿದ್ರಿ, ಎಲ್ಲೆಲ್ಲಿ ನಡೆದಿದ್ವು, ಹೇಗಿತ್ತು ಆ ಅನುಭವ?
1: ನಾನು MTB ಓಡಿಸಿದ್ದು 2015 ಲಾಸ್ಟ್ ರೀ. ಅಂದ್ರೆ 2015 ವರೆಗೂ ನಾನು ಕರ್ನಾಟಕ ಒಳಗೆ ಇದ್ದೀರಿ. ಡೆಲ್ಲಿ ಹೋದ್ಮೇಲೆ ನಮ್ದು MTB ನಮಗ್ ಅಲೌಡ್ ಮಾಡ್ಲಿಲ್ಲ ರೀ. ಅಲ್ಲಿ ರೋಡ್ ಟ್ರ್ಯಾಕ್ ಎರಡೇ ಮಾಡ್ತಿದ್ವಿ. ಕರ್ನಾಟಕ ಒಳಗಿದ್ದಾಗ ರೋಡ್, ಟ್ರ್ಯಾಕ್, MTB ಎಲ್ಲ ಆಡ್ತಿದ್ವಿ. MTB ಇವೆಂಟ್ಸ್ ಒಂಥರ ಡಿಫ್ರೆಂಟ್ ರೀ. ಅಂದ್ರೆ ಗುಡ್ಡ ಒಳಗೆಲ್ಲ ಓಡಿಸೋದಿರ್ತೈತ್ರಿ.
2: ಅದೇನು MTB ಅಂದ್ರೆ?
1: ಮೌಂಟೇನ್ ಬೈಕ್.
2: ಸೊ ಅದು ಬೈಕ್ ಮತ್ತೆ ಇದು ಸೈಕಲ್ ಏನಾದ್ರೂ ವ್ಯತ್ಯಾಸ
1: ಇದೆ ಮ್ಯಾಮ್? ಅದು ಸೈಕಲ್ ಮ್ಯಾಮ್. ಅದು ಸಹಿತ MTB ಅಂದ್ರೆ ದಪ್ಪ ದಪ್ಪ ಗಾಲಿ ಇರತ್ರಿ ಅದಕ್ರಿ. ಇದು ನಮ್ದು ರೌಂಡ್ ಹ್ಯಾಂಡಲ್ ಇರುತ್ತಲ್ರಿ, ಅದ್ ಹ್ಯಾಂಡಲ್ ಸೀದಾ ಇರತೈತ್ರಿ. ಅದಕ್ಕೆ ಗಾಲಿ ದಪ್ಪ ಇರ್ತಾವ್ರಿ. ಅಂದ್ರೆ ಗುಡ್ಡದೊಳಗೆಲ್ಲ ಓಡಿಸ್ಬೇಕ್ರಿ. ಹಂಗಾಗಿ ಅದು ನಮಗ್ ಬ್ಯಾಲೆನ್ಸಿಂಗ್ ಇರ್ಲಿ ಅಂತೇಳಿ ದಪ್ಪ ಗಾಲಿ ಇರತ್ರಿ. ಅದಕ್ಕೂ ಗೇರ್ಸ್ ಇರತ್ರಿ, ಅದು ಕಾರ್ಬನ್ ಫ್ರೇಮ್ ಇರತ್ರಿ, ಅದು ಲೈಟ್ ವೈಟ್ ಇರತ್ರಿ. ಅದೊಂಥರ ಎಕ್ಸ್ಪೀರಿಯನ್ಸ್ ಬೇರೆ ರೀ. ಅದ್ರ ಫುಲ್ ಗುಡ್ಡದೊಳಗೆ ಓಡಿಸೋದ್ರಿ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದ್ರಿ.
2: ನಿಮ್ಗೇನೋ ಇಲ್ಲಿ ಟ್ರ್ಯಾಕ್ ಮತ್ತೆ ರೋಡ್ ಅಲ್ಲಿ ಓಡಿಸಿ ಗೊತ್ತಿತ್ತು, ಗುಡ್ಡಗಾಡಿನಲ್ಲಿ ಸೈಕಲ್ ರೈಡ್ ಮಾಡೋದು ನಿಮ್ಗೆ ಗೊತ್ತಿರಲ್ಲ.
1: ಭೂತ್ನಾಳ್ ಅಂತ ಹೇಳಿ ಊರೈತ್ರಿ ಬಿಜಾಪುರ ಹತ್ರ ರೀ. ಅಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನ ಟ್ರೈನಿಂಗ್ ಮಾಡಿಸಿದ್ರಿ ಸರ್, ಮೇಡಮ್ ಇಬ್ರು ಅಲ್ಕ ಪಡ್ತಾರೆ, ಚಂದ್ರಪ್ಪ ಗುರ್ನಿ ಅಂತ ಇದ್ರಿ. 8th, 9th, 10th ಅಲ್ಲಿ ಅವ್ರ ಕೈ ಒಳಗ್ ನಾನು ಟ್ರೈನಿಂಗ್ ತಗೊಂಡಿನ್ರಿ. ಅವರು ಅಲ್ಲಿ ಭೂತ್ನಾಳ್ ಐತ್ರಿ, ಅಲ್ಲಿ ಗುಡ್ಡ ಐತ್ರಿ ಪೂರ ರೀ. ಅಲ್ಲಿ ನಾವು ಸೈಕಲ್ ತಗೊಂಡ್ ಓಡಿಸಬಹುದ್ರಿ, MTB ಸೈಕಲ್ ತಗೊಂಡ್ರಿ. ಅಲ್ಲಿ ಹೋಗಿ ಕಂಟಿನ್ಯೂಸ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರಿ ಸರ್, ಮೇಡಮ್ ಇಬ್ರು ರೀ. ಅದು ಒಂಥರ ಫುಲ್ ನಮಗೆ ಕಾಂಪಿಟೇಷನ್ ಲೆವೆಲ್ ರೋಡೇ ಐತ್ರಿ ಅಲ್ರಿ, ಭೂತ್ನಾಳ್ ಕಡೆ ರೀ. ಹಂಗಾಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ ನಾವು ಈಸಿಲಿ MTB ನ್ಯಾಷನಲ್ಸ್ ಒಳಗೆಲ್ಲ ವಿನ್ ಆಗ್ತಿದ್ವಿ.
2: ಇಲ್ಲಿವರೆಗೆ ಎಷ್ಟು ಪದಕ ಆಗಿರ್ಬೋದು ನಿಮ್ಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೇಳೋದಾದ್ರೆ?
1: ನನಗೆ ರಾಜ್ಯದಷ್ಟು ಗೊತ್ತಿಲ್ಲ, ಯಾಕಂದ್ರೆ ಬಹಳ ವರ್ಷ ಐತ್ರಿ ಗ್ಯಾಪ್ ಆಗಿ ರಾಜ್ಯದ ಓಡಿಸ್ಲಾರ್ದ್ರಿ. ರಾಷ್ಟ್ರ ಮಟ್ಟದೊಂದು 55-56 ಮೆಡಲ್ಸ್ ಇದೆ ರೀ.
2: ಇಷ್ಟು ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಲ್ಲ, ಅದ್ರಲ್ಲಿ ನಿಮ್ಗೆ ನೆನಪುಳಿಯುವಂತದ್ ಯಾವ್ದಾದ್ರು ಇದೇನಾ?
1: ಹಂಗಂತಂದ್ರೆ ಎಲ್ಲಾನೂ ನೆನಪಿರೋದೇ ಐತ್ರಿ. ಬಟ್ ನನ್ಗೆ 2018 ಏಷ್ಯನ್ ಗೇಮ್ಸ್ ಉಡಿಸಿದ್ದು ಬಹಳ ನಂದು. ಇನ್ನೂ ಅದ್ರೂ ಕರ್ನಾಟಕದಿಂದ ಫಸ್ಟ್ ವುಮೆನ್ಸ್ ಅಂದ್ರೆ ನಾನೇ ರೀ. ಬಟ್ ಇನ್ನೂ ಆಮೇಲೆ ಇನ್ನೂ ಯಾರು ಆಡಿಲ್ಲ ರೀ ಏಷ್ಯನ್ ಗೇಮ್ಸ್, ಇನ್ನು ಅವ್ರಿಗೂ ಯಾರು ಹೋಗಿಲ್ಲ ರೀ.
2: 2016 ಅಲ್ಲಿ ಟ್ರ್ಯಾಕ್ ಏಷ್ಯನ್ ಕಪ್ ನಲ್ಲಿ ಭಾಗವಹಿಸಿದ್ರೆ, ಸೊ ಅದು ನಿಮ್ ಮೊದಲ ಅಂತಾರಾಷ್ಟ್ರೀಯ ಮಟ್ಟದ
1: ಮೆಡಲ್
2: ಚಾಂಪಿಯನ್ಶಿಪ್ ಆಗಿರ್ಬೇಕಲ್ವಾ? ಅದು ಅನುಭವ ಹಂಚಿಕೊಳ್ರಿ, ಎಲ್ಲಿ ನಡೆದಿತ್ತು
1: ಅದು? ಎಲ್ಲೆಲ್ಲೆ ನಡೆದಿತ್ರಿ. ಆಮೇಲೆ ನಂದು 2 kilometers ಇಂಡಿವಿಜುವಲ್ ಪರ್ಸೂಟ್ ಒಳಗೆ ಸಿಲ್ವರ್ ಮೆಡಲ್ ರೀ ನಂದಲ್ಲಿ. ನನ್ಗ ಆಮೇಲೆ ಫಸ್ಟ್ ಆದವರು ಜಸ್ಟ್ 2 seconds ಅಷ್ಟೇ ಗ್ಯಾಪ್ ರೀ. ಅವ್ರು ಫಸ್ಟ್, ನಾನು ಸೆಕೆಂಡ್ ರೀ. ಫಸ್ಟ್ ಇಂಡೋನೇಷ್ಯಾ ಹುಡುಗಿ ಆಗಿದ್ರಿ, ಸೆಕೆಂಡ್ ನಾನಾಗಿದ್ದೆ. ಏಷ್ಯಾ ಕಪ್ ಒಳಗೆ ಕಮ್ಮಿ ಇರ್ತಾರೆ, ಕಮ್ಮಿ ಅಂದ್ರೂ ಒಂದು 8-9 ಕಂಟ್ರೀಸ್ ಇರತ್ರಿ.
2: ಯಾರು ನಿಮ್ಗೆ ಬಹಳಷ್ಟು ಪ್ರತಿಸ್ಪರ್ಧಿ ಆಗಿದ್ರು? ಬಹಳ ಟಫ್ ಕಾಂಪಿಟೇಷನ್.
1: ಕೊರಿಯಾದವ್ರು ಇರ್ತಾರೆ ರೀ. ಇವಾಗ ಪ್ರೆಸೆಂಟ್ ಇವಾಗ ಆದ್ರೂ ಕೊರಿಯಾದವ್ರು ಜಾಸ್ತಿ ಮೆಡಲ್ ತಗೊಂಡ್ ಹೋಗ್ತಾರ್ರಿ.
2: ಇಲ್ಲಾದ್ರೂ ನ್ಯಾಷನಲ್ ಅಲ್ಲಿ ನೀವು ಮೆಡಲ್ ತರ್ತಾ ಬರ್ತಾ ಇದ್ರಿ, ಬಟ್ ಒಂದೇ ಸಲ ನೀವು ಏಷ್ಯಾ ಕಪ್ ಗೆ ಹೋದ್ರಲ್ಲ, ಸೊ ಅಲ್ಲಿ ಒಂದು ಕಾಂಪಿಟೇಷನ್ ಲೆವೆಲ್ಲೇ ಬೇರೆ ಇರ್ತದೆ. ಏನ್ ಅನ್ಸ್ತ ನಿಮ್ಗೆ?
1: ಡೆಲ್ಲಿಗೆ ಹೋದ ತಕ್ಷಣ ನನಗೆ ಗೊತ್ತಾಗಿದ್ದು ಇಲ್ಲಿ ಇದ್ರ ಏಷ್ಯಾ ಕಪ್ ಎಲ್ಲಾ ನಡೀತಾವು, ಇಂಟರ್ನ್ಯಾಷನಲ್ಸ್ ಇವೆಂಟ್ ನಡೀತಾವು ಅಂತ ಹೇಳಿ ಅಂತ ಅನಿಸ್ದಾಗ ಮಧ್ಯಾಹ್ನ

0: ಎಲ್ರದು 4 o'clock ಇಂದ ಟ್ರೈನಿಂಗ್ ಇರ್ತೈತ್ರಿ. ನಾನು 3 o'clock ಗೆ ಟ್ರ್ಯಾಕಿಗೆ ಹೋಗಿದ್ದೆ ರೀ. 3 o'clock ಗೆ ಟ್ರ್ಯಾಕಿಗೆ ಹೋಗಿ 1 hour ನನ್ನ ರೂಲರ್ ಒಳಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ ರೀ. ಅಂದ್ರೆ ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು, ಜಾಸ್ತಿ ಜಾಸ್ತಿ ಹೊಡಿಬೇಕಂತ ಹೇಳಿ ನಾನು 1 ಗಂಟೆ ಅಡ್ವಾನ್ಸ್ ಹೋಗಿ ಪ್ರಾಕ್ಟೀಸ್ ಮಾಡಿ ಮತ್ತೆ 4 o'clock ಇಂದ ಎಲ್ಲರೂ ಬಂದ ತಕ್ಷಣ ಅವ್ರ ಜೊತೆ ಮತ್ತೆ ಟ್ರೈನಿಂಗ್ ಮಾಡ್ತಿದ್ದೆ ರೀ. ನನಗೊಂದೇ ಇತ್ತು ನಾನು ಮೆಡಲ್ ಮಾಡ್ಬೇಕು, ಅದು ಇಂಟರ್ನ್ಯಾಷನಲ್ ಒಂದು ಮೆಡಲ್ ಮಾಡೋದು ಒಂದು ಡ್ರೀಮ್ ಇತ್ರಿ. ಹಂಗಾಗಿ ಅದು ಚಲೋ ಪ್ರಾಕ್ಟೀಸ್ ಮಾಡಿ ಚಲೋ ವಿನ್ ಆಯ್ತು.
1: ಸೊ ಈಗ ನೀವೇನ್ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಿರಲ್ಲ ಆ ಸೈಕಲ್ ಇರ್ತದ ಅಥವಾ ಬೇರೆ ಅಲ್ಲಿ ಅವರೇ ಕೊಡ್ತಾರ?
0: ಇಲ್ಲ ಮ್ಯಾಮ್, ನಾವು ಯಾವ ಸೈಕಲ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತೀವಲ್ರಿ ಅದೇ ಸೈಕಲ್ ಇರತ್ರಿ, ಬಟ್ ವೀಲ್ಸ್ ಬೇರೆ ಹಾಕ್ತಾರೆ. ಟ್ರೈನಿಂಗ್ ವೀಲ್ಸ್ ಕಾಂಪಿಟೇಷನ್ ವೀಲ್ಸ್ ಬೇರೆ ಬೇರೆ ಇರತ್ರಿ, ಬಟ್ ನಮ್ ಸೈಕಲ್ ಚೇಂಜ್ ಆಗಲ್ಲ ರೀ. ಯಾಕಂದ್ರೆ ಇವಾಗ ಸೈಕಲ್ ಚೇಂಜ್ ಮಾಡಿದ್ವಿ ಅಂದ್ರೆ ಕೈ ಒಳಗ ಬೇರೆ ಡಿಫ್ರೆಂಟ್
1: ಸಿಗಲ್ಲ.
0: ನಮಗೆ ಎಷ್ಟೇ ಕಾಸ್ಟ್ಲಿ ಸೈಕಲ್ ಕೊಟ್ರು ನಾವು ಓಡಿಸೋ ಸೈಕಲ್ ನಮಗೆ ಚೆನ್ನಾಗಿ ಅನ್ಸತ್ರಿ. ಹಂಗಾಗಿ ನಾವು ಯಾವ ಪ್ರಾಕ್ಟೀಸ್ ಮಾಡ್ತಿರ್ತೀವಲ್ಲ ಅದೇ ಸೈಕಲ್ ನಮ್ಮ ಹತ್ರ ಇರತ್ರಿ. ವೀಲ್ಸ್ ಬೇರೆ ಹಾಕ್ತಾರ್ರಿ, ಅದು ಫಾಸ್ಟೆಸ್ಟ್ ವೀಲ್ಸ್ ಬರ್ತಾವ್ರಿ, ಅವ್ನ ಹಿಂದೆ ಮುಂದೆ ಎಲ್ಲ ಬೇರೆ ವೀಲ್ ಹಾಕ್ತಾರ.
1: ಈಗ ಗೆಲುವನ್ನ ಹೇಗೆ ನಿರ್ಧಾರ ಮಾಡ್ತಾರೆ? ಟೈಮಿಂಗ್ ಅಥವಾ ನೀವೇನಾದ್ರೂ ಓಡಿಸೋದು ಸ್ಕಿಲ್ ನೋಡ್ತಾರ?
0: ಇಲ್ಲ ಮ್ಯಾಮ್, ಟೈಮಿಂಗ್ಸ್ ಟೈಮಿಂಗ್ಸ್ ಮ್ಯಾಮ್, ಎಲ್ಲ ನ್ಯಾಷನಲ್ ಲೆವೆಲ್ ಒಳಗೂ ಟೈಮಿಂಗ್ಸ್ ಮ್ಯಾಮ್. ಅದೇ ಬೇರೆ ಬೇರೆ ಇವೆಂಟ್ಸ್ ಒಳಗೆ ಬೇರೆ ಬೇರೆ ಈಗ ಟೈಮಿಂಗ್ ಮೇಲೆ ಒಂದ್ ಇವೆಂಟ್ ಇರುತ್ತೆ. ಆಮೇಲೆ ಗ್ರೂಪ್ ಇವೆಂಟ್ ಒಳಗ ಯಾರ್ ಫಸ್ಟ್ ಫಿನಿಶ್ ಮಾಡ್ತಾರಲ್ಲ ಅವರೇ ಫಸ್ಟ್.
1: ಸೈಕ್ಲಿಂಗ್ ಅಲ್ಲಿ ಗ್ರೂಪ್ ಇವೆಂಟ್ ಇದೆ,
0: ಗ್ರೂಪ್ ಇವೆಂಟ್ ಇದೆ. ಇವಾಗ ಮಾಸ್ಟರ್ಟ್ ಅಂತ ಹೇಳಿದ್ರೆ ಅದು ಗ್ರೂಪ್ ಇವೆಂಟ್ ನಡೀತೈತ್ರಿ, ಮೆನ್ಸ್ ಆಯ್ತು ವುಮೆನ್ಸ್ ಆಯ್ತು. ಗ್ರೂಪ್ ಇವೆಂಟ್ ನಡಬೇಕಾದ್ರೆ ಅದ್ರೊಳಗೆ ನಾವ್ ಯಾರ್ ಫಸ್ಟ್ ಫಿನಿಶ್ ಮಾಡ್ತಿವಲ್ಲ, ಇವಾಗ 120 kilometers ನಾವ್ ಯಾರ್ ಫಸ್ಟ್ ಫಿನಿಶ್ ಮಾಡ್ತಿವಲ್ಲ ಫಸ್ಟ್ ರೈಡರ್ ಅವರಿಗೆ ಫಸ್ಟ್.
1: ಗ್ರೂಪ್ ಅಂದ್ರೆ ಎಷ್ಟು ಜನ ಇರ್ತಾರೆ?
0: ನಾವ್ 6 members ಇರ್ತೀವ್ರಿ.
1: ಸೊ ಒಂದ್
0: ಪ್ರತಿ ಗ್ರೂಪ್ ಇಂದ 6 ಪಾರ್ಟಿಸಿಪೇಷನ್ ಮಾಡಬಹುದ್ರಿ. ಇವಾಗ ರೈಲ್ವೆ ಗ್ರೂಪ್ ಇಂದ 6, ಕರ್ನಾಟಕದಿಂದ 6, ತಮಿಳುನಾಡಿಂದ 6, ಹರಿಯಾಣದಿಂದ 6 ಗ್ರೂಪ್ಸ್ ಇವೆಂಟ್ ಅಲ್ಲಿ 6 ಟೈಮ್ ಟ್ರಯಲ್ ಅಲ್ಲಿ ಒಂದ್ ಸ್ಟೇಟ್ ಇಂದ ಇಬ್ಬಿಬ್ರು, ರೈಲ್ವೆ ಇಂದ ಇಬ್ರು, ಹರಿಯಾಣದಿಂದ ಇಬ್ರು, ಕರ್ನಾಟಕದಿಂದ ಇಬ್ರು, ಈ ರೀತಿ.
1: ನೀವು 2017 ಜೂನಿಯರ್ ಕಾಮನ್ವೆಲ್ತ್ ಗೇಮ್ಸ್ ನಲ್ಲೂ ಕೂಡ ಭಾಗವಹಿಸಿದ್ರಿ, ಯಾವ ಇವೆಂಟ್ ಅದು, ಎಲ್ಲಿ ನಡೆದಿತ್ತು?
0: ಅದು ಬಹಾಮಾಸ್ ಅಲ್ಲಿ ನಡೆದಿತ್ರಿ. ಅದು ಏಷ್ಯಾ ಕಂಡ್ ಬಿಟ್ ಬೇರೆ ಕಂಟ್ರಿ, ಯುರೋಪ್ ಕಂಡ್ ಒಳಗ ಬಹಾಮಾಸ್ ಅಂತ ಒಂದ್ ಕಂಟ್ರಿ ಅಲ್ಲಿ ನಡೆದಿತ್ರಿ. 60 kilometers ಇವೆಂಟ್ ಇತ್ರಿ ನಂದ್ರಿ. ಆಕ್ಚುಲಿ ಟೈಮ್ ಟ್ರಯಲ್ ಮಾಸ್ಟರ್ ಎರಡು ರೋಡ್ ಇತ್ರಿ. ಟೈಮ್ ಟ್ರಯಲ್ ಅಲ್ಲಿ ನನ್ನ ಸೈಕಲ್ ಪ್ರಾಬ್ಲಮ್ ಆಗಿ ನನಗೆ ಓಡಿಸಕ್ ಅಲೌಡ್ ಮಾಡ್ಲಿಲ್ಲ ರೀ.
1: ಅದು ಜೂನಿಯರ್ ಅಂದ್ರೆ
0: ಜೂನಿಯರ್? ಇಲ್ಲ ಮ್ಯಾಮ್, 16. ನನ್ನ ಇನ್ನೂ ಅದ್ರೂ ನನ್ ಲಾಂಗ್ ಫ್ಲೈಟ್ ಅಲ್ಲಿ ಓಡಾಡಿದ್ದಂದ್ರೆ ಅದೇ ಮ್ಯಾಮ್, ಜರ್ನಿ ಮಾಡಿರೋದಂದ್ರೆ ಅದೇ, ಡೆಲ್ಲಿ ಟು ಲಂಡನ್, ಲಂಡನ್ ಟು ಬಹಾಮಾಸ್. ಅಷ್ಟು ಫ್ಲೈಟ್ ಅಲ್ಲಿ 6 to 8 hours ಜರ್ನಿ ಇತ್ತು ಮ್ಯಾಮ್.
1: ಮೊದಲಿಗೆ ಫ್ಲೈಟ್ ಹತ್ತಿದ್ದು
0: ಫ್ಲೈಟ್ ಹತ್ತಿದ್ದೆ ಅವಾಗ. ಇಂಡಿಯಾದಲ್ಲೂ ಯಾವಾಗ್ಲೂ ನಾನು ಓಡಾಡಿರ್ಲಿಲ್ಲ ರೀ ಫ್ಲೈಟ್ ಒಳಗೆ,
1: ಟ್ರೈನ್ ಅಲ್ಲೇ
0: ಹೋಗ್ಬಿಟ್ಟು. ಹಾರಿ ಟ್ರೈನ್ ಹತ್ತಿದ್ದು ನ್ಯಾಷನಲ್ ಲೆವೆಲ್ ಆಡುವಾಗ ಫಸ್ಟ್ ಟೈಮ್ ನಾ ಟ್ರೈನ್ ಹತ್ತಿದ್ರಿ, ಫ್ಲೈಟ್ ಹತ್ತಿದ್ದು ಅವಾಗ ಫಸ್ಟ್ ಟೈಮ್ ರೀ. ಅದನ್ನ ಹೆಂಗ್ ಹೇಳ್ಬೇಕಂದ್ರೆ ಖುಷಿ ಆಯ್ತು ಮ್ಯಾಮ್, ಅಲ್ಲಿವರೆಗೂ ಹೋಗಿದ್ದು ಅವ್ರು ನನಗೆ ಜಾಸ್ತಿ ಅವರೇ ಖುಷಿ ಪಟ್ಟಿದ್ರು. ನನ್ ಮಗಳು ವಿಮಾನದೊಳಗ ತಿರುಗಾಡ್ತಾಳ ಅಂತ ಹೇಳಿ ಎಲ್ಲ ಖುಷಿ ಪಟ್ರು ಮ್ಯಾಮ್ ಎಲ್ರು. ಅಲ್ಲಿ ಹೋದ ತಕ್ಷಣ ಕಾಂಪಿಟೇಷನ್ ಎಲ್ಲ ಚೆನ್ನಾಗಾಯ್ತು ಮ್ಯಾಮ್, ಜರ್ನಿನೂ ಎಲ್ಲ ಫುಲ್ ಇಂಡಿಯಾ ನಮ್ ಜೊತೆ ಕೋಚ್ ಬಂದಿರ್ತಾರೆ ಮ್ಯಾಮ್, ಅವರೆಲ್ಲ ನಮ್ಮನ್ನ ಫುಡ್ ಆಗ್ಲಿ ಆಮೇಲೆ ಅಲ್ಲಿರೋದ್ ಅಕಾಮಿಡೇಷನ್ ಆಗ್ಲಿ ಎಲ್ಲಾನು
1: ಫಸ್ಟ್ ಫ್ಲೈಟ್ ಹತ್ತಿದ್ರಿ. ಆಮೇಲೆ ಅಲ್ಲಿಂದ ಬಂದ್ಮೇಲೆ ನಿಮ್ ಹಳ್ಳಿ ಪುಟ್ಟ ಗ್ರಾಮದಿಂದ ಹೋದವ್ರು ನೀವು, ಸೊ ಆ ಗ್ರಾಮದ ವಾತಾವರಣ ಹೇಗಿತ್ತವ?
0: ಹಳ್ಳಿ ಒಳಗೆಲ್ಲ ಹೆಂಗಂತಾರಂದ್ರ ಬೇರೆ ದೇಶಕ್ಕೆ ಹೋಗಿ ಬಂದಾರ, ಹಾ ಹೋಗಿ ಬಂದಾರ, ಸೈಕಲ್ ಹೊಡೆದ್ ಬಂದ್ಲ, ಹ್ಮ್ ಹೊಡೆದ್ ಬಂದ್ಲ, ಅಷ್ಟೇ ಮುಗಿದ್ವಿ. ಬಟ್ ಅದೇ ನಮ್ದು ಜಮಖಂಡಿ ಒಳಗೆ ನ್ಯಾಷನಲ್ಸ್ ಇತ್ರಿ. ನಂದು ಇಂಟರ್ನ್ಯಾಷನಲ್ ಹೋದಾಗ ಅಷ್ಟೇನು ಊರೊಳಗೆ ಪಬ್ಲಿಕ್ ಆಗಿರ್ಲಿಲ್ಲ ರೀ. ನಮ್ಮ ಊರಿಂದ ಜಮಖಂಡಿ 15 kilometers ಅಷ್ಟೇ ರೀ. 2014 ಒಳಗೆ ನನ್ ಜಮಖಂಡಿ ನ್ಯಾಷನಲ್ ಇತ್ತಲ್ಲ, ಜಮಖಂಡಿ ನ್ಯಾಷನಲ್ ಒಳಗೆ ನಂದು 1 gold 2 silver ರೀ. ನನ್ನ ಊರೊಳಗ ಅನ್ಕ ಫುಲ್ ಊರ್ ತುಂಬ ಮೆರವಣಿಗೆ ಮಾಡಿಬಿಟ್ಟಿದ್ರಿ. ಫುಲ್ ಇಡೀ ಊರನೇ ನಮ್ದು ನಮ್ ರೋಡಿಗೆನ ಇವೆಂಟ್ಸ್ ಸ್ಟಾರ್ಟ್ ಇತ್ರಿ, ಗ್ರೂಪ್ ಇವೆಂಟ್ ರೀ. ನಂದು ಅದೇ ಇವೆಂಟ್ ಒಳಗೆ ನಂದು ಗೋಲ್ಡ್ ಮೆಡಲ್ ರೀ. ನಂದು ಎಷ್ಟು 20-30 kilometers ಇವೆಂಟ್ಸ್ ಇತ್ರಿ. ಫುಲ್ ಫಸ್ಟ್ 3 kilometers ಹಿಡಿದು ಎಂಡ್ ವರೆಗೂ ನಮ್ಮ 3 ನಿಂತಿದ್ರಿ. ಮೇಘ ಹೊಡಿ ಹೊಡಿ ಜೋರ್ ಹೊಡಿ ಜೋರ್ ಹೊಡಿ. ಇನ್ನು ನನಗೆ ಸ್ಟ್ರಾಂಗ್ ಪ್ಲೇಯರ್ಸ್ ಗಳು ಬಂಚ್ ಒಳಗೆ ಇದ್ದಿರ್ರಿ, ಬಟ್ ನನಗೆ ಅವ್ರನ್ನೆಲ್ಲ ನೋಡಿ ನಾನು ಫಸ್ಟ್ ಮಾಡೀನಿ ಅನ್ನೋ ಫೀಲ್ ಇನ್ನೂವರೆಗೆ ಐತ್ರಿ.
1: ನಮ್ಮೂರು ಹುಡುಗಿ,
0: ನಮ್ಮೂರು ಹುಡುಗಿ. ಆಮೇಲೆ ನಾನ್ ಫಸ್ಟ್ ಮಾಡಿದ ತಕ್ಷಣ ಸಿದ್ದು ನ್ಯಾಮಗೌಡ ಸರ್ ಇದ್ರಿ, ನನ್ ಫುಲ್ ಹೊತ್ಕೊಂಡು ಅವ್ರ
1: ಚೇರ್.
0: ಅಲ್ಲಿ ಅದೊಂಥರ ಸೆಲೆಬ್ರೇಟ್ ಬೇರೆ ಲೆವೆಲ್ ಇತ್ರಿ,
1: ಬಹಳ ಒಂಥರ ಕ್ಷಣ.
0: ಅದು ನ್ಯೂಸ್ ಪೇಪರ್ ಎಲ್ಲ ಹಾಕಿಸಿ ನನ್ನ ಅದೇ ಒಂದ್ ನ್ಯಾಷನಲ್ ಮಗುದು ಒಂದ್ ಸ್ವಲ್ಪ ದಿವಸಕ್ಕೆ ಊರಿಗೆ ಅದು ಹೋದಾಗ ಬಹಳ ನನ್ನೆಲ್ಲ ಗುರುತಿಸಿದ್ರಿ.
1: ಸಭೆ ಸಮಾರಂಭ
0: ಸನ್ಮಾನ ಮಾಡಿದ್ರಿ, ಅದನ್ನೆಲ್ಲ ಒಂಥರ ಫುಲ್ ಸ್ಟ್ರಾಂಗ್ ಮೆಮೊರಿ ಅಂತ ಹೇಳ್ಬಹುದು ಅದೆಲ್ಲ ರೀ.
1: 2017 ಟ್ರ್ಯಾಕ್ ಏಷ್ಯಾ ಕಪ್ ನಲ್ಲಿ ಸಿಲ್ವರ್ ಮೆಡಲ್ ತಗೊಂಡ್ಬಂದಿದ್ರಲ್ಲ, ಅದರ ಅನುಭವವನ್ನ ಹಂಚಿಕೊಳ್ಳಿ.
0: 2017 ಏಷ್ಯನ್ ಚಾಂಪಿಯನ್ಶಿಪ್ ಬೇರೆ ನಡೆದಿತ್ತು, ಅಲ್ಲಿ ಪಾರ್ಟಿಸಿಪೇಷನ್ ಆಗಿದ್ರಿ. ಏಷ್ಯಾ ಕಪ್ ಅಲ್ಲಿ ಸಿಲ್ವರ್ ಮೆಡಲ್ ಆಯ್ತ್ರಿ ಅಲ್ಲಿ, ಅದು ಒಂಥರ ಖುಷಿ ಅನುಭವ ರೀ.
1: ಸೊ ಈಗ ಇಲ್ಲಿವರೆಗೂ ಬಹಳಷ್ಟು ಚಾಂಪಿಯನ್ಶಿಪ್ ಗಳಲ್ಲಿ

0: ಭಾಗವಹಿಸಿದ್ರಿ, ಮೇಲೆ ಮೇಲೆ ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಿ, ಯಾವ ರೀತಿ ಉತ್ಸಾಹ ಇರ್ತಿತ್ತು? ಯಾಕಂದ್ರೆ ಸಾಕಪ್ಪ ಈ ಸೈಕಲ್ ಲೈಫ್ ಅನ್ಸ್ಲಿಲ್ವಾ?
1: ನನಗೆ ಪ್ರೆಸೆಂಟ್ ಒಂದ್ ಬೇಬಿ ಇದ ಮ್ಯಾಮ್, ನನ್ ಮಗಳು 3.5 ವರ್ಷ ರೀ, ನನಗೆ ಇನ್ನೋದ್ರು ಸೈಕ್ಲಿಂಗ್ ಸಾಕ್ ಅನ್ಸಿಲ್ಲ ರೀ, ನಾನು ಇನ್ನೋದ್ರು ಮಾಡಂತೀನಿ. ನನ್ನ ಹಸ್ಬೆಂಡ್ ಅಷ್ಟೇ ಸಪೋರ್ಟ್ ಮಾಡಂತಾರ್ರಿ, ಆಮೇಲೆ ರೈಲ್ವೆ ಇಂದನು ಅಷ್ಟೇ ಸಪೋರ್ಟ್ ಐತ್ರಿ. ಸೈಕ್ಲಿಂಗ್ ಸಾಕ್ ಅಂತ ಹೇಳಿ ನಡ್ಬರ್ಕ್ ನಡ್ಬರ್ಕ್ ಬಿಡ್ತೀನಿ ಅಂದ್ರೂ ಅದೊಂಥರ ಈಗ
2: ಸೆಳೆತ ಅಂತ
1: ರೀ, ಹಾ ರೀ, ಅದೊಂಥರ ಹ್ಯಾಬಿಟ್ ಅಂತ ಹೇಳಿ ಅದೊಂದು ಅಂಟ್ಕೊಂಡ್ ಬಿಟ್ಟಾರತ್ತೆ ಆಗಿ ಬಿಟ್ಟಿದ್ರಿ, ಅಂದ್ರೆ ಅದನ್ನ ಬಿಡಕ್ಕೆ ಆಗ್ತಿಲ್ಲ ರೀ. ಸಾಕಂತ ಇನ್ನವರೆಗೂ ಯಾವಾಗೂ ಅನಿಸು ಇಲ್ಲ ರೀ.
2: ಇಲ್ಲಿವರೆಗೆ ಎಷ್ಟು ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರಿ, ಹಾಗೆ ನಿಮಗೆ ಅಂತಾರಾಷ್ಟ್ರೀಯ ಪಂದ್ಯಾವಳಿ ನೆನಪುಳಿಯುವಂತದ್ದು ಯಾವ್ದು?
1: ನಾನು ಇಲ್ಲಿವರೆಗೇನು 6 ಇಂಟರ್ನ್ಯಾಷನಲ್ಸ್ ಆಡಿದೀನ್ರಿ. ಆಮೇಲೆ ನೆನಪುಳಿಯೋದಂದ್ರ ನಾನು ಜೂನಿಯರ್ ಇದ್ದಾಗ ಬಾಮಾಸ್ಕ್ ಹೋಗಿರೋದು, ಅದೇ ಒಂದ್ ನಂದ ಜೂನಿಯರ್ ಕಾಮನ್ವೆಲ್ತ್ ಆಡಿರೋದು, ಅದೊಂದ್ ಸ್ಟ್ರಾಂಗ್ ಮೆಮೊರಿ ಅಂತ ಹೇಳ್ಬೋದ್ರಿ. ಆಮೇಲೆ ಏಷ್ಯನ್ ಗೇಮ್ಸ್ 2018 ಒಳಗ್ ಹೋಗಿರೋದ್ರಿ. ಇನ್ನುವರೆಗೂ ಹುಡುಗಿಯರೊಳಗ್ ಯಾರು ಹೋಗಿಲ್ಲ ರೀ ಕರ್ನಾಟಕದಿಂದ ರೀ. ಅದು ನನ್ ಕುರ್ನಿ ಸರ್ ಹೇಳಿದಾಗ ಇನ್ನೂ ಫಸ್ಟ್ ಹೋಗಿರೋದ್ ನಾನೇ ಅಂತ ಹೇಳಿ ಅದೊಂದ್ ಖುಷಿ ಆಯ್ತ್ರಿ. ಫಸ್ಟ್ ಟೈಮ್ ನಂದ್ ಇಂಟರ್ನ್ಯಾಷನಲ್ ಮೆಡಲ್ ಆಗಿರೋದ್ರಿ, ಚೆನ್ನಾಗಿತ್ರಿ.
2: ಬಹಳಷ್ಟು ಪ್ರಶಸ್ತಿಗಳು ನಿಮ್ಗೆ ಬಂದಿದೆ, ಏಕಲವ್ಯ ಪ್ರಶಸ್ತಿ ಕುರಿತಾಗಿ ಹೇಳಿ, ಯಾವ ರೀತಿ ನಿಮ್ಗೆ ಒಲಿಯಿತ ಪ್ರಶಸ್ತಿ?
1: ಏಕಲವ್ಯ ಪ್ರಶಸ್ತಿ ಅಂದ್ರೆ ನಾನು ಕಂಟಿನ್ಯೂಸ್ಲಿ ಮೆಡಲ್ಸ್ ಮಾಡಿದ್ದೀರಿ, ಅದೊಂದು ಡ್ರೀಮ್ ಇತ್ತು ನನಗೆ ಅವಾರ್ಡ್ ತಗೋಬೇಕು ಅಂದ್ರೆ. ಕರ್ನಾಟಕ ಒಳಗ ಜಾಸ್ತಿ ಅಚೀವ್ಮೆಂಟ್ ಮಾಡಿದವರಿಗೆ ಹೈಯೆಸ್ಟ್ ಅವಾರ್ಡ್ ಅಂದ್ರೆ ಇದು ಏಕಲವ್ಯ ಅವಾರ್ಡ್ ರೀ.
2: ಕ್ರೀಡಾ ಪ್ರತಿಭೆಗೆ
1: ನಾನೆಲ್ಲ ನಮ್ ಸೀನಿಯರ್ಸ್ ಮನೆಗೆ ಹೋದಾಗ ಈ ಅವಾರ್ಡ್ ಇಟ್ಟಿರೋದು ಅವ್ರ ಮನೆ ಒಳಗ್ ನೋಡ್ತಿದ್ದೀರಿ, ನೋಡ್ ನಾನು ಇದನ್ನ ಅವಾರ್ಡ್ ತಗೋಬೇಕಲ್ಲ, ನೀವು ನಿಲ್ಲಮ್ಮ ಮಲ್ಲಿಗೆ ವಾರ್ಡ್ ಅಂತ ಹೇಳಿದ್ರಲ್ಲ ಅವ್ರ ಮನೆ ಹೋಗಿದ್ದೀರಿ. ನಾನು ಒಂದ್ಸಲ ಅಕ್ಕರ್ ಮನೆಗೆ ಹೋದಾಗ ಅವ್ರ ಮನೆ ಒಳಗ ಅವಾರ್ಡ್ ನೋಡಿದ್ದೀರಿ ನನ್ರಿ. ಅವಳು ಸ್ವಲ್ಪ ಜಾಸ್ತಿ ಹುಡುಗರಿಗೆ ಮೋಟಿವೇಶನ್ ಕೊಡ್ತಾರ್ರಿ, ಅಂದ್ರ ನಾವೆಲ್ಲ ಹಿಂಗ್ ಸೈಕ್ಲಿಂಗ್ ಮಾಡಿದ್ವಿ, ಈ ರೀತಿ ಮಾಡಿದ್ವಿ. ನನ್ಗೆ ಯಾರಾದ್ರೂ ನಮ್ ಸೀನಿಯರ್ಸ್ ಕಂಡ್ರೆ ಸಾಕು, ನನ್ ಜೂನಿಯರ್ ಇದ್ದಾಗ ಇವಾಗ ಅಷ್ಟು ನಾನ್ ಸ್ವಲ್ಪ ಚೇಂಜ್ ಆಗೈತ್ರಿ ಮೆಂಟಾಲಿಟಿ. ಬಟ್ ನಾ ಸಣ್ಣವಳಿದ್ದಾಗ ಯಾರಾದ್ರೂ ನಮ್ ಸೀನಿಯರ್ ಕಂಡ್ರ ಅವ್ರ ಹೆಂಗ್ ಸೈಕ್ಲಿಂಗ್ ಮಾಡ್ಯಾರ, ನಾವ್ ಇನ್ನು ಹೆಂಗ್ ಇಂಪ್ರೂವ್ ಮಾಡ್ಕೋಬೇಕು, ಇನ್ನು ಹೆಂಗ್ ನಾವು ಸೈಕಲ್ ಹೊಡೆದ್ರೆ ನಮಗೆ ಎಲ್ಲ ಮೆಡಲ್ಸ್ ಎಲ್ಲ ಬರ್ತಾವ, ನಾನು ಅವ್ರನ್ನ ಕೆನಕಿ ಕೆನಕಿ ಕೇಳ್ತಿದ್ದೀರಿ ಹೆಂಗ್ ಸೈಕಲ್ ಹೆಂಗ್ ಹೊಡೆದು. ಇಲ್ಲಿ ಕರ್ನಾಟಕ ಒಳಗೂ ಆಯ್ತು, ನಾನ್ ಡೆಲ್ಲಿ ಹೋದ ತಕ್ಷಣ ಅಲ್ಲೂ ಬೇರೆ ಬೇರೆ ಸ್ಟೇಟ್ ಇಂದ ಸೀನಿಯರ್ಸ್ ರೈಡರ್ಸ್ ಇದ್ರು ನಮ್ ಜೊತೆ, ಅವ್ರನ್ನೆಲ್ಲರನ್ನು ಕೇಳಿ ಕೇಳಿ ತಿಳ್ಕೊಳ್ಳೋದು. ಒಂದಿಬ್ರು 3 ಮಂದಿ ನಮ್ ಸೀನಿಯರ್ಸ್ ಮನೆಗೆ ಹೋದಾಗ ನಾನು ಏಕಲೇ ಅವಾರ್ಡ್ ನೋಡಿದ್ದೀರಿ, ನನಗೊಂದಿತ್ರಿ ಅದ್ ನಾನು ತಗೋಬೇಕ.
2: ಅದು ಅವಾರ್ಡ್ ಬಹಳ ಒಂಥರ ಆಕರ್ಷಣೀಯ,
1: ಅಷ್ಟ ಇದೇ ಐತ್ರಿ, ಅದ್ರಿ ಫುಲ್ ಅಟ್ರಾಕ್ಟ್ ಆಗತ್ರಿ ಅದನ್ನ ನೋಡಿದ ತಕ್ಷಣ ರೀ. ತಗೊಳ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕ, ಕಂಟಿನ್ಯೂಸ್ಲಿ 5 ಇಯರ್ಸ್ ಪರ್ಫಾರ್ಮೆನ್ಸ್ ಇರ್ಬೇಕ್ರಿ. ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಕರ್ನಾಟಕ ಒಳಗೆ ಯಾರ್ದಿರತ್ತಲ್ಲ ಆ ಇಯರ್ದು ನಮ್ಗೆ ಅವಾರ್ಡ್ ಬರತ್ರಿ
2: ನ್ಯಾಷನಲ್ ಲೆವೆಲ್.
1: ಹಂಗಾಗಿ ನಾನು ಕಂಟಿನ್ಯೂಸ್ಲಿ ಮೆಡಲ್ ಮಾಡಕ್ ಟ್ರೈ ಮಾಡಿದೆ ರೀ, ಮೆಡಲ್ಲೂ ಆದ್ರಿ, ಆಮೇಲೆ ಅವಾರ್ಡು ಬಂತ್ರಿ.
2: ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಮೇಘ, ಸೈಕ್ಲಿಂಗ್ ಕ್ರೀಡೆಯಲ್ಲಿ ಬಹಳಷ್ಟು ಕ್ರೀಡಾಪಟುಗಳು ಆರ್ಥಿಕವಾಗಿ ಹಿಂದುಳಿದಿರುತ್ತಾರೆ, ಅವರ ಕ್ರೀಡಾ ಸಾಧನೆಯನ್ನ ಸರ್ಕಾರ ಯಾವ ರೀತಿ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಬೇಕು, ನಿಮ್ಮ ಅಭಿಪ್ರಾಯ ಏನು?
1: ಇವಾಗ ಎಷ್ಟೋ ಜನ ನನಗ ಗೊತ್ತಿದ್ದಂಗ ಎಷ್ಟೋ ಮಂದಿ ನ್ಯಾಷನಲ್ ಲೆವೆಲ್ ಮೆಡಲ್ಸ್ ಮಾಡಿದವರು ಸಹಿತ ಮನೆಯೊಳಗೆ ಇವಾಗ ಗಂಡ್ಮಕ್ಳದ್ರ ಮನೆಯೊಳಗೆ ಬಿಟ್ಟು ಕೆಲಸ ಮಾಡಕ್ ಹೊಂಟಾರ್ರಿ. ಹೆಣ್ಮಕ್ಳದ್ರ ಮನೆಯೊಳಗೆ ಬಿಟ್ಟು ಮದುವೆ ಮಾಡ್ಕೊಡ್ತಾರ, ಅವ್ರ ಮದುವೆ ಮಾಡ್ಕೊಂಡ್ ಮನೆ ಹೋಗ್ತಾರ್ರಿ. ಎದಕ್ ಸಲುವಾಗಿ ಅಂದ್ರೆ ಅವ್ರ ಮನೆಯೊಳಗೆ ಅವ್ರ ಸೈಕಲ್ ಕೊಡ್ಸಕ್ ಆಗ್ಲಾರ್ದಕ್ ಅವ್ರ ಸೈಕ್ಲಿಂಗ್ ಬಿಡಿಸ್ತಾರ್ರಿ. ಇವಾಗ ನಮ್ ಸೈಕಲ್ 1 ಲಕ್ಷ ಕೊಟ್ರ ಬರ್ತೈತಿ, 50,000 ಕೊಟ್ರ ಬರ್ತೈತಿ ಅಂತಿಲ್ಲ. ಒಂದ್ ಸೈಕಲ್ ತಗೊಳ್ಬೇಕಾದ್ರೆ ಮಿನಿಮಮ್ 4-5 ಲಕ್ಷ ಬೇಕ್ರಿ ಇವಾಗ್ರಿ. ಹಂಗಿದ್ದಾಗ ಅದ್ರ ಸರ್ಕಾರ ಅವ್ರ ಅಚೀವ್ಮೆಂಟ್ ಅವ್ರ ಮಾಡೋರ್ ಇಂಟ್ರೆಸ್ಟ್ ಇದ್ರ ಅವ್ರದ್ ಅಚೀವ್ಮೆಂಟ್ ನೋಡ್ರ ಅದನ್ನೆಲ್ಲ ತಿಳ್ಕೊಂಡು ಅವ್ರಿಗೊಂದ್ ಹಣ ಸಹಾಯ ಅವ್ರ ಕೈಲಿ ಆದಷ್ಟು ಕೊಡ್ಲಿರಿ ಅಂದ್ರೆ ನಾನು ಅದ್ ಸೈಕಲ್ ಕೊಡ್ಸಿತೀರ್ರೆ ಅಂತ ಹೇಳಿ ಹಿಂಗ್ ಹೇಳಲ್ಲ ರೀ. ಅವ್ರ ಕಡೆ ಎಷ್ಟಾಗ್ತೈತಿ ಅಷ್ಟು, ಅವ್ರ ಊರೊಳಗ ಇದ್ದವ್ರು ಯಾರ ಹೆಲ್ಪ್ ಮಾಡೋರು ಇದ್ರಂದ್ರ ಅವ್ ಎಷ್ಟೋ ಬಿಸ್ನೆಸ್ ಮ್ಯಾನ್ ಗಳು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತಾರೆ ಮ್ಯಾಮ್, ಇವಾಗ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲೆಲ್ಲೋ ರೊಕ್ಕ ಕಳ್ಕೊತಾರ್ರಿ. ಅದ್ರ ಬದ್ಲಿ ಹಿಂಗ್ ಸ್ಪೋರ್ಟ್ಸ್ ಮಾಡೋರು ಬಡ ಹುಡುಗರಿ ಅವ್ರಿಗೆ ಹೆಲ್ಪ್ ಮಾಡಿದ್ರ ಅದ್ರದ ಒಂದ್ ಎಷ್ಟೋ ಅವ್ರಿಗೆ ಹೆಲ್ಪ್ ಆಗ್ತೈತ್ರಿ. ಈಗ ನಾವ್ ಮಾಡೋ ಟೈಮ್ ಒಳಗಲ್ಲಿ ನಮಗಾದ್ರೂ ಯಾರು ಹೆಲ್ಪ್ ಮಾಡಿಲ್ಲ ಮ್ಯಾಮ್. MB ಪಾಟೀಲ್ ಸರ್ ನನಗೆ ಒಂದ್ 3 ಲಕ್ಷದ ಸೈಕಲ್ ಕೊಟ್ಟಿದ್ದಾರ್ರಿ. ಆ ಸೈಕಲ್ ಮೇಲೆ ನಾನು ಎಷ್ಟೋ ವರ್ಷ ನಮ್ ಸೈಕಲ್ ತುಳಿದ್ ಮೆಡಲ್ ಮಾಡಿನ್ರಿ, ಅದರಿಂದ ನಾನು ಒಂದ್ 3-4 ವರ್ಷ ಮತ್ತೆ ಕಂಟಿನ್ಯೂ ಸೈಕ್ಲಿಂಗ್ ಮಾಡಕ್ ಹೆಲ್ಪ್ ಆಯ್ತ್ರಿ. ಹಂಗೆ ಆ ಟೈಮ್ದಾಗ ಯಾರಾದ್ರೂ ನಾವು ಹೆಲ್ಪ್ ಮಾಡಿದ್ರೆ ಪಾಪ ಅವ್ರ ಲೈಫ್ ಏನೇ ಅವ್ರಿಗೆ ಫುಲ್ ಮುಂದ ಅವರು ಒಂದ್ ಏನೋ ಒಂದ್ ಜಾಬ್ ಮಾಡಬಹುದು, ಇನ್ನೊಬ್ರಿಗೆ ಅವರು ಗುರುತು
2: ಸ್ಫೂರ್ತಿ
1: ಆಗ್ಬಹುದ್ರಿ ಇದು ಸೈಕ್ಲಿಂಗ್ ಮಾಡೋದಕ್ರಿ.
2: ಅಂದ್ರೆ ಈಗ ಆರ್ಥಿಕವಾಗಿ ಹಿಂದುಳಿದವರು ಕ್ರೀಡಾ ಪ್ರತಿಭೆಗಳು ಬಹಳಷ್ಟು ಜನ ಇದ್ದಾರೆ, ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ರೆ ನಮ್ಮ ದೇಶಕ್ಕೂ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕ.
1: ನನಗ ಅನ್ಸೋ ಪ್ರಕಾರ ನಮ್ ಕರ್ನಾಟಕದಲ್ಲಿ ಇನ್ನೂ ಅಷ್ಟು ವ್ಯಾಲ್ಯೂ ಕೊಡಾತಿಲ್ಲ ರೀ ಸ್ಪೋರ್ಟ್ಸ್ ಈಗ್ರಿ, ಬಟ್ ಕೊಡ್ಬೇಕ್ರಿ. ಇವಾಗ ನಮ್ ಸೈಕ್ಲಿಂಗ್ ಒಳಗ ನನಗ್ ಬೇರೆ ಗೇಮ್ ಗೊತ್ತಿಲ್ಲ ರೀ, ಯಾಕಂದ್ರೆ ನಾವ್ ಸೈಕ್ಲಿಂಗ್ ಮಾಡ್ಕೊತ ಬಂದಿವಿ, ನಮ್ ಸೈಕ್ಲಿಂಗ್ ಗೊತ್ತೈತ್ರಿ. ಬೇರೆ ಸ್ಟೇಟ್ ಒಳಗ ಇವಾಗ ಹರಿಯಾಣ ಒಳಗ ಒಲಂಪಿಯನ್ ಒಳಗ ಜಾಸ್ತಿ ಪ್ಲೇಯರ್ಸ್ ಇರ್ತಾರೋ ಒಲಿಂಪಿಕ್ ಟೀಮ್ ಒಳಗ ಹರಿಯಾಣ ಟೀಮ್ ಇರತ್ರಿ. ನ್ಯಾಷನಲ್ ಗೇಮ್ಸ್ ನಡೀತಿತ್ರಿ. ನ್ಯಾಷನಲ್ ಗೇಮ್ಸ್ ಒಳಗ ಹೈಯೆಸ್ಟ್ ಟ್ಯಾಲಿ ಒಳಗ ಹರಿಯಾಣ ಮತ್ತ ಮಹಾರಾಷ್ಟ್ರ ಅದಾರ್ರಿ. ಅವ್ರಿಗೆ ಇಷ್ಟ ಸಪೋರ್ಟ್ ಐತ್ರಿ. ಒಂದ್ ಮೆಡಲ್ ಮಾಡಿದ್ರ 10 ಲ್ಯಾಕ್ಸ್ ರುಪೀಸ್ ಮಹಾರಾಷ್ಟ್ರ ಟೀಮ್ ದವ್ರು ಕೊಡ್ತಾರ್ರಿ. ಅವ್ರು ಎಷ್ಟ್ ಮೆಡಲ್ ಮಾಡ್ತಾರ

0: ಮೆಡಲ್ಕ್ ರೀ. ಬಟ್ ನಮ್ಮ ಸ್ಟೇಟ್ ಒಳಗ್ ಒಂದ್ ಮೆಡಲ್ ಮಾಡಿದ್ರೆ ಬರೀ 5 ಲ್ಯಾಕ್ಸ್ ರೀ. ಅವ್ರ 10 ಮೆಡಲ್ ಮಾಡಿದ್ರು 5 ಲ್ಯಾಕ್ಸ್ ಏನೇ ಕೊಡ ಅಂತಾರ್ರಿ, ಒಂದೇ ಮೆಡಲ್ ಗೋಲ್ಡ್ ಮಾಡಿದ್ರು 5 ಲ್ಯಾಕ್ಸ್ ಏನೇ ಕೊಡ ಅಂತಾರ್ರಿ. ನಮಗೂ ಈಗ ಸದಾ ಇಷ್ಟ ನಮ್ದು ಖರ್ಚ್ ಐತಿ ಅಂದ್ಮೇಲೆ ಗೌರ್ಮೆಂಟ್ ಇಂದ ನಮಗೆ ಹೆಲ್ಪ್ ಐತಂದ್ರ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ ಮಾಡೋದಕ್ರಿ. ಇವಾಗ ನಮ್ ಕಡೆಯಿಂದ ಇನ್ವೆಸ್ಟ್ ಮಾಡಿ ಮಾಡಿ ಮಾಡಿ ಮಾಡಿದ್ರೆ ನಮ್ ಪೇರೆಂಟ್ಸ್ ಸಪೋರ್ಟ್ ಮಾಡಲ್ಲ ರೀ.
1: ಅಂದ್ರೆ ಸೈಕ್ಲಿಂಗ್ ಕ್ರೀಡೆ ದುಬಾರಿ ಅಂತ ಹೇಳ್ಬೋದು. ಸೈಕಲ್ ಗೆ ಈಗ 10 ಲಕ್ಷ ಹಿಂಗೆಲ್ಲ ಇರುವಾಗ ಆಮೇಲೆ ಅವರಿಗೆ ಪೌಷ್ಟಿಕ ಆಹಾರ ಬೇಕಾಗಿರುತ್ತದೆ, ಅದಕ್ಕೂ ಅವರು ಖರ್ಚು ಮಾಡಬೇಕು. ಪ್ರಾಕ್ಟೀಸ್ ಆಮೇಲೆ ಕೋಚ್ ಇವೆಲ್ಲ ಹಿಡಿದ್ರೆ ಬಹಳಷ್ಟು ವೆಚ್ಚ ಆಗ್ತದೆ. ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು
0: ಮ್ಯಾಮ್, ಯೋಚನೆ ಮಾಡ್ಬೇಕಾಗತ್ತೈತ್ರಿ. ಯಾಕಂದ್ರೆ ಈಗ ಸೈಕಲ್ ತಗೊಳಕ್ ಆಗ್ಲಿಲ್ಲ ಅಂದ್ರೆ ನಾವು ಸೈಕ್ಲಿಂಗ್ ಬಿಟ್ಬಿಟ್ವಿ ಅಂದ್ರೆ ನಮ್ ಲೈಫ್ ಇಲ್ಲಿಗೆ ಮುಗಿದ್ ಬಿಡ್ತೀವಿ.
1: ನಿಮ್ಗಷ್ಟೇ ಲಾಸ್ ಅಲ್ಲ, ರಾಜ್ಯಕ್ಕೂ ನಮ್ಮ ದೇಶಕ್ಕೂ ಲಾಸ್. ಈಗ ನೀವೆಲ್ಲ ಮೆಡಲ್ ತಂದ್ರೆ ನಮ್ ದೇಶಕ್ಕೆ ಕೀರ್ತಿ ಇರ್ತದೆ. ಒಳ್ಳೇದು ಮೇಘಾ ಅವರೇ, ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ನಮ್ಮ ಯುವ ಜನಾಂಗಕ್ಕೆ ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳಿದ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮ್ಯಾಮ್, ಥ್ಯಾಂಕ್ ಯು.
2: ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೇಘಾ ಗುಗಾಡ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೃಷ್ಣ ಪವನ್ ಕುಮಾರ್ ಅವರ ವೇಣುವಾದನ ಕೇಳೋಣ. ಮೊದಲಾಗಿ ರೀತಿಗೌಳ ರಾಗ ಆದಿತಾಳದಲ್ಲಿ ಪಾಪನಾಶಂ ಶಿವನ್ ಅವರ ಕೃತಿ ತತ್ವಮಾರಿಯ ತರನಾ.

ಈಗ ಕೇಳಿ ರಾಮಪ್ರಿಯ ರಾಗ, ರೂಪಕತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರವರ ಕೃತಿ, ಮಾತಂಗಿ ಶ್ರೀ ರಾಜರಾಜೇಶ್ವರಿ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೃಷ್ಣ ಪವನ್ ಕುಮಾರ್ ಅವರ ವೇಣುವಾದನ ಪ್ರಸಾರವಾಯಿತು. ವಯಲಿನ್ ಸಹಕಾರ ವೇಣುಗೋಪಾಲ್ ಶಾನುಭೋಗ್, ಮೃದಂಗ ಕುಂಜೂರು ಹೆಚ್ ರವಿಕುಮಾರ್, ಘಟಂ ತ್ರಿಚಿ ಕೆಆರ್ ಕುಮಾರ್. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಕೇಳುಗರೆ, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇವರ ಒಂದು ಪ್ರಕಟಣೆ. ಭಾರತೀಯ ಹವಾಮಾನ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಬೆಂಗಳೂರು ಹೊರಡಿಸಿರುವ ಮುನ್ಸೂಚನೆಯಂತೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆಯಾಗುತ್ತಿದ್ದು, ಇದೇ ಹವಾಮಾನ ಪರಿಸ್ಥಿತಿಯ ಮುಂದುವರಿಕೆಯಿಂದಾಗಿ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆಯಾಗಿದ್ದು, ಮುಂಜಾಗ್ರತಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ, ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ನಾಳೆ ರಜೆಯನ್ನು ಘೋಷಿಸಲಾಗಿರುತ್ತದೆ. ನೀರು ಇರುವ ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಮಕ್ಕಳು ಹೋಗದಂತೆ ಪಾಲಕರು ಜಾಗ್ರತೆ ವಹಿಸುವುದು, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಈ ಮೂಲಕ ಸೂಚನೆ ನೀಡಲಾಗಿದೆ. ಪ್ರಕಟಣೆ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿದ ಚಿ ಉದಯಶಂಕರ್ ಅವರ ರಚನೆ, ಸಂಗೀತ ಎಂ ರಂಗರಾವ್, ಚಿತ್ರ ಶ್ರಾವಣ ಬಂತು.

ಈಗ ಕೇಳಿ ಸಂಗಡಿಗರೊಂದಿಗೆ ಸಂಗೀತಾ ಕಟ್ಟಿಯವರು ಹಾಡಿದ ಸಿಂಧೂರ ತಿಲಕ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಸಂಗೀತ ಉಪೇಂದ್ರ ಕುಮಾರ್.

ಈಗ ಕೇಳಿ ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿದ ಬೆಳದಿಂಗಳ ಬಾಲೆ ಚಿತ್ರದ ಗೀತೆ. ಎಸ್ಎಂ ಪಾಟೀಲ್ ಅವರ ಸಾಹಿತ್ಯ, ಸಂಗೀತ ಗುಣಸಿಂಗ್.

ಈಗ ಕೇಳಿ ಗಣೇಶ ಸುಬ್ರಹ್ಮಣ್ಯ ಚಿತ್ರದ ಗೀತೆ. ಹಾಡಿದವರು ವಾಣಿ ಜಯರಾಮ್. ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್ ಅವರದು.

ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಕೇಳುವರೆ, ನಾಳೆ ಬೆಳಿಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಜ್ಯೋತಿ ಮಹಾದೇವ್ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸಂದೀಪ್ ಬೇಕಲ್, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, 7:45 ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಭಾವಗೀತೆಗಳ ಕಾರ್ಯಕ್ರಮ, 9:20 ಹಿಂದಿ ಚಿತ್ರಗೀತೆಗಳು, 10:00 ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ, 10:30 ಹೃದಯ ರಾಗ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ಉಲ್ಲಾಸ್ ಬಾಪಟವರ ಸಂತೂರ್ ವಾದನ, ರಾಗ್ ಸಾಲಗವರಾಳಿ, 12:05 ವನಿತಾ ವಿಹಾರ, 12:35 ಆರೋಗ್ಯ ಸಂಚಿಕೆ, 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ, ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ, 1:20 ಸ್ವರ ಮಾಧುರ್ಯ, ಮೌನೇಶ್ ಕುಮಾರ್ ಚಾವಣಿ ಅವರು ಹಾಡಿದ ಅಮೃತ ಸೋಮೇಶ್ವರ ಹಾಗೂ ರತ್ನಾಕರ ವರ್ಣಿ ಅವರ ರಚನೆಗಳು, 1:30 ಸಂಯೋಜಿತ ಚಿತ್ರಗೀತೆಗಳು, 2:15 ಹಿಂದಿ ಚಿತ್ರಗೀತೆಗಳು, 2:40 ಚಿತ್ರಗೀತೆಗಳು. ನಾಳೆ ಸಂಜೆ 5:00 ಜನಪದ ಸಂಗೀತ, ಕಡ್ತಲ ಚೆನ್ನಬಿಟ್ಟಿನ ರಘುಪರವ ಮತ್ತು ವಸಂತಿ ಅವರಿಂದ ಬೈದರ್ಕಳ ಪಾರ್ಥನ, 5:30 ಚಿತ್ರಗೀತೆಗಳು, 6:00 ತುಳು ಸುದ್ದಿ ಸಾರಾಂಶ, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ, ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ, ಪಶು ವೈದ್ಯಕೀಯ ಶಿಕ್ಷಣದ ಪ್ರವೇಶಾತಿ ಹಾಗೂ ಶಿಕ್ಷಣದ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಂಸಿ ಶಿವಕುಮಾರ್ ಅವರೊಂದಿಗೆ ಗಾಯತ್ರಿ ಎಂ ನಡೆಸಿದ ಸಂದರ್ಶನ, 7:45 ಚಿತ್ರಗೀತೆಗಳು, 8:00 ಯುವವಾಣಿ, ಅನ್ವಿತಾ ಟಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವಯೋಲಿನ್ ಪ್ರಣೀತ್ ಬಿ, ಮೃದಂಗ ಬಿಎಸ್ ಕಿಶನ್, ಭುವನ ಅವರಿಂದ ದೇವರ ನಾಮಗಳು, ವಯೋಲಿನ್ ಗೌತಮ್ ಪಿಜಿ ಭಟ್, ಮೃದಂಗ ವಿಶ್ವಾಸ್ ಪಿ, ಬಳಿಕ ಪ್ರೀತಮ್ ಅವರಿಂದ ಕವನ ವಾಚನ, 8:30 ಕೊಂಕಣಿ ಕಾರ್ಯಕ್ರಮ, 9:15 ಸ್ಪಾಟ್ಲೈಟ್, 9:30 ಕನ್ನಡ ಭಾರತಿ, ಅಂಗನವಾಡಿ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ಕೆಸಿ ವಿಜಯಕುಮಾರಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್, 10:00 ಕರ್ನಾಟಕ ಶಾಸ್ತ್ರೀಯ

ಸಂಗೀತ ಕಾನ್ಯಾಘಾಟ್ ಟಿಪಿ ಶ್ರೀನಿವಾಸನ್ ಅವರ ಹಾಡುಗಾರಿಕೆ. 10:30 ಲಂಡನ್ನಲ್ಲಿ ನಡೆಯಲಿರುವ ಐಸಿಸಿ T20 ಮಹಿಳೆಯರ ವಿಶ್ವಕಪ್ 2ನೇ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯಾಟದ ವೀಕ್ಷಕ ವಿವರಣೆ ಆಟದ ಮುಕ್ತಾಯದವರೆಗೂ ಕೇಳುವಿರಿ. ಈ ನಡುವೆ 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುವರೆ, ಇವು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.